ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಆಗಸ್ಟ್ 6ನೇ ತಾರೀಕು ಗುರುವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ, ಚಾಂದ್ರಮಾನ, ಆಷಾಢ ಮಾಸ, ಯೋಗ ಗಂಡ, ಕರ್ಣ ಕೌಲವ ಸೌರ ಘಟಕ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರವರು ಇಂದು ಹಿರೋಶಿಮಾ ದಿನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ಜೇಡರ ದಾಸಿಮಯ್ಯ ಕುರಿತು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ದಿನೇಶ್ ಹೊಸನಗರ ಇವರು ಒಗಟುಗಳನ್ನು ಹೇಳಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಬಿದಿರಿನ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ದೂದ್ ಸಾಗರ್ ಫಾಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದುಮತಿಯವರು ಭಾವಗೀತೆಯನ್ನು ಹಾಡಲಿದ್ದಾರೆ. ಬೆಳಗ್ಗೆ 10:00 ಶಿವಮೊಗ್ಗದ ಹೆಮ್ಮೆಯ ಶ್ರೀ ಗುಡ್ಡೇಕಲ್ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವದ ಕುರಿತು ರೇಡಿಯೋ ಶಿವಮೊಗ್ಗವು ಬೆಳಗ್ಗೆ 10:00 ಮಧ್ಯಾಹ್ನ 1:00 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ದಾಳಿಂಬೆ ಹಣ್ಣಿನ ಬಗ್ಗೆ ಮತ್ತು ಅದರ ಸಿಪ್ಪೆಯ ತಂಬುಳಿಯ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಜನರನ್ನ ತಂಪಾಗಿಸುವ ಫ್ರಿಜ್ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಆಹಾರ ಸಂರಕ್ಷಣೆ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರವರು. ಇದರಲ್ಲಿ ಮಹಾರಾಜ ಗೃಹ ವೈಭವ ಫರ್ನಿಚರ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30-9:30 ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಹಾಗೆ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮಲೆನಾಡಿನ ತಂಪಾದ ಗಾಳಿ, ಕಾಫಿ ಕಪ್ ಜೊತೆಗೆ ಇವತ್ತು ನಮ್ಮ ರೇಡಿಯೋದಲ್ಲಿ ಒಂದು ಸಖತ್ ಭಕ್ತಿಯ ಸುದೆ ಇದೆ ಅಂತಾನೆ ಹೇಳಬಹುದು. ಯಾಕೆ ಗೊತ್ತಾ? ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಹಾಗೆ ನಾಳೆ ಅಂದ್ರೆ August 6 and 7 ಅದ್ಧೂರಿಯಾಗಿ ನಡೀತಾ ಇದೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ. ಮನೆ ಮನಗಳಲ್ಲಿ ಸಂಭ್ರಮ, ದೇವಸ್ಥಾನಗಳಲ್ಲಿ ದೀಪಾಲಂಕಾರ, ಭಕ್ತರ ಕಂಠದಲ್ಲಿ ಸುಬ್ರಹ್ಮಣ್ಯಾಯ ನಮಃ ಜಪ. ಇವತ್ತಿನ ನಮ್ಮ ಈ ಒಂದು ಎಪಿಸೋಡ್ನಲ್ಲಿ ಜಾತ್ರೆಯ ಸಂಪೂರ್ಣ ಇತಿಹಾಸ, ಪೌರಾಣಿಕ ಕಥೆ ಮತ್ತು ಅಲ್ಲಿನ ರೋಚಕ ವಾತಾವರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೌರಾಣಿಕ ಕಥೆಯ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಾವೆಲ್ಲ ಚಿಕ್ಕನಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹುತ್ತಕ್ಕೆ ಹಾಲು ಎರೆಯೋದು ನೋಡಿರ್ತೀವಿ. ಆದರೆ ಈ ದೇವರ ಹುಟ್ಟಿನ ಹಿಂದೆ ದೊಡ್ಡ ಕಥೆಯೇ ಇದೆ. ಸ್ಕಂದ ಪುರಾಣದ ಪ್ರಕಾರ ಹಿಂದೆ ತಾರಕಾಸುರ ಅನ್ನೋ ರಾಕ್ಷಸ ದೇವತೆಗಳನ್ನೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದ. ಅವನನ್ನ ಸಂಹಾರ ಮಾಡೋಕೆ ಶಿವ ಪಾರ್ವತಿಯರ ದಿವ್ಯ ತೇಜಸ್ಸಿನಿಂದ ಜನಿಸಿದ್ದೇ ನಮ್ಮ ಕುಮಾರ ಸುಬ್ರಹ್ಮಣ್ಯ ಅಥವಾ ಷಣ್ಮುಖ. 6 ಮುಖಗಳಿರುವ ಈ ದೇವ ಸೇನಾಧಿಪತಿ ತನ್ನ ಶಕ್ತಿ ಆಯುಧದಿಂದ ತಾರಾಕಾಸುರನನ್ನು ವಧಿಸಿ ದೇವತೆಗಳನ್ನು ಕಾಪಾಡಿದ. ಹಾಗಾದ್ರೆ ಈ ಸರ್ಪಗಳಿಗೇಕೆ ಸುಬ್ರಹ್ಮಣ್ಯ ಒಡೆಯ ಅಂತ ನೀವು ಕೇಳಬಹುದು. ಕಥೆಯ ಪ್ರಕಾರ ಗರುಡನ ಭಯದಿಂದ ಓಡಿ ಬಂದ ನಾಗರಾಜನಾದ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯ ಅಭಯ ಬೇಡುತ್ತಾನೆ. ಆಗ ಸ್ವಾಮಿ ವಾಸುಕಿಗೆ ಅಭಯ ನೀಡಿ ಸರ್ಪಕುಲವನ್ನು ತನ್ನ ರಕ್ಷಣೆಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗಸ್ವರೂಪಿ ಅಂತ ಕರೆದು ನಾಗದೋಷ ಪರಿಹಾರಕ್ಕೆ ಈ ದೇವರನ್ನು ಪೂಜಿಸ್ತಾರೆ. ಮಲೆನಾಡಿನ ಪ್ರಕೃತಿ ಸೌಂದರ್ಯದ ನಡುವೆ ನಾಗಾರಾಧನೆಗೆ ತುಂಬಾನೇ ಮಹತ್ವವಿದೆ ಅಲ್ವಾ? ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಈ ನಮ್ಮ ಸುಬ್ರಹ್ಮಣ್ಯ ಜಾತ್ರೆಯ ಇತಿಹಾಸ ಮತ್ತು ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಸುಬ್ರಹ್ಮಣ್ಯ ಜಾತ್ರೆ ನಡೀತಾ ಇದೆ. ಸೊ ಈ ಒಂದು ಜಾತ್ರೆಯ ಇತಿಹಾಸ ಮತ್ತು ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಗಾಜನೂರ್ ಆಗಿರ್ಬಹುದು, ತೀರ್ಥಹಳ್ಳಿ, ಸಾಗರ ಅಥವಾ ಸ್ಥಳೀಯ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ನೂರಾರು ವರ್ಷಗಳಿಂದ ಈ ಸಂಪ್ರದಾಯ ಬೆಳೆದು ಬಂದಿದೆ. ಶ್ರಾವಣ ಮಾಸದ ಈ ಪವಿತ್ರ ದಿನಗಳಲ್ಲಿ ಭೂಮಿಯ ತೇವಾಂಶ ಹೆಚ್ಚಿದ್ದು ಪ್ರಕೃತಿ ತಂಪಾಗಿರುವಾಗ ನಾಗರಾಜನಿಗೆ ತಂಪನ್ನೆರೆಯುವ ಆಚರಣೆ ಆರಂಭವಾಯಿತು. ನಮ್ಮ ಹಿರಿಯರು ಕೃಷಿ ಸಂಸ್ಕೃತಿಯ ಜೊತೆಗೆ ಈ ಜಾತ್ರೆಯನ್ನು ಜೋಡಿಸಿದ್ದಾರೆ. ಬೆಳೆ ಚೆನ್ನಾಗಿ ಬರಲಿ, ಸರೀಸೃಪಗಳಿಂದ ಕೃಷಿಕರಿಗೆ ತೊಂದರೆಯಾಗದಿರಲಿ ಮತ್ತು ಕುಟುಂಬದಲ್ಲಿ ಸಂತಾನ ಭಾಗ್ಯ ಆರೋಗ್ಯ ಸಿಗಲಿ ಅಂತ ಹರಕೆ ಹೊತ್ತು ಈ ಜಾತ್ರೆಯನ್ನು ಆಚರಿಸಲು ಶುರು ಮಾಡಿದರು. ಆಗಸ್ಟ್ 6 ಅಂದ್ರೆ ಇಂದು ವಿಶೇಷ ರಥೋತ್ಸವ ಮತ್ತು ಧಾರ್ಮಿಕ ಪೂಜೆಗಳು ನಡೆಯುತ್ತೆ. ಆಗಸ್ಟ್ 7 ಅಂದರೆ ನಾಳೆ ಒಡವೆ ಕಾವಾಡಿ ಉತ್ಸವ, ಅನ್ನ ಸಂತರ್ಪಣೆ ಮತ್ತು ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಸ್ನೇಹಿತರೆ, ಹಾಗಾದ್ರೆ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನಮ್ಮ ಶಿವಮೊಗ್ಗ ನಗರದ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಂದು ಮತ್ತು ನಾಳೆ ಅಂದರೆ ಆಗಸ್ಟ್ 6ರ ಗುರುವಾರ ಭರಣಿ ಹಾಗೂ ಆಗಸ್ಟ್ 7ರ ಶುಕ್ರವಾರದಂದು ಆಡಿಕೃತಿಕೆ ಜಾತ್ರೆ ವಿಜೃಂಭಣೆಯಿಂದ ಸಾಗುತ್ತೆ. ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಸಿದ್ದೇಶ್ವರ ನಗರದ ಬಳಿ ಇರೋ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಮಲೆನಾಡಿನ ಪ್ರಸಿದ್ಧ ಹಾಗೂ ಭಕ್ತಿಪೂರ್ವಕ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಸುಮಾರು 100 ವರ್ಷಗಳಿಗೂ ಅಧಿಕ ಇತಿಹಾಸ ಹೊಂದಿರುವ ಈ ಕ್ಷೇತ್ರದ ಹಿನ್ನೆಲೆ, ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಜಾತ್ರೆಯ ವಿಶೇಷತೆಗಳು ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ದೇವಸ್ಥಾನದ ಇತಿಹಾಸ ಮತ್ತು ವಿಗ್ರಹದ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಈ ಕ್ಷೇತ್ರದ ಉಗಮದ ಹಿಂದೆ ಒಂದು ರೋಚಕ ಕಥೆ ಇದೆ. ಹಿಂದೆ ಈ ಗುಡ್ಡದ ಪ್ರದೇಶದಲ್ಲಿ ಸ್ಥಳೀಯ ಕುಟುಂಬವೊಂದರ ಚನ್ನಮ್ಮ ಎಂಬ ಮಹಿಳೆ ವಾಸವಿದ್ದಳು. ಆಕೆಯು ಪ್ರತಿದಿನ ದೈನಂದಿನ ಕೆಲಸಗಳನ್ನು ಮುಗಿಸಿ ಸಂಜೆ ಈ ಗುಡ್ಡದ ಮೇಲಿರುವ ಗವಿಸಿದ್ದೇಶ್ವರ ದೇವರ ವಿಗ್ರಹಕ್ಕೆ ಅಡುಗೆ ಮಾಡಿ ನೈವೇದ್ಯ ಸಮರ್ಪಿಸುತ್ತಿದ್ದಳು. ಒಂದು ದಿನ ಆಕೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಾ ಮಲಗಿದ್ದಾಗ ಆಕೆಯ ಕನಸಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷನಾದನು. ತಮಿಳುನಾಡಿನ ಪ್ರಸಿದ್ಧ ಪಳನಿ ಕ್ಷೇತ್ರದಲ್ಲಿ ಇರುವಂತೆ ಇಲ್ಲಿಯೂ ಒಂದು ವಿಗ್ರಹವನ್ನು ತಯಾರಿಸಿ ಪ್ರತಿಷ್ಠಾಪಿಸುವಂತೆ ಸ್ವಾಮಿ ಸೂಚಿಸಿದನು. ಇಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನೆರವೇರಿಸಿದರೆ ಭಕ್ತರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಆರೋಗ್ಯ ಹಾಗೂ ಮನಃಶಾಂತಿ ದೊರೆಯಲಿದೆ ಎಂದು ತಿಳಿಸಿದನು. ಕನಸಿನ ಮರ್ಮವನ್ನರಿತ ಆ ಮಹಿಳೆ ಆ ಪ್ರದೇಶದ ಸುತ್ತಮುತ್ತಲಿನ ಜನರ ಸಹಾಯದಿಂದ ದೇಗುಲ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಕಾಲಕ್ರಮೇಣ ಇದು ಬೃಹತ್ ದೇವಸ್ಥಾನವಾಗಿ ರೂಪುಗೊಂಡಿತು. ಸ್ನೇಹಿತರೆ, ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ತುಂಬಾನೇ ಅದ್ಭುತವಾಗಿದೆ. ಹೆಸರೇ ಸೂಚಿಸುವಂತೆ ಇದು ಒಂದು ಗುಡ್ಡದ ಮೇಲಿರುವ ಕ್ಷೇತ್ರ. ಇಲ್ಲಿಂದ ಇಡೀ ಶಿವಮೊಗ್ಗ ನಗರದ ನೈಸರ್ಗಿಕ ನೋಟ ಹಾಗೂ ಹಸಿರಿನಿಂದ ಕೂಡಿದ ಸಹ್ಯಾದ್ರಿ ವಲಯದ ಸೌಂದರ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತೆ. ನಗರದ ಗದ್ದಲದಿಂದ ದೂರವಿರುವ ಈ ಸ್ಥಳವು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಸುತ್ತಲೂ ವಸತಿ ಪ್ರದೇಶಗಳು ಬೆಳೆಯುತ್ತಾ ಬಂದಿದ್ದರೂ ದೇವಸ್ಥಾನದ ಆವರಣವು ಪ್ರಶಾಂತ ಮತ್ತು ಭಕ್ತಭರಿತ ವಾತಾವರಣವನ್ನ ಉಳಿಸಿಕೊಂಡಿದೆ. ಹಾಗೆ ಸ್ನೇಹಿತರೆ, ಜಾತ್ರೆ ಮತ್ತು ಭಕ್ತರ ನಂಬಿಕೆಗಳು ಹೀಗಿವೆ. ಪ್ರತಿ ವರ್ಷ ಆಷಾಢ ಅಥವಾ ಶ್ರಾವಣ ಮಾಸದಲ್ಲಿ ಬರುವ ಭರಣಿ ಹಾಗೂ ಆಡಿಕೃತಿಕೆ ದಿನಗಳಂದು ಇಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗುತ್ತೆ. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ತಮಿಳು ಭಾಷಿಕರು ಸೇರಿದಂತೆ ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಹರಿದು ಬರುತ್ತಾರೆ. ಭಕ್ತಿಯಿಂದ ಸಲ್ಲಿಸುವ ಹರಕೆಗಳು ಯಾವುದಪ್ಪ ಅಂತಂದ್ರೆ, ಭಕ್ತರು ಭಕ್ತಿಪೂರ್ವಕವಾಗಿ ಹಾಲಿನ ಕಾವಾಡಿ ಪುಷ್ಪ ಕಾವಾಡಿಗಳನ್ನು ಹೊತ್ತು ಸ್ವಾಮಿಗೆ ಸಮರ್ಪಿಸುತ್ತಾರೆ. ಅಗ್ನಿಕುಂಡ ಮತ್ತು ಹರಕೆಗಳು, ತಮ್ಮ ಹರಕೆ ತೀರಿಸಲು ಭಕ್ತರು ವಿಭಿನ್ನ ಸೇವೆಗಳನ್ನು ಮಾಡುತ್ತಾರೆ. ಕೆಲವರು ಮೈಗೆ ಅಳಗು ಚುಚ್ಚಿಕೊಳ್ಳುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಅಲ್ಲಿನ ಆಡಳಿತ ಮಂಡಳಿಯು ಸುರಕ್ಷಿತ ಹಾಗೂ ಸಾಂಪ್ರದಾಯಿಕ ಆಚರಣೆಗಳಿಗೆ ಒತ್ತು ನೀಡುತ್ತಾರೆ. ಚರ್ಮ ರೋಗ ನಿವಾರಣೆ, ಸರ್ಪದೋಷ ಪರಿಹಾರ, ಶತ್ರುನಾಶ ಮತ್ತು ಕುಟುಂಬದ ಒಳಿತಿಗಾಗಿ ಭಕ್ತರು ಇಲ್ಲಿ ವಿಶೇಷ ಪೂಜೆ ಅಭಿಷೇಕಗಳನ್ನು ನೆರವೇರಿಸುತ್ತಾರೆ. ಹರೋಹರ ಹರೋಹರ ಎಂಬ ಶಿವಮೊಗ್ಗದ ಮುರುಗನ್ ಭಕ್ತರ ಘೋಷಣೆಗಳೊಂದಿಗೆ ಈ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತೆ ಅಂತಾನೆ ಹೇಳಬಹುದು. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಇವತ್ತು ನಮ್ಮ ಶಿವಮೊಗ್ಗ ನಗರದ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬನ್ನಿ ಎಲ್ಲರೂ ಈ ಬಾರಿಯ ಗುಡ್ಡೇಕಲ್ ಜಾತ್ರೆಯಲ್ಲಿ ನಾವೆಲ್ಲರೂ ಒಂದಾಗಿ ಪಾಲ್ಗೊಳ್ಳೋಣ. ನಮ್ಮ ಅಂತರಂಗದ ಕಲ್ಮಶಗಳನ್ನು ತೊಳೆದುಕೊಂಡು ಆ ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದು ಆಶೀರ್ವಾದದ ಮಳೆಯಲ್ಲಿ ಮಿಂದೇಳೋಣ. ಆ ಕಾರ್ತಿಕೇಯನ ಕೃಪಾ ಕಟಾಕ್ಷ ಸದಾ ನಮ್ಮ ನಿಮ್ಮೆಲ್ಲರ ಕುಟುಂಬದ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಆಗಸ್ಟ್ 6. ದಿನಾಂಕ ಬದಲಾದಂತೆ ಇತಿಹಾಸದ ಪುಟಗಳಲ್ಲಿ ಕೆಲವು ದಿನಗಳು ನಮಗೆ ದೊಡ್ಡ ಪಾಠವನ್ನು ನೆನಪಿಸುತ್ತೆ. ಹೌದು, ಇವತ್ತು ಹಿರೋಶಿಮಾ ಡೇ. ಏನಿದು ಹಿರೋಶಿಮಾ ಡೇ, ಯಾಕೆ ಇದನ್ನ ನಾವು ನೆನಪಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ದಿನಾಂಕ ಆಗಸ್ಟ್ 6, 1945. ಎರಡನೇ ಮಹಾಯುದ್ಧ ನಡೆಯುತ್ತಿದ್ದ ಸಮಯ. ಅಮೆರಿಕ ಜಪಾನ್ನ ಹಿರೋಶಿಮಾ ಅನ್ನೋ ಸುಂದರ ನಗರದ ಮೇಲೆ ಲಿಟಲ್ ಬಾಯ್ ಹೆಸರಿನ ಅಣು ಬಾಂಬ್ ದಾಳಿ ಮಾಡ್ತು. ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಇಡೀ ನಗರ ಬೂದಿಯಾಯಿತು. ಲಕ್ಷಾಂತರ ಅಮಾಯಕ ಜೀವಿಗಳು ಜೀವ ಕಳೆದುಕೊಂಡರು. ಅಣು ಬಾಂಬಿನ ಭೀಕರತೆ ಎಷ್ಟಿತ್ತು ಅಂತಂದ್ರೆ, ಆ ವಿಕಿರಣಗಳ ಅಂದ್ರೆ ರೇಡಿಯೇಷನ್ ಪ್ರಭಾವದಿಂದಾಗಿ ಮುಂದಿನ ಹಲವು ತಲೆಮಾರುಗಳ ಕಾಲ ಅಲ್ಲಿ ಹುಟ್ಟಿದ ಮಗು ಕೂಡ ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುವಂತಾಯಿತು. ಸೊ ಈ ದಿನವನ್ನು ನಾವು ಆಚರಿಸುವುದು ಸಂಭ್ರಮಕ್ಕಲ್ಲ ಸ್ನೇಹಿತರೆ, ಬದಲಾಗಿ ಶಾಂತಿ ಮತ್ತು ಮಾನವೀಯತೆಯ ಮಹತ್ವವನ್ನ ನೆನಪಿಸಿಕೊಳ್ಳಲು. ಯುದ್ಧದಿಂದ ಸಿಗೋದು ಬರೀ ವಿನಾಶ, ಅಣ್ವಸ್ತ್ರಗಳು ಜಗತ್ತಿಗೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಹಿರೋಶಿಮಾ ಘಟನೆ ಜಗತ್ತಿಗೆ ತೋರಿಸಿಕೊಟ್ಟಿತು. ಇಡೀ ಜಗತ್ತು ಯುದ್ಧ ಮುಕ್ತವಾಗಬೇಕು, ಅಣ್ವಸ್ತ್ರಗಳಿಲ್ಲದ ಶಾಂತಿಯುತ ಪ್ರಪಂಚ ನಿರ್ಮಾಣವಾಗಬೇಕು ಅನ್ನೋದೇ ಈ ದಿನದ ಮುಖ್ಯ ಸಂದೇಶ. ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ಹಿಂಸೆಯಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಪ್ರೀತಿ ಶಾಂತಿ ಮತ್ತು ಅಹಿಂಸೆಯಿಂದ ಮಾತ್ರ ಜಗತ್ತನ್ನು ಗೆಲ್ಲಲು ಸಾಧ್ಯ. ಬನ್ನಿ, ಇವತ್ತಿನ ಈ ಶುಭ ಮುಂಜಾನೆ ನಾವೆಲ್ಲರೂ ನಮ್ಮ ಸುತ್ತಮುತ್ತ ಪ್ರೀತಿ ಶಾಂತಿಯನ್ನು ಹಂಚೋಣ. ಯುದ್ಧ ಬೇಡ, ಶಾಂತಿ ಬೇಕು ಅನ್ನೋ ಪ್ರತಿಜ್ಞೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ. ಓದುತ್ತಿರುವವರು ಸಾನಾ ಶ್ರೀಲಕ್ಷ್ಮಿ. ಭಾಗ 1, ಅಧ್ಯಾಯ 17, ಆಹಾರದ ವಿಷಯದಲ್ಲಿ ಪ್ರಯೋಗಗಳು. ನಾನು ನನ್ನನ್ನು ಆಳವಾಗಿ ಪರಿಶೋಧಿಸಿಕೊಂಡಂತೆಲ್ಲ ನನ್ನ ಆಂತರಿಕ ಮತ್ತು ಬಾಹ್ಯ ವಿಷಯಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಅವಶ್ಯಕತೆ ನನಗೆ ತೋರಿತು. ನನ್ನ ವೆಚ್ಚದಲ್ಲಿಯೂ ಜೀವನ ಕ್ರಮದಲ್ಲಿಯೂ ನಾನು ಬದಲಾವಣೆಯನ್ನು ಮಾಡಿಕೊಂಡ ಕೂಡಲೇ ಅದಕ್ಕಿಂತ ಇನ್ನೂ ಮುಂಚಿತವಾಗಿ ನನ್ನ ಆಹಾರದಲ್ಲಿ ಬದಲಾವಣೆ ಮಾಡಲು ಪ್ರಾರಂಭಿಸಿದೆ. ಶಾಖಾಹಾರದ ಮೇಲೆ ಗ್ರಂಥಗಳನ್ನು ರಚಿಸಿದ್ದ ಲೇಖಕರು ಆ ಪ್ರಶ್ನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಧಾರ್ಮಿಕ, ವೈಜ್ಞಾನಿಕ, ವ್ಯಾವಹಾರಿಕ ಮತ್ತು ವೈದ್ಯಕೀಯ ದೃಷ್ಟಿಯಿಂದ ವಿಚಾರ ಮಾಡಿರುವುದು ನನಗೆ ಕಂಡಿತು. ಅವರು ನೈತಿಕವಾಗಿ ಈ ತೀರ್ಮಾನಕ್ಕೆ ಬಂದಿದ್ದರು. ಪ್ರಾಣಿಗಳ ಮೇಲೆ ಮನುಷ್ಯನ ಅಧಿಕಾರದ ಅಥವಾ ಅಧಿಪತ್ಯದ ಸ್ಥಾಪನೆ ಎಂದರೆ ಪ್ರಾಣಿಗಳನ್ನು ಕೊಂದು ತಿನ್ನುವುದಲ್ಲ, ಶಕ್ತರು ಅಶಕ್ತರನ್ನು ಕಾಪಾಡಬೇಕು. ಮನುಷ್ಯರು ಒಬ್ಬರನ್ನೊಬ್ಬರು ಕಾಪಾಡುವಂತೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಅನ್ಯೋನ್ಯ ಸಹಾಯ ಇರಬೇಕು. ಮನುಷ್ಯನು ಆಹಾರವನ್ನು ಸೇವಿಸುವುದು ಭೋಗಕ್ಕಾಗಿ ಅಲ್ಲ, ಪ್ರಾಣವನ್ನು ಉಳಿಸಿಕೊಂಡಿರುವುದಕ್ಕಾಗಿ ಎಂಬ ಸತ್ಯವನ್ನೂ ಅವರು ಸ್ಥಾಪಿಸಿದ್ದರು. ಅದರಂತೆ ಅವರಲ್ಲಿ ಕೆಲವರು ಮಾಂಸವನ್ನು ಮಾತ್ರವೇ ಅಲ್ಲ ಮೊಟ್ಟೆ ಹಾಲನ್ನೂ ಸಹ ತ್ಯಜಿಸಬೇಕೆಂದು ಸೂಚಿಸಿ ತಾವೂ ಅದರಂತೆ ಆಚರಿಸುತ್ತಿದ್ದರು. ಕೆಲವರು ವೈಜ್ಞಾನಿಕವಾಗಿ ಪರೀಕ್ಷೆ ನಡೆಸಿ ಮನುಷ್ಯ ತನ್ನ ಆಹಾರವನ್ನು ಬೇಯಿಸಿಕೊಂಡು ತಿನ್ನಲು ಅವನ ಶರೀರದ ರಚನೆಯಾಗಿಲ್ಲ, ಕಳಿತ ಹಣ್ಣುಗಳನ್ನು ಸೇವಿಸಲು ತಕ್ಕಂತೆ ಅವನ ದೇಹದ ಸೃಷ್ಟಿಯಾಗಿದೆ, ಹಾಲು ಕುಡಿಯಬೇಕಾದರೆ ತಾಯಿಯ ಹಾಲು ಮಾತ್ರ, ಹಲ್ಲು ಬಂದ ಕೂಡಲೇ ಅಗಿಯುವ ಆಹಾರವನ್ನು ಸೇವಿಸಲು ಪ್ರಾರಂಭಿಸಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದರು. ವೈದ್ಯಕೀಯ ದೃಷ್ಟಿಯಿಂದ ಮಸಾಲೆಗಳನ್ನೆಲ್ಲ ತ್ಯಜಿಸಬೇಕೆಂದೂ ಅವರು ಸೂಚಿಸಿದ್ದರು. ವ್ಯಾವಹಾರಿಕ ಮತ್ತು ಆರ್ಥಿಕ ದೃಷ್ಟಿಯಿಂದ ಶಾಖಾಹಾರ ಅತ್ಯಂತ ಕಡಿಮೆ ವೆಚ್ಚದ ಆಹಾರವೆಂದು ಅವರು ಸಿದ್ಧ ಮಾಡಿ ತೋರಿಸಿದ್ದರು. ಈ ವಿಚಾರಗಳೆಲ್ಲ ನನ್ನ ಮೇಲೆ ಪರಿಣಾಮ ಉಂಟು ಮಾಡಿದವು. ಶಾಖಾಹಾರದ ಹೋಟೆಲುಗಳಲ್ಲಿ ಈ ಎಲ್ಲ ಬಗೆಯ ಶಾಖಾಹಾರಿಗಳೂ ನನಗೆ ಸಿಗುತ್ತಿದ್ದರು. ಇಂಗ್ಲೆಂಡಿನಲ್ಲಿ ಒಂದು ಶಾಖಾಹಾರಿ ಸಂಸ್ಥೆ ಇತ್ತು. ಅವರು ತಮ್ಮದೇ ಆದ ಒಂದು ವಾರಪತ್ರಿಕೆಯನ್ನು ನಡೆಸುತ್ತಿದ್ದರು. ಆ ಪತ್ರಿಕೆಗೆ ನಾನು ಚಂದಾದಾರನಾದೆ, ಸಂಘಕ್ಕೂ ಸದಸ್ಯನಾದೆ, ಸ್ವಲ್ಪ ಕಾಲದೊಳಗಾಗಿ ಅದರ ಕಾರ್ಯಕಾರಿ ಸಮಿತಿಯ ಸದಸ್ಯನೂ ಆದೆ. ಅಲ್ಲಿ ಶಾಖಾಹಾರವಾದದ ಪ್ರಮುಖರೆನಿಸಿಕೊಂಡಿದ್ದವರ ಪರಿಚಯ ನನಗೆ ಉಂಟಾಯಿತು. ನಾನೂ ಶಾಖಾಹಾರದ ಮೇಲೆ ನನ್ನ ಸ್ವಂತ ಪ್ರಯೋಗಗಳನ್ನು ಪ್ರಾರಂಭಿಸಿದೆ. ನಾನು ಮನೆಯಿಂದ ತರಿಸಿದ್ದ ಮಿಠಾಯಿ, ಮಸಾಲೆ ಮುಂತಾದವುಗಳನ್ನು ತಿನ್ನುವುದನ್ನು ನಿಲ್ಲಿಸಿದೆ. ಮನಸ್ಸು ಬೇರೆ ಕಡೆಗೆ ತಿರುಗಿದುದರಿಂದ ಮಸಾಲೆಯ ಆಸೆ ತಪ್ಪಿಹೋಯಿತು. ಮಸಾಲೆ ಇಲ್ಲದೆ ಬೇಯಿಸಿದ ಸಪ್ಪೆಯಾದ ರಿಚ್ಮಂಡ್ ಬಸಳೆ ಸೊಪ್ಪು ನನಗೆ ರುಚಿಸಿತು. ಅಂತಹ ಅನೇಕ ಪ್ರಯೋಗಗಳಿಂದ ರುಚಿಯ ನಿಜವಾದ ಮೂಲ ನಾಲಿಗೆಯಲ್ಲ, ಮನಸ್ಸು ಎಂಬ ಪಾಠವನ್ನು ನಾನು ಕಲಿತೆ. ಆರ್ಥಿಕ ದೃಷ್ಟಿಯಂತೂ ಯಾವಾಗಲೂ ನನ್ನ ಎದುರಿಗೆ ಇದ್ದೇ ಇತ್ತು. ಆ ಕಾಲದಲ್ಲಿ ಚಹಾ ಮತ್ತು ಕಾಫಿ ಹಾನಿಕರವೆಂದು, ಕೋಕೋ ಉತ್ತಮವೆಂದು ಸಮರ್ಥಿಸುವ ಒಂದು ಅಭಿಪ್ರಾಯದವರು ಇದ್ದರು. ಶರೀರಕ್ಕೆ ಅವಶ್ಯಕವಾದ ಆಹಾರವನ್ನು ಮಾತ್ರ ತಿನ್ನಬೇಕೆಂಬುದು ನನಗೆ ಮನವರಿಕೆಯಾಗಿದ್ದುದರಿಂದ ನಾನು ಕಾಫಿ ಟೀಗಳನ್ನು ಪೂರ್ಣವಾಗಿ ತ್ಯಜಿಸಿ ಅದರ ಸ್ಥಾನಕ್ಕೆ ಕೋಕೋವನ್ನು ಇಟ್ಟುಕೊಂಡೆ. ನಾನು ಹೋಗುತ್ತಿದ್ದ ಹೋಟೆಲಿನಲ್ಲಿ ಎರಡು ಭಾಗಗಳು ಇದ್ದವು. ಒಂದರಲ್ಲಿ ಬೇಕಾದ ಖಾದ್ಯ ಪದಾರ್ಥಗಳನ್ನು ತೆಗೆದುಕೊಂಡು ಅವುಗಳಿಗೆ ಬೇರೆ ಬೇರೆ ಹಣವನ್ನು ಕೊಡಬಹುದಾಗಿತ್ತು. ಅಲ್ಲಿ ಒಂದು ಊಟಕ್ಕೆ 1 ಶಿಲಿಂಗ್ 2 ಶಿಲಿಂಗ್ ವೆಚ್ಚ ಬೀಳುತ್ತಿತ್ತು. ಉತ್ತಮ ಸ್ಥಿತಿಯಲ್ಲಿದ್ದವರು ಮಾತ್ರ ಅಲ್ಲಿಗೆ ಹೋಗುತ್ತಿದ್ದರು.

0: ಮತ್ತೊಂದು ಭಾಗದಲ್ಲಿ ಮೂರು ಪದಾರ್ಥಗಳು, ಒಂದು ಚೂರು ರೊಟ್ಟಿ, ಇವುಗಳ ಊಟವನ್ನು 6 ಪೆನ್ನಿಗೆ ಕೊಡುತ್ತಿದ್ದರು. ನಾನು ತುಂಬಾ ಮಿತವ್ಯಯವನ್ನು ಅನುಸರಿಸುತ್ತಿದ್ದ ಕಾಲದಲ್ಲಿ ಆ ಎರಡನೆಯ ಭಾಗದಲ್ಲಿ ಊಟ ಮಾಡುತ್ತಿದ್ದೆ. ಮುಖ್ಯವಾದ ಪ್ರಯೋಗವಲ್ಲದೆ ನಾನು ಅನೇಕ ಚಿಲ್ಲರೆ ಪ್ರಯೋಗಗಳನ್ನು ಜತೆಯಲ್ಲಿಯೇ ನಡೆಸುತ್ತಿದ್ದೆ. ಉದಾಹರಣೆಗೆ, ಒಂದು ಸಮಯದಲ್ಲಿ ಪಿಷ್ಟ ಪದಾರ್ಥವನ್ನು ಬಿಡುವುದು, ಮತ್ತೊಂದು ಸಂದರ್ಭದಲ್ಲಿ ಬರಿಯ ರೊಟ್ಟಿ ಮತ್ತು ಹಣ್ಣುಗಳಿಂದಲೇ ಜೀವಿಸುವುದು, ಮತ್ತೊಂದು ವೇಳೆ ಕೆನೆ, ಹಾಲು ಮತ್ತು ಮೊಟ್ಟೆಗಳನ್ನು ಮಾತ್ರ ಸೇವಿಸುವುದು. ಇವುಗಳಲ್ಲಿ ಕೊನೆಯ ಪ್ರಯೋಗ ಉಲ್ಲೇಖಾರ್ಹವಾಗಿದೆ. ಪಿಷ್ಟರಹಿತ ಆಹಾರವನ್ನು ಸೇವಿಸಬೇಕೆಂದು ಪ್ರಚಾರ ಮಾಡಿದ ಸುಧಾರಕ ಮೊಟ್ಟೆಯು ಉತ್ತಮವಾದ ಆಹಾರವೆಂದು ಹೇಳುತ್ತಿದ್ದುದಲ್ಲದೆ ಅದು ಮಾಂಸವೇ ಅಲ್ಲವೆಂದು ಸಾಧಿಸುತ್ತಿದ್ದ. ಮೊಟ್ಟೆಗಳನ್ನು ತಿನ್ನುವುದರಿಂದ ಯಾವ ಪ್ರಾಣಿಗೂ ಹಿಂಸೆ ಇಲ್ಲವೆಂಬ ಮಾತು ಸ್ವತಃ ಸಿದ್ಧವಾಗಿತ್ತು. ಈ ಸಮರ್ಥನೆಗೆ ಸೋತು ನಮ್ಮ ತಾಯಿಗೆ ಕೊಟ್ಟಿದ್ದ ಮಾತಿಗೆ ವಿರುದ್ಧವಾಗಿ ಮೊಟ್ಟೆಗಳನ್ನು ತಿಂದೆ. ಆದರೆ ನಾನು ಹಾಗೆ ಪ್ರಜ್ಞೆ ತಪ್ಪಿದುದು ತಾತ್ಕಾಲಿಕವಾಗಿತ್ತು. ನಾನು ತಾಯಿಗೆ ಕೊಟ್ಟಿದ್ದ ಪ್ರತಿಜ್ಞೆಗೆ ನನಗೆ ಇಷ್ಟ ಬಂದಂತೆ ಈ ಹೊಸ ಅರ್ಥವನ್ನು ಹಾಕಲು ನನಗೆ ಅಧಿಕಾರವಿರಲಿಲ್ಲ. ನನ್ನಿಂದ ಪ್ರತಿಜ್ಞೆ ಮಾಡಿಸಿದಾಗ ನಮ್ಮ ತಾಯಿ ಅದಕ್ಕೆ ಕೊಟ್ಟ ಅರ್ಥ ನನಗೆ ತಿಳಿದಿತ್ತು. ಆಕೆಯ ಅರ್ಥದಂತೆ ಮಾಂಸವೆಂದರೆ ಮೊಟ್ಟೆ ಸಹ. ಹೀಗೆ ಆ ಪ್ರತಿಜ್ಞೆಯ ರಹಸ್ಯ ನನ್ನ ಮನಸ್ಸಿಗೆ ಬಂದ ಕೂಡಲೇ ನಾನು ಮೊಟ್ಟೆಗಳನ್ನು ತ್ಯಜಿಸಿದೆ. ಅದಕ್ಕೆ ಸಂಬಂಧಿಸಿದಂತೆ ಪ್ರಯೋಗಗಳನ್ನೂ ತ್ಯಜಿಸಿದೆ. ಭಾಗ 1 ಅಧ್ಯಾಯ 17 ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜೇಡರ ದಾಸಿಮಯ್ಯ ಅವರ ವಚನಗಳ ಬಗ್ಗೆ, ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಗಾಯತ್ರಿ ಅವರು ಜೇಡರ ದಾಸಿಮಯ್ಯ ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ ಮೇಡಮ್?
6: ಬನ್ನಿ, ಈ ದಿನ ಜೇಡರ ದಾಸಿಮಯ್ಯನವರ ಪರಿಚಯ ಮಾಡಿಕೊಳ್ಳೋಣ. ಅವರ ವಚನಗಳನ್ನು ವಾಚನ ಮಾಡುತ್ತಾ ಅದರಲ್ಲಡಗಿರುವ ಮೌಲ್ಯಗಳನ್ನು ಅರಿಯುವ ಪುಟ್ಟ ಪ್ರಯತ್ನ ನನ್ನದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ದಾಸಿಮಯ್ಯನವರ ಈ ವಚನವನ್ನು ಕೇಳದವರಾರು? ಇಡೀ ಜಗತ್ತೇ ಶಿವಮಯ, ಶಿವನ ರೂಪ. ಪ್ರಕೃತಿಯ ಅಸ್ತಿತ್ವ ಇರುವುದೇ ಶಿವನಲ್ಲಿ. ನಾವು ವಾಸಿಸುತ್ತಿರುವ ಭೂಮಿ, ಉಣ್ಣುತ್ತಿರುವ ಅನ್ನ ಆ ಶಿವನ ಕೊಡುಗೆಯೇ. ನಮ್ಮ ಉಸಿರಲ್ಲಿ ಉಸಿರಾಗಿರುವ ಗಾಳಿಯೂ ಆ ದೈವದ ಸೃಷ್ಟಿಯೇ. ಹಾಗಿದ್ದರೂ ನಾವು ತಲೆಬಾಗುವುದು ಸಂಪತ್ತು, ಅಧಿಕಾರ, ಅಂತಸ್ತು ಉಳ್ಳವರ ಮುಂದೆ ಅಲ್ಲವೇ? ನಮ್ಮನ್ನು ಸೃಷ್ಟಿಸಿ ಕಾಪಾಡುವ ಆ ಭಗವಂತನನ್ನು ನೆನೆಯದೆ ಹಣ ಇರುವವರ ಹಿಂದೆ ಹೋಗುವ ಮನುಜರನ್ನು ಕಂಡು ದಾಸಿಮಯ್ಯನವರು ತಿರಸ್ಕಾರದಿಂದ ಛೀ ಥೂ ಎಂದು ಉಗಿಯುತ್ತಾರೆ. ಜೇಡರ ದಾಸಿಮಯ್ಯನವರ ಜೀವನ ಹೇಗಿತ್ತು ಎಂಬುದನ್ನು ತಿಳಿಯೋಣ. ಬನ್ನಿ, ಜೇಡರ ಹುಳು ಬಲೆಯನ್ನು ನೇಯುವಂತೆ ದಾಸಿಮಯ್ಯನವರು ಹುಟ್ಟಿದ್ದು ನೇಕಾರರ ಕುಟುಂಬವೊಂದರಲ್ಲಿ. ರಾಮಯ್ಯ ಮತ್ತು ಶಂಕರಿ ದಂಪತಿಗಳಿಗೆ ಜನಿಸಿದ ವರಪುತ್ರ. ಯಾದಗಿರಿ ಜಿಲ್ಲೆಯ ಸುರಪುರ

0: ತಾಲೂಕಿನ ಮುದೇನೂರು ಗ್ರಾಮದಲ್ಲಿ 1165ರಲ್ಲಿ ಚೈತ್ರ ಶುದ್ಧ ಪಂಚಮಿಯೆಂದು ಜನಿಸಿದರು. ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕ ಹಸಿವು ಇದ್ದ ಬಾಲಕ ತನ್ನ ವಿದ್ಯಾಭ್ಯಾಸಕ್ಕಾಗಿ ಶ್ರೀಶೈಲಕ್ಕೆ ತೆರಳಿದರು. ಅಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯರಿಂದ ಶಿವದೀಕ್ಷೆ ಪಡೆದರು. ಮುದೇನೂರಿನ ರಾಮನಾಥ ದೇಗುಲವೇ ಇವರ ಆರಾಧ್ಯ ದೈವ. ರಾಮನಾಥ ಎಂಬುದು ಇವರ ವಚನಗಳಲ್ಲಿ ಕಂಡುಬರುವ ಅಂಕಿತನಾಮ. ಜೇಡರ ದಾಸಿಮಯ್ಯನವರನ್ನು ದೇವರ ದಾಸಿಮಯ್ಯನೆಂದು ಕರೆಯುವರು. ಇದರ ಹಿಂದೆ ಒಂದು ಸ್ವಾರಸ್ಯಕರವಾದ ಪ್ರಸಂಗವಿದೆ. ಒಮ್ಮೆ ದಾಸಿಮಯ್ಯನವರು ತಮ್ಮ ಹಲವು ತಿಂಗಳುಗಳ ಪರಿಶ್ರಮದಿಂದ ಸುಂದರವಾದ ವಸ್ತ್ರವೊಂದನ್ನು ನೇಯುವರು. ಮನೆಯಲ್ಲಿ ದವಸ ಧಾನ್ಯವೆಲ್ಲ ಖಾಲಿಯಾಗಿದೆ ಎಂದು ಪತ್ನಿ ದುಗ್ಗಲೆಯು ಹೇಳಿದಾಗ ಆ ವಸ್ತ್ರವನ್ನು ಮಾರಲು ಸಂತೆಗೆ ಒಯ್ಯುವರು. ಆ ಬೆಲೆ ಬಾಳುವ ವಸ್ತ್ರವನ್ನು ಕೊಳ್ಳಲು ಯಾವ ವರ್ತಕನೂ ಮುಂದೆ ಬರುವುದಿಲ್ಲ. ದಾಸಿಮಯ್ಯನವರು ಖಾಲಿ ಕೈಯಲ್ಲಿ ಮನೆಗೆ ಹಿಂತಿರುಗುವಾಗ ದಾರಿಯಲ್ಲಿ ಚಿಂದಿ ಬಟ್ಟೆ ಒಟ್ಟು ಕುಳಿತಿದ್ದ ಭಿಕ್ಷುಕನು, ಅಯ್ಯ ತುಂಬ ಚಳಿ, ನಿಮ್ಮ ಕೈಲಿರುವ ವಸ್ತ್ರವನ್ನು ನನಗೆ ಕೊಡುವಿರಾ ಎಂದು ಕೇಳುವನು. ಆಗ ದಾಸಿಮಯ್ಯನವರು ಸಂತೋಷದಿಂದ ಆ ಬೆಲೆ ಬಾಳುವ ವಸ್ತ್ರವನ್ನು ಅವನಿಗೆ ನೀಡುವರು. ಅವನು ಆ ವಸ್ತ್ರವನ್ನು 4 ತುಂಡುಗಳಾಗಿ ಮಾಡಿ ಒಂದನ್ನು ತನ್ನ ತಲೆಗೆ ಸುತ್ತಿಕೊಳ್ಳುವನು, ಇನ್ನೊಂದನ್ನು ಮೈತುಂಬ ಹೊದ್ದುಕೊಳ್ಳುವನು, ಮತ್ತೆರಡು ತುಂಡುಗಳನ್ನು ಕಾಲಿಗೆ ಕಟ್ಟಿಕೊಳ್ಳುವನು. ಅವನು ದಾಸಿಮಯ್ಯನವರನ್ನು ಕೇಳುವನು, ಅಯ್ಯ ನಾನು ನಿಮ್ಮ ಬೆಲೆ ಬಾಳುವ ವಸ್ತ್ರವನ್ನು ಹರಿದಿದ್ದು ನಿಮಗೆ ಬೇಸರವಾಯಿತಾ? ಆಗ ದಾಸಿಮಯ್ಯನವರು, ಇಲ್ಲವೇ ಇಲ್ಲ, ವಸ್ತ್ರವು ನಿನಗೆ ಸೇರಿದ್ದು, ನೀನು ನಿನಗಿಷ್ಟ ಬಂದ ರೀತಿ ಅದನ್ನು ಉಪಯೋಗಿಸಬಹುದು ಎಂದು ಶಾಂತರಾಗಿ ನುಡಿಯುತ್ತಾರೆ. ನಂತರ ಆ ಭಿಕ್ಷುಕನು, ಅಯ್ಯ ನಾನು ಹಸಿದು ಕಂಗಾಲಾಗಿದ್ದೇನೆ, ನನಗೆ ಸ್ವಲ್ಪ ಅನ್ನ ನೀಡುವಿರಾ ಎಂದಾಗ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಾರೆ. ಅವನಿಗೆ ಊಟ ಬಡಿಸಲು ಮಡದಿ ದುಗ್ಗಲಗೆ ಹೇಳುತ್ತಾರೆ. ಆದರೆ ಮನೆಯಲ್ಲಿ ಒಂದು ಅಕ್ಕಿಯ ಕಾಳೂ ಇರುವುದಿಲ್ಲ. ದಂಪತಿಗಳಿಬ್ಬರು ಚಿಂತಾಕ್ರಾಂತರಾಗಿ ಕುಳಿತಿರುವಾಗ ಭಿಕ್ಷುಕನು ಶಿವನಾಗಿ ಬಂದು ಅವರಿಗೆ ದರ್ಶನ ನೀಡುವನು. ಒಂದು ಹಿಡಿ ಅಕ್ಕಿಯನ್ನು ಖಾಲಿಯಾಗಿದ್ದ ಅವರ ಕಣಜದಲ್ಲಿ ಹಾಕಿ ಅವರನ್ನು ಆಶೀರ್ವದಿಸಿ ಅಂತರ್ಧಾನನಾಗುವನು. ಅಂದಿನಿಂದ ಆ ಕಣಜವು ಅಕ್ಷಯ ಪಾತ್ರೆಯಾಗಿ ಮಾರ್ಪಡುವುದು. ದಾಸಿಮಯ್ಯನವರು ಹಸಿದು ಬಂದವರಿಗೆಲ್ಲ ಅನ್ನ ನೀಡುತ್ತಿದ್ದುದರಿಂದ ಅವರಿಗೆ ದೇವರ ದಾಸಿಮಯ್ಯ ಎಂಬ ಹೆಸರೂ ಬಿತ್ತು.
1: ದೇವರ ದಾಸಿಮಯ್ಯವರ ವ್ಯಕ್ತಿತ್ವ ಇಂತಹ ಮೇರು ವ್ಯಕ್ತಿತ್ವ ಆಗಿತ್ತು. ಹಾಗೆ ತಾವು ದೇವರಿಗೆ ಹೆಣೆದಂತಹ ಒಂದು ವಸ್ತ್ರವನ್ನ ಒಬ್ಬ ಯಾರೋ ಭಿಕ್ಷುಕ ಕೇಳ್ದ ಅಂದ್ರು ಕೂಡ ಯಾವುದೇ ರೀತಿ ಯೋಚನೆ ಮಾಡದೆ ಅವರು ಆ ಭಿಕ್ಷುಕನಿಗೆ ಕೊಡ್ತಾರೆ. ಅಂದ್ರೆ ಅವನಿಗೆ ಅದು ಅಗತ್ಯ ಇದೆ ಅಂತ ಹೇಳ್ಕೊಡ್ತಾರೆ. ಜೊತೆಗೆ ತನ್ನಲ್ಲಿ ಏನೂ ಇಲ್ಲ, ಬರೀ ಕೈ ಇದ್ರೂ ಕೂಡ ಅವರು ದಾನವನ್ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಜೇಡರ ದಾಸಿಮಯ್ಯ. ಆದ್ರಿಂದಲೇ ಅವರು ಮುಂದೊಂದಿನ ದೇವರ ದಾಸಿಮಯ್ಯ ಆಗ್ತಾರೆ. ಸಾವಿರಾರು ಜನರಿಗೆ ಅನ್ನದಾಸೋಹವನ್ನ ಮಾಡಿದಂತಹ ಜೇಡರ ದಾಸಿಮಯ್ಯ ಅವರ ಬಗ್ಗೆ ಗಾಯತ್ರಿ ಮೇಡಮ್ ಅವರು ಅವರ ಜೀವನ ವೃತ್ತಾಂತದ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹೇಳಿದ್ರು. ನಂತರದಲ್ಲಿ ಅವರ ವಚನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ದೇವರ ದಾಸಿಮಯ್ಯ ಅವರ ಜೀವನ ವೃತ್ತಾಂತದ ಬಗ್ಗೆ ಶಿವಮೊಗ್ಗದವರೇ ಆದಂತಹ ಗಾಯತ್ರಿ ಮೇಡಮ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಅವರ ವಚನಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
1: ದಾಸಿಮಯ್ಯನವರು ದಾಂಪತ್ಯ ಧರ್ಮದ ಬಗ್ಗೆ, ಸತಿಪತಿಯರ ಬಾಂಧವ್ಯದ ಬಗ್ಗೆ ಸುಂದರವಾದ ವಚನಗಳನ್ನು ರಚಿಸಿದ್ದಾರೆ. ಒಲವಿನ ಮಡದಿ ದುಗ್ಗಳೆಯ ಬಗ್ಗೆ ಬರೆದಿರುವ ವಚನವನ್ನು ಕೇಳೋಣ ಬನ್ನಿ. ಬಂಧುದನರೆದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಬಂಧುದನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ತತ್ವವನ್ನು ಚಾಚೂ ತಪ್ಪದೆ ಅನುಸರಿಸುತ್ತಿದ್ದಳು ದುಗ್ಗಲೆ. ಜೀವನದಲ್ಲಿ ಬಂದದ್ದನ್ನೆಲ್ಲ ಶಿವಪ್ರಸಾದವೆಂಬಂತೆ ಸ್ವೀಕರಿಸುವಳು. ತನ್ನ ಪ್ರೀತಿ ಕಾಳಜಿ ಪತಿಭಕ್ತಿಯಿಂದ ಬಂಧು ಬಾಂಧವರನ್ನೇ ಮರೆಯುವಂತೆ ಮಾಡಿದ್ದಳು. ಇಂತಹ ಬಾಳ ಸಂಗಾತಿಯನ್ನು ಪಡೆದಿರುವ ತಾನೇ ಧನ್ಯ ಎಂದು ಉದ್ಗರಿಸುವರು ದಾಸಿಮಯ್ಯನವರು. ಬನ್ನಿ, ಸತಿಪತಿಯರ ಬಾಂಧವ್ಯದ ಬಗ್ಗೆ ದಾಸಿಮಯ್ಯನವರ ಒಂದು ವಚನವನ್ನು ಕೇಳೋಣ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ. ಇಂದು ಸತಿಪತಿಗಳ ನಡುವಿನ ನಂಬಿಕೆ, ಪ್ರೀತಿ, ಬಾಂಧವ್ಯ ಮರೆಯಾಗುತ್ತಿರುವ ಕಾಲದಲ್ಲಿ ಈ ವಚನ ಸಂಜೀವಿನಿಯಂತೆ ಮೂಡಿಬಂದಿದೆ. ನಮ್ಮನ್ನೆಲ್ಲ ಸೃಷ್ಟಿಸಿದ ಆ ಪರಮಾತ್ಮನ ಸನ್ನಿಧಿಯಲ್ಲಿ ಸತಿಪತಿಯರಿಬ್ಬರೂ ಸಂತಸದಿಂದ ಕೂಡಿ ಬಾಳಬೇಕು. ಆಗ ಶಿವನಿಗೂ ಹಿತ, ನಮಗೂ ಹಿತ. ಆದರೆ ಸದಾ ಜಗಳವಾಡುತ್ತಾ ಕಚ್ಚಾಡುತ್ತಾ ಇರುವ ದಂಪತಿಗಳಿಂದ ಬಾಳು ದುಸ್ತರವಾಗಿ ಬಿಡುತ್ತದೆ. ಶಿವನು ಕರುಣಿಸಿದ ಅಮೃತದಂತಹ ಜೀವನ ವಿಷಮಯವಾಗುವುದು. ಸ್ತ್ರೀ ಪುರುಷರ ನಡುವಿನ ಸಮಾನತೆ ಸಾರಿದ ಹರಿಕಾರ ದಾಸಿಮಯ್ಯನವರು. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ನಡುವೆ ಸುಳಿವಾತ್ಮನೇ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ನಡುವೆ ಸುಳಿಯುವಾತ್ಮನೇ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ. ಹೆಣ್ಣು ಗಂಡಿನಲ್ಲಿ ಶಾರೀರಿಕ ವ್ಯತ್ಯಾಸಗಳಿರಬಹುದೇ ಹೊರತು ಅವರ ಅಂತರಾತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ. ಹೀಗಿರುವಾಗ ಗಂಡು ಮೇಲೆಂದು ಹೆಣ್ಣು ಕೀಳೆಂಬ ವಾದದಲ್ಲಿ ಹುರುಳಿದೆಯೇ? ದಾಸಿಮಯ್ಯನವರು ಈ ಪುರುಷ ಪ್ರಧಾನ ಸಮಾಜದ ಮುಂದಿಡುವ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬಲ್ಲರು? ನೀವೇ ಹೇಳಿ. ನಾಲ್ಕೇ ನಾಲ್ಕು ಸಾಲಿನಲ್ಲಿ ಸರಳವಾಗಿ ಹೆಣ್ಣು ಗಂಡಿನ ನಡುವಿರುವ ಭೇದ ಭಾವವನ್ನು ಅಳಿಸಿ ಸಮಾನತೆಯನ್ನು ಸಾರುವ ಪರಿ ನಿಜಕ್ಕೂ ಅದ್ಭುತ.
0: ಜೇಡರ ದಾಸಿಮಯ್ಯ ಅವರ ವಚನಗಳನ್ನು ಹೇಳುವ ಮೂಲಕ ಅದರಲ್ಲಿ ಇಷ್ಟೊಂದು ಭಾವಾರ್ಥ ಅಡಗಿದೆ ಎಂಬುದನ್ನು ಗಾಯತ್ರಿ ಮೇಡಮ್ ಅವರು ಹೇಳ್ತಾ ಇದ್ರು. ಜೊತೆಗೆ ಅವರ ಮಡದಿ ದುಗ್ಗಳೆಯೊಂದಿಗಿನ ಅವರ ಅನ್ಯೋನ್ಯ ಸಂಬಂಧದ ಬಗ್ಗೆ, ಅವರ ಹೊಂದಾಣಿಕೆ ಅನ್ಯೋನ್ಯತೆಯ ಬಗ್ಗೆ ಕೂಡ ಅವರ ವಚನಗಳಲ್ಲಿ ಹೇಳಿರುವುದನ್ನು ತಿಳ್ಕೊಳ್ಬಹುದು. ಹಾಗೆ ಸ್ನೇಹಿತರೆ, ಜೇಡರ ದಾಸಿಮಯ್ಯ ಅವರ ಇನ್ನಷ್ಟು ವಚನಗಳ ಬಗ್ಗೆ ಗಾಯತ್ರಿ ಮೇಡಮ್ ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ದೇವರ ದಾಸಿಮಯ್ಯ ಅವರ ವಚನಗಳ ಬಗ್ಗೆ ಶಿವಮೊಗ್ಗದವರೇ ಆದಂತಹ ಗಾಯತ್ರಿ ಅವರು ಮಾಹಿತಿಯನ್ನ ಹೇಳ್ತಾ ಇದ್ದು, ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಬದುಕಿನಲ್ಲಿ ಎದುರಾಗುವ ಸಂಕಷ್ಟಗಳ ಅಡಿಬಿದ್ದು ಹತಾಶನಾಗಿ ಹೊರಳಾಡುವ ಮನುಜರಿಗೆ ದಾಸಿಮಯ್ಯನವರು ನೀಡುವ ಸಂದೇಶವೇನೆಂದು ಕೇಳೋಣ ಬನ್ನಿ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಅರಿದು ನೋಡುವ ಕಬ್ಬಿನ ಕೋಲದಂತೆ, ಬೆವರದೆ ಬೆಚ್ಚದೆ ಇದ್ದೊಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ, ಬೆವರದೆ ಬೆಚ್ಚದೆ ಇದ್ದೊಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಮಹಾದೇವನು ತನ್ನ ಭಕ್ತರನ್ನು ಪರೀಕ್ಷಿಸಲು ಹಲವು ಬಗೆಯ ಸವಾಲುಗಳನ್ನು ಅವರ ಮುಂದಿಡುವನು. ಅವರ ಸಂಪತ್ತನ್ನೆಲ್ಲ ಕರಗಿಸಿ ತಿರಿದು ಬೇಡುವಂತೆ ಮಾಡುತ್ತಾನೆ. ಅಕ್ಕ ಸಾಲಿಗನು ಚಿನ್ನವನ್ನು ಪರಿಶುದ್ಧವನ್ನಾಗಿ ಮಾಡಲು ಬೆಂಕಿಯಲ್ಲಿ ಕಾಯಿಸುವಂತೆ ತನ್ನ ಭಕ್ತರನ್ನು ಹಲವು ಬಗೆಯ ಅಗ್ನಿ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಚಂದನದ ಕೊರಡನ್ನು ತೇಯುವಂತೆ ಕಷ್ಟಗಳ ಮಳೆ ಸುರಿಸುತ್ತಾನೆ. ಕಬ್ಬನ್ನು ಗಾಣದಲ್ಲಿ ಹಿಂಡಿ ಸಿಹಿಯಾದ ರಸವನ್ನು ತೆಗೆಯುವಂತೆ ತನ್ನ ಭಕ್ತರಿಗೆ ಹಲವು ಸಂಕಷ್ಟಗಳನ್ನು ಒಡ್ಡುತ್ತಾನೆ. ಈ ಎಲ್ಲ ಸವಾಲುಗಳನ್ನು ಕೆಚ್ಚೆದೆಯಿಂದ ಎದುರಿಸಿದವರನ್ನು ಮಾತ್ರ ಒಪ್ಪಿ ಕೈ ನೀಡಿ ತನ್ನೆದೆಗೆ ಅಪ್ಪಿಕೊಳ್ಳುತ್ತಾನೆ. ಅಗಾಧವಾದ ಸಾಗರದಂತೆ ತೋರುವ ವಚನ ಸಾಹಿತ್ಯದ ಕೆಲವೇ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮ್ಮ ಮುಂದಿಡುವ ಸಾಹಸವನ್ನು ಮಾಡುತ್ತಿರುವೆ. ದಾಸಿಮಯ್ಯನವರ ಈ ವಚನದೊಂದಿಗೆ ನನ್ನ ಮಾತುಗಳಿಗೆ ಇತಿಶ್ರೀ ಹಾಡುತ್ತಿದ್ದೇನೆ. ಮರದೊಳಗಣ ಮಂದಾಗ್ನಿಯು ಉರಿಯದಂತಿರಿಸಿದೆ, ಮರದೊಳಗಣ ಮಂದಾಗ್ನಿಯು ಉರಿಯದಂತಿರಿಸಿದೆ, ನೊರೆ ವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ, ನೊರೆ ವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮವ ಕಾಣದಂತಿರಿಸಿದೆ, ಶರೀರದೊಳಗಾತ್ಮವ ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಸೃಷ್ಟಿಯ ವೈಚಿತ್ರಗಳನ್ನು ಅಚ್ಚರಿಯಿಂದ ಕಾಣುವ ದಾಸಿಮಯ್ಯನವರ ನೋಟ ಕೇಳುಗರಲ್ಲಿ ಬೆರಗನ್ನುಂಟು ಮಾಡುವುದು. ತಂಪಾದ ನೆರಳನ್ನು ನೀಡುವ ಮರದೊಳಗೆ ಮಂದಾಗ್ನಿ ಇದೆ ಎಂದರೆ ನಂಬಲು ಸಾಧ್ಯವೇ? ಕಾಡ್ಗಿಚ್ಚು ಹಬ್ಬಿ ಎಲ್ಲವನ್ನೂ ನಾಶಪಡಿಸಿದಾಗ ಮಾತ್ರ ನಮಗೆ ಮರದೊಳಗಿರುವ ಅಗ್ನಿಯ ಪರಿಚಯವಾಗುವುದು. ತನ್ನೊಡರೊಳಗೆ ಅಗ್ನಿಯನ್ನು ಹುದುಗಿಸಿಟ್ಟುಕೊಂಡ ಮರ ತಂಪಾದ ನೆರಳನ್ನು ನೀಡುವುದು ಸೃಷ್ಟಿಯ ಅದ್ಭುತವಲ್ಲವೇ? ನೊರೆಯಾದ ಹಾಲನ್ನು ಸೇವಿಸಿದಾಗ ಅದರೊಳಗೆ ಅಡಗಿರುವ ತುಪ್ಪದ ಕಂಪು ನಮಗೆ ಅರಿವಾಗುವುದಿಲ್ಲ. ಹಾಲನ್ನು ಕಾಯಿಸಿ ಹೆಪ್ಪಿಟ್ಟು ಮೊಸರು ಮಾಡಿ ಆ ಕೆನೆ ಮೊಸರನ್ನು ಕಡಿದಾಗ ಮೇಲೆ ತೇಲಿ ಬರುವುದು ಬೆಣ್ಣೆ. ಆ ಬೆಣ್ಣೆಯನ್ನು ಹದವಾಗಿ ಕಾಯಿಸಿದಾಗ ಘಮಘಮ ಪರಿಮಳವನ್ನು ಸೂಸುವ ತುಪ್ಪ ಪ್ರತ್ಯಕ್ಷ. ತುಪ್ಪದ ಕಂಪನ್ನು ತನ್ನ ಉಡಿಯಲ್ಲಿ ಅಡಗಿಸಿಟ್ಟುಕೊಂಡಿರುವ ಹಾಲು ಸೃಷ್ಟಿಯ ಅದ್ಭುತವಲ್ಲವೇ? ನಮ್ಮ ಶರೀರದೊಳಗೆ ಪರಬ್ರಹ್ಮನ ಅಂಶವಾದ ಆತ್ಮವನ್ನು ಯಾರಿಗೂ ಗೋಚರಿಸದಂತೆ ಇರಿಸಿದೆ. ಅನ್ನಮಯ ಕೋಶದ ಒಳಗಿರುವ ಆನಂದಮಯ ಕೋಶವನ್ನು ಕಾಣಬಲ್ಲಿರ? ಇವನೆಂತಹ ಜಾದೂಗಾರ? ದಾಸಿಮಯ್ಯನವರು ಪರಶಿವನ ಸೃಷ್ಟಿಯನ್ನು ಕಂಡು ಬೆರಗಾಗಿ ನಿಲ್ಲುವರು. ಜೇಡರ ದಾಸಿಮಯ್ಯನವರು ಕೇವಲ ವಸ್ತ್ರಗಳ ನೇಕಾರರಷ್ಟೇ ಅಲ್ಲ, ವಚನಗಳ ನೇಕಾರರೂ ಆಗಿದ್ದಾರೆ. ಇವರ ವಚನಗಳಲ್ಲಿ ಭಾವ ಬುದ್ಧಿಗಳ ಮಿಶ್ರಣ ಹದವಾಗಿ ಮೂಡಿ ಬಂದಿದೆ. ನಮಸ್ಕಾರ.
2: ಜೇಡರ ದಾಸಿಮಯ್ಯ ಅವರ ವಚನಗಳನ್ನ ಹೇಳುವ ಮೂಲಕ ಅದರಲ್ಲಿ ಇರುವಂತಹ ಸಾಕಷ್ಟು ವಿಚಾರಗಳನ್ನ, ಹಾಗೆ ದಾಸಿಮಯ್ಯ ಅವರ ವಿಚಾರ ಧಾರೆಗಳನ್ನ ತಿಳಿಸಿಕೊಟ್ಟಿರುವಂತಹ ಗಾಯತ್ರಿ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ದೇವರ ದಾಸಿಮಯ್ಯ ಅವರ ವಚನಗಳು ನಿಜಕ್ಕೂ ಇಂದಿಗೂ ಕೂಡ ದಾರಿದೀಪ ಅಂತಾನೆ ಹೇಳ್ಬೋದು. ಸೃಷ್ಟಿಯ ವೈಚಿತ್ರ್ಯಗಳನ್ನ, ವಿಶೇಷತೆಯನ್ನ ತಮ್ಮ ವಚನಗಳಲ್ಲಿ ಉದಾಹರಣೆಯಾಗಿ ತಗೊಂಡು ನಮ್ಮ ಬದುಕಿನ ಸಾರವನ್ನ ಎಷ್ಟು ಅರ್ಥಗರ್ಭಿತವಾಗಿ ಅರ್ಥವತ್ತಾಗಿ ತಮ್ಮ ವಚನಗಳಲ್ಲಿ ಕಟ್ಕೊಡುವಂತಹ ಕೆಲಸವನ್ನ ದೇವರ ದಾಸಿಮಯ್ಯ ಅವರು ಮಾಡಿದ್ದಾರೆ. ಇಂಥ ಅಮೂಲ್ಯವಾದಂತಹ ಸಾಕಷ್ಟು ವಚನಗಳು ದಾಸಿಮಯ್ಯವರು ಒಬ್ಬರದೇ ಅಲ್ಲ, ತುಂಬಾ ಜನ ವಚನಕಾರರ ಸಾಕಷ್ಟು ಇಂಥ ಮೌಲ್ಯಯುತವಾದಂತಹ ಸತ್ವಯುತವಾದಂತಹ ವಚನಗಳು, ಸಾಕಷ್ಟು ವಚನಗಳನ್ನ ನಾಶ ಮಾಡಲಾಯಿತು. ಅದರಲ್ಲಿ ಕೆಲವು ಉಳಿದ ಅಳಿದಂತಹ ವಚನಗಳನ್ನ ಸಂರಕ್ಷಿಸುವಂತಹ ಕೆಲಸವನ್ನ ಮಾಡಲಾಯಿತು. ಅಂತಹ ಉಳಿದಿರುವಂತಹ ವಚನಗಳಲ್ಲಿ ಕೂಡ ಇಷ್ಟೆಲ್ಲ ಮೌಲ್ಯಗಳು ಇದೆ. ಆದ್ರೆ ನಮ್ಮ ಶಿವಶರಣರು ಬರೆದಿರುವಂತಹ ಎಲ್ಲ ವಚನಗಳು ಹಾಗೆ ಸಂರಕ್ಷಣೆ ಮಾಡಿದ್ರೆ ಅಥವಾ ಅದೆಲ್ಲವೂ ಹಾಗೆ ಉಳಿದಿದ್ರೆ ನಮ್ಮ ಇಂದಿನ ಪೀಳಿಗೆಗೆ ಎಷ್ಟೊಂದು ಮೌಲ್ಯಯುತವಾದಂತಹ ಸಂಪತ್ತು ಉಳಿತು. ಅಂತಹ ಮೌಲ್ಯಯುತವಾದಂತಹ ಸಂಪತ್ತನ್ನ ನಾವು ಕಳ್ಕೊಂಡಿದ್ದೀವಿ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ನಮ್ಗೆ ಸಿಕ್ಕಿರುವಂತಹ ಇಂತಹ ನೂರಾರು ವಚನಗಳು ನಮ್ಮ ಇಂದಿನ ಜೀವನ ಕ್ರಮಕ್ಕಿರ್ಬೋದು, ಬದುಕಿಗೆ ಒಂದು ದಾರಿದೀಪ, ಹೊಸ ಬೆಳಕು ಅಂತಾನೆ ಹೇಳ್ಬೋದು. ಸ್ನೇಹಿತರೆ ಕೇಳಿದ್ರಲ್ಲ, ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜೇಡರ ದಾಸಿಮಯ್ಯ ಅವರು, ದೇವರ ದಾಸಿಮಯ್ಯ ಅವರ ಹೇಗಾಗ್ತಾರೆ, ಹಾಗೆ ಅವರ ವಚನಗಳ ಸಾರಾಂಶವನ್ನ ಗಾಯತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
5: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
4: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ, ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
5: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
4: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
5: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
10: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪರಮೇಷ್ಠಿ ಟೀಕು ಕಲೆ. ಸ್ವರ ರಾಗ ಗೀತಿಗಳು ನಾಟ್ಯಾಭಿನೀತಿಗಳು ಕರೆದೇಳಿಸುವುವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ. ಸ್ವರ ರಾಗ ಗೀತಿಗಳು, ಗೀತಿ ಅಂದರೆ ಗೀತೆ ಹಾಡು, ನಾಟ್ಯಾಭಿನೀತಿಗಳು. ನಾಟ್ಯ ಅಭಿನೀತಿಗಳು ಅಂದರೆ ನೃತ್ಯದ ಪ್ರದರ್ಶನ. ಕರೆದೇಳಿಸುವುವು ಮನಸ್ಸಿನಲ್ಲಿ, ಕರೆದು ಏಳಿಸುವು ನಮ್ಮನ್ನು ಎಚ್ಚರ ಮಾಡತ್ತೆ. ಮನಸ್ಸಿನಲ್ಲಿ ನಿದ್ರಿಸುವ, ಮನಸ್ಸಲ್ಲಿ ನಿದ್ರೆ ಮಾಡ್ತಾ ಇರೋ ಪರಿಪರಿಯ ಭಾವಗಳ ವಿಭಿನ್ನವಾದ ಭಾವಗಳನ್ನು, ಗೂಢ ಸ್ವಭಾವಗಳನ್ನು, ಗುಟ್ಟಾಗಿರುವಂಥ ಒಂದಷ್ಟು ಸ್ವಭಾವಗಳನ್ನು ಪರಮೇಷ್ಠಿ ಟೀಕು ಕಲೆ. ಪರಮೇಷ್ಠಿ ಅಂದರೆ ಆ ಪರಬ್ರಹ್ಮ ದೇವರು. ಟೀಕು ಕಲೆ ಅಂದರೆ ಅವನ ಟಿಪ್ಪಣಿ ವ್ಯಾಖ್ಯಾನ ಕಲೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸ್ವರ ರಾಗ ಗೀತಿಗಳು ನಾಟ್ಯಾಭಿನೀತಿಗಳು ಕರೆದೇಳಿಸುವುವು ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮನಸ್ಸಲ್ಲಿ ನಿದ್ರೆ ಮಾಡ್ತಾ ಇರೋ ನಾನಾ ಭಾವಗಳನ್ನು, ಹುದುಗಿರೋ ಸ್ವಭಾವಗಳನ್ನು ಸ್ವರ ರಾಗ ಗೀತೆಗಳು ನಾಟ್ಯಾಧಿ ನೀತಿಗಳು ಕೂಗಿ ಎಬ್ಸತ್ತೆ. ಈ ಪರಮೇಷ್ಠಿಯ ವ್ಯಾಖ್ಯಾನವೇ ಕಲೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ? ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತ ನಡೆಯೋ ಘಟನೆಗಳು, ಜನರು ಅವುಗಳಿಗೆ ಪ್ರತಿಕ್ರಿಯಿಸೋ ವಿಧಾನಗಳಿಂದ ತನ್ನ ವ್ಯಕ್ತಿತ್ವನ ರೂಪಿಸಿಕೊಳ್ತಾನೆ. ಈ ಪ್ರಕ್ರಿಯೆಯಲ್ಲಿ ಕಲೆ ವಿಶೇಷ ಸ್ಥಾನನ ಪಡೆದುಕೊಂಡಿದೆ. ಕಲೆಯ ಕಾರ್ಯ ಹೃದಯಗಳನ್ನು ಪ್ರಚೋದನೆ ಮಾಡೋದೇ ಆಗಿದೆ ಅಲ್ವಾ? ನಾವೊಂದು ಸುಂದರವಾದ ಚಿತ್ರನ ನೋಡಿದಾಗ, ಬಹಳ ಮಧುರವಾದ ಸಂಗೀತವನ್ನು ಕೇಳಿದಾಗ, ಅತ್ಯದ್ಭುತವಾದ ನೃತ್ಯವನ್ನೋ ನಾಟಕವನ್ನೋ ರಂಗದ ಮೇಲೆ ನೋಡಿದಾಗ ಏನಾಗತ್ತೆ ಹೇಳಿ? ನಮಗೆ ಅರಿವಿಗೆ ಬಾರದ ಹಾಗೆ ಮುಖದ ಮೇಲೆ ನಗು ಬರುತ್ತೆ. ದುಃಖದ ಸನ್ನಿವೇಶಗಳನ್ನು ನೋಡಿದಾಗ ಕಣ್ಣಲ್ಲಿ ನೀರು ಸುರಿಯುತ್ತೆ. ಮಧುರ ಸಂಗೀತಕ್ಕೆ ತಲೆದೂಗತ್ತೆ. ಕಲೆಯ ಕಾರ್ಯ ಏನೋ ದೇಹದ ಹೊರಗೆ, ಆದರೆ ಅದರ ಪರಿಣಾಮ ಆಗೋದು ಮಾತ್ರ ಆಂತರ್ಯದಲ್ಲಿ. ಇದೆಷ್ಟು ಅದ್ಭುತ ಅಲ್ವಾ? ಈ ಕಲೆ ಏನು ಮಾಡುತ್ತೆ? ಅದು ಬದುಕಿನ ಕಷ್ಟಗಳಿಂದ ನಮ್ಮನ್ನು ಮೇಲೆತ್ತಿ ಬದುಕಿಗೊಂದು ಅರ್ಥನ ಘನತೆನ ಕೊಡತ್ತೆ. ಅವು ಮನಸ್ಸಲ್ಲಿ ಅವಿತುಕೊಂಡಿರುವಂತಹ ಉನ್ನತ ಭಾವನೆಗಳನ್ನು ಬಡಿದೆಬ್ಬಿಸೋದ್ರ ಜೊತೆ ಕೀಳು ಭಾವನೆಗಳನ್ನು, ನಿರಾಸೆಗಳನ್ನು, ವೈಫಲ್ಯಗಳನ್ನು ಮರೆಸಿ ಬದುಕಿಗೊಂದು ನೆಲೆನ ಕಲ್ಪಿಸುತ್ತೆ. ನಾವು ಎಷ್ಟೋ ಜನ ಅವರ ಜೀವನದಲ್ಲಿ ಕಷ್ಟಪಟ್ಟದ್ದು, ಬಡತನದ ಬೇಗೆಯಲ್ಲಿ ಬೆಂದದ್ದು, ಅದಾದಮೇಲೆ ಅವರ ಕಲೆಯ ಕಾರಣಕ್ಕೆ ಪ್ರಸಿದ್ಧಿ ಆದದ್ದು ಎಲ್ಲ ಕೇಳಿರ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ವಿಭಿನ್ನ ಪಾತ್ರಗಳಲ್ಲಿ ಇಡೀ ಪಾತ್ರದ ಚೈತನ್ಯವನ್ನೇ ತನ್ನ ಕಂಗಳಲ್ಲಿ ಹೊಮ್ಮಿಸೋ ಅಪರೂಪದ ರಂಗಕಲಾವಿದೆ ಶ್ರೀಮತಿ ಉಮಾಶ್ರೀ ಅವರು. ಅವರೇ ತಮ್ಮ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ನಾಟಕ ಸೇರಿದ್ದೆ ಅಲ್ಲಿ ತಿನ್ನೋದಕ್ಕೆ ಚಿತ್ರಾನ್ನ ಸಿಗುತ್ತೆ ಅಂತ. ಆದರೆ ಅವರಲ್ಲಿ ರಕ್ತಗತವಾದ ಕಲೆ ಬಡತನವನ್ನೇ ಮೆಟ್ಟಿ ನಿಲ್ತು, ಅವರನ್ನು ಎತ್ತರಕ್ಕೆ ಕರೆದೊಯ್ತು. ಹೀಗೆ ವಿಭಿನ್ನ ಕಲೆಯ ಪ್ರಕಾರಗಳು ನಮ್ಮ ಮನಸ್ಸಲ್ಲಿ ಅಡಗಿ ನಿದ್ರಿಸುವ ಭಾವಗಳನ್ನು ಬಡಿದು ಎಬ್ಸತ್ತೆ. ಸೃಷ್ಟಿಯಲ್ಲಿ ಕಾಣುವ, ಕೇಳುವ, ಅನುಭವಿಸುವ ಕಲೆ ಕೂಡ ಸೃಷ್ಟಿಕರ್ತನ ಕಾರ್ಯವೇ. ಈ ಜಗತ್ ಸೃಷ್ಟಿಯಲ್ಲಿ ಎಲ್ಲವೂ ಸುಂದರವಾಗೇ ಇದೆ. ಈ ಎಲ್ಲ ಸೌಂದರ್ಯನೂ ಪರಿಪರಿಯಾಗಿದೆ. ಪ್ರತಿಯೊಂದು ಮನುಷ್ಯನ ಮನಸ್ಸನ್ನು ತನ್ನ ಕಡೆ ಆಕರ್ಷಿಸುತ್ತೆ, ಶಾಂತವಾದ ಮನುಷ್ಯನ ಮನಸ್ಸನ್ನು ಕೆರಳಿಸತ್ತೆ. ನೋಡೋ ಹಾಗೆ, ಕೇಳೋ ಹಾಗೆ, ಅನುಭವಿಸೋ ಹಾಗೆ, ಆನಂದ ಪಡೋ ಹಾಗೆ ಈ ಎಲ್ಲ ಸೌಂದರ್ಯಗಳು ಮನುಷ್ಯನನ್ನು ಆಹ್ವಾನಿಸತ್ತೆ ಅಥವಾ ಪ್ರೇರೇಪಣೆ ಮಾಡತ್ತೆ. ಪ್ರಕೃತಿ ಸೌಂದರ್ಯ ದೈವಿ ಶಕ್ತಿಯಿಂದ ಮನುಷ್ಯನ ಜ್ಞಾನ ಭಂಡಾರದಲ್ಲಿರೋ ವೇದ, ಉಪನಿಷತ್ತುಗಳು, ಸಂಗೀತ, ಕಲೆ, ಶಿಲ್ಪ ಮುಂತಾದವುಗಳೆಲ್ಲ ತಮ್ಮ ತಮ್ಮ ಸೌಂದರ್ಯವನ್ನು ಹೊಂದಿದ್ದು ಮನುಷ್ಯನ ಸಂತೋಷಕ್ಕೆ ಮತ್ತು ಆನಂದಕ್ಕೆ ಕಾರಣವಾಗಿದೆ. ಆದರೆ ಇವೆಲ್ಲವೂ ತಮ್ಮ ಮೂಲ ಸ್ವರೂಪದಲ್ಲಿ ಒಂದೇ ರೀತಿ ಇದ್ದರೂ ಮನುಷ್ಯನ ಸಂಸ್ಕಾರಗಳು ಮತ್ತು ಪೂರ್ವ ವಾಸನೆಗಳಿಗನುಗುಣವಾಗಿ ಪರಿಪರಿಯಾದ ಪ್ರತಿಕ್ರಿಯೆಯನ್ನು ಹೊರಹೊಮ್ಮಿಸುತ್ತೆ. ಅರ್ಥಾತ್ ಒಂದೇ ಸುಂದರ ವಸ್ತುವನ್ನು ನೋಡೋ ಹಲವರಲ್ಲಿ ಭಿನ್ನ ಭಿನ್ನವಾದ ಭಾವನೆಗಳನ್ನು ಕೆರಳಿಸ್ತಾ ಭಾವ ವಿಭಿನ್ನತೆಗೆ ಕಾರಣ ಆಗಿದೆ. ಈ ಭಾವ ಭಿನ್ನತೆಯೇ ಜಗತ್ತಿನ ವೈವಿಧ್ಯತೆಗೆ ಮತ್ತು ಹಲವಾರು ವಿಧವಾದ ಸಂಸ್ಕಾರ ಸಂಸ್ಕೃತಿಗಳ ಉಗಮಕ್ಕೆ ಕಾರಣ ಆಗಿದೆ. ಸ್ವತಂತ್ರ ಯೋಚನಾ ಶಕ್ತಿಯನ್ನು ಹೊಂದಿರೋ ನಮ್ಮ ಭಿನ್ನ ಭಿನ್ನವಾದ ಪ್ರಕ್ರಿಯೆಗಳು ಆ ಪರಮಾತ್ಮನ ಸೃಷ್ಟಿಯನ್ನೇ ಟೀಕಿಸುವ ರೀತಿ ಇದೆ ಅಂತ ಮಾನ್ಯ ಗುಂಡಪ್ಪನವರು ಪರಮೇಷ್ಠಿ ಟೀಕು ಕಲೆ ಅಂತ ಹೇಳಿದ್ದಾರೆ. ಟೀಕೆ ಆಗಿದ್ರೂ ಭಿನ್ನವಾದರೂ ಮನಸ್ಸಿಗೆ ಆನಂದನ ಕೊಡ್ತಾ ಜಗತ್ತಿನ ಸೌಂದರ್ಯ ಎಲ್ಲವೂ ತಮ್ಮ ಸಾರ್ಥಕತೆನ ಪಡಿತಾ ಇದೆ. ಈ ಆನಂದದ ಮತ್ತು ಸಂತೋಷದ ವೈವಿಧ್ಯತೆಯೇ ಒಂದು ಸುಂದರವಾದ ಮತ್ತು ಆನಂದವಾದ ಅನುಭವ ಅಲ್ವಾ? ನಿಮ್ಗೇನು ಅನಿಸತ್ತೆ? ಅನಿಸಿಕೆನ ಕಳಿಸಿಕೊಡ್ಬಹುದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ. ಕೇಳೋಣ.
11: ನಮಸ್ಕಾರ. ಈ ಒಗಟು ಅನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಸಹ ತನ್ನ ಛಾಪನ್ನು ಮೂಡಿಸಿದೆ. ವಿದ್ಯಾರ್ಥಿ ಮತ್ತು ಒಗಟು ಅಂತ ಯೋಚನೆ ಮಾಡಿದ್ರೆ, ಅಥವಾ ಮಕ್ಕಳು ಅಥವಾ ಒಗಟು ಅಂತ ಯೋಚನೆ ಮಾಡಿದ್ರೆ, ಮಕ್ಕಳ ಬೌದ್ಧಿಕ ಬೆಳವಣಿಗೆಯಲ್ಲಿ ಒಗಟು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಈ ಒಗಟಿನ ಪರಿಚಯ ಇಲ್ಲದೇ ಇರೋದ್ರಿಂದ, ಮನೆಯಲ್ಲಿ ಅಂಥ ವಾತಾವರಣ ಇಲ್ಲದೇ ಇರೋದ್ರಿಂದ ಇಂಥದ್ದೊಂದು ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ. ಒಗಟು ಅವರ ಬೌದ್ಧಿಕ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಸಹಕಾರಿಯಾಗಿದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಈ ಒಗಟಿನ ಮೂಲಕ ತಮ್ಮ ಪದದ ಬಳಕೆಯ ಸಾಮರ್ಥ್ಯವನ್ನು ಮತ್ತು ಆ ಪದವನ್ನು ಜೋಡಿಸುವ ಚಾಣಕ್ಯತೆಯನ್ನು ಅವರು ಇದರಲ್ಲಿ ಕಲಿಬೋದಿತ್ತು. ವರಕವಿ ದಾರಾ ಬೇಂದ್ರೆಯವರು ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಿದರೆ, ವರಕವಿ ದಾರಾ ಬೇಂದ್ರೆಯವರ ನಾವು ಬರಹಗಳನ್ನು ಗಮನಿಸಿದ್ರೆ ಅದರಲ್ಲಿ ಜಾನಪದ ಸೊಗಡನ್ನು ಕಾಣ್ತೇವೆ, ಜೊತೆಗೆ ಒಗಟಿನ ಕೆಲವಷ್ಟು ಶೈಲಿಗಳನ್ನು ಸಹ ನಾವು ಅವರ ಬರಹಗಳಲ್ಲಿ ಕಾಣಬಹುದು. ಅವರು ಎಷ್ಟು ಒಗಟನ್ನು ಇಷ್ಟಪಟ್ಟಿದ್ರು ಅನ್ಲಿಕ್ಕೆ ಅವ್ರ ಒಗಟಿನ ಬಗ್ಗೆ ಅವರೊಂದು ಮಾತಿದೆ. ನಮ್ಮ ಭಾಷೆಯ ಲಾಲಿತ್ಯ ಚಮತ್ಕಾರ ಎಲ್ಲ ಒಗಟಿನಲ್ಲೇ ಇದೆ. ಮಕ್ಕಳಿಗೆ ಭಾಷೆ ಕಲಿಸೋ ಮೊದಲ ಪಾಠಶಾಲೆನೇ ಒಗಟು ಅಂತ. ನಿಜವಾಗ್ ನಾವು ಗಮನಿಸಿದ್ರೆ ಮಕ್ಕಳು ನಾವು ಒಗಟಿಯಿಂದ ದೂರ ಇಟ್ಟಿದ್ದೇವೆ. ಒಗಟಿನ ಬಗ್ಗೆ ಹೆಚ್ಚು ಮಕ್ಕಳಿಗೆ ಗೊತ್ತೇ ಇಲ್ಲ. ಒಗಟುಗಳು ಎಷ್ಟು ಚೆನ್ನಾಗಿ ಒಂದು ಆಟದ ರೀತಿಯಲ್ಲೇ ಮಕ್ಕಳ ಬೌದ್ಧಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತು. ಮಕ್ಕಳು ಅಲ್ಲಿ ನಿತ್ತಲ್ಲೇ ಕೆಲವು ಒಗಟುಗಳನ್ನು ಕಟ್ಟುವ ಸಾಧ್ಯತೆಗಳು ಇತ್ತು. ತಮಗೆ ಕಾಣುವಂಥ ಎಲ್ಲ ವಸ್ತುಗಳನ್ನು ಸಹ ಉಪಮೇಯನ ಉಪಮಾನವನ್ನು ಅವರು ಅಲ್ಲೇ ಕಲಿಯೋಕ್ಕೆ ಸಾಧ್ಯತೆ ಇತ್ತು. ಹಾಗೆ ಭಾಷೆಯ ಮೇಲೆ ಅವರಿಗೆ ಸರಿಯಾದ ಹಿಡಿತ ಸಾಧಿಸಲಿಕ್ಕೆ ಇದು ತುಂಬ ದೊಡ್ಡ ಸಾಧನ ಆಗಿತ್ತು. ಒಗಟನ್ನು ಕಲಿತಾ ಹೋದಂಗೂ ಅವರಿಗೆ ಪದಪುಂಜಗಳ ಸಮಸ್ಯೆ ಆಗ್ತಿರಲಿಲ್ಲ. ಜೊತೆಗೆ ಅವರಿಗೆ ಆ ಪದಗಳನ್ನು ಹೇಗೆ ಹೇಗೆ ಜೋಡಿಸ್ಬೇಕು ಅನ್ನುವಂಥ ಜಾಣ್ಮೆ ಬೆಳೀತಿತ್ತು. ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಅಂದರೆ ಗಣಿತದ ಮನಸ್ಥಿತಿಯೂ ಸಹ ಇಲ್ಲಿ ಡೆವಲಪ್ ಆಗುತ್ತೆ. ವಿಜ್ಞಾನದ ಆಲೋಚನೆಗಳು ಸಹ ಇಲ್ಲಿ ಹೆಚ್ಚಾಗಿ ಬೆಳೀತಾ ಹೋಗ್ತದೆ. ಮತ್ತು ಪ್ರಶ್ನೆ ಮಾಡುವಂಥದ್ದನ್ನು, ಪ್ರಶ್ನೆನ ಹುಡುಕುವಂಥದ್ದನ್ನು, ಪ್ರಶ್ನೆನ ಅನಾಲಿಸಿಸ್ ಮಾಡಿ ಉತ್ತರ ಹೇಗೆ ಕಂಡುಕೊಳ್ಬೋದು ಅನ್ನೋದನ್ನು, ಇದೆಲ್ಲವೂ ಸಹ ಸಹಜವಾಗಿ ಒಗಟಿನಲ್ಲಿ ಕಲಿತಾ ಹೋಗ್ತಿದ್ರು. ವಿಶಿಷ್ಟವಾದಂಥ ಒಂದು ಶೈಲಿ ಈ ಒಗಟಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅಕ್ಷರದಿಂದ ಭಾಷೆ ಕಲಿಯುವ ಮೊದಲು ಒಗಟಿಂದ ಅವರ ಮನೋಭೂಮಿಕೆಯನ್ನು ಸಿದ್ಧವಾದರೆ ಉತ್ಕೃಷ್ಟವಾಗಿ ಬೆಳೆಯಬಹುದು ಅನ್ನೋದು ದಾರಾಬೇಂದ್ರೆಯವರ ಕೊನೆಯ ಮಾತಿನಲ್ಲಿ ಹೇಳ್ತಾರೆ. ಒಗಟು ಅಂತಹ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗ್ತದೆ ಅನ್ನೋದನ್ನು ಸಹ ನಾವು ಹೆಚ್ಚು ಗಮನಿಸಬೇಕಾಗುತ್ತೆ ಅಂತ ಹೇಳ್ತಾ, ನಾನು ನಿನ್ನೆ ಈ ಒಗಟಿಗೆ ಸಂಬಂಧಪಟ್ಟಂತೆ ಒಂದು ಒಗಟು ಹೇಳಿದ್ದೆ. ಕಟ್ ಮಾಡಿದರೆ ತುಂಡಾಗಲ್ಲ, ಮಡಿಸಿದರೆ ಮಡಿಯಲ್ಲ, ಮಣ್ಣಿಗೆ ಬಿಟ್ಟರೆ ಮರೆಯಾಗುತ್ತೆ, ಮುಗಿಲಿಗೆ ಹೋದರೆ ಸರಿಯಾಗುತ್ತೆ, ಹಾಗಾದ್ರೆ ನಾನೇ ಯಾರು. ಇದು ನೀರು, ನೀವೆಷ್ಟೇ ನೀರನ್ನು ಕಟ್ ಮಾಡಿದ್ರು ಅದು ತುಂಡಾಗೋದಿಲ್ಲ, ಮಡ್ಚಕ್ಕೆ ಬರೋದಿಲ್ಲ. ಭಾಳ ವಿಶೇಷವಾಗಿ ಗಮನ. ಹಾಗೆ ಅದನ್ನೆಲ್ಲರೂ ಮಣ್ಣಿಗೆ ಹಾಕಿಬಿಟ್ರೆ ತಕ್ಷಣಕ್ಕೆ ಅದು ಹಿಂಗೆ ಬಿಟ್ಟು ಮರೆಯಾಗುತ್ತೆ. ಅದೇ ನೀರು ಸಮುದ್ರದಲ್ಲಿ ಸೇರಿಕೊಂಡು ಆವಿಯಾಗಿ ಹೋದರೆ, ಮೇಲೆ ಹೋದರೆ, ಮುಗಿಲಿಗೆ ಹೋದರೆ ಅಲ್ಲಿ ಮೋಡದಲ್ಲಿ ಸರಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ವಾಪಸ್ ಬರುತ್ತೆ. ಎಷ್ಟು ಚೆನ್ನಾಗಿ ಈ ಒಗಟನ್ನು ಬರೆದಿದ್ದಾರೆ ನೋಡಿ. ಅದರಲ್ಲಿ ಎಷ್ಟು ವಿಶೇಷವಾದ ಅರ್ಥವನ್ನು ಇಟ್ಟಿದ್ದಾರೆ. ಕಟ್ ಮಾಡೋದು ಉಂಡಾಗಲ್ಲ, ನಿಜವಾಗ್ಲೂ ಹೌದು, ನೀರನ್ನು ಎಷ್ಟೇ ಕಟ್ ಮಾಡೋದು ಉಂಡಾಗಲ್ಲ. ನಮ್ಮ ಮನಸ್ಥಿತಿನೂ ಸಹ ಅಂದರೆ ಒಂದ್ರಲ್ಲಿ ಹೇಳ್ತಾರೆ, ನಾವು ಹೆಚ್ಚು ಹೆಚ್ಚು ದೃಢವಾಗಿರಬೇಕು. ಎಷ್ಟು ದೃಢವಾಗಿರಬೇಕು ಅಂದರೆ ನೀರನ್ನು ಕಟ್ ಮಾಡೋದು ಹೇಗೆ ದುಡ್ಡಾಗಲು ಅಷ್ಟು ದೃಢವಾಗಿರ್ಬೇಕು ನಮ್ಮ ಮನಸ್ಥಿತಿ. ಯಾವುದೇ ಕಾರಣಕ್ಕೂ ಸಹ ಯಾವುದೇ ಸಂದರ್ಭದಲ್ಲಿ ನಾವು ವೀಕ್ ಆಗಬಾರ್ದು, ಅದರಿಂದ ವಿಚಲಿತವಾಗಬಾರ್ದು, ಅಷ್ಟು ದೃಢವಾದ ಮನಸ್ಥಿತಿ ನಾವು ಹೊಂದಿರಬೇಕು ಅಂತ. ಮಡಿಸಿದ್ರೆ ಮಾಡಲಿಲ್ಲ, ಯಾವುದೇ ಒತ್ತಡಕ್ಕೂ ಸಹ ನಾವು ಮಡಿಬಾರ್ದು. ನಮ್ದೇನು ನಿಲುವಿರುತ್ತೋ ಆ ನಿಲುವಿಗೆ ನಾವು ಹೆಚ್ಚು ಭದ್ರಾಗಿರ್ಬೇಕು ಅನ್ನೋದು, ಅದನ್ನು ಸಹ ಇದರಲ್ಲಿ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಇಂಥ ಒಗಟುಗಳು ಒಂದೊಂದು ಸಾರಿ ನಮಗೆ ಒಂದು ರೀತಿಯ ಜೀವನದ ಪಾಠವನ್ನು ಸಹ ಹೇಳ್ತವೆ, ಜೊತೆಗೆ ಬೌದ್ಧಿಕ ಕಸರತ್ತನ್ನು ಸಹ ನಮಗೆ ನೀಡುತ್ತೆ. ಈಗ ಮತ್ತೊಂದು ಒಗಟನ್ನು ನಿಮ್ಗೆ ಹೇಳ್ತೇನೆ. ಅಂಗೈ ಅಗಲದ ಬಿಳಿ ಜಾಗದಲ್ಲಿ ನೂರಾರು ಪಕ್ಷಿಗಳು ಕೂತಿದ್ದಾವೆ. ಆ ನೂರಾರು ಪಕ್ಷಿಗಳು ಅವು ಹಾರೋದಿಲ್ಲ ಮತ್ತು ತಿನ್ನೋದು ಇಲ್ಲ, ಅವು ಹಾರೋದು ಇಲ್ಲ ತಿನ್ನೋದು ಇಲ್ಲ, ಕಣ್ಣಿಗೆ ಕಾಣಿಸುತ್ತೆ ಮಾತನ್ನು ಆಡ್ತವೆ, ಕಣ್ಣಿಗೆ ಕಾಣಿಸುತ್ತೆ ಮಾತನ್ನು ಆಡ್ತವೆ, ಹಾಗಾದರೆ ನಾನು ಯಾರು ಅಂತ. ಇದು ಪುಸ್ತಕ ಮತ್ತು ಅಕ್ಷರ. ಅಂಗೈ ಅಗಲದ ಬಿಳಿಯ ಜಾಗದಲ್ಲಿ ಅಂದರೆ ಬಿಳಿ ಹಾಳೆಯಲ್ಲಿ ನೂರಾರು ಪಕ್ಷಿಗಳು ಕೂತಿದ್ದಾವೆ. ಅಂದರೆ ಎಲ್ಲವೂ ಸಹ ನಾವು ಅಕ್ಷರಗಳನ್ನು ಪಕ್ಷಿಗಳಂತ ಗಮನಿಸಿದ್ರೆ ಅವು ಹಾರೋಗೋದಿಲ್ಲ. ಪಕ್ಷಿಗಳಾದರೂ ಸಹ ಅವು ರೆಕ್ಕೆಯಲ್ಲಿ ಹಾರೋಗೋದಿಲ್ಲ, ಅವು ಏನು ತಿನ್ನೋದು ಇಲ್ಲ, ಅಕ್ಷರಗಳೇನು ತಿನ್ನೋದಿಲ್ಲ. ಆದರೆ ಕಣ್ಣಿಗೆ ಕಾಣಿಸುತ್ತೆ, ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಮಾತನ್ನು ಆಡ್ತವೆ. ಆದರೆ ಓದ್ತಾ ಹೋದರೆ ಹೋದಂಗು ಒಂದು ಸ್ಟೋರಿಯನ್ನು ನಾವು ಇಟ್ಕೊಂಡೆಲ್ಲ ಓದ್ತಾ ಹೋದರೆ ಅದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ, ಏನು ಸ್ಟೋರಿ ಅಂತ ನಮ್ಮ ಪಿಕ್ಚರಿಂಗ್ ಬರುತ್ತೆ, ಮಾತಾಡ್ದಂಗೆ ಕೇಳಿಸುತ್ತೆ ಅಲ್ವಾ. ಹಾಗಾಗಿ ಅವು ಮಾತಾಡ್ತವೆ. ಹಾಗಾಗಿ ಇದು ನಾನ್ಯಾರು ಅಂತ ಕೇಳಿದಾಗ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಇದು ಪುಸ್ತಕ ಮತ್ತು ಅಕ್ಷರ ಅನ್ನೋದು. ಕೊನೆಯದಾಗಿ ನಿಮಗೊಂದು ಸವಾಲಿದೆ, ಇದು ಗಣಿತದ ಸವಾಲು. ಇದು ಗಣಿತದ ಮೇಲಿನ ಒಗಟು. ಒಂದು ಮೇಜಿನ ಮೇಲೆ ಆರು ಮೇಣದ ಬತ್ತಿ ಉರಿತಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಮೇಜಿನ ಮೇಲೆ ಆರು ಮೇಣದ ಬತ್ತಿ ಉರಿತಿದೆ, ಗಾಳಿ ಬಂದಾಗ ಎರಡು ಮೇಣದ ಬತ್ತಿ ಆರಿ ಹೋಗ್ತದೆ. ಗಾಳಿ ಬಂದಾಗ ಎರಡು ಮೇಣದ ಬತ್ತಿ ಆರಿ ಹೋಗ್ತದೆ, ಆದರೆ ಕೊನೆಯಲ್ಲಿ ಎಷ್ಟು ಮೇಣದ ಬತ್ತಿ ಉಳಿಯುತ್ತೆ? ಇದಕ್ಕೆ ನೀವು ತುಂಬ ಜಾಣರಿದ್ದೀರಿ ಮತ್ತು ಉತ್ತರ ಕೊಡ್ತೀರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ನಾನು ಹೇಳ್ತೀನಿ. ಅಷ್ಟರಲ್ಲೇ ನಿಮಗೆ ಸಹ ಉತ್ತರ ಗೊತ್ತಿದ್ದರೆ ನೀವು ಮೆಸೇಜ್ಗಳ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.
2: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
12: ಮಕ್ಕಳೇ, ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ದಂತಿಲ ಮತ್ತೆ ಗೋರಂಬ ಎನ್ನುವರ ಕತೆ ಹೇಳ್ತೀನಿ, ಬೇಗ ಬನ್ನಿ.
13: ಏನು ದಂತಿಲ ಗೋರಂಬನ?
12: ಹೆಸರು ಮಜವಾಗಿದೆ ಅಲ್ವಾ?
13: ಯಾವ್ದ್ರ ಬಗ್ಗೆ ಕತೆ?
12: ಕತೆ ಕೇಳ್ಬೇಕಪ್ಪ, ಆಗ ನಿಮಗೆ ಗೊತ್ತಾಗತ್ತೆ.
14: ಸರಿ ಸರಿ ಹೇಳಿ ಮತ್ತೆ.
12: ದಂತಿಲ ಅನ್ನೋ ಒಬ್ಬ ಶ್ರೀಮಂತ ವರ್ತಕ ವರ್ಧಮನ್ ಅನ್ನೋ ನಗರದಲ್ಲಿ ವಾಸ ಮಾಡ್ತಾ ಇದ್ದ. ಅವನು ಬಹಳ ಚತುರ ಮತ್ತೆ ವ್ಯವಹಾರಜ್ಞನಾಗಿದ್ದ. ಬಹಳ ಚಾಣಾಕ್ಷತನದಿಂದ ವ್ಯವಹಾರವನ್ನು ಕುದುರಿಸಿ ಒಳ್ಳೆಯ ಉದ್ಯಮಶೀಲ ಅಂತ ಅನ್ಸ್ಕೊಂಡಿದ್ದ. ಅವನ ವಿಷಯ ವರ್ಧಮನ್ ನಗರದ ರಾಜನಿಗೆ ತಿಳಿಯುತ್ತೆ. ಅವನು ಅವನನ್ನು ಕರೆಸಿ ತನ್ನ ಮಂತ್ರಿಯನ್ನಾಗಿ ಮಾಡ್ಕೊಳ್ತಾನೆ. ದಂತಿಲ ತನಗೆ ಸಿಕ್ಕ ಈ ಹೊಸ ಪದವಿಯನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ಪರಿಗಣಿಸಿ ಕೆಲಸವನ್ನು ಮಾಡ್ತಾ ಇದ್ದ. ಅವನ ಶ್ರದ್ಧೆ ಮತ್ತು ಚುರುಕುತನದಿಂದ ರಾಜಕಾರ್ಯಗಳಲ್ಲಿ ಬಹಳ ಅಭಿವೃದ್ಧಿಯಾಗತ್ತೆ. ರಾಜ ದಂತಿಲನ ಕಾರ್ಯವೈಖರಿಗೆ ಬಹಳ ಪ್ರಸನ್ನನಾಗ್ತಾನೆ. ದಂತಿಲನ ಸಲಹೆ ಇಲ್ಲದೆ ಯಾವ ಕಾರ್ಯವನ್ನು ಆತ ಮಾಡ್ತಾ ಇರಲಿಲ್ಲ. ದಿನ ಕಳೆದ ಹಾಗೆ ದಂತಿಲನ ವರ್ತನೆಯಲ್ಲಿ ಸೂಕ್ಷ್ಮ ಪರಿವರ್ತನೆಗಳು ಆಗೋಕ್ಕೆ ಶುರುವಾಗುತ್ತೆ. ಆತ ತನ್ನ ಅಂತಸ್ತಿಗೆ ತಕ್ಕವರ ಹತ್ರ ಮಾತ್ರ ವ್ಯವಹರಿಸೋಕ್ಕೆ ಶುರು ಮಾಡ್ದ. ರಾಜ ಸೇವಕರನ್ನ, ಕೆಳವರ್ಗದವರನ್ನ ಕಡೆಗಣಿಸಿ ಅವರನ್ನ ದೂರ ದೂರದಲ್ಲೇ ಇಡ್ತಾ ಇದ್ದ. ಹೀಗಿರ್ಬೇಕಾದ್ರೆ ದಂತಿಲ ವಯಸ್ಸಿಗೆ ಬಂದ ತನ್ನ ಮಗಳ ಮದುವೆಯನ್ನು ಮಾಡ್ತಾನೆ. ರಾಜನ ಆಪ್ತ ಸಲಹಾಕಾರ, ಮಂತ್ರಿಪಟ್ಟ ಬೇರೆ, ಇನ್ ಕೇಳ್ಬೇಕೆ? ನಗರದ ಪ್ರಜೆಗಳಿಗೆಲ್ಲರಿಗೂ ಆಹ್ವಾನ ಇತ್ತು. ಬೃಹತ್ ಭೋಜನ ಕೂಟದ ಏರ್ಪಾಟು ಆಗಿತ್ತು. ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ತಂಡೋಪತಂಡವಾಗಿ ನಗರ ವಾಸಿಗಳು ಬಂದು ವಧು ವರರನ್ನು ಹರಿಸಿ ಅದ್ದೂರಿ ಔತಣದ ಊಟವನ್ನು ಸವಿತಾರೆ. ಗೋರಂಬ ಅನ್ನೋ ಒಬ್ಬ ಸೇವಕ ಇದ್ದ. ಅವನು ಅರಸನ ಅಂತಃಪುರವನ್ನು ಸ್ವಚ್ಛ ಮಾಡುವವನಾಗಿದ್ದ. ಎಲ್ಲರ ಹಾಗೆ ಅವನಿಗೂ ಆಹ್ವಾನ ಇತ್ತು. ಆತ ಔತಣ ಕೂಟಕ್ಕೆ ತಾನು ಬಂದ. ಬಂದವನು ತಿಳಿದೆ ಅರಮನೆಯವರಿಗೆ ಕಾದಿರಿಸಿದ್ದ ಆಸನದಲ್ಲಿ ಹೋಗಿ ಊಟಕ್ಕೆ ಕೂತ್ಬಿಟ್ಟ. ಇದನ್ನು ನೋಡಿದ ತಕ್ಷಣ ದಂತಿಲನಿಗೆ ಸಿಟ್ಟು ನೆತ್ತಿಗೇರುತ್ತೆ. ಎಂಥ ಸೊಕ್ಕು ಈ ಗೋರಂಬನದ್ದು! ಅಲ್ಲಿ ಕೂತ್ಕೊಳ್ಳೋಕ್ಕೆ ಇವನೇನು ಅರಸನ ನೆಂಟನೇ? ತನ್ನ ಸ್ಥಾನಮಾನ ತಿಳಿಯದ ಮೂರ್ಖ ಅಂತ ಮನದಲ್ಲಿ ಸಿಡಿಮಿಡಿಗೊಳ್ತಾ ಸೀದ ಬಂದವನೇ ಗೋರಂಬನ ಕತ್ತು ಹಿಡಿದು ಎಳೆದು ತಂದು ಹೊರದಬ್ಬಿ ಅವಮಾನ ಮಾಡಿಬಿಟ್ಟ. ಅಷ್ಟೊಂದು ಜನರೆದುರು ತನ್ನನ್ನು ಈ ರೀತಿ ಅವಮಾನ ಮಾಡಿದ ಮಂತ್ರಿ ದಂತಿಲನ ಮೇಲೆ ಗೋರಂಬನಿಗೆ ಮಹಾಕೋಪ ಬರುತ್ತೆ. ನನ್ನನ್ನು ಔತಣ ಕೂಟದಿಂದ ಹೀಗೆ ಹೊರದೂಡಿದ ಅಲ್ವಾ ಇವನು? ಇವನನ್ನು ಅರಮನೆಯಿಂದ ಹೊರ ಹಾಕ್ತಿದ್ರೆ ನಾನು ಗೋರಂಬನೇ ಅಲ್ಲ ಅಂತ ಅವನು ಶಪಥ ಹಾಕ್ತಾನೆ. ಒಂದಿನ ಗೋರಂಬ ಎಂದಿನ ಹಾಗೆ ಅರಸನ ಶಯನಗೃಹವನ್ನು ಸ್ವಚ್ಛಗೊಳಿಸ್ತಾ ಇದ್ದ. ರಾಜ ಬೆಳಗಿನ ಅರೆಬರೆ ನಿದ್ರೆಯಲ್ಲಿದ್ದ. ಆಗ ಗೋರಂಬ ಕಸ ಗುಡಿಸ್ತಾ, ಆ ದಂತಿಲನಿಗೆ ಎಷ್ಟೊಂದು ಧೈರ್ಯ, ಮಹಾರಾಣಿಯನ್ನೇ ತಪ್ಕೊಳ್ತಾನಲ್ಲ ಅಂತಂದ. ಅರೆ ನಿದ್ದೆಯಲ್ಲಿ ಇದನ್ನು ಕೇಳಿಸ್ಕೊಂಡ ಅರಸ ಬುಡುಕ್ಕಂತ ಎದ್ಕೂತ. ಏ ಗೋರಂಬ, ಏನು ಹೇಳ್ತಾ ಇದ್ದೀಯಾ ನೀನು? ಮಂತ್ರಿ ದಂತಿಲನ ಬಗ್ಗೆ ನೀನಾಡಿದ ಮಾತು ಸತ್ಯನಾ? ಮಹಾರಾಣಿ ಜೊತೆ ಇಷ್ಟು ಕೆಟ್ಟದಾಗಿ ಮಂತ್ರಿ ನಡ್ಕೊಂಡ ಅಂತ ಉದ್ವಿಗ್ನಾಗಿ ಕೇಳ್ತಾನೆ. ಗೋರಂಬ ತಕ್ಷಣ ಅರಸನ ಪಾದವನ್ನು ಹಿಡಿದು, ಪ್ರಭು, ರಾತ್ರಿಯೆಲ್ಲ ಜೂಜಾಡಿ ನಿದ್ದೆ ಕೆಟ್ಟ ನನಗೆ ಬಲವಾಗಿ ಕಣ್ಣು ಕುಗುರಿತ್ತು. ನಿದ್ದೆಯ ಸೆಳೆತದಲ್ಲಿ ನಾನು ಏನು ಹೇಳಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ ಅಂತ ಕ್ಷಮೆಯಾಚನೆಯನ್ನು ಮಾಡ್ತಾನೆ. ರಾಜ ಗೋರಂಬನನ್ನು ಸುಮ್ಮನೆ ಬಿಟ್ಟ. ಆದರೆ ಅನುಮಾನದ ಬೀಜ ಅವನ ಮನಸ್ಸಿನಲ್ಲಿ ಬೆಳೆಯೋಕೆ ಶುರುವಾಯಿತು. ರಾಜ ಯೋಚನೆ ಮಾಡ್ತಾನೆ, ದಂತಿಲನಿಗಾಗಲಿ ಗೋರಂಬನಿಗಾಗಲಿ ಅರಮನೆ ಎಲ್ಲ ಕಡೆ ಮುಕ್ತವಾಗಿ ಓಡಾಡುವ ಅವಕಾಶ ಇದೆ. ಹಾಗಾಗಿ ಗೋರಂಬ ಎಲ್ಲೋ ದಂತಿಲ ಮಹಾರಾಣಿಯನ್ನು ಆಲಂಗಿಸಿದ್ದನ್ನು ಕಂಡಿರಬೇಕು. ಅದಕ್ಕೆ ಹಾಗೆ ನಿದ್ದೆಯಲ್ಲಿ ಒಣಗಿದಾನೆ ಅಂತ ಅಂದ್ಕೊಳ್ತಾನೆ. ಅವತ್ತಿನಿಂದ ದಂತಿಲನಿಗೆ ಮುನ್ನಿನ ಹಾಗೆ ಓಡಾಡೋಕ್ಕೆ ನಿರ್ಬಂಧವನ್ನು ಹಾಕ್ತಾನೆ. ಅವನ ಅಧಿಕಾರವನ್ನು ಮೊಟಕುಗೊಳಿಸ್ತಾನೆ. ಆಮೇಲಿನ ದಿನಗಳಲ್ಲಿ ಅರಮನೆಗೆ ಅವನ ಪ್ರವೇಶವನ್ನೇ ನಿಷೇಧ ಮಾಡ್ತಾನೆ. ದ್ವಾರದಲ್ಲಿ ದ್ವಾರಪಾಲಕರು ಅವನನ್ನು ತಡೆ ಹಿಡಿದು, ತಮ್ಮನ್ನು ಮಂತ್ರಿ ಪದವಿಯಿಂದ ಪದಚ್ಯುತಗೊಳಿಸಲಾಗಿದೆ, ತಮಗೆ ಒಳಗೆ ಪ್ರವೇಶ ಇಲ್ಲ ಅಂತ ತಡೆದುಬಿಡ್ತಾರೆ. ದಂತಿಲನಿಗೆ ಅಚ್ಚರಿ ಆಗುತ್ತೆ. ಅರಸರು ಯಾಕೆ ನನ್ನೊಂದಿಗೆ ಹೀಗೆ ವರ್ತಿಸ್ತಾ ಇದ್ದಾರೆ ಅಂತ ಆತ ಚಿಂತೆ ಮಾಡ್ತಾನೆ. ಇದನ್ನೆಲ್ಲ ನೋಡ್ತಾ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಗೋರಂಬ ದಂತಿಲನ ಈ ಸ್ಥಿತಿ ನೋಡಿ ಮುಸಿ ಮುಸಿ ನಗ್ತಾ ಇದ್ದ. ಕೂಡಲೇ ಮಂತ್ರಿ ದಂತಿಲನಿಗೆ ಇದು ಗೋರಂಬನದ್ದೇ ಕೆಲಸ ಅಂತ ತಿಳಿದುಹೋಯ್ತು. ಅವನನ್ನು ಆ ದಿನ ಹೊರಗೆ ದಬ್ಬಿದ್ದಕ್ಕಾಗಿ ಆತ ಸೇಡು ತೀರಿಸ್ಕೊಂಡಿದ್ದಾನೆ. ತಾನು ತನ್ನ ಅಹಂಕಾರದಿಂದ ನನ್ನ ಮಂತ್ರಿ ಪದವಿಯನ್ನು ಕಳ್ಕೊಂಡ್ಬಿಟ್ನಲ್ಲ ಅಂತ ಆತ ಮರುಗ್ತಾನೆ. ಅವನು ಕೂಡಲೇ ಆ ದಿನ ಗೋರಂಬನನ್ನು ತನ್ನ ಮನೆಗೆ ಕರೆಸಿ, ನಾನು ನಿನ್ನನ್ನು ಆ ದಿನ ಔತಣ ದೂಟದಿಂದ ಹೊರಗೆ ತಳ್ಳಬಾರ್ದಿತ್ತು, ನನ್ನನ್ನು ಕ್ಷಮಿಸಿಬಿಡು ಅಂತ ಕ್ಷಮೆಯನ್ನು ಯಾಚಿಸ್ತಾನೆ. ಅವನಿಗೆ ತಕ್ಕ ಉಡುಗೊರೆಗಳನ್ನು ಕೊಟ್ಟು ಉಪಚಾರ ಮಾಡ್ತಾನೆ. ಗೋರಂಬನಿಗೆ ಇದರಿಂದ ತುಂಬ ಸಮಾಧಾನವಾಗುತ್ತೆ. ಅವನು, ಮಂತ್ರಿಗಳೇ, ಈಗ ನೀವು ನನ್ನ ಹತ್ರ ಕ್ಷಮೆಯನ್ನು ಕೇಳಿದ್ರಿ, ಇನ್ನು ಚಿಂತೆ ಮಾಡಬೇಡಿ, ನಿಮ್ಮ ಅಧಿಕಾರವನ್ನು ಮರಳಿ ನಿಮಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾನೆ.
13: ಒಳ್ಳೆ ಚಾಣಾಕ್ಷ ಈ ಗೋರಂಬ.
15: ಮತ್ತೆ ಈ ರೀತಿ ಅವಮಾನ ಮಾಡಿದ್ರೆ ಯಾರಿಗೆ ಸಿಟ್ಟು ಬರಲ್ಲ?
12: ಮರುದಿನ ಮುಂಜಾನೆ ರಾಜ ಸವಿಯಾದ ನಿದ್ದೆಯಲ್ಲಿರಬೇಕಾದ್ರೆ ಗೋರಂಬ ಕಸ ಗುಡಿಸ್ತ. ನಮ್ಮ ರಾಜ ಎಂಥ ಮೂರ್ಖ, ಸ್ನಾನಗೃಹದಲ್ಲಿ ಸೌತೆಕಾಯಿ ತಿಂತಾನೆ ಅಂತ ಹೇಳ್ದ. ಸವಿ ನಿದ್ದೆಯಲ್ಲಿದ್ದರೂ ಗೋರಂಬನ ಮಾತನ್ನ ಕೇಳಿಸ್ಕೊಂಡ ಅರಸ ಎದುಕುತ್ತ. ಏ ಮೂರ್ಖ ಗೋರಂಬ, ಮೈ ಮೇಲೆ ಜ್ಞಾನ ಇದೆ ತಾನೇ ನಿನಗೆ? ಏನ್ ಬೊಗಳ್ತಾ ಇದ್ದೀ ಅಂತ ನೀನು ಗೊತ್ತಿದ್ಯಾ? ನೀನು ನನ್ನ ಕೋಣೆಯ ಸೇವಕ ಆಗಿದ್ದಿದ್ರೆ ನಿನ್ನ ಈ ಕೂಡಲೇ ಕೆಲಸದಿಂದ ವಜಾ ಮಾಡ್ತಿದ್ದೆ ಅಂತ ಆರ್ಭಟಿಸ್ತಾನೆ ಗೋರಂಬ. ಕೂಡಲೇ ರಾಜನ ಕಾಲು ಹಿಡಿದು, ಪ್ರಭು, ರಾತ್ರಿಯೆಲ್ಲ ಜೂಜಾಡಿ ನಿದ್ದೆ ಕೆಟ್ಟ ನನಗೆ ಮಂಪರು ಕವ್ದಿತ್ತು. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನನಗೇ ಗೊತ್ತಿಲ್ಲ. ಇನ್ಮೇಲಿಂದ ಯಾವತ್ತೂ ಈ ರೀತಿ ಗೊಣಗೋದಿಲ್ಲ ಅಂತ ಬೇಡ್ತಾನೆ. ಆಗ ರಾಜ ಯೋಚನೆ ಮಾಡ್ತಾನೆ, ಛೆ, ನಾನೆಂತ ದೊಡ್ಡ ಕೆಲಸ ಮಾಡಿಬಿಟ್ಟೆ. ಈ ಮೂರ್ಖ ಗೋರಮ್ಮನ ಮಾತನ್ನು ಕೇಳಿ ದಕ್ಷ ಚಾಣಾಕ್ಷನಾದ ದಂತಿಲ ನನ್ನ ಪದಚ್ಯುತಗೊಳಿಸ್ಬಿಟ್ನಲ್ಲ ಅಂತ ಪರಿತಪಿಸ್ತಾನೆ. ಕೂಡಲೇ ದಂತಿಲನನ್ನು ಕರೆಸಿ ಅವನ ಅಧಿಕಾರವನ್ನು ಮತ್ತೆ ನೀಡಿ ಗೌರವಿಸ್ತಾನೆ. ಮಂತ್ರಿ ದಂತಿಲ ಮುಂದೆ ಯಾವತ್ತೂ ನೌಕರ ಚಾಕರರನ್ನು ಅನಾದರಿಸೋದಿಲ್ಲ, ಎಲ್ಲರ ಜೊತೆ ಒಂದೇ ತರನಾಗಿ ಇದ್ದ. ಗೋರಮ್ಮನಿಂದ ಅವನು ಒಳ್ಳೆ ಪಾಠ ಕಲಿತ. ಮತ್ತೆ ಯಾರನ್ನೂ ಕೀಳಾಗಿ ನೋಡಬಾರ್ದು ಅನ್ನೋದನ್ನು ಕೂಡ ತಿಳ್ಕೊಂಡ.
15: ಹೌದು, ಉನ್ನತ ಹುದ್ದೆಯಲ್ಲಿದ್ದಾಗ ತನ್ನ ಕೆಳಗಿರೋರನ್ನ ಅನಾದರಿಸದೆ ಅವರನ್ನ ಗೌರವಿಸಬೇಕು.
12: ಹ್ಮ್, ಈ ಮಾತನ್ನ ಸರಿಯಾಗಿ ತಿಳ್ಕೊಂಡ್ರಿ ತಾನೆ.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
7: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್

0: 4041 42, ಮೊಬೈಲ್ ಸಂಖ್ಯೆ 9535191545.
1: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
2: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
1: ಪರಿಶುದ್ಧವಾದ ಹಾಲು?
3: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
4: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮಹಾಲಕ್ಷ್ಮಿ ಸ್ವೀಟ್ಸ್.
8: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿ ಕೃತಿಕೆ ಹರೋಹರ ಜಾತ್ರೆಯ ಶುಭಾಶಯಗಳು. ಇಂದಿನ ದಿನದ ವಿಶೇಷ ಹೇಗಿದೆ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಆಗಸ್ಟ್ 10 ಜಿಲ್ಲಾದ್ಯಂತ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 1 to 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಇದರ ಸದುಪಯೋಗ ಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿ ತಿಳಿಸಿದರು. ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಪೂರ್ವಭಾವಿ ಹಾಗೂ ರಾಷ್ಟ್ರೀಯ ವಾಹಕಗಳಿಂದ ಹರಡುವ ರೋಗ ನಿಯಂತ್ರಣ ಕಾರ್ಯಕ್ರಮ ಕುರಿತಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಂತುಹುಳುಗಳ ಸೋಂಕಿನಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ 1 to 19 ಎಲ್ಲಾ ಮಕ್ಕಳು ಉಚಿತವಾಗಿ ನೀಡಲಾಗುವ ಅಲ್ಬೆಂಜೋಲ್ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಆಗಸ್ಟ್ 10 ಎಲ್ಲ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಕರು ಮಾತ್ರೆಗಳನ್ನು ನೀಡಲಿದ್ದಾರೆ. ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಆಶಾ ಕಾರ್ಯಕರ್ತೆಯರು ಮನೆ ಭೇಟಿ ನೀಡಿ ಮಾತ್ರೆ ವಿತರಿಸಲಿದ್ದಾರೆ ಎಂದು ತಿಳಿಸಿದರು. ಆರ್ಸಿಎಚ್ಒ ಡಾಕ್ಟರ್ ಓ ಮಲ್ಲಪ್ಪ ಮಾತನಾಡಿ, ಮಣ್ಣಿನ ಮೂಲಕ ಹರಡುವ ಜಂತುಹುಳುಗಳ ಸೋಂಕಿನಿಂದ ಪ್ರಪಂಚಾದ್ಯಂತ 150 crore ಹಾಗೂ ಭಾರತದಲ್ಲಿ 22 crore ಜನರು ಬಾಧಿತರಾಗುತ್ತಿದ್ದಾರೆ. 2015 ಕರ್ನಾಟಕದಲ್ಲಿ 1 to 19 ಮಕ್ಕಳಲ್ಲಿ 49% ಜಂತುಹುಳ ಬಾಧೆ ಕಂಡುಬಂದಿತ್ತು. ನಂತರ ಪ್ರತಿ ವರ್ಷಕ್ಕೆ 2 ಜಂತುಹುಳು ನಿವಾರಣಾ ಮಾತ್ರೆ ನೀಡುತ್ತಾ ಬಂದಿದ್ದರಿಂದ ಪ್ರಸ್ತುತ ಸೋಂಕಿನ ಪ್ರಮಾಣ 0.22% ಇಳಿಕೆಯಾಗಿದೆ ಎಂದರು. ಮುಂದಿನ ವಿವರ. ಶ್ರಮಜೀವಿಗಳಾದ ದೇವಾಂಗ ಸಮುದಾಯದ ಶೈಕ್ಷಣಿಕ ಸಂಘಟನಾತ್ಮಕವಾಗಿ ಮತ್ತಷ್ಟು ಸದೃಢವಾಗಬೇಕಿದೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಗ್ಗಟ್ಟಾಗಿರಬೇಕು ಎಂದು ದೇವಾಂಗ ಸಮಾಜದ ಜಿಲ್ಲಾಧ್ಯಕ್ಷ ಟಿ ರಾಜೇಶ್ ಕರೆ ನೀಡಿದರು. ಸೊರಬ ಪಟ್ಟಣದ ಶ್ರೀರಂಗ ಕನ್ವೆನ್ಷನ್ ಹಾಲ್ ದೇವಾಂಗ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆಯ ಸಭೆಯಲ್ಲಿ ಅವರು ಮಾತನಾಡಿದರು. ಜಿಲ್ಲೆ ಸಮುದಾಯದ ಸಂಘಟನೆಯು ರಾಜ್ಯದಲ್ಲಿಯೇ ವಿಶೇಷ ಮೆಚ್ಚುಗೆ ಪಡೆದಿದೆ. ಹಿರಿಯರ ಮಾರ್ಗದರ್ಶನದಡಿ ಸಮಾಜ ಸಂಘಟಿಸುವ ಕೆಲಸ ಮಾಡಬೇಕಿದೆ. ತಾಲೂಕಿನಲ್ಲಿ 183 ದೇವಾಂಗ ಮತ್ತು 365 ನೇಕಾರ ಕುಟುಂಬಗಳಿದ್ದು, ದೇವರ ದಾಸಿಮಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವಂತೆ ತಿಳಿಸಿದರು. ಸಭೆಯ ನೂತನ ಅಧ್ಯಕ್ಷರಾಗಿ ಇಎಚ್ ಶಶಿಧರ್, ಉರುಗನಳ್ಳಿ ಉಪಾಧ್ಯಕ್ಷರಾಗಿ ನೇಮರಾಜ್ ಶಾಂತಗೇರಿ, ಕಾರ್ಯದರ್ಶಿಯಾಗಿ ಎಂಎಸ್ ಸತೀಶ್, ಖಜಾಂಚಿಯಾಗಿ ರವಿ ಕೆ ಸುತ್ತುಕೋಟೆ, ಸಂಘಟನಾ ಕಾರ್ಯದರ್ಶಿಯಾಗಿ ಕೆವಿ ಕುಮಾರ್, ಸಹ ಕಾರ್ಯದರ್ಶಿಯಾಗಿ ಕೆ ಸತೀಶ್, ನಿರ್ದೇಶಕರುಗಳಾಗಿ ಸುರೇಶ್, ರಂಗನಾಥ್, ಪ್ರಕಾಶ್, ಹೇಮಾವತಿ, ಲಿಂಗರಾಜು, ರಾಜಪ್ಪ, ಗೋಪಿನಾಥ್, ಮಳಲಿಕೊಪ್ಪ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಅಭಿನಂದಿಸಲಾಯಿತು. ಮುಂದಿನ ವಿವರ. ಸಾಗರ ರಸ್ತೆಯ ಶ್ರೀ ಪಂಡಿತ ಪುಟ್ಟರಾಜ ಗವಾಯಿಗಳಾದ ಪುಟ್ಟರಾಜ ಗವಾಯಿಗಳವರ ಅಂಧ ಮಕ್ಕಳ ಸಂಗೀತ ವಿದ್ಯಾಲಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೆದ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 82 ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 16 ಪುಣ್ಯ ಸ್ಮರಣೋತ್ಸವ, ಸಂಗೀತ ಸ್ವರ ಸಮಾರಾಧನೆ, ಸಾಂಸ್ಕೃತಿಕ ಧಾರ್ಮಿಕ ಸಂಗೀತ ಕಾರ್ಯಕ್ರಮಗಳು ಜನಮನ ಸೂರೆಗೊಂಡಿತು. ಒಡೆಯರ್ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯ ವಹಿಸಿದ್ದರು. ಗದಗ ಜಡೆಮಠದ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಗದಗ ಶ್ರೀ ವೀರಶೈವ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯಜ್ಜ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆರ್ಬಿ ಸಂಗಮೇಶ್ವರ್ ಗವಾಯಿಗಳು ವಹಿಸಿದ್ದರು. ವಿವಿಧ ಮಠದ ಶ್ರೀಗಳು, ಶಾಸಕರು

ವಿಧಾನಸಭೆ ಸದಸ್ಯರು ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ಗ್ರಾಮೀಣ ಪ್ರದೇಶದ ರೈತರು, ರೈತ ಮಹಿಳೆಯರು, ನಿರುದ್ಯೋಗ ಯುವಕ ಯುವತಿಯರಿಗೆ ಆಗಸ್ಟ್ 10ರಂದು ದೇಶಿ ಮತ್ತು ಮಿಶ್ರ ಹೈನು ತಳಿಗಳ ವೈಜ್ಞಾನಿಕ ಪಾಲನೆ ಮತ್ತು ಪೋಷಣೆ ಕುರಿತಾಗಿ ಒಂದು ದಿನದ ಉಚಿತ ತರಬೇತಿ ಕಾರ್ಯಕ್ರಮವನ್ನು ಮಲೆನಾಡು ಗಿಡ್ಡ ತಳಿ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯಲ್ಲಿ ದೇಶಿ ಹಸು ತಳಿಗಳು, ಹಸುಗಳ ಕೊಟ್ಟಿಗೆ ನಿರ್ಮಾಣ, ಹಸುಗಳ ಆಹಾರ ನಿರ್ವಹಣೆ, ಸಂತಾನೋತ್ಪತ್ತಿ, ರೋಗಗಳು, ಮಾರುಕಟ್ಟೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳವರು ತಮ್ಮ ಹೆಸರನ್ನು ಆಗಸ್ಟ್ 8ರೊಳಗಾಗಿ ನೋಂದಾಯಿಸಿಕೊಳ್ಳತಕ್ಕದ್ದು. ತರಬೇತಿಯನ್ನು 25 ಶಿಬಿರಾರ್ಥಿಗಳಿಗೆ ಸೀಮಿತಗೊಳಿಸಿರುವುದರಿಂದ ಮೊದಲು ಹೆಸರು ನೋಂದಾಯಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಡಾ ಸತೀಶ್ ಜಿಎಂ, ಸಹ ಪ್ರಾಧ್ಯಾಪಕರು, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9448224595. ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕಾನೂನು ಪದವಿಯಲ್ಲಿ ಉತ್ತೀರ್ಣರಾದ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ, ಪಾರ್ಸಿ ಅಭ್ಯರ್ಥಿಗಳಿಗೆ 2026-27 ಸಾಲಿನಿಂದ 4 ವರ್ಷಗಳ ತರಬೇತಿ ಅವಧಿಯಲ್ಲಿ ಶಿಷ್ಯವೇತನ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಕಾನೂನು ತರಬೇತಿಯು 4 ವರ್ಷಗಳ ಅವಧಿಯಾಗಿದ್ದು ಮಾಸಿಕ 5,000 ರೂಪಾಯಿಗಳನ್ನು ಶಿಷ್ಯವೇತನ ನೀಡಲಾಗುವುದು. ಅಭ್ಯರ್ಥಿಯು ಅಡ್ವೊಕೇಟ್ ಆಗಿ ಕಾರ್ಯನಿರ್ವಹಿಸಲು ನಿಗದಿಪಡಿಸಿದ ಕಾನೂನು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ 2 ವರ್ಷಗಳ ಅವಧಿಯೊಳಗಿದ್ದು ವಯೋಮಿತಿ 30 ವರ್ಷದೊಳಗಿರಬೇಕು. ತಮ್ಮ ಹೆಸರನ್ನು ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿರಬೇಕು ಹಾಗೂ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ವಕೀಲರು ಅಥವಾ ಕನಿಷ್ಠ 20 ವರ್ಷಗಳ ವೃತ್ತಿ ಅನುಭವವಿರುವ ವಕೀಲರ ಅಧೀನದಲ್ಲಿ ತರಬೇತಿ ಪಡೆಯುವುದು, ಕುಟುಂಬದ ವಾರ್ಷಿಕ ಆದಾಯ 3.50 ಲಕ್ಷ ಮೀರಿರಬಾರದು. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ಇಲಾಖಾ ಕಚೇರಿಯಿಂದ ಪಡೆದು ಭರ್ತಿ ಮಾಡಿ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಆಗಸ್ಟ್ 31ರೊಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 0818222206 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಪರಿಸರ ಸಂರಕ್ಷಣೆ ಮತ್ತು ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣದ ಉದ್ದೇಶದಿಂದ ನಮ್ಮ ಕನಸಿನ ಶಿವಮೊಗ್ಗ, ಶಿವಮೊಗ್ಗ ರೋಟರಿ ಕ್ಲಬ್, ಶಿವಮೊಗ್ಗ ನಗರ ಪರಿಸರ ಪ್ರೇಮಿಗಳ ಒಕ್ಕೂಟ, ಪರ್ಯಾವರಣ ಟ್ರಸ್ಟ್, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ, ತರುಣೋದಯ ಘಟಕ ಹಾಗೂ ರವೀಂದ್ರನಗರ ನಿವಾಸಿಗಳ ಸಂಘ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಪ್ಲಾಸ್ಟಿಕ್ ಮುಕ್ತ ಜನಜಾಗೃತಿ ಆಂದೋಲನ ಇಂದು ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರದ ಬಾಲ್ರಾಜ್ ಅರಸ್ ರಸ್ತೆಯಲ್ಲಿರುವ ಹೋಟೆಲ್ ಮಥುರಾ ಪ್ಯಾರಡೈಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ಲಾಸ್ಟಿಕ್ ಚೀಲಗಳ ಬಳಕೆಯಿಂದ ಪರಿಸರ, ಜಲಮೂಲಗಳು ಹಾಗೂ ಜೀವ ಜಗತ್ತಿನ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮಗಳನ್ನು ಮನಗಂಡು ಸಾರ್ವಜನಿಕರಲ್ಲಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಬೆಳೆಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಆಯೋಜಿಸಲಾಗಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಹಾವು ಕಡಿತ ಹಾಗೂ ನಾಯಿ ಕಡಿತವಾದ ತಕ್ಷಣ ಸಾರ್ವಜನಿಕರು ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಬೇಕು ಹಾಗೂ ಶೀಘ್ರ ಚಿಕಿತ್ಸೆ ನೀಡಲು ಅವಶ್ಯಕವಾದ ಔಷಧಿಗಳು ಲಭ್ಯವಿರುವಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಲಾಗಿದ್ದ ಹಾವು ಕಡಿತ ಎಡಿಟ್ ರಾಷ್ಟ್ರೀಯ ರೇಬಿಸ್ ನಿಯಂತ್ರಣ, ರಾಷ್ಟ್ರೀಯ ಹಾವು ಕಡಿತ ತಡೆ ಮತ್ತು ನಿಯಂತ್ರಣ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕಾರ್ಯಕ್ರಮಗಳ ಕುರಿತಾಗಿ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಾವು ಕಡಿತ ಅಥವಾ ನಾಯಿ ಕಡಿತವಾದ ಸಾರ್ವಜನಿಕರು ನಾಟಿ ವೈದ್ಯರ ಬಳಿ ಹೋಗದೆ ತಕ್ಷಣವೇ ಸೂಕ್ತ ಪ್ರಥಮ ಚಿಕಿತ್ಸೆ ಪಡೆದು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಬೇಕು ಹಾಗೂ ಎಲ್ಲ ತಾಲೂಕುಗಳು ಸೇರಿದಂತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಸೂಕ್ತ ಔಷಧಿಗಳು ಲಭ್ಯವಿರುವಂತೆ ಕ್ರಮ ವಹಿಸಬೇಕು ಎಂದರು. ನಾಯಿ ಕಡಿತ ಪ್ರಕರಣಗಳು ಜಿಲ್ಲೆಯಲ್ಲಿ ಒಟ್ಟು 13,325 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ. ಭದ್ರಾವತಿ 3,157, ಶಿವಮೊಗ್ಗ 2,910, ಸಾಗರ 2,287, ಶಿಕಾರಿಪುರ 1,583, ಸೊರಬ 1,360, ತೀರ್ಥಹಳ್ಳಿ 1,023 ಹಾಗೂ ಹೊಸನಗರ 1,005 ಪ್ರಕರಣಗಳಿದ್ದು ಜಿಲ್ಲೆಯಲ್ಲಿ ಯಾವುದೇ ಸಾವು ವರದಿಯಾಗಿಲ್ಲ ಎಂದರು. ಕೆಎಫ್ಟಿ ಪ್ರಕರಣಗಳು ಜಿಲ್ಲೆಯಲ್ಲಿ ಕಡಿಮೆಯಾಗಿದ್ದರೂ ಸರ್ವೇಕ್ಷಣಾ ಚಟುವಟಿಕೆಯನ್ನು ಸಕ್ರಿಯವಾಗಿ ಜಾರಿಗೊಳಿಸಬೇಕು. ಜೂನ್ ಮೊದಲನೇ ವಾರ ಕಡೆಯ ಪ್ರಕರಣ ದಾಖಲಾಗಿದೆ. ಅಸಹಜ ಮಂಗ ಮರಣ ಕಂಡು ಬಂದ ತಕ್ಷಣ ಗ್ರಾಮ ಪಂಚಾಯಿತಿ, ಪಶುಸಂಗೋಪನಾ ಇಲಾಖೆ, ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿ ತಕ್ಷಣ ಪೋಸ್ಟ್ಮಾರ್ಟಂಗೆ ಕ್ರಮ ವಹಿಸಬೇಕು ಎಂದರು. ಜಿಲ್ಲೆಯಲ್ಲಿ ಅಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸಲು ಕ್ರಮವನ್ನು ಕೈಗೊಳ್ಳಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರನ್ನು ಪರೀಕ್ಷೆಗೆ ಒಳಪಡಿಸಬೇಕು. ತಾಲೂಕು ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಪರೀಕ್ಷೆಗೆ ಕಳುಹಿಸಬೇಕು ಹಾಗೂ ಎಲ್ಲ ಹಾಸ್ಟೆಲ್ಗಳಲ್ಲಿ ಕುಡಿಯುವ ನೀರನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಶುಚಿತ್ವದೊಂದಿಗೆ ಆಹಾರ ಸಿದ್ಧಪಡಿಸಬೇಕು ಎಂದರು. ಇಲಿ ಜ್ವರ ಬಾರದಂತೆ ಅರಿವು ಮೂಡಿಸಬೇಕು. ಇಲಿಗಳ ಓಡಾಟವನ್ನ ನಿಯಂತ್ರಿಸಬೇಕು. ಇಲಿ ಇಕ್ಕೆ ಮೂತ್ರ ಆಹಾರದಲ್ಲಿ ಬೀಳದಂತೆ ಆಹಾರ ಮತ್ತು ನೀರಿನ ಸಂಗ್ರಹಣೆಯನ್ನ ಮುಚ್ಚಿಡಬೇಕು. ಜ್ವರ, ಮೈಕೈ ನೋವು, ಜಾಂಡಿಸ್ನಂತಹ ಲಕ್ಷಣಗಳು ಕಂಡು ಬಂದ ತಕ್ಷಣ ಚಿಕಿತ್ಸೆ ಪಡೆಯಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್ ನಾಯ್ಕ್ ಮಾತನಾಡಿ, ನಾಯಿ ಅಥವಾ ಪ್ರಾಣಿ ಕಡಿತ ತಕ್ಷಣ ಸಾಬೂನು ಮತ್ತು ಹರಿಯುವ ನೀರಿನಿಂದ 15 ನಿಮಿಷಗಳ ಕಾಲ ತೊಳೆದು ತಕ್ಷಣ ಹತ್ತಿರದ ಆಸ್ಪತ್ರೆ ಅಥವಾ ಆಂಟಿರೇಬಿಸ್ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರ ಸಲಹೆಯಂತೆ ರೇಬಿಸ್ ನಿರೋಧಕ ಲಸಿಕೆ ಕೋರ್ಸ್ ಪೂರ್ಣಗೊಳಿಸಬೇಕು. ಕಡಿದ ಗಾಯಕ್ಕೆ ಮಣ್ಣು, ಸಗಣಿ, ಕಾಫಿ ಪೌಡರ್, ಸಾಸಿವೆ ಎಣ್ಣೆ ಹಚ್ಚಬಾರದು. ಸಾಕು ನಾಯಿ ಕಡಿದರೂ ನಿರ್ಲಕ್ಷಿಸಬಾರದು ಮತ್ತು ಚಿಕಿತ್ಸೆಯನ್ನ ಮಧ್ಯದಲ್ಲೇ ನಿಲ್ಲಿಸಬಾರದು ಎಂದರು. ಹಾವು ಕಡಿತ ಪ್ರಕರಣಗಳು ಜಿಲ್ಲೆಯಲ್ಲಿ ಒಟ್ಟು 606 ಹಾವು ಕಡಿತ ಪ್ರಕರಣಗಳು ದಾಖಲಾಗಿದ್ದು

6 ಮಂದಿ ಮೃತಪಟ್ಟಿದ್ದಾರೆ. ಶಿಕಾರಿಪುರ 141 ಪ್ರಕರಣ, 1 ಸಾವು. ಶಿವಮೊಗ್ಗ 122, ಭದ್ರಾವತಿ 113, ಸೊರಬ 72, ಹೊಸನಗರ 64, 1 ಸಾವು. ತೀರ್ಥಹಳ್ಳಿ 49 ಹಾಗೂ ಸಾಗರ 45 ಪ್ರಕರಣ, 4 ಸಾವು ವರದಿಯಾಗಿದೆ. ಹಾವು ಕಡಿತಕ್ಕೊಳಗಾದಾಗ ಸಾರ್ವಜನಿಕರು ಮೊದಲು ಸಂತ್ರಸ್ತ ವ್ಯಕ್ತಿಯನ್ನು ಹೆದರದಂತೆ ಸಮಾಧಾನಪಡಿಸಿ, ಕಡಿದ ಭಾಗವನ್ನು ಅಲುಗಾಡಿಸದಂತೆ ನೇರವಾಗಿ ಮಲಗಿಸಿ ತಕ್ಷಣವೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಿರಿ. ಬಿಗಿಯಾದ ಬಟ್ಟೆಯನ್ನು ಕಟ್ಟಬಾರದು. ಗಾಯವನ್ನು ಕತ್ತರಿಸುವುದು, ಬಾಯಿಯಿಂದ ವಿಷ ಹೀರುವುದು ಅಥವಾ ಅಸಂಪ್ರದಾಯಿಕ ಮೂಢನಂಬಿಕೆಯ ನಾಟಿ ಚಿಕಿತ್ಸೆಗೆ ಒಳಗಾಗುವುದನ್ನು ಮಾಡಬಾರದು ಎಂದರು. ಮುಂದಿನ ವಿವರ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ಗ್ರಾಮೀಣ ಪ್ರದೇಶದ ರೈತರು ಅಥವಾ ರೈತ ಮಹಿಳೆಯರು, ನಿರುದ್ಯೋಗ ಯುವಕ ಯುವತಿಯರಿಗೆ ಆಗಸ್ಟ್ 10 ದೇಶಿ ಮತ್ತು ಮಿಶ್ರ ಹೈನು ತಳಿಗಳ ವೈಜ್ಞಾನಿಕ ಪಾಲನೆ ಮತ್ತು ಪೋಷಣೆ ಕುರಿತಾಗಿ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರವನ್ನು ಮಲೆನಾಡು ಗಿಡ್ಡ ತಳಿ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಪಶುವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯಲ್ಲಿ ದೇಸಿ ಹಸು ತಳಿಗಳು, ಹಸುಗಳ ಕೊಟ್ಟಿಗೆ ನಿರ್ಮಾಣ, ಹಸುಗಳ ಆಹಾರ ನಿರ್ವಹಣೆ, ಸಂತಾನೋತ್ಪತ್ತಿ, ರೋಗಗಳು, ಮಾರುಕಟ್ಟೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗುವುದು. ಆಸಕ್ತಿಯುಳ್ಳವರು ತಮ್ಮ ಹೆಸರನ್ನು ಆಗಸ್ಟ್ 8 ನೋಂದಾಯಿಸಿಕೊಳ್ಳತಕ್ಕದ್ದು. ತರಬೇತಿಯನ್ನು 25 ಶಿಬಿರಾರ್ಥಿಗಳಿಗೆ ಸೀಮಿತಗೊಳಿಸುವುದರಿಂದ ಮೊದಲು ಹೆಸರು ನೋಂದಾಯಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸತೀಶ್ ಜಿಎಂ, ಸಹ ಪ್ರಾಧ್ಯಾಪಕರು, ಜಾನುವಾರು ಸಾಕಾಣಿಕಾ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೂಪನಗರ, ಶಿವಮೊಗ್ಗ 577204. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ ಪರಿಶುದ್ಧತೆಯ ಪ್ರತೀಕ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನಮ್ಮ ಕಣ್ಣು ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯದ ಬಗ್ಗೆ ನಿಮಗೆ ಮಾಹಿತಿನ ನೀಡೋಣ ಅಂತಿದ್ದೀನಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಸ್ತುವಿನ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿನ ಹಂಚಿಕೊಳ್ಳೋಣ ಅಂತ. ನೀವೆಲ್ಲರೂ ಕೂಡ ಚಿನ್ನದ ಬಗ್ಗೆ ಕೇಳಿರ್ಬೋದೇನೋ, ಚಿನ್ನ ದುಬಾರಿ, ದಿನದಿನಕ್ಕೂ ಬೆಲೆ ಏರುಪೇರು ಆಗ್ತಿರುವಂತಹ ಒಂದು ವಸ್ತು. ಆದ್ರೆ ಇವತ್ತು ನಮ್ಮ ಪ್ರಕೃತಿಯ ಹಸಿರು ಚಿನ್ನದ ಬಗ್ಗೆ ಮಾತಾಡೋಣ ಅಂತ. ಪ್ರಕೃತಿಯ ಹಸಿರು ಚಿನ್ನನ ಯಾವ್ದು ಅರ್ಪಿತ ಇದು ಅಂತ ನೀವು ಕೇಳೋದಾದ್ರೆ, ಅದೇನೆ ಬಿದಿರು. ಹೌದು, ಬಿದಿರು ಅಂದ ತಕ್ಷಣ ನೀವು ಅದರಲ್ಲೇನು ವಿಶೇಷ ಇದೆ ಅಂತ ಕೇಳ್ಬೋದು, ಆದ್ರೆ ಅದರಲ್ಲಿ ಸಾಕಷ್ಟು ವಿಷಯಗಳಿದೆ. ಹೌದು ಕೇಳುಗರೆ, ಮೊದಲನೇ ವಿಷಯ ಗೊತ್ತಾ, ಬಿದಿರು ಮರವಲ್ಲ, ಅದೊಂದು ದೈತ್ಯ ಹುಲ್ಲು. ಹೌದು, ಹುಲ್ಲಿನ ಜಾತಿಗೆ ಸೇರಿದಂತಹ ಈ ಸಸ್ಯ ಭೂಮಿಯ ಮೇಲೆ ಅತಿ ವೇಗವಾಗಿ ಬೆಳೆಯುವಂತಹ ಅದ್ಭುತ ಚಾಂಪಿಯನ್ ಕೂಡ ಹೌದು. ಕೆಲವಂತೂ ಒಂದೇ ದಿನದಲ್ಲಿ 1-2 ಮೀಟರ್ ಬೆಳೆದೇ ಬಿಡುತ್ತೆ. ಅಂದ್ರೆ ನೀವು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಅದು ಗಗನ ಕೇರಿರುತ್ತೆ ಅಂದ್ರೆ ನೀವು ನಂಬ್ತೀರಾ. ಮತ್ತೆ ಇನ್ನೊಂದು ಮೇಜರ್ ಪಾಯಿಂಟ್ ಏನಂದ್ರೆ, ಬಿದಿರು ಅಂದ್ರೆ ಬರೀ ಬುಟ್ಟಿ ಹೆಣೆಯೋಕೆ ಮಾತ್ರ ಅಲ್ಲ, ಇವತ್ತು ಫ್ಯಾಷನ್ ಪ್ರಿಯರು ಧರಿಸುವ ಮೃದುವಾದ ಬಟ್ಟೆಗಳಿಂದ ಹಿಡಿದು ನಾವೆಲ್ಲ ಬಳಸುವಂತಹ ಪೇಪರ್ ವರೆಗೆ, ನಮ್ಮ ಮನೆಯ ಡೆಕೋರೇಟ್ ಮಾಡೋಕೆ ಬ್ಯೂಟಿಫುಲ್ ಫರ್ನಿಚರ್ ವರೆಗೆ ಎಲ್ಲದರಲ್ಲೂ ಈ ನಮ್ಮ ಬಿದಿರು ಸಾಕಷ್ಟು ಉಪಯೋಗಕಾರಿಯಾಗಿದೆ. ಅಷ್ಟೇ ಅಲ್ಲ, ನಮ್ಮ ಈಶಾನ್ಯ ಭಾರತದ ಕಡೆ ಹೋದ್ರೆ ಬಿದಿರಿನ ಚಿಗುರಿನಿಂದ ಮಾಡೋ ರುಚಿ ರುಚಿಯಾದ ಅಡುಗೆ ಅದ್ರ ಮಜಾನೆ ಬೇರೆ ಬಿಡಿ. ಇನ್ನು ಪರಿಸರದ ವಿಚಾರಕ್ಕೆ ಬಂದ್ರೆ ಬಿದಿರು ನಮಗೆ ಅತಿ ಹೆಚ್ಚು ಆಮ್ಲಜನಕವನ್ನ ಕೊಟ್ಟು ಭೂಮಿಯ ತಾಪಮಾನವನ್ನ ತಗ್ಗಿಸುವಂತ ಸೂಪರ್ ಹೀರೋ ಕೂಡ ಹೌದು. ಮಣ್ಣು ಕೊರೆದು ಹೋಗದ ಹಾಗೆ ಬೇರುಗಳಿಂದ ಭೂಮಿಯನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಪ್ರಕೃತಿಯ ಬೆಸ್ಟ್ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೌದು. ಇಷ್ಟೆಲ್ಲಾ ಗುಣಗಳಿರುವಂತಹ ಈ ಗ್ರೀನ್ ಗೋಲ್ಡ್ ಕೇವಲ ಒಂದು ಸಸ್ಯ ಅಲ್ಲ, ಅದೊಂದು ಭವಿಷ್ಯದ ವರ ಅಂತ ಕೂಡ ಹೇಳ್ಬೋದು. ಕೇಳುಗರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಜನನದಿಂದ ಹಿಡಿದು ಮರಣದವರೆಗೂ ನಾವು ಈ ಬಿದಿರಿನ ನಂಟಿನೊಂದಿಗೆ ಜೀವನವನ್ನ ಆರಂಭಿಸ್ತೀವಿ, ಹಾಗೆ ಜೀವನವನ್ನ ಕೊನೆಗೊಳಿಸ್ತೀವಿ ಅಂತ. ಮಗು ಹುಟ್ಟಿದಾಗ ಮಗು ಆಡೋದಕ್ಕೆ ತೊಟ್ಟಿಲಾಗಿ ಕೂಡ ಬಿದಿರನ್ನ ನಾವು ಬಳಸ್ತೀವಿ. ಹಾಗೆ ನಮ್ಮ ಜೀವನದ ಕೊನೆಯ ಹಂತದಲ್ಲಿ ಸಾವು ನಮಗೆ ಆವರಿಸಿದಾಗ, ಸಾವು ನಮ್ಮ ಕಣ್ಮುಂದೆ ಬಂದಾಗ ನಮ್ಮನ್ನ ಹೊತ್ತೊಯ್ಯೋದು ಕೂಡ ಈ ಒಂದು ಬಿದಿರಿನ ಚಟ್ಟದಿಂದನೇ. ಈ ಜನನ ಮರಣದ ಮಧ್ಯೆ ಸಾಕಷ್ಟು ಬಾರಿ ನಾವು ಬಿದಿರಿನ ಪ್ರಯೋಜನವನ್ನ ಪಡ್ಕೊಳ್ತೀವಿ. ಅದರಲ್ಲೂ ಬಿದಿರು ಯಾರಿಗೂ ಪ್ರಯೋಜನಕ್ಕೆ ಬರಲ್ವೇನೋ ಅಂತ ಎಷ್ಟೋ ಬಾರಿ ಅನ್ಕೊಳ್ತಾರೆ. ಆದ್ರೆ ನಿಜವಾಗ್ಲೂ ಆ ಬಿದಿರು ನಮಗೆ ಒಳ್ಳೆಯ ಗಾಳಿಯನ್ನ ಕೊಡುತ್ತೆ. ಹಾಗೆ ಆ ಬಿದಿರಿನಿಂದ ಸಿಗುವಂತಹ ಕಳಲೆ ಏನಿದೆ ಅದು ಕೂಡ ಆರೋಗ್ಯಕ್ಕೆ ಸಾಕಷ್ಟು ಹಿತಕರವಾದದ್ದು, ಆರೋಗ್ಯಕರವಾದದ್ದು ಅಲ್ವಾ? ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಿದಿರಿನ ಕುರಿತು ಸಾಕಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ನಡೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಹುಲ್ಲು. ಇದನ್ನ ಎಲ್ಲ ಮರ ಅಂತ ಕೂಡ ಕೆಲವರು ಅನ್ಕೊಳ್ತಾರೆ, ಆದ್ರೂ ನಿಜವಾಗ್ಲೂ ಇದು ಮರ ಅಲ್ಲ, ಇದು ಒಂದು ಹುಲ್ಲು. ಬೃಹದಾಕಾರವಾಗಿ ಬೆಳೆಯುವಂತ ಹುಲ್ಲು ಅಂತಾನೆ ಹೇಳ್ಬೋದು. ಅತ್ಯಂತ ಉಪಯುಕ್ತವಾಗಿರುವುದು, ವೇಗವಾಗಿ ಬೆಳೆಯಬಲ್ಲ ಶಕ್ತಿ ಇರುವಂಥದ್ದು, ಬಹುಮುಖಿ ಉಪಯೋಗಗಳನ್ನ ಹೊಂದಿರುವಂತಹ ಒಂದು ಅದ್ಭುತ ಸಸ್ಯ. ಇದು ಸಾಮಾನ್ಯವಾಗಿ ಹಸಿರು ಚಿನ್ನ ಅಂತಾನೆ ಕರೀತಾರೆ. ಅದೇನೇ ಬಿದಿರು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಿದಿರಿನ ಬಗ್ಗೆ ನಿಮಗೆ ಒಂದಿಷ್ಟು ವಿಷಯವನ್ನ ತಿಳಿಸ್ಕೊಡೋಣ ಅಂತ ನಾನಾಗ್ಲೇ ಹೇಳ್ತಾ ಇದ್ದೆ. ವೇಗವಾದ ಬೆಳವಣಿಗೆಯನ್ನ ನಾವು ಈ ಬಿದಿರಿನಲ್ಲಿ ಕಾಣಬಹುದು ಅಂತ. ಭೂಮಿ ಮೇಲೆ ಅತ್ಯಂತವಾಗಿ ವೇಗವಾಗಿ ಬೆಳೆಯುವಂತಹ ಸಸ್ಯಗಳಲ್ಲಿ ಬಿದಿರು ಕೂಡ ಒಂದಾಗಿದೆ. ಕೆಲವು ಜಾತಿಯ ಬಿದಿರುಗಳು ದಿನಕ್ಕೆ 1-2 meters ಬೆಳೆಯಬಲ್ಲಂಥ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೆ ಬಿದಿರನ್ನ ಕೆಲವರು ಮರ ಅನ್ಕೊಳ್ತಾರೆ, ಆದ್ರೆ ಈ ಬಿದಿರು ಮರ ಗಿಡಗಳಲ್ಲ, ಇದು ಹುಲ್ಲು. ವಾಸ್ತವವಾಗಿ ಹುಲ್ಲಿನ ಕುಶಲ ಅಂದ್ರೆ ಗ್ರಾಸ್ ಫ್ಯಾಮಿಲಿಗೆ ಸೇರಿದಂತ ಅತ್ಯಂತ ದೊಡ್ಡ ಪ್ರಭೇದವಾಗಿದೆ. ಬಿದಿರು ಸಾಮಾನ್ಯ ಮರಗಳಿಗಿಂತ ಸುಮಾರು 25% ಹೆಚ್ಚಿನ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತೆ. ಇನ್ನು ವಾತಾವರಣದಿಂದ ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತೆ. ಬಿದಿರಿನ ಬೇರ್ಗಳು ಮಣ್ಣನ್ನ ಬಲವಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ಇದು ಮಣ್ಣಿನ ಸವೆತವನ್ನ ತಡೆಯೋಕೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಎಷ್ಟೋ ಮರಗಳು ಮಣ್ಣನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಿಲ್ಲ, ಅದರಿಂದ ಹೆಚ್ಚು ಭೂಕುಸಿತಗಳು ಕೂಡ ಸಂಭವಿಸುತ್ತೆ, ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರುತ್ತೆ. ಆದ್ರೆ ಈ ಬಿದಿರು ಏನಿದೆ, ಮಣ್ಣನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ, ಇನ್ನು ಮಣ್ಣಿನ ಸವೆತವನ್ನ ಕೂಡ ತಡೆಯೋಕೆ ಸಾಕಷ್ಟು ಪರಿಣಾಮಕಾರಿಯಾಗಿದೆ. ಬಿದಿರಿನ ಕಾಡುಗಳು ಅತ್ಯಂತ ಗಟ್ಟಿಯಾಗಿರುವುದರಿಂದ ಹಳ್ಳಿ ಕಾಡಿನಲ್ಲಿ ಮನೆಗಳ ಚಾವಣಿಗಿರ್ಬೋದು, ಗೋಡೆಗಳಿಗೆ ಹಾಗೆ ಬೇಲಿಗಳ ನಿರ್ಮಾಣಕ್ಕೂ ಕೂಡ ಈ ಬಿದಿರನ್ನ ಬಳಸಲಾಗುತ್ತೆ. ಕೇಳುಗರೆ, ಸುಂದರವಾದ ಬುಟ್ಟಿಗಳನ್ನಾಗಿರ್ಬೋದು, ಚಾಪೆಗಳನ್ನಾಗಿರ್ಬೋದು, ಹಾಗೆ ಪೀಠೋಪಕರಣಗಳು, ಇನ್ನು ಆಕರ್ಷಕವಾದಂತಹ ಕರಕುಶಲ ವಸ್ತುಗಳನ್ನ ಕೂಡ ಈ ಬಿದಿರಿಂದನೇ ತಯಾರಿಸ್ತಾರೆ. ವಿಶೇಷವಾಗಿ ಬಿದಿರಿನ ನಾರು ಅಂದ್ರೆ ಪಲ್ಪ್ ಅಂತ ನಾವೇನ್ ಕರಿತೀವಿ, ಇದು ಉತ್ತಮ ಗುಣಮಟ್ಟದ ಕಾಗದವನ್ನ ತಯಾರಿಸೋಕೆ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿನೇ ಬಳಸ್ತಾರೆ. ಬಿದಿರಿನ ನಾರಿನಿಂದ ಮೃದುವಾದಂತಹ ಬಟ್ಟೆಗಳಿರ್ಬೋದು, ಟವಲ್ ಆಗಿರ್ಬೋದು, ಹಾಗೆ ಸಾಕ್ಸ್ಗಳನ್ನ ಕೂಡ ತಯಾರಿಸಲಾಗುತ್ತೆ. ಇದು ಪರಿಸರ ಸ್ನೇಹಿ ಫ್ಯಾಷನ್ ಉದ್ಯಮದಲ್ಲಿ ಜನಪ್ರಿಯವಾಗಿದೆ. ಇನ್ನು ಬಿದಿರು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಇದು ಆಹಾರವಾಗಿ ಕೂಡ ಬಳಸ್ತಾರೆ. ಬಿದಿರಿನ ಎಳೆಯ ಚಿಗುರುಗಳನ್ನ ಏಷ್ಯಾದ ಸಾಕಷ್ಟು ದೇಶಗಳಲ್ಲಿ ಆಹಾರ ಪದಾರ್ಥಗಳನ್ನಾಗಿ ತಯಾರಿಸ್ತಾರೆ. ತರಕಾರಿಯಾಗಿ ಕೂಡ ಬಳಸಲಾಗುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಇನ್ನು ಬಿದಿರಿನಿಂದ ಕಲ್ಲಿದ್ದಲು ಅಂದ್ರೆ ಬ್ಯಾಂಬೋ ಚಾರ್ಕೋಲ್ ಆಗಿರ್ಬೋದು, ಹಾಗೆ ಜೈವಿಕ ಇಂಧನವನ್ನ ಕೂಡ ಉತ್ಪಾದಿಸ್ತಾರೆ. ನಮ್ಮ ಭಾರತದಲ್ಲಿ ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಹಾಗೆ ಕರ್ನಾಟಕದ ಮಲೆನಾಡು ಭಾಗಗಳಲ್ಲಿ ಬಿದಿರು ಕೃಷಿಯು ಗ್ರಾಮೀಣ ಜನರಿಗೆ ದೊಡ್ಡ ಮಟ್ಟದ ಉದ್ಯೋಗ ಹಾಗೆ ಆದಾಯದ ಮೂಲವಾಗಿದೆ. ಕೇಳುಗರೆ, ಇನ್ನು ಕಡಿಮೆ ನೀರಿನಲ್ಲಿ ಬೆಳೆಯೋದ್ರಿಂದ ರೈತರಿಗೆ ಲಾಭದಾಯಕ ಕೃಷಿ ಕೂಡ ಹೌದು. ಹಾಗೆ ಈ ಬಿದಿರಿನಿಂದ ನಾವು ಕಳಲೆಯನ್ನು ಕೂಡ ಸೇವಿಸಬಹುದು. ಕಳಲೆಯ ಉಪ್ಪಿನಕಾಯಿ, ಕಳಲೆಯ ಪಲ್ಯ, ಸಾಂಬಾರ್, ಕಳಲೆ ಹಪ್ಪಳ, ಈ ರೀತಿ ಎಲ್ಲ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಆಹಾರವನ್ನ ತಯಾರಿಸ್ತಾರೆ. ಕಳಲೆ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲಾ ಪ್ರಯೋಜನ ಇರುವಂತಹ ಬಿದಿರಿನ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಸಾಕಷ್ಟು ವಿಷಯಗಳಿದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ದೊಡ್ಡ ಹುಲ್ಲಿನ ಜಾತಿಗೆ ಸೇರಿದಂತಹ ಅತ್ಯಂತ ವೇಗವಾಗಿ ಬೆಳೆಯುವ ನಿತ್ಯ ಹರಿದ್ವರ್ಣ ಹುಲ್ಲಾಗಿರುವಂತಹ ಈ ಒಂದು ಬಿದಿರು, ಇದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಬಿದಿರಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದೆ. ಹಾಗೆ ನನ್ನ ಮೊದಲಿಂದ ಕೂಡ ಹೇಳ್ತಾ ಇದೆ, ಬಿದಿರು ಅನ್ನೋದೇನಿದೆ ನಮ್ಮ ಜನನದಿಂದ ಮರಣದವರೆಗೂ ಬಹುಮುಖ್ಯ ಪಾತ್ರವನ್ನ ವಹಿಸುವಂತಹ ಒಂದು ವಸ್ತುವಾಗಿದ್ದು, ಇದು ಪೋಯಸಿ ಕುಟುಂಬದ ಎತ್ತರದ ಮರದಂತ ಹುಲ್ಲುಗಳಾಗಿದೆ. ಇನ್ನು ಕೇಳುಗರೆ, 115 ಹೆಚ್ಚು ತಳಿಗಳು ಈ ಬಿದಿರಿನಲ್ಲಿ ಇದ್ದು 1400 ಜಾತಿಗಳನ್ನು ಒಳಗೊಂಡಿದೆ. ಬಿದಿರು ಉಷ್ಣವಲಯ ಹಾಗೆ ಉಪೋಷ್ಣವಲಯದಿಂದ ಸೌಮ್ಯ ಸಮಶೀತೋಷ್ಣ ಪ್ರದೇಶಗಳಲ್ಲಿ ವಿಸ್ತರಿಸಲ್ಪಡುತ್ತೆ. ಹಾಗೆ ಪೂರ್ವ ಆಗ್ನೇಯ ಏಷ್ಯಾ ಜೊತೆಗೆ ಭಾರತೀಯ ಮತ್ತು ಪೆಸಿಫಿಕ್ ಸಾಗರಗಳ ದ್ವೀಪಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹಾಗೆ ಹೆಚ್ಚಿನ ಸಂಖ್ಯೆಯ ಜಾತಿಗಳನ್ನು ಹೊಂದಿದೆ. ಇನ್ನು ವಿಶೇಷವಾಗಿ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಬಿದಿರು ಬೆಳೆಯುವ ಎರಡನೇ ದೇಶವಾಗಿದೆ. ಮೊದಲನೇದು ಚೀನಾ. ಇನ್ನು ನಮ್ಮ ದೇಶದಲ್ಲಿ ಸುಮಾರು 125 ಹೆಚ್ಚು ಪ್ರಭೇದಗಳಿವೆ. ಕರ್ನಾಟಕದ ಮಲೆನಾಡು, ಪಶ್ಚಿಮ ಘಟ್ಟಗಳು ಹಾಗೆ ಈಶಾನ್ಯ ಭಾರತದಲ್ಲಿ ಅಂದರೆ ಅಸ್ಸಾಂ ಇರ್ಬೋದು, ಮೇಘಾಲಯ, ಹೀಗೆ ಎಲ್ಲಿಯೂ ಕೂಡ ಬಿದಿರನ್ನ ಅತ್ಯಂತ ಸ್ವಾಭಾವಿಕವಾಗಿ ಬೆಳೀತಾರೆ. ಇನ್ನು ಬಿದಿರಿಗೆ ಪರಂಪರೆಯ ಉಕ್ಕು ಅನ್ನು ಅಡ್ಡ ಹೆಸರಿದೆ, ಅಂದ್ರೆ ವೆಜಿಟೇಬಲ್ ಸ್ಟೀಲ್ ಅಂತ. ಹೌದು, ಇದರ ನಿರ್ದಿಷ್ಟ ತೂಕದ ಸಾಮರ್ಥ್ಯ ಉಕ್ಕಿಗಿಂತಲೂ ಹೆಚ್ಚು ಬಲವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಆಧುನಿಕ ಕಾಲದಲ್ಲಿ ಬಿದಿರಿನಿಂದ ಬಿದಿರಿನ ಪ್ಲೈವುಡ್ ಆಗಿರ್ಬೋದು ಅಥವಾ ಲ್ಯಾಮಿನೇಟೆಡ್ ಫ್ಲೋರಿಂಗ್ ಆಗಿರ್ಬೋದು, ಜೊತೆಗೆ ದೃಢವಾದ ಬಾಗಿಲುಗಳನ್ನು ತಯಾರಿಸಲಾಗ್ತಿತ್ತು. ಇದು ಪರಿಸರ ಸ್ನೇಹಿ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೂಡ ಆಗಿದೆ ಕೇಳುಗರೆ. ಇನ್ನು ವಿಶೇಷವಾಗಿ ಬಿದಿರಿನ ಮಣಿ ಅಂದ್ರೆ ಬ್ಯಾಂಬೂ ಮಾನ್ನ ಅಂತ ಏನ್ ಕರಿತೀವಿ, ಇದ್ರಿಂದ ಔಷಧಿಯನ್ನ ಕೂಡ ತಯಾರಿಸ್ತಾರೆ. ಹೌದು, ಬಿದಿರಿನ ಕಾಂಡದ ಒಳಭಾಗದಲ್ಲಿ ಸಿಗುವಂತ ಒಂದು ವಿಶೇಷ ವಸ್ತುವನ್ನ ಆಯುರ್ವೇದದಲ್ಲಿ ವಂಶಲೋಚನ ಅಂತ ಕರೀತಾರೆ. ಇದು ಉಸಿರಾಟದ ತೊಂದರೆ ಇರೋರಿಗೆ, ಕೆಮ್ಮು ಹಾಗೆ ಕ್ಷಯರೋಗದ ಚಿಕಿತ್ಸೆಯಲ್ಲಿ ರಾಮಬಾಣದಂತೆ ಕೆಲಸವನ್ನು ಕೂಡ ಮಾಡುತ್ತೆ. ಇನ್ನು ಮೂಳೆಗಳನ್ನ ಬಲಪಡಿಸೋಕೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಕೆ ಬಿದಿರು ಕೂಡ ಸಹಾಯಕಾರಿಯಾಗಿದೆ. ಕೇಳುಗರೆ, ಬಿದಿರನ್ನ ನಂಬಿಕೊಂಡು ಇನ್ನೂ ಎಷ್ಟೋ ಕುಟುಂಬಗಳು ಅದರಿಂದನೇ ಜೀವನವನ್ನ ಸಾಗಿಸ್ತಾ ಇದೆ. ಹೌದು, ಕುಶಲ ಕರ್ಮಿಗಳ ಬಗ್ಗೆ ನೀವು ಕೇಳಿರ್ಬೋದೇನೋ, ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ, ಉದಾಹರಣೆಗೆ ಸೊರಬ ಇರ್ಬೋದು, ಸಾಗರ, ಹೀಗೆ ಈ ರೀತಿಯ ಮಲೆನಾಡಿನ ಹೆಚ್ಚು ಪ್ರದೇಶಗಳಲ್ಲಿ ಹಳೆಗನ್ನಡ ಸಂಸ್ಕೃತಿಯ ಭಾಗವಾಗಿ ಬುಟ್ಟಿ ಹೆಣೆಯುವ ಕಸಬನ್ನ ನಂಬಿ ಬದುಕುವಂತಹ ಅನೇಕ ಕುಟುಂಬಗಳನ್ನ ನಾವು ಕಾಣಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ಗೆ ಬದಲಾಗಿ ಬಿದಿರಿನ ಹಲ್ಲು ಉಜ್ಜುವ ಬ್ರಷ್ ಆಗಿರ್ಬೋದು, ವಾಟರ್ ಬಾಟಲ್ಗಳಾಗಿರ್ಬೋದು, ಸ್ಟ್ರಾಗಳಾಗಿರ್ಬೋದು ಅಥವಾ ಮೇಕಪ್ ಬ್ರಷ್ಗಳು ಮಾರುಕಟ್ಟೆಯಲ್ಲಿ ಹೆಚ್ಚು ಜನಪ್ರಿಯವಾಗ್ತಾ ಇರೋದು ಒಂದ್ ರೀತಿ ಖುಷಿ ಪಡೋ ವಿಷಯನೇ ಸರಿ. ಯಾಕಪ್ಪ ಅಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನ ತಡೆಯೋಕೆ ಅತ್ಯುತ್ತಮ ಮಾರ್ಗ ಕೂಡ. ಹೌದು, ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಎಷ್ಟು ಅಪಾಯಕಾರಿ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಪ್ಲಾಸ್ಟಿಕ್ ಪರ್ಯಾಯವಾಗಿ ನಾವು ಈ ಬಿದಿರನ್ನ ಬಳಸಬಹುದು. ಇನ್ನು ಬಿದಿರಿನ ಬಗ್ಗೆ ಮತ್ತೊಂದಿಷ್ಟು ಅಚ್ಚರಿಯ ಸಂಗತಿಗಳು ಏನ್ ಗೊತ್ತಾ ಕೇಳುಗರೆ, ಬಿದಿರು ತನ್ನ ಜೀವಿತಾವಧಿಯಲ್ಲಿ ಸಾಮಾನ್ಯವಾಗಿ 40-120 ವರ್ಷಗಳಿಗೊಮ್ಮೆ ಮಾತ್ರ ಹೂ ಬಿಡುತ್ತೆ. ಇದು ವಿಶೇಷ ಅಲ್ವಾ? ಖಂಡಿತ, ಒಂದು ಪ್ರದೇಶದಲ್ಲಿರುವ ಎಲ್ಲಾ ಬಿದಿರು ಗಿಡಗಳು ಒಟ್ಟಿಗೆ ಹೂ ಬಿಡುತ್ತೆ. ಇನ್ನು ಹೂ ಬಿಟ್ಟ ಬಳಿಕ ಆ ಸಸ್ಯಗಳು ಒಣಗಿ ನಶಿಸಿ ಹೋಗುತ್ತೆ. ಇದು ಒಂದ್ ರೀತಿ ಬೇಸರನೆ, ಯಾಕಪ್ಪ ಅಂದ್ರೆ ಹೂ ಬಿಟ್ಟ ತಕ್ಷಣ ಆ ಒಂದು ಸಸ್ಯ ನಶಿಸಿ ಹೋಗುತ್ತೆ, ಒಣಗಿ ಹೋಗುತ್ತೆ ಅಂದ್ರೆ. ಕೇಳುಗರೆ, ಕೆಲವು ಅಧ್ಯಯನಗಳ ಪ್ರಕಾರ ಅಂದ್ರೆ ಜಪಾನ್ನ ಕೆಲವು ಬಿದಿರಿನ ಜಾತಿಗಳು ಕೆಲವೇ ಗಂಟೆಗಳಲ್ಲಿ ಸುಮಾರು 1 ಮೀಟರ್ ವರೆಗೆ ಬೆಳೆದು ಗಿನ್ನಿಸ್ ದಾಖಲೆಯನ್ನ ಕೂಡ ಬರೆದಿದೆ. ಕೇಳ್ತಾ ಇದ್ರಲ್ಲ, ಮನುಷ್ಯರು ಏನ್ರಿ ಗಿನ್ನಿಸ್ ದಾಖಲೆ ಮಾಡೋದು? ಪ್ರಾಣಿ ಪಕ್ಷಿ ಮರಗಳು ಕೂಡ ಗಿನ್ನಿಸ್ ದಾಖಲೆಯನ್ನ ಮಾಡುತ್ತೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಬಹುಶಃ ಈ ಒಂದು ಬಿದಿರು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಸುಮಾರು 1 ಮೀಟರ್ ವರೆಗೆ ಈ ಬಿದಿರು ಬೆಳೆಯುತ್ತೆ ಅಂದ್ರೆ ನಿಜಕ್ಕೂ ಇದು ಒಂದ್ ರೀತಿ ಅಚ್ಚರಿಯ ಸಂಗತಿನೇ ಹೌದಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಿದಿರಿನ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವೆಲ್ಲಾದರೂ ಬಿದಿರು ಹುಲ್ಲನ್ನ ನೋಡಿದಾಗ ಅರೆ ಇದು ನಮಗೇನು ಉಪಯೋಗಕ್ಕೆ ಬರೋದಿಲ್ಲ, ಇದರಿಂದ ಪರಿಸರಕ್ಕೂ ಅಷ್ಟೇನು ಉಪಯೋಗ ಇಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬೇಡಿ. ಯಾಕಪ್ಪ ಅಂದರೆ ಬಿದಿರು ಅತಿ ಹೆಚ್ಚು ಆಮ್ಲಜನಕವನ್ನು ನೀಡುತ್ತೆ, ಹಾಗೆ ಪರಿಸರಕ್ಕೆ ಕೂಡ ಸಾಕಷ್ಟು ಒಳಿತನ್ನ ಕೂಡ ಮಾಡುತ್ತೆ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಜೊತೆಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿ?

0: ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಕೆಲವರು ಬೆಟ್ಟ ಗುಡ್ಡಗಳನ್ನು ಹತ್ಕೊಂಡು ಹೋದರೆ, ಇನ್ನು ಕೆಲವರು ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಕ್ಕೆ, ಹಾಗೆ ಐತಿಹಾಸಿಕ ತಾಣಗಳಿಗೆ, ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗ್ತಾರೆ ಅಂತಲೇ ಹೇಳಬಹುದು. ಸೊ ಅದೇ ರೀತಿಯಾಗಿ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಕೂಡ ನಾವು ನಿಮ್ಮನ್ನ ಒಂದೊಂದು ಟ್ರಾವೆಲಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ನೀವು ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಇವತ್ತು ರೆಡಿ ಇದ್ದೀರಾ ಅಲ್ವಾ? ಹಾಗೆ ಟ್ರಾವೆಲಿಂಗ್ ಅಂದರೆ ಇದೊಂದು ಒಳ್ಳೆಯ ನೆನಪುಗಳು, ಮೆಮೋರೀಸ್ನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಟ್ರಾವೆಲಿಂಗ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಲ್ವಾ? ಈಗ ನಾವು ಯಾವುದೋ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ ಅಂದಾಗ ಅಲ್ಲಿನ ಭಾಷೆಯನ್ನು ಕಲ್ತ್ಕೊಳ್ತೀವಿ, ಅಲ್ಲಿಯ ಸಂಸ್ಕೃತಿಯನ್ನು ತಿಳ್ಕೊಳ್ತೀವಿ, ಅಲ್ಲಿನ ಆಹಾರ ಪದ್ಧತಿ ಕೂಡ ತುಂಬ ಭಿನ್ನವಾಗಿರುತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ತೀವಿ. ಈ ರೀತಿಯಾಗಿ ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ಜ್ಞಾನವನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ನಾನಿವತ್ತು ನಿಮ್ಮನ್ನು ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಹಾಗೆ ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಅಂತೂ ಬಂದಿದೆ ಅಲ್ವಾ? ಸೊ ಹಾಗಾಗಿ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗಬೇಕು ಅಂತ ನೀವೆಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ನಾನಿವತ್ತು ನಿಮ್ಮನ್ನು ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಒಂದು ಅದ್ಭುತವಾಗಿರುವ ಸ್ಥಳವನ್ನು ಪರಿಚಯಿಸೋಣ ಅಂತ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ದರೂಚಿ ಕರಡಿಧಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಪೂರ್ವದ ಗಡಿಯಲ್ಲಿರುವ ಬಳ್ಳಾರಿಯಲ್ಲಿ ಹಂಪಿ, ಹೊಸಕೋಟೆ, ತುಂಗಭದ್ರಾ ಅಣೆಕಟ್ಟು ಜಗತ್ಪ್ರಸಿದ್ಧ, ಬಹಳಷ್ಟು ಆಕರ್ಷಣೀಯ ಪ್ರವಾಸ ಸ್ಥಳಗಳನ್ನು ಹೊಂದಿರುವ ಬಳ್ಳಾರಿಯಲ್ಲಿ ದರೂಚಿ ಕರಡಿಧಾಮ ಇದೆ. ಇನ್ನು ಇದು ಕರ್ನಾಟಕದ ಮೊದಲ ಕರಡಿ ಧಾಮವಾಗಿದೆ. ಏಷ್ಯಾ ಖಂಡದಲ್ಲೇ ಆರಂಭವಾದ ಮೊದಲ ಕರಡಿ ಧಾಮ ಎನ್ನುವಂತಹ ಖ್ಯಾತಿಯನ್ನು ಈ ಒಂದು ಕರಡಿ ಧಾಮ ಹೊಂದಿದೆ. ತುಂಬ ಅದ್ಭುತವಾಗಿರುವಂತಹ ಒಂದು ತಾಣ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ನೂರಾರು ಸ್ಲಾತ್ ಕರಡಿಯನ್ನು, ಚಿರತೆ, ಕಾಡು ಹಂದಿ ಮತ್ತು ಮುಳ್ಳು ಹಂದಿಗಳನ್ನು ಕೂಡ ನೋಡಬಹುದಾಗಿದೆ. ಸೊ ಹಾಗಿದ್ರೆ ಇಂತಹ ಅದ್ಭುತವಾದ ದರೋಜಿ ಕರಡಿಧಾಮದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ದರೋಜಿ ಕರಡಿ ಧಾಮದ ಬಗ್ಗೆ. ಹೌದು, ಇದು ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಇದೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆ ಇದು ಏಷ್ಯಾದ ಮೊದಲ ಅಸ್ಲಾತ್ ಕರಡಿ ಧಾಮ ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ದರೋಜಿ ಕರಡಿ ಧಾಮದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇನ್ನು ಅನೇಕ ವರ್ಷಗಳಿಂದ ಕರಡಿಗಳ ವಾಸಸ್ಥಾನವಾಗಿದೆ ಹಂಪಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ದರೋಜಿ ಕರಡಿ ಧಾಮ. ಕರ್ನಾಟಕ ಸರ್ಕಾರ ಹೆಕ್ಟೇರ್ ಬಿಳಿಕಲ್ ಮೀಸಲು ಅರಣ್ಯವನ್ನು ದರೋಜಿ ಕರಡಿಧಾಮ ಅಂತ ಹೇಳಿ ಘೋಷಿಸಿತು. ಕೆಲವೇ ವರ್ಷಗಳ ಅವಧಿಯಲ್ಲಿ ಕರಡಿಗಳಿಗೆ ಇದು ಸೂಕ್ತವಾದ ಆವಾಸ ಸ್ಥಾನ ಅನ್ನೋದಾಗಿ ಸಾಬೀತಾಯಿತು. ನಂತರದಲ್ಲಿ ಇಲ್ಲಿ ಕರಡಿಧಾಮವನ್ನು ಪ್ರಾರಂಭಿಸಲಾಯಿತು. ಈ ಒಂದು ಜಾಗದಲ್ಲಿ ಮುಳ್ಳಿನ ಮರಗಳನ್ನು ಹೊರತುಪಡಿಸಿ ಏನೂ ಇರಲಿಲ್ಲ. ಆದರೆ ಅರಣ್ಯ ಸಿಬ್ಬಂದಿಗಳ ಕಠಿಣ ಪ್ರಯತ್ನ, ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರ ಬೆಂಬಲದಿಂದ ಬಿಳಿಕಲ್ ಮೀಸಲು ಅರಣ್ಯ ಈಗ ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇದೆ. ಈ ಅಭಯಾರಣ್ಯದಲ್ಲಿ ಚಿರತೆಗಳು, ಕತ್ತೆ ಕಿರುಬ, ನರಿಗಳು, ಕಾಡು ಹಂದಿ, ಮುಳ್ಳು ಹಂದಿ, ನಕ್ಷತ್ರ ಆಮೆ, ಮುಂಗುಸಿ, ಬಟಾಣಿ ಕೋಳಿಗಳು, ಈ ರೀತಿ ಅನೇಕ ಜೀವಿಗಳು ಇದೆ. ಅನೇಕ ಕರಡಿಗಳು ಈ ಅಭಯಾರಣ್ಯದಲ್ಲಿ ವಾಸವನ್ನು ಮಾಡ್ತಾ ಇದೆ. ಹಾಗೆ ಈ ಜಗತ್ತಿನಲ್ಲಿ ಒಟ್ಟು 8 ಜಾತಿಯ ಕರಡಿಗಳಿದೆ. ಆದರೆ ಈ ಒಂದು 8 ಕರಡಿ ಜಾತಿಗಳ ಕರಡಿಗಳು ಕೂಡ ಇಲ್ಲಿಲ್ಲ. ದರೋಜಿ ಕರಡಿ ಧಾಮದಲ್ಲಿ ಇಂಡಿಯನ್ ಸ್ಲಾತ್ ಪೇರ್ ಭಾರತ ಮತ್ತು ಶ್ರೀಲಂಕಾದಲ್ಲಿ ಮಾತ್ರ ಕಂಡುಬರುತ್ತೆ ಅಂತಹ ಒಂದು ಜಾತಿ ಮಾತ್ರ ಇದೆ. ಏನೋ ಈ ಇಂಡಿಯನ್ನ ಸ್ಲಾತ್ ಪೇರ್ ವೈಜ್ಞಾನಿಕ ಹೆಸರು ಮೆಲುಸರ್ಸ್ ಯೂರ್ನಿನಸ್ ಅನ್ನೋದು ಆಗಿದ್ದು, ಇದು ಉದ್ದವಾದ ದಟ್ಟವಾದ ಕೂದಲನ್ನು ಹೊಂದಿರುತ್ತೆ. ಹಾಗೆ ಇದರ ಎದೆ ಮೇಲೆ ವಿ ಆಕಾರದ ಗೆರೆ ಇರೋದನ್ನು ಕಾಣಬಹುದು. ಸೊ ನಾವು ಹಾಗಾಗಿ ಈ ಒಂದು ಕರಡಿ ಧಾಮಕ್ಕೆ ಹೋದರೆ ಈ ಅದ್ಭುತವಾಗಿರುವ ಮೈ ತುಂಬ ಕೂದಲನ್ನು ಹೊಂದಿರುವಂತಹ ಕರಡಿಯನ್ನು ನೋಡಬಹುದಾಗಿದೆ. ಇನ್ನು ಅಭಯಾರಣ್ಯ ಎಲ್ಲಾ ದಿನಗಳಲ್ಲಿ ತೆರೆದಿರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯವರೆಗೆ ವೀಕ್ಷಣೆಗೆ ಅವಕಾಶ ಇರುತ್ತೆ. ಕರಡಿಯನ್ನು ವೀಕ್ಷಿಸೋದಕ್ಕೆ ಬೆಟ್ಟದ ಮೇಲಿರುವ ವಾಚ್ ಟವರ್ಗೆ ಹೋಗಬೇಕಾಗುತ್ತೆ. ಗುಡ್ಡದಿಂದ ಬರುವಂತಹ ಕರಡಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಫುಲ್ ಸೈಲೆಂಟ್ ಆಗಿ ಕುಳಿತುಕೊಳ್ಬೇಕು. ಈ ಕೂಟದಲ್ಲಿ 100 ಗುಹೆಗಳಿದ್ದು ಅಲ್ಲಿ ಕರಡಿಗಳು ಆಶ್ರಯ ಪಡಿತವೆ. ಈ ಅಭಯಾರಣ್ಯಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಗಾಢ ಬಣ್ಣದ ಬಟ್ಟೆಯನ್ನು ಧರಿಸುವುದು ಸೂಕ್ತ. ಇನ್ನು ಇಲ್ಲಿಗೆ ಭೇಟಿ ನೀಡೋದಕ್ಕೆ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ಆಗಸ್ಟ್ ಮತ್ತು ಏಪ್ರಿಲ್ ನಡುವಿನ ಸಮಯದಲ್ಲಿ ಉತ್ತಮವಾದಂತಹ ಸಮಯ ಅಂತಾನೆ ಹೇಳಬಹುದು. ಹಾಗಿದ್ರೆ ಈ ಒಂದು ಕರಡಿ ಧಾಮದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದಂತಹ ಒಂದು ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಬಳ್ಳಾರಿಯ ದರ್ವೋಜಿ ಕರಡಿಧಾಮದ ಬಗ್ಗೆ ತಿಳಿಸ್ತಾ ಇದ್ದೆ. ಸೊ ಹಾಗೆ ಇಲ್ಲಿ ಯಾವೆಲ್ಲ ಜೀವಿಗಳು ಕಂಡುಬರುತ್ತೆ, ಯಾವ ಒಂದು ಜಾತಿಯ ಕರಡಿ ಇಲ್ಲಿ ಕಂಡುಬರುತ್ತೆ, ಹಾಗೆ ಈ ಒಂದು ಕರಡಿಧಾಮದ ವಿಶೇಷತೆ ಏನು ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಅದೇ ರೀತಿಯಾಗಿ ಕರಡಿಧಾಮದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇಲ್ಲಿ ಕರಡಿಗಳು ಸಾಮಾನ್ಯವಾಗಿ ಬಂಡೆಯ ಒಳಗೆ ಇರ್ತವೆ, ಬಂಡೆಯ ಮೇಲೆ ಓಡಾಡ್ತಾ ಇರೋ ಕರಡಿಗಳನ್ನು ನಾವಿಲ್ಲಿ ನೋಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆಯೇ ಬಂಡೆಗಳಲ್ಲಿ ಅಡಗಿ ಕೂತಿರುವ ಈ ಕರಡಿಗಳು ಸಿಹಿಯನ್ನು ತುಂಬಾ ಇಷ್ಟಪಡ್ತವೆ. ಮರವನ್ನು ಹತ್ತುವಲ್ಲಿ ಸಹ ಇವುಗಳು ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ಸಂಜೆ ತಡವಾಗಿ ಬೇಟೆಯಾಡುವ ಕರಡಿಗಳು ನಂತರ ದಿನವಿಡೀ ವಿಶ್ರಾಂತಿಯನ್ನು ಪಡಿತವೆ. ಇನ್ನು 82.7 ಚದರ ಕಿಲೋಮೀಟರ್ ವಿಸ್ತಾರ ಹೊಂದಿರುವ ಈ ಅಭಯಾರಣ್ಯವನ್ನು ಕರಡಿಗಳಿಗೆ ಮಾತ್ರ ಮೀಸಲಿರಿಸಲಾಗಿದ್ದು, ಸದ್ಯ ಇದು ಕರ್ನಾಟಕ ಅರಣ್ಯ ಇಲಾಖೆಯ ಕಮಲಾಪುರ ವನ್ಯಜೀವಿ ಉಪವಿಭಾಗದ ಅಡಿಯಲ್ಲಿ ಬರುತ್ತೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದರೂಜಿ ಮತ್ತು ಹೊಸಪೇಟೆಯಲ್ಲಿರುವ ರಾಮಸಾಗರ ನಡುವಿನ ಪ್ರದೇಶದಲ್ಲಿ ಅನೇಕ ಇಂಡಿಯನ್ ಸ್ಲಾತ್ ಪೇರ್ಗಳಿದೆ. ಹಿಂದೆ ಇಲ್ಲಿ ಸಾಕಷ್ಟು ಅಕ್ರಮ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು. ಅದರಿಂದಾಗಿ ಕರಡಿಗಳ ಅಸ್ತಿತ್ವಕ್ಕೆ ಧಕ್ಕೆ ಬಂದಿರಬಹುದು ಅಂತ ಹೇಳಿ ಹೇಳಲಾಗುತ್ತೆ. ನಂತರದಲ್ಲಿ ಅವುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಇಲ್ಲಿ ಕರಡಿ ಧಾಮವನ್ನು ಪ್ರಾರಂಭಿಸಲಾಯಿತು. ಕರಡಿಗಳು ಇಲ್ಲಿ ಹೇರಳವಾಗಿ ಕಂಡು ಬಂದಿದ್ದರಿಂದ ಈ ಪ್ರದೇಶವನ್ನು ಕರಡಿ ಧಾಮ ಅಂತಲೇ ಘೋಷಿಸಲಾಯಿತು. ಹಾಗೆ ಇಲ್ಲಿ ಭೇಟಿ ನೀಡೋದಕ್ಕೆ ಸಮಯ, ವೀಕ್ಷಣೆಯ ಸಮಯ ಬೆಳಿಗ್ಗೆ 6 PM ಸಂಜೆ 6 PM ತನಕ ಆಗಿರುತ್ತೆ. ಹಾಗೆ ಇಲ್ಲಿ ಪ್ರವೇಶ ಶುಲ್ಕ ಕೂಡ ಇದ್ದು ಸರಿಸುಮಾರು 50 rupees ಪ್ರತಿ ವ್ಯಕ್ತಿಗೆ 50 rupees ಶುಲ್ಕ ಇರುತ್ತೆ, ಎಂಟ್ರೆನ್ಸ್ ಫೀಸ್ ಇರುತ್ತೆ. ಹಾಗೆ ನೀವು ಪಾರ್ಕಿಂಗ್ ಫೀಸ್ನ ಕೂಡ, ವೆಹಿಕಲ್ ಪಾರ್ಕಿಂಗ್ ಮಾಡ್ತೀರಂದರೆ ಅದರ ಫೀಸ್ನ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇನ್ನು ಅರಣ್ಯ ಇಲಾಖೆಯು ಮಧ್ಯಾಹ್ನ 1 PM ಸುಮಾರಿಗೆ ಕರಡಿಗಳಿಗೆ ಜೇನುತುಪ್ಪ ಬೆಲ್ಲದ ಮಿಶ್ರಣವನ್ನು ನೀಡುವುದರಿಂದ ಈ ಸಮಯದಲ್ಲಿ ಕರಡಿಗಳನ್ನು ಹೆಚ್ಚಾಗಿ ಇಲ್ಲಿ ನೋಡಬಹುದಾಗಿದೆ. ಇನ್ನು ಇಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಇಲ್ಲಿನ ಒಂದು ರಸ್ತೆ ಮಾರ್ಗ ಯಾವ ರೀತಿ ಇದೆ ಅಂತ ಎಲ್ಲ ನೋಡೋದಾದರೆ, ಇಲ್ಲಿಗೆ ಹೋಗೋದಕ್ಕೆ ಈಸಿಯೆಸ್ಟ್ ರೂಟ್ ಅಂತ ಹೇಳಿದ್ರೆ, ಬೆಂಗಳೂರಿನಿಂದ ಹೊರಡುವವರು ಚಿತ್ರದುರ್ಗಕ್ಕೆ ಬರಬೇಕು. ಬೆಂಗಳೂರಿನಿಂದ ಚಿತ್ರದುರ್ಗ 199 km ಇದ್ದು 3 hours 30 minutes ಸಮಯ ತೆಗೆದುಕೊಳ್ಳುತ್ತೆ. ನಂತರ ಚಿತ್ರದುರ್ಗದಿಂದ ಹೊಸಪೇಟೆಗೆ ಬಂದು, ಹೊಸಪೇಟೆಯಿಂದ 129 km ದೂರದಲ್ಲಿದ್ದು 2 hours 27 minutes ಸಮಯ ತೆಗೆದುಕೊಳ್ಳುತ್ತೆ. ಹೊಸಪೇಟೆಯಿಂದ ಕಮಲಾಪುರಕ್ಕೆ ಬರಲು ಕೇವಲ 1.5 hours ಮಾತ್ರ ಸಾಕಾಗುತ್ತೆ. ಅಲ್ಲಿಂದ ತರೋಜಿ ಕರಡಿಧಾಮಕ್ಕೆ ಬರಬಹುದು. ಇನ್ನು ರೈಲು ಮೂಲಕ ಬರ್ತೀರಾ ಅಂದರೆ, ದರೋಜಿ ಕರಡಿಧಾಮಕ್ಕೆ ಹತ್ತಿರದ ರೈಲು ನಿಲ್ದಾಣ ಅಂದರೆ ಹೊಸಪೇಟೆ ಮತ್ತು ತೋರಣಕಲ್, ಇಲ್ಲಿಂದ ಸುಮಾರು 22 km ದೂರದಲ್ಲಿದೆ. ಹಾಗೆ ಪ್ರತಿನಿತ್ಯವೂ ಕೂಡ ಇಲ್ಲಿ ರೈಲು ಸೇವೆ ಲಭ್ಯ ಇರುತ್ತೆ. ಇನ್ನು ವಿಮಾನದ ಮೂಲಕ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ, ಹುಬ್ಬಳ್ಳಿ ಹತ್ತಿರದ ವಿಮಾನ ನಿಲ್ದಾಣ ಆಗಿದ್ದು ಇದು ಹಂಪಿಯಿಂದ 143 km ದೂರದಲ್ಲಿದೆ. ಬೆಳಗಾವಿ ವಿಮಾನ ನಿಲ್ದಾಣವು ಸುಮಾರು 720 km ದೂರದಲ್ಲಿದೆ. ಸೊ ಎಷ್ಟೊಂದು ಅದ್ಭುತವಾಗಿರುವ ದರೋಜಿ ಕರಡಿಧಾಮಕ್ಕೆ ಖಂಡಿತವಾಗ್ಲೂ ಭೇಟಿ ನೀಡಿ. ಹಾಗೆ ಸುತ್ತಮುತ್ತಲೂ ಇರುವಂತಹ ಚಿತ್ರದುರ್ಗದ ಕಲ್ಲಿನ ಕೋಟೆ, ಹಾಗೆ ಹಂಪಿಯಲ್ಲಿರುವ ಅದ್ಭುತವಾಗಿರುವಂತಹ ಪ್ರವಾಸಿ ತಾಣವನ್ನು ಭೇಟಿ ನೀಡಿ ನೀವು ಎಂಜಾಯ್ ಮಾಡಬಹುದು. ಹಾಗೆ ನಿಮ್ಮ ಒಂದು ವೆಕೇಶನ್ನ ಸೂಪರ್ ಆಗಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686062799 9686062799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮಗೆ ಟ್ರಾವೆಲಿಂಗ್ ಇಷ್ಟ ಆಗಿದ್ರೆ, ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686062799 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಲಿಕ್ಕೆ ಮೂರು ದಾರಿಗಳಿವೆ ಅಂತ ಹೇಳ್ತಾರೆ ತಿಳಿದಂಥವರು. ಶಾಸ್ತ್ರತೋ ಗುರುತಶ್ಚೈವ ಸ್ವತಶ್ಚೇತಿ ತ್ರಿಸಿದ್ಧಯಃ. ಸರ್ವತ್ರ ಪುರುಷಾರ್ಥಸ್ಯ ನ ದೈವಸ್ಯ ಕದಾಚನ. ಯಾವುದದು ಕಾರ್ಯಸಿದ್ಧಿಯ ದಾರಿ, ಶತಸಿದ್ಧಿಯ ದಾರಿ ಅಂದರೆ, ಒಂದು ಶಾಸ್ತ್ರ, ಒಂದು ಗುರು, ಒಂದು ಸ್ವತಃ ಅಂತ. ಒಂದು ಗುರಿಯನ್ನು ಸಾಧಿಸಬೇಕು ಅಂದರೆ ಅದಕ್ಕೆ ಬೇಕಾದಂತಹ ವಿದ್ಯೆಯನ್ನು ನಾವು ಕಲಿಬೇಕು. ಅದನ್ನು ಮಾಡುವುದು ಹೇಗೆ, ಸಾಧಿಸುವುದು ಹೇಗೆ ಅನ್ನುವುದನ್ನು ನಾವು ಮೊದಲು ಕಲಿಬೇಕು. ಆ ಗುರಿಯತ್ತ ನಮ್ಮ ಒಂದು ಚಿತ್ತ ಇರಬೇಕು. ಆ ಗುರಿಯನ್ನು ಸಾಧಿಸಲಿಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನದ ಮೂಲಕ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಮತ್ತಷ್ಟು ಒಂದು ಸುಲಭದ ದಾರಿ ಆಗತ್ತೆ. ಹಾಗೆ ಗುರುಗಳ ಅನುಗ್ರಹ ಕೂಡ ನಮಗೆ ಬೇಕಾಗತ್ತೆ. ಅದರೊಟ್ಟಿಗೆ ಸ್ವಂತ ಸಾಮರ್ಥ್ಯನೂ ಕೂಡ ನಮಗೆ ಬೇಕಾಗತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿ ನಾವು ಯಾವುದೋ ಒಂದು ತಪ್ಪನ್ನು ಯಾವಾಗೋ ಮಾಡಿರ್ತೀವಿ, ಆ ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೆ ಇವೆಲ್ಲವೂ ಕೂಡ ನಮಗೆ ಮಾರ್ಗದರ್ಶನಗಳಾಗತ್ತೆ. ವಿದ್ಯೆ, ಗುರು ಮತ್ತು ಸ್ವಯಂ ಮಾಡುವಂತಹ ಕೆಲಸಗಳು. ಇಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡು ಜೀವನದಲ್ಲಿ ಒಂದು ಉತ್ತಮ ಆಯ್ಕೆಯನ್ನು ಮಾಡ್ಕೊಳ್ತೀವಲ್ವ, ಅದೇ ಜೀವನದ ಒಂದು ಖುಷಿಗೆ ಕಾರಣವಾಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅವರು ಯಾವೆಲ್ಲ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಯಾವ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದ ಕೇಳೋಣ.
6: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಈ ದಿನ ಎಫ್ ಎಂ ರೇಡಿಯೋ ವಾಹಿನಿಯಲ್ಲಿ ಕೆಲವು ಭಾವಗೀತೆಗಳನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ, ಹಕ್ಕಿಗೂಡು ಬಿಟ್ಟ ಮೇಲೆ.

ಒಂದು ಅದ್ಭುತವಾದಂತಹ ಭಾವಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದರು ಇಂದುಮತಿ ಮೇಡಮ್ ಅವರು. ಭಾವಗೀತೆಗಳೇ ಹಾಗೆ ಸ್ನೇಹಿತರೆ, ಕೇಳ್ತಾ ಇದ್ದರೆ ಯಾವುದೋ ಒಂದು ಕಲ್ಪನಾ ಲೋಕಕ್ಕೆ ಕರೆದೊಯ್ಯುತ್ತೆ. ಸೊ ಈ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ಹಾಡಿದ್ದಾರೆ, ಆ ಎಲ್ಲ ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಈ ಭಾವಗೀತೆಗಳೇ ಹಾಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಖುಷಿ ಕೊಡುತ್ತೆ, ಜೊತೆಗೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಜೊತೆಗೆ ಸಾಹಿತ್ಯ ಕೂಡ ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಸಾಕಷ್ಟು ಮಹಾನ್ ಕವಿಪುಂಗವರು ತಮ್ಮದೇ ಆದ ಧಾಟಿಯಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ಅದ್ಭುತವಾದ ಸಾಹಿತ್ಯ ರಚನೆಯೊಂದಿಗೆ ಭಾವಗೀತೆಗಳನ್ನು ಬರೆದಿದ್ದಾರೆ, ಹಾಗೆ ಹಾಡಿದ್ದಾರೆ ಕೂಡ. ಅಂತಹ ಮತ್ತಷ್ಟು ಮಹಾನ್ ಕವಿಗಳು ಬರೆದಿರುವಂತಹ ಗೀತೆಗಳನ್ನು ಇಂದುಮತಿ ಮೇಡಮ್ ಅವರು ಹಾಡ್ತಾ ಇದ್ದಾರೆ, ಕೇಳೋಣ.
3: ಈಗ ಮುಂದಿನ ಗೀತೆ ವರಕವಿ ದಾರಾ ಬೇಂದ್ರೆಯವರ ರಚನೆಯಾಗಿದೆ.

ನೀ ಹೆಂಗ ನೋಡಬೇಡ ನನ್ನ ಅನ್ನುವಂತಹ ಈ ಗೀತೆ ವರಕವಿ ಬೇಂದ್ರೆರವರು ರಚಿಸಿದಂತಹ ಅತ್ಯಂತ ಪ್ರಸಿದ್ಧವಾದ ಭಾವಗೀತೆ ಆಗಿದೆ ಸ್ನೇಹಿತರೆ. ಹಾಗೆಯೇ ಶೋಕಗೀತೆ ಕೂಡ ಇದು. ಮಗುವಿನ ಅಗಲಿಕೆಯ ದುಃಖವನ್ನ ಸಾಂತ್ವನದ ಭಾವನೆಯನ್ನ ಬಿಂಬಿಸುವ ಹೃದಯ ಸ್ಪರ್ಶಿ ಕವಿತೆ ಭಾವಗೀತೆ ಆಗಿದೆ ಈ ಗೀತೆ. ಬೇಂದ್ರ ದಂಪತಿಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡಾಗ ಅನುಭವಿಸಿದ ಆಳವಾದ ನೋವಿನಿಂದ ಈ ಕವಿತೆ ಮೂಡಿಬಂದಿದೆ. ತಾಯಿಯ ದುಃಖವನ್ನು ಕಂಡು ತಂದೆ ಅಥವಾ ಹತ್ತಿರದವರು ಸಾಂತ್ವನ ಹೇಳುವ ಮತ್ತು ಆ ನೋವನ್ನು ಹಂಚಿಕೊಳ್ಳುವ ಭಾವನೆ ಇದರಲ್ಲಿದೆ. ಅತ್ಯಂತ ಜನಪ್ರಿಯ ಭಾವಗೀತೆ ಆಗಿದೆ ಕೂಡ. ಪ್ರಸಿದ್ಧ ಗಾಯಕರಾದ ಸಿ ಅಶ್ವಥ್ ಅವರು ಈ ಗೀತೆಗೆ ಮಧುರವಾದ ಧ್ವನಿ ಮತ್ತು ಸಂಗೀತವನ್ನು ನೀಡಿ ಮತ್ತಷ್ಟು ಜನಪ್ರಿಯಗೊಳಿಸಿದ್ರು ಕೂಡ. ಭಾವನಾತ್ಮಕವಾಗಿರುವಂತಹ ಗೀತೆಯನ್ನು ಅಷ್ಟೇ ಭಾವನೆ ತುಂಬಿ ಹಾಡಿದ್ರು ಇಂದುಮತಿ ಮೇಡಮ್ ಅವರು. ಇಂತಹ ಮತ್ತಷ್ಟು ಗೀತೆಗಳನ್ನು ಇವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅದರಲ್ಲೂ ನೀ ಹೆಂಗ ನೋಡಬೇಡ ನನ್ನ ಅನ್ನುವಂತಹ ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದರು. ಮತ್ತಷ್ಟು ಮಹಾನ್ ಕವಿಗಳ ರಚನೆಯ ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಆ ಎಲ್ಲ ಗೀತೆಗಳನ್ನು ಕೇಳೋಣ.
3: ಈಗ ಶ್ರೀಯುತ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಮತ್ತೊಂದು ರಚನೆ.

0: ನಮಸ್ಕಾರ. ಈ ಭಾವಗೀತೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
1: ಸ್ನೇಹಿತರೆ, ಕಾರ್ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ, ಮರದ ಹಕ್ಕಿ ಮರಿ ರೆಕ್ಕೆ ಬೀಸಿದರೆ ಅದರ ದನಿಗೆ ಮುಕ್ತಿ, ಎದೆಯ ನೋವು ಹಾಡಾಗೆ ಹೊಮ್ಮಿದರೆ ಭಾವಕ್ಕೆ ಬಂದ ಮುಕ್ತಿ. ಎಂತಹ ಅದ್ಭುತವಾದ ಸಾಲುಗಳನ್ನು ರಚನೆ ಮಾಡಿದರೆ HS ವೆಂಕಟೇಶ ಮೂರ್ತಿ ಅವರು. HSV ಅಂತಲೇ ಪ್ರಸಿದ್ಧರಾದಂತಹ ಕವಿಗಳು ಕೂಡ ಆಗಿದ್ದಾರೆ ಇವರು. ಅಷ್ಟೇ ಅಲ್ಲದೆ ಈ ಕಾರ್ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ ಅನ್ನುವಂತಹ ಗೀತೆ ಅತ್ಯಂತ ಜನಪ್ರಿಯ TV ಧಾರಾವಾಹಿಯ ಗೀತೆ ಕೂಡ ಆಗಿದೆ. TN ಸೀತಾರಾಮ್ ಅವರ ಪ್ರಸಿದ್ಧ ಮುಕ್ತ ಧಾರಾವಾಹಿಯ ಶೀರ್ಷಿಕೆ ಗೀತೆಯಾಗಿ ಕೂಡ ಮೂಡಿಬಂದಿದೆ. ಅಷ್ಟೇ ಅಲ್ಲದೆ ಈ ಗೀತೆಗೆ CS ಅಶ್ವಥ್ ಅವರು ಸಂಗೀತ ಸಂಯೋಜನೆ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಸ್ವಾತಂತ್ರ್ಯ ಭಾವನೆಗಳ ಅಭಿವ್ಯಕ್ತಿ ಮತ್ತು ಜೀವನದ ನಾನಾ ಮುಖಗಳ ಮುಕ್ತಿಯ ಕುರಿತು ಈ ಹಾಡು ಬಂದಿದೆ ಅಂತಲೇ ಹೇಳ್ತಾರೆ ಸಾಕಷ್ಟು ಕವಿಗಳು. ಈ ಭಾವಗೀತೆ ಅತ್ಯಂತ ಜನಪ್ರಿಯವಾದಂತಹ ಗೀತೆಯಾಗಿದೆ ಕೂಡ, ಅಲ್ವಾ ಸ್ನೇಹಿತರೆ? ಎಸ್, ಇಂತಹ ಅದ್ಭುತವಾದ ಗೀತೆಗಳನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದುಮತಿ ಮೇಡಮ್ ಅವರು ತುಂಬಾ ಮಧುರವಾಗಿ ಭಾವನೆ ತುಂಬಿ ಹಾಡಿದರು. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಗೀತೆಗಳನ್ನು ಹಾಡ್ತೀರಾ ಅಥವಾ ಗೀತೆಗಳನ್ನು ಬರೀತೀರಾ? ಕಾದಂಬರಿಗಳನ್ನು ಓದುವ ಹವ್ಯಾಸ ನಿಮಗಿದೆಯಾ? ಕತೆಗಳನ್ನು ತಿಳಿಸ್ಬೇಕು ಅನ್ನೋ ಒಂದು ಆಸೆ ಆಗುತ್ತಾ? ಸೊ ಮತ್ತೆ ಆಗ್ತಡ 9660926279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ವಿಷಯವನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, LLR ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸ್

0: ನಾರಾಯಣ ಹೆಲ್ತ್ ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9988675661. ಸಂಖ್ಯೆ ಮತ್ತೊಮ್ಮೆ 9986759661.
2: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಲೈವಿಗೆ ನಾನು ಅಂದರೆ ಅರ್ಜೆ ರಕ್ಷಿತಾ ಹೊಳ್ಳ ಒಬ್ಬಳೇ ಬಂದಿಲ್ಲ, ಇವತ್ತು ಇಬ್ಬರು ಬಂದಿದ್ದೀವಿ. ಸೊ ಹಾಗೆ ಇಬ್ಬರು ಬರೋದಕ್ಕೂ ಕೂಡ ಒಂದು ಕಾರಣ ಇದೆ. ಹಾಗೆ ನನ್ನ ಜೊತೆ ಇರೋ ಅರ್ಜೆ ಯಾರು ಗೊತ್ತಾ?
3: ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಹೌದು ಸ್ನೇಹಿತರೆ, ರಕ್ಷಿತಾ ಅವರು ಹೇಳಿದಾಗೆ ಇವತ್ತು ತುಂಬಾ ಸ್ಪೆಷಲ್. ಅದರಲ್ಲೂ ನಮ್ಮ ಶಿವಮೊಗ್ಗದ ಜಿಲ್ಲೆಯಲ್ಲಿ ಈ ದಿನ ಒಂದು ಸ್ಪೆಷಲ್ ನಡೀತಾ ಇದೆ.
2: ಹೌದು, ಖಂಡಿತವಾಗ್ಲೂ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿ ಏನೆಲ್ಲ ಇರುತ್ತೆ ಏನು ಅಂತೆಲ್ಲ ಅಪ್ಡೇಟ್ ಕೊಡೋದಕ್ಕೆ ನಾನು ಮತ್ತೆ ಮಹಾಲಕ್ಷ್ಮಿ ಬಂದಿದ್ದೀವಿ. ಸೊ ಮಹಾಲಕ್ಷ್ಮಿ, ಇವತ್ತಿನ ಏನಪ್ಪ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದ
3: ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸ್ನೇಹಿತರೆ. ಆಡಿಕೃತಿಕೆ ಹರೋಹರ ಜಾತ್ರೆ ವಿಜೃಂಭಣೆಯಿಂದ ಈ ದಿನ ಅಂದರೆ ಗುರುವಾರ ಮತ್ತು ಶುಕ್ರವಾರ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಆ ಜಾತ್ರೆಯಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿಂದ ನಮಗೆ ಒಂದಿಷ್ಟು ವಿಷಯಗಳನ್ನು ಆರ್ಜೆ ಅರ್ಪಿತಾ ಅವರು ಹಾಗೆ ಆರ್ಜೆ ಶ್ವೇತಾ ಅವರು ತಿಳಿಸ್ತಾರೆ. ಜೊತೆಗೆ ನಾವು ನಿಮ್ಮೊಟ್ಟಿಗೆ ಆ ವಿಶೇಷತೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ರಕ್ಷಿತಾ ಮೇಡಮ್ ಅವರು ಹಾಗೆ ಶ್ರೀಧರ್ ಸರ್ ಅವರು ಹಾಗೆ ನಾನು ಮಹಾಲಕ್ಷ್ಮಿ ಅವರು ಕೂಡ ಈ ದಿನ ತಿಳಿಸ್ತೀವಿ. ಒಂದಿಷ್ಟು ಮನರಂಜನೆ, ಒಂದಿಷ್ಟು ವಿಷಯಗಳು, ಒಂದಿಷ್ಟು ಭಕ್ತಿಗೀತೆಗಳೊಂದಿಗೆ ಜೊತೆಗೆ ಜಾತ್ರಾ ಮಹೋತ್ಸವದ ವಿಶೇಷತೆ ಬಗ್ಗೆ ಈ ದಿನ ನಾವು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಂದಿದ್ದೀವಿ.
2: ಖಂಡಿತ, ಜಾತ್ರೆ ಅಂದ್ರೆ ಊರಿಗೆಲ್ಲ ಒಂದು ರೀತಿ ಸಂತಸದ ಸಡಗರದ ಸಂಭ್ರಮ ಇರುತ್ತೆ. ಎಲ್ಲರ ಮನೆ ಮನೆಗಳಲ್ಲೂ ಕೂಡ ಜಾತ್ರೆ ಆಗ್ತಾ ಇದೆ, ನಮ್ಮೂರಲ್ಲಿ ಜಾತ್ರೆ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಮ್ಮೂರ ಜಾತ್ರೆ ನಾವು ಮಾತ್ರ ಎಂಜಾಯ್ ಮಾಡಿದ್ರೆ ಸಾಕ, ನಮ್ಮ ಕೇಳುಗರೆಲ್ಲರೂ ಕೂಡ ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಶಿವಮೊಗ್ಗದ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಆಡಿ ಕೃತಿಗೆ ಹರೋಹರ ಜಾತ್ರೆಗೆ ಜಾತ್ರೆಯ ಬಗ್ಗೆ ನಾವು ಸಂಪೂರ್ಣವಾದ ಅಪ್ಡೇಟ್ಸ್ನ ಕೊಡ್ತೀವಿ. ಸೊ ಹಾಗೆ ಮಹಾಲಕ್ಷ್ಮಿ ಅವರು ಆಗಲೇ ಹೇಳ್ದ ಹಾಗೆ ಅಲ್ಲಿಗೆ ಶ್ವೇತಾ ಅವರು ಮತ್ತು ಅರ್ಪಿತಾ ಅವರು ಹೋಗಿದ್ದಾರೆ. ಸೊ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ರೀತಿ ಜಾತ್ರೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ತಾರೆ. ಆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಜಾತ್ರೆಯ ಬಗ್ಗೆ ಮಾತನಾಡೋಣ. ಹಾಗೆ ನಿಮ್ಮ ಊರಿನ ಸ್ಪೆಷಲ್ ಜಾತ್ರೆ ಏನೆಲ್ಲ ಇರುತ್ತೆ, ಹಾಗೆ ಶಿವಮೊಗ್ಗದವರಾಗಿದ್ರಂತೂ ಎಷ್ಟೆಲ್ಲ ನೆನಪುಗಳಿರುತ್ತಲ್ವಾ? ಆಡಿ ಕೃತಿಕೆ ಅಂತಿದ್ದ ಹಾಗೆ ಈ ಯಾವುದೇ ಜಾತ್ರೆ ಆದರೂ ಕೂಡ ಅದರದ್ದೇ ಆದ ಇತಿಹಾಸ ಇರುತ್ತೆ, ಅದರದ್ದೇ ಆದ ಹಿನ್ನೆಲೆ ಇರುತ್ತೆ. ಅದ್ರ ಬಗ್ಗೆ ಕೂಡ ನೀವು ಇವತ್ತು ಕರೆ ಮಾಡಿ ಮಾತನಾಡಬಹುದಾಗಿದೆ.
3: ಜೊತೆಗೆ ರಕ್ಷಿತಾ, ಅವರೂರಲ್ಲಿ ನಡೆಯುವಂತಹ ಜಾತ್ರೆಗಳ ಬಗ್ಗೆ ತಿಳಿಸ್ಬೋದು, ಹಾಗೆ ಜಾತ್ರೆಗಳಿಗೆ ಸಂಬಂಧಪಟ್ಟಂತ ಗೀತೆಗಳನ್ನು ಕೂಡ ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ನಂತರ ಮತ್ತೆ ನಾವು ಲೈವ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ನಿಮ್ಮ ನಿಮ್ಮ ಊರಿನಲ್ಲಿ ಸ್ಪೆಷಲ್ ಆಗಿ ನಡೆಯುವಂತಹ ಜಾತ್ರೆಗಳ ಬಗ್ಗೆ ಕೂಡ ಈ ದಿನ ಮಾತಾಡಿ ಅಂತ ಹೇಳ್ತಾ 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಊರಲ್ಲಿ ಯಾವ ರೀತಿಯೆಲ್ಲ ಸ್ಪೆಷಲ್ ಜಾತ್ರೆಗಳು ನಡೆಯುತ್ತೆ, ಅದರಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ. ಪ್ರತಿ ಊರಲ್ಲೂ ಒಂದೊಂದು ರೀತಿಯಲ್ಲಿ ಜಾತ್ರೆಗಳು ತುಂಬಾ ವಿಜೃಂಭಣೆಯಿಂದ ನಡೀತವೆ, ಜೊತೆಗೆ ಸ್ಪೆಷಲ್ ಆಗಿ ನಡೆಯುತ್ತವೆ. ಒಂದು ಸಂಸ್ಕೃತಿ ಇರ್ಬೋದು, ಸಂಪ್ರದಾಯ ಇರ್ಬೋದು, ಜೊತೆಗೆ ಅಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ ರಕ್ಷಿತ. ಸೊ ಅದ್ರ ಬಗ್ಗೆ ಕೂಡ ಈ ದಿನ ನಮ್ಮೆಲ್ಲಾ ಕೇಳುಗರು ನಮ್ಮೊಟ್ಟಿಗೆ ಹಂಚ್ಕೊಳ್ಬಹುದಲ್ವಾ?
2: ಹೌದು, ಖಂಡಿತವಾಗ್ಲೂ ಹಂಚ್ಕೊಳ್ಬಹುದು. ಹಾಗೆ ನಮ್ಮೂರ ಜಾತ್ರೆ ಅಂದ್ರೆ ಇವತ್ತು ನಡೀತಾ ಇರುವಂತಹ ಆಡಿ ಕೃತಿಕೆ ಜಾತ್ರೆ ಹೇಗೆಲ್ಲ ಇರುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ತೀವಿ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ಒಂದು ಊರಿನ ಜಾತ್ರೆ ಬಗ್ಗೆ ಇರ್ಬೋದು, ಜಾತ್ರೆಯ ಕುರಿತಾದ ಹಾಡುಗಳನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಬಹುದಾಗಿದೆ.
3: ಎಸ್, ಹಾಗಾದ್ರೆ ತಡ ಮಾಡಬೇಡಿ. 9680969279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಊರಿನ ಜಾತ್ರೆ ವಿಶೇಷತೆ ಬಗ್ಗೆ, ಹಾಗೆ ನಿಮಗೆ ಒಂದು ಭಕ್ತಿ ಗೀತೆ ಇರ್ಬೋದು ಅಥವಾ ಜಾತ್ರೆಗೆ ಸಂಬಂಧಪಟ್ಟಂತ ಗೀತೆಗಳನ್ನು ಕೂಡ ನೀವು ಈ ದಿನ ಹಾಡ್ಬೋದು. ಹಾಗೆ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೋದು. ಈ ಜಾತ್ರೆಗಳಂತ ವಿಷಯಕ್ಕೆ ಬಂದಾಗ ನಾನು ಆಗ್ಲೇ ಹೇಳ್ದೆ ರಕ್ಷಿತ, ಅಲ್ಲಿನ ಒಂದು ಸಂಸ್ಕೃತಿ ಸಂಪ್ರದಾಯ ಬಿಂಬಿಸ್ತವೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುನ್ನ ಕರೆ ಇದೆ, ಮಾತಾಡೋಣ. ನಮಸ್ತೆ.
4: ನಮಸ್ತೆ.
3: ನಮಸ್ತೆ ಮೋನಿಕಾ ಮೇಡಮ್, ಹೇಗಿದ್ದೀರಿ?
4: ಚೆನ್ನಾಗಿದ್ದೀನಿ ಮಹಾಲಕ್ಷ್ಮಿ, ನೀವೇ ಹೇಗಿದ್ದೀರಾ?
3: ನಾ ಆರಾಮಾಗಿದ್ದೀನಿ ಮೇಡಮ್. ಹೇಗಿದೆ ನಿಮ್ ಕಡೆ ವಾತಾವರಣ?
4: ಕೂಲ್ ಕೂಲ್
3: ಕೂಲ್ ಆಗಿದೆಯಾ? ಓಕೆ, ನಮ್ ಕಡೆ ಕೂಡ ಸ್ವಲ್ಪ ಬಿಡುವಾಗಿದೆ, ಮಳೆ ಕಡಿಮೆ ಆಗಿದೆ.
4: ಮಳೆ ಇಲ್ಲ, ಆದ್ರೆ ಬೇರೆ ಕಡೆ ಎಲ್ಲ ಮಳೆ ಆಗ್ತಿರೋದ್ರಿಂದ.
3: ಓಕೆ,
4: ಚಿಕ್ಕಮಂಗ್ಳೂರು

0: ಉಡುಪಿ ಆ ಕಡೆ ಎಲ್ಲ ಶೃಂಗೇರಿ ಕಡೆ ತುಂಬಾ ಮಳೆ ಅಂತೆ, ಹಾಗಾಗಿ ಇಲ್ಲಿ ಕೂಲ್ ಆಗಿದೆ ಅಷ್ಟೇ.
1: ಎಸ್ ಮೇಡಮ್, ಎಸ್ ಮೇಡಮ್. ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆ
0: ಕೇಳಿಸ್ತಾ ಇಲ್ಲ.
1: ಓಕೆ, ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆ ನಡೀತಾ ಇದೆ. ಓಕೆ, ನಿಮ್ಮೂರಿನಲ್ಲಿ ಯಾವೆಲ್ಲ ಜಾತ್ರೆಗಳು ಸ್ಪೆಷಲ್ ಮೇಡಮ್?
0: ಹಾಸನಾಂಬ ಜಾತ್ರೆನೆ.
1: ಓಕೆ, ಹಾಸನಾಂಬ ಜಾತ್ರೆ.
0: ವರ್ಷಕ್ಕೊಮ್ಮೆ ಹೌದು ಜಾತ್ರೆ ಒಂದು ಇರುತ್ತೆ. ಸುಮಾರು ಏನು ಪ್ರತಿ ವರ್ಷ ಒಂದೊಂದ್ ದಿನ 12 ದಿನ ಬರುತ್ತೆ, 15 ದಿನ ಈ ತರ ಒಂದು ನಕ್ಷತ್ರ ಪ್ರಕಾರ ಬರುತ್ತಲ್ಲ ಅಷ್ಟು ದಿನನು ಬಹಳ ವಿಜೃಂಭಣೆ ಜಾತ್ರೆ ನಡೆಯುತ್ತೆ ಉತ್ಸವ ಎಲ್ಲ. ಮತ್ತೆ ಮುಂಚೆ ಎಲ್ಲ ಎಕ್ಸಿಬಿಷನ್ ಅಂದ್ರೆ ಹಾಸನ್ ಜಾತ್ರೆ ಅಂತಾನೆ ಈ ದನಗಳು ಜಾತ್ರೆ ಅದೆಲ್ಲ ತುಂಬಾ ನಾವ್ ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಾ ಇದ್ವಿ. ಅವಾಗ ಹಾಸನಾಂಬ ಜಾತ್ರೆ ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ, ಹಾಸನ್ ಜಾತ್ರೆ ಅನ್ಕೊಂಡು ಬರ್ತಿದ್ವಿ. ಹಾಗೆಲ್ಲ ತುಂಬಾ ರಾಸುಗಳು ಬರ್ತಾ ಇತ್ತು, ಜೊತೆಗೆ ಅದ್ ವ್ಯಾಪಾರ ವಹಿವಾಟು ಇತ್ತು, ಜೊತೆಗೆ ತುಂಬಾ ಮಕ್ಕಳು ಆಟಾಡೋಂಥದ್ದೆಲ್ಲ ಎಕ್ಸಿಬಿಷನ್ ಅಲ್ಲಿ ತುಂಬಾ ಇರ್ತಾ ಇತ್ತು. ಅವಾಗ ನಮ್ಗೆ ಏನಿಷ್ಟ ಅಂದ್ರೆ ಖರ್ಜೂರ ಫೇಮಸ್ ಇತ್ತು ಅದೆಲ್ಲ ಹಾಸನಲ್ಲಿ. ಖರ್ಜೂರ ಮತ್ತೆ ಇನ್ನೊಂದು ಕಲ್ಯಾಣ ಸೇವೆ ಅಂತ ಬಿಳಿ ಬಿಳಿ ಇರುತ್ತೆ
1: ಬೆಂಡು ಬತ್ತಾಸು ಕಲ್ಸಕ್ರೆ.
0: ಹಾ ಬತಾಸು ಅದು ಅದು. ಆಮೇಲೆ ಕಡ್ಲೆ ಗಿಡ, ಕಡ್ಲೆ ಅದೇ ತಿಂತೀವಲ್ಲ ಹಸಿ ಕಡ್ಲೆ, ಅದು ತುಂಬಾ ಸಿಗೋದು. ನಮ್ ತಂದೆ ಅವಾಗ ಬಂದ್ರೆ ಅಲ್ಲಿ ತಗೊಂಬರೋರು, ಹಾಸನ್ ಜಾತ್ರೆ ನಡೀತಾ ಇದೆ ಅಂತ ಹೇಳಿ ಖರ್ಜೂರ ಅದು ಎಲ್ಲ ತಗೊಂಡ್ ಬರೋರು. ಅದ್ ನಂಗೆ ಈಗ ನೆನಪಾಯ್ತು, ತುಂಬಾ ಅವಾಗ ಖುಷಿಯಿಂದ ತಿಂತಾ ಇದ್ವಿ ಅವಾಗ ಅದೆಲ್ಲ.
1: ಕಡ್ಲೆ ಗಿಡ ಅಂದ ತಕ್ಷಣ ನಮ್ಗೆ, ಕಡ್ಲೆ ಗಿಡ ಅಂದ ತಕ್ಷಣ ನಮ್ಗೆ ಶಿವರಾತ್ರಿ ಹಬ್ಬ ನೆನಪಾಗತ್ತೆ. ಶಿವರಾತ್ರಿ ಹಬ್ಬದಲ್ಲಿ ಮುಖ್ಯವಾಗಿ ನಾವು ಕಡ್ಲೆ ಗಿಡ ಕಬ್ಬನ ನೈವೇದ್ಯಕ್ಕೆ ಇಡ್ತೀವಿ ಶಿವನ್ಗೆ.
0: ಹಾ ಹೌದು ಹೌದು.
1: ಸೊ ಹಾಸನಾಂಬೆ ದೇವಸ್ಥಾನದಲ್ಲೂ ಕೂಡ ನೈವೇದ್ಯಕ್ಕೆ ಇಡ್ತಾರ?
0: ಹಂಗೆಲ್ಲ ನೈವೇದ್ಯ ಅಂತ ಏನಿಲ್ಲ, ಬಟ್ ಆ ಜಾತ್ರೆ ಸಿಗುತ್ತೆ ನಮ್ಗೆ. ಇದು ಜನವರಿನಲ್ಲಿ ನಡೀತಾ ಇತ್ತು ಮೊದ್ಲೆಲ್ಲ, ಈಗ ಅದು ಹಾಸನಾಂಬದ್ ಬರೋ ದೀಪಾವಳಿ ಟೈಮ್ ಅಲ್ಲಲ್ವಾ. ಹಾಸನ ಜಾತ್ರೆನೇ ಬೇರೆ, ಹಾಸನಾಂಬ ಉತ್ಸವನೇ ಬೇರೆ. ಈ ಸ್ವಲ್ಪ ದಿನ ಅಷ್ಟೇ ಇದು, ಅದು ಅದ್ ಬಾಗಿಲು ಹಾಕಿದ ತಕ್ಷಣ ದೇವಸ್ಥಾನ ಮುಗ್ದೋಗುತ್ತೆ. ಇಲ್ಲಿ ಒಂದೆರಡ್ ದಿನದ ನಂತರ ಮುಗ್ದೋಗುತ್ತೆ. ಇನ್ನೊಂದ್ ಸಿದ್ದೇಶ್ವರ ದೇವರ ಇದೆಯಲ್ಲ, ಅದ್ರದ್ದು ಉತ್ಸವ ಎಲ್ಲರತ್ತೆ, ಅದ್ರ ನಂತರ ಮುಗ್ದೋಗುತ್ತೆ. ಆದ್ರೆ ಪ್ರತಿ ವರ್ಷ ನಡೀತಿದ್ದು ಅದು ಹಾಸನ ಜಾತ್ರೆ ಅಂತ. ಅದು ಅದೇ ದನಗಳದು ವ್ಯಾಪಾರ ಅದೆಲ್ಲ ಬರ್ತಾ ಇತ್ತು, ಬೇರೆ ತರದೆಲ್ಲ ವ್ಯವಹಾರಗಳು ನಡೀತಾ ಇತ್ತು. ಅದು ನಮಗ್ ಚಿಕ್ಕ ವಯಸ್ಸಲ್ಲೆಲ್ಲ ಅದ್ ನಮಗ್ ಗೊತ್ತಿತ್ತು ಅದೆಲ್ಲ ಈ ತರ ನಡೆಯುತ್ತೆ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.
2: ಮೋನಿಕಾ ಅವರು ಕರೆ ಮಾಡಿದ್ರು. ಸೊ ಹಾಗೇನೆ ಅವರ ಊರಿನ ಜಾತ್ರೆಯ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರು. ಹಾಗೇನೆ ಈಗ ಏನು ಇವತ್ತು ನಡೀತಾ ಇದೆಯಲ್ಲ ಜಾತ್ರಾ ಮಹೋತ್ಸವ, ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ ಕಾವಡಿ ಮತ್ತೆ ವೇಲ್ ಅಲ್ವಾ. ಕಾವಡಿಯನ್ನ ಹೊತ್ಕೊಂಡು ಭಕ್ತಾದಿಗಳು ಸ್ವಾಮಿ ಸುಬ್ರಹ್ಮಣ್ಯನನ್ನ ನೋಡ್ಲಿಕ್ಕೆ ಬರ್ತಾರೆ. ಹಾಗೆ ಎಷ್ಟೋ ಜನ ಭಕ್ತಾದಿಗಳು ಹರಕೆಯನ್ನ ಹೊತ್ಕೊಂಡು ವೇಲುಗಳನ್ನ ಕೆನ್ನೆಗೆ ಚುಚ್ಕೊಂಡು ಬರ್ತಾರೆ ದೇವರನ್ನ ನೋಡ್ಲಿಕ್ಕೆ. ಎಷ್ಟೊಂದು ಉದ್ದದ ವೇಲ್ಗಳೆಲ್ಲ ಇರುತ್ತಲ್ವಾ, ಅದನ್ನ ನೋಡೋದೇ ಒಂದ್ ರೀತಿ, ದೇವರನ್ನ ನೋಡೋದು ಒಂದ್ ರೀತಿ ವಿಶೇಷ ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡೋದು ಜಾತ್ರೆಗೆ ಇನ್ನೊಂದು ವಿಶೇಷ ಅಂತಾನೆ ಹೇಳ್ಬಹುದು.
1: ಅಲ್ಲಿ ಭಕ್ತರ ಭಕ್ತಿ ಮತ್ತು ಶ್ರದ್ಧೆ ಇರುತ್ತೆ, ಜೊತೆಗೆ ಒಂದು ಮುಖ್ಯವಾಗಿ ಅಲ್ಲಿ ಒಂದು ಆತ್ಮವಿಶ್ವಾಸ ಮತ್ತೆ ನಂಬಿಕೆ ಇರುತ್ತೆ ರಕ್ಷಿತ ಅಲ್ವಾ. ಮತ್ತೊಂದು ಕರೆ ಇದೆ, ತಗೊಳ್ಳೋಣವಾ?
2: ಓಕೆ, ಸೊ ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಜಾತ್ರಾ ಮಹೋತ್ಸವದ ಬಗ್ಗೆ ಎಲ್ಲ ಮಾತನಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ ಉಮಾ ಮ್ಯಾಮ್, ಹೇಗಿದ್ದೀರಾ?
3: ಮಹಾಲಕ್ಷ್ಮಿ ಅವರಿಗೂ ನಿಮಗೂ
1: ನಮಸ್ತೆ ಮೇಡಮ್. ನಮಸ್ತೆ ಹೇಳಿ.
3: ಶುಭೋದಯ.
2: ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ಉಮಾ ಮ್ಯಾಮ್?
3: ಗೊತ್ತಾಗಿದೆ ಅಮ್ಮ, ಗೊತ್ತಾಗಿದೆ. ನಮ್ಮ ಊರಿನ ಜಾತ್ರೆನೇ ಮಾರೇಮ್ಮನ್ ಜಾತ್ರೆ ಫಸ್ಟ್. ಅದೇ ವಿಜೃಂಭಣೆಯಿಂದ 5 ದಿವಸ ನಡೆಯುತ್ತಲ್ವಾ?
2: ಹೌದು.
3: ಇದು ಹರಹರ ಜಾತ್ರೆ, ಇದು ಆಷಾಢ ಹಿಂಗಿದ್ದಾಗ ಆಗತ್ತೆ. ಮತ್ತೆ ಮೊದ್ಲು ಸಣ್ಣವರಿದ್ದಾಗೆಲ್ಲ ನಾವು ನಮ್ಮಅಮ್ಮವರೆಲ್ಲ ಜಾತ್ರೆ ಹೋದಾಗ ಏನ್ ತಗೊಂಬರ್ತೀರಾ ಅಂತ ಕಾಯ್ತಾ ಇದ್ವಿ. ಮಂಡಕ್ಕಿ, ಮಂಡು, ಬೆತ್ರಾಸು ಇಂಥವೆಲ್ಲ ಜಾತ್ರೆಗೆ ಹೋದಾಗ ತಗೊಂಬರ್ಲೇಬೇಕು ಅಂತ ಹೇಳ್ತಾರೆ.
2: ಹೌದು,
3: ಅದು ಕಾಯ್ತಾ ಇದ್ವಲ್ಲ. ಈಗ ತಿನ್ನೋದಿಕ್ ಆಸಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಮ್ಮ.
1: ಅವಾಗ ಜಾತ್ರೆ ಅಂತ ತಕ್ಷಣ ಫಸ್ಟ್ ಬಲೂನು, ಪೀಪಿ, ಬೆಂಡು, ಬತಾಸು, ಮಂಡಕ್ಕಿ,
3: ಬಟ್ ಪ್ರಸಾದ ಅಂತ ಹೇಳ್ಬಿಟ್ಟು ಬೆಂಡು, ಬೆತ್ತಾಸು, ಮಂಡಕ್ಕಿ ಇಂತವೆಲ್ಲ ತಗೊಂಬರ್ತಾ ಇದ್ರ ಕಾಯ್ತಾ ಇದ್ವಿ. ಈಗ ಇದ್ರು ನೋಡಿದ್ರು ತಗೊಳಕಂತೂ ಆಗ್ತಾನೆ ಇಲ್ಲ, ತಿನ್ನಕಂತೂ ಮೊದ್ಲೇ ಇಲ್ಲ.
2: ನಿಜ ನಿಜ. ಹಾಗೆ ಉಮಾ ಮ್ಯಾಮ್, ನೀವು ಶಿವಮೊಗ್ಗದವರೇ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಬಗ್ಗೆ ಹೇಳ್ಬಹುದಾ?
3: ತುಂಬಾ ಚೆನ್ನಾಗಿ ನಡೆಯತ್ತಪ್ಪ. ಬೇರೆ ಭದ್ರಾವತಿಯಿಂದನು ಕಾಲ್ನಡಿಗೆಯಿಂದ ಬರ್ತಾರಮ್ಮ.
2: ಹೌದು ಹೌದು.
3: ಭದ್ರಾವತಿಯಿಂದ ಅಲ್ಲೆಲ್ಲ ಇದು ರೋಡೇ ಬ್ಲಾಕ್ ಮಾಡ್ಬಿಟ್ಟಿರ್ತಾರ ಅಲ್ಲೆಲ್ಲ, ಉದ್ದುದ್ದ ಇದ್ ಹಾಕೊಂಡ್ ಬರ್ತಾರಲ್ಲ ಅವರು ಬಾಯಿಗೆ, ಹಂಗಾಗಿ ರೋಡೇ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಹೊಳೆವನ್ನೂರ್ ಈ ಕಡೆಯಿಂದ ಭದ್ರಾವತಿ ಆ ಕಡೆಯಿಂದ ಎಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬರ್ತಿರ್ತಾರಮ್ಮ. ತುಂಬಾ ಚೆನ್ನಾಗ್ ನಡೆಯುತ್ತೆ ಜಾತ್ರೆ. ಈಗಿನ್ನು ಇದು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಇದಾರೆ ಸುಬ್ರಹ್ಮಣ್ಯದ ಮೂರ್ತಿ.
2: ಹೌದು ಹೌದು,
3: ಇನ್ನು ಯಾವಾಗ ಆಗತ್ತ ನೋಡ್ಬೇಕು ಅದನ್ನ.
2: ಹೌದು ಖಂಡಿತವಾಗ್ಲೂ, ಸದ್ಯದಲ್ಲೇ ಅದು ಕೂಡ
3: ತುಂಬಾ ಚೆನ್ನಾಗಿ
2: ಸುಬ್ರಹ್ಮಣ್ಯ ಮೂರ್ತಿಯ
1: ಅಡಿ ಎತ್ತರದ.
3: ಯಾವಾಗ್ಲೂ ಮಳೆ ಅಂದ್ರೆ ಮಳೆ, ಹರ ಹರ ಅಂದಿದ ತಕ್ಷಣ ಮಳೆ ಅಂದ್ರೆ ಮಳೆ ಇದೆ. ಇವತ್ ಸ್ವಲ್ಪ ಯಾಕೋ ಬಿಡುವಿದೆ, ಇನ್ನು ನಾಳೆ ನೋಡ್ಬೇಕು. ಇನ್ನು ನೆನ್ಕೊಂತಾನೆ ಹೋಗ್ಬೇಕು, ನೆನ್ಕೊಂತಾನೆ ಬರ್ಬೇಕು ಆ ಜಾತ್ರೆಗೆ ಹೋಗೋರಿದ್ರೆ.
1: ಅಲ್ಲ, ಭಕ್ತರು ತುಂಬಾ ಪ್ರೀತಿಯಿಂದ ನಾನ್ ನೋಡ್ಲಿಕ್ ಬರ್ತಾರೆ, ಸ್ವಲ್ಪ ಆರಾಮಾಗಿ ಬರ್ಲಿ ಅಂತ ವರುಣದೇವ ಬಿಡು ಕೊಟ್ಟಿರ್ಬೇಕು.
3: ಇಲ್ಲಮ್ಮ, ಈಗ ನಮಗೆ ಅಷ್ಟು ತಲೆ ಇರ್ಲಿಲ್ಲ ಮೊದ್ಲು ಹೊಸ್ತಾಗ ಬಂದಾಗ. ಹರೋರ ಅಂದೆ ಈ ಮಳೆ ಹಿಡ್ದಿರೋದ್ ನೋಡ್ಬಿಟ್ಟು, ಓ ಇವತ್ ಹರೋರ ಈ ಜಾತ್ರೆ ಇದು ತಮಟೆ ಬಾರಿಸ್ಕೊಂಡು ಹೋಗ್ತಾರಲ್ಲ ಅವ್ರದ್ದು.
1: ಹೌದೌದು,
3: ಬೆಳಬೆಳಗಿಂದ 5 ಗಂಟೆನೆ ಶುರು ಆಗ್ಬಿಟ್ಟಿರತ್ತೆ ಅವ್ರದ್ದು ಆಗ್ಲೆ. ಅವಾಗ ನಮಗೆ ಎಚ್ಚರ ಆಗತ್ತೆ, ಓ ಇವತ್ ಹರೋರ ಅದಕ್ಕೆ ಮಳೆ ಹಿಡ್ದಿದೆ ಅಂತ ಹಂಗೆ ತಲೆಯಲ್ಲಿ. ತುಂಬಾನೇ ತುಂಬಾ ಮಳೆ ಬರತ್ತಮ್ಮ.
2: ನಿಜ ನಿಜ.
1: ಓಕೆ, ಥ್ಯಾಂಕ್ ಯು.
2: ಉಮಾ ಅವರು ಕರೆ ಮಾಡಿದ್ರು, ಹಾಗೆ ದೇವಾಲಯದ ಬಗ್ಗೆ ಅವರ ಒಂದಷ್ಟು ಜಾತ್ರೆಯ ನೆನಪುಗಳನ್ನ ಕೂಡ ಹಂಚ್ಕೊಳ್ತಾ ಇದ್ರು. ಸೊ ಹಾಗೆ ಇವತ್ತು ಕುಡ್ಡೇಕಲ್ಲಿನಲ್ಲಿ ತುಂಬಾ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗೆ ಸಾಕಷ್ಟು ಭಕ್ತಾದಿಗಳೆಲ್ಲ ಅವ್ರು ಹೇಳ್ದ ಹಾಗೆ ಭದ್ರಾವತಿಯಿಂದ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಕೂಡ, ಕರ್ನಾಟಕದ ವಿವಿಧ ರಾಜ್ಯಗಳಿಂದ ಕೂಡ ಸ್ವಾಮಿ ಸುಬ್ರಹ್ಮಣ್ಯನನ್ನ ನೋಡ್ಲಿಕ್ಕೆ ಬರ್ತಾರೆ. ಹಾಗೆ ದೇವರನ್ನ ನೋಡಿಕೊಂಡು ಕೆಲವರು ಸೇವೆಗಳನ್ನ ಹರಕೆಗಳನ್ನ ಕೂಡ ಹೊತ್ಕೊಂಡಿರ್ತಾರೆ. ವೇಲ್ ಇರಬಹುದು, ಹಾಗೆ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನ ಕೂಡ ಅವರು ಆಚರಿಸಿಕೊಂಡು ಬರ್ತಾನೆ ಇದ್ದಾರೆ ಅಂತಾನೆ ಹೇಳ್ಬಹುದು.
1: ಇಲ್ಲಿ ಕರ್ನಾಟಕದ ಇದು ಬೆಂಗಳೂರು ಇರ್ಬೋದು, ಹಾಗೆ ಕೋಲಾರ ತುಮಕೂರು ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ದಾವಣಗೆರೆಯಿಂದ ಕೂಡ ಬರ್ತಾರೆ. ಕಳೆದ ಬಾರಿ ನಾವು ನೀವು ಅಲ್ಲಿ ಲೈವ್ ಮಾಡಿದ್ವಿ, ಅಲ್ಲಿ ಅಲ್ಲೇ ಇದ್ದು ನಾವು ಅಪ್ಡೇಟ್ಸ್ ಕೊಟ್ಟಿದ್ವಲ್ವ. ಸೊ ಆ ಒಂದು ಎಲ್ಲ ವಿಷಯಗಳು ಘಟನೆಗಳೆಲ್ಲ ಕಣ್ಮುಂದೆ ಬರ್ತಾ ಇದೆ ರಕ್ಷಿತ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
4: ಆರಾಮಿದ್ದೀರಿ ಮೇಡಮ್?
1: ಎಸ್ ಸರ್, ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಿ?
4: ಆರಾಮಿದ್ದೀನಿ ನೋಡ್ರಿ ಮೇಡಮ್.
1: ಶಿವಶರಣ ಸರ್, ಇವತ್ತು ಜಾತ್ರೆಗಳ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಸ್ಪೆಷಲ್ ಆಗಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ಶಿವಮೊಗ್ಗದಲ್ಲಿ. ನಿಮ್ಮ ಬಿಜಾಪುರದಲ್ಲಿ ಫೇಮಸ್ ಆಗಿರುವಂತಹ ಜಾತ್ರೆ ಯಾವ್ದು ಸರ್?
4: ನಮ್ಮ ಬಿಜಾಪುರದಲ್ಲಿ ಫೇಮಸ್ ಆಗಿರುವಂತಹ ಜಾತ್ರೆ ಮೇಡಮ್ ಸಂಕ್ರಮಣ ಬರ್ತದೆ ನೋಡ್ ಮೇಡಮ್. 15ನೇ ತಾರೀಕಿನಿಂದ ಅದು 13ರಿಂದ 16 ತನಕ ನಡೀತದೆ ಮೇಡಮ್. ನಮ್ಮ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳ ಒಂದು ಜಾತ್ರೆ ನಡೀತದೆ ಮೇಡಮ್.
1: ಸಿದ್ದೇಶ್ವರ ಸ್ವಾಮಿಗಳ ಜಾತ್ರೆ?
4: ಹಾ ಮೇಡಮ್, ಸಿದ್ದೇಶ್ವರ ಸಿದ್ದರಾಮೇಶ್ವರಿ ಸೊಲ್ಲಾಪುರ ಸಿದ್ದರಾಮೇಶ್ವರಿ ಜಾತ್ರೆ.
1: ಸಿದ್ದರಾಮೇಶ್ವರ ಸ್ವಾಮಿ,
4: ಅದು ಅದ್ಭುತವಾದ ಜಾತ್ರೆ ಮೇಡಮ್. ಅದು ಇಡೀ ಕರ್ನಾಟಕದಾಗ ಫೇಮಸ್ ಜಾತ್ರೆ ಮೇಡಮ್.
1: ಓಕೆ ಸರ್, ಏನೆಲ್ಲ ವಿಶೇಷತೆ ಇರುತ್ತೆ
4: ಅಲ್ಲಿ? ದನಗಳ ಜಾತ್ರೆ ನಡೀತದೆ ಮೇಡಮ್, ದೊಡ್ಡದೊಂದು ಭಾರಿ ಇದೆ. ದನಗಳ ಜಾತ್ರೆ, ದನಗಳಿಗೆ ಏನೋ ಬಹುಮಾನ ಕೊಡುದು ಒಂದು ದೊಡ್ಡದು ಏನು ಮೇಡಮ್ ಅದನ್ನ ಹೇಳ್ಬಾರ್ದು ಮೇಡಮ್. ನಮ್ಮ ಬಸನಗೌಡರೇ ಅದಕ್ಕೆ ಅಧ್ಯಕ್ಷರ ಮೇಡಮ್. ನಮ್ಮ ಯತ್ನಾ ಸರ್ ಅದಾರಂತ ಸಾಹೇಬ್ರಿ, ಅವ್ರ ಅಧ್ಯಕ್ಷತೆಯಲ್ಲೇ ನಡೀತದೆ ಮೇಡಮ್ ಅದು.
1: ಓಕೆ,
4: ಅದೊಂದು ದೊಡ್ಡ, ಅವರು ಅದನ್ನ ಹೇಳ್ಬಾರ್ದ್ರಿ ಮೇಡಮ್. ಆ ನಮ್ಮನ್ನ ಅವರು ಮಾಡಿಟ್ಟಿದ್ದಾರೆ ಮೇಡಮ್ ಇವಾಗ. ಅದನ್ನ ಎಟ್ಟು ಹೇಳಿದ್ರು ಕಡಿಮೆ ಮೇಡಮ್. ನಮ್ಗೆ ಸಿದ್ದೇಶ್ವರ ಸಿದ್ದರಾಮೇಶ್ವರ ಜಾತ್ರೆ ಬಗ್ಗೆ ನಾವು ಅಪರೂಪದ ಜಾತ್ರೆ ಮೇಡಮ್. ಅದು ಏನು ಒಂದು ಏನ್ ನಡೀತದ ವಿಜೃಂಭಣೆ ಮಾಡ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದು 15 ದಿವಸಗಳಲ್ಲೇ ಪ್ರಸಾದ ನಡೀತದ ಮೇಡಮ್ ಅಲ್ಲಿ. ಅದು ನಡೆದ್ರ ಅದಂತ ಜಾತ್ರೆ ನಾವು ನೋಡೇ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ ಮೇಡಮ್. ನಿಜವಾಗಿ ಹೇಳ್ಬೇಕಂದ್ರ ಈಗ ನಮ್ಮಲ್ಲಿ ಮೇಡಮ್, ನಮ್ಮ ತಾಜ್ಪುರ್ನಾಗೂ ನಾವು ಜಾತ್ರೆ ಮಾಡ್ತೀವಿ ಮೇಡಮ್. ಈ ಶ್ರಾವಣ ತಿಂಗಳ ಒಂದು ತಿಂಗಳ ಪ್ರಸಾದ ನಡೀತದೆ ಮೇಡಮ್ ನಮ್ಮಲ್ಲಿನು. ಒಂದು ತಿಂಗಳ ಪೂರ್ತಿ ಮೇಡಮ್, ನಾಳೆ ಅಮಾವಾಸ್ಯದಿಂದ ಬರೋ ಅಮಾವಾಸ್ಯವರೆಗೆ ಒಂದು ತಿಂಗಳ ಪ್ರಸಾದ ಮೇಡಮ್.
1: ಓಕೆ ಓಕೆ ಸರ್, ಓಕೆ.
4: ಈ ತರ ಜಾತ್ರೆಗಳ ಪ್ರತಿಯೊಂದು ಅದಾವ ಮೇಡಮ್, ಎಲ್ಲಿ ಬೇಕಾದ್ರೆ ಜಾತ್ರೆಗಳು ನೋಡ್ಬೇಕಂದ್ರ.
1: ನಿಜ ನಿಜ,
4: ಅದು ವಿಶೇಷತೆ ನಮ್ಮ ಕರ್ನಾಟಕದಾಗ ಜಾಸ್ತಿ ಅಂತ ನನ್ ಅನಿಸ್ತದ ಮೇಡಮ್.
1: ಹೌದು ಸರ್, ಹೌದು.
4: ಯಾಕಂತ ಕೇಳಿದ್ರೆ ನೋಡ್ರಿ, ಬೇಕಾದ್ರೆ ನಮ್ದು ಯಾವ್ದೇ ಆಗ್ಲಿ, ನಮ್ ಸುಬ್ರಹ್ಮಣ್ಯ ಆಗ್ಲಿ, ನಮ್ಮದು ಯಾವ್ದೋ ಬರ್ತದಲ್ರಿ ಮೈಸೂರು ಚಾಮುಂಡೇಶ್ವರಿ ಆಗ್ಲಿ, ಸೊಲ್ಲಾಪುರ ಸಿದ್ದರಾಮೇಶ್ವರದಾಗ್ಲಿ, ಇಲ್ಲಿ ನಮ್ ಬಿಜಾಪುರದಾಗ ಯಾವ್ದೋ ಒಂದು ಅತ್ಯಂತ ಉತ್ತಮವಾದ ಜಾತ್ರೆಗಳು ನಡೀತಾವ ಮೇಡಮ್. ನಮ್ಮಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಒಂದು ಜಾತ್ರೆ ನಡೀತದ.
1: ಓಕೆ,
4: ಬಹಳ ಅದ್ಭುತವಾದ ಜಾತ್ರೆಗಳು ನಡೀತಾವ ಮೇಡಮ್ ಇಲ್ಲಿ.
1: ಓಕೆ ಸರ್, ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಎಸ್, ಶಿವಶರಣ ಅವರು ಕರೆ ಮಾಡಿದ್ರು. ಅವರ ಊರಿನಲ್ಲಿ ಯಾವೆಲ್ಲ ರೀತಿ ಜಾತ್ರಾ ಮಹೋತ್ಸವವನ್ನ ಆಚರಿಸ್ತಾರೆ, ಹಾಗೆ ಅವರ ಊರಿನ ಸ್ಪೆಷಲ್ ಜಾತ್ರೆ ಯಾವುದು ಅನ್ನೋದಾಗಿ ಹೇಳ್ತಾ ಇದ್ರು.
1: ಕರೆಕ್ಟ್.
2: ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಮಾತನಾಡ್ಸೋಣ.
1: ನಮಸ್ತೆ.
5: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರ, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ ಪ್ರೇಮ ಅವರೇ,
3: ಹೇಳಿ ಮೇಡಮ್.
1: ಈ ದಿನ ಜಾತ್ರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದು ಮೇಡಮ್, ನಮ್ಗೆ ಇಲ್ಲಿ ಹಾಸನಕ್ಕೆ ಒಂದು 7-8 ಕಿಲೋಮೀಟರ್ ಒಳಗಡೆನೆ ಇದೆ ನಂಜುಂಡೇಶ್ವರ ಬೆಟ್ಟ ಅಂತ ಮೇಡಮ್. ಅದು ಅದು ತುಂಬಾ ವರ್ಷದಿಂದ ಶಿವರಾತ್ರಿ ಹಿಂದೆ ಒಂದು ಜಾತ್ರೆ ಆಗುತ್ತೆ ಮೇಡಮ್. ಅದ್ರಲ್ಲಿ ವಿಶೇಷ ಅಂದ್ರೆ ಪಾರ್ವತಿ ದೇವಿ ಕೆಳಗೆ ದೇವಸ್ಥಾನ ಇದೆ ಸೋಮಪುರದಲ್ಲಿ, ಬೆಟ್ಟದಲ್ಲಿ ನಂಜುಂಡೇಶ್ವರ ಇದೆ. ಅದಕ್ಕೆ ಸೇಮ್ ನಾವು ಯಾವ ರೀತಿ ಮದುವೆ ಶಾಸ್ತ್ರ ಕಾರ್ಯಕ್ರಮ ಎಲ್ಲ ನಡೀತೇವೆ ಮೇಡಮ್, ಇಡೀ ರಾತ್ರಿ ಶಾಸ್ತ್ರಗಳೆಲ್ಲ ನಡೆಯುತ್ತೆ, ಮದುವೆನೆ ಮಾಡ್ಬಿಡ್ತಾರೆ ಮೇಡಮ್ ದೇವ್ರಿಗೆ, ಪಾರ್ವತಿ ಮತ್ತೆ ಪರಮೇಶ್ವರ ಅಂತ ಲೆಕ್ಕದಲ್ಲಿ ಮದುವೆ ಮಾಡ್ತಾರೆ. ಎಲ್ಲ ಶಾಸ್ತ್ರಕ್ಕೆ ಸೇರೋದ್ರಿಂದ ಹಿಡಿದು ಪ್ರತಿಯೊಂದು ಶಾಸ್ತ್ರನು ಮಾಡಿ ಸೇಮ್ ಮದುವೆ ತರನೇ ಮಾಡ್ತಾರೆ. ತುಂಬಾ ಜನ ಸೇರುತ್ತೆ ಮೇಡಮ್, ಅದು ಅದು ಒಂದು ವಿಶೇಷ ಮೇಡಮ್ ಇಲ್ಲಿ ಹಾಸನ ಹತ್ರದಿಂದ. ಮತ್ತೆ ನಮ್ಮಿನ್ ಹಾಸನ ಅಂಬೆ ಅದೊಂದು ವರ್ಷಕ್ಕೊಂದ್ಸರಿ ನಮ್ಗೆಲ್ಲ ವಿಶೇಷ ಮೇಡಮ್, ಅದೇ ನಮ್ಗೆ ಹಾಗಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಮೇಡಮ್. ನಾನು ಹಾಸನ ಅಂಬೆದ ಒಂದ್ 2 ಲೈನ್ ಒಬ್ಬತ್ತಿ ಗೀತೆ ಹಾಕ್ತೀನಿ.
1: ಖಂಡಿತ ಖಂಡಿತ ಹಾಡಿ.
3: ಹಾಸನೆ ಸಮಯ ನೋಡಿ ರೂಪ ತಾಳಮ್ಮ, ಕಂದಳಾಗಿ ಬೇಡಿಕೊಂಬೆ ನೀನು ಕೇಳಮ್ಮ, ನಿನ್ನ ಕಂದಳಾಗಿ ಬೇಡಿಕೊಂಬೆ ನೀನು ಕೇಳಮ್ಮ, ಕ್ಷಾಮ ಕಾಲ ಬರಲು ನೀನು ತುಂಜೆಯಾದಮ್ಮ, ತಿಳಿಯದ ಗೈದ ಪಾಪ ತೊಳೆವ ಗಂಗೆಯಾದಮ್ಮ, ಹಸಿವ ನೋಡಿ ಆಗು ನೀನು ಅನ್ನಪೂರ್ಣಮ್ಮ, ಅನಾಥರನ್ನು ಕಂಡು ನೀನು ಅಮ್ಮನಾಗಮ್ಮ, ದುಷ್ಟರನ್ನು ತುಳಿಯೇ ನೀನು ಕಾಳಿಯಾದಮ್ಮ, ಸಿಸ್ತರನ್ನು ಪೊರೆಯಲೆಂದು ತಾಯಿಯಾದಮ್ಮ. ಇಷ್ಟ ಆಗಿದೆ ಮೇಡಮ್.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು.
3: ಧನ್ಯವಾದ ಮೇಡಮ್.
2: ಧನ್ಯವಾದಗಳು. ಎಸ್ ಪ್ರೇಮ್ ಅವರು ಕರೆ ಮಾಡಿದ್ರು, ಸೊ ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೇನೆ
1: ಕರೆ ತೆಗೆದುಕೊಳ್ಳೋಣ.
2: ಹಲೋ,
5: ಹಲೋ,
2: ನಮಸ್ತೆ.
5: ಶುಭೋದಯ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಮತ್ತೆ ರಕ್ಷಿತಾ ಮೇಡಮ್ ಅವರಿಗೆ.
2: ನಮಸ್ತೆ ಪಂಕಜ ಮ್ಯಾಮ್, ಹೇಗಿದ್ದೀರಾ?
5: ಹಾ, ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ?
2: ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ ಪಂಕಜ ಮ್ಯಾಮ್?
5: ಹಾ ಮೇಡಮ್, ನಾನು ಇಲ್ಲಿ ಹರಹರ ಜಾತ್ರೆಗೆ 2 ಸರಿ ಹೋಗಿದ್ದೀನಿ ಮೇಡಮ್. ನಾನು ಒಂದ್ ಟೈಮ್ ಹೋದಾಗ ದರ್ಶನ ಮಾಡಕ್ಕೆ ಆಗ್ಲಿಲ್ಲ, ತುಂಬಾ ರಶ್ ಇರುತ್ತೆ, ತುಂಬಾನೇ ರಶ್ ಇರುತ್ತೆ ಮೇಡಮ್. ಅಂದ್ರೆ ಅಲ್ಲಿ ಭಕ್ತಿಯಿಂದ ಅಲ್ಲಿ ನೋಡಕ್ ಹೋಗ್ತಿವಲ್ಲ ಮೇಡಮ್, ನಾವ್ ಒಂದ್ ಸೂಜಿ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ ಅಂತ ಇದು ಮಾಡ್ತೀವಿ ಅಲ್ಲಿ ಬಾಯಿಗೆ ಮತ್ತೆ ಬೆನ್ನಿಗೆಲ್ಲ. ನಾನು ಭದ್ರಾವತಿಯಲ್ಲಿ ಇದ್ದಾಗ ಅಲ್ಲಿಂದಾನೆ ನೋಡ್ಕೊಂಡ್ ಬರ್ತಾ ಇದ್ದೆ ಬಸ್ಸಲ್ಲಿ ಮೇಡಮ್, ಭದ್ರಾವತಿಯಿಂದ ನಡ್ಕೊಂಡು ಪಾದಯಾತ್ರೆಯಲ್ಲಿ ಬಾಯಿಗೆ ಮತ್ತೆ ಬೆನ್ನಿಗೆ ಕೆಳಗಡೆ ಎಲ್ಲ ಮೇಡಮ್ ಇಷ್ಟು ಹೆಬ್ಬೆರಳಿಗಿಂತ ದಪ್ಪ ಇರುತ್ತೆ. ಅದು ಸೂತ್ರ ಅದೇನಂತಾರೆ ಅದಕ್ಕೆ, ವೇಲ್ ಅದನ್ನ ಹಾಕೊಂಡ್ ಬರ್ತಾರೆ ಮೇಡಮ್. ಒಂದ್ ಸ್ವಲ್ಪ ರಕ್ತ ಇರಲ್ಲ ಏನಿಲ್ಲ, ಭಜನೆ ಮಾಡ್ಕೊಂತ ಅದ್ ನೋಡ್ಲಿಕ್ಕೆ ದೇವ್ರ ಇದಾನೆ ಅಂತ ಸಾಕ್ಷಿ ಮೇಡಮ್ ನನಗೆ. ಅವ್ರಿಗೆ ನಾವೊಂದ್ ಏನಾದ್ರೆ ಚುಚ್ಚಿದ್ರೆ ಸಾಕು ರಕ್ತ ಬರ್ತಿರುತ್ತೆ. ಅವ್ರು ಅದನ್ನ ಹಾಕೊಂಡು ಅಲ್ಲಿಂದ ಪಾದಯಾತ್ರೆಯಲ್ಲಿ ಬರ್ತಿರ್ತಾರಲ್ಲ, ತುಂಬಾನೇ ಇದಾಗುತ್ತೆ ಮೇಡಮ್ ಮೈ ಜುಮ್ಮನ್ ಸುತ್ತ ಅದನ್ನ ನೋಡ್ತಾ ಇದ್ರೆ.
1: ಅದ್ರಲ್ಲೂ ಅದನ್ನ ಸ್ಪೆಷಲ್ ಆಗಿ ಕೆಲವೊಂದು ಕಟ್ಟುಪಾಡುಗಳನ್ನ ನಿಯಮಗಳನ್ನ ಅಳವಡಿಸಿಕೊಂಡು ಮಾಡ್ಕೊಂಡು ಬರ್ತಾರೆ, ಉಪವಾಸ ಇರ್ತಾರೆ, ಜೊತೆಗೆ ಮಡಿಯಿಂದ ಬರ್ತಾರೆ. ಕೆಲವೊಂದು ವಿಧಿ ವಿಧಾನಗಳನ್ನೆಲ್ಲ ಅನುಸರಿಸ್ತಾ ಆ ಒಂದು ಪದ್ಧತಿಯನ್ನ ಮಾಡ್ತಾರೆ, ಕಾವಡಿ ಪದ್ಧತಿ ಮತ್ತೆ ವೇಲ್ ಪದ್ಧತಿಯನ್ನ.
5: ಹೌದು ಮೇಡಮ್, ನಮ್ಮ ವೀರಭದ್ರ ದೇವರಲ್ಲೂ ಬಾಯಿಗೆಲ್ಲ ಹಾಕಸ್ಕೊಂತಾರೆ, ಕೆಲವ್ರ ಕೈಗೆಲ್ಲ ಸೂತ್ರ ಅದನ್ನ ಹಾಕಸ್ಕೊಂತೀವಿ ಮೇಡಮ್. ನಾವು ಅದೇ ರೀತಿಯಲ್ಲಿ ಪದ್ಧತಿ ಇರ್ಬೇಕು, ರಾತ್ರಿಯಿಂದಾನೆ ಉಪವಾಸ ಇರ್ತಾರೆ, ಬರೀ ನೀರು ಮಡಿ ನೀರ್ ಕುಡಿಬೇಕು.
1: ಹೌದು,
5: ಆ ತರ ಇರೋದ್ರಿಂದ ನಾನು ಅಂದ್ರೆ ದೇವ್ರ ಇದನ್ನ ಇಲ್ಲ ಇದನ್ನ ಪರೀಕ್ಷೆ ಅಂತಾರಲ್ಲ, ಆತರ ನಾನು 3 ಸರಿ ಹಾಕಸ್ಕೊಂಡಿದ್ದೆ ಮೇಡಮ್. ಸ್ವಲ್ಪನೇ ಏನೋ ತೊಂದ್ರೆ ಆಗಲ್ಲ ಮೇಡಮ್. ಅಂದ್ರೆ ಭಕ್ತಿ ಇದ್ರೆ ಭಗವಂತನ ನಂಬಿಕೆನೂ ಇರ್ಬೇಕು ಮೇಡಮ್, ಭಕ್ತಿನೂ ಇರ್ಬೇಕು, ಅವಾಗ ಆತರ ಯಾವ್ದು ತೊಂದ್ರೆ ಆಗೋದಿಲ್ಲ.
1: ಖಂಡಿತವಾಗ್ಲೂ ನೀವ್ ಹೇಳ್ದಾಗೆ
5: ಉಪ್ಪು ಮೇಡಮ್, ಉಪ್ಪು ಹಾಕ್ತಿಲ್ಲ ಅದು ನನಗೆ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಸುಬ್ರಹ್ಮಣ್ಯದಲ್ಲಿ ಹರಹರ ಜಾತ್ರೆಯಲ್ಲಿ ಅಲ್ಲಿ ಉಪ್ಪು ಎಲ್ಲಾರು ಭಕ್ತರೆಲ್ಲ ಉಪ್ಪು ತಗೊಂಬರ್ತಾರೆ ಮೇಡಮ್ ಅಲ್ಲಿ.
1: ಓಕೆ,
5: ಉಪ್ಪನ್ನ ಅರಕೆ ಅಂತ ಹೇಳಿ ತಗೊಂಬಂದು ಉಪ್ಪು ಕೊಡ್ತಾರೆ ಅರಕೆ ಅಂತ. ಅದು ನನಗೆ ಯಾಕೆ ಅಂದ್ರೆ ಸುಬ್ರಹ್ಮಣ್ಯಗೆ ಇತ್ತನ ಏನ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್, ಯಾರಾದ್ರೂ ಹೇಳ್ತಾರನ್ನ ಕೇಳ್ಬೇಕು.
1: ಓಕೆ, ಖಂಡಿತವಾಗ್ಲೂ ನಮಗೂ ಆ ವಿಷಯ ತಿಳಿದ್ರೆ ತಿಳಿಸ್ತೀವಿ ನಿಮಗೆ. ಎಸ್ ಮೇಡಮ್.
5: ಇಲ್ಲ ಮೇಡಮ್, ಅದ
1: ಥ್ಯಾಂಕ್ ಯು.
5: ಓಕೆ ಮೇಡಮ್,
1: ಎಸ್ ಮೇಡಮ್. ಓಕೆ
2: ಪಂಕಜ ಅವರು,
1: ಈ ರೀತಿಯಲ್ಲಿ ಒಂದೊಂದು ರೀತಿಯ ನಿಯಮಗಳು ಹಾಗೆ ಸಂಪ್ರದಾಯಗಳು ಇರುತ್ತೆ. ಉಪ್ಪಿನ ಬಗ್ಗೆ ಹೇಳಿದ್ರು, ಸೊ ಅದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಾವು ಅವರಿಗೆ ಆಮೇಲೆ ತಿಳಿಸ್ತಾ ಹೋಗೋಣ.
2: ಸೊ ಹಾಗೆ ಈಗ ಒಂದು ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸತ್ಯ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ.
1: ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ.
2: ಹಾಗೆ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಶಿವಮೊಗ್ಗದ ಗುಡ್ಡೆಕಲ್ಲಿನ
1: ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ವಿಶೇಷತೆ ಬಗ್ಗೆ ನಾವು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಅವರವರ ಊರಿನಲ್ಲಿ ನಡೆಯುವಂತಹ ಜಾತ್ರಾ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಮತ್ತಷ್ಟು ವಿಷಯಗಳನ್ನ, ಜಾತ್ರೆಯ ವಿಶೇಷತೆಗಳನ್ನ
2: ತಿಳ್ಕೊಳ್ಳೋಣ. ಹಾಗೇನೆ ಈಗ ಜಾತ್ರೆ ಹೇಗ್ ನಡೀತಿದೆ ಅಲ್ಲಿನ ಅಪ್ಡೇಟ್ ನ ಕೊಡೋದಕ್ಕೆ ನಮ್ ಜೊತೆ ಈಗ ಅರ್ಪಿತ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ
10: ಹಲೋ
2: ಅರ್ಪಿತಾ, ಹೇಗಿದೆ ಜಾತ್ರೆ?
10: ಎಸ್ ರಕ್ಷಿತಾ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಇವತ್ತೇ ಮೊದಲನೇ ದಿನ ಆಗಿರೋದ್ರಿಂದ ಈಗ ಭಕ್ತಾದಿಗಳೆಲ್ಲರೂ ಆಗಮಿಸ್ತಾ ಇದಾರೆ. ಸುಮಾರು ಬೆಳಗ್ಗೆ 4:30-5 ಗಂಟೆಯಿಂದಾನೆ ಕೂಡ ದರ್ಶನ ಪ್ರಾರಂಭ ಆಗಿದೆ. ಸಾಕಷ್ಟು ಕಡೆಯಿಂದ ಭಕ್ತಾದಿಗಳು ಬರ್ತಾ ಇದಾರೆ. ಅದೇ ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಹರೋಗರ ಹರೋಗರ ಅಂತ ಹೇಳ್ಕೊಂಡು ಎಲ್ಲಾನು ಬರ್ತಾ ಇದಾರೆ ರಕ್ಷಿತಾ. ಹಾಗೆ ವಿಶೇಷವಾಗಿ ನಾನು ಈಗ ತಾನೆ ನೋಡಿದೆ, 3 ತಿಂಗಳ ಪಾಪು ಕೂಡ ಆ ಪಾಪನ ಕರ್ಕೊ ಬಂದು ಆಶೀರ್ವಾದವನ್ನ ಕೊಡ್ಸ್ಕೊಳ್ತಾ ಇದ್ರು. ಅಂದ್ರೆ ಹರಕೆನ ತೀರ್ಸ್ತಾ ಇದ್ರು ಆ ಪಾಪವನ್ನ ಕರ್ಕೊಂಡ್ ಬಂದು. ಇಲ್ಲಿ ಯಾವ್ದೇ ಜಾತಿ ಭೇದ ಭಾವ ಏನು ಇಲ್ಲದಲ್ಲ ಕೂಡ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬರ್ತಾ ಇದಾರೆ. ಈಗ ಜಾತ್ರೆ ಕಲೆ ಪ್ರಾರಂಭ ಆಗ್ತಾ ಇದೆ ರಕ್ಷಿತಾ.
2: ಇನ್ನು ಜನರು ತುಂಬಾ ಜನ ಬರ್ತಾರೆ, ಇನ್ನೇನು 10:30 ಆಗ್ತಾ ಇರೋದ್ರಿಂದ.
10: ಹೌದು ಹೌದು, ಈಗ ನಮ್ಗೆ ದರ್ಶನ ಕೂಡ ಆಯ್ತು, ದೇವ್ರ ದರ್ಶನ ಆರಾಮಾಗಿ ಆಗಿದೆ. ಅಂದ್ರೆ ರಶ್ ಇತ್ತು, ಬಟ್ ಈಗೀಗ ಜನ ಹೆಚ್ಚಾಗ್ತಾ ಇದಾರೆ ಇನ್ನು ಕೂಡ. ಕಾವಡಿಯನ್ನ ಹೊತ್ಕೊಂಡು ಜನರು ಕೂಡ ಬರ್ತಾ ಇದಾರೆ, ವೇಲನ್ನ ಚುಚ್ಚಿಸ್ಕೊಂಡು ಬರ್ತಾ ಇದಾರೆ. ಅದೇ ನಾನು ಹೇಳ್ದಂಗೆ ವಿಶೇಷವಾಗಿ 3 ತಿಂಗಳು ಪಾಪನ ಕೂಡ ಆ ಕಾವಡಿಯ ಹರಕೆಯಲ್ಲಿ ತೊಡಗಿಸ್ಕೊಂಡು ಆ ತಾಯಿ ತನ್ನ ಮಗುವನ್ನ ಕರ್ಕೊಂಡು ಬಂದಿದ್ರು ಕೃಷ್ಣ.
2: ಓಕೆ, ನಿಜವಾಗ್ಲೂ ತುಂಬಾನೇ ವಿಶೇಷವಾಗಿರೋ ಜಾತ್ರೆ ಅಂತ ಅದಕ್ಕೆ ಹೇಳೋದಲ್ವಾ. ಓಕೆ, ಧನ್ಯವಾದಗಳು ಅರ್ಪಿತಾ ಕರೆ ಮಾಡಿದ್ದಕ್ಕೆ.
10: ನಾವು ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ರಕ್ಷಿತಾ ಅಂಡ್ ಮಹಾಲಕ್ಷ್ಮಿ.
2: ಓಕೆ, ಥ್ಯಾಂಕ್ ಯು ಅರ್ಪಿತಾ, ಥ್ಯಾಂಕ್ ಯು. ಎಸ್, ಅರ್ಪಿತಾ ಅವರು ಕರೆ ಮಾಡಿದ್ರು. ಹಾಗೆ ತುಂಬಾ ಜನ ವೇಲ್ನ ಚುಚ್ಚಿಸ್ಕೊಂಡು ಬರ್ತಾ ಇದಾರೆ, ಹಾಗೇನೆ ಹರಕೆಗಳು ಚಿಕ್ಕ ಮಗುನ ಕೂಡ ಕರ್ಕೊಂಡು ಬಂದಿದ್ರು ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಎಷ್ಟೊಂದು ಈ ಜಾತ್ರೆ ಅಂತಿದ್ದ ಹಾಗೆ ಯಾವುದೇ ಜಾತಿ ಭೇದ ಇಲ್ಲದೆ ನಡೆಯೋದೇ ಜಾತ್ರೆ,
1: ಎಲ್ಲಾ ಧರ್ಮದವರು ಒಟ್ಟಾಗಿ ಈ ಜಾತ್ರೆಯ ಭಾಗದಲ್ಲಿ ಅವರು ನಮ್ಮ ಈ ಜಾತ್ರೆ ನಮ್ದು ಅನ್ನೋ ತರ ಭಾಗವಹಿಸ್ತಾರೆ ಖುಷಿ ಖುಷಿಯಿಂದ. ಜೊತೆಗೆ ಇಲ್ಲಿ ಎಲ್ರಿಗೂ ಒಂದ್ ರೀತಿಯ ಖುಷಿ, ಯಾಕಪ್ಪ ಅಂದ್ರೆ ದೊಡ್ಡವರು ಅಲ್ಲದೆ ಚಿಕ್ಕವರು ಪ್ರತಿಯೊಬ್ರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಮೂರು ತಿಂಗಳ ಪಾಪು ಬಗ್ಗೆ ಹೇಳಿದ್ರು.
2: ಹೌದು ಹೌದು, ಇಲ್ಲಿ ಯಾವುದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಜಾತ್ರೆ ಅಂದ್ರೆ ಅದೊಂದ್ ರೀತಿಯ
1: ಸಡಗರ ಸಂಭ್ರಮ
2: ಸಡಗರ ಅಂತಾನೆ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಇದೆ, ಇವ್ರನ್ನ ಮಾತನಾಡ್ಸೋಣ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ.
1: ನಮಸ್ತೆ.
11: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮಸ್ ಸರ್.
11: ಹೌದ್ರಿ ಮೇಡಮ್, ಆರಾಮದ್ರಿ? ಏನ್ರಿ ಮೇಡಮ್, ನಾವು ಜಾತ್ರೆ ಇದ್ದಂಗ ಭಾಸ ಆಗತ್ತದ್ರಿ ನಮ್ಗೆ, ಯಾಕಪ್ಪ ಸರ್ ಜಾತ್ರಿ ಬಿದ್ದಿರೋಣ ಮನೆ ಶುಭಾಶಯ ಹೇಳ್ರಿ ಮೇಡಮ್ ನಿಮ್ಗೆ ರೀ.
1: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
11: ಯಾಕಪ್ಪ ಅಂತಂದ್ರೆ ನಾವು ಜಾತ್ರೆಗ ಅದೇವಿ ಈಗ ಅಂದಂಗ ಕೇಳಿಸಲಿಕತ್ತದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಮೇಡಮ್ಗಳು ಎಲ್ಲ ಕೇಳಕತ್ತಾರೆ, ನೀವು ಹೇಳಕತ್ತೀರಿ ಮೇಡಮ್, ಅದಕ್ಕೆ ಜಾತ್ರೆ ಉತ್ಸವ ನಾವು ನೋಡ್ಲಕ್ ಹತ್ತಿದೇವೆ ಅನ್ನ ಕಣ್ಣಾರಲಿ ಅಂದಂಗ ಅನ್ಸಲಿಕತ್ತದ್ರಿ ಮೇಡಮ್ ನಮ್ಗೆ ಇಲ್ಲೇ ಇದ್ದಲ್ಲೇ.
1: ಓಕೆ ಸರ್, ಓಕೆ. ಹಾಗೆ ನವಾಜ್ ಸರ್,
11: ನೋಡ್ರಿ ಮೇಡಮ್,
1: ನಿಮ್ಮ ಒಂದು ಬಿಜಾಪುರದಲ್ಲಿ ಕೂಡ ಸ್ಪೆಷಲ್ ಆಗಿ ಜಾತ್ರೆಗಳು ನಡೆಯುತ್ತೆ.
11: ಹೌದ್ರಿ ಮೇಡಮ್.
1: ಜೊತೆಗೆ ಅದ್ರೊಟ್ಟಿಗೆ ನಿಮ್ಮಿದ್ರಲ್ಲಿ ನಿಮ್ಮ ಒಂದು ಧರ್ಮದಲ್ಲಿ ಕೂಡ ಉರುಸ್ ಅಂತ ಮಾಡ್ತಾರೆ ಸರ್.
11: ಹಾ, ಉರುಸ್ ಮಾಡ್ತಾರಲ್ರಿ ಮೇಡಮ್, ನಮ್ಮ ಧರ್ಮದಲ್ಲಿ ನೋಡಿ ಅಬ್ದುಲ್ ರಜಾಕ್ ತ್ಯಾಳಿಕೇಶಿಂದ ಈ ತಿಂಗಳೇನು ಬರ್ತದಲ್ರಿ ಮೇಡಮ್, ಆ ಜಾತ್ರೆ ಬಹಳ ವಿಜೃಂಭಣೆ ಏನ್ ಮಾಡ್ತಾರ್ರಿ ಮೇಡಮ್ ಬಿಜಾಪುರದಾಗ್ರಿ.
1: ಅದ್ರಲ್ಲೂ ತುಂಬಾನೇ ವಿಶೇಷತೆ ಇರುತ್ತೆ ಸರ್.
11: ಹೌದ್ರಿ, ಬಹಳ ವಿಶೇಷ ರೀ ಮೇಡಮ್. ಈ ಕಡೆ ಕಡೆ ಅಂತೂ ಭಯಂಕರ ಆಚರಣೆ ಮಾಡಕತ್ತಾರ್ರಿ. ಅದೊಂದ್ ರೀ ಮೇಡಮ್, ಮತ್ತ ಅದು ಈದ್ ಮೇಲಾದ ಆದಿಂದ ನಮ್ ಸಿದ್ದೇಶ್ವರ ಜಾತ್ರೆ ಬರ್ತದ್ರಿ ಮೇಡಮ್. ಇವ್ ಎರಡು ನಮ್ ಬಿಜಾಪುರಕ್ ಹೋಗ್ರಿ ಮೇಡಮ್, ಈ ಭಾಗನಾಗ್ರ ನಮ್ಗರ್ರಿ.
1: ಓಕೆ, ಓಕೆ ಸರ್.
11: ಹಾ, ಯಾಕಪ್ಪ ಸಿದ್ದೇಶ್ವರ ಜಾತ್ರೆ 8 ದಿನ ನಡೀತದ್ರಿ ಮೇಡಮ್? ಅದು 8 ದಿವಸ ದನಗಳ ಜಾತ್ರಿ. ಹಾಗೂ ನಮ್ಗೆ ಏನಾದ್ರಿ ಸಿದ್ದೇಶ್ವರ ಗುಡಿಯಾಗ್ರಿ, ಅಲ್ಲಿಗೆ ಎಲ್ಲ ಮುತ್ತೈದಾರು ಬಂದು ತೊಟ್ಲಗ್ ಹಾಕುದ ಕಾರ್ಯಕ್ರಮ ರೀ. ಆಮ್ಯಾಗ ಅಲ್ಲಿಂದ ಜೋಗಳ ಆಡ್ಕಿಸಿಂದ ಇಂತವ್ ಪ್ರತಿ ಒಂದು ಕಾರ್ಯಕ್ರಮ 8 ದಿವಸ ಅನ್ನ ಸಂತರ್ಪಣೆ, 8 ದಿನ ಜಾತ್ರೆ ಏಕಟ್ಟಿರ್ತದ್ರಿ ಮೇಡಮ್ ಅದು.
1: ಓಕೆ ಸರ್, ಓಕೆ.
11: ಅದಕ್ಕೆ ನಮ್ಗೆ ಅದೊಂದು ಸಿದ್ದರಾಮೇಶ್ವರ ಜಾತ್ರಿ ಹಾಗೂ ನಮ್ಮ ಈದ್ ಮಿಲಾದ, ಇವು ಬಿಜಾಪುರ್ ನಮ್ಮ ಇದು ಪ್ರಸಿದ್ಧ ರೀ ಮೇಡಮ್.
1: ಓಕೆ ಸರ್, ಓಕೆ.
11: ಹ್ಞೂನ್ರಿ, ಇವು ಎರಡು ಜಾತ್ರೆ ನೋಡ್ತಕ್ಕಂಥ ಜಾತ್ರೆ ಮೇಡಮ್. ಕೆಲವು ನಮ್ಮ ಎಲ್ಲ ಕಡೆಯಿಂದ ಭಾಗದಿಂದ ಮಂದಿ ಬರ್ತಾರೆ, ಎಲ್ಲ ಇದಕ್ಕೆ ಈದ್ ಮಿಲಾದಕ್ಕೂ ಬರ್ತಾರೆ, ನಮ್ಮ ಸಿದ್ದರಾಮೇಶ್ವರ ಜಾತ್ರೆಗೂ ಬರ್ತಾರೆ ಮೇಡಮ್. ಹಿಂಗಾಗಿ ಇವು ಎರಡು ಜಾತ್ರೆ ನಮ್ಮಲ್ಲಿ ವಿಶೇಷ ನೋಡ್ರಿ ಮೇಡಮ್, ಎರಡಕ್ಕೆ ಎರಡು ರೀ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
11: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ನಮಸ್ತೆ.
2: ನವಾಜ್ ಅವರು ಕರೆ ಮಾಡಿದ್ರು. ಹಾಗೆ ಅವರು ಊರಿನಲ್ಲಿ ನಡೆಯುವಂತಹ ಜಾತ್ರೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
12: ಹಲೋ,
2: ನಮಸ್ತೆ. ಹಲೋ,
12: ಹಲೋ,
2: ನಮಸ್ತೆ ಮೀನಾ ಮ್ಯಾಮ್, ಹೇಗಿದ್ದೀರಾ?
12: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ತಿಂಡಿ ಆಯ್ತಾ?
12: ಚೆನ್ನಾಗಿದೆ, ತಿಂಡಿ ಆಯ್ತು, ಉಪ್ಪಿಟ್ಟು.
2: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
12: ಗೊತ್ತಾಯ್ತು.
2: ಹೇಳಿ ಮ್ಯಾಮ್.
12: ಜಾತ್ರೆ ತುಂಬಾ ವಿಜೃಂಭಣೆ ನಡೀತಾ ಇದೆಯಾ?
2: ಹೌದು, ವಿಜೃಂಭಣೆಯಿಂದ ನಡೀತಾ ಇದೆ.
12: ಅದೇ ನೀವು ಹೇಳೋದು ನೋಡ ಕೇಳಿದ್ರೆ ನಾವು ಬಂದ್ಬಿಡೋಣ ಅನಿಸ್ತಾ ಇದೆ.
1: ಖಂಡಿತ ಬನ್ನಿ, ಇವತ್ತು ಮತ್ತೆ ನಾಳೆ ಇರುತ್ತೆ, ಶನಿವಾರ ಕೂಡ ಇರುತ್ತೆ. ಬೆಂಗಳೂರು ಅಂದ ತಕ್ಷಣ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ವಿಶೇಷವಾಗಿ ಜಾತ್ರೆಗಳು ನಡೆಯುತ್ತೆ.
12: ತುಂಬಾ ಎಲ್ಲಾ ಜಾತ್ರೆಗಳು ನಡೀತವೆ, ಇಂತ ಜಾತ್ರೆ ನಡೆಯಲ್ಲ ಅಂತಿಲ್ಲ ಬೆಂಗಳೂರು ಮಲ್ಲೇಶಂನಲ್ಲಿ.
1: ಹೌದು,
12: ತುಂಬಾ ಹಳೆ ದೇವಸ್ಥಾನ ಗಂಗಮ್ಮ ದೇವಿದು. 1928 ನಿಂದ ಜಾತ್ರೆ ಇಲ್ಲಿ ಸ್ಟಾರ್ಟ್ ಆಗಿದ್ದು. 3 ದಿನ ನಡೀತದೆ, ಮೇ ತಿಂಗಳಲ್ಲಿ ನಡೀತದೆ. ತುಂಬಾ ವಿಜೃಂಭಣೆಯಿಂದ ಫಸ್ಟ್ ದಿನ ಗಂಗೆ ಪೂಜೆ ಮಾಡಿ ದೇವಿಗೆ ಹಾಲಾಭಿಷೇಕ ಮಾಡ್ತಾರೆ ಎಲ್ಲರೂ ಕಡೆಯಿಂದನು. ನೆಕ್ಸ್ಟ್ ದಿನ ವಿಶ್ವರೂಪ ದರ್ಶನ ಇರುತ್ತೆ ದೇವಿದು. ಆಮೇಲೆ ಕರಗ ಮಾಡ್ತಾರೆ ರಾತ್ರಿ ಎಲ್ಲ ಪೂರ್ತಿ ಮಲ್ಲೇಶಮ್ಮ ಎಲ್ಲ ಬೀದಿಗಳಲ್ಲೂ ಕರಗ ಬರುತ್ತೆ. ಆಮೇಲೆ ನೈವೇದ್ಯಕ್ಕೆ ಭಕ್ತರು ಇದು ತಂದ್ಕೊಡ್ತಾರೆ, ರಾಗಿ ಅಂಬ್ಲಿ ತಂದ್ಕೊಡ್ತಾರೆ. ಶಿವರಾತ್ರಿ ಇದಂತೂ ಕಾಡ್ ಮಲ್ಲೇಶ್ವರದು ತುಂಬಾ ವಿಜೃಂಭಣೆ ನಡೀತದೆ. ಅವಾಗ್ಲೇ ಗಣೇಶ, ಈಶ್ವರ, ಶಿವಂದು, ಆಮೇಲೆ ಸುಬ್ರಹ್ಮಣ್ಯದ ಮೂರ್ತಿಯರು ಎಳಿತಾರೆ. ಮಧ್ಯಾಹ್ನ ಸ್ಟಾರ್ಟ್ ಆದ್ರೆ ದೇವಸ್ಥಾನದ ಮಲ್ಲೇಶಂನಲ್ಲೇ 2 ಬೀದಿ ಸುತ್ಕೊಂಡು ಬರೋ ಅಷ್ಟೊತ್ತಿಗೆ ರಾತ್ರಿ ಆಗ್ತಿರುತ್ತೆ.
1: ಓಕೆ ಮೀನಾ ಮೇಡಮ್, ಅದ್ರೊಟ್ಟೊಟ್ಟಿಗೆ
12: ಆರತಿ ಮಾಡ್ತಾರೆ.
1: ಅದ್ರೊಟ್ಟೊಟ್ಟಿಗೆ ಈ ಪರಿಷೆ ಜಾತ್ರೆ ಅಂತ ಮಾಡ್ತಾರೆ.
12: ಹೌದು, ಕಡಲೆಕಾಯಿ ಪರಿಷೆನ ಮಾಡ್ತಾ ಇದ್ದಾರೆ ಬಸವನಗುಡಿನಲ್ಲಿ. ಅದು ಇವಾಗ 8 ವರ್ಷದಿಂದ ಮಲ್ಲೇಶಂನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲಾರು ಆ ಕಡೆ ಹೋಗಕ್ಕಾಗಲ್ಲ ಅಂತ ಇಲ್ಲಿ ಕಾಡ್ ಮಲ್ಲೇಶ್ವರ ಪ್ರೀಮಾಶೆಯಲ್ಲಿ ಇಲ್ಲೇನು ಸ್ಟಾರ್ಟ್ ಮಾಡಿದ್ದಾರೆ ಕಡಲೆಕಾಯಿ ಪರಿಷೆ. ಎಲ್ಲಾ ಊರುಗಳಿಂದನು ಕಡಲೆಕಾಯಿ ತಂದಿಟ್ಟಿರ್ತಾರೆ. 3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರುತ್ತೆ. ಪೂರ್ತಿ ನಂದಿಯನ್ನ ಕಡ್ಲೆಕಾಯಿನಲ್ಲೇ ಅಲಂಕಾರ ಮಾಡಿರ್ತಾರೆ. ಅದಂತ ನೋಡಲು ತುಂಬಾ ಕಣ್ ತುಂಬಿಸ್ಕೊಡ್ಬೇಕು ಹಂಗಿರುತ್ತೆ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
12: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್.
2: ಎಸ್, ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಹಾಗೆ ಅವ್ರ ಊರ ಜಾತ್ರೆ ಬಗ್ಗೆ ಹೇಳ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ಹಲೋ, ಹಲೋ.
13: ಮೇಡಮ್ ನಮಸ್ತೆ.
2: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
13: ಆರಾಮಿದ್ದೀನಿ ಮೇಡಮ್.
2: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ?
13: ಹಾ ಮೇಡಮ್.
2: ಓಕೆ, ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಗುಡ್ಡೇಕಲ್ಲು, ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ.
13: ನಮ್ಮ ಭಾಗದಲ್ಲಿ ಅರಸೀಕೆರೆ ಮಾಲೇಕಲ್ಲು ತಿರುಪತಿ ಜಾತ್ರೆ ಅಂತ ವರ್ಷಕ್ಕೊಮ್ಮೆ ಆಷಾಢ ಮಾಸದ ಇದು ದ್ವಾದಶಿಯಂದು ವಿಜೃಂಭಣೆಯಿಂದ ನಡೀತದೆ ಮೇಡಮ್.
2: ಓಕೆ ಓಕೆ. ಹಾ,
13: ಲಕ್ಷಾಂತರ ಜನ ಸೇರ್ತಾರೆ. ಈಗ ಮೊನ್ನೆ ಕಳೆದ ವಾರ ಕೂಡ ಬಿರುತ್ತು. ಅದು ಇಲ್ಲಿ ದೊಡ್ಡ ತಿರುಪ್ತಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋರು ಇಲ್ಲಿ ಬಂದು ತಮ್ಮ ಭಕ್ತಿ ಭಾವವನ್ನ ಸಮರ್ಪಣೆ ಮಾಡ್ತಾರೆ ಮೇಡಮ್.
2: ಓಕೆ ಓಕೆ.
1: ಚಿಕ್ಕ ತಿರುಪತಿ ಅಂತಾನೆ ಫೇಮಸ್ ಆಗಿದೆ ಅಲ್ವಾ ಸರ್?
13: ಖಂಡಿತ ಖಂಡಿತ ಮೇಡಮ್, ಅದು ಚಿಕ್ಕ ತಿರುಪತಿ ಅಂತಾನೆ ಹೆಸರುವಾಸಿ ಆಗಿದೆ. ಹೇಗೆ ಅಲ್ಲಿ ದೊಡ್ಡ ತಿರುಪತಿಯ ಬೆಟ್ಟದ ತಳಭಾಗದಲ್ಲಿ ಗೋವಿಂದ ರಾಜ ದೇವರಿದೆ, ಅದೇ ರೀತಿ ಇಲ್ಲೂ ಕೂಡ ದೇವರಿದೆ. ಅಲ್ಲಿ ಕೆಳಗಡೆ ರಥೋತ್ಸವ ನಡೆಯುತ್ತೆ ಮೇಡಮ್.
2: ಓಕೆ ಓಕೆ.
13: ಆಮೇಲೆ ಎಲ್ಲ ಭಕ್ತಾದಿಗಳು ಬೆಟ್ಟ ಹತ್ತಿ ಅಲ್ಲೆಲ್ಲ ಮೇಲೆ ಎಲ್ಲ ಅವರು ವಿಹರಿಸಿ ಖುಷಿ ಪಟ್ಟು ಬರ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ನವ ದಂಪತಿಗಳು ಮೇಡಮ್, ಆಗ ಹೊಸದಾಗಿ ಮದುವೆ ಆಗಿರೋರು ಕಡ್ಡಾಯವಾಗಿ ಅಂದ್ರೆ ಅವರು ತುಂಬಾ ಆಸೆಯಿಂದ ಬರ್ತಾರೆ.
2: ಓಕೆ ಓಕೆ.
13: ಅದೊಂದು ಪ್ರತೀತಿ ಇದೆ.
2: ಓಕೆ.
13: ಹಾಗಾಗಿ ಆಮೇಲೆ ಆ ದಿನ ಗಿರಿಯನ್ನ ನೆನೆಸ್ಬೇಕು ಅಂತ ಒಂದ್ ಸ್ವಲ್ಪ ಮಳೆ ಬಂದೇ ಬರುತ್ತೆ ಅನ್ನೋ ಪ್ರತೀತಿ ಇದೆ. ಈ ಸರಿನೂ ಹಾಗೆ ಆಯ್ತು, ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಮಳೆ ಬಂತು. ಹಾಗಾಗಿ ನಮ್ಮ ಭಾಗದಲ್ಲಿ ಇದು ಒಂದು ದೊಡ್ಡ ಜಾತ್ರೆ ಮೇಡಮ್, ಲಕ್ಷಾಂತರ ಭಕ್ತಾದಿಗಳು ಸೇರ್ತಾರೆ. ಇದೊಂದು ನಾವು ಗಮನಿಸಬೇಕಾದಂತ ಒಂದು ಜಾತ್ರೆ. ಹಾಗೆ ಇನ್ನ ನಮ್ಮ ಊರುಗಳಲ್ಲೆಲ್ಲ ಪ್ರತಿ ಏಪ್ರಿಲ್ ನಲ್ಲಿ ಸಿದ್ದೇಶ್ವರ ಮತ್ತೆ ರಾಮೇಶ್ವರ ದೇವತೆಗಳ ಒಂದು ಇದು ಇರುತ್ತೆ. ಆಮೇಲೆ ಇನ್ನೊಂದು ತಿರುಪತಿ ಜಾತ್ರೆಯಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಅಲ್ಲಿ ದೇವರ ಏನು ಒಡವೆಗಳು ಆಭರಣಗಳು ಏನಿರುತ್ತೆ ಅದನ್ನೆಲ್ಲ ತಗೊಂಡೋಗಿ ಸರ್ಕಾರಿ ಖಜಾನೆಗೆ ಇಟ್ಟಿರ್ತಾರೆ ಮೇಡಮ್.
2: ಓಕೆ ಓಕೆ. ಹಾ,
13: ಜಾತ್ರೆಯ ಮುನ್ನಾ ದಿನ ಅದು ಅದನ್ನ ಸರ್ಕಾರಿ ಒಂದು ಏನು ಬಿಗಿ ರಕ್ಷಣೆಯಿಂದ ಅದನ್ನ ದೇವರಿಗೆ ತಂದು ಅಲಂಕಾರ ಮಾಡ್ತಾರೆ. ಹಾಗೆ ಅಲ್ಲಿ ಜಾತ್ರೆಯಲ್ಲಿ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ ಮೇಡಮ್. ಕಲ್ಯಾಣೋತ್ಸವ ಮತ್ತೆ ಹೋಮ ಹವನಗಳು ಎಲ್ಲ ವಿಶೇಷ ಪೂಜೆಗಳು ಇರ್ತವೆ. ಹಾಗಾಗಿ ಅದು ಲಕ್ಷ್ಮಿ ಮತ್ತೆ ವೆಂಕಟರಮಣ ಜೋಡಿ ಅಂತಲ್ಲ ಹೆಸರುವಾಸಿ ಮೇಡಮ್. ತಿರುಪತಿಯಲ್ಲಿ ಏನ್ ನಡೆಯುತ್ತೆ ಅದೇ ತರ ಇಲ್ಲೂ ಕೂಡ ನಡೆಯುತ್ತೆ. ಹಾಗೆ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಮೂಲ ದೇವಸ್ಥಾನ ತಲುಪ್ಲಿಕ್ಕೆ ಮೆಟ್ಲನ್ನು ಹತ್ತಿ ಹೋಗ್ಬೇಕು ಮೇಡಮ್. ನಮ್ಗೆ ತಿಳಿದಂಗೆ 1200 ಹೆಚ್ಚು ಮೆಟ್ಟಲುಗಳು ಇದೆ ಅಂತ ಹೇಳ್ತಾರೆ ಮೇಡಮ್. ಅಷ್ಟು ಮೆಟ್ಟಿಲುಗಳನ್ನ ಹತ್ತಿ ಇಳಿಬೇಕಾಗತ್ತೆ. ಹಾಗಾಗಿ ವಿಶೇಷವಾದಂತ ಜಾತ್ರೆ ಅಂತ ಹೇಳ್ಬೇಕಾಗತ್ತೆ ಮೇಡಮ್ ಇಲ್ಲಿ.
2: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ ನಿಮ್ಮ ಊರಿನ ಜಾತ್ರೆ ಬಗ್ಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
13: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
2: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಹಾಗೆ ಅವರು ಏನು ಅವರೂರ ಜಾತ್ರೆ ಬಗ್ಗೆ ಹೇಳ್ತಾ ಇದ್ರು, ಹಾಗೆ ತಿರುಪತಿ ಸ್ವಾಮಿ ದೇವಸ್ಥಾನ ಅವ್ರ ಊರಲ್ಲಿ ಇದೆ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
14: ಹಲೋ,
2: ನಮಸ್ತೆ.
14: ಹೇಗಿದ್ದೀರಿ?
1: ಆರಾಮಾಗಿದ್ದೀವಿ.
14: ಯಾಕೋ ವಾಯ್ಸ್ ಸೌಂಡ್ ಕಮ್ಮಿ ಬರ್ತಾ ಇದೆಯಲ್ಲ?
1: ನಮಗೆ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿ ಕೇಳ್ತಾ ಇದೆ ಸರ್. ಹೇಗಿದ್ದೀರಾ?
14: ನಾವು ಆರಾಮಾಗಿದ್ದೀವಿ. ದಿಲ್ಲಿ ಎಲ್ಲ ಇಬ್ರು ತಿನ್ಕೊಂಡ್ ಬಂದ್ರ?
1: ಹಾ ಸರ್, ಜಾತ್ರೆ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ ಸರ್.
14: ಗೊತ್ತಾಯ್ತು, ಆಡಿ ಕೃತಿಕಾ. ಸುಬ್ರಹ್ಮಣ್ಯ ಜಾತ್ರೆ.
1: ಹೌದು
14: ಮೇಡಮ್, ಇದು ಒಂದು ಕಾಲದಲ್ಲಿ ಹಿಂಗಿತ್ತು ಅಂದ್ರೆ, ನಾವು ಬೆಳಿಗ್ಗೆ ಸಾಮಾನ್ಯ ಸಣ್ಣವ್ರಿದ್ದಾಗ 3 ಗಂಟೆಗೆ ಇಲ್ಲಿ ನೋಡ್ತಾ ಇದ್ವಿ. ಒಂದು ಕಾವಡಿ ಹೊತ್ಕೊಂಡ್ ಬರೋರು ಅಂದ್ರೆ ಸಾಮಾನ್ಯ ನಮ್ಮ ಊರಿಂದ 1 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇದ್ರು ಮೇಡಮ್. ಅಷ್ಟು ಒಂದು ವಿಜೃಂಭಣೆಯಲ್ಲಿ ಆಗ್ತಾ ಇತ್ತು. ಆಮೇಲೆ ನಮ್ಮಲ್ಲಿ ಶಾಂತಿನಗರ ಅಂತ ಇದೆ, ಅಲ್ಲಿ ಡ್ಯಾಮ್ಗರ್ ಅಂತ ಹೇಳಿ ಮನೆ ಮೇಡಮ್ ಅಲ್ಲಿ.
1: ಓಕೆ.
14: ಅವ್ರ ಮಕ್ಕಳು 6 ಜನ 7 ಜನ, ಅಷ್ಟು ಜನಕ್ಕೆ ಕಾವಡಿ ಹೊತ್ಕೊಂಡು ನಾಲ್ಗೆಗೆ ತ್ರಿಶೂಲ ಹಾಕೊಂಡು ನಡ್ಕೊಂಡು ಹೋಗೋರು ಅಂತ ಒಂದು ಸಂದರ್ಭ ಇತ್ತು. ಆದ್ರೆ ಈಗೀಗ ಬಾರಿ ಕಮ್ಮಿ ಆಗ್ತಾ ಬರ್ತದೆ. ಆಮೇಲೆ ಸುಬ್ರಹ್ಮಣ್ಯ ಅನ್ನೋದೇ ಒಂದು ವಿಶೇಷತೆ ಇದೆ ಮೇಡಮ್ ಇದಕ್ಕೆ. ಈ ಆಡಿ ಅಂದ್ರೆ ಆ ಒಂದು ಮಳೆಗಾಲ, ಈ ತುಂತುರು ಮಳೆ ಟೈಮ್ನಲ್ಲಿ ಇದೊಂದು ಹಬ್ಬ ಆಡಿ ಕೃತಿಕೆ ಅಂತ ಬರುತ್ತೆ. ಆಮೇಲೆ ತುಂಬಾ ಜನ ಇದನ್ನ ತುಂಬಾ ಇಷ್ಟನು ಪಡ್ತಾರೆ. ನಾವೊಂದು ಎರಡ್ ಮೂರ್ ಸರಿ ಹೋಗಿದ್ವಿ ಮೇಡಮ್. ಆದ್ರೆ ಏನೋ ಒಂದು ವಿಶೇಷತೆ ಆ ಬಟ್ಟ ಹತ್ಕೊಂಡು ಹೋಗೋದು ಇದೆಯಲ್ಲ, ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸುಬ್ರಹ್ಮಣ್ಯ ಗುಡ್ಡನೇ ಒಂದು ವಿಶೇಷತೆ ಇದೆ. ಹಾಗಾಗಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಒಂದು ವಿಶಿಷ್ಟವಾದ ಹಬ್ಬ ಜಾತ್ರೆ. ಇದನ್ನ ನಮ್ಮ ಸಾಮಾನ್ಯ ನಮ್ಮ ತಮಿಳ್ನಾಡಿನವ್ರು ಹೆಚ್ಚಾಗಿ ಉಪಯೋಗಿಸ್ತಾರೆ. ಆಮೇಲೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಇವತ್ತು ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ. ಈಗ ನಾಗನ ಒಂದು ಎಲ್ಲಿ ಒಂದು ಪ್ರತಿಷ್ಠಾಪನೆ ಇರುತ್ತೋ ಆ ಜಾಗಗಳಲ್ಲಿ ಸಾಮಾನ್ಯ ಸುಬ್ರಹ್ಮಣ್ಯ ಜಾತ್ರೆ ಆಗ್ತಾನೆ ಇತ್ತು. ಇಲ್ಲಿಂದ ನಾಗ ಆರಾಧನೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅಂದ್ರೆ ನಾಗರ ಪಂಚಮಿಯ ಹಬ್ಬದ ವಿಶೇಷತೆ ಶುರುವಾಗುತ್ತೆ. ನಾಗರ ಪಂಚಮಿ ದಿವಸ ಎಲ್ಲ ನಮ್ಮ ಹಿಂದೂಗಳೆಲ್ಲ ಸೇರಿ ನಾಗರ ಪಂಚಮಿ ವಿಶೇಷ ಅಲ್ಲಿಗೆ ಒಂದು ಸುಬ್ರಹ್ಮಣ್ಯನ ಒಂದು ಇದು ಮುಗಿತು ಅಂತ ಲೆಕ್ಕ ಏನೋ ಬರುತ್ತಂತೆ. ನಾಗರ ಪಂಚಮಿ ದಿವಸ ಹೋಗಿ ಎಲ್ಲರೂ ಹುತ್ತಕ್ಕೆ ಹಾಲು ಅಥವಾ ನಾಗರ ಕಲ್ಲಿಗೆ ಹಾಲು ಹಾಕ್ಬರೋದು ಒಂದು ವಿಶೇಷತೆ ಇದೆ. ಹಾಗಾಗಿ ನಮ್ಮ ಒಂದು ಶಿವಮೊಗ್ಗದಲ್ಲಿ ನಡೆಯುವ ಈ ಜಾತ್ರೆ ಒಂದು ವಿಶೇಷವಾಗಿದೆ ಮೇಡಮ್. ಇವತ್ತ ಒಂದು ವಿಚಾರವನ್ನ ತಗ ಬಂದಿದ್ದೀರಾ, ತುಂಬಾ ಖುಷಿ ಐತೆ. ಅದರಲ್ಲೂ ಇಬ್ರು ಜೋಡಿ ಬಂದ್ಬಿಟ್ಟಿದಾರಲ್ಲ, ಖುಷಿ ಆಗಿದೆ.
2: ಎಸ್ ರಾಜು ಅವರು ಶಂಕರಘಟ್ಟದಿಂದ ಕರೆ ಮಾಡಿದ್ರು. ಸೊ ಹಾಗೇನೆ ಅವ್ರು ಕೂಡ ಹೇಳ್ತಾ ಇದ್ರು ಇಲ್ಲಿನ ಜಾತ್ರೆಯ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ವೇಳ್ ಚುಚ್ಕೊಳ್ಳೋದಿರ್ಬೋದು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಹಾಗೇನೆ ಪ್ರತಿಯೊಂದು ಊರಿನ ಜಾತ್ರೆಯಲ್ಲೂ ಅದರದೇ ಆದ ಇತಿಹಾಸ ಇರುತ್ತೆ, ಅದರದೇ ಆದ ಕಥೆಗಳಿರುತ್ತೆ ಅಲ್ವಾ?
1: ಹಾಗೆ ಅಲ್ಲಿಯ ಒಂದು ಒಂದು ಸಂಸ್ಕೃತಿ ಮತ್ತೆ ಸಂಪ್ರದಾಯ ಕೂಡ ಇರುತ್ತೆ ರಕ್ಷಿತ. ಅದರೊಟ್ಟಿಗೆ ಇದು ತಮಿಳುನಾಡಿನ ಪಳನಿಯಲ್ಲಿ ನಡೆಯುವಂತಹ ಜಾತ್ರೆಯಂತೆಯೇ ಇದ್ರ ಕೂಡ ಗುಡ್ಡೆಕಲ್ಲಿನಲ್ಲಿ ನಡುತ್ತೆ. ತಮಿಳುನಾಡಿನ ಒಂದು ಪಳನಿಯಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ಮಾದರಿಯಲ್ಲಿ ಗುಡ್ಡೆ ಕಲ್ಲಿನಲ್ಲಿಯೂ ಕೂಡ ನಡೆಯುತ್ತೆ. ಅದರಲ್ಲೂ ಇದು ಒಂದು ರೀತಿಯ ದೊಡ್ಡ
2: ಹಾಗೆ. ಈಗ ಶ್ವೇತಾ ಅವರು ನಮಗೆ ಕರೆ ಮಾಡ್ತಾ ಇದಾರೆ, ಹಾಗೆ ಅಲ್ಲಿನ ಅಪ್ಡೇಟ್ಸ್ ನ ಕೊಡ್ತಾರೆ, ಕೇಳೋಣ ಅವ್ರು ಏನ್ ಹೇಳ್ತಾರೆ ಅಂತ.
1: ಹಲೋ ನಮಸ್ತೆ. ಹಾಯ್ ಶ್ವೇತಾ.
15: ಹಾಯ್ ಮಹಾಲಕ್ಷ್ಮಿ.
1: ಹೇಗಿದೆ ಜಾತ್ರಾ ಮಹೋತ್ಸವ?
15: ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಕ್ಚುಲಿ ಗುಡ್ಡೇಕಲ್ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ಲಿಕ್ಕೆ ಭಕ್ತಿಯಿಂದ ಕೆಲವರು ಇವತ್ತೇ ಕಾವಡಿಗಳನ್ನ ಹೊತ್ತಿ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ.
2: ಓಕೆ
1: ಶ್ವೇತಾ.
15: ಹಲೋ.
1: ಓಕೆ, ಅಲ್ಲಿ ಒಂದು ಸಿಚುವೇಶನ್ ಹೇಗಿದೆ ಸದ್ಯ? ಇವತ್ತು ಸ್ವಲ್ಪ ಮಳೆ ಬಿಡು ಆಗಿದೆ.
15: ಹೌದು ಹೌದು, ಮಳೆ ಏನು ಅಂತ ಇನ್ನು ಬರ್ತಾ ಇಲ್ಲ ಮಹಾಲಕ್ಷ್ಮಿ, ಬಟ್ ಜನನು ಇನ್ನು ಈಗ ಬರ್ತಾ ಇದಾರೆ ಅಂತ, ತುಂಬಾ ರಶ್ ಇಲ್ಲ. ಬಟ್ ಆದ್ರೆ ಭಕ್ತಾದಿಗಳು ಮಾತ್ರ ಅವ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ.
1: ಓಕೆ ಓಕೆ, ಇವತ್ತಿಂದ ಶುರು ಆಗಿದೆ ಅಲ್ವಾ, ಇನ್ಮೇಲಿಂದ ಜನ ಬರ್ಲಿಕ್ಕೆ ರೆಡಿ ಆಗಿ ಬರ್ತಾ ಇರ್ತಾರೆ, ಹಾಗೆ ನಾಳೆ ಕೂಡ ಇರುತ್ತೆ. ಸೊ ಇವತ್ತು ನಾಳೆ ಅಂತ ಒಂದಿಷ್ಟು ಜನ ಲೆಕ್ಕಾಚಾರ ಮಾಡಿಕೊಂಡು ಅವರವರೊಂದು ಭಕ್ತಿಯನ್ನ ಇಲ್ಲಿ ಒಂದು ದೇವ್ರ ಹತ್ರ ಬರ್ತಾರೆ.
15: ಇನ್ನಷ್ಟು ಅಪ್ಡೇಟ್ಗಳನ್ನ ಮುಂದಿನ ಸಮಯದಲ್ಲಿ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.
2: ಥ್ಯಾಂಕ್ ಯು ಶ್ವೇತಾ. ಎಸ್ ಶ್ವೇತಾ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಇನ್ನು ಅಷ್ಟಾಗಿ ಜನ ಬರ್ತಾ ಇಲ್ಲ, ಇನ್ನೇನು ಇನ್ನು ನೆಕ್ಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ತಾ
1: ಇದ್ರು.
2: ಯಾಕಂದ್ರೆ ಎರಡು ದಿನ ಇರುತ್ತಲ್ವಾ, ಸೊ ಹಾಗಾಗಿ ಒಂದಷ್ಟು ಜನ ಇವತ್ತು ಅಂತ ಬರ್ತಾರೆ, ಇನ್ನೊಂದಷ್ಟು ಜನ ನಾಳೆ ಬರ್ತಾರೆ. ಇವತ್ತು ಭರಣಿ ಆಷಾಢ ಏನು ಭರಣಿ ಇರೋದ್ರಿಂದ ಇವತ್ತು ಒಂದಷ್ಟು ಜನ ಬಂದ್ರೆ ನಾಳೆ ಇನ್ನೂ ಕೂಡ ವಿಶೇಷವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬಾ ಶ್ರೇಷ್ಠವಾದ ದಿನ ಆಡಿ ಕೃತಿಕೆ ಆಗಿರುತ್ತೆ, ಹಾಗಾಗಿ ನಾಳೆ ಸಾಕಷ್ಟು.
1: ಇನ್ನೊಂದು ವಿಶೇಷತೆ ಏನ್ ಗೊತ್ತಾ ರಕ್ಷಿತಾ? ಅಲ್ಲಿ ಸ್ಕೂಲ್ಗಳು ಬೇರೆ ಇದೆ, ಇವತ್ತು ರಜೆ ಕೊಟ್ಟಿಲ್ಲ ಲೋಕಲ್ ಹಾಲಿಡೇ ಅಂತ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲರೂ ರೆಡಿ ಆಗಿ ಬಂದು ಕೆಲವೊಂದು ಸ್ಕೂಲ್ಗಳಿಗೆ ರಜೆ ಕೊಟ್ಟಿದ್ದಾರೆ, ಕೆಲವೊಂದು ಸ್ಕೂಲ್ಗಳಿಗೆ ರಜೆ ಕೊಟ್ಟಿಲ್ಲ. ಸೊ ಅದೊಂದು ಮುಖ್ಯ ಕಾರಣ ಆಗತ್ತೆ. ಸಂದ್ರ ಜನರೆಲ್ಲ ರೆಡಿಯಾಗಿ ನೀಟಾಗಿ ಬಂದು, ಸೊ ಅದೆಲ್ಲ ಇರುತ್ತಲ್ವಾ, ಇನ್ಮೇಲಿಂದ ಶುರು ಆಗತ್ತೆ ಜಾತ್ರಾದ ಒಂದು ಕಳೆ.
2: ಅದು ಹೇಗಂದ್ರೆ ಒಂದ್ಸರ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಜನ ಆಚೆಯಿಂದ ಈಚೆಯಿಂದ ಎಲ್ಲಾ ಕಡೆಯಿಂದ ಬರ್ತಿರ್ತಾರೆ. ಈಗ ಇನ್ನೂ ಖಾಲಿ ಖಾಲಿ ಅನ್ಸ್ತಿರುತ್ತೆ, ಆಮೇಲೆ ಖಾಲಿ ಇಡೋಕ್ಕೂ ಜಾಗ ಇರಲ್ಲ ಅನ್ನೋ ತರ ಆಗ್ಬಿಡುತ್ತೆ.
1: ಅದರಲ್ಲೂ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಲಿಕ್ಕೆ ಖುಷಿ ಆಗತ್ತೆ. ಅದೊಂದು ಆ ಕಲ್ಲುಗಳನ್ನ ಒಂದ್ ಕೆತ್ತಿ ಮಾಡಿದಾರೆ.
2: ಹಾಗೆ ಆ ಬಾಲಸುಬ್ರಹ್ಮಣ್ಯ ವಿಗ್ರಹ ಕೂಡ ತುಂಬಾ ವಿಶೇಷವಾಗಿದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳುವುದು.
1: ಹೌದು, ಮತ್ತೊಂದು ವಿಶೇಷತೆ ಅಲ್ಲಿ ಇನ್ನ ಸ್ವಲ್ಪ ದಿವಸದಲ್ಲಿ 151 ಅಡಿ ಎತ್ತರದ
2: ಸುಬ್ರಹ್ಮಣ್ಯ ಸ್ವಾಮಿ
1: ಶಿಲಾ ಮೂರ್ತಿ ಸ್ಥಾಪನೆ ಆಗತ್ತೆ, ಅದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಜೊತೆಗೆ ಯಾವ ಕಡೆ ನೋಡಿದ್ರು ಎಲ್ಲಾ ದೇವಸ್ಥಾನಗಳು ಕಾಣ್ತವೆ. ನಿಮಗೆ ಆಂಜನೇಯ ಬೇಕಾ, ತಿರುಪತಿ ತಿಮ್ಮಪ್ಪ ಬೇಕಾ, ಲಕ್ಷ್ಮೀದೇವಿ ಬೇಕಾ, ಸೊ ಗಣಪತಿ ಬೇಕಾ, ಯಾವ ದೇವರು ನೋಡಿದ್ರು ಅಲ್ಲೆಲ್ಲ ಕಾಣಿಸುತ್ತೆ. ಅಂದ್ರೆ ಎಲ್ಲಾ ದೇವರುಗಳು ಒಟ್ಟಾಗಿ ಇರುವಂತಹ ಒಂದು ದೇವಸ್ಥಾನ ಅಂದ್ರೆ ಅದು ಸುಬ್ರಹ್ಮಣ್ಯ ದೇವಸ್ಥಾನ. ಅದರಲ್ಲೂ ವಿಶ್ವದಲ್ಲಿಯೇ ಅತಿ ಎತ್ತರವಾದ 151 ಅಡಿ ಶ್ರೀ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಶಿಲಾಮೂರ್ತಿ ಸ್ಥಾಪನೆ ಇನ್ನೇನು ಕೆಲವು ದಿನಗಳಲ್ಲಿ ಆಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ. ಸೊ ಅದೊಂದು ಇಲ್ಲಿಯ ಶಿವಮೊಗ್ಗ ಜಿಲ್ಲೆಗೂ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದಲ್ವಾ?
2: ಹೌದು. ಸೊ ಹಾಗೆ ನಮ್ಮ ಕೇಳುವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಅತಿ ಎತ್ತರದ ಅಂದ್ರೆ 151 ಅಡಿ ಎತ್ತರದ ಬಾಲಸುಬ್ರಹ್ಮಣ್ಯನ ಶಿಲಾಮೂರ್ತಿ ಈಗ ಸ್ಥಾಪನೆ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಆದ್ರೆ ಇದಕ್ಕಿಂತ ಅಂದ್ರೆ ಇನ್ನ ಈಗ ಇಲ್ಲಿಯ ತನಕ ಇರುವಂತಹ ಎತ್ತರದ ಶಿಲಾಮೂರ್ತಿ ಯಾವುದು, ಅದು ಎಲ್ಲಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ತಿಳಿಸಬಹುದು,
1: ಮೆಸೇಜ್ ಮಾಡಬಹುದು,
2: ಮೆಸೇಜ್ ಮಾಡಿ ತಿಳಿಸಬಹುದು. ಅತಿ ಎತ್ತರದ ಅಂದ್ರೆ ಈಗ ಅತಿ ಎತ್ತರದ ಬಾಲಸುಬ್ರಹ್ಮಣ್ಯ ಮೂರ್ತಿ ಈಗ 151 ಅಡಿ ಏನು ಶಿವಮೊಗ್ಗದಲ್ಲಿ ಸ್ಥಾಪನೆ ಆಗುತ್ತೆ ಅದು. ಆದ್ರೆ ಈಗ ಅದಕ್ಕೂ ಕಮ್ಮಿ ಎತ್ತರದಲ್ಲಿ ಇದೆ, ಆದ್ರೆ ಅದು ಎಲ್ಲಿದೆ ಏನು ಅಂತ ಹೇಳಿ ನೀವು ಮೆಸೇಜ್ ಮಾಡಿ ನಮ್ಗೆ ತಿಳಿಸಬಹುದು ಅಂತ ಹೇಳ್ತಾ ಒಂದು ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗುತ್ತೆ ಅಂತ. ಅದಕ್ಕೆ ನೀನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಹಾಗೆ ನನ್ನ ಜೊತೆಗೆ ಮಹಾಲಕ್ಷ್ಮಿ ಅವರು ಕೂಡ ಇದ್ದಾರೆ. ಹಾಗೆ ಇವತ್ತು ನಾವು ಮಾತನಾಡ್ತಾ ಇದ್ದದ್ದು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಒಂದು ವಿಶೇಷವಾಗಿರುವ ಜಾತ್ರಾ ಮಹೋತ್ಸವದ ಬಗ್ಗೆ, ಆ ಹರೋಹರ ಜಾತ್ರೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಹಾಗೆ ಅಲ್ಲಿನ ಇನ್ನಷ್ಟು ಅಪ್ಡೇಟ್ ನ ಕೊಡೋದಕ್ಕೆ ನಮ್ ಜೊತೆ ಈಗ ಅರ್ಪಿತ ಅವರು ಇದ್ದಾರೆ, ಅವ್ರನ್ನ ಮಾತನಾಡಲು. ಹಲೋ ಅರ್ಪಿತ, ಕೇಳಿಸ್ತಾ
10: ಇದೆಯಾ?
2: ಓಕೆ, ಸೊ ಹಾಗೆ ಹೇಳಿ ಅರ್ಪಿತ.
10: ನಾವು ದೇವಸ್ಥಾನದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಈಗ ನಮ್ಮ ಮನೆಗೆ ದೇವಸ್ಥಾನ ಸಮಿತಿಯ ಸದಸ್ಯರಾಗಿರುವಂತಹ ಶಿವಕುಮಾರ್ ಅವರಿದ್ದಾರೆ, ಅವರು ಮಾತಾಡಿ ರಕ್ಷಿತ.
2: ಓಕೆ, ಹಲೋ
10: ನಮಸ್ತೆ.
11: ನಮಸ್ಕಾರ.
2: ನಮಸ್ತೆ ಸರ್, ಹೇಗಿದ್ದೀರಾ?
11: ಸಮಸ್ತ ಭಕ್ತ ಮಹಾಶಯರಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಿಕೀರ್ತಿಕ ಜಾತ್ರಾ ಮಹೋತ್ಸವದ ಮುನ್ನ ದಿನ ಈ ದಿನ ಭರಣಿ ಉತ್ಸವದ ಒಂದು ಕಾವಡಿ ಮತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಭರಣಿ ನಕ್ಷತ್ರದವರು ಭರಣಿ ಕಾವಡಿಯನ್ನು ತೆಗೆದುಕೊಂಡು ಬರ್ತಾರೆ. ನಾಳೆ ದಿನ ಆಡಿಕೀರ್ತಿಗೆ 6 ಜನ ಕೃತಿಕಾ ಕನ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿ ಆಡಿಕೀರ್ತಿಕ ಜಾತ್ರಾ ಮಹೋತ್ಸವ. ನಾಳೆ ದಿನ ಆಡಿಕೀರ್ತಿಗೆ ಅತಿ ಹೆಚ್ಚಿನ ಕಾವಡಿಗಳು ಬರುವಂತಹ ಒಂದು ದಿನ ನಾಳೆ ಆಡಿಕೀರ್ತಿಕ ಜಾತ್ರಾ ಮಹೋತ್ಸವ. ತಾರಕಾಸುರನ ಸಂಹಾರ ಮಾಡಲು ಜನ್ಮ ತಾಳಿದಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಈ ಒಂದು ಆಡಿಕೋತ್ಸವ ಅದ್ಧೂರಿಯಾಗಿ ಶಿವಮೊಗ್ಗದ ಮಲೆನಾಡಿನ ಸುಂದರ ತವರೂರಾದಂತಹ ತುಂಗಾ ನದಿಯ ತೀರದಲ್ಲಿ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಸರಿ ಸಹ ಅದ್ಧೂರಿಯಾಗಿ ಈ ಆಡಿಕೀರ್ತಿಕ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸಮಸ್ತ ಭಕ್ತ ಮಹರ್ಷಿಯರಿಗೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷವಿರಲಿ. ಅವರೆಲ್ಲರಿಗೂ ಬಾಲಸುಬ್ರಹ್ಮಣ್ಯವು ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ನೀಡಲಿ ಅಂತ ನಮ್ಮಲ್ಲಿ ಪಾಠ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.
12: ಶಿವಕುಮಾರ್ ಸರ್,
10: ಥ್ಯಾಂಕ್ ಯು ಸೋ ಮಚ್ ಸರ್. ಕೇಳಿಸ್ಕೊಳ್ತಾ ಇಲ್ಲ.
12: ಹಲೋ, ಓಕೆ ಕೇಳಿಸ್ತಾ ಇದೆಯಾ ಅರ್ಪಿತಾ?
10: ಕೇಳಿಸ್ತಾ ಇದೆ ರಕ್ಷಿತಾ, ನಿಮಗೆ ಕೇಳಿಸ್ತಾ ಇದೆಯಾ?
12: ಓಕೆ ಕೇಳಿಸ್ತಾ ಇದೆ. ಸೊ ಹಾಗೆ ಶಿವಕುಮಾರ್ ಸರ್ ತುಂಬಾ ಚೆನ್ನಾಗಿ ಈ ಮಾಹಿತಿಯನ್ನ ತಿಳಿಸ್ತಾ ಇದ್ರು, ಅಲ್ಲಿನ ಇತಿಹಾಸ ಇರೋದು, ಹಾಗೆ ಜಾತ್ರೋತ್ಸವ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಹಾಗೆ ಯಾರಾದ್ರೂ ಇದ್ದಾರ ಅರ್ಪಿತಾ ಅಲ್ಲಿ ಮಾತನಾಡ್ಲಿಕ್ಕೆ? ಓಕೆ ಓಕೆ, ಥ್ಯಾಂಕ್ ಯು ಅರ್ಪಿತಾ. ಎಸ್, ಸೊ ಹಾಗೆ ಅಲ್ಲಿನ ಸಮಿತಿ ಅವರು ಮಾತನಾಡ್ತಾ ಇದ್ರು, ಅಲ್ಲಿನ ಏನು ನಾಳಿನ ದಿನ 6 ಕೃತಿಕೆಯರಿಗೆ ಏನು ಒಂದು
13: ಕೃತಜ್ಞತೆಯನ್ನು
12: ಸಲ್ಲಿಸುವುದಕ್ಕೋಸ್ಕರ ಆಡಿ
13: ಈ ದಿನ ಭರಣಿ ಮತ್ತೆ ಉತ್ಸವದ ಬಗ್ಗೆ ತಿಳಿಸಿದ್ರು, ಕಾವಡಿ ಬಗ್ಗೆ. ಹಾಗೆ ನಾವು ಆಗ್ಲೇ ಹೇಳಿದ್ವಿ, ಜಾತ್ರೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನರು ಬರ್ತಾರೆ ಅಂತ. ಹಾಗೆ ಕಾವಡಿ ಮತ್ತು ವೇಲ್ಗಳನ್ನ ಚುಚ್ಕೊಂಡು ಹರಕೆಯನ್ನ ತೀರಿಸ್ಲಿಕ್ಕೆ ಬರ್ತಾರೆ, ಜೊತೆಗೆ ದೇವರ ದರ್ಶನವನ್ನ ಪಡಿತಾರೆ. ಈ 3 ದಿನ ಜಾತ್ರೆಯಲ್ಲಿ ವಿಶೇಷವಾಗಿ ಅನ್ನ ಪ್ರಸಾದ ಕೂಡ ಅಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕೂಡ ಆಡ್ಲಿಕ್ಕೆ ಆಟಿಕೆಗಳಿರ್ಬೋದು, ಜೊತೆಗೆ ಕೆಲವೊಂದು ವಿಶೇಷ ಮನರಂಜನಾ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆಯುತ್ತೆ.
12: ಹೌದು,
13: ಅಷ್ಟೇ ಅಲ್ಲದೆ ಮತ್ತೊಂದಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ, ನೆಕ್ಸ್ಟ್ ಒಂದು ಮುಂದೆ ಬಾಲಸುಬ್ರಹ್ಮಣ್ಯ ಶಿಲಾಪೊಂದ್ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಅಲ್ಲಿ ಆಗಮ ಶಾಸ್ತ್ರ ಮತ್ತೆ ವೇದ ಶಾಸ್ತ್ರ ಪಾಠಶಾಲೆ ಮಾಡುವಂತಹ ಉದ್ದೇಶ ಇದೆ ಅನ್ನೋದನ್ನ ನಮ್ಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಈಗ ಪ್ರತಿ ಮಂಗಳವಾರ ಅಲ್ಲಿ ಅನ್ನಪ್ರಸಾದ ಇರುತ್ತೆ ರಕ್ಷಿತ. ಮುಂದಿನ ದಿನಗಳಲ್ಲಿ
12: ಹಾಗೇನೆ ಈಗ ಒಬ್ರು ಮಾತನಾಡಿದ್ದಾರೆ, ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿ ಕೇಳೋಣ.
14: ಎಸ್, ಇವತ್ತಿನ ನಮ್ಮ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಕಾವಡಿ ಹೊತ್ಕೊಂಡ್ ಬಂದಿರುವಂತಹ ಒಂದು ಫ್ಯಾಮಿಲಿ ಇದೆ, ಅವರ ಜೊತೆ ಮಾತಾಡೋಣ. ಅಮ್ಮ, ನಿಮ್ಮ ಹೆಸರು?
15: ನಮ್ಮ ಹೆಸರು ನಾಗರತ್ನ ಅಂತ.
14: ಓಕೆ, ಎಷ್ಟು ವರ್ಷ
15: ಸುಮಾರು? ಈಗ ನನ್ನ ಮಗ ಕಳೆದ ಹೋದ ವರ್ಷದಿಂದ ತೆಗಿತಾ ಇರೋದು ಕಾವಡಿ. ಅದಕ್ಕೆ ಮುಂಚೆ 90, 90, 91 ನಮ್ಮ ಯಜಮಾನರು ತೇರ್ ಕಾವಡಿ ಹೇಳಿದ್ರು ಮಲಗೋಗ್ತಿಂದ. ಈಗ ಮನಸ್ಸಿಗೆ ಬಂದು ಮಗ ಮಾಡ್ಬೇಕು ಅಂತ ಮಗ ಮೊಮ್ಮಗ ಹೋದ ವರ್ಷದಿಂದ ಕಾವಡಿ ತೆಗಿತಾ ಇದ್ದೀವಿ.
14: ತಮ್ಮ ಹೆಸರು?
15: ನಾಗರತ್ನ ಅಂತ.
14: ಎಷ್ಟು ಗಂಟೆಯಿಂದ ಬೆಳಗ್ಗೆ ಬಂದಿದ್ದು ನೀವು?
15: ನಾವು ಕಾರಲ್ಲಿ ಬಂದು ಈಶ್ವರನ ದೇವಸ್ಥಾನದಿಂದ ನಡ್ಕೊಂಡು ಬಂದ್ವಿ.
14: ಹೇಗ ಅನಿಸ್ತಾ ಇದೆ ಸಂಭ್ರಮಾಚರಣೆ?
15: ನಮ್ ಚೆನ್ನಾಗಿದೆ, ನಾವು ಹಳೆ ಕಾಲದಿಂದ ನಾವು ದೇವ್ರ ನಂಬ್ಕೊಂಡಿರೋರು, ನಾವು ಒಳ್ಳೆ ಅನುಭವ ಇದೆ, ಒಳ್ಳೆ ನಂಬಿಕೆ ನಡೆಯುತ್ತೆ, ನಮ್ ನೆರವೇರಿದ್ದೆಲ್ಲ ಅನ್ಸಿಗೆ ಎಲ್ಲ ನೆರವೇರುತ್ತೆ, ಒಳ್ಳೇದಾಗತ್ತೆ. ನಮ್ ನಂಬಿಕೆನೆ ಮುಖ್ಯ.
14: ಹೌದು,
15: ನಮ್ದವ್ರು ದೇವ್ರ ಕೈ ಬಿಡಲ್ಲ ಅಷ್ಟೇ
14: ಅಲ್ವಾ,
15: ಕಾಪಾಡ್ತಾರೆ, ಯಾವತ್ತು ಕಾಪಾಡ್ತಾರೆ ದೇವ್ರು.
14: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
15: ಥ್ಯಾಂಕ್ ಯು.
14: ಕೇಳಿಸ್ಕೊಂಡಲ್ವಾ ನಾಗರತ್ನಮ್ಮ ಅವರು, ಅವರ ಒಂದು ಸಂಭ್ರಮಾಚರಣೆಯಿಂದ ನಡೆದಿರುವಂತಹ ಕಾವಡಿ ಇವತ್ತು ಹೊತ್ತ ತಂದಿದ್ದಾರೆ. ದೇವರು ದೇವರನ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಂತ ಅವರ ಒಂದು ನಂಬಿಕೆಯಿಂದ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ತಾ. ಎಸ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಅಲ್ಲಿಂದ ನಮಗೆ ಶ್ವೇತಾ ಅವರು ಅಪ್ಡೇಟ್ಸ್ ನ ಕೊಡ್ತಾ ಇದ್ರು. ಹಾಗೆ ಈ ಕಾವಡಿಯನ್ನ ಹೊತ್ತು ತಂದಂತಹ ಒಂದು ಫ್ಯಾಮಿಲಿ ಅವರು ಮಾತುಗಳನ್ನ ಕೇಳ್ತಾ,
13: ನಾಗರತ್ನ ಅವರು.
12: ಹೌದು, ನಾಗರತ್ನ ಅವರು ಮಾತನಾಡ್ತಾ ಇದ್ರು. ತುಂಬಾ ವರ್ಷಗಳಿಂದ ಅವರು ಕಾವಡಿಯನ್ನ ಹೊತ್ತು ತರುವಂತಹ ಒಂದು ಹರಕೆಯನ್ನ ಅವರು ಹೊತ್ಕೊಳ್ತಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ರು. ಸಾಕಷ್ಟು ಫ್ಯಾಮಿಲಿ ಅವರು ಬರ್ತಾರೆ, ಎಷ್ಟು ನಿಜವಾಗ್ಲೂ ದೇವ್ರು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಲ್ವಾ. ಕಾವಡಿಯನ್ನ ಎಷ್ಟೋ ದೂರದಿಂದ ಹೊತ್ಕೊ ಬರ್ತಾರೆ, ಹಾಗೆ ವೇಲನ ಚುಚ್ಕೊಳ್ಳೋದನ್ನ ನೋಡ್ಲಿಕ್ಕೆ ಭಯ ಆಗ್ತಿರುತ್ತಲ್ವಾ ಮಹಾಲಕ್ಷ್ಮಿ? ಅಂತದ್ರಲ್ಲಿ ಅವ್ರಿಗೆ ಏನು ಕೂಡ ಆಗೋದಿಲ್ಲ, ಒಂದು ಗಾಯ ಆಗ್ಲಿ, ಒಂದು ಸೆಪ್ಟಿಕ್ ಕೂಡ ಆಗೋದಿಲ್ಲ. ಯೂಶ್ವಲಿ ನಮಗೆ ಒಂದ್ ಏನಾದ್ರೂ ಕಬ್ಬಿಣ ಚುಚ್ಚಿದ್ರೆ ಎಷ್ಟೊಂದೆಲ್ಲ ಆಗುತ್ತೆ ಗಾಯ ಆಗಿ, ಇಂಜೆಕ್ಷನ್ ತಗೊಳ್ಳೋ ತನಕ ಹೋಗ್ತಿವಿ. ಬಟ್ ದೇವ್ರ ಇದ್ದಾನೆ ಅನ್ನೋದಕ್ಕೆ ಅಲ್ಲಿನ ಒಂದು ಇವತ್ತಿನ ನಡೆಯುವಂತಹ ಒಂದು
13: ಅಲ್ಲಿ ಮತ್ತೆ ಭಕ್ತಿ ಮತ್ತೆ ಶಕ್ತಿ ಯುಕ್ತಿ ಎಲ್ಲದೂ ಇರುತ್ತೆ ಅಲ್ವಾ. ಆ ನಂಬಿಕೆ, ಒಂದು ಆತ್ಮವಿಶ್ವಾಸ, ಜೊತೆಗೆ ಅಲ್ಲಿ ದೇವರೇ ನಮ್ಮೊಟ್ಟಿಗೆ ಇದಾರೆ ಅನ್ನುವಂತಹ ಒಂದು ನಂಬಿಕೆ ಇರುತ್ತಲ್ವಾ, ಅದೇ ನಂಬಿಕೆ ಕಾಪಾಡತ್ತೆ. ಆಗ್ಲೇ ನಾನು ಹೇಳ್ತಾ ಇದ್ದೆ ರಕ್ಷಿತಾ, ಇನ್ ಮುಂದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಆಗಮ ಶಾಸ್ತ್ರ ವೇದ ಶಾಸ್ತ್ರ ಪಾಠಶಾಲೆ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಟ್ರಸ್ಟ್ ವತಿಯಿಂದ. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ತಿಂಗಳು ಪೂರ್ತಿ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಸೊ ಇವೆಲ್ಲ ಪ್ಲಾನ್ಗಳು ತುಂಬಾ ಚೆನ್ನಾಗಿದ್ದಾವೆ. ಅದರೊಟ್ಟಿಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ, ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಳ್ಳುವಂತಹ ಒಂದು ಪ್ಲಾನ್ ಇದೆಯಂತೆ. ಸೊ ಅಲ್ಲಿ ಒಂದು ಮುಖ್ಯಸ್ಥರು ಟ್ರಸ್ಟಿಗಳು ಹೇಳುವಂತ ಪ್ರಕಾರ ಈ ಎಲ್ಲಾ ವಿಶೇಷತೆಗಳು ಮುಂದಿನ ದಿನಗಳಲ್ಲಿ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಜರುಗತ್ತೆ. ಜನರಿಗೆ ಮತ್ತಷ್ಟು ಇಲ್ಲಿಂದ ವಿಶೇಷತೆಗಳನ್ನ ನಾವು ಕೊಡುವಂತದ್ದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ಅಂತ ತಿಳಿಸಿದ್ದಾರೆ. ಸೊ ಆಗಮ ಶಾಸ್ತ್ರ ವೇದ ಶಾಸ್ತ್ರ ಅಂದ್ರು ಅದೊಂಥರ ಸ್ಪೆಷಲ್ ಅಲ್ವಾ, ಎಜುಕೇಶನ್ ಶಿಕ್ಷಣ ಇರ್ಬೋದು. ಅಂದ್ರೆ ಕಳೆದು ಹೋಗುವಂತಹ ಶಿಕ್ಷಣ ಇವೆಲ್ಲ ಮತ್ತೆ ಮರುಕಳಿಸುತ್ತೆ, ಮತ್ತೆ ಸಿಗತ್ತೆ ಅಂದ್ರೆ ಈ ವೇದಶಾಸ್ತ್ರದೆಲ್ಲ ತುಂಬಾನೇ ಒಂದು ವಿಶೇಷತೆ ಜೊತೆಗೆ ಒಂದಿಷ್ಟು ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ಅಂತ ದೇವಸ್ಥಾನದ ವತಿಯಿಂದ ಅಲ್ವಾ, ಅದೊಂದು ವಿಶೇಷತೆ ಆಗಿದೆ. ಸೊ ಹಾಗೆ ಗುಡ್ಡೆಕಲ್ ದೇವಸ್ಥಾನಕ್ಕೆ 100 ವರ್ಷದ ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ. ಎಲ್ಲಾ ಭಾಷೆ ಧರ್ಮದವರು ಕೂಡ ಇಲ್ಲಿಗೆ ಬರ್ತಾರೆ, ಜೊತೆಗೆ ಅವರ ಒಂದು ಭಕ್ತಿಯನ್ನ ಇಲ್ಲಿ ನೋಡುವಂತದ್ದು ಕೂಡ ಒಂದು ನಮ್ಗೆ ಕಣ್ಣಿಗೆ ಸಿಗುತ್ತೆ ಅಲ್ವಾ. ಈ ಜಾತ್ರೆಗಳು ಅಂದ್ರೆ ಕೇವಲ ಮನರಂಜನೆಗೆ ಮಾತ್ರ ಸೀಮಿತ ಆಗಿಲ್ಲ, ಅಲ್ಲೊಂದು ಭಕ್ತಿ, ಶಕ್ತಿ, ಯುಕ್ತಿ, ನಂಬಿಕೆ, ಆತ್ಮವಿಶ್ವಾಸ, ಜೊತೆಗೆ ಸಂಪ್ರದಾಯ ಸಂಸ್ಕೃತಿ, ಹಾಗೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಇದರಿಂದ ಏನ್ ಕಲಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ.
12: ಹೌದು,
13: ಜೊತೆಗೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಒಂದು ದೊಡ್ಡ ಕೆಲಸ ಆಗತ್ತೆ.
12: ಹೌದು, ಖಂಡಿತ ಅಲ್ವಾ. ಸೊ ಹಾಗೇನೆ ಇಲ್ಲಿಗೆ ಭಕ್ತಾದಿಗಳು ನಾಗದೋಷ ನಿವಾರಣೆಗಾಗಿ, ಹಾಗೆ ತಮ್ಮ ಒಂದು ಬೆಳೆದಂತಹ ಹಳ್ಳಿಯ ಜನರಿರ್ಬೋದು, ಕೃಷಿಕರಿರ್ಬೋದು, ಇಳುವರಿ ಚೆನ್ನಾಗಾಗ್ಲಿ ಅಂತ ಹೇಳಿ, ಈ ರೀತಿ ಕೆಲವರು ಮದುವೆ ಆಗ್ಲಿ ಅಂತ ಹೇಳಿ ಮಕ್ಕಳಿಗಾಗಿ ಅನೇಕ ರೀತಿ ಹರಕೆಗಳನ್ನ ಹೊತ್ಕೊಂಡು ಇಲ್ಲಿಗೆ ಬರ್ತಾರೆ. ಸೊ ಹಾಗೆ ಸಾಕಷ್ಟು ಮಂದಿ ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡೆಯುವುದನ್ನ ನಾವು ನೋಡ್ತಾ ಇರ್ತೀವಿ. ಹಾಗೆಯೇ ಇಲ್ಲಿನ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷತೆ ಅಂತ ಹೇಳಿದ್ರೆ, ಇದು ನಾಗನಿಗಾಗಿ ಸೀಮಿತವಾಗದೆ ಒಂದು ತ್ರಿಶೂಲವನ್ನ ಹಿಡಿದಂತಹ, ವೇಲನ್ನ ಹಿಡಿದಂತಹ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ ದೇವರ ವಿಗ್ರಹ ಕೂಡ. ಸೊ ಹಾಗೇನೆ ಮಾತನಾಡೋಣ ಜಾತ್ರೆಯ ಬಗ್ಗೆ ಇನ್ನಷ್ಟು. ಹಾಗೆ ಒಂದು ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ ಕೇಳ್ಕೊಂಡು, ಮತ್ತೆ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಜಾತ್ರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಮ್ಮ ರೇಡಿಯೋ ಶಿವಮೊಗ್ಗದ ಸ್ಟುಡಿಯೋದಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಬಗ್ಗೆ, ಅಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ವಿ. ವಿಶ್ವದಲ್ಲಿಯೇ ಅತಿ ಎತ್ತರವಾದ 151 ಅಡಿಯ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಶಿಲಾಮೂರ್ತಿ ಸ್ಥಾಪನೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸಿದೆ. ಜೊತೆಗೆ ಅಲ್ಲಿಯ ಒಂದು ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಕೂಡ ತಿಳಿಸ್ತಾ ಇದ್ವಿ. ಜೊತೆಗೆ ಅಲ್ಲಿ ಈ ದಿನ ಏನೆಲ್ಲ ನಡೆಯುತ್ತೆ ಜಾತ್ರಾ ಮಹೋತ್ಸವದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ವಿ. ಸೊ ಹಾಗೆ ಎಸ್, ಅದರೊಟ್ಟಿಗೆ ಸ್ನೇಹಿತರೆ, ಅಲ್ಲಿಯ ಒಂದು ಸ್ಪೆಷಾಲಿಟಿ ಬಗ್ಗೆ, ವಿಶೇಷತೆ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಮಂಜುನಾಥ್ ಸರ್ ಅವರು ಇದ್ದಾರೆ ನಮ್ಮೊಟ್ಟಿಗೆ. ಮಂಜುನಾಥ್ ಸರ್ ಅವ್ರು ತಿಳಿಸ್ತಾರೆ, ಕೇಳೋಣ. ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್
1: ಎಲ್ಲರಿಗೂ ಆಡಿ ಕೃತಿಕೆಯ ಶುಭಾಶಯನ್ನು ತಿಳಿಸ್ತಾ ಇಲ್ಲಿ ಇದು ವಿಶೇಷವಾಗಿ ಈ ಭರಣಿ ದಿನ ಏನಿದೆ, ಈ ಭರಣಿಯ ದಿನದಲ್ಲಿ ಭರಣಿ ಕಾವಡಿಗಳು ಹೆಚ್ಚಾಗಿ ದೇವಾಲಯಕ್ಕೆ 5 ಗಂಟೆಯಿಂದನೇ ಬರೋದಕ್ಕೆ ಪ್ರಾರಂಭಿಸ್ತದೆ. ಈ ಭರಣಿ ಅಂತಕ್ಕಂಥದ್ದು ಏನಿದೆ, ಈ ಭರಣಿಯೊಳಗಡೆ ಆ ದೇವರಿಗೆ ಒಂದು ಅಭಿಷೇಕಕ್ಕೆ ಏನು ಪವಿತ್ರವಾಗಿರ್ತಕ್ಕಂಥ ಪನ್ನೀರು ಮತ್ತು ವಿಭೂತಿ ಮತ್ತು ಪೂಜಾ ಸಾಮಗ್ರಿಗಳನ್ನು ಎರಡು ಆ ಭರಣಿಗಳಲ್ಲಿ ತರುವಂಥ ಒಂದು ಪದ್ಧತಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಏನಂತಂದರೆ, ಈ ಮುರುಘನ ಕುರಿತಾಗಿ ನಾವು ಏನಾದರೂ ವಿಚಾರವನ್ನು ತಿಳಿಬೇಕು ಅಂತಂದರೆ, ನಾವು ಅಗಸ್ತ್ಯರು ಬರೆದಿರ್ತಕ್ಕಂಥ ಸ್ಕಂದ ಪುರಾಣದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಅರ್ಥಪೂರ್ಣವಾಗಿ ಇರತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆಂದರೆ ನಾವು ಯಾವುದೇ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಇರತಕ್ಕಂತಹ ವಿಚಾರಗಳನ್ನು ನಾವು ತಿಳಿಯೋದಕ್ಕೆ ಅವು ಪುರಾಣಗಳು ಆಧಾರವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಈ ಒಂದು ಆಡಿಕೃತಿಕೆ ಅಂತಕ್ಕಂಥದ್ದು ಏನಿದೆ, ಇದರ ಆಚರಣೆಗೆ ಒಂದು ಹಿನ್ನೆಲೆ ಇದೆ, ಅನೇಕ ಕಥೆಗಳಿದೆ. ಇದರ ಮೂಲ 6 ಒಂದು ಮನೆಗಳಲ್ಲಿ ತಮಿಳುನಾಡಿನಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ಅಂತೇಳಿ ನಾವು ಮುರುಘನನ್ನ ನೋಡ್ತೇವೆ. 6 ಮನೆಗಳಲ್ಲಿ ಅಲ್ಲಿ 6 ಸ್ಥಳಗಳಲ್ಲಿ ಏನು ನೆಲೆಗೊಂಡಿರ್ತಕ್ಕಂತಹ ಮುರುಗ ಅನೇಕ ಬೇರೆ ಬೇರೆ ಹೆಸರುಗಳಿಂದ ಅಲ್ಲಿ ಒಂದು ದೊಡ್ಡ ಒಂದು ಅದ್ಭುತಗಳನ್ನು ನಡೆಸಿ ಅಲ್ಲಿ ನೆಲೆಗೊಂಡಿದ್ದಾಗಿ ಒಂದು ಇತಿಹಾಸದ ಒಂದು ಕಥೆಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲಿ ಈ ಒಂದು ಆಡಿ ಕೃತಿಕೆ ಅಂತಕ್ಕಂಥದ್ದು ಪಳಿನಿಯಲ್ಲಿ ಹೆಚ್ಚು
0: ಪ್ರಸಿದ್ಧವಾಗಿರ್ತಕ್ಕಂಥ.
1: ಇಲ್ಲಿ ಕಾವಡಿ ತರೋದಕ್ಕೆ ಇನ್ನೂ ಒಂದು ಅಗಸ್ತ್ಯರನ್ನ ನಾವು ಆಧಾರವಾಗಿ ಇಟ್ಕೊಂಡು ಒಂದು ಕಥೆ ಇದೆ. ಅಗಸ್ತ್ಯರು ಈಗ ನಾವು ಸಪ್ತರ್ಷಿಗಳು ಏನ್ ಮಾಡಿದ್ರು ಅಂದ್ರೆ, ಶಿವ ಆದಿಗುರು ಆದ್ರೆ ಸಪ್ತರ್ಷಿಗಳನ್ನ ವಿಶ್ವದಲ್ಲಿ ಎಲ್ಲವೂ ಕೂಡ ಆ ಜ್ಞಾನವನ್ನು ಪ್ರಸಾರ ಮಾಡಕ್ಕೆ ಅಂತೇಳಿ ಶಿವ ಕಳ್ಸಿಕೊಟ್ಟಿದ್ದಾಯ್ತು. ಭಾರತದ ದಕ್ಷಿಣಕ್ಕೆ ಅಗಸ್ತ್ಯರು ಬರ್ತಾರೆ. ಅವಾಗ ಅವರು ಬರುವಂತ ಸಂದರ್ಭದಲ್ಲಿ ಈ ಹಿಮಾಲಯ ಪರ್ವತ ಇನ್ನೂ ಎತ್ತರವಾಗಿತ್ತಂತೆ. ಅವ್ರು ಬಂದಂತ ಸಂದರ್ಭದಲ್ಲಿ ಆ ಮಹಾಮುನಿಗಳು ಬಂದಿದ್ದಾರೆ ಅಂತ ಅದು ತಲೆ ತಗ್ಸಿ ನಿಂತಿತ್ತಂತೆ. ಅವಾಗ ನಾನು ದಕ್ಷಿಣಕ್ಕೆ ಹೋಗಿ ಬರೋ ರೀತಿಯವರೆಗೂ ನೀವು ಅದೇ ರೀತಿಯಾಗಿ ತಲೆ ತಗ್ಸ್ಬೇಕು ಅಂತೇಳಿ ಅವ್ರು ಹೇಳಿ ಹೋಗ್ತಾರಂತೆ. ಅದಕ್ಕೆ ಅದೊಂದು ಸ್ವಲ್ಪ ಅದು ಇನ್ನೂ ಒಂದು ಸ್ವಲ್ಪ ಈಗ ತಲೆ ತಗ್ಗಿಸಿದ್ದಕ್ಕೆ ಅಷ್ಟು ಕಡಿಮೆ ಆಗಿದೆ ಅದ್ರ ಎತ್ತರ ಅಂತೇಳಿ ಒಂದು ಉಲ್ಲೇಖ ನಮಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಅವರು ಅಲ್ಲಿಂದ ಬರ್ತಾ 2 ಗುಡ್ಡಗಳನ್ನ ಒಂದು ಈ ಏನ್ ಭರಣಿ ಕಾವಡಿ

0: ಭರಣಿ ಕಾವಡಿಯ ರೀತಿಯಲ್ಲೇ ತಂದಿರತಕ್ಕಂಥದ್ದು ಅಂತಕ್ಕಂಥ ಒಂದು ಐತಿಹ್ಯವನ್ನು ನಾವು ಇಲ್ಲಿ ಪ್ರಧಾನವಾಗಿ ಗುರುತಿಸ್ಬೋದು. ಯಾಕಂತಂದ್ರೆ ಅಗಸ್ತ್ಯರ ಮೂಲವಾಗಿರ್ತಕ್ಕಂಥದ್ದು, ಅವರು ಅದನ್ನ ತಗೊಂಡ್ ಬಂದಿದ್ದೇ ಆ ಒಂದು ಭರಣಿ ಕಾವಡಿಯ ರೀತಿಯಲ್ಲಿ. ಎರಡು, ಒಂದು ಸಣ್ಣ ಮಲ ಇಡಂಬ ಮಲೆ ಪಕ್ಕದಲ್ಲಿದೆ, ಅದೇ ಪಕ್ಕದಲ್ಲೇ ಪಳನಿ ಮಲೆ ಇದೆ, ಅಲ್ಲಿ ಆ ಮುರುಘ ಬಾಲ ರೂಪದಲ್ಲಿ ಅಲ್ಲಿ ರೂಪ ಆಗಿರ್ತಕ್ಕಂಥದ್ದು. ಇನ್ನೊಂದು ಐತಿಹ್ಯ ಕಥೆಯನ್ನು ಅಲ್ಲಿ ಇದೆ. ಯಾವ ರೀತಿ ಅಂದ್ರೆ, ಇವರು ಶಿವ ಮತ್ತು ಪಾರ್ವತಿಯರು ಇರುವಂತ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಬರ್ತಾರೆ. ಅವ್ರ ಕೈಯಲ್ಲಿ ಒಂದು ಜ್ಞಾನದ ಹಣ್ಣು ಇರ್ತದೆ. ಓ, ಈ ಜ್ಞಾನದ ಹಣ್ಣು ಯಾರಿಗೆ, ಯಾರು ತುಂಬಾ ಜ್ಞಾನಿ ಇದ್ದಾರೋ ಅವರಿಗೆ ಅದು ಸಲ್ಬೇಕು ಅಂತಕ್ಕಂಥದ್ದು ಅವರ ಒಂದು ಷರತ್ತು. ಅವಾಗ ಅವರು ಆ ಷರತ್ತನ್ನ ಹೇಳುವಂತ ಸಂದರ್ಭದಲ್ಲಿ ಅವಾಗ ಎಲ್ಲರೂ ಅದನ್ನ ಒಪ್ಪಿರ್ತಾರೆ. ಅದನ್ನ ಯಾರು ಈ ಲೋಕವನ್ನ ಮೂರು ಪ್ರದಕ್ಷಿಣೆಯನ್ನ ಮೊದಲು ಹಾಕಿ ಬರ್ತಾರೋ ಅವರಿಗೆ ಆ ಹಣ್ಣು
1: ಅಂತಕ್ಕಂಥ ಸುಬ್ರಹ್ಮಣ್ಯ.
0: ಹೌದು, ಇಲ್ಲಿ ಇವರೆಲ್ಲರೂ ಕೂಡ ಇದ್ರಲ್ಲಿ ಯಾರು ಮೊದಲು ಬರ್ತಾರೋ ಅವರಿಗೆ ಆ ಜ್ಞಾನದ ಹಣ್ಣು ಅಂತಕ್ಕಂಥದ್ದು ನಾರದರು ಹೇಳ್ತಾರೆ. ಅವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವರು ನವಿಲ್ ವಾಹನದಲ್ಲಿ ಇರ್ತಕ್ಕಂತಹ ಸುಬ್ರಹ್ಮಣ್ಯ ಏನಾಗುತ್ತೆ, ಲೋಕವನ್ನು ಸುತ್ತೋದಕ್ಕೆ ಅವರು ಬೇಗ ಹೊರಟೋಗ್ತಾರೆ. ಆದ್ರೆ ಇಲ್ಲಿ ಗಣೇಶ ಇಲಿ ವಾಹನದಲ್ಲಿ ಹೋಗುವಂಥದ್ದು ಕಷ್ಟ ಆಗ್ತದೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ತಂದೆ ತಾಯಿಯೇ ಈ ವಿಶ್ವ ಅಂತ ತಿಳ್ಕೊಂಡು ಅದನ್ನೇ ಮೂರು ಪ್ರದಕ್ಷಿಣೆ ಹಾಕುವಂಥದ್ದು ಮಾಡ್ತಾರೆ. ಅವಾಗ ಅದನ್ನ ನಾರದರು, ಇದು ನೋಡು ತಂದೆ ತಾಯಿನೇ ಸರ್ವಲೋಕ ಅಂತಕ್ಕಂತ ಒಂದು ಮಹಾಜ್ಞಾನ ಯಾರಿಗೆ ಜ್ಞಾನ ಇದೆಯೋ ಅವರಿಗೆ ಕೊಡ್ಬೇಕು ಅಂತ. ಅವಾಗ ಆ ಗಣಪತಿಗೆ ಆ ಅಣ್ಣನ ಕೊಡೋದಕ್ಕೆ ಎಲ್ಲರೂ ಒಪ್ತಾರೆ. ಆ ಒಪ್ಪಿದಂತ ಸಂದರ್ಭದಲ್ಲಿ ಅದನ್ನ, ಯಾಕಂದ್ರೆ ಮೂರು ಲೋಕಗಳನ್ನ ಈಗಾಗಲೇ ಒಂದು ನವಿಲನ್ನ ಏರಿ ವಿಶ್ವವನ್ನು ಸುತ್ತಾಗಿ
1: ಬಂದಾಗಿರುತ್ತೆ.
0: ಓ, ಅವಾಗ ಅವರಿಗೆ ಕೋಪ ಬಂದ್ಬಿಡುತ್ತೆ. ಓ, ನಾನು ಇದು ಇವ್ರು ಹೇಳಿದ ಷರತ್ತಿಗೆ ಬದ್ಧವಾಗಿ ನಡೆದಿದ್ದೀನಿ, ನನ್ನದು ಇದಕ್ಕೆ ಬೆಲೆ ಇಲ್ಲ, ಗಣೇಶ ಇಲ್ಲೇ ಅವ್ರ ತಂದೆ ತಾಯಿನ ಸುತ್ತೋದಕ್ಕೆ ಬೆಲೆ ಅಂತಕ್ಕಂಥದ್ದನ್ನ ಅವರು ತಿಳ್ಕೊಂಡು ಆ ತಕ್ಷಣ ಏನ್ ಮಾಡ್ತಾರೆ, ಅಲ್ಲಿಂದ ಮುನಿಸ್ಕೊಂಡು ಭೂಲೋಕಕ್ಕೆ ಬಂದ್ಬಿಡ್ತಾರೆ. ಆ ಭೂಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲು ಬಂದದ್ದು ಅಂತಕ್ಕಂಥದ್ದು ಪಳಿನಿ ಮಲೆಗೆ ಅಂತಕ್ಕಂಥದ್ದು, ಅಲ್ಲಿ ಆಂಡಿ ರೂಪದಲ್ಲಿ ಇತ್ತಿರ್ತಕ್ಕಂಥದ್ದು. ಆಂಡಿ ಅಂತಂದ್ರೆ ಏನು, ವಿರಾಗಿ ಅಂತಂದ್ರೆ ನನಗೇನು ಬೇಡ, ನನಗ್ ಬೇಡ ಅಂತೇಳಿ ಒಂದು ಕಚ್ಚೆಯನ್ನು ಉಟ್ಕೊಂಡು ಒಂದು ಕೋಲನ್ನು ಕೈಯಲ್ಲಿ ಇಟ್ಕೊಂಡು ಕೇವಲ ಏನು ಯಾವುದೇ ರೀತಿಯಾದಂತಹ ಒಂದು ಆಭರಣಗಳನ್ನು ಧರಿಸ್ತಾರೆ. ಆಂಡಿ ರೂಪ ಅಂತ ಹೇಳಿ ಕರೀತಾರೆ ಅದನ್ನ. ಆಂಡಿ ರೂಪದಲ್ಲಿ ನಿಂತಿರ್ತಕ್ಕಂಥದ್ದು ನಾವು ಅಲ್ಲಿ ಪಳನಿಯಲ್ಲಿ ನೋಡ್ತೀವಿ. ಬೆಳಗ್ಗೆ ಆಂಡಿಯ ರೂಪದಲ್ಲಿ, ಸಂಜೆ ಮಹಾರಾಜನ ಅಲಂಕಾರದಲ್ಲಿ ಇರುತ್ತೆ. ಅಲ್ಲಿ ಯಾರು ಹೋಗಿ ದರ್ಶನ ಮಾಡ್ತಾರೋ ಅವರಿಗೆ ಆ ರೀತಿಯಾದಂತಹ, ಅವರು ಏನೇ ಇಲ್ಲದಂತೆ ಹೋದ್ರೂ ಕೂಡ ಅವರು ಬರುವಂತ ಸಂದರ್ಭದಲ್ಲಿ ರಾಜವಾದಂತಹ ಒಂದು ವೈಭೋಗವನ್ನು ಪಡಿತಾರೆ ಅಂತಕ್ಕಂಥ ಒಂದು ಚರಿತ್ರೆ ಐತಿಹ್ಯ ಅಲ್ಲಿ ಇರ್ತಕ್ಕಂಥದ್ದು. ಅದು ಪ್ರತಿದಿನವಾಗಿ ಅಲ್ಲಿ ಮುರುಘ ಇನ್ನೊಂದು ಏನಂದ್ರೆ, ಮೂರು ರೂಪದಲ್ಲಿ ಅಲ್ಲಿ ಎಲ್ಲ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು. ಮೂರು ಅಲಂಕಾರ, ಒಂದು ಬೆಳಗ್ಗೆ ಬಾಲಕ ರೂಪದಲ್ಲಿ ಕೊಟ್ಟರೆ, ಮಧ್ಯಾಹ್ನದಲ್ಲಿ ಒಂದು ವಯಸ್ಕ ಒಂದು ಸಾಮಾನ್ಯ ಒಂದು ತರುಣನಾಗಿರ್ತ ತಾರುಣ್ಯದಲ್ಲಿ ಇರ್ತಕ್ಕಂಥದ್ದು, ಸಂಜೆ ಮುದುಕನ ರೀತಿಯಲ್ಲಿ ಅವನು ಆ ರೀತಿಯಾಗಿ ಅಲ್ಲಿ ಮೂರು ರೂಪದಲ್ಲಿ ಒಂದು ದರ್ಶನ ಕೊಡ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಯಾಕೆಂತಂದ್ರೆ ಈ ರೀತಿಯ ಜೀವನದ ಎಲ್ಲ ತಾತ್ವಿಕ ವಿಚಾರಗಳನ್ನ ಅಡಕಗೊಳಿಸಿ ಅದನ್ನ ಈ ಜನರಿಗೆ ಅದನ್ನ ಬೋಧಿಸೋಕ್ಕೋಸ್ಕರ ಬಂದಿರತಕ್ಕಂಥದ್ದು. ಇನ್ನೊಂದು ಸ್ವಾಮಿ ಮಲೆ ಅಂತೇಳಿ ನಾವು ಆರು ಪಡೆಗಳಲ್ಲಿ ತೀರ್ತಕ್ಕಂಥದ್ದು ಅಂತ ಹೇಳಿದ್ವಿ. ಈ ಸ್ವಾಮಿ ಮಲೆಯಲ್ಲಿ ಏನು ನಡೆದಿದೆ ಅದ್ಭುತ ಅಂತಂದ್ರೆ, ಆ ಓಂಕಾರ ಅನ್ನೋದಕ್ಕೆ ತಂದೆಗೆ ಬೋಧಿಸ್ತಾ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ಓಂಕಾರ ಏನು ಅಂತ ಹೇಳ್ಬಿಟ್ಟು ಶಿವನಿಗೆ ತಿಳಿಸಿರ್ತಕ್ಕಂಥದ್ದು ಸ್ವಾಮಿ ಮಲೆಯಲ್ಲಿ. ಆ ಸ್ವಾಮಿ ಮಲೆಯಲ್ಲಿ ಇರ್ತಕ್ಕಂಥ ವಿಶೇಷ ಅಂದ್ರೆ, ಓಂಕಾರದಲ್ಲಿ ಅಲ್ಲಿ ಶರವಣನ ನಾವು ನಿಲ್ಲಿಸಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಅದು ಏನಕ್ಕೆ ಅಂತಂದ್ರೆ, ಆ ಓಂಕಾರದ ಬ್ರಹ್ಮ ಪರಬ್ರಹ್ಮವನ್ನ ತಿಳ್ಕೊಂಡು ಅದನ್ನ ತಂದೆಗೆ ಬೋಧಿಸಿರ್ತಕ್ಕಂಥದ್ದು ಸ್ವಾಮಿ ಮಲೆಯಲ್ಲಿ. ಈಗ ಒಂದು ಕೋಪಿಸ್ಕೊಂಡು ಬಂದಿತ್ತಿರ್ತಕ್ಕಂಥದ್ದು ಪಳಿನಿ ಮಲೆಯಲ್ಲಾದ್ರೆ, ಆ ತಂದೆಗೆ ಓಂಕಾರವನ್ನ ಹೇಳಿಕೊಟ್ಟಿರ್ತಕ್ಕಂಥದ್ದನ್ನ ನಾವಲ್ಲಿ ಇಲ್ಲಿ ನಾವು ಈ ಮಲೆಯಲ್ಲಿ ಅಂತಂದ್ರೆ ಇದು ಸ್ವಾಮಿ ಮಲೆಯಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಆಮೇಲೆ ತಿರುಪರಕುಂಡ್ರಂ ಅಂತೇಳಿ ಮೊದಲನೇ ಮಲೆ ಇದು. ಈ ತಿರುಪರಂಕುಂಡ್ರಂ ಅಲ್ಲಿ ಏನಂತಂತಂದ್ರೆ, ಅವರು ಮದುವೆ ಆಗಿರ್ತಕ್ಕಂಥದ್ದು ಅಲ್ಲಿ, ಆ ಮದುವೆಯ ರೂಪದಲ್ಲಿ ಇರ್ತಕ್ಕಂಥದ್ದು ಅವರ ಜೋಡಿಯ ಸಮೇತ ದೇವಯಾನಿ ಮತ್ತು ಒಳ್ಳೆಯ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ವಿರಾಗಿ ರೂಪದಲ್ಲಿ ಇದ್ದಾರೆ, ಸಂಸಾರಿ ರೂಪದಲ್ಲೂ ಇದ್ದಾರೆ,
1: ವಿರಾಗಿ
0: ರೂಪದಲ್ಲೂ ಇದ್ದಾರೆ, ರಾಜ ರೂಪದಲ್ಲೂ ಇದ್ದಾರೆ. ಈ ರೀತಿಯಾಗಿ ಅನೇಕ ಬೋಧಿಸ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಅವ್ಯಯರ್ ಅಂತೇಳಿ ಒಬ್ರು ಅಜ್ಜಿ ಬರ್ತಾರೆ. ಅವರು ಆ ಒಂದು ಸುದೀರ್ಘವಾದಂತಹ ತುಂಬಾ ಜ್ಞಾನವಂತರು. ಅವರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರು ಇದು ಪಳಮುದಿರ್ ಚೋಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ಇಲ್ಲೂ ಕೂಡ ಒಂದು ಆರನೇ ಮನೆ ಇದು ಪಳಮುದಿರ್ ಚೋಲೆ ಅಂತಕ್ಕಂಥದ್ದು. ಇಲ್ಲಿ ಅವರಿಗೆ ಬಂದು ಪರೀಕ್ಷೆ ಸಣ್ಣ ರೂಪದಲ್ಲಿ ಬಂದು ಅವರಿಗೆ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಅವರ ಬುದ್ಧಿಯನ್ನ ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಪಳಮುದಿರ್ ಚೋಲೆಯಲ್ಲಿ ಅಂತಕ್ಕಂಥದ್ದು. ಆ ಪಳಮುದಿರ್ ಚೋಲೆ

0: ಕೇಳಿ ಆಮೇಲೆ ಅರುಣಗಿದೀನಾದರೂ ಕೂಡ ತಿರುಪುಗಳಂತೇಳಿ ಒಂದು ಒಂದು ಕಾವ್ಯ ಇದೆ. ಅದು ಆಡಿರ್ತಕ್ಕಂಥದ್ದು ಕೂಡ ಇದು ಪಳಮುದಿರಿ ಚೋಲೆ ಅಂತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದನ್ನ ಅಲ್ಲಿ ನೋಡ್ತೀವಿ. ಈ ರೀತಿಯಾಗಿ ಈ ಒಂದು ಆರು ಏನು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಆರು ಜಾಗಗಳು ಕೂಡ ಅರುಪಡೆ ವೀಡುಗಳು ಅಂತೇಳಿ ಈ ಒಂದೊಂದು ರೀತಿಯಾದಂತಹ ಒಂದೊಂದು ಮಹಿಮೆಗಳನ್ನು ತೋರಿಸ್ತಾ ಅಲ್ಲಲ್ಲಿ ನಿಂತಿರ್ತಕ್ಕಂಥದ್ದು. ಆದರೆ ಅಲ್ಲಿ ಪ್ರಧಾನವಾಗಿ ಇಲ್ಲಿ ಭೋಗರ ಅಂತಕ್ಕಂಥ ಸಿದ್ಧ ಪರಂಪರೆ ಬರ್ತದೆ. ಇಲ್ಲಿ ಇರ್ತಕ್ಕಂಥ ವಿಗ್ರಹ ಏನಿದೆ ಪಳಿನಿಯಲ್ಲಿ, ಆ ವಿಗ್ರಹವನ್ನು ನವಪಾಷಾಣಗಳಿಂದ ಮಾಡಿರ್ತಕ್ಕಂಥದ್ದು. ಆ ನವಪಾಷಾಣಗಳು ಅಂದರೆ ಅವು ಪರಮ ವಿಷ, ಅವುಗಳನ್ನು ಸಿದ್ಧರಿಂದ ಪರಿಪೂರ್ಣವಾಗಿ ಸಿದ್ಧ ಅಂತಂದರೆ ರಾಸಾಯನ ತತ್ವವನ್ನು ತಿಳಿದುಕೊಂಡಿರ್ತಕ್ಕಂಥವ್ರು ಅವುಗಳನ್ನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟವಾದಂಥ ಕಾಲದಲ್ಲಿ ಅವುಗಳನ್ನು ಒಂದು ಅದಕ್ಕೆ ತಂದು ಅವುಗಳು ಸಂಪೂರ್ಣ ನಾಶವಾಗದೇ ಇರತಕ್ಕಂಥ ರೀತಿಯಲ್ಲಿ ಅವುಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಭೋಗಸಿದ್ಧರು ಇದನ್ನು ಮೂರು ವಿಗ್ರಹಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಒಂದು ಪಳಿನಿ ಮಲೆಯಲ್ಲಿದೆ, ಇನ್ನೊಂದು ತೈಲದ ಬಾವಿಯ ಒಳಗಡೆ ಅದನ್ನು ಇಟ್ಟಿದ್ದಾರೆ, ಒಂದು ಯಾರದೋ ಮನೆಗೆ ಪೂಜೆಗೋಸ್ಕರ ಅದನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಒಂದು ಗ್ರಂಥಗಳ ಉಲ್ಲೇಖಗಳಲ್ಲಿ ಬರುತ್ತೆ. ಇವರು ಚೀನಾದಲ್ಲಿ ಹೋಗಿ ಇರ್ತಕ್ಕಂಥದ್ದು ಅಲ್ಲಿ ಅನೇಕವಾದಂತಹ ತತ್ವವನ್ನ ಈ ರೀತಿ ಒಂದು ಸಿದ್ಧಾಂತವನ್ನು ಅವರು ಅಲ್ಲಿ ಪ್ರಚಾರ ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖಗಳು ಬರುತ್ತೆ. ಈ ರೀತಿಯಾಗಿ ಒಂದು ಸಿದ್ಧಂ ಪರಂಪರೆಯ ಕೂಡ ಅಲ್ಲಿ ಒಂದು ಈಗ ಏನು ಪುಳಿಪಾಣಿ ಸಿದ್ಧರು ಅಂತ 18 ಸಿದ್ಧ ಪರಂಪರೆಗಳು ಬರುತ್ತೆ. ಈ ಅಯ್ಯಪ್ಪನ ಕಥೆಯಲ್ಲಿ ಕೂಡ ಈ ಸಿದ್ಧ ಪರಂಪರೆಗೂ ಕೂಡ ಸಂಬಂಧ ಇರತಕ್ಕಂಥದ್ದು, ನಾವು ಪುಳಿಪಾಣಿ ಸಿದ್ಧರ ಜೊತೆಯಲ್ಲಿ ಆ ಒಂದು ಅಯ್ಯಪ್ಪನ ಒಂದು ಸಂಬಂಧ ಇರತಕ್ಕಂಥದ್ದು ಕೂಡ ಬರ್ತದೆ. ಅದೇ ರೀತಿ ಈ ಒಂದು ಮುರುಘನ ಒಂದು ಏನಿದೆ ಇಲ್ಲಿ ಭೋಗಸುದ್ಧರು ಅಂತಕ್ಕಂಥವ್ರು ಈ ರೀತಿಯಾದಂಥ ಒಂದು ನವಪಾಷಾಣದಿಂದ ಸಿದ್ಧಪಡಿಸಿರ್ತಕ್ಕಂಥ ವಿಗ್ರಹ ಇವತ್ತು ನಾವಲ್ಲಿ ಪಳನಿ ಮಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಪಳನಿಯಲ್ಲಿರ್ತಕ್ಕಂತಹ ಮೂಲ ರೂಪದಂತೆಯೇ ಕೂಡ ಈ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಗುಡ್ಡೆಕಲ್ಲಲ್ಲಿ ಕೂಡ ಇರತಕ್ಕಂಥದ್ದು ಬಹಳ ಒಂದು ಪ್ರಸಿದ್ಧವಾದಂಥದ್ದು. ಯಾಕೆಂತಂದ್ರೆ ಅಲ್ಲಿ ನಡೀತಕ್ಕಂತಹ ಒಂದು ವಿಶೇಷವೇನಿದೆ ಅಲ್ಲಿ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೀತಕ್ಕಂಥದ್ದು. ಪುಷ್ಪ ಕಾವಡಿಗಳು ಭದ್ರಾವತಿಯಿಂದ ಬರತಕ್ಕಂಥದ್ದು, ಅಲ್ಲಿಂದ ಕೇರಳದಿಂದ ಯಾವ ರೀತಿಯಾಗಿ ಪುಷ್ಪ ಕಾವಡಿ ಪಳನಿಗೆ ಹೋಗ್ತದೋ ಅದೇ ರೀತಿ ಭದ್ರಾವತಿಯಿಂದ ಈ ಗುಡ್ಡೆಕಲ್ಲಿಗೆ ಬರತಕ್ಕಂಥದ್ದು ಕೂಡ ಇಲ್ಲೊಂದು ವಿಶೇಷವಾದಂತಹ ಪ್ರತೀತಿ. ಎಲ್ಲದೂ ಕೂಡ ಅನುಚೂನವಾಗಿ ಅವುಗಳಿಗೆ ಬೇಕಾದಂತಹ ಒಂದು ಸಂಸ್ಕಾರವತ್ತಾದಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಇಲ್ಲಿ ಕೂಡ ಮಾಡ್ತಕ್ಕಂಥದ್ದು ಇಲ್ಲೊಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದಲ್ಲದೆ ಸೂರಪದ್ಮನನ್ನ ಕೊಂದಿರ್ತಕ್ಕಂಥದ್ದು ತಿರುಚೆಂದೂರಲ್ಲಿ ಬಹಳ ವಿಶೇಷವಾಗಿ ಅದನ್ನ ಕೊಂಡಾಡ್ತಾರೆ ಅಲ್ಲಿ. ಅದು ವಿಶೇಷ ಇಲ್ಲಿ ಏನು ಆಡಿಕೃತಿಗೆ ಮತ್ತೆ ಭರಣಿ ಅಂತದ್ದು ಏನು ವಿಶೇಷವಾಗಿ ಪಳಿನಿಯಲ್ಲಿ ನಡೀತೋ ಅದೇ ರೀತಿ ತಿರುಚೆಂದೂರು ಎರಡನೇ ಮನೆ ಅದು. ಈಗ ತಿರುಪರಕುಂಡ್ರಂ ಮೊದಲನೇ ಮನೆ, ಎರಡನೇ ಮನೆ ತಿರುಚೆಂದೂರು. ತಿರುಚೆಂದೂರು ಅಲ್ಲಿರ್ತಕ್ಕಂಥದ್ದು ಏನಂದ್ರೆ ಸೂರಪದ್ಮನನ್ನ ಕೊಂದ್ಲಕ್ಕೋಸ್ಕರ ಅಲ್ಲಿ ಒಂದು ಬಂದು ನೆಲೆಸಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಅಂತಕ್ಕಂಥದ್ದು. ಅಲ್ಲಿ ಕೂಡ ಅಲ್ಲಿ ಸೂರಪದ್ಮನ ಸಂಹಾರ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಅಲ್ಲಿ ಆ ಸಮುದ್ರದ ದಡದಲ್ಲೇ ಇದ್ರು ಕೂಡ ಆ ಸುನಾಮಿ ಬಂದಂಥ ಸಂದರ್ಭದಲ್ಲಿ ಅದು ಮುಳುಗ್ದಲೇ ಇರ್ತಕ್ಕಂಥದ್ದು ಅದೊಂದು ದೈವದ ಒಂದು ವಿಶೇಷ ಅಂತಕ್ಕಂಥದ್ದು ನಾನು ಅಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತದಲ್ದಲ್ಲೇ ಇನ್ನು ಅದು ಮೂರನೇ ಮಲೆ ಪಳನಿ ಮಲೆ ಬರುತ್ತೆ. ಈಗ ಮೊದಲನೇ ಮಲೆ ಆಯಿತು, ತಿರುಪರಕುಂಡ್ರ ಮೊದಲನೇದಾಯಿತು, ತಿರುಚೆಂದೂರು ಎರಡನೇದಾಯಿತು, ಪಳನಿ ಮಲೆ ಮೂರನೇದಾಯಿತು. ಅದಾದಮೇಲೆ ಬರ್ತಕ್ಕಂಥದ್ದು ಸ್ವಾಮಿ ಮಲೆ. ಸ್ವಾಮಿ ಮಲೆಯಲ್ಲಿ ಒಂದು ಶಿವನಿಗೆ ಆ ಓಂಕಾರವನ್ನು ಹೇಳಿರ್ತಕ್ಕಂಥದ್ದನ್ನ ನಾವು ಅದು ಇಲ್ಲಿ ನಾಲ್ಕನೇ ಮಲೆಯಾಗಿ ನೋಡ್ತೀವಿ. ತಿರುತಣಿ ಅಂತಕ್ಕಂಥದ್ದು ಐದನೇ ಮಲೆ. ತಿರುತಣಿಯಲ್ಲಿ ಕೂಡ ಅಲ್ಲಿ ಕೂಡ ಮುರುಘನ ಆ ಒಂದು ಐದನೇ ಮನೆಯಲ್ಲಿ ನಿಲ್ದು ಆಮೇಲೆ ಪಳಮುದಿರ್ ಚೋಲೆಯಲ್ಲಿ ಅದು ಆರನೇ ಮನೆ. ಈ ರೀತಿಯಾಗಿ ಆರು ಮನೆಗಳಲ್ಲಿ ದಕ್ಷಿಣದಲ್ಲಿ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ಒಂದೊಂದು ಈ ವಳ್ಳಿಯನ್ನು ಮದುವೆ ಆಗಿರ್ತಕ್ಕಂಥದ್ದು, ಆ ದೇವಯಾನಿಯನ್ನು ಮದುವೆ ಆಗಿರ್ತಕ್ಕಂಥದ್ದು ಇವೆಲ್ಲವುಗಳು ಕೂಡ ಇಲ್ಲಿ ಒಂದು ಮುರುಘನ ಕಥೆಗಳಲ್ಲಿ ಮತ್ತು ಪುರಾಣಗಳಲ್ಲಿ ಬರ್ತಾ ಹೋಗ್ತದೆ. ಈ ಮುರುಘನಿಗೆ ಮತ್ತೊಂದು ಏನೇ ಅಂತಂದರೆ ಈ ಮಂಗಳ ಗ್ರಹದೊಂದಿಗೆ ಒಂದು ವಿಶಿಷ್ಟವಾದ ಪ್ರತ್ಯೇಕ ಗ್ರಹ ಅಂತಲೇ ಪರಿಗಣಿಸಿದ್ರು. ಯಾಕೆ ಅಂದರೆ ಈ ಗ್ರಹ ಇದು ಏನಂತಂದರೆ ಮಂಗಳ ಗ್ರಹಕ್ಕೆ ತುಂಬ ಸಂಬಂಧಿಸಿರುವಂಥದ್ದಾಗ್ತದೆ. ಏನಂತಂದ್ರೆ ಈ ಕೆಂಪು ಬಣ್ಣವನ್ನು ಇದು ಮಾಡಿರ್ತಕ್ಕಂಥದ್ದು, ಈ ದೋಷಗಳೇನು ಬರ್ತದೆ ಇದಕ್ಕೆಲ್ಲವೂ ಮೂಲ ಕಾರಣ ಮಂಗಳನ ಒಂದು ಕಾರಣ. ಅದಕ್ಕೋಸ್ಕರ ಮುರುಘ ಅಂತಕ್ಕಂಥದ್ದೇನಿದೆ ಇದು ಮಂಗಳ ಗ್ರಹದೊಂದಿಗೆ ಒಂದು ಜೋಡಿಸ್ತಕ್ಕಂಥದ್ದು ಒಂದು ಪ್ರತೀತಿಯಿಂದ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ.
1: ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರು ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲ ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್. ನಿಜವಾಗ್ಲೂ ತಮಿಳ್ನಾಡಿಗೆ ಹೋಗಿ ಬಂದಷ್ಟು ಖುಷಿಯಾಯಿತು ನಿಮ್ಮ ವಿಶೇಷತೆ ಬಗ್ಗೆ ಕೇಳಿ ಸರ್. ಹಾಗೆ ಅದು ಒಂದು ಹರಕೆ ಬಗ್ಗೆ ಹೇಳಿದ್ರಿ, ಆಡಿಕೆ ಬಗ್ಗೆ,
0: ಆಡಿಕೃತಿಗೆ
1: ಆಡಿಕೃತಿಗೆ ಈ ಆಡಿಕೃತಿಗೆ ಅಂದ್ರೆ ಏನ್ ಸರ್?
0: ಈ ಆಡಿ ಮಾಸದಲ್ಲಿ ಇದು ಕೃತಿ ಅಂತಕ್ಕಂಥದ್ದು ಏನಿದೆ, ಇವರು ಮುರುಗನ ಸಾಕಿರ್ತಕ್ಕಂತಹ ಕನ್ನಿಕೆಯರು ಆರು ಜನ. ಆರು ಜನರಿಗೆ ಕೃತಜ್ಞತೆ ಸಲ್ಲಿಸುವಂತ ದಿನವಾಗಿ ನಾವು ಈ ಆಡಿ ಕೃತಿಕೆಯನ್ನು ನಾವು ಆಚರಣೆ ಮಾಡ್ತೀವಿ. ಆ ಆಡಿ ಕೃತಿಕೆ ಅಂತಕ್ಕಂಥದ್ದು ಆಷಾಢ ಮಾಸ, ತಮಿಳಲ್ಲಿ ಆಡಿ ಅಂತೇಳಿ ಕರೀತಾರೆ. ಇದು ಏನು ಈ ಸೌರಮಾನದಲ್ಲಿ ಬರ್ತಕ್ಕಂತಹ ಆಷಾಢ ಮಾಸ ಇದು. ಆಷಾಢ ಮಾಸದಲ್ಲಿ ಬರುವಂತಹ ಕೃತಿಕ ನಕ್ಷತ್ರ, ಕೃತಿಕ ಮತ್ತೆ ಭರಣಿ ನಕ್ಷತ್ರ, ಆ ಎರಡು ನಕ್ಷತ್ರದ ದಿನ ಬಹಳ ಅದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಅಂತಕ್ಕಂಥದ್ದನ್ನ ಅಲ್ಲಿ ಉಲ್ಲೇಖ ಪಡಿಸಿರ್ತಕ್ಕಂಥದ್ದು ನೋಡ್ತೀವಿ. ಆ ದಿನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ವಿಶೇಷವಾದಂತ ಕಾವಡಿಗಳು ಬರ್ತದೆ. ಕೃತಿಕ ನಕ್ಷತ್ರದಲ್ಲಿ ಪುಷ್ಪ ಕಾವಡಿ ಬರ್ತದೆ, ಆಮೇಲೆ ಗಂಧ ಕಾವಡಿ, ಮತ್ತೆ ವಿಭೂತಿ ಕಾವಡಿ, ಪಾಲ್ ಕಾವಡಿ, ಅಗ್ನಿ ಕಾವಡಿ, ಆಮೇಲೆ
1: ಶ್ರೀಗಂಧ
0: ಕಾವಡಿ, ಎಳನೀರಿ ಕಾವಡಿ ಬರ್ತದೆ. ಇವೆಲ್ಲವೂ ಕೂಡ ಏನನ್ನ ಪ್ರತಿನಿಧಿಸ್ತದೆ ಅಂತಂದ್ರೆ ಅದು ಸಂಪೂರ್ಣವಾಗಿ ಅರ್ಪಣ ಭಾವವನ್ನ ಅಲ್ಲಿ ಸೂಚಿಸ್ತದೆ,
1: ಭಕ್ತಿ
0: ಭಕ್ತಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಇದು ಯುದ್ಧ ದೇವತೆ, ಈ ಏನು ಮುರುಘಾ ಅಂತಕ್ಕಂಥದ್ದು ಏನಿದೆ ಇದು ಸಂಪೂರ್ಣವಾಗಿ ಯುದ್ಧ ದೇವತೆ. ಇಲ್ಲಿ ಈ ಒಂದು ಯುದ್ಧ ದೇವತೆಯನ್ನ ಪ್ರತಿನಿಧಿಸ್ತಕ್ಕಂಥದ್ದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ತಮ್ಮ ಪಡೆಯಾಳಿಗಳು ಎಷ್ಟು ಶಕ್ತಿವಂತರಾಗಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ಅವರು ವೇಲನ್ನು ಚುಚ್ಕೊಂಡು ಅವರ ದೇಹವನ್ನು ದಂಡಿಸ್ಕೊಂಡು ಬರ್ತಾ ಇದ್ದಾರೆ. ಇದೇನಂತಂದ್ರೆ ಇವನು ದೇವಸೇನಾಧಿಪತಿಯಾಗಿರ್ತಕ್ಕಂಥದ್ದು ಮುರುಘಾ. ಈ ದೇವಸೇನಾಧಿಪತಿ ಈಗ ಸೇನೆ ಅಂತಕ್ಕಂಥದ್ದು ಪ್ರಬಲವಾಗಿದೆ ಅಂತ ಹೇಳಿ ತೋರಿಸ್ಕೊಳ್ಳೋದು ತಮ್ಮ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ಆ ರೀತಿಯಲ್ಲಿ ಈ ಒಂದು ಏನು ಎಲ್ಲಾ ರೀತಿಯಾಗಿ ಏನು ಕಾವಡಿಗಳು ಬರ್ತಾ ಇದೆ, ಈ ಕಾವಡಿಗಳೆಲ್ಲವೂ ಕೂಡ ಅವರ ಒಂದು ಶಕ್ತಿಯನ್ನು ಪ್ರದರ್ಶಿಸ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಪ್ರಧಾನವಾಗಿ ಆ ಮೂಲದಲ್ಲಿ ನಾವು ಶಾಸ್ತ್ರಗಳನ್ನ ಆಧಾರವಾಗಿಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಇದನ್ನ ನೋಡ್ತಾ ಹೋದ್ರೆ ಇದು ದೇವಸೇನಾಪತಿಯಾಗಿರ್ತಕ್ಕಂತಹ ಮುರುಘಾ ಏನಿದ್ದಾನೆ ಅದು ಸಂಪೂರ್ಣವಾಗಿ ತನ್ನ ಸೈನ್ಯದ ಒಂದು ಪ್ರಬಲತೆಯನ್ನ ತೋರಿಸ್ತಕ್ಕಂಥದ್ದು ಈ ದಿನದಲ್ಲಿ ನಡೀತಾ ಇದೆ. ಆ ಸೇನಾ ಪಡೆಗಳು ಇವತ್ತು ಪಳಿನಿಗೆಯಲ್ಲಿ ಸಂಪೂರ್ಣವಾಗಿ ಆ ಕಾವಡಿಗೆ ಮುಖಾಂತರವಾಗಿ ತಮ್ಮನ್ನು ತಾವು ಅರ್ಪಿಸ್ತಾ ಆ ಅದ್ವೈತ ಸಿದ್ಧಾಂತವನ್ನು ಅಂದ್ರೆ ಇಲ್ಲಿ ನನ್ನ ದೇಹ ಅಂತಕ್ಕಂಥದ್ದು ಏನೂ ಅಲ್ಲ, ಆ ಆತ್ಮಭಾವ ಆಗಿರ್ತಕ್ಕಂಥ ನಿರಾಕಾರ ನಿರ್ಗುಣ ನಿರ್ಭುರ ಬ್ರಹ್ಮ ಅಂತೇಳಿ ಓಂಕಾರವನ್ನ ಏನು ತಂದೆಗೆ ಬೋಧಿಸ್ತಾರಲ್ವ, ಇದು ಸಂಪೂರ್ಣ ನಿರಾಕಾರ ತತ್ವವನ್ನ ಅಲ್ಲಿ ಹೇಳ್ತಕ್ಕಂಥದ್ದು. ಈ ಭೌತಿಕವಾದಂತಹ ಶರೀರ ಅಂತಕ್ಕಂಥದ್ದು ನಶ್ವರವಾಗಿರ್ತಕ್ಕಂಥದ್ದು, ಆದ್ರೆ ಇಲ್ಲಿರ್ತಕ್ಕಂಥದ್ದು ಏನಂತಂದ್ರೆ ಒಂದು ಹೂವಿನ ಪುಷ್ಪ ಕಾವಡಿ ಬರ್ತದೆ. ಹೂವು ಏನ್ ಹೇಳ್ತದೆ ಅಂತಂದ್ರೆ ಅದು ಒಂದೇ ಒಂದಿನ ಬದುಕ್ತದೆ, ಆದ್ರೆ ಅದು ಸಂಜೆ ಆಗುವುದರೊಳಗೆ ತನ್ನ ದೇವರ ಪಾದಕ್ಕೆ ಸಮರ್ಪಣೆಯಾಗಿ ಅರ್ಪಣೆ ಮಾಡಿಕೊಂಡು ಅದು ದೇವರ ಪಾದದಲ್ಲಿ ಸೇರಿಕೊಂಡು ಅದು ಅನನ್ಯವಾಗಿ ಹೋಗ್ತದೆ. ಅದೇ ರೀತಿ ಈ ಮನುಷ್ಯ ಅಂತಕ್ಕಂಥದ್ದು ಏನಿದೆ ಇದು ಸಂಪೂರ್ಣವಾಗಿ ನಶ್ವರವಾಗಿರ್ತಕ್ಕಂತಹ ಭೌತಿಕ ದೇಹವನ್ನ ಒಂದು ಪಡ್ಕೊಂಡು ಬಂದಿದೆ, ಆದ್ರೆ ಅದು ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಲೀನ ಆಗ್ಬೇಕು ಈ ಅಂತಕ್ಕಂಥ ಒಂದು ಮಹೋನ್ನತ ತತ್ವವನ್ನ ಈ ಒಂದು ಕಾವಡಿ ಮುಖಾಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಅದರ ಹಿನ್ನೆಲೆ ಇರತಕ್ಕಂಥದ್ದು ಏನಿದೆ ಈ ಶಾಶ್ವತದಲ್ಲಿ ಅಂತ ಸತ್ಯತೆಯಲ್ಲಿ ನಾವು ಲಯಿಸುವಂತಹ ಒಂದು ಪ್ರಕ್ರಿಯೆಯನ್ನ ಬೇರೆ ಬೇರೆ ವಿಧಾನದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಅದ ಈ ಕಾವಡಿಗಳನ್ನ ಮುಖಾಂತರ ಅದ ಪುಷ್ಪ ಕಾವಡಿ ಆಗ್ಲಿ, ಮೀನ್ ಕಾವಡಿ ಆಗ್ಲಿ, ಆ ಒಂದು ಅಗ್ನಿ ಕಾವಡಿ ಆಗ್ಲಿ, ಮತ್ತೆ ಭರಣಿ ಕಾವಡಿ ಆಗ್ಲಿ. ಭರಣಿ ಕಾವಡಿಯಲ್ಲಿ ಏನು ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ಸಮರ್ಪಣೆ ಆಗ್ತಾ ಹೋಗ್ತದೆ. ಇದರಲ್ಲಿ ಏನಂತಂತಂದ್ರೆ ಒಂದು ಇಲ್ಲಿ ಒಂದು ದೇವಾಲಯ ಇದೆ, ಇನ್ನೊಂದು ದೇವಾಲಯದಲ್ಲಿ ಅಲ್ಲಿ ಆ ಭರಣಿ ಕಾವಡಿ ಆ ರೀತಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಮೀನನ್ನ ಬೆಳಗ್ಗೆನೆ ಹೋಗಿ ಇಟ್ಕೊಂಡು ಬಂದಿರತಕ್ಕಂಥದ್ದು ಮುರುಘಾ, ಅದು ನೀರು ಸೋರ್ತಾ ಇರ್ತದೆ. ಆ ಒಂದು ಬಾಲ ಲೀಲೆಗಳನ್ನು ತೋರಿಸ್ತಾ ಇರತಕ್ಕಂತಹ ರೂಪದ್ದು ಕೂಡ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಜಾನಪದ ಕಥೆಗಳ ರೂಪದಲ್ಲಿ ಕೇಳ್ತಾ ಹೋಗ್ತೀವಿ. ಅದಲ್ದಲೇನೆ ಇದೇ ರೀತಿ ಒಂದು ಪರಿಪಾಠದಲ್ಲಿ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅನೇಕ ಕಥೆಗಳು ಬರ್ತದೆ. ಆ ಒಬ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಕಾವಡಿಯನ್ನ ತಗೊಳೋದಕ್ಕೆ ವ್ರತಬದ್ಧವಾಗಿ ಅವರು ಒಂದು ನಿಯಮಗಳ ಪಾಲನೆಯೆಲ್ಲ ಮಾಡಿದ್ರು, ಆದ್ರೆ ಅದನ್ನು ಎತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಒಂದು ಮಗು ತೀರ್ಕೊಳ್ಳುವಂಥದ್ದಾಗ್ತದೆ. ಆದ್ರೆ ಅದನ್ನ ಅವರು ಶ್ರದ್ಧೆಯಿಂದ ಮಾಡಿ ಅದನ್ನು ತಗೊಂಡೋಗಿ ಅದನ್ನು ಸಮರ್ಪಣೆ ಮಾಡಿ ಬರುವಂತ ಸಂದರ್ಭದಲ್ಲಿ ಆ ಮಗು ಜನ್ಮ ತಾಳ್ತು ಅಂತಕ್ಕಂಥದ್ದು ಒಂದು ಜನಪದ ಕಥೆ ಕೂಡ ಒಂದು ನೆಲವಿನಲ್ಲಿ ಇದೆ. ಅದು ಕೇರಳ ಮತ್ತು ತಮಿಳುನಾಡಿನ ಭಾಗಗಳಲ್ಲಿ ಬಹುಪ್ರಖ್ಯಾತವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಅದ್ಭುತಗಳು ಸಂಪೂರ್ಣ ಸಂಭವಿಸ್ತದೆ ಅಂತಕ್ಕಂಥದ್ದು ಸಮಾಜದಲ್ಲಿ ಬಹಳ ನಂಬಿಕೆ ಬರುತ್ತೆ. ಆದ್ರಿಂದ ಅವರು ಶ್ರದ್ಧಾಭಕ್ತಿಯಿಂದ ಒಂದು ತಿಂಗಳ ಅಂದ್ರೆ ಆಡಿ ಮಾಸ ಯಾವಾಗ ಹುಟ್ಟುತ್ತೋ ಅವತ್ತಿಂದನೇ ಕೂಡ ನೆಲದಲ್ಲಿ ಮಲಗುವಂಥದ್ದು, ಮತ್ತೆ ಏನು ಮಾಂಸ ಆಹಾರಗಳನ್ನು ತೀರಿ ಸಾತ್ವಿಕ ಜೀವನವನ್ನು ನಡೆಸತಕ್ಕಂಥದ್ದು, ಸತ್ಯವನ್ನು ನುಡಿತಕ್ಕಂಥದ್ದು, ಮತ್ತೆ ಎಲ್ಲ ರೀತಿಯ ಪದ್ಧತಿಗಳನ್ನು ಒಂದು ಅನುಷ್ಠಾನ ಮಾಡಿದ ನಂತರದಲ್ಲಿ ಮಾತ್ರ ಈ ರೀತಿ ಮಾಡೋಕ್ಕೆ, ಅಂದ್ರೆ ಒಂದು ಪವಿತ್ರತೆ ಬರಬೇಕು ಅಂತಂದ ಸಂದರ್ಭದಲ್ಲಿ ಈ ರೀತಿ ಪವಿತ್ರವಾದಂತಹ ಆಚರಣೆಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ
1: ಹೋಗ್ತಾರೆ.
0: ಪಾಲಿಸಲೇಬೇಕು, ಇಲ್ಲಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಯಾರೇ ಯಾವುದನ್ನೇ ತುಚ್ಛವಾಗಿ ಹೇಳಿದ್ರು ಕೂಡ ಅದನ್ನ ಪರಿಪೂರ್ಣವಾಗಿ ಅದನ್ನ ತಮ್ಮಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದು ಆ ರೀತಿಯಾದಂತ ಒಂದು ತೋರಿಸೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಕೂಡ. ಅಂದ್ರೆ ಯಾವುದನ್ನು ಕೂಡ ನಾವು ಮಾಡಬಹುದು ಅನ್ನತಕ್ಕಂಥದ್ದನ್ನ ಒಂದು ಇದನ್ನು ಕೂಡ ಈ ಒಂದು ತತ್ವ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತದೆ. ಅಂದ್ರೆ ಈ ಇದರ ಸಂಪೂರ್ಣವಾಗಿ ನೋಡುವಂತ ಸಂದರ್ಭದಲ್ಲಿ ಈಗ ನಾವು ಅದೇ ಭರಣಿ ಕಾವಡಿಗಳಲ್ಲಿ ತರುವಂಥದ್ದು ಅಂದ್ರೆ ಆ ಭರಣಿ ಕಾವಡಿಗಳಲ್ಲಿ ಎರಡು ಕಡೆ ಇದು ನೋಡಿ, ನಾವು ಒಂದು ಪೂಜೆಗೆ ಹೋಗುವಂತ ಸಂದರ್ಭದಲ್ಲಿ ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಯಾವುದೋ ಒಂದು ಹೂ ಬುಟ್ಟಿಯಲ್ಲಿ ತಗೊಂಡೋಗ್ತೀವಿ. ಆದ್ರೆ ಇದನ್ನ ಕೇರಳದಿಂದ ಕರ್ನಾಟಕದಿಂದ ಬೇರೆ ಬೇರೆ ಭಾಗಗಳಿಂದ ದೂರದಿಂದ ಹೋಗ್ಬೇಕಿತ್ತು, ಅವಾಗ ನಡ್ಕೊಂಡು ಹೋಗ್ಬೇಕಿತ್ತು. ಅವಾಗ ಅವ್ರು ಏನ್ ಮಾಡ್ತಿದ್ರು, ಒಂದು ಕೋಲನ್ನ ಇಟ್ಕೊಂಡು ಆ ಕಡೆ ಒಂದು ಕಡೆ ಒಂದು ಹೂವಿನ ಏನೇನ್ ಬೇಕು ಆ ಅಭಿಷೇಕಕ್ಕೆ ಬೇಕಾಗಿರುವಂತಹ ಪನ್ನೀರು, ವಿಭೂತಿ, ಈ ಗಂಧ, ಈ ಕುಂಕುಮ, ಇವನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಸಾಮಗ್ರಿಗಳನ್ನೆಲ್ಲ ಇನ್ನೊಂದ್ ಕಡೆ ಕಾಯಿ, ಹಣ್ಣು, ಹೂವು ಇದನ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಅದನ್ನ ಯಾವ ರೀತಿ ನಾವು ತಗೊಂಡೋಗ್ತಿತ್ತು ಅದೇ ರೀತಿ ಆ ಕಾವಡಿಯಲ್ಲಿ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಅದನ್ನ ದೂರದಿಂದ ಇಟ್ಕೊಂಡು ಬರಕ್ ಈಸಿ ಆಗ್ತದೆ. ಅದು ಇದನ್ನ ಎರಡು ಒಂದು ಅವ್ರು ತಗೊಂಡ್ ಬರೋದಕ್ಕೂ ಈಸಿ ಆಗುತ್ತೆ, ಇದು ದೂರ ಪ್ರಯಾಣ ಮಾಡೋದಕ್ಕೂ ಕೂಡ ಅವರಿಗೆ ಎರಡು ಕಡೆ ಸಮಾನ ಭಾರ ಇರೋದ್ರಿಂದ ಅವರು ತುಂಬಾ ದೂರದವರೆಗೆ ಕೂಡ ಅದನ್ನ ಸರಳವಾಗಿ ತಗೊಂಡು.
1: ಇನ್ನು ತುಂಬಾ ಸುಲಭವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಶ್ರವಣನ ಪಿತೃಭಕ್ತಿ, ಶ್ರವಣ ಕುಮಾರ
0: ತನ್ನ ತಂದೆ ತಾಯಿಗಳನ್ನ ಎತ್ಕೊಂಡು ಆ ಒಂದು ಅವನ ಏನು ಪುತ್ರ ಧರ್ಮವನ್ನ ಪಾಲಿಸಿ ಇಡೀ ವಿಶ್ವವನ್ನ ತನ್ನ ತಂದೆ ತಾಯಿಗಳು ಕುರುಡರಾಗಿದ್ರು ಕೂಡ ಅವರನ್ನ ತೋರಿಸ್ತಕ್ಕಂತ ಶ್ರವಣಕುಮಾರನ ಒಂದು ಭಕ್ತಿನೂ ಕೂಡ ಇಲ್ಲಿ ನಾವು ಅದನ್ನ ಸ್ಮರಿಸಬಹುದು. ಯಾಕೆಂತಂದ್ರೆ ಭಾರತೀಯ ಚಿಂತನೆಗಳೆಲ್ಲ ಪವಿತ್ರತೆಯ ಅಡಿಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಏನಂದ್ರೆ ತನ್ನ ಧರ್ಮವನ್ನ ಶ್ರದ್ಧೆಯಿಂದ ಮಾಡಬೇಕು, ಪರರಾಗಿ ಯಾರಿಗೂ ತೊಂದರೆ ಆಗಬಾರದು ಅಂತಕ್ಕಂಥ ಒಂದು ವಿಶ್ವದ ಸಂದೇಶವನ್ನ ಕೊಡ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರತಿಯೊಂದು ಸನ್ನಿವೇಶ ಸಂದರ್ಭಗಳಲ್ಲಿ ಅದರ ಹಿನ್ನೆಲೆಯನ್ನ ನೋಡ್ತಾ ಹೋದಾಗ ಅದು ಒಂದು ಸತ್ಯತೆಯನ್ನು ಸಾರ್ತಕ್ಕಂಥದ್ದು ಇಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸಂಸ್ಕೃತಿ ಮತ್ತೆ ಸಂಪ್ರದಾಯ ಈ ಎಲ್ಲ ಸಂಪ್ರದಾಯ ಅದರೊಳಗೆ ಮಿಶ್ರಿತವಾಗಿರ್ತಕ್ಕಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ ಅಂತೇಳಿ. ಅದರಲ್ಲಿ ಇದು ಏನಂತಂದ್ರೆ ಈಗ ಒಂದು ವೀರ ಕಲೆಗಳು ಅಂತೇಳಿ ನಾವು ನೋಡ್ತೀವಿ. ಯಾಕೆಂತಂದ್ರೆ ಆ ಯುದ್ಧ ದೇವತೆ ಆಗಿರೋದ್ರಿಂದ ತನ್ನ ವೀರ ಕಲೆಗಳನ್ನ ಇಲ್ಲಿ ಪ್ರದರ್ಶಿಸ್ತಾ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಪುಷ್ಪ ಕಾವಡಿಗಳನ್ನ ನೋಡುವಂತ ಸಂದರ್ಭದಲ್ಲಿ ಕಣ್ಣಿಗೆ ಮನೋಹರವಾಗ್ತದೆ. ಆ ನಾದಕ್ಕೆ ತಕ್ಕಂತೆ ಆ ದೇಹಕ್ಕೆಲ್ಲ ಗಂಧವನ್ನ ಬಳಕೊಂಡು ಕಾಲಿಗೆಜ್ಜೆ ಕಟ್ಕೊಂಡು ಅದಕ್ಕೆ ತಕ್ಕಂತಹ ವೇಷಭೂಷಣಗಳು ಅದಕ್ಕೆ ತಕ್ಕಂತಹ ಮೈಲಿನ ಅಂದ್ರೆ ಇದೇ ನವಿಲಿನ ಒಂದು ಗರಿಗಳೇನಿದೆ ಅದು ವರ್ಣರಂಜಿತವಾಗಿರ್ತದೆ. ಆ ರೀತಿಯಾಗಿ ಜೀವನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಯಾವಾಗ ನಾವು ಅರ್ಥಪೂರ್ಣವಾಗಿ ಬದುಕ್ತೀವೋ ಅವಾಗ ಅದು ಆ ಒಂದು ಸುಂದರವಾಗಿರ್ತದೆ ಅಂತಕ್ಕಂಥ ಒಂದು ತತ್ವವನ್ನ ಕೊಡ್ತಕ್ಕಂಥದ್ದು. ಅದನ್ನ ಲಯಬದ್ಧವಾಗಿ ಕುಣಿದಾಗ ಅದು ಪರಿಪೂರ್ಣತೆಯನ್ನು ಪಡಿತದೆ ಅಂತಕ್ಕಂಥ ತತ್ವವನ್ನ ಈ ರೀತಿಯಾಗಿ ಎಲ್ಲ ಅನೇಕ ಆಯಾಮಗಳಲ್ಲಿ. ಇದರಲ್ಲಿ ಇನ್ನೊಂದೇನಂತಂದ್ರೆ ಇದನ್ನ ಜಾನಪದೀಯ ಕಲೆಯಾಗಿ ಕೂಡ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಯಾವ ರೀತಿ ಅಂತಂದ್ರೆ ಅದನ್ನ ಯಾರು ಅದನ್ನ ಸಂಪೂರ್ಣವಾಗಿ ಅದರೊಳಗೆ ತೊಡಗಿ ಆ ಒಂದು ನಾದಕ್ಕೆ ಲಯಬದ್ಧವಾಗಿ ಕುಣಿಯುವಂತ ಸಂದರ್ಭದಲ್ಲಿ ಕೈಯನ್ನು ಬಿಟ್ಟು ಅದನ್ನು ಕುಡಿಯುವಂಥದ್ದು ಕರಗ ಮತ್ತೆ ಈ ಕಾವಡಿ ಆಟಗಳಲ್ಲಿ ಇದು ಒಂದು ಇದೊಂದು ಪ್ರತ್ಯೇಕತೆಯನ್ನ ನಾವು ನೋಡ್ತೀವಿ. ಇದು ತಮಿಳುನಾಡು ಮತ್ತೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಈ ರೀತಿಯಾದಂತ ಒಂದು ಜನಪದ ಪ್ರಕಾರವನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ಕಮಾನ ಆಕಾರದಲ್ಲಿ ಇರ್ತಕ್ಕಂತಹ ಒಂದು ಕಾವಡಿ, ಆ ಮಧ್ಯದಲ್ಲಿ ಅದನ್ನ ತಲೆ ಮೇಲೆ ಇಟ್ಕೊಂಡು ಅದನ್ನ ಕೈಬಿಟ್ಟು ಕುಣಿಯಂತ ಒಂದು ಕಲೆಯನ್ನ ಪ್ರಕಾರವು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದೆಲ್ಲವೂ ಕೂಡ ಒಂದು ಜನಪದ ಪದದಲ್ಲಿ ಇರ್ತಕ್ಕಂತಹ ಒಂದು ವಿಶಿಷ್ಟತೆ. ಅದು ಇವತ್ತಿನ ದಿನಗಳಲ್ಲಿ ಅಳಿವಿನ ಅಂಚಿಗೆ ಹೋಗಿದೆ. ಮತ್ತೆ ಇದ್ರ ಜೊತೆಯಲ್ಲಿ ಸಿಂಧು ಇವುಗಳನ್ನೆಲ್ಲ ಸುಮ್ಮನೆ ತರ್ತಾ ಇರಲಿಲ್ಲ. ಇದ್ರ ಜೊತೆಯಲ್ಲಿ ಸಿಂಧು ಪಾಟು ಅಂತೇಳಿ ಪಾಡ್ಕೊಂಡು ಅವರು ತರೋವಂಥದ್ದು ಮಾಡ್ತಾ ಇದ್ರು. ಅದರೊಳಗೆ ಆ ಒಂದು ಚರಿತ್ರೆಗಳನ್ನು ಹೇಳ್ತಾ ಬರ್ತಾ ಇದ್ರು. ಅಂದರೆ ಆ ಈ ಮುರುಘ ಅಂತ ಸ್ಕಂದ ಪುರಾಣಗಳಲ್ಲಿ ಬರ್ತಕ್ಕಂತಹ ಅನೇಕವಾದಂತಹ ಚರಿತ್ರೆಗಳು ಇವುಗಳ ಇರ್ತಕ್ಕಂತಹ ಮಹತ್ವಗಳನ್ನು ಹಾಡುಗಳ ಮುಖಾಂತರವಾಗಿ ಅರೋಹರ ಹರಹರ ಅಂತ ಹೇಳಿ ಹೇಳ್ತಾ ಅದನ್ನು ಹೇಳ್ತಾ ಹೋಗ್ತಾ ಇದ್ರು. ಅದರಲ್ಲಿ ಒಂದು ಕವಚ ಒಂದು ಬರ್ತದೆ. ಆ ಕವಚವನ್ನ ಯಾರು 36 ಬಾರಿ ಅದನ್ನ ಹೇಳ್ತಾರೋ ಅವರಿಗೆ ಸಂಪೂರ್ಣವಾದಂತಹ ರಕ್ಷೆಯನ್ನ ಸರ್ವ ದಿಕ್ಕುಗಳಿಂದನೂ ಕೂಡ ಶರವಣ ಭವ ಅಂತಕ್ಕಂತಹ ಒಂದು ನಾಮದ ಮುಖಾಂತರವಾಗಿ ಷಟ್ಕೋನಗಳನ್ನ ಹಾಕಿರ್ತಕ್ಕಂತಹ ಒಂದು ಚಿತ್ರ ಏನು ಮುರುಘ ಅಂತ ಹೇಳಿದ ತಕ್ಷಣ ಷಟ್ಕೋನ 6 ಮುಖಗಳು ಆ 6 ಕನ್ನಿಕೆಗಳು ಈ ರೀತಿಯಾಗಿ ಅವುಗಳಿಗೆ ಒಂದು ನಾವು ಸಲ್ಲಿಸ್ತಕ್ಕಂಥ ಇವತ್ತೇನು ಆಡಿ ಕೃತಿಕೆ ದಿನದಲ್ಲಿ ಸಲ್ಲಿಸ್ತಾ ಇರ್ತಕ್ಕಂಥ ಕೃತಜ್ಞತೆ ಏನಿದೆ ಅದೆಲ್ಲವೂ ಕೂಡ ಇದರ ಒಂದು ಒಂದು ಷಟ್ಕೋನದಲ್ಲಿರ್ತಕ್ಕಂತಹ ಮುರುಘನ ತಾತ್ವಿಕ ಹಿನ್ನೆಲೆಯಲ್ಲಿ ಬರ್ತದೆ. ಆ ಶರವಣ ಭವ ಅಂತಕ್ಕಂಥದ್ದು 6 ಅಕ್ಷರಗಳು ಬರ್ತದೆ. ಆ 6 ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಆ ಒಂದು ಕವಚ ಒಂದು ಅಂದರೆ ಶರವಣ ಭವ ಅಂತಕ್ಕಂಥದ್ರ ಒಂದು ಮುರುಘ ಕವಚವನ್ನು ಯಾರು ಪಡಿಸ್ತಾರೋ ಅವರಿಗೆ ಆ ರೀತಿಯಾದಂಥ ಅಂದರೆ ಆ ಸದೃಢವಾದಂಥ ಯುದ್ಧದಲ್ಲಿ ಗೆಲ್ಲುವಷ್ಟು ಬಲವಂತಕ್ಕಂಥದ್ದು ಸರ್ವ ದಿಕ್ಕುಗಳಿಂದನೂ ಯಾವ ಆಯುಧಗಳು ಅವರನ್ನು ಏನೂ ಮಾಡಲಾರದು ಅಂತಕ್ಕಂಥ ಒಂದು ಚಿಂತನೆಗಳನ್ನು ಅದರೊಳಗೆ ಅವರು ಉಲ್ಲೇಖಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದಲ್ದಲೇ ಮತ್ತೆ ಇನ್ನು ಬೇರೆ ಬೇರೆ ಇಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದರನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಆ ಕುಕ್ಕೆದಲ್ಲಿರ್ತಕ್ಕಂಥ ನಾಗರೂಪದಲ್ಲಿರ್ತಕ್ಕಂಥದ್ದು ನಾಗರೂಪದಲ್ಲಿ ಈಗ ನಾವು ಈ ನಾಗ ಆರಾಧನೆ ಅಂತಕ್ಕಂಥದ್ದು ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ಈ ಆರಾಧನೆ ಈ ನಂಬಿಕೆ ಅಂತಕ್ಕಂಥದ್ದು ಇದೆ. ಯಾಕೆಂತಂದರೆ ಈ ಆದಿಶೇಷನೇ ಈ ಭೂಮಿಯನ್ನು ಎತ್ತಿಟ್ಕೊಂಡಿರ್ತಕ್ಕಂಥದ್ದು. ಈ ಭೂಮಿಯನ್ನು ಎತ್ತಿರ್ತಕ್ಕಂಥದ್ದು ನಾಗ ಒಂದು ತತ್ವದಲ್ಲಿ ಆದರೆ ಆ ನಾಗ ಅಂತಕ್ಕಂಥದ್ದು ಸುಬ್ರಹ್ಮಣ್ಯನೇ ಮೂಲ ಆ ನಾಗ ದೇವತೆಗಳಿಗೆಲ್ಲ ಅಂತಕ್ಕಂಥದ್ದನ್ನು ಉಲ್ಲೇಖ ಹೋಗ್ತಾರೆ. ಈ ರೀತಿಯಲ್ಲಿ ನಾವು ಎಲ್ಲ ಆಯಾಮಗಳಲ್ಲಿ ನೋಡಿದ್ರು ಕೂಡ ಈ ಮೂಲ ತತ್ವ ಅಂತಕ್ಕಂಥದ್ದು ಏನು ಹೇಳ್ತಾ ಇದೆ ಅಂತಂದರೆ ಅದನ್ನು ಓಂಕಾರದಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಓಂ ಅಂತೇಳಿ ಅದನ್ನು ಇನ್ನು ತಮಿಳಲ್ಲಿ ಬರೆದಿರ್ತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ಒಂದು ಒಂದು ಸತ್ಯಪರ ತತ್ವಗಳನ್ನು ಹೇಳೋದಕ್ಕೆ ಈ ರೀತಿ ವಿವಿಧ ಆಯಾಮಗಳಲ್ಲಿ ಒಂದು ಒಂದು ಸಂಸ್ಕೃತಿ ಸಂಪ್ರದಾಯ ಇವೆಲ್ಲವೂ ಸಮಾಗಮ ಆಗಿ ಒಂದು ಅನುಸಂಧಾನ ಮಾಡಿಕೊಂಡುವಂತಹ ಒಂದು ಒಂದು ಹಬ್ಬವಾಗಿ ನಾವು ಆಡಿ ಕೃತಿಕೆಯನ್ನು ನಾವು ನೋಡೋಕೆ.
1: ಅಂದ್ರೆ ಸರ್, ಸಮುದ್ರದ ಉಪ್ಪಿಗೂ ಬೆಟ್ಟದ ನೆಲ್ಲಿಕಾಯಿಗೂ ಎತ್ತಣದತ್ತ ಸಂಬಂಧವಯ್ಯ ಅನ್ನೋ ಒಂದು ಮಾತಿದೆ. ಇಲ್ಲಿ ತಮಿಳುನಾಡು ಪಳನಿಗೂ ನಮ್ಮ ಗುಡ್ಡೆಕಲ್ ಜಾತ್ರೆಗೂ ಎಷ್ಟು ಒಂದು ಅನನ್ಯವಾದ ಸಂಬಂಧ ಇದೆ ಅಲ್ವಾ ಮಂಜುನಾಥ್ ಸರ್?
0: ಆದರೆ ಇದು ಏನಾಗ್ತದೆ ಅಂತಂದರೆ ಇದು ಯಾವುದೇ ಇದನ್ನು ಕೂಡ ಅದರಲ್ಲಿ ಯಾವುದು ಸತ್ಯವಾಗಿರುತ್ತದೋ ಅದು ಸಂಪೂರ್ಣವಾಗಿ ಜನರು ಸ್ವೀಕಾರ ಮಾಡ್ತಾರೆ. ಮತ್ತು ಅದು ಬೆಳೆಯೋದಕ್ಕೆ ಯಾವುದು ಸತ್ಯವೋ ಅದಕ್ಕೆ ಯಾವುದೇ ಆಧಾರಗಳು ಬೇಡ. ಅದು ಸತ್ಯ ಯಾವತ್ತೂ ಕೂಡ ನಿರಾಧಾರವಾಗಿರ್ತಕ್ಕಂಥದ್ದು. ಯಾರು ಕೂಡ ಅದಕ್ಕೆ ತಡೆ ಹಿಡಿದು ನಿಲ್ಲಿಸ್ಬೇಕು ಯಾವುದರಿಂದ ಕಟ್ಟಿ ಹಾಕಬೇಕು ಅಂತಕ್ಕಂಥದ್ದು ಬೇಡ. ಅದು ಸಹಜವಾಗಿ ಸ್ವಯಂವಾಗಿ ಎಲ್ಲೂ ಕೂಡ ಅದನ್ನು ಸಾರ್ಥಕ ಅದು ಸಮರ್ಥವಾಗಿ ನಿಲ್ತದೆ ಅಂತಕ್ಕಂಥದ್ದು ವಿಚಾರ.
1: ಹಾಗೆ ಸರ್, ಈ ಕಾವಡಿ ಹೊತ್ತವರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನ ಅಂದ್ರೆ ವಸ್ತ್ರಗಳನ್ನ ಹಾಕೊಂಡು ಅಂದ್ರೆ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು
0: ಯಾವುದೇ ತಾರದ ಮೇಲೆ ಅರಿಶಿಣವನ್ನ ನಾವು ಅರಿಶಿಣ ಬಟ್ಟೆ ಮತ್ತೆ ಕೆಂಪು ಬಟ್ಟೆ ಉಟ್ಟದನ್ನ ಉಳಿದು ಈ ಅರಿಶಿಣ ಅಂತಕ್ಕಂಥದ್ದು ಪವಿತ್ರತೆಯನ್ನ ಸೂಚಿಸ್ತದೆ. ಆ ಪವಿತ್ರತೆ ಅಂತಂದ್ರೆ ಅದು ಶುಭ್ರತೆ. ನಾವು ಏನನ್ನೇ ಮಾಡ್ಬೇಕಾದ್ರೂ ಕೂಡ ಪವಿತ್ರವಾದಂತ ಮನಸ್ಸಲ್ಲಿರ್ಬೇಕು, ಪವಿತ್ರವಾಗಿರ್ಬೇಕು ದೇಹ ಅಂತೇಳಿ ಈ ಅರಿಶಿಣ ಬಣ್ಣವನ್ನ ಉಟ್ಕೊಂಡು ಹೋಗಿರ್ತಕ್ಕಂಥದ್ದು ಪವಿತ್ರತೆಯ ಒಂದು ಪ್ರತೀಕ. ನಾವು ಪವಿತ್ರವಾಗಿದ್ದಂಥ ಸಂದರ್ಭದಲ್ಲಿ ಉನ್ನತವಾದಂಥದ್ದು ಅಂದರೆ ನಮ್ಮ ಯೋಚನೆಗೆ ನಿಲುಕದಷ್ಟು ಸಾಮರ್ಥ್ಯ ಅಂತಕ್ಕಂಥದ್ದು ನಮ್ಮೊಳಗೆ ವೃದ್ಧಿಸ್ತದೆ ಅಂತಕ್ಕಂಥದ್ದನ್ನ ಅಲ್ಲಿ ಮನೋಬಲವನ್ನ ತೋರಿಸ್ತಕ್ಕಂಥದ್ದನ್ನ ನಾವು ಅಲ್ಲಿ ನೋಡ್ತೀವಿ.
1: ಅಷ್ಟೇ ಅಲ್ಲ, ಅದರಿಂದ ನಮಗೆ ಒಂದು ಏಕಾಗ್ರತೆ ಬರುತ್ತೆ, ಮನಸ್ಥಿತಿ ನಮ್ ಚೆನ್ನಾಗಿರುತ್ತೆ.
0: ಈ ಏಕಾಗ್ರತೆ ಅಂದಾಗ ನಮಗೆ ಒಂದು ನೆನಪಾಯ್ತು. ಈಗ ವಿವೇಕಾನಂದರನ್ನ ಒಂದ್ ಸಮಯ ಎಲ್ಲರೂ ಕೇಳಿದ್ರಂತೆ, ನೀವು ಇಷ್ಟೆಲ್ಲ ಪಾಂಡಿತ್ಯವನ್ನ ತಿಳ್ಕೊಂಡಿದ್ದೀರಾ ಅಂದ್ರೆ ಅಮೆರಿಕದಲ್ಲಿ ಹೋದಂತ ಸಂದರ್ಭದಲ್ಲಿ ಅವರನ್ನ ಎಷ್ಟೋ ಒಂದು ಮಹಾವಿದ್ವಾಂಸರೆಲ್ಲ ಸುಮಾರು ದಿನಗಟ್ಟಲೆ ಕೇಳುವಂಥ ಪ್ರಶ್ನೆಗೂ ಅವರು ಸರಾಗವಾಗಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ನೀವು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಏನನ್ನ ನೀವು ಏನನ್ನ ಓದ್ಬೇಕು ಅಂತ ಇಷ್ಟಪಡ್ತೀರಾ ಅಂತ ಹೇಳಿ ಕೇಳಿದಾಗ ಅವ್ರು ಅವಾಗ ಅವರು ಉತ್ತರ ಕೊಡ್ತಾರೆ ಏನಂತಂದ್ರೆ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದೆ ಅಂತ ಸಂದರ್ಭದಲ್ಲಿ ನಾನು ಏನೂ ಓದೋದಿಲ್ಲ, ನಾನು ಏಕಾಗ್ರತೆಯನ್ನು ಮಾತ್ರ ನಾನು ಗಳಿಸ್ತೀನಿ. ಯಾಕೆ ಅಂತಂದ್ರೆ ಏಕಾಗ್ರತೆ ಮಾತ್ರ ಒಂದಿದ್ರೆ ನಾವು ಯಾವುದನ್ನ ಬೇಕಾದ್ರೂ ಕೂಡ ವಶಪಡಿಸ್ಕೊಳ್ಬಹುದು. ಅದಕ್ಕೋಸ್ಕರ ಪ್ರಚಂಡವಾದಂತಹ ಏಕಾಗ್ರತೆ ಮಾತ್ರ ಸಾಕು ನನಗೆ ಅಂತಕ್ಕಂಥದ್ದನ್ನ ಅವರು ಉತ್ತರ ಕೊಡ್ತಾರೆ. ಆ ರೀತಿಯಾಗಿ ಅದೊಂದು
1: ತುಂಬಾ ಚೆನ್ನಾಗಿ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದೀರಿ. ಹಾಗೆ ಇಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ನಾವು ಸದೃಢರಾಗ್ತೀವಲ್ವಾ ಸರ್?
0: ಹೌದೌದು.
1: ಈ ಏನಿದು ಈ ಸಂಸ್ಕೃತಿ ಸಂಪ್ರದಾಯ ಇದೆ, ಈ ಜಾತ್ರೆಗಳು ಹಬ್ಬ ಹರಿದಿನಗಳು ಇವೆಲ್ಲ ಏನ್ ಮಾಡಿದ್ದಾರೆ, ಇದರಿಂದ ನಮಗೆ ಒಂದಿಷ್ಟು ಮನರಂಜನೆ ಜೊತೆಗೆ ನಾವು ಕೂಡ
0: ಮಾನಸಿಕವಾಗಿ ಸದೃಢವಾಗಿ ದೈಹಿಕವಾಗಿ ಸದೃಢವಾಗ್ತಕ್ಕಂಥದ್ದು ಆಗ್ತದೆ. ಆದ್ರೆ ಅದನ್ನ ತತ್ವ ವಿಚಾರದೊಳಗೆ ಇಳಿಯುವಂಥದ್ದನ್ನು ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದೇನಾಗ್ತದೆ, ತೋರಿಕೆಯ ನಟನೆ ಮತ್ತೆ ತೋರಿಕೆಯ ಒಂದು ಭಾವ ಆಡಂಬರ ಆಯ್ತು ಅಂದ್ರೆ ಅದು ಸೀಮಿತವಾಗಿ ಸಂಕುಚಿತಾರ್ಥವಾಗ್ಬಿಡ್ತದೆ. ಅದನ್ನ ನಾವು ಬೃಹತ್ತಾಗಿ ಉನ್ನತವಾಗಿ ನೋಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಉನ್ನತ ಅರ್ಥಗಳಿರ್ತದೆ ಅಂತಕ್ಕಂಥದ್ದು ನಾನು.
1: ಹಾಗೆ ಮಂಜುನಾಥ್ ಸರ್, ನೀವಾಗ್ಲೇ ಈ ಪನ್ನೀರು ಕಾವಡಿ, ಪುಷ್ಪ ಕಾವಡಿ, ಶ್ರೀಗಂಧ ಕಾವಡಿ, ಎಳನೀರು ಕಾವಡಿ, ಫಲಹಾರ ಕಾವಡಿ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಅದರೊಟ್ಟಿಗೆ ಕಾಶಿ ಕಾವಡಿ ಅನ್ನೋದು ತುಂಬಾ ಸ್ಪೆಷಲ್ ಸರ್. ಸೊ ಕಾಶಿ ಕಾವಡಿ ಬಗ್ಗೆ ಏನ್ ಅಂತೀರಾ?
0: ಅಂದ್ರೆ ಇದು ನೋಡಿ ನಮ್ಮ ಇಲ್ಲಿ ಕಾವಡಿಗಳನ್ನ, ಈ ಕಾವಡಿಗಳು ಇದನ್ನ ಈ ಎತ್ಕೊಂಡು ಬರ್ತಕ್ಕಂಥದ್ದು ಈ ಮನೋರಂಜನೆ ನೀಡ್ತದೆ. ಇದೊಂದು ಮಾನಸಿಕವಾಗಿ ಒಂದು ಸುಸ್ಥಿರತದೆ ಅಂದ್ರೆ ಸಮಸ್ಥಿತಿ ಬರೋದಕ್ಕೆ ಸಾಧ್ಯವಾಗ್ತದೆ ಅಂತ ನೋಡಿವಿ. ಇದನ್ನ ಮುರುಘನ ಆರಾಧನೆಗೆ ಮಾತ್ರ ಸೀಮಿತವಾಗ್ದಲೆ ಇದನ್ನ ಶಿವನ ಆರಾಧನೆಯಲ್ಲೂ ಕೂಡ ಇದನ್ನ ಬಳಸ್ತಕ್ಕಂಥದ್ದು ನಾವು ನೋಡ್ತೀವಿ. ಇದ ಒಂದು ಕಾಶಿಯ ವಿಶ್ವನಾಥ ಅಂದ್ರೆ ಆ ಶಿವನ ಕುರಿತಾಗಿ ಹೇಳುವಂತಹ ಸಂದರ್ಭದಲ್ಲಿ ಅದರ ಮುಖಾಂತರ ಇದು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ
1: ನಮಗೂ ಬಂದಿರೋ ಮಾಹಿತಿಗಳ ಪ್ರಕಾರ ಆಂಧ್ರದಲ್ಲಿ ಹೆಚ್ಚು ಇದು ಕಾಶಿ ಕಾವಡೆಯನ್ನ ಮಾಡ್ತಾರಂತೆ. ಇದು ಒಂದು ಜನಪದ ಪ್ರದರ್ಶನ ಕಲೆ ಅಂತ ಕೂಡ ಹೇಳ್ತಾರೆ ಸರ್.
0: ಇದು ಜನಪದ ಕಲೆ ಆಗ್ಬಿಟ್ಟು ಅಲ್ಲಿ ಇರ್ತಕ್ಕಂತಹ ಏನು ಅಂದ್ರೆ ಆ ಕಾವ್ಯಗಳನ್ನ ಅದನ್ನ ಹೇಳ್ತಾ ಹೇಳ್ತಾ ಇದನ್ನ ಲಯಬದ್ಧವಾಗಿ ಅದನ್ನ ಕುಡಿತಾ ಅದರ ಒಂದು ತಾತ್ವಿಕ ಹಿನ್ನೆಲೆಗಳನ್ನ ಹೇಳ್ತಕ್ಕಂತ ಹೋಗ್ತಾ ಇರ್ತಂದ್ರೆ ಶಿವ ಆರಾಧನೆ ಹಿನ್ನೆಲೆ, ಇದು ಶೈವ ಆಗಮದಲ್ಲಿ ಬರ್ತಕ್ಕಂದ್ರೆ ಶೈವ ಆರಾಧನೆ ಹಿನ್ನೆಲೆಯಲ್ಲಿ ಇರೋದ್ರಿಂದ ಅದರ ಒಂದು ಶಿವನ ಆರಾಧನೆಗೂ ಇಲ್ಲಿ
1: ಕಾಶಿಗೆ ಹೋದರು ಕಾಡಿಗೆ ಹೋದರು ಮತ್ತೆ ಬರಲ್ಲ ಅಂತ, ಅಕಸ್ಮಾತ್ ಬಂದ್ರೆ ಅವ್ರೇನೋ ದೇವ್ರೆ ಬಂದಂಗೆ ಅನ್ನೋ ಒಂದು ನಂಬಿಕೆ ಇತ್ತಲ್ವಾ ಸರ್.
0: ಆದ್ರೆ ಅವಾಗಿನ ದಿನಗಳಲ್ಲಿ ಯಾವ ರೀತಿ ಅಂತಂದ್ರೆ ಒಂದು ಜೀವನವನ್ನ ಸುಂದರವಾಗಿ ಬದುಕ್ತಾ ಇದ್ರು. ಅಂದ್ರೆ ಅವರು ಜೀವನ ಮಾಡುವಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಒಂದು ಮಾನಸಿಕವಾಗಿ ಅದನ್ನ ಸದೃಢವಾಗಿ ಅದನ್ನ ಸ್ವೀಕಾರ ಮಾಡಿಕೊಂಡಿದ್ರು. ಅವರದ್ದು ಸಂಪೂರ್ಣವಾದಂತ ಅವರ ಜೀವನ ಮುಗಿಸಿದ ನಂತರದಲ್ಲಿ ಆ ಒಂದು ಕಾಶಿ ಯಾತ್ರೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಅವ್ರೆಲ್ಲ ಇದೆಲ್ಲ ಅವ್ರ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಹೋಗಿ ಅಲ್ಲೇನೆ ಆದ್ರೆ ಅಲ್ಲಿ ಒಂದು ಪುಣ್ಯತೆಯನ್ನು ಪಡಿಬಹುದು ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಆ ಕಾವಡಿ ಅಂತಕ್ಕಂಥದ್ದು ಕಾಶಿ ಕಾವಡಿ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಒಂದು ಜನಪದ ಕಲೆಯಾಗಿ ಆ ಕಲೆಯ ಮುಖಾಂತರವಾಗಿ ಈ ಒಂದು ಜನರ ಅಲ್ಲಿರ್ತಕ್ಕಂತಹ ಕಾವ್ಯ ಅಂತಕ್ಕಂಥದ್ದು ಕಾವ್ಯಮಯವಾದಂತಹ ಒಂದು ಮಹಾಕಾವ್ಯಗಳು ಅಲ್ಲಿ ಅದು ಪ್ರಕಟಗೊಳ್ತಾ ಇತ್ತು ಅಂತೇಳಿ ಅದು ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಅದೇ ರೀತಿ ತಮಿಳ್ನಾಡಲ್ಲಿ ಸಿಂಧು ಪಾಟ್ಗಳು ಅಂತ ಹೇಳಿ ಬರುತ್ತೆ, ಅದರೊಳಗೆ ಆ ಸಿಂಧು ಪಾಟ್ಗಳನ್ನ ಹೇಳ್ತಾ ಈ ಕಾವಡಿಗಳನ್ನ ತರ್ತಕ್ಕಂಥದ್ದು ಅಂದ್ರೆ ತುಂಬಾ ದೂರದಿಂದ ಬರುವಂತಹ ಸಂದರ್ಭದಲ್ಲಿ ಅವುಗಳನ್ನ ಹೇಳಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಈ ಪನ್ನೀರ್ ಕಾವಡಿ ಅಂತ ಹೇಳಿ ಅದನ್ನ ಹೇಳಿದ್ರಿ, ಪನ್ನೀರ್ ಅಂತಕ್ಕಂಥದ್ದು ಪಾವಿತ್ರತೆ ಅಂತಕ್ಕಂಥದ್ದು ಪವಿತ್ರತೆ, ಅದನ್ನ ನಾವು ಎಲ್ಲಿ ಮೈಲಿಗೆ ಇರುವಂತ ಸ್ಥಳಗಳಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಪವಿತ್ರವಾಗ್ತದೆ ಅಂತ ಹೇಳಿ ಅದನ್ನ ಅಂದ್ರೆ ಅದನ್ನ ಅಭಿಷೇಕಕ್ಕೆ ತರುವಂತದ್ದನ್ನ ಅಲ್ಲಿ ನಾವು ನೋಡ್ತೀವಿ. ಅದನ್ನ ಪನ್ನೀರ್ ಕಾವಡಿ ಅಂತದ್ರಲ್ಲಿ ಅದನ್ನ ಪನ್ನೀರು ಮತ್ತೆ ವಿಭೂತಿ ಅಂತಕ್ಕಂಥದ್ದು ಆ ಮುರುಘನ ಒಂದು ಆಚರಣೆಗಳಲ್ಲಿ ಬಹಳ ಶ್ರೇಷ್ಠವಾಗಿ ಅದನ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಪಳನಿಯಲ್ಲಿ ಅದರ ಅಭಿಷೇಕವನ್ನು ಮಾಡಿ ಆ ರಾಜಾಲಂಕಾರಕ್ಕಿಂತ ಮುಂಚೆ ಈ ವಿಭೂತಿ ಮತ್ತೆ ಪನ್ನೀರುಗಳಿಂದ ಒಂದು ಅಭಿಷೇಕ ಆಗ್ತಕ್ಕಂಥ ಒಂದು ಪ್ರತೀತಿ ಇದೆ. ಅದರಿಂದ ಇನ್ನೊಂದು ನಾ ಹೇಳುವಂಥದ್ದು ಈ ನವಪಾಷಾಣ ಶಿಲೆಯಿಂದ ಮಾಡಿರ್ತಕ್ಕಂಥ ಏನು ಮುರುಘನ ವಿಗ್ರಹ ಇದೆ ಇದರಲ್ಲಿ ಪಂಚಾಮೃತದಿಂದ ಅಭಿಷೇಕ ಆಗುತ್ತೆ ಈ ಪಳನಿಯಲ್ಲಿ, ಅದು ಆ ಔಷಧಿಯಾಗಿ ಪರಿವರ್ತನೆ ಆಗುತ್ತೆ. ಆ ಔಷಧಿಯನ್ನ ಅದು ಔಷಧಿ ಯಾವುದೇ ಕಾಯಿಲೆಗೆ ಅದನ್ನ ಆ ಪಂಚಾಮೃತವನ್ನ ಸ್ವೀಕಾರ ಮಾಡಿದ್ರೆ ಅವರ ಕಾಯಿಲೆಗಳು ಗುಣ ಆಗುತ್ತೆ ಅಂತಕ್ಕಂಥ ಪ್ರತೀತಿ ಇವತ್ತು ಇದೆ. ಆದ್ರೆ ಅದು ಕಲ್ಲಿನ ವಿಗ್ರಹ ಆಗಿದ್ರೆ ಇಲ್ಲಿ ಈಗ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿ ಇಷ್ಟೊಂದು ಆ ಒಂದು ಪಂಚಾಮೃತ ಅಭಿಷೇಕ ಆಗಿ ಅದು ನಶಿಸುವಂತದ್ದು. ಆದ್ರೆ ಅದು ನವಪಾಷಾಣಗಳಿಂದ ಆಗಿರ್ತಕ್ಕಂಥದ್ರಿಂದ ಅದು ಸಂಪೂರ್ಣವಾಗಿ ನಶಿಸದೆ ಅದು ಸತತವಾಗಿ ಉಳಿದಿರ್ತಕ್ಕಂಥದ್ದು ಮತ್ತೆ ಅದರಲ್ಲಿರ್ತಕ್ಕಂಥದ್ದು ರೋಗವನ್ನ ನಿವಾರಣೆ ಮಾಡುವಂತಹ ಶಕ್ತಿ ಆ ಪಂಚಾಮೃತಕ್ಕೆ ಬರ್ತದೆ. ಯಾವಾಗ ಅವರು ಅದನ್ನ ಅದ್ರ ಮೇಲೆ ಆ ಪಂಚಾಮೃತವನ್ನ ಆ ವಿಗ್ರಹದ ಮೇಲೆ ಹಾಕ್ತಾರೆ ಅವಾಗ ಅದೆಲ್ಲವೂ ಕೂಡ ಒಂದು ಔಷಧೀಯ ಗುಣವಾಗ್ತದೆ ಅಂತೇಳಿ ಇವತ್ತಿಗೂ ಕೂಡ ಅದು ಪ್ರತೀತಿ ಇರತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಬರ್ತೀವಿ.
1: ಇನ್ನು ಮಂಜುನಾಥ್ ಸರ್, ಶಿವಮೊಗ್ಗದ ನಮ್ಮ ಗುಡ್ಡೇಕಲ್ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಇದು ಗುಡ್ಡೇಕಲ್ ಅನ್ನುವಂಥದ್ದು ಅಂದ್ರೆ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸವನ್ನು ನೋಡೋದಾದ್ರೆ ಇದು ತುಂಗಾ ನದಿಯ ದಡದ ಅಂದ್ರೆ ಶಿವಮೊಗ್ಗದಿಂದ ಹೊಳೆಹೊನ್ನೂರು ಮತ್ತೆ ಚಿತ್ರದುರ್ಗಕ್ಕೆ ಹೋಗುವ ಮಾರ್ಗ NH 13 ಈ ಮಾರ್ಗವಾಗಿ ಹೋಗುವಂತ ರಸ್ತೆಯ ಸಿದ್ದೇಶ್ವರ ನಗರದ ಎದುರಿನ ಭಾಗದಲ್ಲಿ ಒಂದು ದೊಡ್ಡ ಗುಡ್ಡ ಇದೆ ಸರ್, ನಿಮಗೂ ಗೊತ್ತಿರುವಂತೆ. ಸೊ ಆ ಗುಡ್ಡಕ್ಕೆ ಗುಡ್ಡೇಕಲ್ ಅಂತ ಕರೀತಾರೆ ಸಾಮಾನ್ಯವಾಗಿ. ಈಗ ನಮ್ಮ ಡಿಸ್ಟಿಕ್ ಅವ್ರಿಗೆ, ನಮ್ಮ ಶಿವಮೊಗ್ಗ ಜಿಲ್ಲೆಯವ್ರಿಗೆ ಇದು ಗೊತ್ತಿರುತ್ತೆ. ಸೊ ಗುಡ್ಡೇಕಲ್ ಅಂದ್ರೆ ಏನು ಅಂತ ಬೇರೆ ಡಿಸ್ಟಿಕ್ ಅವ್ರಿಗೂ ಗೊತ್ತಾಗಬೇಕು ಅಂದ್ರೆ ಈ ರೀತಿಯಲ್ಲಿ ಗುಡ್ಡೇಕಲ್ ದೇವಸ್ಥಾನ ಅಂತ ಕರೀತಾರೆ. ಸೊ ಇದು ಈ ಗುಡ್ಡದ ಮೇಲೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕಚ್ಚೆನುಟ್ಟ ಶಿಖೆ, ಅಂದ್ರೆ ಶಿಖೆ ಅಂದ್ರೆ ಇಲ್ಲಿ ಒಂದು ಸ್ಟ್ಯಾಚು ಅಂತ ಆಗುತ್ತಲ್ವಾ ಸರ್, ಸ್ಟ್ಯಾಚು ತರ ಇದೆ. ಸೊ ಕೈಯಲ್ಲಿ ಒಂದು ದಂಡವನ್ನ ಇಟ್ಕೊಂಡಿರುವಂತ ಒಂದು ರೀತಿ ಇದೆ. ಹಾಗೆ ನವಿಲು ವಾಹನದಲ್ಲಿ, ನವಿಲಿನ ಒಂದು ವಾಹನ ಗೊತ್ತೇ ಇರುತ್ತೆ, ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು ಅಂತ. ಸೊ ಆ ರೀತಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆ ಈ ದೇವಾಲಯದಲ್ಲಿ ಇದೆ ಸರ್. ಸೊ ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಧ್ವಜಸ್ತಂಭ ಇದೆ, ಹಾಗೆ ಇಡುಂಬಾಸುರ ದೇವಸ್ಥಾನ ಇದೆ, ನಾಗರಕಲ್ಲು ದೇವಸ್ಥಾನ ಇದೆ, ನವಗ್ರಹಗಳ ದೇವಸ್ಥಾನ, ಜೊತೆಗೆ ಆದಿ ಪರಾಶಕ್ತಿ ಅಮ್ಮನವರ ದೇವಸ್ಥಾನ, ಹಾಗೆ ಅದರ ಹಿಂಭಾಗದಲ್ಲಿ ಹುತ್ತದ ಅಂಕೋಲೆ ಮರ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಗವಿಸಿದ್ದೇಶ್ವರ ದೇವಸ್ಥಾನ, ಜೊತೆಗೆ ರಾಜರಾಜೇಶ್ವರಿ ದೇವಿಯ ದೇವಸ್ಥಾನಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದು ಅದ್ಭುತವಾದಂತಹ ದೇವಸ್ಥಾನ,
0: ಎಲ್ಲಾ ದೇವರುಗಳ ಒಂದು ಸಮಾಗಮ ಆಗಿರ್ತಕ್ಕಂತಹ ಒಂದು ಕ್ಷೇತ್ರವೌದು. ಯಾಕೆಂತಂದ್ರೆ ಈಗ ಅದ್ರ ಜೊತೆಲಿ ಈಗ ಒಂದು ದೊಡ್ಡವಾದಂತಹ ವಿಗ್ರಹ ಕೂಡ ಅಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಇನ್ನೊಂದು
1: 151 ಅಡಿ ಎತ್ತರದ್ದು
0: ಎಲ್ಲೂ ಕೂಡ ಈಗ ಒಂದೊಂದು ದೇವರನ್ನ ನೋಡ್ಬೇಕು ಅಂದ್ರೆ ಒಂದೊಂದು ಸ್ಥಳಕ್ಕೆ ಹೋಗ್ಬೇಕು, ಆದ್ರೆ ಎಲ್ಲ ದೇವರುಗಳು ಇಲ್ಲೇ ಸಮಾಗಮ ಆಗಿರೋದ್ರಿಂದ
1: ತುಂಬಾ ದೊಡ್ಡ ದೇವಸ್ಥಾನ, ಯಾವ ಕಡೆ ನೋಡಿದ್ರು ದೇವರು ಕಾಣಿಸುತ್ತೆ.
0: ಮತ್ತೆ ಇಡೀ ಒಂದು ಈ ಏನ್ ನಗರದ ಸಂಪೂರ್ಣವಾದ ಒಂದು ವೀಕ್ಷಣೆ ಅಲ್ಲಿ ಸ್ಥಳವೂ ಆಗಿದೆ, ಕೇಂದ್ರೀಯ ಸ್ಥಳವಾಗಿದೆ.
1: ಇನ್ನು ಆಗ್ಲೇ ಸರ್, ನಾನು ರಕ್ಷಿತಾ ಮಾತಾಡುವಾಗ 100 ವರ್ಷದ ಇತಿಹಾಸ ಇದೆ ಅಂತ ಹೇಳಿದೆ ನಾನು. ಅಂದ್ರೆ 100 ವರ್ಷದ ಹಿಂದೆ ಅದು ಒಂದು ಅರಣ್ಯ ಅಂತ ಆಗಿತ್ತು, ಅಂದ್ರೆ ಕಾಡಿನ ರೂಪದಲ್ಲಿ ಇತ್ತು. ಈ ಕಾಡಿನಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಇದ್ವು ಅನ್ನೋ ಒಂದು ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಮತ್ತೊಂದು ಇದಕ್ಕೆ ಒಂದು ಐತಿಹ್ಯ ಏನಪ್ಪ ಅಂದ್ರೆ, ಒಂದು ಸಾಕಷ್ಟು ವರ್ಷಗಳ ಹಿಂದೆ ಚೆನ್ನಮ್ಮ ಅನ್ನುವಂತಹ ಒಬ್ಬ ಮಹಿಳೆ ಇದ್ರಂತೆ. ಚಿನ್ನಮ್ಮ ಅಥವಾ ಚೆನ್ನಮ್ಮ ಅಂತ ಕರೀತಾರೆ, ಚಿನ್ನಮ್ಮ ಅಂತ. ಆ ಮಹಿಳೆ ಶಿವಮೊಗ್ಗಕ್ಕೆ ಕೂಲಿ ಕೆಲಸ ಮಾಡ್ಲಿಕ್ಕೆ ತಮಿಳ್ನಾಡಿಂದ ಬಂದಿರ್ತಾರಂತೆ ಸರ್. ಅವರು ಪ್ರತಿದಿನ ಕೆಲಸ ಮುಗಿಸಿ ಆ ಗುಡ್ಡದಲ್ಲಿರುವಂತಹ ಗವಿಸಿದ್ದೇಶ್ವರ ದೇವಸ್ಥಾನದ ಹತ್ರ ಬಂದು ಅಡಿಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿ ಕೆಲಸಕ್ಕೆ ಹೋಗಿ ಮಲಗ್ತಾ ಇದ್ಲಂತೆ. ಹೀಗೆ ನಡೀತಾ ಇರುವಾಗ ಇವ್ರ ಕೆಲಸ ಈ ರೀತಿ ನಡೀತಾ ಇತ್ತಂತೆ. ಒಂದಿನ ಅವಳ ಒಂದು ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಅವಳು ಮಲಗಿರ್ತಾಳೆ. ಅವಳು ಮಲ್ಕೊಂಡಾಗ ಅವಳಿಗೆ ಕನ್ಸು ಬೀಳತ್ತೆ. ಏನಪ್ಪ ಅಂದ್ರೆ, ಆ ಕನಸಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಬಂದು ನನಗೆ ಈ ಗುಡ್ಡದ ಮೇಲೆ ಪಳನಿಯಲ್ಲಿರುವಂತೆಯೇ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಹಾಗೆ ಪ್ರತಿದಿನ ಪೂಜೆ ಮಾಡಬೇಕು ಅಂತ ಕನಸಲ್ಲಿ ಬಂದು ಹೇಳ್ತಾರಂತೆ. ಅಂದ್ರೆ ತಮಿಳುನಾಡಿನ ಪಳನಿಯಲ್ಲಿ ಹೇಗಿದೆಯೋ ಹಾಗೆ ನನಗೆ
0: ಮಾಡಿಕೊಡುವಂತದ್ದು.
1: ನೋಡಿ, ಚಿನ್ನಮ್ಮ ಅವರು ತಮಿಳುನಾಡಿಂದ ಶಿವಮೊಗ್ಗಕ್ಕೆ ಕೂಲಿ ಕೆಲಸಕ್ಕೆ ಬಂದಿದ್ದು, ಅವಳ ಒಂದು ಭಕ್ತಿ ಪರಾಕಾಷ್ಠೆ, ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ. ಸೊ ಒಂದ್ ದಿವಸ ಅವರ ಕನಸಲ್ಲಿ ಬಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ, ನನಗೆ ಈ ರೀತಿ ಒಂದು ಪ್ರತಿಷ್ಠಾಪನೆ ಮಾಡಿ, ತಮಿಳುನಾಡಲ್ಲಿ ಪಳನಿಯಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಮಾಡಿದ್ರೆ ನನಗೆ ಖುಷಿ ಆಗತ್ತೆ ಅಂತ. ಸೊ ಇದೇ ವಿಷಯನ ಅವರು ಎಲ್ಲರ ಹತ್ರ ಹೇಳ್ತಾರೆ ಚಿನ್ನಮ್ಮ ಅನ್ನೋರು. ಆಗ ಅದೇ ರೀತಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜೆ ಮಾಡ್ತಾರೆ. ಅದು ಗುಡ್ಡದ ಮೇಲೆ ಬೇಕು ಅಂತ ದೇವರ ಕನಸಲ್ಲಿ
0: ಯಾವ ರೀತಿ ಇದೆಯೋ ಅದೇ ರೀತಿಯಾದಂತ
1: ಆ ರೀತಿ ನೀವು ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರ ಮಾಡಿದ್ರೆ ಇಲ್ಲಿ ಬರೋ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ನಾನು ನೀಗಿಸ್ತೀನಿ, ಕಡಿಮೆ ಮಾಡ್ತೀನಿ, ಆರೋಗ್ಯವನ್ನ ಸಂತೋಷವನ್ನ ನೀಡಿ ಕಾಪಾಡ್ತೀನಿ ಅಂತ ಮಾತು ಕೊಡ್ತಾರಂತೆ ಬಾಲಸುಬ್ರಹ್ಮಣ್ಯ ಸ್ವಾಮಿ. ಸೊ ಈ ಭರವಸೆಯೊಂದಿಗೆ ಗುಡ್ಡೆ ಕಲ್ಲು ಜಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ನೆಲೆ ಆಗತ್ತೆ ಈ ರೀತಿಯಲ್ಲಿ. ಸೊ ಅದು ಹಿನ್ನೆಲೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ.
0: ಹೌದು, ಒಂದು ಕಾರಣೀಭೂತವಾಗಿ ಪ್ರತಿಯೊಂದು ನಾವೇನು 6 ಸ್ಥಳಗಳಲ್ಲಿ ನೋಡಿದ್ವಿ, ಈ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಒಂದು ಅಲ್ಲಿ ಸ್ಥಳ ಮಹಾತ್ಮೆ ಅಂತಕ್ಕಂಥದ್ದು ನಾವು ನೋಡ್ತಾ ಬಂದ್ವಿ. ಆ ಸ್ಥಳ ಮಹಾತ್ಮೆಯ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಸ್ಥಳ ಮಹಾತ್ಮೆ ಅಂತಕ್ಕಂಥದ್ದು ನಡೆಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ.
1: ಸೊ ಈ ರೀತಿಯಲ್ಲಿ ಒಂದೊಂದು ದೇವಸ್ಥಾನದ ಹಿಂದೆ ಒಂದೊಂದು ರೀತಿಯ ಇತಿಹಾಸ ಇದೆ. ನಮ್ಮ ಒಂದು ಮಾರಿಕಾಂಬಾ ಜಾತ್ರೆ ವಿಶೇಷತೆ ಇರ್ಬೋದು, ಹಾಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಇರ್ಬೋದು. ಸೊ ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂತಹ ಒಂದು ಉತ್ಸವಗಳು, ಜಾತ್ರೆಗಳು, ಹಾಗೆ ಅಲ್ಲಿ ಪೂಜಾ ವ್ಯವಸ್ಥೆಗಳು ಕೂಡ ತುಂಬಾನೇ ವಿಶಿಷ್ಟವಾಗಿರುತ್ತಲ್ವ ಸರ್.
0: ಹೌದು, ಯಾವುದಕ್ಕೆ ಕಾರಣ ಮತ್ತು ಕಾರಣೀಭೂತವಾದಂತಹ ಅಂಶಗಳು ಕಾರ್ಯಕಾರಣ ಸಂಬಂಧ ಇರುತ್ತದೆ ಅಂತಕ್ಕಂಥದ್ದು ಅಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಯಾಕೆಂತಂದ್ರೆ ಈ ಜನಪದೀಯವಾಗಿ ಏನು ನಡ್ಕೊಂಡು ಬಂದಿದೆ, ಈ ಆ ಜನಪದದ ಎಲ್ಲ ಒಂದು ಮಜಲುಗಳ ಆಯಾಮಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಪರಿಪೂರ್ಣವಾದಂತಹ ಒಂದು ಚಿಂತನೆ ಅವರೊಳಗಡೆ ಮೂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ಜನಪದ ಅಂತಕ್ಕಂಥದ್ದು ಮೂಡಬೇಕಾದ್ರೆ ಅವರು ಪರಿಶುದ್ಧ ಮನಸ್ಸಿನಲ್ಲಿ ಆ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥದ್ದು ಮಾತಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಅವುಗಳು ಪರಿಪೂರ್ಣವಾಗಿ ಶಾಶ್ವತವಾಗಿ ಈ ಒಂದು ಪ್ರಕೃತಿಯ ಜೊತೆಗೆ ಶಾಶ್ವತವಾಗಿ ಉಳಿದಿರ್ತಕ್ಕಂಥದ್ದು ಈ ರೀತಿಯ ಒಂದು ಆಚರಣೆಯ ಹಿನ್ನೆಲೆ. ಇದನ್ನ ನಾವು ಭಾರತದ ಪ್ರತಿ ಕಣ ಕಣದಲ್ಲೂ ಕೂಡ ಈ ರೀತಿಯ ಮಹಾತ್ಮರು ನಡೆದಿರ್ತಕ್ಕಂಥ ಸ್ಥಳ ಅಂತೇಳಿ ಪ್ರಪಂಚದ ಆದ್ಯಂತ ಇವತ್ತು ಒಂದು ಇದನ್ನ ಕೊಂಡಾಡ್ತಾರೆ ಅಂತಂದ್ರೆ ಅದಕ್ಕೆ ಏನಂತಂದ್ರೆ ಈ ಭಾರತೀಯ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪಾವಿತ್ರ್ಯತೆ ಮತ್ತೆ ಮಹಾತ್ಮೆಗಳು ಈ ಮಹಾತ್ಮರ ಒಂದು ನಡೆದಾಡ್ತಿರ್ತಕ್ಕಂತಹ ಮಣ್ಣು ಅಂತಕ್ಕಂಥದ್ದು ವಿಭೂತಿ ಅಂತೇಳಿ ಮಹಾಪುರುಷರುಗಳು ಇದನ್ನು ವರ್ಣಿಸ್ತಾ ಹೋಗ್ತಾರೆ. ಯಾಕೆಂತಂದ್ರೆ ಅಷ್ಟು ಒಂದು ಮಹಾತ್ಮೆಗಳು ಇಲ್ಲಿ ಅಡಕವಾಗಿದೆ. ಪ್ರತಿ ಒಂದೊಂದು ಒಂದೊಂದು ಸಣ್ಣ ವಿಚಾರಗಳು, ಜಾನಪದದ ಒಂದು ಸಣ್ಣ ತುಣುಕು ಕೂಡ ಒಂದು ಉನ್ನತವಾದಂತಹ ತತ್ವಗಳನ್ನ, ಏನು ಇವತ್ತು ಶಾಸ್ತ್ರೀಯವಾಗಿ ತತ್ವಶಾಸ್ತ್ರಗಳು ಹೇಳ್ತದಲ್ಲ, ಅದಕ್ಕೆ ಮಿಗಿಲಾದಂತಹ ತತ್ವಗಳನ್ನ ಒಂದು ಸಣ್ಣ ಒಂದು ಆಚರಣೆಯನ್ನ ಇಟ್ಟು ನೋಡಿದಾಗ ನಮಗೆ ಗೊತ್ತಾಗ್ತಾ
1: ಹೋಗುತ್ತೆ.
0: ಯಾಕಂದ್ರೆ ನಾವು ಸಂಕುಚಿತ ಮನೋಅರ್ಥದಲ್ಲಿ ನೋಡಿದಾಗ ಅದನ್ನ ನಾವು ಸಂಕುಚಿತವಾಗಿ ಹೇಳ್ಬೋದು, ಆದ್ರೆ ಇದರಿಂದ ಇದರಲ್ಲಿ ವಿಸ್ತೃತವಾಗಿ ನೋಡಿದಂತಹ ಸಂದರ್ಭದಲ್ಲಿ ಉನ್ನತ ವಿಚಾರಗಳು ಕರೆದುಕೊಳ್ತದೆ. ವಿಗ್ರಹ ಆರಾಧನೆ ಅಂತಕ್ಕಂಥದ್ದು ಒಂದು ವಿಚಾರವಾಗಿ ನಾವು ನೋಡ್ತಾ ಹೋಗ್ತೀವಿ, ಅದು ಸಂಕುಚಿತ ಅಂತಂದ್ರೆ ಅದ್ರ ಮುಖಾಂತರವಾಗಿ ನಾವು ಅನನ್ಯತೆಯೆಡೆಗೆ ಸಾಕ್ತವೆ ಅಂತಕ್ಕಂಥದ್ದು ಇನ್ನೊಂದು ವಿಚಾರ. ಈ ರೀತಿಯಾಗಿ ನಾವು ಅದನ್ನು ಸಮಗ್ರವಾಗಿ ನಾವು ಎಲ್ಲ ಒಂದು ಭಾರತೀಯ ಜನಪದ ಕಲೆಗಳಾಗ್ಲಿ, ಜನಪದ ವಿಚಾರಗಳಾಗ್ಲಿ, ಜನಪದೀಯವಾದಂತಹ ಎಲ್ಲ ಆಚರಣೆಗಳ ಒಂದು ಅಡಿಸ್ತರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ ಅಂತ.
1: ಆಮೇಲೆ ಚಿನ್ನಮ್ಮ ಅನ್ನೋರು, ಅದೇ ಚಿನ್ನಮ್ಮ ಅನ್ನೋರ ಕನ್ಸಲ್ ಬಂದು ಬಾಲಸುಬ್ರಹ್ಮಣ್ಯ

0: ಸ್ವಾಮಿ ಹೇಳ್ತಾರೆ. ತದನಂತರ ಅವ್ರು ಕಷ್ಟಪಟ್ಟು ಒಂದು ವಿಗ್ರಹವನ್ನ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಪ್ರತಿದಿನ ಅವಳ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಅವಳು ಕೂಲಿ ಕೆಲ್ಸಕ್ಕೆ ಬಂದಿದ್ದಲ್ವಾ ಸರ್ ಅಲ್ಲಿಂದ, ಅವಳು ಪ್ರತಿಷ್ಠಾಪನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾ ಬರ್ತಾರೆ. ಮುಂದಿನ ದಿನಗಳಲ್ಲಿ ಅವಳಿಗೂ ವಯಸ್ಸಾದಂತೆ ಅವರು ಕೂಡ ತೀರ್ಕೊಳ್ತಾರೆ. ನಂತರದ ದಿನಗಳಲ್ಲಿ ಅವ್ರು ಬಂದು ಹೋದ್ಮೇಲೆ, ಅಂದ್ರೆ ಚಿನ್ನಮ್ಮ ಅವರ ಒಂದು ಕೆಲಸ ಕಾರ್ಯಗಳೆಲ್ಲ ಮುಗ್ದು ಅವರು ಇದಾದ್ಮೇಲೆ ನಂತರದ ದಿನಗಳಲ್ಲಿ ಕೇರಳದ ಮೂಲದವರಾದ ಒಬ್ಬ ಅರ್ಚಕರನ್ನ ನೇಮಿಸ್ತಾರಂತೆ ಸರ್. ಸೊ ಅಲ್ಲಿಂದ ಅವರು ಕೂಡ ಆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಬರ್ತಾರೆ. ಪ್ರತಿದಿನ ಈ ತುಂಗಾ ನದಿಯಿಂದ ನೀರ್ ತಂದು ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡೋದಿರ್ಬೋದು, ಹಾಗೆ ಪೂಜೆ ಮಾಡೋದು. ನಂತರದ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಅಲ್ಲಿಯ ಒಂದು ದೇವಸ್ಥಾನದ ಉದ್ಧಾರ ಆಗೋದಿರ್ಬೋದು, ಆಮೇಲೆ ಜನ ಸೇರೋದಿರ್ಬೋದು, ಒಂದ್ರಿಂದ ಒಂದು ದೇವಸ್ಥಾನಗಳು.
1: ಅರ್ಚಕರು ಅಂದಾಗ ಒಂದು ನೆನಪಾಯ್ತು ಮೇಡಮ್, ಆ ಶಾಸ್ತ್ರಗಳಲ್ಲಿ ಈ ಶಿಲೆ ಅಂತಂದ್ರೆ ಏನು ಅಂತ ಹೇಳಿ ಹೇಳ್ತಾರೆ, ಅರ್ಚಕಸ್ಯ ಪ್ರಭಾವೀಣ ಶಿಲಾಭವತಿ ಶಂಕರಂ ಅಂತ ಹೇಳ್ತಾರೆ. ಅಂದ್ರೆ ಶಿಲೆ ಮೊದಲು ಕಲ್ಲಾಗಿರ್ತದೆ, ಅರ್ಚಕನ ಒಂದು ಆತ್ಮದ ಒಂದು ಪ್ರಭಾವದಿಂದ ಏನಾಗ್ತದೆ, ಆ ಶಿಲೆಯು ಶಂಕರನಾಗ್ತದೆ. ಇಲ್ಲಿ ನೋಡಿ ಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ, ಶಿಲೆ ಶಂಕರ ಆಯ್ತು ಅಂತ ಎಲ್ಲೂ ಹೇಳಿಲ್ಲ. ಅರ್ಚಕಸ್ಯ ಪ್ರಭಾವೀಣ ಶಿಲಾಭವತಿ ಶಂಕರಂ ಅಂತ ಹೇಳಿ ಹೇಳಿದ್ರು. ಅಂತಂದ್ರೆ ಅರ್ಚಕನಲ್ಲಿರ್ತಕ್ಕಂತಹ ಆ ಚೈತನ್ಯವೇ, ಅಂತಂದ್ರೆ ಇಲ್ಲಿ ದೇವರು ಅಂತಕ್ಕಂಥದ್ದು ಒಳಗಿದ್ದಾನೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ ಅರ್ಚಕರು ಅನ್ನೋಂಥ ಸಂದರ್ಭದಲ್ಲಿ ಅದನ್ನು ಹೇಳ್ತು, ಅಲ್ಲಿ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರಂ, ಅಲ್ಲಿರ್ತಕ್ಕಂತಹ ಒಂದು ಶಿಲೆ ಅಂತಕ್ಕಂಥದ್ದು ಇವತ್ತು ಶಂಕರನಾಗಿ ಅಲ್ಲಿ ಇಷ್ಟೊಂದು ಜನರನ್ನು ಆಕರ್ಷಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿ ಆ ಸಮಾಜವನ್ನ ಒಂದು ಸುಸ್ಥಿರವಾಗಿ ಆ ಸಮಾಜದ ಸುತ್ತಮುತ್ತ ಒಂದು ಮಳೆ ಬೆಳೆ ಅಂತಕ್ಕಂಥದ್ದು ಆ ಜನ ಒಂದು ಸಂತೋಷವಾಗಿರೋದಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂಥ ಅಂಶ ಇದೆಲ್ಲವೂ ಕೂಡ ನಾವು ಇಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗ್ತದೆ.
0: ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದು 4 ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತಂತೆ ಸರ್. ಈ ಆಡಿ ಕೃತ್ತಿಕೆ ಜಾತ್ರೆ, ಕಾರ್ತಿಕ ದೀಪೋತ್ಸವ, ಹಾಗೆ ಪಂಗುನಿ ಉತ್ತರ ಬ್ರಹ್ಮೋತ್ಸವ, ತೈಪೋಸಂ, ಮತ್ತು ಪ್ರತಿ ತಿಂಗಳಲ್ಲಿ ಬರುವಂತಹ ಕೃತ್ತಿಕೆ ಷಷ್ಠಿ ಹುಣ್ಣಿಮೆ, ಈ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಪ್ರತಿ ಮಂಗಳವಾರ ಬಹಳ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ನಡೆಯುತ್ತೆ, ಜೊತೆಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಪ್ರತಿ ಮಂಗಳವಾರ ಅಷ್ಟೇ ನಡೆಯುತ್ತೆ, ಈಗ ಮುಂದಿನ ದಿನಗಳಲ್ಲಿ ತಿಂಗಳ ಪೂರ್ತಿ ನಾವು ಅನ್ನ ಸಂತರ್ಪಣೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋದನ್ನು ಅಲ್ಲಿಯ ಒಂದು ಸಂಸ್ಥೆಯವರು ಕೂಡ ತಿಳಿಸಿದ್ದಾರೆ. ಅಂದ್ರೆ ಆಡಿ ಕೃತಿಕೆ ಈ ಜಾತ್ರೆ ತುಂಬಾನೇ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಆಗ್ಲೇ ನೀವು ಕೂಡ ಒಂದಿಷ್ಟು ವಿಷಯಗಳನ್ನ ತಿಳಿಸಿದ್ರಿ ಸರ್. ಅಂದ್ರೆ ಹರಕೆ ಹೊತ್ತಂತ ಭಕ್ತಾದಿಗಳು ಕಾವಡೆಯನ್ನ ಹೊತ್ತು ತರೋದು, ಜೊತೆಗೆ ಅವರ ಒಂದು ಇಷ್ಟಾರ್ಥಗಳನ್ನ ಇಲ್ಲಿ ನೆರವೇರಿಸ್ಕೊಳ್ಳಕ್ಕೆ ಬರುವಂತದ್ದು ಒಂದು ವಿಶಿಷ್ಟ ಆಗಿರುತ್ತೆ. ಹಾಗೆ ಜಾತ್ರೆ ಆಷಾಢ ಅಥವಾ ಶ್ರಾವಣ ಮಾಸದಲ್ಲಿ ಕೃತ್ತಿಕೆ ದಿನದಂದು 2 ದಿನ ಉತ್ಸವವನ್ನ ಆಚರಣೆ ಮಾಡ್ತಾರೆ ಅಂತಾನೆ ಕೂಡ ತಿಳಿಸ್ತಾರೆ. ಹಾಗೆ ಮೊದಲನೇ ದಿನ ಭರಣಿ ಕಾವಡಿ ಅಂತ, ಎರಡನೇ ದಿನ ಆಡಿ ಕೃತಿಕೆ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಇವತ್ತು ಭರಣಿ ಕಾವಡಿ ಸರ್, ನಾಳೆ ದಿನ ಆಡಿ ಕೃತಿಕೆ. ಸೊ ಈ ರೀತಿ ಈ 2 ದಿನಗಳಲ್ಲಿ ಭಕ್ತರು ಒಂದು ದಂಡದಲ್ಲಿ 2 ಕಡೆ ಒಂದೊಂದು ಬುಟ್ಟಿಯನ್ನ ಮಾಡಿಸಿ, ಆಗ್ಲೇ ನೀವ್ ಹೇಳಿದ್ರಲ್ವಾ ಕಾವಡಿ, ನಾವು ಒಂದು ಉದಾಹರಣೆ ಕೂಡ ಕೊಟ್ವಿ, ಶ್ರವಣನ ಪಿತೃಭಕ್ತಿ. ಅಂದ್ರೆ ಈಗಿನ ಮಕ್ಕಳಿಗೆ ಕಾವಡೆ ಅಂದ್ರೆ ಅಯ್ಯೋ ಅದೇನೋ ಅನ್ಕೊಂಡ್ಬಿಡ್ತಾರೆ. ಈ ರೀತಿ ಉದಾಹರಣೆ ಕೊಟ್ಟು ಹೇಳ್ದಾಗ ಓ ಈ ರೀತಿನ ಅಂತ ಹೇಳ್ತಾರೆ. ಸೊ ಅಂದ್ರೆ ಅದು ಒಂದು ಎಷ್ಟು ಚೆನ್ನಾಗಲ್ವ ಸರ್, ಆಗ ಮಾಡಿರುವಂತ ಒಂದು ಸಂಪ್ರದಾಯಗಳು
1: ಪ್ರತಿಯೊಂದಕ್ಕೂ ಕೂಡ ಅದರ ಹಿನ್ನೆಲೆ ಅರ್ಥಪೂರ್ಣವಾದಂತ ಒಂದು ಹಿನ್ನೆಲೆ ಇರ್ತಕ್ಕಂಥ.
0: ಸೊ ಒಂದು ನೀವ್ ಹೇಳ್ದಾಗೆ ಒಂದ್ ಕಾವಡೆಯಲ್ಲಿ ಪೂಜಾ ಸಾಮಾನುಗಳನ್ನ ಇಟ್ಟು ಇನ್ನೊಂದ್ರಲ್ಲಿ ಹೂಗಳನ್ನ ಇಡ್ತಾರೆ. ಹಾಗೆ ಈ ನಾಲಿಗೆಗೆ ಅಥವಾ ಕೆನ್ನೆಗೆ ಅಥವಾ ಬೆನ್ನೆಗೆ ಚೂಪಾದ ಶೂಲದಿಂದ ಕೊಂಡಿಯ ಸಹಾಯದಿಂದ ಚುಚ್ಕೊಳ್ತಾರೆ, ಅದನ್ನೇ ವೇಲ್ ಅಂತ
1: ಕರೀತಾರೆ. ಇದು ಹೇಳಿದಾಗ
0: ವೇಲ್ ಅಂತ ಕರೀತಾರೆ ಅದನ್ನ, ಅಂದ್ರೆ ಈ ರಥವನ್ನ ಎಳ್ಕೊಂಡು ಯಾವ ರೀತಿ ಹೋಗ್ತಾರೋ ಆ ರೀತಿಯಲ್ಲಿ ಬೆನ್ನಿಗೆ ಚುಚ್ಕೊಂಡು ಹೋಗುವಂತದ್ದು. ಸೊ ಅದು ಒಂದು ವೇಲ್. ವೇಲ್ ಅಂದ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ ಏನಿರ್ಬೋದು ಅಂತ.
1: ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್, ಈ ವೇಲ್ ಅನ್ನೋದಕ್ಕೆ ನಾವು ಪುರಾಣದ ನಾವು ಸಂಗಮ ಸಾಹಿತ್ಯ ಮತ್ತೆ ಹಿಂದೆ ಅದರ ಒಂದು ಹೋಗ್ತೀವಿ ತಮಿಳ್ನಾಡಲ್ಲಿ ಹಿಂದಿನ ಅಲ್ಲಿ ಬೇಟೆಗಾರರಿದ್ದಂತಹ ಒಂದು ಈ ಸ್ಥಳದಲ್ಲಿ ಈ ದೇವರನ್ನ ಆರಾಧನೆ ಮಾಡ್ತಾ ಇದ್ರು, ಈ ಶರವಣ ಮುರುಘನನ್ನ ಅಂತೇಳಿ. ಅಲ್ಲಿ ಅವರು ಬಳಸ್ತಾ ಇರತಕ್ಕಂಥ ಆಯುಧ ಏನಂತಂದ್ರೆ, ತಮ್ಮ ಜೀವನ ಆಹಾರ ತಿನ್ನೋದಕ್ಕೋಸ್ಕರ ಬೇಟೆ ಮಾಡೋದಕ್ಕೆ ಈಟಿಯನ್ನ ಬಳಸಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರ ಆಹಾರವನ್ನ ಬೇಟೆ ಆಡ್ತಾ ಇದ್ರು ಪ್ರಾಣಿಗಳು. ಅವರು ಪೂಜೆ ಮಾಡುವಂತ ದೇವರ ಆಯುಧವು ಕೂಡ ಇದೇ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇದಂತಂದ್ರೆ ಅವ್ರಿಗೆ ತಮ್ಮ ಆಯುಧವನ್ನೇ ಅಲ್ಲಿ ದೇವರಿಗೆ ಕೊಟ್ಟಿರ್ತಕ್ಕಂಥದ್ದು, ಇದನ್ನ ನಾವಲ್ಲಿ ನೋಡೋದಕ್ಕೆ ಸಾಧ್ಯ. ಅದನ್ನ ವೇಲ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ.
0: ಎಸ್, ಇಷ್ಟೆಲ್ಲ ವಿಶೇಷತೆ ಇದೆ ಶಿವಮೊಗ್ಗ ಜಿಲ್ಲೆಯ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ. ಅದರಲ್ಲೂ ಗುಡ್ಡೆಕಲ್ಲು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ

0: ಕೂಡ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅಲ್ಲಿಯ ಒಂದು ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಮಂಜುನಾಥ್ ಸರ್. ಮತ್ತೆ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ಕೊಂಡು ಬಂದಿದ್ದೀರಾ ಸರ್ ಜಾತ್ರೆ, ಹೋಗ್ತೀರಾ ಪ್ರತಿ ವರ್ಷ?
1: ಪ್ರತಿ ವರ್ಷ ಹೋಗುವಂಥದ್ದಿದೆ. ಇಲ್ಲಿರ್ತಕ್ಕಂತಹ ಏನು ವೈಶಿಷ್ಟ್ಯಪೂರ್ಣವಾಗಿ ಒಂದು ಅನುಕ್ರಮವಾಗಿ ನಡೀತಾ ಇರತಕ್ಕಂಥದ್ದು ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ಅದು ತುಂಬ ಒಂದು ಹೊಸ ಹೊಸ ಆಯಾಮಗಳನ್ನು ಪಡ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಈಗ ಪುಷ್ಪ ಕಾವಡಿ ಅಂತೇಳಿ ಭದ್ರಾವತಿಯಿಂದ ಬರ್ತದೆ. ಇದು ಸುಮಾರು ವರ್ಷಗಳಿಂದ ಈಗ 50-60 ವರ್ಷಗಳ ಇತಿಹಾಸವನ್ನು ಅದನ್ನು ಹೊಂದಿರ್ತಕ್ಕಂಥದ್ದು. ಅಲ್ಲಿಂದನೇ ಅವರು ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥದ್ದು. ಸುಮಾರು ಜನ ಸಣ್ಣ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಕೂಡ ಆ ಒಂದು ವ್ರತಾನುಷ್ಠಾನವನ್ನು ಮಾಡಿ ಗಂಧವನ್ನು ಮೈಗೆ ಎತ್ಕೊಂಡು ಆ ಅರಿಶಿಣ ಬಟ್ಟವನ್ನು ಹಾಕೊಂಡು ಕ್ರಮಬದ್ಧವಾಗಿ ಆ ಒಂದು ಪಂಬೆ ಮತ್ತು ಈ ಮಂಗಳ ವಾದ್ಯವನ್ನ
0: ಉಪವಾಸ ಇದ್ದು
1: ಈ ನಾದಕ್ಕೆ ಅನುಗುಣವಾಗಿ ಅದನ್ನು ಕುಣಿತ ಆ ಒಂದು ಸಾಂಪ್ರದಾಯಿಕವಾದಂತಹ ಆ ಒಂದು ಸಂಪ್ರದಾಯಗಳನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು ನಾವು ಸಣ್ಣದ್ರಿಂದನೂ ನೋಡಿರ್ತಕ್ಕಂಥ ಒಂದು ಇದು. ಅಂದರೆ ಅದೊಂದು ಸಣ್ಣ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅದೊಂದು ಸಂಭ್ರಮದ ಕೂಡ ಸಡಗರ ಕೂಡ ಹೌದು. ಸಂಪ್ರದಾಯದ ಶ್ರೀಮಂತಿಕೆ ಹೌದು. ಅಲ್ಲಿ ಎಲ್ಲವೂ ಕೂಡ ಸಮಾಗಮ ಆಗತಕ್ಕಂಥ ಒಂದು ಸ್ಥಳವಾಗಿ ಆ ಒಂದು ಗುಡ್ಡೆಕಲ್ ಜಾತ್ರೆ ಅಂತಕ್ಕಂಥದ್ದು ನಮಗೆ ಏನು ಪಳನಿಯಲ್ಲೇ ಹೋಗಿ ಬಂದಷ್ಟು ಸಂತೋಷವನ್ನು ತಂದುಕೊಡುತ್ತದೆ ಅಂತಕ್ಕಂಥದ್ದು ಈ ಒಂದು ಆಡಿಕೃತಿಕೆಯ ಬಗ್ಗೆ.
0: ಮಂಜುನಾಥ್ ಸರ್, ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರಿ ಸರ್. ನಿಮ್ಮಿಂದ ಈ ದಿನ ನಾನು ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡೆ. ತುಂಬಾ ಹೃದಯದ ಧನ್ಯವಾದಗಳು ಮಂಜುನಾಥ್ ಸರ್.
1: ನಿಮಗೂ ಕೂಡ
0: ಥ್ಯಾಂಕ್ ಯು ಸರ್. ಸ್ನೇಹಿತರ, ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಹಾಗೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತನಾಡ್ತಾ ಇದ್ದಿದ್ದು ಹರೋಹರ ಜಾತ್ರೆಯ ಬಗ್ಗೆ. ನಮ್ಮ ಶಿವಮೊಗ್ಗದ ಗುಡ್ಡೆಕಲ್ಲಿನಲ್ಲಿ ನಡೀತಾ ಇರುವಂತಹ ಒಂದು ಆಡಿ ಕೃತಿಕೆ ಜಾತ್ರೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆಯೇ ಆಗಲೇ ಮಹಾಲಕ್ಷ್ಮಿಯವರು ಮತ್ತೆ
1: ಮಂಜುನಾಥ್
0: ಸರ್ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗೆ ಅಲ್ಲಿನ ಹಿಸ್ಟ್ರಿಯ ಬಗ್ಗೆ ಇರ್ಬೋದು, ಅಲ್ಲಿನ ಇತಿಹಾಸ, ಹಾಗೆ ಇಲ್ಲಿ ಈ ಒಂದು ಗುಡ್ಡೆಕಲ್ಲಿನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಹೇಗೆ ಆರಂಭ ಆಯ್ತು, ಇಲ್ಲಿನ ದೇವರ ಪ್ರತಿಷ್ಠಾಪನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರು. ಹಾಗೆ ಈ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಹಾಗೆ ಅಲ್ಲಿ ಈಗ ಏನಾಗ್ತಾ ಇದೆ, ಇವತ್ತಿನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಅರ್ಪಿತಾ ಅವರು
1: ಮತ್ತಷ್ಟು ವಿಷಯನ ತಿಳಿಸಿದ್ದಾರೆ,
0: ಕೇಳೋಣ.
1: ರಕ್ಷಿತಾ,
2: ನಮಸ್ತೆ
3: ಸರ್, ನಿಮ್ಮ ಹೆಸರು?
2: ಶಂಕರ್ ಅಂತೇಳಿ.
3: ಶಂಕರ್ ಸರ್, ಎಲ್ಲಿಂದ ಬಂದಿರೋದು?
2: ಶಿವಮೊಗ್ಗನೇ, ಲೋಕಲ್ ಅನ್ಸಿದ್ದೀನಿ.
3: ಶಿವಮೊಗ್ಗದಿಂದ ಬಂದಿರಾ. ಮೊದಲನೇದಾಗಿ ನಿಮಗೆ ಗುಡ್ಡೆಕಲ್ಲು ಜಾತ್ರಾ ಮಹೋತ್ಸವದ ಶುಭಾಶಯಗಳು.
2: ಥ್ಯಾಂಕ್ ಯು. ನಿಮಗೂ ಸೇಮ್, ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ವಾಮಿಯ ದೇವಸ್ಥಾನ ಗುಡ್ಡೆಕಲ್ಲು ಜಾತ್ರಾ ಸಲುವಾಗಿ ನಿಮಗೂ ಶುಭಾಶಯಗಳನ್ನ ಹೇಳ್ತೀವಿ.
3: ಸರ್, ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಆಗಮಿಸ್ತಾ ಇದ್ದೀರಾ ಸರ್?
2: ಆ್ಯಕ್ಚುಲಿ ನಾವು ಹುಟ್ಟದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ನಮಗೆ ಆಲ್ರೆಡಿ 51 ವರ್ಷ ಆಗಿದೆ. 50 ವರ್ಷದಿಂದ ನಾವು ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ನಾವು ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ತಾನೆ ಇದ್ದೀವಿ ಅವಾಗಿಂದನೂ. ಈಗ ನಮ್ಮದೇ ಒಂದು ಕಾರ್ತಿಕ ದೀಪೋತ್ಸವ ಅಂತೇಳಿ ಒಂದು ಸೇವಾ ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಈ ವರ್ಷದಲ್ಲೇ ಈ ಎರಡು ದಿನ ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಭರಣಿ ಮತ್ತು ಆಡಿಕೀರ್ತಿಗೆ ಎರಡು ವಿಶೇಷ ದಿನಗಳು ನಮ್ಮ ಸಮುದಾಯಕ್ಕಿದು. ಅಧಿಕ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಬರುವಂಥ ದೇವಸ್ಥಾನ ಹಬ್ಬ ಇದು. ತುಂಬ ವಿಜೃಂಭಣೆಯಿಂದ ಇರುತ್ತೆ ಅಂತ ನನಗೆ ಇಷ್ಟಪಡ್ತೀನಿ.
3: ಹೇಳಿದ ಹಾಗೆ ನಿಮಗೀಗ 51 ವರ್ಷ ಆದರೆ ನೀವು ಚಿಕ್ಕ ವಯಸ್ಸಿಂದ ಕೂಡ ಈ ಒಂದು ದೇವರ ದರ್ಶನಕ್ಕೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀರಲ್ಲ ಸರ್?
2: ಖಂಡಿತ, ಅವಾಗಿಂದನೂ ಪಾಲ್ಗೊಳ್ತಾನೆ ಇದ್ದೇವೆ. ಅದೇ ಹೇಳ್ತಿದ್ದಾರ, ಜೀವನದಲ್ಲಿ ಒಂದು ಐತಿಹಾಸಿಕ ದಿನಗಳು ಈ ಜಾತ್ರೆಗೆ ಬಂದಂಥ ಭಕ್ತಾದಿಗಳು. ದೇವರ ಕೃಪೆಯನ್ನು ತುಂಬ ಎಲ್ಲ ಬಂದಂಥ ಭಕ್ತಾದಿಗಳು ದೇವರ ಅನುಗ್ರಹ ಸಿಗ್ತಾ ಇದೆ. ಹಾಗಾಗಿ ಪ್ರತಿ ವರ್ಷವೂ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಭಕ್ತಾದಿ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ. ಹೀಗೆ ಬರಲಿ, ಎಲ್ಲ ಭಕ್ತಾದಿಗಳ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ನಾವು ಬಯಸ್ತೀವಿ.
3: ನೀವು ಕುಟುಂಬದೊಂದಿಗೆ ಬಂದಿದ್ದೀರಾ ಸರ್?
2: ಇಲ್ಲ, ನಾವು ನಮ್ಮ ಸ್ನೇಹಿತರೊಂದಿಗೆ ಬಂದಿದ್ದೀವಿ.
3: ಮತ್ತೆ ಕುಟುಂಬನ ಕೂಡ ಕರ್ಕೊಂಡು ಬರ್ತೀರಾ?
2: ಬರ್ತಾ ಇದ್ದೀವಿ. ಹಾಗೆ ನಮ್ಮ ಹಗಮಡಿ ಸಮಾಜದ ಅಧ್ಯಕ್ಷರು ಜೊತೆಯಲ್ಲಿದ್ದಾರೆ, ಇವರು ಒಂದೆರಡು ಮಾತುಗಳನ್ನ ಹೇಳಕ್ ಬಯಸ್ತಾರೆ.
3: ಸರ್ ನಮಸ್ತೆ.
4: ನಮಸ್ತೆ ಎಲ್ಲರಿಗೂ, ಅರೋಗ್ರ ಜಾತ್ರೆ ಎಲ್ಲರಿಗೂ ಶುಭಾಶಯಗಳು. ಹೇಳಿ ಮೇಡಮ್,
3: ನಿಮ್ಮ ಹೆಸರು ಸರ್?
4: ನಮ್ಮ ಹೆಸರು ಆರ್ಮುಖಂ ಅಂತ.
3: ಆರ್ಮುಖಂ ಅವರೇ, ಹೇಗಿದ್ದೀರಾ?
4: ಆರಾಮಿದ್ದೀವಿ ಮೇಡಮ್.
3: ಸೊ ಜಾತ್ರೆ ಹೇಗಿದೆ ಸರ್?
4: ಜಾತ್ರೆ ವಿಜೃಂಭಣೆಯಿಂದ ತುಂಬ ವರ್ಷ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಪ್ರತಿಯೊಬ್ಬರು ತಮಿಳಿಯನ್ಸಿಗೆ ಮಾತ್ರ ಅಲ್ಲ, ಎಲ್ಲ ಜನಾಂಗನೂ ಬರ್ತಾರೆ ಇಲ್ಲಿಗೆ ಪ್ರತಿ ವರ್ಷ. ನಮಗೆ ಇವಾಗ 52 ವರ್ಷ ಮುಗಿದು 53 ವರ್ಷ, ನಾವು ಮಗುವಿಂದನೂ ಇಲ್ಲೇ ಬರ್ತಾ ಇದ್ದೀವಿ. ನಾವು ಹುಟ್ಟು ಬೆಳೆದಿದ್ದಲ್ಲ ಇದೇ ಊರೇ. ನಾವು ನಮ್ಮ ಅಜ್ಜ ಅಜ್ಜಿ ಬಂದಿರೋದು ಅಲ್ಲಿಂದ. ನಾವು ಹುಟ್ಟು ಬೆಳೆದಿರೋದೆಲ್ಲ ಇದೇ ಊರು. ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಇದೇ ಊರಿನವರೇ. ಹಾಗಾಗಿ ಈ ವರ್ಷ ಈ ಜಾತ್ರೆಗೆ ಎಲ್ಲ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಎಲ್ಲರೂ ಕುಟುಂಬ ಸಮೇತ ಬಂದು ಆಗಮಿಸಿ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಏನೆಲ್ಲ ಬೇಡ್ಕೊಳ್ತಾರೋ ಆ ಹರಕೆ ತೀರಿಸ್ಕೊಳ್ಲಿಕ್ಕೆ, ಆ ಬೇಡ್ಕೊಂಡಿದ್ದನ್ನು ಹರಕೆ ತೀರಿಸಿ ಎಲ್ಲ ಪ್ರತಿಯೊಂದು ಮಾಡ್ತಾರೆ. 51 ಅಡಿ ಬೇಲು ಚುಚ್ಕೊಂಬರ್ತಾರೆ ಅಂದರೆ ಎಷ್ಟೊಂದು ಮಹಾತ್ಮ ಅದು. 51 ಅಡಿ ಬೇಲು ಚುಚ್ಚೋದು ಅಂದರೆ ಭಾರಿ ಏನು ಇದು ಇದಲ್ಲ, ಎಷ್ಟೊಂದು ಮಹಾತ್ಮ, ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಈ ಸುಬ್ರಹ್ಮಣ್ಯನಲ್ಲ.
3: ಖಂಡಿತ ಖಂಡಿತ ಅರ್ಮುಖಂ ಅವರೇ, ನೀವು ಯಾವತ್ತಾದರೂ ಕಾವಡಿಯನ್ನು ಹೊತ್ತು ವೇಲನ ಚುಚ್ಚಿರೋ ಇದೆಯಾ?
4: ನಮ್ಮ ತಾಯಿ ನಮ್ಮ ಅಮ್ಮ ಎಲ್ಲ ಬಂದ್ಬಿಡಿ, ಯಾವಾಗಲೂ ಇರೋ ಜೀವ ಇರೋವರೆಗೂ ಕಾವಡಿ ತೆಗ್ದಿರೋರೆ, ನಾವು ಕಾವಡಿ ತೆಗ್ದಿರೋರೆ, ಎಲ್ಲರೂ ಕಲ್ಲರು ಕಾವಡಿ ತೆಗ್ದಾರೆ. ತೆಗಿದೇ ಇದ್ದವರು ನಾವು ಏನಾರ ಬೇಡ್ಕೊಂಡು ಮುಂದಿನ ವರ್ಷ ನಾವು ತೆಗಿಯೋಣ ಅನ್ನೋರೇ ಜಾಸ್ತಿ ಯಾವಾಗಲೂ.
3: ಖಂಡಿತ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
4: ತುಂಬಾ ಧನ್ಯವಾದಗಳು.
3: ಓಕೆ, ಕೇಳ್ತಾ ಇದ್ರಲ್ಲ ಕೇಳುಗರೆ, ಹಾಗೆ ಮಹಾಲಕ್ಷ್ಮಿ ಮತ್ತೆ ರಕ್ಷಿತಾ, ಇದು ನಮ್ಮ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ಭಕ್ತಾದಿಗಳ ಅಭಿಪ್ರಾಯ. ಹಾಗೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ನಾವು ಮತ್ತೆ ಭೇಟಿ ಆಗ್ತೀವಿ.
0: ಎಸ್, ಅರ್ಪಿತಾ ತುಂಬಾ ಚೆನ್ನಾಗಿ

0: ಮಾತಾಡಿಸ್ತಾ ಇದ್ರ ಅಲ್ಲಿದ್ದಂತಹ ಬಂದಂತಹ ಭಕ್ತಾದಿಗಳನ್ನ. ಹಾಗೆ ಈಗ ಇನ್ನೊಬ್ರು ಕೂಡ ಮಾತನಾಡ್ತಿದ್ದಾರೆ, ಕೇಳೋಣ ಏನ್ ಹೇಳ್ತಾರೆ ಅಂತ.
1: ಕೇಳುಗರೆ, ಇದು ಗುಡ್ಡೆಕಲ್ ಜಾತ್ರೆಯ ವಿಶೇಷವಾದ ಲೈವ್ ಆಗಿದ್ದು, ಈಗ ನಮ್ಮೊಟ್ಟಿಗೆ ಈ ಒಂದು ಜಾತ್ರೆಯಲ್ಲಿ ಕಾವಡಿಯನ್ನ ಹೊತ್ತು ಬಂದಿರುವಂತಹ ಭಕ್ತಾದಿಗಳು ಮಾತಾಡ್ತಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
1: ನಿಮ್ಮ ಹೆಸರು?
2: ನನ್ನ ಹೆಸರು ಮುರುಳಿ ಅಂತೇಳಿ, ಸ್ಥಳೀಯರೇ, ಶಿವಮೊಗ್ಗದವ್ರೆ.
1: ಶಿವಮೊಗ್ಗದವ್ರೆ, ಓಕೆ. ಇವತ್ತು ಜಾತ್ರಾ ಮಹೋತ್ಸವಕ್ಕೆ ನೀವು ಕಾವಡಿಯನ್ನ ಹೊತ್ತು ಬಂದಿದ್ದೀರಾ ಸರ್, ಇದ್ರ ಬಗ್ಗೆ ಏನನ್ಸುತ್ತೆ?
2: ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮನಸ್ಸಲ್ಲಿ ತುಂಬ ಭಕ್ತಿಯಿಂದ ಬರ್ತೀವಿ ನಾವು. ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ನೆಲೆಸಿ ಭಾಳ ವರ್ಷದಿಂದ ಇದ್ದಾರೆ. ಇದು ಎರಡನೇ ವರ್ಷ ಕಾವಡಿ ಹೋಗ್ತಾ ಇರೋದು. ಕೆಲವು ಇಚ್ಛೆಗಳಿರ್ತವೆ, ಅದನ್ನು ನೆರವೇರಿಸ್ಕೊಳ್ಳೋಕ್ಕೋಸ್ಕರ ಸ್ವಾಮಿ ಹತ್ರ ಬೇಡ್ಕೊಂಡಿರ್ತೀವಿ. ಅದು ನೆರವೇರಿದ ನಂತರ ನಾವು ಈ ಥರ ಕಾವಡಿಯನ್ನು ಎತ್ಕೊಂಡ್ಬರ್ತೀವಿ.
1: ಹೌದು ಸರ್. ಈ ಕಾವಡಿಯನ್ನು ಹೊತ್ತು ತರುವಾಗ ಇದಕ್ಕಿಂತ ಮುಂಚೆ ಏನಾದರೂ ವ್ರತಗಳಿರುತ್ತಾ, ಅದನ್ನ ಹೇಗೆ ಆಚರಿಸ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
2: ಕೆಲವೊಬ್ಬರು ವ್ರತಗಳು ಮಾಡ್ತಾರೆ, ಕೆಲವೊಬ್ಬರು ವ್ರತ ಮಾಡೋದಿಲ್ಲ, ಹೊಸ್ದಾಗಿ ಗೊತ್ತಿರೋದಿಲ್ಲ. ಗೊತ್ತಿರೋರು ಮಾಡ್ತಾರೆ, 5 ದಿವಸದಿಂದನೇ ವ್ರತ ಇರ್ತಾರೆ. ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಅದರ ನಂತರ ಮನೆಯಿಂದ ಇಲ್ಲಿಗೆ ಕಾವಡಿ ಎತ್ಕೊಂಡ್ಬರ್ತೀವಿ.
1: ಸರ್, ಎಷ್ಟು ದೂರದಿಂದ ಬಂದಿದ್ದೀರಾ ನೀವು?
2: ನಾವು ಆಲ್ಮೋಸ್ಟ್ 12 ಕಿಲೋಮೀಟರ್ ಇದೆ.
1: 12 ಕಿಲೋಮೀಟರ್ ನಡ್ಕೊಂಡೇ ಬಂದಿದ್ದೀರಾ?
2: ಇಲ್ಲ, ವೆಹಿಕಲಲ್ಲಿ ಬಂದು ಇಲ್ಲಿಂದ ನೀರಿಂದ ನಾವು
1: ಇಲ್ಲಿಂದ ಪಾದಸೇವೆನ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು ವೇಲನ್ನ ಹೊತ್ತು ತರುವಾಗ ಇಲ್ಲಿಗೆ ಬಂದ್ರೆ ದರ್ಶನ ಮಾಡೋಕ್ಕೆ ನಿಮ್ಮ ಹರಕೆ ತೀರುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಮದ?
2: ನಂಬಿಕೆ ಇದೆ, ನಂಬಿಕೆ ಇದೆ, 100% ನಂಬಿಕೆ ಇದೆ.
1: ನಮ್ಗೆ ಈಡೇರುತ್ತೆ ಅಂತ ಕೂಡ ಆಗುತ್ತೆ.
2: ಹೌದೌದು, ನಂಬಿಕೆ ಹೇಳ್ಬೇಕಂದ್ರೆ ಮನುಷ್ಯ ನಂಬಿಕೆಯಿಂದನೇ ಬದುಕಬೇಕು ಯಾವಾಗಲೂ. ನಂಬಿಕೆ ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ. ನಂಬಿಕೆ ಇಟ್ಟಮೇಲೆ ಬದುಕಬೇಕು, ಅಂದರೆ ದೇವ್ರ ಮೇಲೆ ಅಂತೂ ನಂಬಿಕೆ ಇದ್ದೇನೆ. ಮುಂದುವರಿಯೋದಕ್ಕೆ ಪ್ರತಿ ಕ್ಷಣವೂ ಒಳ್ಳೆ ರೀತಿ ನಡೆಯೋದಕ್ಕೆ ದೇವರೇ ನಮಗೆ ಅನುಗ್ರಹ ಇದು ಮಾಡೋದು.
1: ಖಂಡಿತ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
2: ಓಕೆ, ಥ್ಯಾಂಕ್ ಯು.
1: ಓಕೆ, ಒಂದು ನಿಮಿಷ ಕೇಳಿದ್ರೆ ಈಗ ಇಲ್ಲೂ ಇನ್ನೊಬ್ರು ಭಕ್ತಾದಿಗಳು ಮಾತಾಡ್ತಾರೆ, ಕಾವಡಿಯ ಹೊತ್ತಂತಹ ತಾಯಿಯವರು ಮಾತಾಡ್ತಾರೆ, ಅವರ ಅಭಿಪ್ರಾಯನ ಕೇಳೋಣ. ನಮಸ್ತೆ ಮೇಡಮ್.
3: ನಮಸ್ತೆ, ನಮ್ಮ ಹೆಸರು ನಾಗರತ್ನ ಅಂತ. ನನಗೆ ವಯಸ್ಸು 72. ನಮ್ಮ ಯಜಮಾನರು 1992-93 ಕಾವಡಿ ತೇರ್ ಕಾವಡಿ ಮಲಗುಪ್ಪಿಂದ ತೇರ್ ಕಾವಡಿ ನಾವು ನಡ್ಕೊಂಡೇ ತಗೊಂಡಿದ್ವಿ. ಅವ್ರು ತೀರ್ಕೊಂಡು ಈಗ 28 ವರ್ಷ ಆಯಿತು. ಮಗನ ಮನಸ್ಸಿಗೆ ಬಂದು ಈಗ ಹೋದ ವರ್ಷದಿಂದನೂ ಕಾವಡಿ ತೆಗಿತಾ ಇದ್ದೀವಿ.
1: ಓಕೆ, ಯಾವ ರೀತಿ ವ್ರತ ಆಚರಣೆ ಮಾಡ್ತಾರೆ, ಆಚರಣೆ ಬಗ್ಗೆ ಹೇಳ್ಬೋದಾ?
3: ಅವ್ರವ್ರ ಮನಸ್ಸಿಗೆ ತಕ್ಕಂತೆ 9 ದಿನ ವ್ರತ ಇರ್ಬೋದು. ನಾನ್ ವೆಜ್ ತಿನ್ನಬಾರ್ದು, ಮಡಿಯಿಂದ ಚಾಪೆ ಮೇಲೆ ಮಂಚದ ಮೇಲೆ ಮಲಗಬಾರ್ದು, ಮಡಿಯಿಂದ ಇರಬೇಕು, ನಿಯಮ ಇರಬೇಕು, ಪದೇ ಪದೇ ತಿನ್ನೋದು ಅವೆಲ್ಲ ಮಾಡಬಾರ್ದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ರಾತ್ರಿ ತಿಂಡಿ ಅವ್ರವ್ರ ಶಕ್ತಿಗೆ ತಕ್ಕಂತೆ ಮಾಡ್ಬೋದು. ಮಡಿಯಿಂದ ಇರಬೇಕು ಅಷ್ಟೇ,
1: ಕ್ಲೀನ್. ಮಡಿಯಿಂದ ಇರೋದು ತುಂಬ ಮುಖ್ಯ ಆಗುತ್ತೆ.
3: ಮಡಿಯಿಂದ ತುಂಬ ಕ್ಲೀನಾಗಿರ್ಬೇಕು ಅಷ್ಟೇ, ಭಕ್ತಿಯಿಂದ ಇರಬೇಕು. ಬೆಳಗ್ಗೆ ಸಂಜೆ ಪೂಜೆ ಮಾಡ್ಕೊಳ್ತಾ.
1: ಕಾವಡಿನ ಗಂಡಸರು ಮಾತ್ರ ಹೊರಬೇಕಾ ಮೇಡಮ್?
3: ಆ ಥರ ಏನು ನಿಯಮ ಇಲ್ಲ, ಯಾರು ಬೇಕಾದ್ರೂ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಯಾರು ಬೇಕಾದ್ರೂ ಹೊತ್ತು ಹೊರ್ಬೋದು. ಹೆಣ್ಣು ಗಂಡು ಅಂತ ಭೇದ ಇಲ್ಲ,
1: ಯಾರು ಬೇಕಾದರೂ ಹೊರ್ಬೋದು.
3: ಹೊರ್ಬೋದು, ನಂಬಿಕೆ ಅನಿಸಿಕೆ ನೆರವೇರುತ್ತೆ. ಒಳ್ಳೆಯ ಮನಸ್ಸು ಇರಬೇಕು, ಒಳ್ಳೆ ಅನಿಸಿಕೆ ಇರಬೇಕು, ನೆರವೇರುತ್ತೆ.
1: ಖಂಡಿತ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಓಕೆ, ಇದು
0: ಓಕೆ, ಥ್ಯಾಂಕ್ ಯು ಅರ್ಪಿತಾ. ಅಲ್ಲಿ ಕಾವಡಿಯನ್ನು ಹೊತ್ತು ಬಂದಂತಹ ವರ್ಷಾನುಗಟ್ಟಲೆಯಿಂದ ಕಾವಡಿಯನ್ನು ಹೊತ್ತು ಭಕ್ತಿಯನ್ನು ಸಲ್ಲಿಸ್ತಾ ಇರುವಂತಹ ಭಕ್ತಾದಿಗಳನ್ನ ಮಾತಾಡಿಸ್ತಾ ಇದ್ರಿ, ಧನ್ಯವಾದಗಳು. ಹಾಗೆ ಈಗ
4: ರಕ್ಷಿತ, ಮತ್ತೊಂದು ವಿಶೇಷತೆ ಏನು ಗೊತ್ತಾ, ಅಲ್ಲಿನ ವಯಸ್ಸಿನ ಮಿತಿ ಇರಲಿಲ್ಲ.
0: ಹೌದು, ನಿಜ.
4: ವಯಸ್ಸಿನ ಹುಡುಗರು ಇರ್ಬೋದು,
0: 70 ವರ್ಷ, 72 ವರ್ಷದ
4: ಅವರು ಎಷ್ಟು ಲವಲವಿಕೆಯಿಂದ, ಖುಷಿಯಿಂದ, ಭಕ್ತಿಯಿಂದ. ಸೊ ಅಲ್ಲಿ ಸಾಕಷ್ಟು ಮೆಟ್ಲುಗಳು ಕೂಡ ಇದಾವೆ. ಆ ಮೆಟ್ಲುಗಳನ್ನೆಲ್ಲ ಹತ್ತಿ ಬಂದು ಅದು ಬೆಟ್ಟದ ಮೇಲೆ ದೇವರ ದರ್ಶನವನ್ನ ಮಾಡಿದಾಗ, ಆ ದೇವರ ದರ್ಶನ ಮಾಡಿ ಪುನೀತರಾಗ್ತಾರೆ. ಆಗ ಅವರ ಒಂದು ಕಷ್ಟ ಕಾರ್ಪಣ್ಯಗಳಿರ್ಬೋದು, ಸುಸ್ತು ಇರ್ಬೋದು, ಒಂದು ಬಾಯಾರಿಕೆ ಇರ್ಬೋದು, ಉಪವಾಸ ಇದ್ದು ಆ ವ್ರತವನ್ನ ಸಂಪೂರ್ಣ ಮಾಡ್ತಾರಲ್ವಾ, ಅದೊಂದು ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬೋದು.
0: ಇವಾಗ ಏನ್ ಗೊತ್ತಾ, ಇವಾಗ ನಾವು ಸುಮ್ನೆ ಏನೋ ಒಂದು ತಿಂದೆ ಹಾಗೆ ಬಂದಿರ್ತೀವಿ ಅನ್ಕೊಳ್ಳಿ, ತುಂಬಾ ಸುಸ್ತಾಗುತ್ತೆ. ಅದೇ ದೇವರಿಗೆ ಹರಕೆಯನ್ನ ಹೊತ್ತು ಉಪವಾಸ ಇದ್ದಾಗ ನಮಗೆ ಗೊತ್ತೇ ಆಗೋದಿಲ್ಲ.
4: ಅಂದ್ರೆ
0: ಅದೊಂದು ನಂಬಿಕೆ ಇರ್ಬೋದು, ನಮ್ಮೊಳಗಿರುವಂತಹ ಒಂದು ನಂಬಿಕೆ ಇರ್ಬೋದು, ಆ ದೇವರ ಶಕ್ತಿ ಅಂತ.
4: ಅದಮ್ಯ ಶಕ್ತಿ.
0: ಹೌದು, ನಿಜ.
4: ಖಂಡಿತವಾಗ್ಲಿ ಹೇಳ್ದಾಗೆ ಸ್ವಲ್ಪ ಉಪವಾಸ ಇದ್ರೆ ಅಯ್ಯೋ ಎಷ್ಟೊತ್ತಿಗೆ ತಿಂಡಿ ತಿಂತೀವೋ ಏನೋ ಅಂತ ಚಡ್ಪಡಿಸ್ತಾ ಇರ್ತೀವಿ.
0: ಹೌದು,
4: ಅದೇ ಈ ದೇವ್ರ ಮೇಲೆ ಭಕ್ತಿಯಿಂದ ಉಪವಾಸ ಇದ್ದಾಗ ಓಕೆ ಏನು ಆಗಲ್ಲ, ಆರಾಮಾಗಿದ್ದೀನಿ, ಬೇಕು ಅಂತ ಅನ್ಸಲ್ಲ, ಹಾತೊರೆಯೋದಲ್ಲ. ಅಂದ್ರೆ ಅಲ್ಲಿ ಮನಸ್ಸು ಕೂಡ ಸ್ಥೀಮಿತವಾಗಿರುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ನಾವು ಕೂಡ ಗಟ್ಟಿಗೊಳ್ತೀವಲ್ವಾ. ಈ ಸರ್ ಜಾತ್ರೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಅರ್ಪಿತಾ ಅವರು ತಿಳಿಸ್ತಾ ಇದ್ರು, ಮತ್ತಷ್ಟು ವಿಷಯಗಳನ್ನ ಅವರಿಂದ ತಿಳಿಯೋಣ.
0: ರಕ್ಷಿತಾ, ಲೈನ್ ಅಲ್ಲಿ ಅರ್ಪಿತಾ ಅವರಿದ್ದಾರೆ, ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ.
1: ಜಾತ್ರೆಯಲ್ಲಿ ಇದೀವಿ. ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಇಲ್ಲಿರುವಂತಹ ಭಕ್ತಾದಿಗಳು ಅಂದ್ರೆ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಭಕ್ತಾದಿಗಳು ನಮ್ಮ ಜೊತೆ ಮಾತಾಡ್ತೀರಾ, ಮಾತಾಡ್ಸೋಣ. ನಮಸ್ತೆ.
5: ನಮಸ್ತೆ.
1: ನಿಮ್ ಹೆಸರು?
5: ವಾಸು.
1: ವಾಸು ಅವರು ಎಲ್ಲಿಂದ ಬಂದಿರೋದು?
5: ನಾವ ವಿನೋಮ್ ನಗರದಿಂದ.
1: ವಿನೋಮ್ ನಗರ. ಏನ್ ಮಾಡ್ತಿರೋದು ವಾಸು ಅವರೇ?
5: ನಾನ ಸ್ಟಡಿ ಮಾಡ್ತಿದ್ದೀನಿ.
1: ಏನ್ ಸ್ಟಡಿ ಮಾಡ್ತಿದ್ದೀರಾ?
5: 8th standard.
1: 8th standard. ಯಾವ ಸ್ಕೂಲ್?
5: ಸ್ವಾಮಿ ವಿವೇಕಾನಂದ.
1: ಸ್ವಾಮಿ ವಿವೇಕಾನಂದ ಅಂತ ಬಂದಿದ್ದೀರಾ. ಓಕೆ, ನಿಮ್ಮ ಕುಟುಂಬ ಜೊತೆ ಬಂದಿದ್ದೀರಾ ಅಲ್ವಾ? ಓಕೆ, ಈಗ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ?
5: ನಾನು ಬರಕ್ ಹಿಡಿದು ಒಂದು 12 ವರ್ಷ ಆಗಿದೆ.
1: 12 ವರ್ಷ ಅಂದ್ರೆ ನೀವು ಚಿಕ್ಕವರಿದ್ದಾಗಿಂದ ಕೂಡ ಬರ್ತಿದ್ರಿ?
5: ಬರ್ತೀವಿ.
1: ಏನ್ ಈ ಜಾತ್ರೆ ವಿಶೇಷತೆ?
5: ಜಾತ್ರೆ ವಿಶೇಷ ಅಂದ್ರೆ ಪ್ರತಿ ವರ್ಷ ಗರ್ಗ ಕೂರ್ಸ್ತಾರೆ, ಭದ್ರಾವತಿಯಿಂದ ತರ್ತಾರೆ ಇಲ್ಲಿಗೆ, ತಂದ್ಬಿಟ್ಟು ಕೂರ್ಸ್ತಾರೆ ಗರ್ಗ. ಗರ್ಗ ಕೂರಿಸ್ತಾರಲ್ಲ ಇಲ್ಲಿ, ಅದಕ್ಕೆ ಎಲ್ಲ ಭಕ್ತರು ಬರ್ತಾರೆ, ಪೂಜೆ ಮಾಡ್ತಾರೆ. ಮತ್ತೆ ಇದು ವಿಶೇಷ ಹಬ್ಬ ಅಂತಾರೆ ಇದನ್ನ. ಆಮೇಲೆ ನಾವು ಪ್ರತಿ ವರ್ಷ ಬರ್ತೀವಿ. ಮತ್ತೆ
1: ರಜೆ ಹಾಕಿ ಬರ್ತೀರಾ?
5: ರಜೆ ಹಾಕಿ ಬರ್ತೀವಿ, ರಜೆ ಮಾಡಿ ಬರ್ತೀವಿ. ಮತ್ತೆ ನಾಳೆನು ಬರ್ತೀವಿ, ಯಾಕಂದ್ರೆ ನಾಳೆ ಇನ್ನ ಜೋರ ಅಲ್ಲ ಹಬ್ಬ, ಅದಕ್ಕೆ ನಾಳೆನೂ ಬರ್ತೀವಿ. ಚೆನ್ನಾಗಿ ಪ್ರತಿ ವರ್ಷನೂ ಚೆನ್ನಾಗಿ ಮಾಡ್ತಾರೆ ಹಬ್ಬ ಇಲ್ಲಿ. ಮತ್ತೆ ಆಮೇಲೆ ಫುಲ್ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ. ಮತ್ತೆ ಒಳ್ಳೊಳ್ಳೆ ದೇವ್ರನ್ನ ಕೂರ್ಸೋರು ಇಲ್ಲೆಲ್ಲ. ಮತ್ತೆ ಆಮೇಲೆ ಬೆಟ್ಟ ಆದ್ಮೇಲೆ ಹತ್ತು ಬರೋದು ಖುಷಿ.
1: ಸೊ ಖುಷಿ ಆಗತ್ತೆ. ಶಾಲೆ ರಜೆ ಹಾಕಿ ಕೂಡ ಇಲ್ಲಿಗೆ ಬಂದಿದ್ರೆ ದರ್ಶನ ಮಾಡಕ್ಕೆ ಖುಷಿ ಅಂತೂ ಆಗತ್ತೆ ಅಲ್ವಾ? ಈ ಜಾತ್ರೆ ನೋಡ್ಬೇಕಾದ್ರೆ ಜಾತ್ರೆಲಿ ಏನ್ ತಗೊಂಡ್ ಹೋಗ್ತೀರಾ?
5: ಜಾತ್ರೆಲ್ಲಿ ನೋಡ್ಬೇಕು ಇವಾಗ,
1: ನಮ್ಗೇನಾದ್ರು ಕೊಡಿಸ್ತೀರಾ? ಏನ್ ಕೊಡಿಸ್ತೀರಾ
5: ಬರ್ರಿ, ಏನ್ ಕೇಳ್ತಾರೆ?
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ, ಧನ್ಯವಾದಗಳು.
5: ಥ್ಯಾಂಕ್ಸ್.
1: ಇದು ವಿದ್ಯಾರ್ಥಿಯ ಮಾತಾಗಿತ್ತು. ಈ ಜಾತ್ರಾ ಮೋಸಕ್ಕೆ ಬಂದಿರುವಂತ ಒಬ್ರು ವಿದ್ಯಾರ್ಥಿ ಮಾತಾಡಿದಂತ ಮಾತು. ಹೀಗೆ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ತೀವಿ. ಧನ್ಯವಾದಗಳು.
0: ಓಕೆ ಅರ್ಪಿತಾ, ಎಸ್ ಕೇಳಿದ್ರಲ್ವಾ, ತುಂಬಾ ಚೆನ್ನಾಗಿ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ದಿದ್ದು, ಅವ್ರಿಗೆ ಎಷ್ಟು ಖುಷಿ ಇತ್ತಲ್ವಾ
4: ರಕ್ಷಿತಾ? ಖುಷಿ ಒಳಗೆ ಒಳ್ಳೊಳ್ಳೆ ದೇವರಿದ್ದಾರೆ.
0: ದೇವರು ಒಳ್ಳೊಳ್ಳೆ ದೇವರು, ಇದು ಗೊತ್ತಿರ್ಲಿಲ್ಲ ನಮಗೆ ಈ ವಿಷಯ. ಓಕೆ,
4: ಮಕ್ಕಳಿಗಲ್ಲಿ ಸಂಸ್ಕೃತ ಸಂಪ್ರದಾಯಕ್ಕಿಂತ ಎಂಜಾಯ್ ಮಾಡೋದು, ಬಲೂನ್ಸ್ ತಗೊಳ್ಳೋದು, ಮತ್ತೆ ಅವ್ರಿಗೆ ಆಟಿಕೆಗಳನ್ನ ತೆಗೆದುಕೊಳ್ಳೋದು, ಓಡಾಡೋದು, ಮಂಡಕ್ಕಿ ತಿನ್ನೋದು, ಮತ್ತೆ ಏನಾದ್ರು ಅಲ್ಲಿ ಜೋಳ ಎಲ್ಲ ಸಿಗುತ್ತಲ್ಲ, ಮೆಕ್ಕೆಜೋಳ,
0: ಪಾಪ್ಕಾರ್ನ್ಗಳಿರ್ಬೋದು. ಸೊ ಏನಪ್ಪಾ ಅಂತ ಹೇಳಿದ್ರೆ, ಇದೆಲ್ಲ ತಿನ್ನೋದು ಒಂದ್ ಕಡೆ ಆದ್ರೆ ಜಾತ್ರೆ ಸುತ್ತೋದೇ ಒಂದ್ ಖುಷಿ. ಆಚೆಯಿಂದ ಈಚೆ ಹೋಗು, ಈಚೆಯಿಂದ ಆಚೆ ಬಾ ಅಂತ ಹೇಳಿ ಮಕ್ಳಿಗಂತೂ ಫುಲ್ ಎಂಜಾಯ್ಮೆಂಟ್ ಇರುತ್ತೆ.
4: ಅಪ್ಪ ಅಮ್ಮಂಗೆ ದೇವ್ರ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇದ್ರೆ, ಮಕ್ಳಿಗೆ ಅಯ್ಯೋ ದೇವ್ರ ದರ್ಶನ ಆಗದೆ ಇದ್ರೂ ಪರವಾಗಿಲ್ಲ, ನಮ್ಗೆ ಆಟಿಕೆ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಅದ್ರಲ್ಲೂ ನಮ್ಮ ಹೆಣ್ಮಕ್ಳಿಗೆ
0: ಅಲ್ಲಿ ಹೋಗ್ತಿದ್ದಂಗೆ ಎಲ್ಲ ಕಾಣಿಸ್ತಾ ಇರತ್ತ, ಬಳೆ ಸರ ಎಲ್ಲ ಏನ್ ತಗೊಳ್ಳೋಣ ಅಂತ ಕಾಯ್ತಾ ಇರ್ತಾರೆ. ಸೊ ಒಂಥರ ಈ ಜಾತ್ರೆ ಅನ್ನೋದು ಎಲ್ರೂ ಒಗ್ಗೂಡಿಸುವಂತಹ ಒಂದು ಆಚರಣೆ ಅಂತಾನೆ ಹೇಳ್ಬಹುದು.
4: ಮನರಂಜನೆ
0: ಒಂದ್ ಕಡೆ ಆಚರಣೆಗಳಿರುತ್ತೆ, ಮೊದಲಿಂದಲೂ ಕೂಡ ಪುರಾತನವಾಗಿ ಬಂದಂತಹ ಆಚರಣೆಗಳನ್ನ ನೋಡ್ತಾ ಇರ್ತೀವಿ. ಹಾಗೆ ಅಲ್ಲಿನ ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅರ್ಪಿತಾ ಅವರು ಕರೆ ಮಾಡ್ತಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ.
4: ಹಲೋ ಅರ್ಪಿತಾ.
0: ಹಲೋ
4: ಅರ್ಪಿತಾ.
0: ಹಲೋ. ಓಕೆ, ಕರೆ ಕಟ್ ಆಗಿದೆ. ಬಹುಶಃ ಅಲ್ಲಿ ನೆಟ್ವರ್ಕ್ ಮೇ ಬಿ ಸರಿಯಾಗಿ ಸಿಗ್ತಿಲ್ಲ ಅನ್ಸುತ್ತೆ. ಸೊ ಆದ್ರಿಂದ ಕರೆ ಸಿಗ್ತಾ ಇಲ್ಲ, ನೋಡೋಣ ಮತ್ತೆ ಅವ್ರನ್ನ ಮಾತನಾಡ್ಸೋಣ. ಹಾಗೆಯೇ ಜಾತ್ರೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಹಾಗೆ ನಮ್ಮ ಶಿವಮೊಗ್ಗದವ್ರು ಯಾರೆಲ್ಲ ಇದ್ದೀರಾ, ಇನ್ನೂ ಕೂಡ ಜಾತ್ರೆಗೆ ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ. ಇವತ್ತು ಮತ್ತೆ ನಾಳೆ ಎರಡು ದಿನ ಕೂಡ ಜಾತ್ರೆ ಇರುತ್ತೆ, ಹಾಗಾಗಿ ನೀವು ಕೂಡ ಜಾತ್ರೆಗೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಳ್ಬಹುದಾಗಿದೆ, ದೇವರನ್ನ ನೋಡಬಹುದಾಗಿದೆ. ಸೊ ಬೆಳಿಗ್ಗೆ ಹೊತ್ತು ಹೋದರೆ ಒಳ್ಳೇದನ್ಸುತ್ತಲ್ವಾ ದೇವರ ದರ್ಶನ ಮಾಡಲಿಕ್ಕೆ? ಹೋಗಿ ಹಾಗೀಗ ಅರ್ಪಿತಾ ಅವರು ಕರೆ ಮಾಡ್ತಾ ಇದಾರೆ, ಮಾತನಾಡ್ಸೋಣ. ಹಲೋ.
6: ಹಾ ರಕ್ಷಿತಾ, ನಾನು ಶ್ವೇತಾ.
0: ಕೇಳಿಸ್ತಾ ಇದೆ ಅರ್ಪಿತಾ? ಹಾ ಇವಾಗ ಕೇಳಿಸ್ತಾ ಇದೆ ಅರ್ಪಿತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ?
6: ಇದು ಶ್ವೇತಾ.
0: ಓಕೆ ಶ್ವೇತಾ,
6: ಇವತ್ತು ನಮ್ಮ ಗುಡ್ಡೇಕಲ್ ಜಾತ್ರೆ ನಡೀತಾ ಇದೆ. ಸೊ ಹಾಗಾಗಿ ಇವತ್ತು ಜನರಲ್ ಚೆಕಪ್ ಆಗಿ ಒಂದಿಷ್ಟು ನಮ್ಮ ಜೊತೆಗೆ ಇದಾರೆ. ಸೊ ಅವರ ಒಂದು ಟೇಕ್ ಅನ್ನು ತಗೊಳ್ತಾ ಇದೀನಿ. ಸರ್ ನಮಸ್ತೆ. ಸರಿ, ಹೇಗ್ ನಡೀತಾ ಇದೆ ಇವತ್ತಿನ?
7: ಬಂದಿದ್ದೀವಿ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಎಲ್ಲರೂ ಬಂದು ಚೆಕಪ್ ಮಾಡ್ಕೊಳ್ಳಿ ಅಂತ. ಸುಪಯ ಹಾಸ್ಪಿಟಲ್ ಇಂದ ನಾವು ಕಡೆಯಿಂದ ಬಂದಿರೋದು. ಅಟ್ ಲೀಸ್ಟ್ ಜನರಲ್ ಚೆಕಪ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತಲ್ಲ ಪೇಷಂಟ್ಸ್ಗೆ, ಅವಾಗ ನಾವು ಏನಾದ್ರು ಪ್ರಾಬ್ಲಮ್ ಇದ್ರೆ ವಿ ಕ್ಯಾನ್ ಟ್ರೀಟ್ ದೆಮ್ ಇನ್ ಹಾಸ್ಪಿಟಲ್, ಅದಕ್ಕೆ ಇಲ್ಲಿ ಬಂದಿರೋದು. ನಾವು ಬಂದಿರೋದು ಫಸ್ಟ್ ವರ್ಷ, ಮೇ ಬಿ ನಮ್ ಸೀನಿಯರ್ಸ್ ಬಂದಿದ್ರು ಅನ್ಸುತ್ತೆ, ನಾವು ಬರ್ತಿರೋದು ಫಸ್ಟ್ ವರ್ಷ.
6: ಓಕೆ ರಕ್ಷಿತಾ.
0: ಓಕೆ ಶ್ವೇತಾ, ಸುಬ್ಬಯ್ಯ ಹಾಸ್ಪಿಟಲ್ ನ ಮೆಡಿಕಲ್ ಚೆಕಪ್ ಅಲ್ಲಿ
6: ಬಂದಿದ್ದಾರೆ. ಬಟ್ ಏನಪ್ಪ ಅಂತಂದ್ರೆ ಇನ್ನು ಅವರು ಜನರಲ್ ಚೆಕಪ್ ಆಗಿ ಅವರು ಚೆಕ್ ಮಾಡ್ತಾ ಇದಾರೆ.
0: ಓಕೆ
6: ಇಷ್ಟು ಮಾಹಿತಿ ಕೊಡ್ಬೋದು ನಿಮಗೆ.
0: ಓಕೆ ಶ್ವೇತಾ, ಹೇಗೆ ಜನ ತುಂಬಾ ಜನ ಇದಾರೋ, ಹೇಗೆ ನಡೀತಾ ಇದೆ ಜಾತ್ರೆಯಲ್ಲಿ?
6: ತುಂಬಾ ಚೆನ್ನಾಗಿ ನಡೀತಾ ಇದೆ ಜಾತ್ರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನು ಹೇಗೆ ಅಂತಂದ್ರೆ, ನಮಗೆ ರಶ್ ಇದೆ ಅಂತಂದ್ರೆ ಅಷ್ಟು ರಶ್ ಇದೆ. ಬಟ್ ಕಾವಡಿನೂ ಕೂಡ ಪತ್ಕೊಂಡ್ ತಂದಿದ್ದಾರೆ.
0: ಓಕೆ,

0: ಹಚ್ಕೊಂಡ್ ಬರುವಂತ ಒಂದು ಏನೋ ಅವಕಾಶ ಕೂಡ ಇದೆ ಅಂತಾನೆ ಹೇಳಿದ್ರು.
1: ಆರೋಗ್ಯ ತಪಾಸಣಾ ಶಿಬಿರಗಳು ನಡೆಯುತ್ತೆ, ರಕ್ತದಾನ ಶಿಬಿರಗಳು ಕೂಡ ನಡೆಯುತ್ತೆ. ಮುಖ್ಯವಾಗಿ ಇನ್ನೊಂದು ನಮ್ ಕಡೆಯಿಂದ ಒಂದ್ ಸಲಹೆ ಏನಪ್ಪ ಅಂದ್ರೆ ರಕ್ಷಿತಾ, ನಮ್ಮಿಬ್ರು ಕಡೆಯಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಿ.
0: ಯಾಕಂತ ಹೇಳಿದ್ರೆ
1: ಅಲ್ಲಲ್ಲೇ ತಿಂದು
0: ಪ್ಲಾಸ್ಟಿಕ್ ನ ಎಸೆಯೋದಿರ್ಬೋದು ಅಥವಾ ನೀರಿನ ಬಾಟಲ್ ಏನ ಅಲ್ಲೇ ಎಸೆಯೋದು ಇತರದ್ದು ಖಂಡಿತವಾಗ್ಲೂ ಮಾಡಬೇಡಿ.
1: ಡಸ್ಟ್ಬಿನ್ ಗಳಿರುತ್ತೆ, ಕಸದ ಬುಟ್ಟಿಗಳಿರುತ್ತೆ, ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಅವ್ರಿಗೂ ತಗೊಂಡೋಗೋರ್ಗೂ ಕೂಡ ಸುಲಭ ಆಗುತ್ತೆ. ನಮ್ ಕಡೆಯಿಂದ ಒಂದು ಅಳಿಲು ಸೇವೆ ಇರಲಿ, ಸ್ವಚ್ಛತೆಗೆ ಹೆಚ್ಚಿನ ಸ್ವಲ್ಪ ಗಮನವನ್ನ ಕೂಡ ಕೊಡೋಣ.
0: ದೇವರ ದರ್ಶನವನ್ನ ಮಾಡೋದ್ರ ಜೊತೆಗೆ ಸ್ವಚ್ಛತೆಯನ್ನ ಕೂಡ ಕಾಪಾಡೋದು ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗೇನೆ ಈಗ ಅರ್ಪಿತಾ ಅವರು ನಮಗೆ ಒಂದಷ್ಟು ರೆಕಾರ್ಡಿಂಗ್ಸ್ ಏನು ಕಳಿಸಿಕೊಡ್ತಾರೆ, ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ.
2: ಕೇಳುಗರೆ, ಇವತ್ತು ನಾವು ನಮ್ಮ ಶಿವಮೊಗ್ಗದ ಗುಡ್ಡೆಕಲ್ ಜಾತ್ರೆಯಲ್ಲಿದ್ದೀವಿ. ಆಡಿಕೃತಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವ ತುಂಬಾ ಅದ್ಧೂರಿಯಾಗಿ ಸಂಭ್ರಮಾಚರಣೆಯಿಂದ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಅಂದ್ರೆ ಪ್ರಸಾದವನ್ನ ನೀಡೋದಕ್ಕಾಗಿ ಇಲ್ಲಿಂದು ಸಂಸ್ಥೆ ನಮ್ಮೊಟ್ಟಿಗೆ ಮಾತಾಡ್ತೀರ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
3: ನನ್ನ ಹೆಸರು ಮಣಿಕಂಠ ಅಂತ. ನಮ್ದು ತುಂಗಾಭದ್ರ ಒಂದು ಸೇವಾ ಕಮಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲ ದೇವಸ್ಥಾನ ನಾವು ಸೇವೆಗಾರ ಮಾಡ್ತಾ ಇದ್ದೀವಿ. ಇದು ಬಾಲಸುಬ್ರಹ್ಮಣ್ಯ ದೇವಸ್ಥಾನ, ಓಂ ಸತಿ, ಆಂಜನೇಯ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನದು ನಮ್ಮ ಟೀಮ್ ಒಂದಿದೆ. ಕಾರ್ಯದರ್ಶಿಯವರು ಇದ್ದಾರೆ ಪ್ರೀತಿ ಅಂತ. ಎಲ್ಲ ಸೇರಿ ಒಂದು ಸೇವೆ ಮಾಡ್ತಾ ಇದ್ವಿ. ಬಡವ್ರ ಮಕ್ಳಿಗೂ ಒಂದು ಹೆಲ್ಪಿಂಗು ಎಲ್ಲಾನು ಮಾಡ್ತಾ ಇದ್ವಿ ನಾವು.
2: ಅಂದ್ರೆ ಈಗ ಜಾತ್ರಾ ಮಹೋತ್ಸವಕ್ಕೆ ಮಾತ್ರ ಈಗ ಪ್ರಸಾದ ವಿತರಣೆ ಮಾಡ್ತಾ ಇರೋದ, ಪ್ರತಿ ಸರಿನೂ ಮಾಡ್ತೀರಾ?
3: ನಾವು ಪ್ರತಿ ಸರಿನೂ ಮಾಡ್ತಾ ಇದೀವಿ ಇಲ್ಲಿ, ಸೇವೆ ಮಾಡ್ತಾ ಇದ್ವಿ.
2: ಈ ಸರಿ ಪ್ರಸಾದ ಏನ್ ವ್ಯವಸ್ಥೆ ಮಾಡಿದ್ರೆ ಸರ್?
3: ಈ ಸರ್ತಿ ಬಂದೆ ಪ್ರಸಾದ, ಇವತ್ ಪೊಂಗಲ್ ಆಗಿದೆ, ನಾಳೆ ಇಡ್ಲಿ ವಡೆ ಅನ್ನ ಸಾಂಬಾರು ಎಲ್ಲಾನು ವ್ಯವಸ್ಥೆ ಇದೆ,
2: ಎಲ್ಲಾನು ಇದೆ. ಎಷ್ಟು ಜನ ಇದ್ದೀರಾ ಸರ್ ಈ ಕಮಿಟಿಲಿ?
3: ನಮ್ಮ ಕಮಿಟಿ ಇರೋದು ನಾವು ಡೈರೆಕ್ಟರ್ ಗಾರು 11 ಜನ ಇದ್ದೀವಿ. ನಮ್ಮ ಮೆಂಬರ್ಶಿಪ್ ಆಗಿರೋರು 150 ಜನ ಇದ್ದೀವಿ. ಶಿವಮೊಗ್ಗ ತುಂಗಾಭದ್ರ ಸೇವಾ ಕಮಿಟಿ ಸರಸ್ವತಿ ನಗರ.
2: ಸೊ ಶರಾವತಿ ನಗರದಿಂದ ನೀವು ಇಲ್ಲಿಗೆ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆಗೆ ನೀವು ಕೂಡ ಭಾಗಿಯಾಗಿದ್ದೀರಾ. ಹೇಗಿದೆ ಸರ್ ಜಾತ್ರೆ ವ್ಯವಸ್ಥೆ?
3: ಜಾತ್ರೆ ನಾನು ಸಣ್ಣ ಹುಡುಗ ಇದ್ದಾಗ ಒಂಥರ ಇತ್ತು ಜಾತ್ರೆ, ಇವಾಗ ನೋಡೋಕ್ಕಾಗ್ತಾ ಇಲ್ಲ. ಸುಬ್ರಹ್ಮಣ್ಯ ಅಂದೆ ಏನೋ ಅಂತ ತಿಳ್ಕೊಂಡಿದ್ದಾರೆ ಜನ. ಸುಬ್ರಹ್ಮಣ್ಯ ಪವರ್ ಅಂದರೆ ಎಲ್ಲರಿಗೂ ಇವಾಗ ಗೊತ್ತಾಗ್ತಾ ಇದೆ. 151 ಅಡಿಗೂ ನಮ್ಮ ತುಂಗಾಭದ್ರಾ ಸಂಘದಿಂದನೂ ಹೆಲ್ಪಿಂಗ್ ಮಾಡ್ತಾ ಇದ್ದೀವಿ. ನಮಗಿಲ್ಲಿ ಅಧ್ಯಕ್ಷರು ರಘಣ್ಣ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಜಾಗದಿಂದನೇ ಓಂ ಸತಿಗೆ 25 ಬಸ್ಸೂ ಹೋಗ್ತಾ ಇದೆ. ಈ ದೇವಸ್ಥಾನ ಕಮಿಟಿಯವರು ತುಂಬ ಸಪೋರ್ಟ್ ಮಾಡಿ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ.
2: ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ತುಂಗಭದ್ರಾ ಸಂಸ್ಥೆಯವರು ಸಂಘದವರು ಮಾತನಾಡ್ತಾ ಇದ್ರು. ಅವರು ಕೂಡ ಏನು ನಾವ್ ಆಗ್ಲೇ ಹೇಳ್ದ ಹಾಗೆ ಕೆಲವು ಸಂಘಗಳು ಸಂಸ್ಥೆಗಳು ಏನು ಇದ್ರ ಬಗ್ಗೆ ಊಟ ಪ್ರಸಾದ ವಿತರಣೆ ಬಗ್ಗೆ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಪೊಂಗಲ್ ವಿತರಣೆ ಮಾಡ್ತಾ ಇದೀವಿ, ನಾಳೆ ಊಟ ಕೂಡ ಇರುತ್ತೆ, ಅನ್ನ ಸಾಂಬಾರ್ ವಡೆ ಕೂಡ ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು.
1: ಆಕ್ಚುಲಿ ನಮ್ ರಕ್ಷಿತಂಗ್ ವಡೆ ಅಂದ್ರೆ ತುಂಬಾ ಇಷ್ಟ.
0: ಹೌದು ಹೌದು, ಖಂಡಿತ ನಾಳೆ ಹೋಗಿ ತಿನ್ನೋಣ.
1: ಇನ್ನು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಬಗ್ಗೆ ತಿಳಿಸಿದ್ರು ಅವರು. ಈ ದೇವಸ್ಥಾನದ ಆವರಣದಲ್ಲಿ ಅತಿ ನವೀನ ವ್ಯವಸ್ಥೆಯುಳ್ಳ 3 ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಿದ್ದಾರೆ ರಕ್ಷಿತ. ಅಷ್ಟೇ ಅಲ್ಲದೆ ಎಲ್ಲಾ ಒಂದು ಜಾತಿ ಜನಾಂಗ ಬಡ ಜನರಿಗೋಸ್ಕರ ಕನಿಷ್ಠ ದರದಲ್ಲಿ ಈ ಸೌಲಭ್ಯವನ್ನ ಒದಗಿಸಲಾಗುತ್ತೆ. ಅಂದ್ರೆ ಒಂದು ಕಲ್ಯಾಣ ಮಂಟಪ ಇರ್ಬೋದು, ಏನಾದ್ರೂ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಒಂದಿಷ್ಟು ಅಂದ್ರೆ ಫ್ರೀಯಾಗಿ ಕೊಡುವಂತ ವ್ಯವಸ್ಥೆ. ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡ್ತಾರೆ, ರಕ್ತದಾನ ಶಿಬಿರ ಮಾಡ್ತಾರೆ. ಹಾಗೆ ಆರ್ಥಿಕವಾಗಿ ಹಿಂದುಳಿದ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಅಂದ್ರೆ ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೂಡ ಕೊಡ್ತಾರೆ. ಜೊತೆಗೆ ವಿಶೇಷ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಟ್ರಸ್ಟ್ನ ವತಿಯಿಂದ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಇದಿಷ್ಟು ಟ್ರಸ್ಟ್ ಬಗ್ಗೆ ತಿಳಿದಿರುವಂತಹ ವಿಷಯಗಳು.
0: ಓಕೆ, ನಿಜವಾಗ್ಲೂ ಒಂದು ಒಳ್ಳೆ ಟ್ರಸ್ಟ್, ಒಳ್ಳೆ ಸಮಾಜಕಾರಿ ಕೆಲಸವನ್ನ ಮಾಡ್ತಾ ಇದೆ, ಸಮಾಜಕ್ಕೆ ಉಪಯೋಗವಾಗುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಹಾಗೇನೆ ಈ ಒಂದು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ 151 ಅಡಿ ಎತ್ತರದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಸ್ಟ್ಯಾಚುವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಹಾಗೇನೆ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಮೆ ಇದಾಗಿರುತ್ತೆ, 151 ಅಡಿದು. ಇನ್ನು ಮಲೇಷ್ಯಾ ದೇಶದ ಬಟು ಗುಹೆಗಳ ಬಳಿ ಇರುವಂತಹ ಮುರುಗನ್ ಪ್ರತಿಮೆ ಇದೆ. ಮಲೇಷ್ಯಾದಲ್ಲಿ
1: ಕ್ವಶನ್
0: ಕೇಳಿದೆ, ಹೌದು ಎಲ್ಲಿದೆ ಅಂತ ಹೇಳಿ. 140 ಅಡಿ ಎತ್ತರದ ಮುರುಗನ್ ಏನು ಮುರುಗನ್ ದೇವರ ಸ್ಟ್ಯಾಚ್ಯೂ ಮಲೇಷ್ಯಾದಲ್ಲಿ ಇದೆ ನೋಡಿ, ಎಲ್ಲಿಂದ ಎಲ್ಲಿಯ ಸಂಬಂಧ ಅಂತ ಹೇಳಿ. ಸೊ ಹಾಗೆ ಇನ್ನು ಇತ್ತೀಚೆಗೆ ತಮಿಳುನಾಡಿನ ಸೆಲಾಂನಲ್ಲಿ 146 ಅಡಿ ಎತ್ತರದ ಮುರುಗನ್ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಇತ್ತೀಚೆಗೆ 146 ಅಡಿಯದ್ದು ನಿರ್ಮಾಣ ಮಾಡಿದ್ರು ಮುರುಗನ್ ಪ್ರತಿಮೆಯನ್ನ. ಸೊ ಅದಕ್ಕೂ ಎತ್ತರದ್ದು ನಮ್ಮ ಶಿವಮೊಗ್ಗದಲ್ಲಿ ನಿರ್ಮಾಣ ಮಾಡ್ತಾರೆ 151 ಅಡಿ. ನಿಜವಾಗ್ಲೂ ಎಷ್ಟು ಹೆಮ್ಮೆ ಅನ್ಸುತ್ತಲ್ವಾ. ಹಾಗೇನೆ ಇದು ಶಿವಮೊಗ್ಗದ ಎಲ್ಲಿಂದ ನೋಡಿದ್ರು ಕೂಡ ಶಿವಮೊಗ್ಗದಲ್ಲಿ ನಾವು ಈ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ

0: ಇಷ್ಟು ದಿನ ಗುಡ್ಡ ಹತ್ಕೊಂಡು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೋಡ್ಬೇಕಿತ್ತು. ಇನ್ನು ಈ ಒಂದು ಪ್ರತಿಮೆ ಆದ್ಮೇಲೆ ಹೀಗೆ ಬಸ್ ಅಲ್ಲಿ ಹೋಗ್ತಾ ಇದ್ರು ಕೂಡ ಸ್ವಾಮಿಯನ್ನ ನೋಡ್ಕೊಂಡು
1: ಹೋಗ್ಬೋದು. ಆದ್ರೆ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ, ತುಂಬಾನೇ ಅದ್ಭುತವಾದಂತ ದೇವಸ್ಥಾನ. ನಾನು ಆಗ್ಲೇ ಹೇಳ್ದಾಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ದೇವರ ಪ್ರತಿಮೆಗಳನ್ನ ನೀವು ಅಲ್ಲಿ ಕಾಣ್ಬೋದು. ನಾನು ಆಗ್ಲೇ ತಿಳಿಸ್ತಾ ಇದ್ದೆ ರಕ್ಷಿತಾ, ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ಗವಿಸಿದ್ದೇಶ್ವರ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ, ಜೊತೆಗೆ ನಾಗರಕಲ್ಲು, ಇಡಂಬಾಸುರ ದೇವಸ್ಥಾನ, ಧ್ವಜಸ್ತಂಭ, ನವಗ್ರಹಗಳ ದೇವಸ್ಥಾನ, ಆದಿ ಪರಾಶಕ್ತಿ ಅಮ್ಮನವರ ದೇವಸ್ಥಾನ. ಅಂದ್ರೆ ಒಂದೇ ಸರೌಂಡಿಂಗ್ ಅಲ್ಲಿ,
0: ಹೌದು,
1: ಒಂದೇ ಬೆಟ್ಟದಲ್ಲಿ ಇಷ್ಟು ದೇವಸ್ಥಾನ.
0: ಒಬ್ಬ ದೇವರನ್ನ ನೋಡಕ್ ಹೋದ್ರೆ ಎಲ್ಲಾ ದೇವರನ್ನ ಕೂಡ ನೋಡಿ ಆಶೀರ್ವಾದ ಪಡ್ಕೊಂಡು ಬರ್ಬಹುದು,
1: ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಿಂದ ಬರ್ಬೋದು. ಒಂದು ಪಿಕ್ನಿಕ್ ಸ್ಪಾಟ್ ತರ ಇದೆ, ಚಂದ ಇದೆ ಕೂಡ. ನೀವು ಕೂಡ ಸಾಕಷ್ಟು ವಿಷಯಗಳನ್ನ ತುಂಬಾ ಚಂದ ತಿಳಿಸಿದ್ರಿ ನನಗೂ. ಆಕ್ಚುಲಿ ಅದು ತಿಳಿದಿರ್ಲಿಲ್ಲ, ತಿಳ್ಕೊಂಡು ಖುಷಿ ಆಯ್ತು ರಕ್ಷಿತಾ.
0: ಓಕೆ, ಸೊ ಹಾಗೆ ಅರ್ಪಿತಾ ಅವರು ನಮ್ಮ ಜೊತೆಗಿದ್ದಾರೆ,
1: ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ, ಕೇಳೋಣ.
2: ವಣಕಂ.
3: ವಣಕಂ.
2: ಹೆಸರೇನು?
3: ಲೇಖನ.
2: ಲೇಖನ, ಹೇಗನ್ಸ್ತಿದೆ ಇವತ್ತಿನ ಜಾತ್ರೆ?
3: ಚೆನ್ನಾಗ್ ಅನ್ಸ್ತಿದೆ ಜನರೆಲ್ಲ ನೋಡಿ. ನನಗೆ ಈ ದೇವಸ್ಥಾನ ಸಿಕ್ಕಿದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅದೇ ನಿಮ್ ಜೊತೆ ಫೋಟೋ ಹಿಡಿದಿದ್ದಕ್ಕೂ ತುಂಬಾ ಖುಷಿ ಆಗ್ತಿದೆ. ಹಂಗಾಗಿ ಪ್ರತಿ ವರ್ಷ ಈಗಲೇ ಸಿಗ್ರಿ ಅಂತ
2: ಹೇಳ್ತೀನಿ.
3: ಊರಲ್ಲಿ ಲಕ್ಕವಳ್ಳಿಯಲ್ಲಿ ಗೌರ್ಮೆಂಟ್ ಹೈ ಪ್ರೈಮರಿ ಗರ್ಲ್ಸ್ ಸ್ಕೂಲ್.
2: ಲಕ್ಕವಳ್ಳಿಯಿಂದ ಹೇಗೆ ಹೇಗೆ ಬಂದಿದ್ ನೀವು?
3: ಅಜ್ಜಿ ಮನೆಗೆ.
2: ಅಜ್ಜಿ ಮನೆಗೆ ಬಂದಿದ್ದ? ಅಲ್ಲಿ ಅಲ್ಲಿ ಓದ್ತಾ ಇರೋದು. ಮಜಾ ಮಾಡಿದೆ, ತುಂಬಾ ಚೆನ್ನಾಗಿದೆ ಜಾತ್ರೆ. ಎಲ್ಲರೂ ಆಟ ಆಡಿದ್ದ ಆಯ್ತಾ?
3: ಇಲ್ಲ, ಈಗ
2: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಎಸ್, ಶ್ವೇತಾ ಅವರು ಮಾತನಾಡ್ತಾ ಇದ್ರು, ಹಾಗೆ ಒಂದು ಚಿಕ್ಕ ಮಗುವನ್ನ ಅವರು ಮಾತನಾಡಿಸ್ತಾ ಇದ್ರು. ಸ್ಕೂಲ್ ಸ್ಟೂಡೆಂಟ್ ಅಜ್ಜಿ ಮನೆಗೆ ಬಂದಿದಾರಂತೆ ದೇವರ ಒಂದು ಜಾತ್ರೆಯನ್ನ ನೋಡೋದಕ್ಕೆ. ಅಜ್ಜಿ ಮನೆಗೆ ಬಂದು ಅಲ್ಲಿಂದ ಬರ್ತಿದೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ಇವ್ರಿಗೆ ಅಭಿಮಾನಿ ಬೇರೆ ಆಗ್ಬಿಟ್ಟಿದ್ದಾರೆ, ನಿಮ್ ಜೊತೆ ಫೋಟೋ ತಗೊಂಡ್ ಬಾರಿ ಖುಷಿ ಆಯ್ತು ಅಂತ ಬೇರೆ ಹೇಳ್ತಾ ಇದ್ರು. ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಿದ್ದಾರೆ, ಕೇಳೋಣ.
2: ವಣಕಂ.
3: ವಣಕಂ.
2: ಹೆಸರೇನು?
3: ಲೇಖನ.
2: ಲೇಖನ, ಹೇಗನ್ಸ್ತಿದೆ ಇವತ್ತಿನ ಜಾತ್ರೆ?
3: ಚೆನ್ನಾಗ್ ಅನ್ಸ್ತಿದೆ ಜನರೆಲ್ಲ ನೋಡಿ. ನನಗೆ ಈ ದೇವಸ್ಥಾನ ಸಿಕ್ಕಿದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅದೇ ನಿಮ್ ಜೊತೆ ಫೋಟೋ ಹಿಡಿದಿದ್ದೆ.
2: ವಣಕಂ.
3: ವಣಕಂ.
2: ಹೆಸರೇನು?
3: ಲೇಖನ.
2: ಸೌಮ್ಯ. ಸೌಮ್ಯ ಅವರು ಎಲ್ಲಿಂದ ಬಂದಿರೋದು? ಜಾವಲ್ಲಿ. ಹೇಗನ್ಸ್ತಾ ಇದೆ ಸಂಭ್ರಮ? ಚೆನ್ನಾಗಿತ್ತು. ಚೆನ್ನಾಗಿದೆ. ಪಾಪ ಎಷ್ಟು ವರ್ಷ ಈಗ?
4: ಈಗ ಆರು ತಿಂಗಳು.
2: 6 ಮಂತ್. ಎಷ್ಟು ವರ್ಷದಿಂದ ನೀವು ಈ ಕಾವಾಡಿ?
4: 3 ವರ್ಷ
2: ಅಂತೆ. ಮನೆಯಿಂದ ಯಾವೆಲ್ಲ ರೀತಿ ಪದ್ಧತಿ ಇರುತ್ತೆ ನಿಮ್ಮಲ್ಲಿ? ಪದ್ಧತಿ ಎಪ್ಪಡಿ ಇರ್ಕೊಂಡು ಕೇಳ್ತಾರೆ. ತಮಿಳೇ
5: ಪೇಸ.
4: ಮನೇಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇವನು ಬೇಡ್ಕೊಂಡಾಗ್ಲಿಂದನೂ ತುಂಬ ಚೆನ್ನಾಗಿ ನಡೀತಾ ಇದೆ ಅವ್ರ ಮನೆಯಲ್ಲಿ. ಸೊ ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ ತುಂಬ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ.
2: ಭಕ್ತಿ ಭಕ್ತಿ
4: ಎಲ್ಲ ಸಿಗುತ್ತೆ. ಅವನನ್ನ ನೆನಪಾಗಿ ಯಾವಾಗಲೂ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಾ ಇದ್ರೆ ಅವ್ನು ಎಲ್ಲಿದ್ರು ಬಂದೇ ಬರ್ತಾನೆ. ಆ ನಂಬಿಕೆ ಫುಲ್ ಇದೆ.
2: ಫುಲ್
4: ಖುಷಿ ಆಗ್ತಾ ಇದೆ. ಏನೋ ಒಂಥರ ನಮಗೆ ದೇವರ ನಮ್ಮ ಮನೇಲಿ ಬಂದು ಕುತ್ತಂಗಿದೆ. ಚೆನ್ನಾಗಿದೆ.
2: ಥ್ಯಾಂಕ್ ಯು.
5: ನೋಡಿ, ಇವಾಗ ದೇವಸ್ಥಾನ ಒಳಗೆ ಬಂದು ಆರೋಹಣ ಹಾಕೊಂಡು ಬಂದಿದ್ದೆ. ಅದೇನು ಖುಷಿ ಆಗಿರ್ತಾ ಇದ್ದಾರೆ ಮಗುಗೆ. ಮೊಮ್ಮಗತ್ತೆ
0: ಅಲ್ಲಿ ಬಂದಂತಹ ಭಕ್ತಾದಿಗಳು ಮಾತನಾಡ್ತಾ ಇದ್ರು. ಹಾಗೇನೆ ಮಹಾಲಕ್ಷ್ಮಿ ಈಗ ಗುಡ್ಡೇಕಲ್ಲು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ.

0: ಕೇಳುಗರೆ, ಇವತ್ತು ನಾವು ಆಡಿಕೃತಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ. ಹಾಗೆ ಈಗ ನಮ್ಮ ಹತ್ರ ವಿಶೇಷವಾಗಿ ದೇವಸ್ಥಾನದ ಅರ್ಚಕರು ಮಾತಾಡ್ತಾ ಇದ್ದಾರೆ, ಜಾತ್ರಾ ಸಂಭ್ರಮಾಚರಣೆ ಬಗ್ಗೆ ಅವರ ಮಾತಾಡ್ಸೋಣ. ಸರ್ ನಮಸ್ತೆ.
1: ಬಿಟ್ರಿವೇಲ್ ಮುರುಗನಕ್ಕೆ ಹರಹರೋಹರ. ಇಲ್ಲಿ ಆಡಿಕೃತಿಗೆ ಹರೋಹರ ಜಾತ್ರೆ ಉತ್ಸವ. ಇವತ್ತಿನ ದಿನ ಭರಣಿ ಕೃತಿಗೆ ಅಂತ ಹೇಳ್ತೀವಿ, ಇದು ಭರಣಿ ಜಾತ್ರೆ ಅಂತ ಇರುತ್ತೆ. ನಾಳೆ ದಿನ ಅರೋಹರ ಜಾತ್ರೆ, ಕೃತಿಕಾ ನಕ್ಷತ್ರದಲ್ಲಿ ಬರುವಂಥ ಅರೋಹರ ಜಾತ್ರೆ. ಇಲ್ಲಿ ಜಾತ್ರೆಯಲ್ಲಿ ಏನು ವಿಶೇಷ ಅಂದರೆ, ಇಲ್ಲಿ ಕಾವಡಿ ಹೊತ್ಕೊಂಡು ಬೇಲೆಲ್ಲ ಸುಚ್ಕೊಂಡು ಬರ್ತಾರೆ. ಯಾಕೆಂದರೆ ಅವರವರು ಏನೇನು ಕಾರ್ಯಕ್ರಮಗಳು ಇದೆಯೋ ಅವರೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ, ಅದನ್ನು ನೆರವೇರಿದ ಮೇಲೆ ಅದನ್ನು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ಎಲ್ಲ ಊರಿಂದನೂ ದೇವಸ್ಥಾನಕ್ಕೆ ಇಲ್ಲಿ ಆಗಮಿಸ್ತಾರೆ ಭಕ್ತಾದಿಗಳು, ಬಂದು ಎಲ್ಲರಿಗೂ ಅನುಗ್ರಹ ಸಿಕ್ಕತ್ತೆ. ಸೊ ಆಮೇಲೆ ಮದುವೆ ಆಗಿಲ್ಲದವರು, ಮಕ್ಕಳಾಗಿಲ್ಲದವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಕಾವಡಿಯನ್ನು ಹೊತ್ಕೊಂಬರ್ತಾರೆ. ಅದು ಭಾರಿ ವಿಶೇಷವಾಗಿರುವಂಥ ದೇವಸ್ಥಾನ, ಭಾರಿ ಇತಿಹಾಸ ದೇವಸ್ಥಾನ ಇದು. ಸೊ ಭಕ್ತಾದಿಗಳೆಲ್ಲರ ಬರ್ತು ಜಾತ್ರೆಯನ್ನು ವರ್ಷಕ್ಕೆ ಒಂದು ಆಡಿಕೃತಿಗೆಯನ್ನು ಕರ್ಕಾಟಕ ಮಾಸದಲ್ಲಿ ಬರುವಂಥ ಆಡಿಕೃತಿಗೆ ನಕ್ಷತ್ರದಲ್ಲಿ ಬಂದು ಇಲ್ಲಿ ಪೂಜೆಯನ್ನು ಮಾಡ್ತಾರೆ.
0: ಈಗ ಜಾತ್ರಾ ಮಹೋತ್ಸವದಲ್ಲಿ ದೇವರಿಗೆ ವಿಶೇಷವಾದ ಪೂಜೆ ಏನಾದರೂ ಮಾಡ್ತೀರಾ, ಹೇಗೆ ಸರ್?
1: ಜಾತ್ರೆ ವಿಶೇಷ ದಿನ ಏನವಂದರೆ, ರಾತ್ರಿ 1 ಗಂಟೆಗೆ ಮೇಲೆ ಹಾಲಿನ ಕೊಡ ಅಭಿಷೇಕ ಬರುತ್ತೆ, 108 ಹಾಲಿನ ಕೊಡ ಅಭಿಷೇಕ ಆಗುತ್ತೆ. ಆಮೇಲೆ ಮಹಾಮಂಗಳಾರತಿ ಅಲಂಕಾರ ಆಗಿ ಮಹಾಮಂಗಳಾರತಿಯನ್ನು ಆಗುತ್ತೆ. ಆಮೇಲೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಬರ್ತಾ ಇರ್ತಾರೆ.
0: ಈಗ ಬೆಳಗ್ಗೆ ಎಷ್ಟು ದಿನದ ಪೂಜೆ ಪ್ರಾರಂಭ ಆಯಿತು?
1: ಇವತ್ತು ಬೆಳಗ್ಗೆ 3 ಗಂಟೆಗೆ ಅಭಿಷೇಕ ಪ್ರಾರಂಭ ಆಯಿತು, ಅದ ನಂತರ ಅಲಂಕಾರ ಆಗಿ ಮಹಾಮಂಗಳಾರತಿ 4:30 ಆಗಿತ್ತು. ಅದರಿಂದ ದರ್ಶನ ಆಗ್ತಾ ಇರುತ್ತೆ. ಇವತ್ತು ರಾತ್ರಿ 11 ಗಂಟೆ ತನಕ ದರ್ಶನಗಳು ಆಗ್ತಾ ಇರುತ್ತೆ. ಅದ ನಂತರ ರಾತ್ರಿ 1 ಗಂಟೆಗೆ ಅಭಿಷೇಕ ಶುರುವಾಗುತ್ತೆ. ಅದ ನಂತರ ಅಲಂಕಾರ ಮಹಾಮಂಗಳಾರತಿ ಆಗಿ ರಾತ್ರಿ ಮಾರನೇ ದಿನ ರಾತ್ರಿ ತನಕ ಫುಲ್ ಇರುತ್ತೆ ದೇವಸ್ಥಾನ. ಜಾತ್ರೆ ಜನ ಕಾವಡಿಗಳು ಎಲ್ಲ ಊರಿಂದಲೂ ಕಾವಡಿಗಳು ಹೊತ್ಕೊಂಡ್ಬರ್ತಾರೆ.
0: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
1: ಸಂತೋಷ. ಎಲ್ಲರಿಗೂ ಮುರುಘನ ಆರಲು ಸಿಕ್ಕಲಿ.
2: ಎಸ್, ಪ್ರಧಾನ ಅರ್ಚಕರು ಗುಡ್ಡೇಕಲ್ಲು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡ್ತಾ ಇದ್ರು. ಹಾಗೆ ಎಷ್ಟೊತ್ತು ಇವತ್ತಿನ ಹೇಗಿರುತ್ತೆ ಒಂದು
3: ಅಲ್ಲಿ ವಿಶೇಷತೆ, ಪೂಜಾ ಕೈಂಕರ್ಯಗಳು, ಹಾಗೆ ರಾತ್ರಿ 11 ಗಂಟೆವರೆಗೂ ದೇವರ ದರ್ಶನ ಸಿಗತ್ತೆ ಭಕ್ತಾದಿಗಳಿಗೆ ಅನ್ನೋದನ್ನ ತಿಳಿಸಿದ್ರು. ಎಸ್, ಸ್ನೇಹಿತರೆ, ಸಂಜೆ ಯಾರೆಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಿರೋ, ರಾತ್ರಿ 11 ಗಂಟೆವರೆಗೂ ನಿಮಗೆ ಬಾಲಸುಬ್ರಹ್ಮಣ್ಯ ದೇವರ ಒಂದು ದರ್ಶನ ಸಿಗತ್ತೆ.
2: ಹೌದು,
3: ಕುಟುಂಬ ಸಮೇತ ಎಲ್ಲರೂ ಹೋಗಿ ದೇವರ ದರ್ಶನವನ್ನ ಮಾಡಿಕೊಂಡು ಪುನೀತರಾಗಿ ಅಂತ ಹೇಳ್ತಾ, ಎಸ್ ಹಾಗೆ ವಣಕ್ಕಮ್ ಅಂತ ಹೇಳ್ತಾ ಇದ್ರು. ನಮ್ಗಂತೂ ತಮಿಳು ತೆರೆಯಾದು,
2: ತಮಿಳು ತೆರೆಯಾದು. ಹೌದು, ನಿಜ. ಸೊ ಆದ್ರೂ ಕೂಡ ಕನ್ನಡದಲ್ಲಿ ಕೂಡ ಅವರು ಪಾಪ
3: ಮಾತಾಡಿದ್ರು.
2: ಸೊ ಹಾಗೇನೆ ಇದು ತಮಿಳರ ಆಚರಣೆ, ಆದ್ರೂ ಕೂಡ ತಮಿಳರು ಇಲ್ಲಿಗೆ ಬಂದು ಇಲ್ಲಿ ನೆಲೆಸಿ ದೇವಾಲಯವನ್ನ ಸ್ಥಾಪಿಸಿದ್ರು. ಆಗ್ಲೇ ನೀವು ಹೇಗೆ ಒಂದು ಕನಸಿನಲ್ಲಿ ಬಂದು ಮುರುಗನ್ ಸ್ವಾಮಿ ಹೇಳಿದ್ರು ಈ ತರ ನನಗೆ ಗುಟ್ಟದ ಮೇಲೆ ದೇವರು ದೇವಸ್ಥಾನ ಬೇಕು ಅಂತ ಹೇಳಿ ಹೇಳಿದ್ರು.
3: ಆದ್ರೂ ಕೆಲಸ ಮಾಡುವಂತ ಚಿನ್ನಮ್ಮ ಅವರ ಕನಸಲ್ಲಿ ಬಂದು ಹೇಳ್ತಾರೆ. ಹೌದು,
2: ಅಂದ್ರೆ ನೋಡಿ, ದೇವರಿಗೆ ಯಾವುದೇ ರೀತಿಯ ಬಡವ ಶ್ರೀಮಂತ ಯಾವುದ್ರ ಡಿಫ್ರೆನ್ಸ್ ಕೂಡ ಇಲ್ಲ, ಎಲ್ಲರನ್ನು ಕೂಡ ಒಂದೇ ಅನ್ನುವಂತಹ ಒಂದು ಮನೋಭಾವದಿಂದ ನೋಡೋನು ಅದಕ್ಕೆ ದೇವರು ಅಂತೀವಲ್ವಾ. ಹಾಗೆ ತಮಿಳಿಯನ್ನರು ಆರಂಭಿಸಿದಂತ ಈ ಆಚರಣೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕೇವಲ ಹಿಂದೂಗಳಷ್ಟೇ ಅಲ್ಲದೆ ಬೇರೆ ಬೇರೆ ಅವರು ಕೂಡ ಬಂದು ದೇವಾಲಯಕ್ಕೆ ಬಂದು ಭೇಟಿಯನ್ನ ನೀಡಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವುದನ್ನ ಕೂಡ ನೋಡ್ತೀವಲ್ವಾ. ಸೊ ಹಾಗೇನೆ ಅರ್ಪಿತ ಅವರು ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ, ಕೇಳೋಣ.
0: ಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಅಂದ್ರೆ ಪ್ರಸಾದವನ್ನ ನೀಡೋದಕ್ಕಾಗಿ ಇಲ್ಲೊಂದು ಸಂಸ್ಥೆ ನಮ್ಮೊಟ್ಟಿಗೆ ಮಾತಾಡ್ತೀರ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
4: ನನ್ನ ಹೆಸರು ಮಣಿಕಂಠ ಅಂತ. ನಮ್ಮದು ತುಂಗಾಭದ್ರ ಒಂದು ಸೇವಾ ಕಮಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲ ದೇವಸ್ಥಾನದ ನಾವು ಸೇವೆಗಾರು ಮಾಡ್ತಾ ಇದ್ದೀವಿ. ಇದು ಬಾಲಸುಬ್ರಹ್ಮಣ್ಯ ದೇವಸ್ಥಾನ, ಓಂ ಸತಿ, ಆಂಜನೇಯ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನದ್ದು ನಮ್ಮ ಟೀಮ್ ಒಂದಿದೆ, ಕಾರ್ಯದರ್ಶಿ ಅವರು ಇದ್ದಾರೆ ಪ್ರೀತಿ ಅಂತ. ಎಲ್ಲ ಸೇರಿ ಒಂದು ಸೇವೆ ಮಾಡ್ತಾ ಇದ್ದೀವಿ. ಬಡವ್ರ ಮಕ್ಳಿಗೂ ಒಂದು ಹೆಲ್ಪಿಂಗು ಎಲ್ಲನೂ ಮಾಡ್ತಾ ಇದ್ವಿ ನಾವು.
0: ಅಂದ್ರೆ ಈಗ ಜಾತ್ರಾ ಮಹೋತ್ಸವಕ್ಕೆ ಮಾತ್ರ ಈಗ ಪ್ರಸಾದ ವಿತರಣೆ ಮಾಡ್ತಾ ಇರೋದ, ಪ್ರತಿ ಸರಿನೂ ಮಾಡ್ತೀರಾ?
4: ನಾವು ಪ್ರತಿ ಸರಿನೂ ಮಾಡ್ತಾ ಇದೀವಿ, ಇಲ್ಲಿ ಸೇವೆ ಮಾಡ್ತಾ ಇದ್ವಿ.
0: ಈ ಸರಿ ಪ್ರಸಾದ ಏನ್ ವ್ಯವಸ್ಥೆ ಮಾಡಿದ್ರೆ ಸರ್?
4: ಈ ಸರ್ತಿ ಬಂದೆ ಪ್ರಸಾದ, ಇವತ್ ಪೊಂಗಲ್ ಆಗಿದೆ, ನಾಳೆ ಇಡ್ಲಿ ವಡೆ ಅನ್ನ ಸಾಂಬಾರು ಎಲ್ಲಾನು ವ್ಯವಸ್ಥೆಗಳಿದೆ.
2: ಓಕೆ. ಸೊ ಅಲ್ಲಿನ ಒಬ್ರು ಪ್ರಸಾದ ವಿತರಣೆ ಮಾಡುವರು ಮಾತನಾಡ್ತಾ ಇದ್ರು. ಹಾಗೇನೆ ಅಲ್ಲಿನ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಅರ್ಪಿತ ಅವರು ಹಾಗೆ ಶ್ವೇತಾ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಸೊ ಜಾತ್ರೆ ಅಂದ್ರೇನೆ ಅದೊಂಥರ ಸಂಭ್ರಮ. ಏನ್ ಗೊತ್ತಾ, ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರೋದು ಗೊತ್ತಾ, ದೇವರ ಹಾಡುಗಳನ್ನ ಹಾಕಿರ್ತಾರೆ, ಡೋಲ್ ಸೌಂಡು, ಹಾಗೆ ಜನ ಜಂಗುಳಿ ಅವರೆಲ್ಲ ಮಾತನಾಡ್ತಾ ಇರೋದು ಎಲ್ಲ ಇವಾಗ ಕೇಳ್ತಿದ್ರೆ ನಾವೇ ಜಾತ್ರೆಗೆ ಹೋದಂಗೆ ಆಗ್ತಿದೆ, ನನಗೂ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ.
3: ಒಂದು ಪಿಪಿ ಸೌಂಡು,
2: ಹೌದು ಹೌದು,
3: ಚೆನ್ನಾಗಿರುತ್ತೆ. ಆಗಲೇ ನೀನು ಒಂದು ಒಳ್ಳೆ ಮಾತು ಹೇಳಿದೆ ರಕ್ಷಿತ. ಏನಪ್ಪ ಅಂದರೆ ಬಡವ ಬಲ್ಲಿದ ಶ್ರೀಮಂತ ಅನ್ನುವಂಥ ವ್ಯಕ್ತಿಗಳನ್ನು ನೋಡಲ್ಲ ದೇವರು. ಯಾರ ಮನಸ್ಸಲ್ಲಿ ಒಂದು ಸ್ವಚ್ಛತೆ ಇರುತ್ತೋ, ಅಂದರೆ ಭಕ್ತಿ ಇರುತ್ತೋ,
2: ನಿಷ್ಕಲ್ಮಶವಾದ ಭಕ್ತಿ ಇರುತ್ತೋ, ಅವರಿಗೆ ಒಲದೇ ಒಲ್ತಾನೆ. ನಾವು ಸುಮ್ಮನೆ ಕೇಳಿದ್ರೆ ದೇವ್ರು ಕೊಡಲ್ಲ, ಅದೇ ಭಕ್ತಿಯಿಂದ ಕೇಳಿದ್ರೆ, ನಂಬಿಕೆಯಿಂದ ಭಕ್ತಿಯಿಂದ ಕೇಳಿದ್ರೆ ಏನನ್ನ ಬೇಕಾದರೂ ದೇವ್ರು ಕೊಟ್ಟೇ ಕೊಡ್ತಾನಲ್ವಾ. ಸೊ ಹಾಗೆಯೇ ಒಂದು ಸಾಂಗ್ನ ಕೇಳ್ಕೊಂಡು ಬರೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಹಾಗೆ ನನ್ನ ಜೊತೆಗೆ ಆರ್ ಜೆ ಮಹಾಲಕ್ಷ್ಮಿ ಅವರು ಕೂಡ ಇದ್ದಾರೆ. ಸೊ ಹಾಗೆ ಜಾತ್ರೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಗುಡ್ಡೇಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಹರೋಹರ ಜಾತ್ರೆ ನಡೀತಾ ಇದೆ ಎನ್ನುವುದಾಗಿ. ಸೊ ಹಾಗೆ ಆಗಲೇ ಒಂದಿಷ್ಟು ಇತಿಹಾಸದ ಬಗ್ಗೆ ಇರ್ಬೋದು, ಈ ದೇವಾಲಯದ ಆಚರಣೆಗಳು ಹೇಗೆ ಬಂತು, ಜಾತ್ರಾ ಮಹೋತ್ಸವ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆನೇ ಈಗ ನಮ್ಮ ಜೊತೆಗೆ ಅರ್ಪಿತ್ ಅವರು ಇದ್ದಾರೆ. ಸೊ ಹಾಗೆ ಅವರು ಏನು ಹೇಳ್ತಾರೆ, ದೇವಾಲಯದಲ್ಲಿ ಹೇಗೆಲ್ಲ ನಡೀತಾ ಇದೆ ಈಗ ಜಾತ್ರಾ ಮಹೋತ್ಸವ ಅನ್ನೋದನ್ನ ಕೇಳೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಅರ್ಪಿತಾ? ಹಲೋ, ಓಕೆ. ಬಹುಶಃ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗ್ತಾ ಇರ್ಬೋದು, ಯಾಕಂತಂದ್ರೆ ತುಂಬಾ ಜನ ಇದ್ದಾಗ ನೆಟ್ವರ್ಕ್ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಈಗ ಮತ್ತೆ ಕರೆ ಬರ್ತಾ ಇದೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಅರ್ಪಿತಾ?
1: ರಕ್ಷಿತಾ, ಕೇಳಿಸ್ತಾ ಇಲ್ಲ.
0: ಓಕೆ, ಇವಾಗ ಕೇಳಿಸ್ತಾ ಇದೆಯಾ?
1: ತುಂಬಾ ಡಿಸ್ಟರ್ಬೆನ್ಸ್ ಇದೆ ರಕ್ಷಿತಾ.
0: ಓಕೆ, ಸೊ ಓಕೆ, ಕೇಳಿಸ್ತಾ ಇದೆಯಾ?
1: ನಾವು ಈಗ ಜಾತ್ರೆಯಲ್ಲಿ ಇದೀವಿ ರಕ್ಷಿತಾ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ?
0: ಓಕೆ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ದಯವಿಟ್ಟು ಹೇಳಿ ಅರ್ಪಿತಾ.
1: ರಕ್ಷಿತಾ, ಇಲ್ಲಿ ಪೊಲೀಸ್ ರಕ್ಷಣಾ ಸಿಬ್ಬಂದಿಗಳು ಕೂಡ ಇದಾರೆ. ಇಲ್ಲಿ ತುಂಬಾ ವ್ಯವಸ್ಥೆಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಒಂದ್ ಕಡೆ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸ್ತಾ ಇದಾರೆ, ಆದ್ರೆ ಈಗ ಎರಡನೇ ಬಾರಿ ಪ್ರಸಾದ ಕೊಡ್ತಾ ಇದ್ರೆ, ಅಂದ್ರೆ ಮೊದಲನೇ ಬಾರಿ ಕೊಟ್ಟಿದ್ದು ಬೆಳಗ್ಗೆಯಿಂದ ಕೊಡ್ತಾ ಇದ್ರು, ಖಾಲಿಯಾಗಿ ಎರಡನೇ ಬಾರಿ ಕೊಡ್ತಾ ಇದಾರೆ. ಇವತ್ತು ವರುಣರಾಯ ಕೃಪೆ ಕೂಡ ತೋರಿದಾನೆ, ಅಷ್ಟಾಗಿ ಮಳೆ ಕೂಡ ಇಲ್ಲ, ಭಕ್ತಾದಿಗಳು ಆರಾಮಾಗಿ ಬಂದು ದೇವರ ದರ್ಶನವನ್ನ ಮಾಡ್ತಾ ಇದಾರೆ.
0: ಹೌದು ಹೌದು,
1: ಹಾಗೆ ಹರಕೆಯನ್ನ ಹೊತ್ತಿರುವಂತಹ ಭಕ್ತಾದಿಗಳು ಕೂಡ ತಮ್ಮ ಎರಡು ಭುಜಗಳ ಮೇಲೆ ಕಾವಡಿಯನ್ನ ಹೊತ್ಕೊಂಡು ಬರ್ತಾ ಇದಾರೆ. ಇನ್ನು ಕೆಲವರು ವೇಲನ್ನು ಕೂಡ ಚುಚ್ಚಿಸ್ಕೊಂಡು ಬರ್ತಾ ಇದ್ರೆ, ಅದು ತುಂಬಾ ವಿಶೇಷವಾಗಿದೆ. ನಾನು ನೋಡಿದೆ, ಸುಮಾರು 10 ಅಡಿ 15 ಅಡಿ ವೇಲನ್ನೆಲ್ಲ ಚುಚ್ಚಿಸ್ಕೊಂಡು ಬರ್ತಾ ಇದ್ರೆ
0: ರಕ್ಷಿತಾ.
1: ಜನಕ್ರೆ ವ್ಯವಸ್ಥೆಯನ್ನು ತುಂಬಾ ಸುಸಜ್ಜಿತವಾಗಿ ಮಾಡಿದ್ದಾರೆ. ಭಕ್ತಾದಿಗಳು ಕೂಡ ದೇವರು ನೋಡಿದಂತ ಸಂತೋಷ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಾವು ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ವಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಲೈವ್ ಬರ್ತಿದೆ, ತುಂಬಾ ಜನ ಇಲ್ಲಿ ಕೇಳ್ತಾ ಇದೀವಿ ಅಂತ ಕೂಡ ಹೇಳಿದ್ರು.
0: ಓ ಸೂಪರ್ ಸೂಪರ್,
1: ಖುಷಿ ಆಯ್ತು ಅದನ್ನು ಕೂಡ ಕೇಳಿ. ನಾವು ಸ್ಟಾರ್ಟಿಂಗ್ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ವಿ, ಇಲ್ಲಿ ರೇಡಿಯೋ ಶಿವಮೊಗ್ಗದಿಂದ ಲೈವ್ ಪ್ರಸಾರ ಆಗ್ತಾ ಇದೆ, ನೀವು ಕೂಡ ಕೇಳ್ಬಹುದು. ತುಂಬಾ ಜನ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಕಾರ್ಯಕ್ರಮ ಕೇಳ್ತಾ ಇದಾರೆ.
0: ಓಕೆ ಸೂಪರ್ ಅರ್ಪಿತಾ, ಸೂಪರ್.
1: ಸೊ ಈಗ ಸದ್ಯಕ್ಕೆ ಮಳೆ ಬರುವ ಸೂಚನೆ ಇದೆ ರಕ್ಷಿತಾ. ಕಾರ್ಯಕ್ರಮದ ಆಯೋಜನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
0: ಓಕೆ, ಧನ್ಯವಾದಗಳು ಅರ್ಪಿತಾ.
1: ಕೂಡ ಭಕ್ತಾದಿಗಳು ನೆನೆಬಾರದು ಅಂತ ಶಾಮಿಯಾನ ವ್ಯವಸ್ಥೆ ಕೂಡ ಮಾಡಿದ್ದಾರೆ.
0: ಓಕೆ ಓಕೆ, ಸೊ ಹಾಗಿದ್ರೆ ಒಂದ್ ರೀತಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಆಯ್ತು.
1: ರಕ್ಷಿತಾ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ.
0: ಓಕೆ ಅರ್ಪಿತಾ, ಧನ್ಯವಾದಗಳು.
1: ಓಕೆ ಓಕೆ ರಕ್ಷಿತಾ.
0: ಓಕೆ
1: ಮಹಾಲಕ್ಷ್ಮಿ, ಥ್ಯಾಂಕ್ ಯು ರಕ್ಷಿತಾ.
0: ಓಕೆ ಅರ್ಪಿತಾ ಅವರು ಕರೆ ಮಾಡಿದ್ರು. ಸೊ ಹಾಗೆ ಅಲ್ಲಿ ಯಾವೆಲ್ಲ ರೀತಿಯ ನಡೀತಾ ಇದೆ ಜಾತ್ರಾ ಮಹೋತ್ಸವ ಅನ್ನೋದಾಗಿ ತಿಳಿಸ್ಕೊಡ್ತಾ ಇದ್ರು. ಹಾಗೆ 15 ಅಡಿ ವೇಲು 10 ಅಡಿ ವೇಲ್ನೆಲ್ಲ ಕೂಡ ಚುಚ್ಚಿಸ್ಕೊಂಡು ಭಕ್ತಾದಿಗಳು ಬರ್ತಾ ಇದ್ದಾರೆ ಅನ್ನೋದಾಗಿ ಕೂಡ ಹೇಳ್ತಾ ಇದ್ರು. ಸೊ ಹಾಗೇನೆ
2: ಈ ದಿನದ ಜಾತ್ರೆ ಗುಡ್ಡೇಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಜಾತ್ರೆಯ ಒಂದು ವಿಶೇಷ ಲೈವ್ ಕಾರ್ಯಕ್ರಮ ಸ್ನೇಹಿತರೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀವಿ. ಒಂದಿಷ್ಟು ನಮಗೆ ಸಾಧ್ಯವಾದಷ್ಟು ಒಂದಿಷ್ಟು ವಿಷಯಗಳನ್ನು ಕೂಡ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ, ಹಾಗೆ ಅಲ್ಲಿರುವ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅನಿಸುತ್ತೆ. ಕೊನೆಗೆ ಅಲ್ಲಿ ನಮ್ಮಲ್ಲಿ ಉಳಿಯುವಂಥದ್ದು ಒಂದು ಶಕ್ತಿ, ಭಕ್ತಿ, ಯುಕ್ತಿ ಮಾತ್ರ, ಜೊತೆಗೆ ಮುಖ್ಯವಾಗಿ ಆತ್ಮವಿಶ್ವಾಸ ಮತ್ತು ನಂಬಿಕೆ. ಇದರಿಂದ ಒಂದಿಷ್ಟು ಜಾತ್ರೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಡೆಯುವಂಥದ್ದು ಮತ್ತಷ್ಟು ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಹೆಚ್ಚಿಸುತ್ತಾ ಹೋಗುತ್ತೆ. ಅಲ್ಲಿಗೆ ಒಂದು ಅಲ್ಲಿ ಮಕ್ಕಳಿಗೆ ಒಂದು ತಿಳಿಸುವಂಥದ್ದು, ಹಾಗೆ ಹಿರಿಯರು ಮಕ್ಕಳಿಗೆ ಪಾಠವನ್ನು ಇದ್ರ ಬಗ್ಗೆ ತಿಳಿಸುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಅಲ್ಲಿಯ ಒಂದು ವ್ಯವಸ್ಥೆ ಬಗ್ಗೆ ಕೂಡ ನಮ್ಮ ಒಂದು ಸಹಪಾಠಿಗಳು ತುಂಬ ಚೆನ್ನಾಗಿ ಅಪ್ಡೇಟ್ಸ್ ಕೂಡ ಕೊಟ್ಟರು. ಇವತ್ತು ಮತ್ತು ನಾಳೆ ಎರಡು ದಿನ ಕೂಡ ವಿಜೃಂಭಣೆಯಿಂದ ಶಿವಮೊಗ್ಗದಲ್ಲಿ ಜಾತ್ರೆ ನಡೆಯುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಬನ್ನಿ, ಜಾತ್ರೆಯಲ್ಲಿ ಮತ್ತಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ದಿನದ ಲೈವ್ ಕಾರ್ಯಕ್ರಮ, ಈ ವಿಷಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇದರೊಂದಿಗೆ ಈ ದಿನದ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಇದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ಮುಕ್ತಾವಕಾಶ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 9686092279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ಈ ದಿನದ ಜಾತ್ರಾ ಮಹೋತ್ಸವದ ವಿಷಯ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ಅಲ್ಲಿ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಏನೆಲ್ಲ ನೀವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೂ ಕೂಡ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನನ್ನ ಜೊತೆಗೆ ನಮ್ಮ ಪ್ರೀತಿಯ ಸಹಪಾಠಿ ಆರ್ ಆರ್ಜೆ ರಕ್ಷಿತಾ, ಜೊತೆಗೆ ಆರ್ಜೆ ಶ್ವೇತಾ ಮತ್ತು ಆರ್ಜೆ ಅರ್ಪಿತಾ ಅವರು. ಜೊತೆಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸಿದ್ದು ನಮ್ಮ ಮಂಜುನಾಥ್ ಸರ್ ಅವರು. ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ನಮ್ಮ ಪ್ರೀತಿಯ ಆರ್ಜೆಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನನ್ನೊಟ್ಟಿಗಿರೋದು ನಮ್ಮ ಆರ್ಜೆ
0: ನಾನು ಆರ್ಜೆ ರಕ್ಷಿತಾ ಹುಳ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ 500.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
12: Our difficulty, as I said, is not about the ultimate future. Our difficulty is how to make
13: the heterogeneous mess that we have today, take a decision in common and march in a cooperative way on that road which is bound to lead us to unity.

0: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತದಲ್ಲಿ ಜಾತಿಗಳು, ಅವುಗಳ ರಚನಾಕ್ರಮ, ಉತ್ಪತ್ತಿ ಹಾಗೂ ವಿಕಾಸ ಕೃತಿಯ ಕೊನೆಯ ಭಾಗ ನಿಮಗಾಗಿ. ಜಾತಿಗಳು ರೂಪುಗೊಳ್ಳುವುದರಲ್ಲಿ ಅನುಕರಣೀಯ ಪಾತ್ರವನ್ನು ದೃಷ್ಟಾಂತ ಸಹಿತ ಪ್ರತಿಪಾದಿಸಲು ಇನ್ನೂ ಒಂದು ಮಾರ್ಗವಿದೆ. ಅದಕ್ಕೆ ಬ್ರಾಹ್ಮಣೇತರ ವರ್ಗಗಳ ಧೋರಣೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇತಿಹಾಸದ ಬೆಳವಣಿಗೆಯಲ್ಲಿ ಸಂಪ್ರದಾಯಗಳು ಹಿಂದೂ ಬುದ್ಧಿಯಲ್ಲಿ ಗಟ್ಟಿಯಾಗಿ ಕುಳಿತುಬಿಟ್ಟವು ಮತ್ತು ಇಂದಿಗೂ ಅವು ಕೆರೆಯ ನೀರಿನ ಮೇಲೆ ಕಳೆಗಿಡ ತೇಲುತ್ತಿರುವಂತೆ ಯಾವ ಸಹಾಯವೂ ಇಲ್ಲದೆ ಅಲ್ಲಿಯೇ ನೇತಾಡುತ್ತಿವೆ. ಅವಕ್ಕೆ ಯಾವ ಆಸರಿಯೂ ಬೇಕಾಗಿಲ್ಲ, ನಂಬಿಕೆಯೇ ಸಾಕು. ಆದರೆ ಒಂದು ರೀತಿಯಲ್ಲಿ ಮಾತ್ರ, ಅದೊಂದೇ ರೀತಿ ಮಾತ್ರ, ಹಿಂದೂ ಸಮಾಜದಲ್ಲಿ ಜಾತಿಯ ಪ್ರತಿಷ್ಠೆಯು ಸತಿ, ಒತ್ತಾಯ ವೈಧವ್ಯ ಮತ್ತು ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಈ ಪದ್ಧತಿಗಳ ಆಚರಣೆಯೊಂದಿಗೆ ನೇರವಾಗಿ ಬದಲಾಗುತ್ತದೆ. ಆದರೆ ಈ ಸಂಪ್ರದಾಯಗಳ ಆಚರಣೆ ಕೂಡ ನೇರವಾಗಿ ಜಾತಿಯನ್ನು ಬೇರ್ಪಡಿಸುವ ಅಂತರಕ್ಕೆ, ನಾನು ಟರ್ಡೆ ಅವರ ಅರ್ಥದಲ್ಲಿ ಈ ಶಬ್ದವನ್ನು ಬಳಸುತ್ತಿದ್ದೇನೆ, ಅನುಗುಣವಾಗಿ ವ್ಯತ್ಯಾಸಗೊಳ್ಳುತ್ತದೆ. ಬ್ರಾಹ್ಮಣರಿಗೆ ಸಮೀಪವಿರುವ ಜಾತಿಗಳು ಮೂರು ಸಂಪ್ರದಾಯಗಳನ್ನು ಅನುಕರಿಸಿವೆ ಮತ್ತು ಅವುಗಳ ಕಟ್ಟುನಿಟ್ಟಾದ ಆಚರಣೆಗೆ ಒತ್ತಾಯಿಸಿವೆ. ಕಡಿಮೆ ಅಂತರದಲ್ಲಿರುವ ಜಾತಿಗಳು ಕಡ್ಡಾಯ ವೈಧವ್ಯ ಮತ್ತು ಬಾಲ್ಯ ವಿವಾಹವನ್ನು ಅನುಕರಿಸಿವೆ. ಉಳಿದವರು ಇನ್ನೂ ಸ್ವಲ್ಪ ದೂರದಲ್ಲಿರುವವರು ಬಾಲ್ಯ ವಿವಾಹವನ್ನಷ್ಟೇ ಅನುಕರಿಸಿದ್ದಾರೆ. ಅದಕ್ಕೂ ಹೆಚ್ಚು ದೂರದಲ್ಲಿರುವವರು ಜಾತಿ ನಿಯಮದ ನಂಬಿಕೆಯನ್ನಷ್ಟೇ ಅನುಕರಿಸಿದ್ದಾರೆ. ಈ ಅಪೂರ್ಣ ಅನುಕರಣೆ, ಭಾಗಶಃ ಟರ್ಡೆಯವರು ಹೇಳಿರುವಂತೆ ಅಂತರವೂ ಭಾಗಶಃ, ಈ ಸಂಪ್ರದಾಯಗಳ ಅನಾಗರಿಕ ಲಕ್ಷಣವೂ ಕಾರಣವಾಗಿದೆ ಎಂಬುದು ನನ್ನ ಧೈರ್ಯವಾಗಿ ಹೇಳಬಲ್ಲೆ. ಈ ಸಂಗತಿಯು ಟರ್ಡೆಯವರು ಹೇಳುವ ಸಮಯಕ್ಕೆ ಸಂಪೂರ್ಣವಾಗಿ ಅನ್ವಯವಾಗುವ ನಿದರ್ಶನವಾಗಿದೆ. ಭಾರತದಲ್ಲಿ ಜಾತಿ ರಚನೆಯು ಮೇಲ್ವರ್ಗದವರನ್ನು ಕೆಳವರ್ಗದವರು ಅನುಕರಿಸುವ ಪ್ರಕ್ರಿಯೆ ಆಗಿದೆ ಎಂಬುದರಲ್ಲಿ ಸಂಶಯ ಉಳಿಯುವುದಿಲ್ಲ. ಈ ಹಂತದಲ್ಲಿ ನಾನು ಹಿಂದಿನ ತೀರ್ಮಾನವೊಂದನ್ನು ಬೆಂಬಲಿಸುವ ಸಲುವಾಗಿ ಅತ್ತ ಹೊರಡುತ್ತೇನೆ. ನಿಮಗೆ ನನ್ನ ಹಿಂದಿನ ತೀರ್ಮಾನವು ತೀರಾ ದುಡುಕಿನದೆಂದು ಅಥವಾ ಆಧಾರರಹಿತವೆಂದು ತೋರಿಡಬಹುದು. ಇಲ್ಲಿ ಪ್ರಶ್ನಿಸಲಾಗುತ್ತಿರುವ ಮೂರು ಸಂಪ್ರದಾಯಗಳ ಸಹಾಯದಿಂದ ಬ್ರಾಹ್ಮಣ ವರ್ಗವು ಮೊದಲು ಜಾತಿಯ ರಚನೆಯನ್ನು ನಿರ್ಮಿಸಿತೆಂದು ನಾನು ಹೇಳಿದ್ದೇನೆ. ಈ ತೀರ್ಮಾನಕ್ಕೆ ನನ್ನ ತರ್ಕ ಯಾವುದೆಂದರೆ, ಉಳಿದ ವರ್ಗಗಳಲ್ಲಿ ಅವುಗಳ ಅಸ್ತಿತ್ವ ನಿಷ್ಪನ್ನವಾದುದೆಂದು, ಅಂತೆಯೇ ಬ್ರಾಹ್ಮಣೇತರ ಜಾತಿಗಳಲ್ಲಿ ಈ ಸಂಪ್ರದಾಯಗಳು ಅನುಕರಣೆಯ ಪಾತ್ರವಾಗಿರುವ ಬಗ್ಗೆ ನಾನು ಹೇಳಿದ್ದೇನೆಂದರೆ, ಅನುಕರಣೆಯು ಒಂದು ವಿಧಾನ ಅಥವಾ ಆದರ್ಶವೆಂದು. ಅನುಕರಿಸುವವರಿಗೆ ಅದರ ಅರಿವೇ ಇಲ್ಲದಿರುವಾದರೂ ಅವು ಅನುಕರಣೆಯ ಹಂತದ ಉತ್ಪನ್ನವಾಗಿ ಜನರಲ್ಲಿ ರೂಢಿಯಲ್ಲಿವೆ. ಹೀಗೆ ಅವು ಇನ್ನೊಂದರಿಂದ ಉತ್ಪತ್ತಿಯಾದುದು ಎಂದಾದರೆ ಅವರಿಗೆ ಮಾದರಿಯಾಗಿ ನಿಲ್ಲುವಷ್ಟು ಉನ್ನತವಾದ ಮೂಲ ಜಾತಿಯೊಂದು ಇದ್ದಿರಲೇಬೇಕು. ಆದರೆ ಅರ್ಚಕರೇ ಆಳುವ ಸಮಾಜದಲ್ಲಿ ದೇವರ ಸೇವಕನ ಹೊರತು ಬೇರೆ ಯಾರು ತಾನೇ ಮಾದರಿಯಾಗಲು ಸಾಧ್ಯವಿದೆ? ತಮ್ಮ ಕದಗಳನ್ನು ಮುಚ್ಚುವಷ್ಟು ದುರ್ಬಲರಾದವರ ಕಥೆ ಇಲ್ಲಿಗೆ ಮುಗಿಯುತ್ತದೆ. ತಮಗೆ ಒಳಗೆ ಬಿಡದಂತೆಯೇ ಬಾಗಿಲು ಹಾಕಿಕೊಂಡ ಕಾರಣದಿಂದ ಹೊರಗೆ ಉಳಿದೇ ಇತರರು ಹೇಗೆ ಕದ ಮುಚ್ಚಿಕೊಂಡರೆಂಬುದನ್ನು ಈಗ ನಾವು ನೋಡೋಣ. ಇದನ್ನು ನಾನು ಜಾತಿ ರಚನೆಯ ಒಂದು ಯಾಂತ್ರಿಕ ಪ್ರಕ್ರಿಯೆ ಎನ್ನುತ್ತೇನೆ. ಅದು ಯಾಂತ್ರಿಕವಾದುದು, ಏಕೆಂದರೆ ಅದು ಅನಿವಾರ್ಯವಾಗಿತ್ತು. ವಿಷಯವನ್ನು ವಿವರಿಸುವುದರಲ್ಲಿ ಈ ಧಾಟಿಯ ವಿಶ್ಲೇಷಣೆ ಹಾಗೂ ಮಾನಸಿಕ ವಿವರಣೆಗಿಂತ ಹಿಂದಿನವರ ಹಿಡಿತದಿಂದ ಜಾರಿ ಹೋಗಿದೆ. ಅದಕ್ಕೆ ಕಾರಣವೇನೆಂದರೆ, ಅವರು ಜಾತಿಯನ್ನು ಜಾತಿ ವ್ಯವಸ್ಥೆಯೊಳಗೆ ನದ್ದೇ ಆಗಿರುವ ಒಂದು ಘಟಕವೆಂದು ಗ್ರಹಿಸದೆ ಅದು ತನಗೆ ತಾನೇ ಅನನ್ಯವಾಗಿರುವ ಘಟಕವೆಂದು ಭಾವಿಸಿದ್ದು. ಈ ಬಗೆಯ ಅಜಾಗರೂಕತೆ ಮತ್ತು ದೃಷ್ಟಿದೋಷದ ಪರಿಣಾಮವಾಗಿ ಜಾತಿ ವಿಷಯವನ್ನು ಸಮಂಜಸವಾಗಿ ಅರ್ಥೈಸಲು ಮತ್ತು ಆ ಮೂಲಕ ಜಾತಿಯನ್ನು ಸರಿಯಾಗಿ ವಿವರಿಸಲು ಅಡ್ಡಿಯಾಗಿ ಪರಿಣಮಿಸಿದೆ. ಈಗ ನನ್ನದೇ ವಿವರಣೆಯನ್ನು ಕೊಡತೊಡಗುತ್ತೇನೆ. ಇದರ ಸಂಬಂಧದಲ್ಲಿ ನನ್ನ ಒಂದು ಹೇಳಿಕೆಯನ್ನು ನಿರಂತರವಾಗಿ ನೆನಪಿಡಬೇಕೆಂದು ಆಗ್ರಹಪಡಿಸುತ್ತೇನೆ. ಅದೆಂದರೆ, ಏಕಾಂಗಿ ಜಾತಿ ಎಂಬುದು ಆ ವಾಸ್ತವ. ಜಾತಿಗಳು ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬದುಕಿರುತ್ತವೆ. ಒಂದು ಜಾತಿ ಎಂಬುದು ಇಲ್ಲ, ಯಾವಾಗಲೂ ಜಾತಿಗಳು ಇರುತ್ತವೆ. ನನ್ನ ಅರ್ಥವೇನೆಂಬುದಕ್ಕೆ ಉದಾಹರಣೆ ನೀಡುತ್ತೇನೆ. ತಮ್ಮನ್ನೇ ಒಂದು ಜಾತಿಯಾಗಿಸಿಕೊಂಡ ಬ್ರಾಹ್ಮಣರು ತನ್ಮೂಲಕ ಬ್ರಾಹ್ಮಣರೇತರ ಜಾತಿಗಳನ್ನು ಸೃಷ್ಟಿ ಮಾಡಿದರು. ಅಥವಾ ಇದನ್ನು ನನ್ನದೇ ಆದ ವಿಧಾನದಲ್ಲಿ ವ್ಯಕ್ತಪಡಿಸುವುದಾದರೆ, ಬ್ರಾಹ್ಮಣರು ತಾವು ಒಳಗೆ ಸೇರಿ ಬಾಗಿಲು ಮುಚ್ಚಿಕೊಳ್ಳುವುದರ ಮೂಲಕ ಉಳಿದವರನ್ನು ಹೊರಕ್ಕೆ ದಬ್ಬಿದರು. ಇನ್ನೊಂದು ದೃಷ್ಟಾಂತದೊಂದಿಗೆ ನನ್ನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುತ್ತೇನೆ. ಭಾರತ ದೇಶವನ್ನು ಅದರ ವಿವಿಧ ಸಮುದಾಯಗಳೊಂದಿಗೆ ಒಟ್ಟಿಗೆ ನೋಡೋಣ. ಇಲ್ಲಿ ಬೇರೆ ಬೇರೆ ಸಮುದಾಯಗಳು ವಿವಿಧ ಕೋಮುಗಳಿಗೆ ನಿಷ್ಠೆಯನ್ನು ಹೊಂದಿವೆ. ಅವುಗಳೆಂದರೆ ಹಿಂದೂಗಳು, ಮಹಮ್ಮದಿಯರು, ಯಹೂದ್ಯರು, ಕ್ರಿಶ್ಚಿಯನ್ನರು ಮತ್ತು ಪಾರ್ಸಿಗಳು. ಇವರಲ್ಲಿ ಹಿಂದೂಗಳನ್ನು ಬಿಟ್ಟರೆ ಉಳಿದವರು ಅವರವರೊಳಗೆ ಜಾತಿ ಇಲ್ಲದ ಕೋಮುಗಳು. ಆದರೆ ಪರಸ್ಪರವಾಗಿ ಮಾತ್ರ ಅವರೆಲ್ಲ ಜಾತಿಗಳೇ. ಮತ್ತೆ ಮೇಲೆ ಹೆಸರಿಸಿದ ಐವರಲ್ಲಿ ಮೊದಲನೆಯ ನಾಲ್ಕು ಕೋಮುಗಳವರು ತಾವೇ ಬಾಗಿಲು ಹಾಕಿಕೊಂಡಲ್ಲಿ ಪಾರಸಿಗಳು ನೇರವಾಗಿ ಹೊರಗುಳಿಯುತ್ತಾರೆ ಹಾಗೂ ಪರ್ಯಾಯವಾಗಿ ಅವರೂ ಸಹ ತಮ್ಮೊಳಗೆ ಸೇರುತ್ತಾರೆ. ಸಾಂಕೇತಿಕವಾಗಿ ಹೇಳುವುದಿದ್ದರೆ ಎ ಗುಂಪು ಸ್ವಜಾತಿ ಮದುವೆಯನ್ನು ಮಾತ್ರ ಮಾಡಿಕೊಳ್ಳಲು ಬಯಸಿದರೆ ಪರಿಸ್ಥಿತಿಯ ಒತ್ತಡದಿಂದಾಗಿ ಬಿ ಗುಂಪು ಕೂಡ ಹಾಗೆ ಮಾಡಬೇಕಾಗುತ್ತದೆ. ಈಗ ಇದೇ ತರ್ಕವನ್ನು ಹಿಂದೂ ಸಮಾಜಕ್ಕೂ ಅನ್ವಯಿಸಿರಿ ಅಥವಾ ಅದರಲ್ಲಿ ಅಂತರ್ಗತವಾಗಿರುವ ತನಗೆ ತಾನೇ ಇಮ್ಮಡಿಯಾಗುವ ಗುಣದೊಂದಿಗೆ ಜಾತಿ ವಿಭಜಿಸುತ್ತಾ ಹೋಗುವ ಲಕ್ಷಣದ ಕುರಿತ ಇನ್ನೊಂದು ವಿವರಣೆಯು ನಿಮ್ಮ ಮುಂದಿಡುತ್ತೇನೆ. ಜಾತಿಯ ನೈತಿಕ ಧಾರ್ಮಿಕ ಸಾಮಾಜಿಕ ಸಮಿತಿಯನ್ನು ಗಂಭೀರವಾಗಿ ವಿರೋಧಿಸುವ ಯಾವುದೇ ಹೊಸ ಬದಲಾವಣೆಯನ್ನು ಜಾತಿಯು ಸಹಿಸಲಾರದು. ಒಂದು ಜಾತಿಯಲ್ಲಿ ತನಗೆ ಮಣಿಯದಿರುವ ಸದಸ್ಯರನ್ನು ಜಾತಿಯಿಂದ ಹೊರಗೆ ಹಾಕುವ ಅಪಾಯವಿದೆ. ಅಂಥವರಿಗೆ ಬೇರೆ ಜಾತಿಗಳವರು ತಮ್ಮೊಳಗೆ ಸೇರಿಕೊಳ್ಳುವ ಅಥವಾ ಬರಮಾಡಿಕೊಳ್ಳುವ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಅವರ ಪಾಡಿಗೆ ಅವರನ್ನು ಬಿಟ್ಟುಬಿಡಲಾಗುವುದು. ಜಾತಿಯ ಕಟ್ಟುಪಾಡುಗಳು ಎಷ್ಟು ಕಠೋರವಾಗಿವೆ ಎಂದರೆ ಅಪರಾಧಗಳ ಸ್ವರೂಪದಲ್ಲಿರುವ ವ್ಯತ್ಯಾಸಗಳನ್ನು ಸಹ ಗುರುತಿಸಲಾಗುವುದಿಲ್ಲ. ಬದಲಾವಣೆ ಎಂಬುದು ಯಾವುದೇ ಸ್ವರೂಪದ್ದಾಗಿರಬಹುದು, ಆದರೆ ಅವೆಲ್ಲವೂ ಒಂದೇ ಬಗೆಯ ದಂಡಕ್ಕೆ ಗುರಿಯಾಗುತ್ತವೆ. ಹೊಸ ಬಗೆಯ ಜಾತಿಗೆ ಅಹಿತಕರವಾದ ಆಲೋಚನೆ ಮಾಡುವ ಗೌರವದಿಂದ ಗುರು ಎಂದು ಕರೆಯಲ್ಪಡುವ ಆತನು ಅನೈತಿಕ ಪ್ರೇಮದಲ್ಲಿ ತಪ್ಪಿತಸ್ಥರಾದವರು ಒಂದೇ ವಿಧಿಗೆ ಗುರಿಯಾಗುತ್ತಾರೆ. ಮೊದಲನೇ ಆತ ಹೊಸ ಧಾರ್ಮಿಕ ಪಂಗಡವನ್ನು ಸೃಷ್ಟಿ ಮಾಡಿದರೆ ಎರಡನೆಯವನು ಮೀಸರ ಜಾತಿಯೊಂದರ ನಿರ್ಮಾತೃಗಳಾಗುತ್ತಾರೆ. ಜಾತಿಯ ಸಮಿತಿಯನ್ನು ಉಲ್ಲಂಘಿಸುವ ಧೈರ್ಯಶಾಲಿ ತಪ್ಪಿತಸ್ಥನಿಗೆ ಜಾತಿಯ ದಯೆ ತೋರುವುದಿಲ್ಲ, ಅವನಿಗೆ ದಂಡನೆ ಎಂದರೆ ಬಹಿಷ್ಕಾರ ಹಾಕುವುದು. ಇದರ ಫಲಿತಾಂಶವೆಂದರೆ ಇನ್ನೊಂದು ಹೊಸ ಜಾತಿ. ಬಹಿಷ್ಕೃತರಾದವರು ತಾವೇ ಒಂದು ಜಾತಿಯಾಗಲು ಪ್ರೇರೇಪಿಸಿದ್ದು ಹಿಂದೂ ಮನೋಧರ್ಮ ಇಚ್ಛಿಸುವ ವಿಶಿಷ್ಟತೆ ಅಲ್ಲ, ಅದು ಅದಕ್ಕಿಂತಲೂ ದೂರವೇ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ಬಹಿಷ್ಕರಿಸಲ್ಪಟ್ಟವರು ತಮ್ಮನ್ನು ಒಳಕ್ಕೆ ಬರಿಮಾಡಿಕೊಳ್ಳುವುದಕ್ಕೆ ಸಿದ್ಧವಿರುವ ಯಾವುದೇ ಸಾಧ್ಯವಾದರೆ ಮೇಲುಮಟ್ಟದ ಜಾತಿಯ ವಿನೀತ ಸದಸ್ಯರಾಗಿರಲು ಇಷ್ಟಪಡುತ್ತಾರೆ. ಆದರೆ ಜಾತಿಗಳು ಬೇಲಿ ಹಾಕಿಕೊಂಡ ಘಟಕಗಳು. ಈ ಜಾತಿಗಳ ತೀರಾ ಪ್ರಜ್ಞಾಪೂರ್ವಕವಾದ ಒಳಸಂಚೆ ಬಹಿಷ್ಕೃತರನ್ನು ಪ್ರತ್ಯೇಕವಾದ ಒಂದು ಜಾತಿಯಾಗುವಂತೆ ಒತ್ತಾಯಿಸುವುದು. ಈ ಹಠಮಾರಿತನದ ಪರಿಸ್ಥಿತಿಯ ಹಿಂದಿನ ತರ್ಕವು ನಿರ್ದಯವಾದುದು. ಈ ಒತ್ತಡಕ್ಕೆ ಮಣಿದು ತಾವು ಕೂಡ ತಮ್ಮ ಸುತ್ತಲೂ ಆವರಣ ಕಟ್ಟಿಕೊಂಡಿರುವ ಕೆಲವು ದುರದೃಷ್ಟದ ಗುಂಪುಗಳು ಗಮನಕ್ಕೆ ಬರುತ್ತದೆ. ಯಾಕೆಂದರೆ ಇತರರು ತಾವು ಬೇಲಿ ಕಟ್ಟಿಕೊಳ್ಳುವುದರ ಮೂಲಕ ಇವರನ್ನು ಹೊರಗಟ್ಟಿದರು. ಇದರ ಪರಿಣಾಮ ಹೊಸ ಗುಂಪುಗಳು, ಅಂದರೆ ಜಾತಿ ಕಟ್ಟಳಿಗೆ ವಿರುದ್ಧವಾದ ಯಾವುದೇ ಭಾವದಿಂದ ರಚಿತವಾಗಿದ್ದು ಯಾಂತ್ರಿಕ ನಿಯಮಕ್ಕನುಗುಣವಾಗಿ ಜಾತಿಗಳನ್ನು ಕಂಗೆಡಿಸುವಷ್ಟು ಸಂಖ್ಯೆಯಲ್ಲಿ ವೃದ್ಧಿಸುತ್ತವೆ. ಭಾರತದ ಜಾತಿ ರಚನೆ ಪ್ರಕ್ರಿಯೆಯಲ್ಲಿ ಎರಡನೇ ಕಥೆಯನ್ನು ಹೀಗೆ ಹೇಳಲಾಗಿದೆ. ಈಗ ನನ್ನ ಪ್ರಬಂಧದ ಮುಖ್ಯಾಂಶಗಳನ್ನು ಕ್ರೋಢೀಕರಿಸಿ ಹೇಳಬೇಕಿದೆ. ಜಾತಿಯನ್ನು ಅಭ್ಯಸಿಸಿರುವಂತಹವರ ಕೂಡ ನಾನಾ ತಪ್ಪುಗಳಾಗಿವೆ ಎಂಬುದು ನನ್ನ ಅಭಿಪ್ರಾಯ. ಅವರ ಅನ್ವೇಷಣೆಯನ್ನು ಈ ತಪ್ಪುಗಳು ದಾರಿ ತಪ್ಪಿಸಿವೆ. ಜಾತಿಯ ಅಧ್ಯಯನದ ನಿರತರಾದ ಯುರೋಪಿನ ಅಭ್ಯಾಸಿಗಳು ಅನಗತ್ಯವಾಗಿ ಜಾತಿ ವ್ಯವಸ್ಥೆಯಲ್ಲಿ ವರ್ಣದ ಪಾತ್ರವನ್ನು ಒತ್ತುಕೊಟ್ಟು ಹೇಳಿದ್ದಾರೆ. ಸ್ವತಃ ತಾವೇ ವರ್ಣದ ಪೂರ್ವಾಗ್ರಹಗಳಿಗೆ ಒಳಗಾದ ಅವರು ತುಂಬಾ ಸುಲಭವಾಗಿ ಜಾತಿ ಸಮಸ್ಯೆಗೆ ಅದೇ ಪ್ರಧಾನವಾದ ಅಂಶವನ್ನು ಊಹಿಸಿದರು. ಆದರೆ ಯಾವುದು ಸತ್ಯದಿಂದ ದೂರ ಉಳಿಯಲಾರದು, ಮತ್ತು ಡಾಕ್ಟರ್ ಕೇತ್ಕರ್ ಅವರು ಸರಿಯಾಗಿ ಹೇಳಿದ್ದಾರೆ. ಆರ್ಯವೆನ್ನುವ ಅಥವಾ ದ್ರಾವಿಡವೆನ್ನುವ ಯಾವುದೇ ಜನಾಂಗಕ್ಕೆ ಸೇರಿದವರಾಗಲಿ ಎಲ್ಲ ರಾಜರೂ ಆರ್ಯರೇ ಆಗಿದ್ದರು. ವಿದೇಶಿ ವಿದ್ವಾಂಸರು ಬಂದು ವ್ಯತ್ಯಾಸದ ಗೆರೆಯನ್ನು ಎಳೆಯುವವರೆಗೂ ಒಂದು ಬುಡಕಟ್ಟು ಅಥವಾ ಒಂದು ಕುಟುಂಬ ಜನಾಂಗಿಕವಾಗಿ ಆರ್ಯವೋ ದ್ರಾವಿಡವೋ ಎಂಬ ಪ್ರಶ್ನೆ ಭಾರತದ ಜನರನ್ನು ಎಂದೂ ಕಾಡಲಿಲ್ಲ. ಚರ್ಮದ ಬಣ್ಣ ಒಂದು ಮುಖ್ಯ ವಿಷಯವೆಂಬುದು ಎಂದೂ ಅಪ್ರಸ್ತುತವಾಗಿತ್ತು. ಅಲ್ಲದೆ ಅವರು ಉಲ್ಲೇಖಗಳನ್ನು ಮೂಲ ವಿವರಣೆಗಳೆಂದು ತಪ್ಪಾಗಿ ಗ್ರಹಿಸಿದ್ದಾರೆ. ಕುಲ ಕಸಬಿನ ಧಾರ್ಮಿಕ ಮೊದಲಾದ ಜಾತಿಗಳಿವೆ ಎಂಬುದು ನಿಜ, ಆದರೆ ಅದನ್ನು ಹೇಳಿದ ಮಾತ್ರಕ್ಕೆ ಯಾವುದೇ ರೀತಿಯಿಂದ ಅದೇ ಜಾತಿಯ ಉಗಮದ ವಿವರಣೆಯಾಗುವುದಿಲ್ಲ. ಈ ಕುಲಕಸಬಿನ ಗುಂಪುಗಳು ಯಾಕೆ ಜಾತಿಗಳೆಂಬುದನ್ನು ನಾವಿನ್ನೂ ಕಂಡುಕೊಳ್ಳಬೇಕಾಗಿದೆ. ಆದರೆ ಈ ಪ್ರಶ್ನೆಯನ್ನು ಯಾವಾಗಲೂ ಕೇಳಿಯೇ ಇಲ್ಲ. ಕಡೆಯದಾಗಿ ಅವರು ಜಾತಿಯನ್ನು ಅದನ್ನು ಒಂದು ಉಸಿರು ಸೃಷ್ಟಿ ಮಾಡಿತೋ ಎಂಬಂತೆ ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಆಗಲೇ ನಾನು ವಿವರಿಸಿರುವಂತೆ ಜಾತಿಯ ಸಮಸ್ಯೆಯು ಅದು ಒಳಗೊಂಡಿರುವ ಭಯಾನಕವಾದ ಸಂಕಷ್ಟಗಳ ಕಾರಣದಿಂದ ಸಹಿಸಲು ಸಾಧ್ಯವಾದುದಾಗಿದೆ. ನಂಬಿಕೆಯ ಮೇಲೆ ಜಾತಿ ನಿಂತಿರುವುದೆಂಬುದು ನಿಜ, ಆದರೆ ನಂಬಿಕೆಯು ಒಂದು ಸಾಮಾಜಿಕ ಏರ್ಪಾಡಿನ ಬುನಾದಿಯಾಗುವುದಕ್ಕಿಂತಲೂ ಮುಂಚೆ ಸ್ವತಃ ಏರ್ಪಾಡೇ ಶಾಶ್ವತವಾಗಿರುವ ಮತ್ತು ಬಲವಿತವಾಗಿರುವ ಇಚ್ಛೆಯನ್ನು ಹೊಂದಿರುತ್ತದೆ. ಜಾತಿ ಸಮಸ್ಯೆಯನ್ನು ಕುರಿತ ನನ್ನ ಅಧ್ಯಯನದಲ್ಲಿ ನಾಲ್ಕು ಅಂಶಗಳಿವೆ. ಹಿಂದೂ ಜನಸಮುದಾಯ ಒಂದು ಸಂಕೀರ್ಣ ರಚನೆಯಾಗಿದ್ದರೂ ಅದರಲ್ಲೊಂದು ಆಳವಾದ ಸಾಂಸ್ಕೃತಿಕ ಏಕತೆ ಇದೆ. ಎರಡನೆಯದಾಗಿ, ವ್ಯಾಪಕವಾದ ಸಾಂಸ್ಕೃತಿಕ ಘಟಕದ ಪ್ರತಿಯೊಂದು ಭಾಗವನ್ನು ಜಾತಿಯು ಹೆಣೆದುಕೊಟ್ಟಿದೆ. ಮೂರನೆಯದಾಗಿ, ಪ್ರಾರಂಭದಲ್ಲಿದ್ದದ್ದು ಒಂದೇ ಜಾತಿ. ಮತ್ತು ಕೊನೆಯದಾಗಿ, ಅನುಕರಣೆಯಿಂದಲೂ ಬಹಿಷ್ಕಾರದ ಕಾರಣದಿಂದಲೂ ವರ್ಗಗಳೇ ಜಾತಿಗಳಾಗಿ ಪರಿವರ್ತನೆಗೊಂಡಿವೆ. ಇಂದು ಭಾರತದಲ್ಲಿ ಜಾತಿ ಸಮಸ್ಯೆಗೆ ವಿಚಿತ್ರವಾದ ಹಿತಾಸಕ್ತಿಗಳು ತಳುಕು ಹಾಕಿಕೊಂಡಿವೆ. ಈ ಅಸಹಜ ಸಾಮಾಜಿಕ ಏರ್ಪಾಡನ್ನು ತೊಡೆದುಹಾಕಲು ನಿರಂತರವಾದ ಪ್ರಯತ್ನಗಳನ್ನು ಮಾಡಲಾಗಿದೆ. ಆದರೆ ಸುಧಾರಣೆಯ ಅಂತಹ ಪ್ರಯತ್ನಗಳು ಸಹ ಜಾತಿಯ ಮೂಲವು ಒಂದು ಪರಮೋಚ್ಚ ಅಧಿಕಾರದ ಪ್ರಜ್ಞಾಪೂರ್ವಕವ ಆದೇಶದಿಂದಾದುದೆ, ಅಥವಾ ಮಾನವ ಸಮಾಜದಲ್ಲಿ ಜೀವನದಲ್ಲಿ ವಿಚಿತ್ರವಾದ ಸನ್ನಿವೇಶಗಳೆಲ್ಲಾದ ಅಪ್ರಜ್ಞಾಪೂರ್ವಕವಾದ ಬೆಳವಣಿಗೆಯೇ ಎಂಬ ಜಾತಿಯ ಉಗಮದ ಬಗೆಗಿನ ಗಂಭೀರ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕಿವೆ. ಈ ಎರಡನೆಯ ಅಭಿಪ್ರಾಯವನ್ನು ಹೊಂದಿರುವವರು ಈ ಪ್ರಬಂಧದಲ್ಲಿ ತಡೆದಿರುವ ದೃಷ್ಟಿಕೋನದಿಂದ ಆಲೋಚನೆಗೆ ಸ್ವಲ್ಪ ಗ್ರಾಸವನ್ನು ಪಡೆಯುವರೆಂದು ನಾನು ಭಾವಿಸುತ್ತೇನೆ. ಪ್ರಾಯೋಗಿಕ ಮಹತ್ವದ ಹೊರತಾಗಿಯೂ ಜಾತಿ ಎಂಬ ವಿಷಯವು ಪೂರ್ಣ ತನ್ಮಯಗೊಳಿಸುವ ಸಮಸ್ಯೆಯಾಗಿದ್ದು, ಅದರ ತಾತ್ವಿಕ ತಳಹದಿಯ ವಿಚಾರವಾಗಿ ನನ್ನಲ್ಲಿ ಮೂಡಿದ ಆಸಕ್ತಿಯು ನಿಮ್ಮ ಮುಂದೆ ಕೆಲವು ತೀರ್ಮಾನಗಳನ್ನು ಮಂಡಿಸಲು ಪ್ರಚೋದಿಸಿದೆ. ಅವು ಸುಭದ್ರವು ಚೆನ್ನಾಗಿ ಬೆಂಬಲಿಸಲಾದ ತಳಹದಿಯ ಮೇಲೆ ನಿಂತಿರುವಂತಹವು ಆಗಿವೆ. ಹಾಗಿದ್ದು ಅವು ಒಂದು ವಿಷಯದ ಮೇಲಿನ ಸಂವಾದದ ಚಾಲನೆಗೆ ಬೇಕಾದ ಕೊಡುಗೆಗಿಂತ ಹೆಚ್ಚಿನದೆಂದು ಅಥವಾ ಅವೇ ಅಂತಿಮವಾದದ್ದೆಂದು ತಿಳಿಯುವ ಧಾರ್ಷ್ಟ್ಯ ನನಗಿಲ್ಲ. ವಾಹನವನ್ನು ತಪ್ಪು ಸಾಲಿನಲ್ಲಿ ನಿಲ್ಲಿಸಿರುವಂತೆಯೂ ನನಗೆ ತೋರುತ್ತದೆ. ಆದರೆ ಈ ಪ್ರಬಂಧದ ಪ್ರಧಾನ ಆಶಯವೆಂದರೆ ಸಂಶೋಧನೆಯ ಉಪಯುಕ್ತ ಸತ್ಯದ ಬಳಿಗೆ ಕರೆದೊಯ್ಯುವ ಸರಿಯಾದ ದಾರಿಯೆಂದು ನಾನು ಯಾವುದನ್ನು ತಿಳಿದಿದ್ದೇನೆಯೋ ಅದನ್ನು ಸೂಚಿಸುವುದು. ನಾವು ವಿಷಯವನ್ನು ಪೂರ್ವಾಗ್ರಹದಿಂದ ಸಮೀಪಿಸದಂತೆ ಎಚ್ಚರವಹಿಸಬೇಕು. ವಿಜ್ಞಾನದ ಜಗತ್ತಿನಿಂದ ಭಾವುಗತಿಯನ್ನು ಹೊರಹಾಕಬೇಕು. ವಸ್ತುನಿಷ್ಠವಾದ ದೃಷ್ಟಿಕೋನದಿಂದ ಸಂಗತಿಗಳನ್ನು ತೂಗಿ ನೋಡಬೇಕು. ನನ್ನ ಈ ಸಿದ್ಧಾಂತವನ್ನು ಗುಣಾತ್ಮಕವಾಗಿ ನಾಶಪಡಿಸಿದಾಗಲೂ ಒಂದು ವಿಷಯದಲ್ಲಿರುವ ವೈಚಾರಿಕ ಭಿನ್ನಾಭಿಪ್ರಾಯದಂತೆ ನಾನು ಅಷ್ಟೇ ಸಂತೋಷಪಡುತ್ತೇನೆ. ಇದು ಅನೇಕ ವಿದ್ವತ್ಪೂರ್ಣ ವ್ಯಾಖ್ಯಾನಗಳ ಹೊರತಾಗಿಯೂ ವಿವಾದಾಸ್ಪದವಾಗಿ ನಿರಂತರ ಉಳಿಯಲೂಬಹುದು. ಕಡೆಯದಾಗಿ ಒಂದು ಮಾತು, ಜಾತಿಯ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಲು ನಾನು ಮಹತ್ವಾಕಾಂಕ್ಷಿಯಾಗಿದ್ದರೂ ನನ್ನ ಸಿದ್ಧಾಂತವು ಅತಾರ್ಕಿಕವಾದದೆಂದು ತೋರಿಸಿಕೊಟ್ಟರೆ ಅದನ್ನು ತೊರೆದು ಬಿಡಲು ನಾನು ಸಿದ್ಧನಿದ್ದೇನೆ. ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ 26ನೇ ದಿನದಂದು ಈ ಸಂವಿಧಾನ

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾವು ಸೇವನೆ ಮಾಡುವಂತಹ ಹಣ್ಣುಗಳಿಂದ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗವಿದೆ. ಕೇವಲ ಇಲ್ಲಿ ಹಣ್ಣುಗಳಿಂದ ಮಾತ್ರವಲ್ಲದೆ ಆ ಹಣ್ಣಿನ ಗಿಡಗಳಿಂದ, ಜೊತೆಗೆ ಆ ಹಣ್ಣಿನ ಸಿಪ್ಪೆಯಿಂದ ಕೂಡ ಸಾಕಷ್ಟು ಉಪಯೋಗ ಇದೆ ಅಂದರೆ ನಂಬಲೇಬೇಕು. ಅದು ಕೂಡ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಕೇವಲ ಹಣ್ಣಿನಿಂದ ಅಲ್ಲ, ಆ ಗಿಡದ ಸೊಪ್ಪಿನಿಂದ ಇರ್ಬೋದು, ಜೊತೆಗೆ ಆ ಹಣ್ಣಿನ ಸಿಪ್ಪೆಯಿಂದ ಕೂಡ ಇರ್ಬೋದು. ಸೊ ಅಂತಹ ಹಣ್ಣುಗಳಲ್ಲಿ ದಾಳಿಂಬೆ ಕೂಡ ಒಂದು. ಸ್ನೇಹಿತರೆ, ದಾಳಿಂಬೆ ನೋಡಲಿಕ್ಕೆ ಖುಷಿ ಆಗತ್ತೆ. ಆ ಕಾಳುಗಳು ಬಿಡಿಬಿಡಿಯಾಗಿರೋದು, ಹಾಗೆ ಆ ಕಾಳುಗಳು ಹಣ್ಣಿನೊಳಗೆ ಆ ಜೋಡಣೆ ಇರುವಂಥದ್ದು ಕೂಡ ಅಚ್ಚರಿಯಾಗತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ಮಜವಾಗಿರುತ್ತೆ. ದಾಳಿಂಬೆ ಹಣ್ಣು ಕೇವಲ ಹಣ್ಣಲ್ಲ, ಆರೋಗ್ಯದ ವಿಚಾರದಲ್ಲಿ ಚಮತ್ಕಾರಿ ಫಲ ಎಂಬ ಹೆಸರನ್ನು ಕೂಡ ಪಡೆದುಕೊಂಡಿದೆ. ಮಕ್ಕಳ ಆರೋಗ್ಯದ ರಕ್ಷಣೆಯಲ್ಲಿ ದಾಳಿಂಬೆ ಹಣ್ಣು ಸಾಕಷ್ಟು ಲಾಭಕಾರಿ. ಇಲ್ಲಿ ಕೇವಲ ಮಕ್ಕಳ ಆರೋಗ್ಯ ಮಾತ್ರವಲ್ಲದೆ ದೊಡ್ಡವರು ಸಹ ದಾಳಿಂಬೆ ಹಣ್ಣಿನಿಂದ ಸಾಕಷ್ಟು ಲಾಭಗಳನ್ನು ಕೂಡ ಪಡೆದುಕೊಳ್ಬೋದು. ಯಾಕಪ್ಪ ಅಂದರೆ, ಈ ದಾಳಿಂಬೆ ಹಣ್ಣಿನಲ್ಲಿ ಸಿಗುವಂತಹ ವಿವಿಧ ಬಗೆಯ ಪೌಷ್ಟಿಕಾಂಶಗಳಿರ್ಬೋದು, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಗುಣಲಕ್ಷಣಗಳು ಇರ್ಬೋದು ಸಾಕಷ್ಟು ಇವೆ. ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಈ ದಾಳಿಂಬೆ ಹಣ್ಣಿನಲ್ಲಿ. ಈ ದಾಳಿಂಬೆ ಹಣ್ಣು ಪೋಷಕಾಂಶಗಳ ಆಗರವಾಗಿದ್ದು ಪ್ರತಿದಿನ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಹೃದಯದ ಆರೋಗ್ಯ ಸುಧಾರಣೆ ಮಾಡುತ್ತೆ, ಜೊತೆಗೆ ರಕ್ತದೊತ್ತಡ ನಿಯಂತ್ರಣದಂತಹ ಅದ್ಭುತ ಆರೋಗ್ಯಕರ ಪ್ರಯೋಜನ ಕೂಡ ಪಡೆದುಕೊಳ್ಬೋದು ಇದರ ಸೇವನೆಯಿಂದ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ. ನಾ ಆಗಲೇ ಹೇಳ್ದಾಗೆ ಸ್ನೇಹಿತರೆ, ದಾಳಿಂಬೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ. ವಿಟಮಿನ್ ಸಿ, ಇ, ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ದಾಳಿಂಬೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳ ವಿರುದ್ಧ ಹೋರಾಡುತ್ತೆ.

ಇಂದ ದಾಳಿಂಬೆ ಓಡು ಅಂತ ಮಾಡ್ತಾರೆ. ಇವೆರಡು ಸ್ಪೆಷಲ್ ರೆಸಿಪಿ, ಹಾಗೆ ಆರೋಗ್ಯದಾಯಕ ರೆಸಿಪಿಗಳಂತಲೇ ಹೇಳ್ಬೋದು. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದಾಳಿಂಬೆ ಚಿಗುರನ್ನು ಉಪಯೋಗ ಮಾಡಿಕೊಂಡು ಸಾಂಪ್ರದಾಯಿಕ ತಂಬುಳೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಜೊತೆಗೆ ದಾಳಿಂಬೆ ಸಿಪ್ಪೆಯನ್ನು ಬಳಸ್ಕೊಂಡು ಮಾಡುವಂತಹ ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತೀನಿ. ಆ ಎರಡು ರೆಸಿಪಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದಾಳಿಂಬೆ ಹಣ್ಣಿನ ಚಿಗುರಿನಿಂದ ಮಾಡಬಹುದಾದಂತಹ ತಂಬುಳಿಯ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗ್ಲೂ ಸ್ನೇಹಿತರೆ, ಕೆಲವೊಂದು ಹಣ್ಣುಗಳಿಂದ ಮಾತ್ರ ಅಲ್ಲ, ಆ ಹಣ್ಣುಗಳ ಸೊಪ್ಪಿನಿಂದ ಇರ್ಬೋದು, ಆ ಹಣ್ಣುಗಳ ಸಿಪ್ಪೆಯಿಂದ ಕೂಡ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗವಿದೆ. ಅಂತಹ ಹಣ್ಣುಗಳಲ್ಲಿ ದಾಳಿಂಬೆಯ ಚಿಗುರು ಕೂಡ ಒಂದು. ಈ ದಾಳಿಂಬೆಯ ಚಿಗುರು ಉತ್ತಮ ಕಷಾಯ ರಸ ಹೊಂದಿದ್ದು ಉತ್ತಮ ಸೋಂಕು ನಿವಾರಕ ಕೂಡ. ದೇಹದ ಅತಿಯಾದ ಸ್ರಾವವನ್ನು ತಡೆಯುತ್ತೆ. ದಾಳಿಂಬೆ ಚಿಗುರಿನ ತಂಬುಳಿ ಸೇವನೆಯಿಂದ ಹಲ್ಲಿನಲ್ಲಾಗುವ ರಕ್ತಸ್ರಾವ ಗುಣವಾಗುತ್ತೆ. ಅಷ್ಟೇ ಅಲ್ಲದೆ ಬಾಯಿ ಹುಣ್ಣು ನಿವಾರಣೆಯಾಗತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ ವಾಂತಿ ಭೇದಿ ಕೂಡ ನಿವಾರಣೆಯಾಗತ್ತೆ ಅಂತ ತಿಳಿಸ್ತಾರೆ ಸಂಶೋಧನೆಗಳ ಪ್ರಕಾರ. ಇನ್ನು ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ. ಇಷ್ಟೆಲ್ಲ ಉಪಯೋಗ ಇದೆ ದಾಳಿಂಬೆಯ ಚಿಗುರಿನಿಂದ ಮಾಡಿಕೊಳ್ಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿಯಿಂದ. ಸೊ ಹಾಗಾದರೆ ಉಪಯೋಗದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಹಾಗೆ ಮಾಡುವ ವಿಧಾನದ ಬಗ್ಗೆ ತಿಳಿಸ್ತೀನಿ. ಜೊತೆಗೆ ಈ ಸಾಂಪ್ರದಾಯಿಕ ದಾಳಿಂಬೆ ಚಿಗುರಿನ ತಂಬುಳಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ದಾಳಿಂಬೆ ಕುಡಿ ಅಂದರೆ ದಾಳಿಂಬೆ ಚಿಗುರು ಒಂದು ಹಿಡಿ ಅಂದರೆ ಒಂದು ಬಟ್ಲು, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟನ್ನು ಉಪಯೋಗ ಮಾಡ್ಕೊಳ್ಬೋದು. ಒಂದು ಚಮಚ ಜೀರಿಗೆ, ಒಂದು ಚಮಚ ಕಾಳುಮೆಣಸು, ಹಾಗೆ ತೆಂಗಿನ ತುರಿ, ಮಜ್ಜಿಗೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಇನ್ನು ಮಾಡುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಈ ದಾಳಿಂಬೆ ಕುಡಿ ಅಂದರೆ ದಾಳಿಂಬೆ ಚಿಗುರಿನ ಸೊಪ್ಪು, ಜೀರಿಗೆ, ಕಾಳುಮೆಣಸನ್ನು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿಯನ್ನು ಹಾಕಿ ರುಬ್ಕೊಳ್ಬೇಕು. ಮಿಕ್ಸಿ ಮಾಡಿಕೊಂಡಂತಹ ಮಿಶ್ರಣಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಸೇರಿಸ್ಕೊಂಡ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದು ಸ್ವಲ್ಪ ಒಗರಾಗಿರುತ್ತೆ, ಸೊ ಆ ಕಾರಣಕ್ಕಾಗಿ ಇದಕ್ಕೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾರೆ. ಸೊ ನಂತರ ತುಪ್ಪದಲ್ಲಿ ಸಾಸಿವೆ, ಇಂಗು, ಜೀರಿಗೆ, ಕರಿಬೇವು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ದಾಳಿಂಬೆ ಚಿಗುರಿನ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿ ರೆಡಿಯಾಗತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ದಾಳಿಂಬೆ ಚಿಗುರಿನ ತಂಬುಳಿ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಉಪ್ಪಿನಕಾಯಿ ಇದ್ರ ಜೊತೆಯಲ್ಲಿ ಆಹಾ, ಮಧ್ಯಾಹ್ನದ ಊಟ ಮತ್ತಷ್ಟು ರುಚಿ ಕೊಡುತ್ತೆ. ಅದರಲ್ಲೂ ಈ ಸಮಯದಲ್ಲಿ ಈ ತಂಬುಳಿಗಳು ಆರೋಗ್ಯಯುತವಾಗಿರುತ್ತೆ ಸ್ನೇಹಿತರೆ. ಹೆಚ್ಚಾಗಿ ಮಸಾಲೆಯುಕ್ತ ಪದಾರ್ಥಗಳನ್ನು ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟ ಆಗಲ್ಲ. ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನೈಸರ್ಗಿಕವಾಗಿ ಸಾಂಪ್ರದಾಯಿಕವಾಗಿ ತಂಬುಳಿಗಳನ್ನು ಮಾಡ್ಕೊಳ್ಳೋದ್ರಿಂದ ಹೊಸ ಟೇಸ್ಟ್ ಸಿಕ್ಕಂತಾಗತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಬೇಗ ಕೂಡ ಆಗುತ್ತೆ. ಫಟಾಫಟ್ ಅಂತ ಆಗಿಂದಾಗೆ ಮಾಡಿಕೊಂಡು ಫ್ರೆಶ್ ಆಗಿ ತಿನ್ಬೋದು ಕೂಡ. ಹೆಚ್ಚಾಗಿ ಕುದಿಸೋದಿರಲ್ಲ, ಬೇಯಿಸೋದಿರಲ್ಲ, ಜೊತೆಗೆ ಕಾಯೋದಿರಲ್ಲ, ಫಟಾಫಟ್ ಅಂತ ಆಗತ್ತೆ ಅಲ್ವಾ. ಸೊ ದಾಳಿಂಬೆ ಚಿಗುರಿನ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಹಾಗೆ ಈ ದಾಳಿಂಬೆ ಓಡು ಅನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಆ ವಿಶೇಷ ರೆಸಿಪಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯಯುತ ದಾಳಿಂಬೆ ಹಣ್ಣಿನಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ದೆ. ಹಾಗೆ ಅದರೊಟ್ಟಿಗೆ ದಾಳಿಂಬೆ ಹಣ್ಣಿನಿಂದ ಮಾತ್ರವಲ್ಲ, ಈ ದಾಳಿಂಬೆ ಹಣ್ಣಿನ ಚಿಗುರಿನಿಂದ ಕೂಡ ಸಾಂಪ್ರದಾಯಿಕವಾದಂತಹ ತಂಬುಳೆಯನ್ನು ಮಾಡಿಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ಟೆ. ನೋಡಿ ಸ್ನೇಹಿತರೆ, ಕೇವಲ ಇಲ್ಲಿ ಹಣ್ಣುಗಳಿಂದ ಮಾತ್ರವಲ್ಲ, ಅದರ ಒಂದು ಸಿಪ್ಪೆಯಿಂದ ಇರ್ಬೋದು, ಹಾಗೆ ಆ ಹಣ್ಣಿನ ಸೊಪ್ಪಿನಿಂದ ಅಂದರೆ ಆ ಎಲೆಗಳಿಂದ ಚಿಗುರಿನಿಂದ ಕೂಡ ಸಾಕಷ್ಟು ಆರೋಗ್ಯಕ್ಕೆ ಲಾಭಗಳಿವೆ. ದಾಳಿಂಬೆ ಚಿಗುರಿನಿಂದ ಸಾಂಪ್ರದಾಯಿಕ ಮತ್ತು ಆರೋಗ್ಯಯುತವಾದ ತಂಬುಳೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಅಲ್ವಾ. ಹಾಗೆ ಇದ್ರೊಟ್ಟಿಗೆ ಸ್ನೇಹಿತರೆ, ದಾಳಿಂಬೆ ಓಡು ಅನ್ನುವಂತಹ ವಿಶೇಷ ರೆಸಿಪಿಯನ್ನು ತಿಳಿಸ್ತೀನಿ. ಈ ದಾಳಿಂಬೆ ಓಡು ಅಂದರೆ ಮತ್ತೇನಿಲ್ಲ, ದಾಳಿಂಬೆ ಹಣ್ಣಿನ ಸಿಪ್ಪೆ ಸ್ನೇಹಿತರೆ. ಸಾಮಾನ್ಯವಾಗಿ ಈ ಹಣ್ಣನ್ನು ತಿಂದ ನಂತರ ಈ ಸಿಪ್ಪೆಯನ್ನು ನಾವು ಬಿಸಾಡೋದುಂಟು. ಆದರೆ ಸ್ನೇಹಿತರೆ, ಆ ರೀತಿ ಮಾಡದೆ ಆ ಸಿಪ್ಪೆಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿಟ್ಕೊಂಡು ಕೂಡ ಅದನ್ನು ಫೇಸ್ ಪ್ಯಾಕ್ ಅಂತ ಮಾಡಿ ಮುಖಕ್ಕೆ ಹಚ್ಕೊಳ್ತಾರೆ. ಹಾಗೆ ಆ ಸಿಪ್ಪೆಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಗಾಳಿಯಾಡದ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿಟ್ಕೊಂಡು ಬೇಕಾದಾಗ ತಂಬುಳಿಯನ್ನು ಕೂಡ ಮಾಡಿಕೊಳ್ಬೋದು. ಈ ತಂಬುಳಿ ಸೇವನೆಯಿಂದ ರಕ್ತಭೇದಿ ಕಡಿಮೆ ಆಗತ್ತೆ, ಅಜೀರ್ಣ ಭೇದಿ ನೀರಿನಂತೆ ಹೋಗುವ ಭೇದಿ ನಿವಾರಣೆಯಾಗತ್ತೆ ಅಂತಲೇ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಉಪಯೋಗವಿದೆ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ. ತಡ ಮಾಡೋದು ಬೇಡ, ಈ ದಾಳಿಂಬೆ ಹಣ್ಣಿನ ಓಡು ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ತೀನಿ. ಅದು ತಿಳಿಸೋದಕ್ಕಿಂತ ಮುಂಚೆ ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ದಾಳಿಂಬೆ ಓಡು ಮಾಡ್ಕೊಳ್ಲಿಕ್ಕೆ ದಾಳಿಂಬೆ ಹಣ್ಣಿನ ಸಿಪ್ಪೆ, ತುಪ್ಪ, ಜೀರಿಗೆ, ಕಾಳುಮೆಣಸು, ಕಾಯಿ ತುರಿ, ಒಂದು ಬಟ್ಲು ಮಜ್ಜಿಗೆ, ಬೆಲ್ಲ, ಒಗ್ಗರಣೆಗೆ ತುಪ್ಪ, ಉಪ್ಪು ಬೇಕಾಗತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ದಾಳಿಂಬೆ ಓಡು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವಂತಹ ವಿಧಾನ ಕೂಡ ಸಿಂಪಲ್ ಸ್ನೇಹಿತರೆ. ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಸಣ್ಣಗೆ ಹೆಚ್ಕೊಳ್ಬೇಕು. ಹೆಚ್ಕೊಂಡಂತಹ ಈ ಸಿಪ್ಪೆನ 15 ನಿಮಿಷ ನೀರಲ್ಲಿ ನೆನೆಸ್ಕೊಳ್ಬೇಕು. ನೆನೆಸ್ಕೊಂಡಂತಹ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು. ಬಾಡಿಸಿಕೊಂಡಂತಹ ಸಿಪ್ಪೆಗೆ ಜೀರಿಗೆ, ಕಾಳುಮೆಣಸು, ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಈ ಮೂರು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಆ ಮಿಶ್ರಣಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಹದದಲ್ಲಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ಮಜ್ಜಿಗೆಯನ್ನು ಸೇರಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಈ ಮಿಶ್ರಣವನ್ನೆಲ್ಲ ಒಂದು ನೀರಿನ ಹದಕ್ಕೆ ಕಲಸ್ಕೊಂಡು ಪಾನೀಯ ರೂಪದಲ್ಲಿ ಕಲಸ್ಕೊಂಡಂತಹ ಮಿಶ್ರಣಕ್ಕೆ ತುಪ್ಪ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆರೋಗ್ಯಯುತವಾದ ದಾಳಿಂಬೆ ಓಡು ರೆಡಿ ಆಗತ್ತೆ. ಈ ದಾಳಿಂಬೆ ಹಣ್ಣನ್ನು ಮಾರ್ಕೆಟಿಂದ ತೆಗೆದುಕೊಂಡು ಬಂದರೆ ಸಿಪ್ಪೆಯನ್ನು ಬಿಸಾಡದೆ ಚೆನ್ನಾಗಿ ಒಣಗಿಸಿಟ್ಕೊಂಡು ಬೇಕಾದಾಗೆಲ್ಲ ಈ ರೀತಿಯ ಸಿಂಪಲಾಗಿ ಸರಳವಾಗಿ ಸಾಂಪ್ರದಾಯಿಕ ದಾಳಿಂಬೆ ಓಡು ದಾಳಿಂಬೆ ಸಿಪ್ಪೆಯಿಂದ ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು. ನಿಮ್ಮ ಮನೆ ಮುಂದಗಡೆ ಅಥವಾ ಹಿತ್ತಲಿನಲ್ಲಿ ಈ ದಾಳಿಂಬೆ ಗಿಡ ಇದ್ದರೆ ಆ ದಾಳಿಂಬೆಯ ಚಿಗುರನ್ನು ಉಪಯೋಗ ಮಾಡಿಕೊಂಡು ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು. ದಾಳಿಂಬೆ ತಂಪು ಕಾರಕ. ಈ ಬೇಸಿಗೆ ಸಮಯದಲ್ಲಿ ಇದರ ಒಂದು ತಂಬುಳಿ ಸೂಕ್ತವಾಗತ್ತೆ. ನೋಡಿ ಸ್ನೇಹಿತರೆ, ಈ ದಾಳಿಂಬೆ ಹಣ್ಣು ಕೇವಲ ತಿನ್ನಲಿಕ್ಕೆ, ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಸೈ, ಸೌಂದರ್ಯ ಹೆಚ್ಚಿಸ್ಲಿಕ್ಕೂ ಸೈ. ನೀವು ಕೂಡ ಈ ತಂಬುಳಿಗಳನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮುಗಿಲಲಿ, ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ ಸೋನೆ ಮಳೆಯಾಗಿ ಆದರೂ ಮೆಲ್ಲ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದ ಗುಡ್ಡೇಕಲ್ಲಿನ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಿಕೃತಿಕೆ ಹರೋಹರ ಜಾತ್ರೆಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇಂದು ರೇಡಿಯೋ ಶಿವಮೊಗ್ಗ 90.8 FM ಪ್ರಸಾರವಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನೆರವೇರಿತು. ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳು, ದೇವಸ್ಥಾನದ ಅರ್ಚಕರು ಹಾಗೂ ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳು ವಿಶೇಷ ಜಾತ್ರಾ ಮಹೋತ್ಸವದ ಕುರಿತು ನೇರ ಪ್ರಸಾರದಲ್ಲಿ ಮಾತನಾಡಿದರು. ಹಾಗೂ ಈ ವಿಶೇಷ ನೇರ ಪ್ರಸಾರವನ್ನ ರೇಡಿಯೋ ಶಿವಮೊಗ್ಗದ ಆರ್ಜೆರಾದ ಆರ್ಜೆ ರಕ್ಷಿತಾ ಹೊಳ್ಳ ಹಾಗೂ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿದರು. ಹಾಗೆ ದೇವಸ್ಥಾನದ ಆವರಣದಲ್ಲಿ ಆರ್ಜೆ ಶ್ವೇತಾ ಮತ್ತು ಆರ್ಜೆ ಅರ್ಪಿತಾ ಅವರು ಇಂದಿನ ಜಾತ್ರಾ ಮಹೋತ್ಸವದ ಪ್ರಸ್ತುತ ಆಚರಣೆಯ ವಿಶೇಷತೆ ಬಗ್ಗೆ ತಿಳಿಸಿದರು. ಹಾಗೂ ರೇಡಿಯೋ ಶಿವಮೊಗ್ಗದ ಸಿಬ್ಬಂದಿಯಾದ ಮಂಜುನಾಥ್ ಅವರು ಆಡಿ ಕೃತಿಕೆಯ ವಿಶೇಷತೆ ಕುರಿತು ಮಾಹಿತಿ ತಿಳಿಸಿದರು. ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಪ್ರಸಾರವಾಗಿ ಯಶಸ್ವಿಯಾಯಿತು. ಮುಂದಿನ ವಿವರ. ಪ್ರವಾಸಿಗರ ಅನುಕೂಲಕ್ಕಾಗಿ KSRTC ಬಸ್ ವ್ಯವಸ್ಥೆ ಮಾಡಬೇಕೆಂಬ ಬೇಡಿಕೆಗೆ ಸಾರಿಗೆ ಸಂಸ್ಥೆ ಸ್ಪಂದಿಸಿದ್ದು, ಬೆಳಗ್ಗೆ ಹೊರಟು ಸಂಜೆ ಹೊತ್ತಿಗೆ ಮನೆ ತಲುಪುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಾಸಗಿ ವಾಹನದಲ್ಲಿ ಸಾಗರ ಮಾರ್ಗದಲ್ಲಿರುವ ಪ್ರವಾಸಿ ತಾಣಗಳನ್ನು ಸುತ್ತಾಡುವುದು ಬಡವರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಪ್ರಯಾಣಿಕರು ಮತ್ತು ಪ್ರವಾಸಿಗರ ಅನುಕೂಲಕ್ಕಾಗಿ ಆಗಸ್ಟ್ 8 ಪ್ರತಿ ಶನಿವಾರ ಮತ್ತು ಭಾನುವಾರ ಈ ವಿಶೇಷ ಬಸ್ಗಳ ಕಾರ್ಯಾಚರಣೆ ಆರಂಭಿಸಲಾಗುತ್ತಿದೆ. ಈ ವಿಶೇಷ ಸಾರಿಗೆಯು ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಬೆಳಗ್ಗೆ 8 ಹೊರಟು ಸಿಗಂದೂರು, ವರದಾಮೂಲ, ಇಕ್ಕೇರಿ ಮತ್ತು ಕೆಳದಿ ಮಾರ್ಗವಾಗಿ ಜೋಗಫಾಲ್ಸ್ಗೆ ಮಧ್ಯಾಹ್ನ 2 ತಲುಪಲಿದೆ. ಜೋಗಫಾಲ್ಸ್ನಿಂದ ಸಂಜೆ 5 ಹೊರಟು ಶಿವಮೊಗ್ಗಕ್ಕೆ ರಾತ್ರಿ 7:30 ತಲುಪಲಿದೆ. ಮಳೆಗಾಲದಲ್ಲಿ ಸುಂದರ ಜಲಪಾತ ಹಾಗೂ ಸುತ್ತಮುತ್ತಲಿನ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣಗಳನ್ನು ವೀಕ್ಷಿಸಲು ಬಯಸುವ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಈ ವಿಶೇಷ ಪ್ಯಾಕೇಜ್ ಸಾರಿಗೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ KSRTC ಶಿವಮೊಗ್ಗ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. KSRTC ವೆಬ್ಸೈಟ್ನಲ್ಲಿ ಆಸನಗಳನ್ನು ಕಾಯ್ದಿರಿಸಬಹುದಾಗಿದೆ. ಪ್ರಯಾಣ ದರ ಮಕ್ಕಳಿಗೆ 250 ಆಗಿದ್ದು ವಯಸ್ಕರಿಗೆ 450 ಇದೆ. ಮುಂದಿನ ವಿವರ. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವಾದ ಆಗಸ್ಟ್ 10 1-19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳು ನಿವಾರಕ ಮಾತ್ರೆಯನ್ನು ನೀಡಲಾಗುತ್ತದೆ. ಜಂತುಹುಳುಗಳ ಸೋಂಕಿನಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಹೀಗಾಗಿ 1-19 ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಜಂತುಹುಳು ನಿವಾರಕ ಮಾತ್ರೆ ವಿತರಣೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಪೂರ್ವಭಾವಿ ಹಾಗೂ ರಾಷ್ಟ್ರೀಯ ವಾಹಕಗಳಿಂದ ಹರಡುವ ರೋಗ ನಿಯಂತ್ರಣ ಕಾರ್ಯಕ್ರಮ ಕುರಿತಾದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆಗಸ್ಟ್ 10 ಎಲ್ಲ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಕರು ಮಾತ್ರೆಗಳನ್ನು ನೀಡುವರು. ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಮಾತ್ರೆ ವಿತರಿಸಲಿದ್ದಾರೆ ಎಂದರು. RCH ಅಧಿಕಾರಿ ಡಾ ಮಲ್ಲಪ್ಪ ಮಾತನಾಡಿ, ಮಣ್ಣಿನ ಮೂಲಕ ಹರಡುವ ಜಂತುಹುಳು ಸೋಂಕಿನಿಂದ ಪ್ರಪಂಚದಾದ್ಯಂತ 150 ಹಾಗೂ ಭಾರತದಲ್ಲಿ 22 ಜನರು ಬಾಧಿತರಾಗುತ್ತಿದ್ದಾರೆ. 2015 ಕರ್ನಾಟಕದಲ್ಲಿ 1-19 ವರ್ಷದೊಳಗಿನ ಮಕ್ಕಳಲ್ಲಿ 49% ಜಂತುಹುಳು ಬಾಧೆ ಕಂಡುಬಂದಿತ್ತು. ನಂತರ ಪ್ರತಿ ವರ್ಷಕ್ಕೆ 2 ಬಾರಿ ಜಂತುಹುಳು ನಿವಾರಣಾ ಮಾತ್ರೆ ನೀಡುತ್ತಾ ಬಂದಿದ್ದರಿಂದ ಪ್ರಸ್ತುತ ಸೋಂಕಿನ ಪ್ರಮಾಣ 0.22% ಇಳಿಕೆ ಆಗಿದೆ ಎಂದು ಮಾಹಿತಿ ನೀಡಿದರು. ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರುವುದು, ಬಯಲು ಮಲ ವಿಸರ್ಜನೆ, ಬರಿಗಾಲಿನಲ್ಲಿ ನಡೆಯುವುದು ಹಾಗೂ ಕಲುಷಿತ ನೀರು ಮತ್ತು ಆಹಾರದಿಂದ ಈ ಸೋಂಕು ಹರಡುತ್ತದೆ. ಇದನ್ನು ತಡೆಗಟ್ಟಲು ಕಾಲಕಾಲಕ್ಕೆ ಉಗುರುಗಳನ್ನು ಕತ್ತರಿಸಿಕೊಂಡು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಕಡ್ಡಾಯವಾಗಿ ಶೌಚಾಲಯವನ್ನು ಬಳಸಬೇಕು ಹಾಗೂ ಕಾಲಿಗೆ ಚಪ್ಪಲಿ ಧರಿಸಬೇಕು. ಶೌಚಾಲಯ ಬಳಕೆಯ ನಂತರ ಮತ್ತು ಊಟಕ್ಕೆ ಮೊದಲು ಸೋಪಿನಿಂದ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು ಎಂದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ಸುತ್ತಮುತ್ತ ಕಾರ್ಯಕ್ರಮ, ನಾನು ಆರ್ಜ ಶ್ರೀಧರ್. ಕೇಳ್ತಾರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ಗ್ರಾಮೀಣ ಪ್ರದೇಶದ ರೈತರು ಅಥವಾ ರೈತ ಮಹಿಳೆಯರು, ನಿರುದ್ಯೋಗ ಯುವಕ ಯುವತಿಯರಿಗೆ ಆಗಸ್ಟ್ 10 ದೇಶಿ ಮತ್ತು ಮಿಶ್ರ ಹೈನು ತಳಿಗಳ ವೈಜ್ಞಾನಿಕ ಪಾಲನೆ ಮತ್ತು ಪೋಷಣೆ ಕುರಿತಾಗಿ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರವನ್ನು ಮಲೆನಾಡು ಗಿಡ್ಡ ತಳಿ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯಲ್ಲಿ ದೇಸಿ ಹಸು ತಳಿಗಳು, ಹಸುಗಳ ಕೊಟ್ಟಿಗೆ ನಿರ್ಮಾಣ, ಹಸುಗಳ ಆಹಾರ ನಿರ್ವಹಣೆ, ಸಂತಾನೋತ್ಪತ್ತಿ, ರೋಗಗಳು, ಮಾರುಕಟ್ಟೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗುವುದು. ಆಸಕ್ತಿಯುಳ್ಳವರು ತಮ್ಮ ಹೆಸರನ್ನು ಆಗಸ್ಟ್ 8 ನೋಂದಾಯಿಸಿಕೊಳ್ಳತಕ್ಕದ್ದು. ತರಬೇತಿಯನ್ನು 25 ಶಿಬಿರಾರ್ಥಿಗಳಿಗೆ ಸೀಮಿತಗೊಳಿಸುವುದರಿಂದ ಮೊದಲು ಹೆಸರು ನೋಂದಾಯಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸತೀಶ್ ಜಿಎಂ ಸಹ ಪ್ರಾಧ್ಯಾಪಕರು, ಜಾನುವಾರು ಸಾಕಾಣಿಕಾ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೂಪನಗರ, ಶಿವಮೊಗ್ಗ 577204. ಮುಂದಿನ ವಿವರ. ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಶಿಪ್ರಾಸ್ ಗ್ರೀನ್ ಪ್ರಾಡಕ್ಟ್ ಸಂಸ್ಥೆಯು ತನ್ನ ಪರಿಸರ ಸ್ನೇಹಿ ಬಾಂಬೂ ಟೂತ್ ಬ್ರಷ್ ಅನ್ನ ಜೆಕಾಮ್ ಸಭೆಯಲ್ಲಿ ಅಧಿಕೃತವಾಗಿ ಬಿಡುಗಡೆ. ಪ್ರಾಡಕ್ಟ್ ಸಂಸ್ಥೆಯು ತನ್ನ ಪರಿಸರ ಸ್ನೇಹಿ ಬಾಂಬೂ ಟೂತ್ ಬ್ರಷ್ ಅನ್ನ ಜೆಕಾಮ್ ಸಭೆಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಳಿಸಿತು. ಉತ್ಪನ್ನವನ್ನು ಜೆಕಾಮ್ ವಲಯ ಅಧ್ಯಕ್ಷ ಸಿಎ ರುದ್ರೇಶ್ ಕೋರಿ ಅವರು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಪ್ರತಿದಿನ ಬಳಕೆಯಾಗುವ ಪ್ಲಾಸ್ಟಿಕ್ ಟೂತ್ ಬ್ರಷ್ಗಳಿಂದ ಉಂಟಾಗುತ್ತಿರುವ ಪರಿಸರ ಹಾನಿ ಪರ್ಯಾಯವಾಗಿ ನೈಸರ್ಗಿಕ ಬಾಂಬೂದಿಂದ ತಯಾರಿಸಲಾದ ಈ ಟೂತ್ ಬ್ರಷ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಗೊಳಿಸಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದ ಅವರು, ಜೆಸಿಐ ವಿಶ್ವದ ಯುವ ನಾಯಕರು, ಉದ್ಯಮಿಗಳು ಮತ್ತು ಸಮಾಜ ಸೇವಕರನ್ನ ಒಗ್ಗೂಡಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅದರ ಅಂಗಸಂಸ್ಥೆಯಾದ ಜೆಕಾಮ್ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದ ಯುವ ಉದ್ಯಮಿಗಳಿಗೆ ನೆಟ್ವರ್ಕಿಂಗ್, ವ್ಯವಹಾರ ವೃದ್ಧಿ ಹಾಗೂ ನಾಯಕತ್ವದ ಅಭಿವೃದ್ಧಿಗೆ ವೇದಿಕೆಯನ್ನ ಒದಗಿಸುತ್ತಿದೆ. ಇದೇ ವೇದಿಕೆಯಲ್ಲಿ ಪರಿಸರ ಸ್ನೇಹಿ ಉತ್ಪನ್ನಗಳ ಪ್ರೋತ್ಸಾಹದ ಭಾಗವಾಗಿ ಬಾಂಬೂ ಟೂತ್ ಬ್ರಷ್ ಬಿಡುಗಡೆಗೊಳಿಸಲಾಯಿತು. ಮುಂದಿನ ವಿವರ. ಆಗಸ್ಟ್ 13-14 ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಲಯ ಸಂಭ್ರಮ. ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ

ಶಿವಮೊಗ್ಗ ನಗರದ ಕ್ರೀಡಾ ಪ್ರೇಮಿಗಳಿಗಾಗಿ ಹಾಗೂ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಚುಂಚಾದ್ರಿ ಕಪ್ 2026 ವಾಲಿಬಾಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ August 13-14 ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ತಂಡಗಳು ಕಡ್ಡಾಯವಾಗಿ ಕ್ರೀಡಾ ಸಮವಸ್ತ್ರ ಧರಿಸಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು. 17 ವರ್ಷ ವಯೋಮಿತಿ ಮೀರಿರಬಾರದು. ಕಡ್ಡಾಯವಾಗಿ 18 ಕಲಾಂ ಇರುವ ಗುರುತಿನ ಚೀಟಿ ತರಬೇಕು. ವಿದ್ಯಾರ್ಥಿಗಳ ಆಧಾರ್, ಗುರುತಿನ ಕಾರ್ಡ್, SATS ನಂಬರ್ ಹಾಗೂ ಶಾಲೆಯ ಡೈಸ್ ಕೋಡ್ ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9945833464 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ August 7 ಬೆಳಗ್ಗೆ 10 ಗಂಟೆಗೆ ಖಾಸಗಿ ರಂಗದ ಪ್ರಮುಖ ಬ್ಯಾಂಕ್ ಆದ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಕಾತಿಗೆ ನೇರ ಸಂದರ್ಶನ ಆಯೋಜಿಸಲಾಗಿದೆ. SSLC, PUC ಅಥವಾ ಯಾವುದೇ ಪದವಿ ತೇರ್ಗಡೆಯಾದವರು ಭಾಗವಹಿಸಬಹುದು. 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಸಂದರ್ಶನ ನಡೆಯಲಿದೆ. ನೇರ ಸಂದರ್ಶನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.fm ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ಮೂಲದ ನಿವಾಸಿ ಮಿಲಿಟರಿ ಪಿಂಚಣಿದಾರ ಜೆಸಿಒ ಶ್ರೇಣಿ ಅವರಿಗೆ ಮಾಜಿ ಸೈನಿಕರ ಮಕ್ಕಳ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026-27 ಸಾಲಿನಲ್ಲಿ ಒಂದನೇ ತರಗತಿಯಿಂದ ಅಂತಿಮ ಪದವಿ ಅಥವಾ ಡಿಪ್ಲೊಮೊವರೆಗೆ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 31-10-2026 ಒಳಗಾಗಿ ಮತ್ತು ವೃತ್ತಿಪರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 30-11-2026 ಒಳಗಾಗಿ ಶಿಷ್ಯವೇತನಕ್ಕಾಗಿ ಶುಲ್ಕರಹಿತ ಅರ್ಜಿಗಳನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಶಿವಮೊಗ್ಗ ಕಚೇರಿಯಿಂದ ಪಡೆದು ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವವರೋ ಆ ಜಿಲ್ಲೆಗೆ ಸಂಬಂಧಿಸಿದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಕಚೇರಿಯ ದೂರವಾಣಿ ಸಂಖ್ಯೆ 08-882-22-02-09-25 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ ಸಿಎ ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2026-27 ಶೈಕ್ಷಣಿಕ ಸಾಲಿನ 2 ವರ್ಷಗಳ ಡಿಪ್ಲೊಮೊ ಕೃಷಿ ಕೋರ್ಸ್ನಲ್ಲಿ ಖಾಲಿ ಇರುವ 31 ಸೀಟುಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮೊ ಕೃಷಿಯನ್ನು ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ 4 ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಡಿಪ್ಲೊಮೊ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ %45 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ ಕನಿಷ್ಠ %40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 6-8-2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ %50 ಸೀಟುಗಳನ್ನು ಡಿಪ್ಲೊಮೊ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಅಧಿಸೂಚನೆ ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವೆಬ್ಸೈಟ್ www.uahs.edu.in ಮೂಲಕ ದಿನಾಂಕ 6-8-2026 ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕವನ್ನು DD ರೂಪದಲ್ಲಿ ಲಗತ್ತಿಸಿ ದಿನಾಂಕ 6-8-2026 ಒಳಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ ಕಳುಹಿಸಿಕೊಡಬೇಕು. ದಿನಾಂಕ 6-8-2026 ನಂತರ DDಯನ್ನು ಪಡೆದು ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 500 ರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ 250 ರು ಆಗಿದ್ದು, ರಾಷ್ಟ್ರೀಕೃತ ಬ್ಯಾಂಕುಗಳ DDಯನ್ನು ಕಂಟ್ರೋಲರ್ KSNU AHS ಶಿವಮೊಗ್ಗ ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳನ್ನು ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿಗೆ 6-8-2026 ಒಳಗೆ ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಕಳುಹಿಸಬಹುದು. ಮುಂದಿನ ವಿವರ. ರಾಜ್ಯಾದ್ಯಂತ ಇರುವ ಅರ್ಹ 3,000 ವಿದ್ಯಾರ್ಥಿಗಳಿಗೆ ಆರ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೇಧಾವಿ ಸಿಲ್ಕ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಸಂಪೂರ್ಣ ಉಚಿತ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮೊ ಕೋರ್ಸ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಈ ಯೋಜನೆಯಡಿ 10+2 ವಿದ್ಯಾರ್ಹತೆ ಹೊಂದಿರುವ 18-24 ವರ್ಷದೊಳಗಿನ ಅಭ್ಯರ್ಥಿಗಳು 3 ವರ್ಷದ BSc ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಅಥವಾ 12 ತಿಂಗಳ ಡಿಪ್ಲೊಮೊ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ 10ನೇ ತರಗತಿ ಉತ್ತೀರ್ಣರಾಗಿರುವ 18-40 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ 2 ವರ್ಷದ ಡಿಪ್ಲೊಮೊ ಇನ್ ವೊಕೇಷನಲ್ ಟ್ರೈನಿಂಗ್ ಕೋರ್ಸ್ ಲಭ್ಯವಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಮುಗಿಯುವವರೆಗೂ ಉಚಿತ ವಸತಿ, ಊಟದ ಜೊತೆಗೆ ಪ್ರತಿ ತಿಂಗಳು 6,000 ಶಿಷ್ಯ ವೇತನ ನೀಡಲಾಗುತ್ತದೆ. ನೋಂದಣಿಗೆ ಕೊನೆಯ ದಿನಾಂಕ August 15 ಆಗಿದ್ದು, ತರಗತಿಗಳು September 1 ಪ್ರಾರಂಭವಾಗಲಿವೆ. ಆಸಕ್ತರು aryaact.india@gmail.com ಅಥವಾ 6362285608 ಅಥವಾ 94802184 ಸಂಖ್ಯೆಗಳನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಎಂದು ಕರ್ನಾಟಕದ ಆರ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವರುಣ್ GR ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.fm ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡೋ, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
6: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
11: ನಮಸ್ಕಾರ, ಜಾಣಸುದ್ದಿಗೆ ಸ್ವಾಗತ. ಇದು ನಿಮ್ಮದೇ ವಿಜ್ಞಾನ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

ಜಾಣ ಸುದ್ದಿ ಈ ವಾರ ನಿಮಗಾಗಿ ತಂದಿದ್ದೇವೆ. ಬೈರಿಗೆ ಬೀಜಗಳು, ಪ್ಯಾಬ್ಲೋ ನೆರುಡಾದ ಸಾವಿನ ಗುಟ್ಟು, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಹರ್ಬರ್ಟ್ ಹೆನ್ರಿ ಡೋ. ಬೈರಿಗೆ ಬೀಜಗಳು, ಮರ ಬೆಳೆಸಿ ಭೂಮಿ ಉಳಿಸಿ, ಈ ಘೋಷಣೆ ಪ್ರತಿ ವರ್ಷವೂ ಕೆಲವೊಮ್ಮೆ ಪ್ರತಿದಿನ ಒಂದಲ್ಲ ಒಂದೆಡೆಯಿಂದ ಮೊಳಗುತ್ತಲೇ ಇರುತ್ತದೆ. ವರ್ಷಕ್ಕೊಮ್ಮೆ ವನ ಮಹೋತ್ಸವ, ಜೂನ್ ತಿಂಗಳಲ್ಲಿ ಪರಿಸರ ದಿನ, ಅಂದು ಗಿಡ ನೆಡುವುದು ಮೊದಲಾದ ಸಂದರ್ಭಗಳಲ್ಲಿ ಈ ಘೋಷಣೆ ಜೋರಾಗಿಯೇ ಕೇಳಿಸುತ್ತದೆ ಅನ್ನಿ. ಈ ಘೋಷಣೆ ಒಟ್ಟಿಗೆ ಗಿಡಗಳನ್ನು ನೆಡುವುದೂ ನಡೆಯುತ್ತದೆ ಬಿಡಿ. ಇತ್ತೀಚೆಗೆ ಬೀಜಗಳನ್ನೇ ಒದಗಿಸಿದ ಪೆನ್ಸಿಲ್ಲು, ಪೇಪರ್ ಕವರು ಇತ್ಯಾದಿ ಹಲವು ಉಪಾಯಗಳು ಕೂಡ ವನ ಮಹೋತ್ಸವ ಸಂದರ್ಭಕ್ಕೆ ನೆರವಾಗಿ ಬಂದಿವೆ. ಕೆಲವು ಸಂಸ್ಥೆಗಳಂತೂ ಸಗಣಿ ಮಣ್ಣಿನ ಉಂಡೆಯೊಳಗೆ ಬೀಜಗಳನ್ನು ಕೂಡಿಸಿ ಬರಡು ಭೂಮಿಯಲ್ಲಿ ಬಿಸಾಡಿ ಮರಗಳು ಬೆಳೆಯಬಹುದು ಎಂದು ಆಶಿಸುತ್ತವೆ. ಕೆಲವು ದೇಶಗಳಲ್ಲಿ ಅಂತೂ ಬೀಜಗಳನ್ನು ವಿಮಾನದಿಂದಲೇ ಉದುರಿಸಿ ಕಾಡು ಬೆಳೆಯುತ್ತವೆ ಎಂದು ಕಾದಿದ್ದು ಉಂಟು. ಕರ್ನಾಟಕದಲ್ಲಿಯೂ ಕಾಡ್ಗಿಚ್ಚು ಬಿದ್ದು ಸುಟ್ಟ ನೆಲದಲ್ಲಿ ಹೀಗೆ ಬೀಜಗಳನ್ನು ಉದುರಿಸುವ ಕೆಲಸ ಕೆಲವು ವರ್ಷಗಳ ಹಿಂದೆ ನಡೆದಿತ್ತು. ಇದೀಗ ಇನ್ನೂ ಒಂದು ಹೈಟೆಕ್ ತಂತ್ರಜ್ಞಾನ ಬರಲಿದೆಯಂತೆ. ಆಕಾಶದಿಂದ ಉದುರಿಸಿದ ಬೀಜಗಳು ಬೈರಿಗೆಯಂತೆ ನೆಲವನ್ನು ಕೊರೆದು ತಮ್ಮಂತಾನೇ ಹೂತುಕೊಂಡು ಮೊಳೆಯುವಂತೆ ಮಾಡುವ ತಂತ್ರಜ್ಞಾನ ಬರಲಿದೆ ಎಂದು ನೇಚರ್ ಪತ್ರಿಕೆ ಮೊನ್ನೆ ವರದಿ ಮಾಡಿದೆ.

ಬೀಜಗಳು ಮೊಳೆಯಲು ಅಡ್ಡಿ ಮಾಡುತ್ತವೆ ಎಂದು ಕೂಡ ವರದಿಯಾಗಿತ್ತು. ಸೀಡ್ ಬಾಂಬ್ಗಳನ್ನು ಬಳಸಿ ಬೆಳೆಸಿದ ಅರಣ್ಯಗಳಲ್ಲಿ ನಡೆಸಿದಂತಹ 24 ಅಧ್ಯಯನಗಳಲ್ಲಿ ಕನಿಷ್ಠ 10 ಬೀಜಗಳನ್ನು ನೆಡುವುದಕ್ಕೂ ಬಾಂಬುಗಳ ಮೂಲಕ ಬಿತ್ತರಿಸುವುದರಿಂದ ದೊರೆಯುವ ಫಲಕ್ಕೂ ಏನೂ ವ್ಯತ್ಯಾಸವಿಲ್ಲ ಎಂದು ತಿಳಿಸಿದ್ದವು. ಇನ್ನು 5 ಅಧ್ಯಯನಗಳು ಇದರಲ್ಲಿ ಸ್ವಲ್ಪ ಲಾಭವಿದೆ ಎಂದು ಸೂಚಿಸಿದ್ದವು. ಇನ್ನು ಉಳಿದ 9 ಅಧ್ಯಯನಗಳು ಕೂಡ ಸೀಡ್ ಬಾಂಬ್ಗಳು ಬೀಜಗಳನ್ನು ಮೊಳೆಸುವುದಕ್ಕಿಂತಲೂ ಹೆಚ್ಚಾಗಿ ಅವು ಮೊಳೆಯದಂತೆ ಮಾಡುತ್ತವೆ ಎಂದೇ ಹೇಳಿದ್ದವು. ಒಟ್ಟಾರೆ ಹೀಗೆ ವ್ಯಾಪಕವಾಗಿ ಬೀಜಗಳನ್ನು ಪ್ರಸಾರ ಮಾಡುವುದರಿಂದ ನಿರೀಕ್ಷಿತ ಫಲ ದೊರಕಿಲ್ಲ ಎನ್ನುವುದು ಸತ್ಯ. ಬೀಜಗಳನ್ನು ಬಿತ್ತಿದರೆ ಸಾಲದು, ನಾಟಿ ಮಾಡುವುದು ಮುಖ್ಯ. ನಾಟುವುದು ಎಂದರೆ ಇನ್ನೇನಲ್ಲ, ಹದವಾಗಿ ತೇವವಾದ ಮಣ್ಣಿನಲ್ಲಿ ಬೀಜವನ್ನು ಹೂಳುವುದು. ಕೆಲವು ಕೃಷಿಕರು ಇದನ್ನು ಕೈಯಾರೆ ಮಾಡುತ್ತಾರೆ. ಇನ್ನು ಕೆಲವರು ಬೀಜ ಬಿತ್ತುವ ನಾಟಿ ಯಂತ್ರಗಳನ್ನು ಉಪಯೋಗಿಸುತ್ತಾರೆ. ಈ ಯಂತ್ರಗಳು ಉತ್ತು ಹದವಾಗಿಸಿದ ನೆಲದಲ್ಲಿ ಒಂದೊಂದೇ ಗುಳಿತೋಡಿ ಅದರೊಳಗೆ ಬೀಜವನ್ನು, ಮೊಳೆತ ಸಸಿಯನ್ನು ನಾಟುತ್ತವೆ. ಇದು ತೋಟದಲ್ಲಿ ಕೃಷಿ ಮಾಡುವುದಕ್ಕೆ ಉಪಯುಕ್ತ ವಿಧಾನ. ಆದರೆ 100 ಎಕರೆ ದೊಡ್ಡ ಪ್ರದೇಶದಲ್ಲಿ ಕಾಡು ಬೆಳೆಸಬೇಕೆಂದು ಬೀಜ ನೆಡಬೇಕಾದರೆ ಇದಷ್ಟೇ ಸಾಲದು. ಹೀಗಾಗಿಯೇ ಬೀಜದ ಬಾಂಬು, ವಿಮಾನದಲ್ಲಿ ಬೀಜಗಳನ್ನು ಬಿತ್ತುವಂತಹ ಕಷ್ಟ ನಮಗೆ ಎದುರಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ಹೀಗೆ ಬೀಜಗಳನ್ನು ವಿಮಾನದ ಮೂಲಕ ಪಸರಿಸಿದರೂ ಕೂಡ ಅವು ಉಳಿದು ಮೊಳೆತು ಸಸಿಗಳಾಗಿ ಬೆಳೆಯುವುದು ಕಷ್ಟವೇ. ಮಳೆ ಬಂದಾಗ ನೆಲದೊಳಗೆ ಹುದುಗಿದ್ದರೆ ಮಾತ್ರ ಅವು ಬೇರು ಬಿಟ್ಟು ನೆಲೆಯಾಗಬಹುದು. ಇಲ್ಲದಿದ್ದರೆ ನೆಲದ ಮೇಲಿನ ಹುಳ ಹುಪ್ಪಟೆಗಳಿಗೆ ಆಹಾರವಾಗಿ ಮಾಯವಾಗಿ ಬಿಡಬಹುದು. ಹೀಗೆ ಬೀಜವನ್ನು ಬಿತ್ತರಿಸುವಾಗ ಅವು ತಮ್ಮಂತಾನೇ ನೆಲದೊಳಗೆ ನಾಟುವಂತೆ ಮಾಡಬಹುದೇ? ಇದು ಲಿನಿಂಗ್ ಯಾವೋ ಅವರ ಪ್ರಶ್ನೆ. ಇದಕ್ಕಾಗಿ ಅವರು ಹುಡುಕಿದ್ದು ನಿಸರ್ಗದಲ್ಲಿಯೇ ಇರುವ ಒಂದು ಪರಿಹಾರವನ್ನ. ನಿಸರ್ಗದಲ್ಲಿ ಅನೇಕ ಹುಲ್ಲಿನ ಗಿಡಗಳು ಈ ರೀತಿಯಲ್ಲಿ ದೂರ ದೂರದವರೆಗೆ ಬೀಜವನ್ನು ಬಿತ್ತರಿಸುತ್ತವೆ. ಅಲ್ಲೆಲ್ಲೋ ಬಿದ್ದ ಬೀಜಗಳು ಮಳೆ ಬಂದ ಕೂಡಲೇ ನಾಟಿಕೊಂಡು ಮೊಳೆಯುತ್ತವೆ. ಇಂತಹವುಗಳಲ್ಲಿ ಎರೋಡಿಯಂ, ಸ್ಟೀಪಾ ಮತ್ತು ಅರಿಸ್ಟಿಡಾ ಕುಲಕ್ಕೆ ಸೇರಿದ ಬೀಜಗಳು ವಿಶೇಷ. ಇವುಗಳಿಗೆ ಒಂದು ಬಾಲವಿದೆ. ಈ ಬಾಲ ಒಣಕೂದಲಿನಂತೆ ಮುರುಟಿಕೊಂಡಿರುತ್ತದೆ. ಆದರೆ ಸ್ವಲ್ಪ ತೇವ ಸಿಕ್ಕ ಕೂಡಲೇ ಮುರುಟಿಕೊಂಡ ಬಾಲ ನೀರನ್ನು ಹೀರಿಕೊಂಡು ಸೆಟೆಯುತ್ತದೆ. ಸೆಟೆಯುವಾಗ ಬೈರಿಗೆಯಂತೆ ಸುತ್ತುತ್ತಾ ಬೀಜವನ್ನು ನೆಲದೊಳಗೆ ನಾಟುತ್ತದೆ. ಇದೇ ಉಪಾಯವನ್ನ ಬೇರೆ ಬೀಜಗಳನ್ನು ಬಿತ್ತಲು ಮಾಡಬಹುದೇ? ಉದಾಹರಣೆಗೆ ಮರಗಳ ಬೀಜಗಳು. ಲಿನಿಂಗ್ ಯಾವೋ ತಂಡ ಹುಲ್ಲಿನ ಬೀಜಕ್ಕಿಂತ 16 ಪಟ್ಟು ದೊಡ್ಡದಾದ ಪೈನ್ ಮರಗಳ ಬೀಜಗಳನ್ನು ಹೀಗೆ ನೆಲದಲ್ಲಿ ಹುದುಗಿಸಲು ಬೈರಿಗೆ ತಂತ್ರವನ್ನ ರೂಪಿಸಲು ನಿರ್ಧರಿಸಿತು. ನಮ್ಮ ಮಟ್ಟಿಗೆ ಪೈನ್ ಮರದ ಬೀಜಗಳು ಪುಟ್ಟವೇ ಆದರೂ ಕೂಡ ಅವುಗಳನ್ನು ನೆಲದಲ್ಲಿ ತೋರಿಸಲು ಬೇಕಾಗುವ ಬಲ ಕಡಿಮೆಯೇನಲ್ಲ. ಹುಲ್ಲಿನ ಬೀಜಗಳ ಬಾಲಗಳಷ್ಟು ಸಣ್ಣ ಬಾಲಗಳು ಅವಕ್ಕೆ ಸಾಲದು. ಹೀಗಾಗಿ ಹೊಸದೊಂದು ಬಾಲವನ್ನೇ ಸೃಷ್ಟಿಸಲು ಲಿನಿಂಗ್ ಯಾವೋ ತಂಡ ನಿರ್ಧರಿಸಿದೆ. ಇದಕ್ಕಾಗಿ ಈ ತಂಡ ಮರದ ತುಣುಕುಗಳನ್ನು ತಯಾರಿಸಿದೆ. ಮರವನ್ನು ಉಜ್ಜುಗೊರಡದಿಂದ ಸಮವಾಗಿಸುವಾಗ ಬರುವ ತೆಳುವಾದ ಹೆಕ್ಕೆಗಳಂತೆ ತೆಳುವಾದಂತಹ ತುಂಡುಗಳನ್ನು ಹೆರೆದಿದ್ದಾರೆ. ಈ ತುಂಡುಗಳನ್ನು ನೀರಿನಲ್ಲಿ ಅದ್ದಿ ಮೆದುವಾಗಿಸಿ ಅನಂತರ ಅವುಗಳನ್ನು ಕಬ್ಬಿಣದ ಮೊಳೆಯೋ ಇಲ್ಲ ಉಳಿಯ ಸುತ್ತಲೂ ಸುತ್ತಿಯೋ ಸುರುಳಿಯಾಗಿಸಿದ್ದಾರೆ. ಮೃದುವಾದ ಮರದ ತುಣುಕು ಹೀಗೆ ಸುರುಳಿಯಾದ ಮೇಲೆ ಆ ಸುರುಳಿಯನ್ನು ಒಣಗಿಸಿದ್ದಾರೆ. ಒಣಗಿದ ಸುರುಳಿ ಮುರುಟಿಕೊಂಡು ಪುಟ್ಟದಾಗುತ್ತದೆ. ಈ ಸುರುಳಿಯ ಮೂತಿಗೆ ಚೂಪಾದ ನೀರಿನಲ್ಲಿ ಕರಗುವ ಪಾಲಿಮರ್ ಗುಳಿಗೆಗಳನ್ನು ಸಿಕ್ಕಿಸಿದ್ದಾರೆ. ಈ ಗುಳಿಗೆಯಲ್ಲಿ ಬೀಜಗಳನ್ನು, ನೆಲವನ್ನು ಫಲವತ್ತಾಗಿಸುವ ಬ್ಯಾಕ್ಟೀರಿಯಾ ಅಥವಾ ಬೂಸುಗಳನ್ನು ಸೇರಿಸಿದ್ದಾರೆ. ಅನಂತರ ವಿವಿಧ ನೆಲದಲ್ಲಿಟ್ಟು ನೀರು ಹನಿಸಿ ಅವು ನೆಲಬೈರಿಗೆಗಳಾಗುತ್ತವೆಯೋ ಎಂದು ಕೂಡ ಪರೀಕ್ಷಿಸಿದ್ದಾರೆ. ಇಂತಹ ಬೀಜ ಹೊತ್ತಂತಹ ನೆಲಬೈರಿಗೆಗಳು ಮಣ್ಣನ್ನು ಕೊರೆದು ಬೀಜವನ್ನು ನೆಟ್ಟವಂತೆ. ಓಹೋ ಎಂದಿರಾ ತಾಳಿ, ಈ ತಂತ್ರ ಅಷ್ಟು ಸುಲಭವಲ್ಲ. ಮರದ ತುಣುಕುಗಳ ದಪ್ಪ ಹದವಾಗಿದ್ದರಷ್ಟೇ ಅದನ್ನು ಸುರುಳಿಯಾಗಿಸಬಹುದು. ಹಾಗೂ ಸುರುಳಿ ಸುತ್ತಿದ ಅದು ಮತ್ತೆ ತೇವವಾದಾಗ ತಿರುಗಬಹುದು. ಎಷ್ಟು ಹದವಾದ ದಪ್ಪ ಇರಬೇಕು, ಎಷ್ಟು ಬಲವನ್ನು ಅದು ನೀಡುತ್ತದೆ, ಎಂತಹ ಮರ ಬೇಕು ಎಂದೆಲ್ಲ ಪರೀಕ್ಷಿಸಿದ್ದಾರೆ. ಜೊತೆಗೆ ಈ ಬೈರಿಗೆಯ ಹಿಡಿಯಲ್ಲಿ ಎಷ್ಟು ರೆಕ್ಕೆಗಳಿರಬೇಕು ಎನ್ನುವುದೂ ಮುಖ್ಯವಂತೆ. ಅದಕ್ಕಾಗಿ ಬಾಲದಲ್ಲಿ 3 ರೆಕ್ಕೆ ಅಥವಾ ಇಡೀ ಬೈರಿಗೆಯನ್ನೇ 2 ಮರದ ತುಣುಕುಗಳ ಸುರುಳಿಯನ್ನಾಗಿಯೂ ಮಾಡಿ ಪರೀಕ್ಷೆ ಮಾಡಿದ್ದಾರೆ. 3 ರೆಕ್ಕೆಯ ಬೈರಿಗೆ ಬಹಳ ಚೆನ್ನಾಗಿ ನೆಲವನ್ನು ಕೊರೆಯುತ್ತದೆಯಂತೆ. ಇವರು ತಯಾರಿಸಿದ ಬೈರಿಗೆ ಬೀಜಗಳು ಸುಮಾರು 30 ಸೆಂಟಿಮೀಟರ್ ದೊಡ್ಡವು, ಅಂದರೆ ಹೆಚ್ಚು ಕಡಿಮೆ 1 ಅಡಿ. ಅವುಗಳೊಳಗೆ 70-100 ಮಿಲಿಗ್ರಾಂ ತೂಗುವ ಹಗುರವಾದ ಆದರೆ ಸುಮಾರು 1/2 ಸೆಂಟಿಮೀಟರ್ ಉದ್ದದ ಪೈನ್ ಮರದ ಬೀಜಗಳಿದ್ದುವು. ನಿಸರ್ಗದಲ್ಲಿ ಇಷ್ಟು ದೊಡ್ಡ ಬೈರಿಗೆ ಬೀಜ ಇಲ್ಲವೇ ಇಲ್ಲ ಎನ್ನಿ. ಹೀಗೆ

0: ಪೈರಿಗೆ ಬೀಜಗಳನ್ನು ತಯಾರಿಸಿ ಅವುಗಳನ್ನು ತೋಟದಲ್ಲಿ ಬೀಜ ನೆಡಲು ಬಳಸಿದ್ದಾರೆ. ತೋಟದಲ್ಲಿ 90% ಬೀಜಗಳು ನೆಲದೊಳಗೆ ನಾಟಿಕೊಂಡು ಮೊಳೆತವಂತೆ. ಇದನ್ನೇ ಎರಡು ವಿಭಿನ್ನ ಪ್ರದೇಶಗಳಲ್ಲಿ ಎರಡು ಬೇರೆ ಬೇರೆ ಋತುಗಳಲ್ಲಿ ನೆಲದ ಮೇಲೆ ಚೆಲ್ಲಿ ಪರೀಕ್ಷಿಸಿದ್ದಾರಂತೆ. ಪ್ರಯೋಗಾಲಯದೊಳಗೆ ನಡೆಸಿದ ಪರೀಕ್ಷೆಗಳಷ್ಟು ಪ್ರತಿಫಲ ಇಲ್ಲಿ ಸಿಗಲಿಲ್ಲ ಎನ್ನುತ್ತಾರೆ ಯಾವೋ. ಇವರು ಚೆಲ್ಲಿದ ಬೀಜಗಳಲ್ಲಿ 60% ಮಾತ್ರ ನಾಟಿಯಾಗಿ ಮೊಳೆತವು, ಉಳಿದವು ಆಗಿರಲಿಲ್ಲ. ಇದಕ್ಕೆ ಮಳೆ, ಗಾಳಿ ಮೊದಲಾದಂತಹ ನೈಸರ್ಗಿಕ ಅಂಶಗಳು ಕಾರಣ ಇರಬಹುದು. ಇಷ್ಟು ನಷ್ಟ ಆಗಿಯೂ ಬಹಳಷ್ಟು ಪೈನ್ ಬೀಜಗಳು ಬೆಳೆದದ್ದು ವಿಶೇಷ. ಹಾಗಿದ್ದರೆ ಇನ್ನೇನು? ಸಾಮಾಜಿಕ ಅರಣ್ಯ ಯೋಜನೆಗಳಲ್ಲಿ ಗಿಡ ನೆಡುವುದಕ್ಕೆ ಜನರನ್ನ ಇನ್ನು ನೇಮಿಸುವುದು ಬೇಕಿಲ್ಲ? ಹೀಗೆ ಬೈರಿಗೆ ಬೀಜಗಳನ್ನು ಬಿಸಾಡಿದರೆ ಸಾಕು ಎನ್ನುತ್ತೀರಾ? ಅದುವೂ ಆಗಬಹುದು. ಆದರೆ ಆಗ ಈ ಬೀಜಗಳನ್ನು ತಯಾರಿಸುವ ಕಂಪನಿಗಷ್ಟೇ ಆದಾಯ ಆದೀತು. ಅಯ್ಯೋ, ಏನು ವಿಜ್ಞಾನವೋ! ನಿಸರ್ಗವನ್ನು ಅದರ ಪಾಡಿಗೆ ಬಿಟ್ಟು ಬಿಟ್ಟರೆ ಅದು ಕಾಡು ಬೆಳೆಸಿಕೊಳ್ಳುವುದಿಲ್ಲವೇ ಎಂದು ನೀವು ಹೇಳಬಹುದು. ನಿಜ. ಆದರೆ ಆ ಕಾಡು ನಮಗೆ ಬೇಕಾದಂತೆ ಇರಬೇಕಲ್ಲ ಎನ್ನುವುದು ವಿಜ್ಞಾನಿಗಳ ಪ್ರಶ್ನೆ. ನಿಮಗೆ ಗೊತ್ತೇ, ಪ್ರತಿ ಸೆಕೆಂಡಿನಲ್ಲೂ ಸೂರ್ಯನಲ್ಲಿ 600 ಮಿಲಿಯನ್ ಟನ್ ಹೈಡ್ರೋಜನ್ ಉರಿದು ಶಕ್ತಿ ಉತ್ಪತ್ತಿಯಾಗುತ್ತದೆ. ಈ ಎಲ್ಲ ಶಕ್ತಿಯನ್ನು ಹಿಡಿದು ನಾವು ಬಳಸಲು ಸಾಧ್ಯವಾದರೆ ಪ್ರತಿ ಸೆಕೆಂಡಿನಲ್ಲಿಯೂ 250 ಕೋಟಿ ಕಿಲೋವಾಟ್ ವಿದ್ಯುತ್ ಅನ್ನು ನಾವು ಉತ್ಪಾದಿಸಬಹುದು.
1: ಪಾಬ್ಲೋ ನೆರುಡಾ ಸಾವಿನ ಗುಟ್ಟು. ಪಾಬ್ಲೋ ನೆರುಡಾ ಸಾವಿನ ಗುಟ್ಟು. ಪಾಬ್ಲೋ ನೆರುಡಾ ಗೊತ್ತಿರಬೇಕಲ್ಲ, 1971 ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿ ಪಡೆದವ. ಅದಕ್ಕಿಂತಲೂ ಮುಖ್ಯವಾಗಿ ತಮ್ಮ ಕವನಗಳಿಂದ ಚಿಲಿಯಲ್ಲಿ ರಾಜಕೀಯ ಕ್ರಾಂತಿಯನ್ನು ಉಂಟು ಮಾಡಿದವ. ಸಾವಿನ ಬಗ್ಗೆ ಒಂದು ಕವನದಲ್ಲಿ ಆತ ಹೀಗೆ ಬರೆದಿದ್ದ: ಸಾವು ಪೊರಕೆಯ ವೇಷಧಾರಿಯಾಗಿ ನಡೆಯುತ್ತಿದೆ, ಬೆದಕುತ್ತಾ ಶವಗಳಿಗಾಗಿ ಗುಡಿಸುತ್ತಿದೆ. ಪೊರಕೆಯೊಳಗೆ ಅಡಗಿದೆ ಕಾಲ, ಬಾಯ್ದೆರೆದು ನುಂಗಲಿದೆ ಕಸಬರಲಾಗಿ, ದಾರದ ಹುಡುಕಾಟದಲ್ಲಿರುವ ಸೂಜಿಯಂತೆ ಚುಚ್ಚಲಿದೆ. ಸಾವನ್ನು ಕಸಬರಲಿನಲ್ಲಿಯೂ ಕಂಡ ನೆರುಡಾಗೆ ಬಹುಶಃ ಅದು ಆತ ಇಲ್ಲದ ಮೇಲೂ ಚುಚ್ಚುತ್ತಲೇ ಇರಬಹುದು ಎಂದು ಗೊತ್ತಿರಲಿಲ್ಲವೇನೋ. ಪಾಬ್ಲೋ ನೆರುಡಾ ಸತ್ತಿದ್ದು ಹೇಗೆ ಎನ್ನುವ ಸಂದೇಹ ಆತ ಸತ್ತು 50 ವರ್ಷಗಳಾದ ಮೇಲೂ ಚುಚ್ಚುತ್ತಲೇ ಇದೆ. 10 ವರ್ಷಗಳ ವೈಜ್ಞಾನಿಕ ಅಧ್ಯಯನಗಳ ನಂತರವೂ ಈ ಅನುಮಾನದ ಸೂಜಿ ಇನ್ನೂ ದಾರವನ್ನು ಹುಡುಕುತ್ತಲೇ ಇದೆ ಎನ್ನುತ್ತದೆ ಇತ್ತೀಚೆಗೆ ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾದೊಂದು ವರದಿ. ಪಾಬ್ಲೋ ನೆರುಡಾ ಚಿಲಿ ದೇಶದ ಸುಪ್ರಸಿದ್ಧ ಕವಿಯಷ್ಟೇ ಅಲ್ಲ, ರಾಜಕೀಯ ವ್ಯಕ್ತಿಯೂ ಆಗಿದ್ದ. 1970 to 1973 ಚಿಲಿಯಲ್ಲಿ ಕಮ್ಯುನಿಸ್ಟರ ಸರ್ಕಾರವಿತ್ತು. ನೆರುಡಾನ ಆಪ್ತ ಮಿತ್ರ ಸಾಲ್ವಡಾರ್ ಅಲೆಂಡೆ ಚಿಲಿಯ ಅಧ್ಯಕ್ಷನಾಗಿದ್ದ. ಆ ಸರಕಾರದಲ್ಲಿ ನೆರುಡಾ ಮಂತ್ರಿಯೂ ಆಗಿದ್ದ. ಆದರೆ ಸೆಪ್ಟೆಂಬರ್ 1973 ಚಿಲಿಯ ಸೇನಾಧಿಪತಿ ಆಗಸ್ಟಾ ಪಿನೋಷೆ ಈ ಸರಕಾರವನ್ನು ಕಿತ್ತೊಗೆದು ಮಿಲಿಟರಿ ಸರ್ವಾಧಿಕಾರವನ್ನು ಸ್ಥಾಪಿಸಿದ. ಹೀಗೆ ಸರಕಾರ ಬದಲಾದ ಕಾರಣ ಅಲೆಂಡೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ. ಅದೇ ಸಮಯದಲ್ಲಿ ನೆರುಡಾ ಕೂಡ ಆಸ್ಪತ್ರೆ ಸೇರಿದ್ದ. ಸರಕಾರ ಬದಲಾದ 12 ದಿನಗಳಲ್ಲಿ ಆತನು ಮರಣಿಸಿದ. ಆತನ ಮರಣವನ್ನು ಆಪ್ತರು ಅಸಹಜವೆಂದು ಸರಕಾರ ಸಹಜವೆಂದು ಪರಿಗಣಿಸಿದ್ದವು. ಏಕೆಂದರೆ ಪ್ರಾಸ್ಟೇಟ್ ಕ್ಯಾನ್ಸರಿನ ಚಿಕಿತ್ಸೆಗೆಂದು ಆಸ್ಪತ್ರೆ ಸೇರಿದ್ದ ನೆರುಡಾ ಮನೆಗೆ ಮರಳಿದ್ದ. ಆದರೆ ತಕ್ಷಣವೇ ಸಾವನ್ನಪ್ಪಿದ್ದ. ವೈದ್ಯರು ಅದು ಹೃದಯಾಘಾತ ಎಂದಿದ್ದರು. ಆದರೆ ಈ ಸಾವಿನ ಕಾರಣವನ್ನು ಗುಡಿಸಿ ಮೂಲೆಗಿಡಲಾಗಿರಲಿಲ್ಲ. ಸುಮಾರು 40 ವರ್ಷಗಳ ನಂತರ, ಅಂದರೆ 2011 ನೆರುಡಾ ಸಾಯುವಾಗ ಆತನ ಚಾಲಕನಾಗಿದ್ದ ವ್ಯಕ್ತಿ, ನೆರುಡಾ ಸಾವು ಸಹಜವಾಗಿರಲಿಲ್ಲ, ಆತನನ್ನು ವಿಷ ನೀಡಿ ಕೊಲ್ಲಲಾಯಿತು, ಸಾಯುವ ಮೊದಲು ಆತನಿಗೆ ಯಾರೋ ವೈದ್ಯರು ಹೇಳದಿದ್ದ ಇಂಜೆಕ್ಷನ್ ನೀಡಿದ್ದರು, ಅದರಿಂದಲೇ ನೆರುಡಾ ಸತ್ತಿರಬೇಕು ಎಂದು ಹೇಳಿದ್ದ. ಇದು ದೊಡ್ಡ ಸುದ್ದಿಯಾಗಿತ್ತು. ಚಿಲಿ ಸರಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ನೆರುಡಾನ ಸಾವಿನ ರಹಸ್ಯವನ್ನು ರಟ್ಟು ಮಾಡಲು ವಿಜ್ಞಾನಿಗಳ ಸಮಿತಿಯನ್ನು ರಚಿಸಿತು. ನ್ಯಾಯಾಲಯ ನೆರುಡಾನ ಶವವನ್ನು ಮತ್ತೆ ಅಗೆದು ಪರೀಕ್ಷೆ ನಡೆಸಲು ಅನುಮತಿ ನೀಡಿತ್ತು. ಅದಾದ ನಂತರ 3 ವೈಜ್ಞಾನಿಕ ಸಮಿತಿಗಳು ನೆರುಡಾನ ಸಾವಿನ ಕಾರಣವನ್ನು ಪರಿಶೀಲಿಸಿವೆ. ಮೊದಲು ರೂಪುಗೊಂಡ ಸಮಿತಿ 2013 ನೆರುಡಾ ಪ್ರಾಸ್ಟೇಟ್ ಗ್ರಂಥಿಯ ಕ್ಯಾನ್ಸರಿನ ಕಾರಣವಾಗಿ ಸಾವನ್ನಪ್ಪಿದ್ದಾನೆ ಎಂದು ತೀರ್ಮಾನಿಸಿತ್ತು. ಆದರೆ ಅದನ್ನು ಒಪ್ಪದ ನ್ಯಾಯಾಲಯ ಇನ್ನೂ ಒಂದು ಪರಿಣತರ ಸಮಿತಿಯನ್ನು ನೇಮಿಸಿತ್ತು. ಈ ಸಮಿತಿಯು ಸಾವಿಗೆ ನಿರ್ದಿಷ್ಟ ಕಾರಣಗಳನ್ನು ಹೇಳದಿದ್ದರೂ ಪ್ಯಾಬ್ಲೋ ನೆರುಡಾನ ಕೆಲವು ಹಲ್ಲುಗಳ ಸಂಧಿಗಳಲ್ಲಿ ಮಾರಣಾಂತಿಕವಾದ ಬ್ಯಾಕ್ಟೀರಿಯಾಗಳು ಇದ್ದವು ಎಂದು ಪತ್ತೆ ಮಾಡಿತ್ತು. ಪಳೆಯುಳಿಕೆಗಳಲ್ಲಿ ಇರುವ ಡಿಎನ್ಎಯನ್ನು ಹೆಕ್ಕಿ ಪರೀಕ್ಷಿಸಬಲ್ಲ ತಂತ್ರಜ್ಞಾನವನ್ನು ಬಳಸಿ ಹಲ್ಲುಗಳಲ್ಲಿದ್ದ ಡಿಎನ್ಎ ಯಾವ ಜೀವಿಯದ್ದೆಂದು ತಿಳಿಯಲು ಪ್ರಯತ್ನಿಸಿದ್ದರು. ಅದು ಕ್ಲಾಸ್ಟ್ರಿಡಿಯಂ ಬಾಟುಲಿನಂ ಎನ್ನುವ ಬ್ಯಾಕ್ಟೀರಿಯಾವಿನದ್ದು ಎಂದು ಸ್ಪಷ್ಟವಾಗಿತ್ತು.
2: ಈ ಬ್ಯಾಕ್ಟೀರಿಯಾ ರಕ್ತದಲ್ಲಿ ಸೋಂಕುಂಟು ಮಾಡುವಂಥದ್ದು, ಧನುರ್ವಾಯು ಎನ್ನುವ ರೋಗಕ್ಕೆ ಕಾರಣವಾಗುತ್ತದೆ. ರಕ್ತದಲ್ಲಿ ಅದರ ವಿಷ ಇದ್ದಲ್ಲಿ ನರಮಂಡಲಕ್ಕೆ ಧಕ್ಕೆಯಾಗುತ್ತದೆ ಎನ್ನುವುದು ತಿಳಿದಿತ್ತು.
1: ಆ ಬ್ಯಾಕ್ಟೀರಿಯಾ ಹಲ್ಲಿನಲ್ಲಿ ಹೇಗೆ ಸೇರಿಕೊಂಡಿತು, ದೇಹದಲ್ಲಿ ಮೊದಲೇ ಇತ್ತೆ ಅಥವಾ ಅನಂತರ ಅದು ಅಲ್ಲಿ ಬಂತೆ, ಈ ಪ್ರಶ್ನೆ ಉದ್ಭವವಾಯಿತು. ಹಾಗೊಮ್ಮೆ ಆ ಬ್ಯಾಕ್ಟೀರಿಯಾ ನೆರುಡಾನ ಸಾವಿನ ನಂತರ ಹಲ್ಲಿನಲ್ಲಿ ಕೂಡಿಕೊಂಡಿದೆ ಎಂದಾದರೆ ಸಾವು ಸಹಜ. ಇಲ್ಲವಾದರೆ ಸಾವು ಒಂದೋ ಸ್ವಾಭಾವಿಕವಾಗಿ ಆಹಾರದಲ್ಲಿ ಸೇರಿದ ಬ್ಯಾಕ್ಟೀರಿಯಾದಿಂದ ಆಗಿರಬೇಕು, ಇಲ್ಲವೇ ಉದ್ದೇಶಪೂರ್ವಕವಾಗಿ ಅದನ್ನು ರಕ್ತಕ್ಕೆ ಚುಚ್ಚಿ ಯಾರಾದರೂ ಕೊಂದಿರಬೇಕಷ್ಟೆ.
2: ಇದನ್ನು ತೀರ್ಮಾನಿಸುವುದು ಸುಲಭವಲ್ಲ. ಇದಕ್ಕಾಗಿ ಇನ್ನೂ ಒಂದು ಪರಿಣತರ ತಂಡವನ್ನು ಸೃಷ್ಟಿಸಲಾಯಿತು.
1: ಕೆನಡಾ, ಅಮೆರಿಕ, ನೆದರ್ಲ್ಯಾಂಡ್, ಚಿಲಿ, ಬ್ರೆಜಿಲ್ ಮೊದಲಾದ ಹಲವು ರಾಷ್ಟ್ರಗಳಿಂದ ಆಯ್ದ ವಿಜ್ಞಾನಿಗಳ ತಂಡವನ್ನು ರಚಿಸಲಾಯಿತು. ಈ ತಂಡ ಇತ್ತೀಚಿನ ಹೊಸ ತಂತ್ರಗಳನ್ನು ಬಳಸಿಕೊಂಡು ನೆರುಡಾನ ಶವದ ಹಲ್ಲಿನಲ್ಲಿ ಇದ್ದ ಬ್ಯಾಕ್ಟೀರಿಯಾ ಉಳಿಕೆಗಳ ವಯಸ್ಸನ್ನು ನಿರ್ಧರಿಸಲು ಪ್ರಯತ್ನಿಸಿವೆ. ಈ ಡಿಎನ್ಎಯಲ್ಲಿ ಕಾಣುವ ದೋಷಗಳ ಸಂಖ್ಯೆಯನ್ನು ಲೆಕ್ಕಹಾಕಿ ಅಷ್ಟು ದೋಷಗಳು ಒಟ್ಟಾಗಬೇಕಾದರೆ ಎಷ್ಟು ಸಮಯ ಡಿಎನ್ಎ ಕೊಳೆಯಬೇಕು ಎಂದು ಗಣಿಸಿದೆ. ಇದು ಹೊಸ ತಂತ್ರ. ಇದರ ಪ್ರಕಾರ ನೆರುಡಾನ ಹಲ್ಲಿನಲ್ಲಿದ್ದ ಬ್ಯಾಕ್ಟೀರಿಯಾ ಆತನ ಸಾವಿಗೂ ಮುನ್ನವೇ ಇತ್ತೆಂದು ಲೆಕ್ಕಹಾಕಲಾಗಿದೆ.
2: ದುರದೃಷ್ಟವಶಾತ್ ಈ ವರದಿ ನಿಜವೋ ಅಲ್ಲವೋ ಎನ್ನುವುದನ್ನು ಖಚಿತಪಡಿಸಲು ಅಲ್ಲಿಯ ಕಾನೂನು ಅಡ್ಡಿಯಾಗಿದೆ. ನೆರುಡಾ ಸಾವಿನ ತನಿಖೆಯನ್ನು 2005 ಹಿಂದೆ ಇದ್ದ ಕಾನೂನಿನ ಅಡಿಯಲ್ಲಿ ನಡೆಸಲಾಗುತ್ತಿದೆಯಂತೆ. ಈ ಕಾನೂನಿನ ಪ್ರಕಾರ ಸಾಕ್ಷಿಗಳು ನ್ಯಾಯಾಲಯದಿಂದಾಚೆಗೆ ಮಾಹಿತಿಯನ್ನು ನೀಡುವಂತಿಲ್ಲ. ಹೀಗಾಗಿ ವರದಿಯಲ್ಲಿ ಇರುವುದು ನಿಜವೋ ಅಲ್ಲವೋ ಎನ್ನುವುದನ್ನು ಯಾವ ವಿಜ್ಞಾನಿಯೂ ಬಾಯಿ ಬಿಟ್ಟು ಹೇಳುತ್ತಿಲ್ಲ. ನ್ಯಾಯಾಲಯವೇ ಇದನ್ನು ಹೇಳುವವರೆಗೂ ಕಾಯಬೇಕು ಎನ್ನುತ್ತದೆ ನೇಚರ್. ನ್ಯಾಯಾಲಯ ವರದಿಯನ್ನು ಬಹಿರಂಗಪಡಿಸಿದರೂ ನೆರುಡಾನ ಸಾವಿನ ಕಾರಣವನ್ನು ಎಲ್ಲರೂ ಒಪ್ಪಬಹುದೇ? ಬಹುಶಃ ನೆರುಡಾ ಕೂಡ ತನ್ನ ಸಾವಿನ ಕಾರಣ ಇಷ್ಟು ಗೊಂದಲಮಯವಾಗುತ್ತದೆ ಎಂದು ನಂಬಿರಲಿಕ್ಕಿಲ್ಲ. ಈ ಕಥೆ ಒಂದು ರೀತಿ ನಮ್ಮ ಸುಭಾಷ್ ಚಂದ್ರ ಬೋಸರ ಸಾವು, ಲಾಲ್ ಬಹಾದ್ದೂರ್ ಶಾಸ್ತ್ರಿ, ರಾಜೀವ್ ಗಾಂಧಿಯವರ ಸಾವಿನಂತೆ ಗೊಂದಲದ ಗೂಡಾಗಿಯೇ ಉಳಿಯಬಹುದು. ಅದನ್ನು ವಿಜ್ಞಾನವು ತಪ್ಪಿಸಲಾರದು. ಏನಂತೀರಿ?
0: ನಿಮಗೆ ಗೊತ್ತೇ, ಮೊತ್ತ ಮೊದಲ ನೊಬೆಲ್ ಪಾರಿತೋಷಕವನ್ನು ಗಳಿಸಿದ ಭೌತ ವಿಜ್ಞಾನಿ ವಿಲ್ಹೆಲ್ಮ್ ರಾಂಟ್ಜೆನ್ ಜರ್ಮನಿಯವ. ಈತ ಎಕ್ಸ್ರೇಗಳನ್ನು ತಯಾರಿಸುವುದು ಹೇಗೆ ಎಂಬುದನ್ನು ಪತ್ತೆ ಮಾಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ಗಳಿಸಿದ್ದ. ಅದು 1901.
3: ಬೀಗಲ್ ಸಾಹಸಯಾನ ಸಂಚಿಕೆ 167. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಬೀಗಲ್ ಹಡಗಿನಲ್ಲಿ 200 ಹಿಂದೆ ನಡೆಸಿದ ಪಯಣದ ಅವಧಿಯಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ವಿವರಗಳ ಟಿಪ್ಪಣಿಗಳ ಅನುವಾದ. ಜನವರಿ 12, 1836. ಮುಂಜಾನೆಯ ಹೊತ್ತೇ ಹಗುರವಾಗಿ ಬೀಸುತ್ತಿದ್ದ ಮಾರುತವೊಂದು ನಮ್ಮನ್ನು ಜಾಕ್ಸನ್ ಬಂದರಿನ ದ್ವಾರಕ್ಕೆ ಕೊಂಡೊಯ್ದು ಬಿಟ್ಟಿತು. ಸುಂದರವಾದ ಮನೆಗಳು ಹರಡಿಕೊಂಡ ಹಚ್ಚ ಹಸಿರಿನ ಪ್ರದೇಶವನ್ನು ನಿರೀಕ್ಷಿಸಿದ್ದ ನಮಗೆ ಸಾಲು ಸಾಲಾಗಿ ಕಂಡ ಹಳದಿ ಬಣ್ಣದ ಕಡಿದಾದ ಬಂಡೆಗಳು ಪಟೋಗೋನಿಯಾವನ್ನು ನೆನಪಿಸಿದುವು. ಬಿಳಿಯ ಬಣ್ಣದ ಬಂಡೆಯೊಂದರ ಮೇಲೆ ಕಟ್ಟಿದ್ದ ಒಂಟಿ ಲೈಟ್ ಹೌಸ್ ಒಂದು, ಹತ್ತಿರದಲ್ಲಿಯೇ ಯಾವುದೋ ದೊಡ್ಡ ಜನವಸತಿ ಇರುವ ಪಟ್ಟಣವಿದೆ ಎಂದು ನಮಗೆ ಸೂಚಿಸಿತು. ಬಂದರನ್ನು ಪ್ರವೇಶಿಸಿದ ನಮಗೆ ಅದು ವಿಶಾಲವಾಗಿಯೂ ಚೆನ್ನಾಗಿಯೂ ಕಂಡಿತು. ಪದರ ಪದರವಾಗಿ ಬಿಟ್ಟಿದ್ದ ಸುಣ್ಣ ಕಲ್ಲುಗಳ ಕಡಿದಾದ ತೀರ ಅಂಚಿಗಿತ್ತು. ಇಡೀ ಪ್ರದೇಶ ಹೆಚ್ಚು ಕಡಿಮೆ ಸಪಾಟಾಗಿದ್ದು ಒರಟು ಪೊದೆಗಳಿಂದ ತುಂಬಿ ಅಲ್ಲಿನ ಫಲವತ್ತತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತಿತ್ತು. ಇನ್ನಷ್ಟು ಒಳಗೆ ಸಾಗಿದಂತೆಲ್ಲ ಸ್ವಲ್ಪ ಸುಧಾರಣೆ ಕಂಡಿತು. ಅಲ್ಲಲ್ಲಿ ಸುಂದರವಾದ ಮನೆಗಳು, ಗುಡಿಸಲುಗಳು ತೀರದ ಗುಂಟ ಹರಡಿಕೊಂಡಿದ್ದುವು. ದೂರದಲ್ಲಿ ಕಾಣುತ್ತಿದ್ದ ಕಲ್ಲಿನಿಂದ ಕಟ್ಟಿದ 2-3 ಅಂತಸ್ತಿನ ಮನೆಗಳು ನಾವು ಆಸ್ಟ್ರೇಲಿಯಾದ ರಾಜಧಾನಿಯ ನೆರೆಯಲ್ಲಿದ್ದೇವೆ ಎಂದು ತಿಳಿಸಿದುವು. ಕೊನೆಗೂ ನಾವು ಸಿಡ್ನಿ ಬಂದರಿನ ಕೊಲ್ಲಿಯಲ್ಲಿ ಲಂಗರು ಹಾಕಿದೆವು. ಅಲ್ಲಿದ್ದ ಹಡಗುಗಟ್ಟೆಯ ಸುತ್ತಲೂ ಉಗ್ರಾಣಗಳು ಸುತ್ತುವರಿದು ಹಲವು ದೊಡ್ಡ ಹಡಗುಗಳಿಂದ ಕೂಡಿತ್ತು. ಸಂಜೆ ನಾನು ಪಟ್ಟಣದೊಳಗೆ ಹೋದವನು ಅಲ್ಲಿನ ನೋಟದಿಂದ ಬೆರಗಾಗಿ ಹಿಂದಿರುಗಿದ್ದೆ. ಅದು ಬ್ರಿಟಿಷ್ ರಾಜ್ಯದ ಶಕ್ತಿಗೆ ಅದ್ಭುತ ಪುರಾವೆಯಾಗಿತ್ತು. ಅಷ್ಟೇನೂ ಆಶಾದಾಯಕವಲ್ಲದ ದೇಶದಲ್ಲಿ ಕೆಲವೇ ವರ್ಷಗಳ ಪರಿಶ್ರಮ, ದಕ್ಷಿಣ ಅಮೆರಿಕದಲ್ಲಿ ಹಲವಾರು ಶತಮಾನಗಳ ಪ್ರಯತ್ನ ಸಾಧಿಸಿದ್ದಕ್ಕಿಂತಲೂ ಹೆಚ್ಚಿದುದನ್ನೇ ಸಾಧಿಸಿತ್ತು. ಇಂಗ್ಲಿಷಿನವನಾಗಿ ಹುಟ್ಟಿದ್ದಕ್ಕೆ ನನ್ನನ್ನು ನಾನೇ ಮೊದಲು ಅಭಿನಂದಿಸಿಕೊಂಡೆ. ಅನಂತರ ಅಲ್ಲಿನ ಪಟ್ಟಣವನ್ನು ಇನ್ನಷ್ಟು ಗಮನಿಸಿದ ಮೇಲೆ ನನ್ನ ಬೆರಗು ಸ್ವಲ್ಪ ಕುಂದಿರಬಹುದು. ಆದರೆ ಅದೊಂದು ಸುಂದರ ಪಟ್ಟಣವಾಗಿತ್ತು. ಅಗಲವಾದ ಶುಚಿಯಾದ ರಸ್ತೆಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಡಲಾಗಿತ್ತು. ಮನೆಗಳು ಸಾಕಷ್ಟು ದೊಡ್ಡದಾಗಿಯೇ ಇದ್ದುವು. ಅಂಗಡಿಗಳಲ್ಲಿ ಸಾಮಗ್ರಿಗಳು ತುಂಬಿದ್ದುವು. ಲಂಡನ್ನಿಂದ ಹೊರಚಾಚಿಕೊಂಡ ಹೊರ ಪ್ರದೇಶಗಳಿಗೆ ಹಾಗೂ ಇಂಗ್ಲೆಂಡಿನ ಕೆಲವು ದೊಡ್ಡ ಪಟ್ಟಣಗಳಿಗೆ ಇದನ್ನು ಹೋಲಿಸಬಹುದಿತ್ತು. ಲಂಡನ್ ಅಥವಾ ಬರ್ಮಿಂಗ್ಹ್ಯಾಮ್ ಪಟ್ಟಣಗಳ ಬಳಿಯೂ ಇಲ್ಲಿ ತೋರುವ ಬೆಳವಣಿಗೆಯನ್ನು ಹೋಲುವ ಹೊರ ಪ್ರದೇಶಗಳಿಲ್ಲವೆನ್ನೆ. ಇತ್ತೀಚೆಗಷ್ಟೇ ಪೂರ್ಣಗೊಂಡಿರುವ ದೊಡ್ಡ ಮನೆಗಳು ಹಾಗೂ ಇತರೆ ಕಟ್ಟಡಗಳ ಸಂಖ್ಯೆ ನಿಜಕ್ಕೂ ಅಚ್ಚರಿಗೊಳಿಸುವಷ್ಟು ಆಗಿದ್ದು, ಇಲ್ಲಿರುವ ಪ್ರತಿಯೊಬ್ಬರೂ ಬಾಡಿಗೆಯ ದರ ಹೆಚ್ಚೆಂದು, ಮನೆಗಳು ಬಾಡಿಗೆಗೆ ಸಿಗುವುದು ಕಷ್ಟವೆಂದು ದೂರುತ್ತಿದ್ದರು. ಪಟ್ಟಣದಲ್ಲಿರುವ ಪ್ರತಿಯೊಬ್ಬರ ಆಸ್ತಿ ಎಷ್ಟೆಂಬುದು ನಿಚ್ಚಳವಾಗಿ ಗೊತ್ತಿರುವಂತಹ ದಕ್ಷಿಣ ಅಮೆರಿಕದಿಂದ ಬಂದ ನನಗೆ ಇಲ್ಲಿರುವ ಮನೆ ಅಥವಾ ಗಾಡಿ ಯಾರಿಗೆ ಸೇರಿದ್ದು ಎಂದು ಖಚಿತಪಡಿಸಿಕೊಳ್ಳಲಾಗದಿದ್ದುದು ಅಚ್ಚರಿ ತಂದಿತು. ನಾನು ಸುಮಾರು 120 ಮೈಲುಗಳಷ್ಟು ಒಳನಾಡಿನೊಳಗೆ ವಿಶಾಲವಾದೊಂದು ಹುಲ್ಲುಗಾವಲಿನ ನಡುವೆ ಇದ್ದ ಬಾಥರ್ಸ್ಟ್ ಎನ್ನುವ ಹಳ್ಳಿಗೆ ಹೋಗುವುದಕ್ಕೆಂದು ಒಬ್ಬ ಕೂಲಿಯನ್ನು ಗೊತ್ತುಪಡಿಸಿದೆ. ಇದರಿಂದ ಈ ಪ್ರದೇಶದ ಒಟ್ಟಾರೆ ಪರಿಚಯ ಸಿಗಬಹುದೆನ್ನುವ ಆಶಯವಿತ್ತು. ಜನವರಿ 16 ತಾರೀಖು ಬೆಳಗ್ಗೆ ಈ ಪ್ರವಾಸಕ್ಕೆ ನಾವು ಹೊರಟೆವು. ಮೊದಲ ಹಂತದಲ್ಲಿ ನಾವು ಪರಮಟ್ಟ ಎನ್ನುವ ಸಿಡ್ನಿಯ ಬಳಿಯಲ್ಲಿದ್ದ ಪುಟ್ಟ ಆದರೆ ಮುಖ್ಯವಾದೊಂದು ಪಟ್ಟಣವನ್ನು ತಲುಪಿದೆವು. ರಸ್ತೆಗಳು ಉತ್ಕೃಷ್ಟವಾಗಿದ್ದುವು. ಮ್ಯಾಕ್ ಅಡಮನ ನಿಯಮಗಳನ್ನು ಬಳಸಿ ಇವನ್ನು ರಚಿಸಲಾಗಿತ್ತು. ಅದಕ್ಕಾಗಿ ಹಲವಾರು ಮೈಲಿ ದೂರದಿಂದ ಚಪ್ಪಡಿಗಳನ್ನು ತರಲಾಗಿತ್ತು. ಹೀಗೆ ಎಲ್ಲ ವಿಷಯಗಳಲ್ಲಿಯೂ ಇಂಗ್ಲೆಂಡ್ಗೆ ಹೋಲಿಕೆ ಇತ್ತು. ಆದರೆ ಮದ್ಯದ ಅಂಗಡಿಗಳ ಸಂಖ್ಯೆ ಸ್ವಲ್ಪ ಹೆಚ್ಚಿದಂತಿತ್ತು. ಐರನ್ ಗ್ಯಾಂಗುಗಳು ಅಥವಾ ಇಲ್ಲಿ ಅಪರಾಧವನ್ನು ಮಾಡಿ ಶಿಕ್ಷೆ ಅನುಭವಿಸುತ್ತಿದ್ದವರ ತಂಡಗಳು ಇಂಗ್ಲೆಂಡ್ನಲ್ಲಿ ಇದ್ದಂತೆ ಇರಲಿಲ್ಲ. ಗುಂಡು ತುಂಬಿದ ಬಂದೂಕುಗಳನ್ನು ಹಿಡಿದ ಗಾರ್ಡ್ಗಳ ನೆರಳಿನಲ್ಲಿ ಸರಪಳಿ ಕಟ್ಟಿದಂತೆಯೇ ಅವರೆಲ್ಲರೂ ಕೆಲಸ ಮಾಡುತ್ತಿದ್ದರು. ಜೀತದಾಳುಗಳಿಂದ ಕೆಲಸ ಮಾಡಿಸುವ ಅಧಿಕಾರವಿರುವುದರಿಂದಾಗಿ ಈ ಸರ್ಕಾರ ಒಮ್ಮೆಲೇ ದೇಶದೆಲ್ಲೆಡೆ ಒಳ್ಳೆಯ ರಸ್ತೆಗಳನ್ನು ನಿರ್ಮಿಸಿದ್ದು ಇಲ್ಲಿನ ಸ್ಥಿತಿವಂತಿಕೆಗೆ ಕಾರಣವಿರಬೇಕು ಎನ್ನುವುದು ನನ್ನ ಅನಿಸಿಕೆ. ಸಿಡ್ನಿಯಿಂದ 35 ಮೈಲು ದೂರದಲ್ಲಿದ್ದ ನೀಲಿ ಬೆಟ್ಟಗಳ ತಪ್ಪಲಲ್ಲಿದ್ದ ಎಮುಫೆರ್ರಿ ಎನ್ನುವ ಪ್ರವಾಸಿ ತಾಣದಲ್ಲಿ ನಾನು ರಾತ್ರಿಯನ್ನು ಆರಾಮವಾಗಿ ಕಳೆದೆ. ಈ ಹಾದಿಯಲ್ಲಿ ಸಂಚಾರ ಜಾಸ್ತಿ. ಹಾದಿಗುಂಟ ಇರುವ ಜನವಸತಿ ಬೇರೆಡೆಗಳಿಗಿಂತ ಬಲು ದೀರ್ಘಕಾಲದಿಂದ ನೆಲೆಸಿದೆ. ಇಡೀ ಪ್ರದೇಶವೇ ಎತ್ತರದ ಕಬ್ಬಿಣದ ಬೇಲಿಗಳಿಂದ ಸುತ್ತುವರೆದಿದೆ. ಏಕೆಂದರೆ ರೈತರಿಗೆ ಬೇಲಿಗಿಡಗಳನ್ನು ಬೆಳೆಸುವುದು ಸಾಧ್ಯವಾಗಲಿಲ್ಲ. ಸಾಕಷ್ಟು ದೊಡ್ಡ ಮನೆಗಳಿವೆ. ಒಳ್ಳೆಯ ಗುಡಿಸಲುಗಳು ಅತ್ತಿತ್ತ ಹರಡಿಕೊಂಡಿವೆ. ಸಾಕಷ್ಟು ಭೂಮಿ ಕೃಷಿಗೊಳಗಾಗಿದ್ದರೂ ಬಹಳಷ್ಟು ನೆಲ ಮೊದಲು ಈ ಜಾಗ ಪತ್ತೆಯಾದಾಗ ಹೀಗಿತ್ತು, ಹಾಗೆಯೇ ಉಳಿದಿದೆ. ಅತೀವ ಏಕತೆರನಾದ ಸಸ್ಯರಾಶಿಯು ನ್ಯೂ ಸೌತ್ ವೇಲ್ಸ್ ಪ್ರಾಂತ್ಯದ ಬಹುತೇಕ ಪ್ರದೇಶದ ವೈಶಿಷ್ಟ್ಯ. ಎಲ್ಲೆಲ್ಲಿಯೂ ತೆರೆದ ಬಯಲು, ನೆಲದಲ್ಲಿ ತೆಳುವಾಗಿ ಹುಲ್ಲುಹಾಸು ಇದ್ದರೂ ಹಸಿರು ಇದ್ದಂತೆ ಅನಿಸುವುದಿಲ್ಲ. ಇಲ್ಲಿರುವ ಮರಗಳೆಲ್ಲವೂ ಒಂದೇ ಕುಟುಂಬದವು. ಅವುಗಳ ಎಲೆಗಳು ಯುರೋಪಿನ ಮರಗಳಲ್ಲಿ ಇರುವಂತೆ ಅಡ್ಡಡ್ಡಲಾಗಿ ಹರಡಿಕೊಳ್ಳದೆ ಎತ್ತರೆತ್ತರಕ್ಕೆ ಬೆಳೆದಿರುತ್ತವೆ. ಎಲೆಗಳ ದಟ್ಟಣೆಯೂ ವಿರಳ. ತೆಳು ಹಸಿರು ಬಣ್ಣದ ಎಲೆಗಳಿಗೆ ಹೊಳಪೇ ಇಲ್ಲ. ಹೀಗಾಗಿ ಇಲ್ಲಿನ ಕಾಡುಗಳೆಲ್ಲವೂ ಹಗುರವಾಗಿಯೂ ನೆರಳೇ ಇಲ್ಲದಂಥವಾಗಿಯೂ ತೋರುತ್ತವೆ. ಎಲೆಗಳು ಋತುವಿಗೆ ತಕ್ಕಂತೆ ಉದುರುವಂಥವಲ್ಲ. ಇದು ದಕ್ಷಿಣ ಗೋಲಾರ್ಧದಲ್ಲಿ ಅಂದರೆ ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಕೇಪ್ ಆಫ್ ಗುಡ್ ಹೋಪ್ನಲ್ಲಿರುವ ಎಲ್ಲ ಸಸ್ಯರಾಶಿಗೂ ಸಾಮಾನ್ಯವಾದ ಗುಣವಿರಬೇಕು. ಈ ಗೋಲಾರ್ಧದ ವಾಸಿಗಳು ಹಾಗೂ ಉಷ್ಣವಲಯಗಳ ನಡೆಯುವ ಪ್ರದೇಶಗಳಲ್ಲಿ ಇಂಗ್ಲೆಂಡ್ನವರಿಗೆ ಸಾಮಾನ್ಯವಾದ ಹಾಗೂ ಪ್ರಪಂಚದಲ್ಲಿ ಅತಿ ಸಾಮಾನ್ಯವಾದೊಂದು ಸುಂದರ ದೃಶ್ಯವನ್ನು ಕಾಣಲಾರೆವು. ಎಲೆಗಳಿಲ್ಲದ ಮರಗಳು ತಟಕ್ಕನೆ ಬಣ್ಣ ಬಣ್ಣದ ಎಲೆಗಳನ್ನು ತೊಡುವ ದೃಶ್ಯ ಇಲ್ಲಿ ಕಾಣಸಿಗದು. ಆದರೆ ಆ ಸೌಂದರ್ಯವನ್ನು ಕಾಣಲು ನಾವು ತೆರುವ ಬೆಲೆ ಕಡಿಮೆಯೇನಲ್ಲ ಎಂದು ಅವರು ವಾದಿಸಬಹುದು. ಹಲವು ತಿಂಗಳುಗಳ ಕಾಲ ಬರೀದೇ ಕಾಂಡಗಳನ್ನು ನಾವು ಕಾಣಬೇಕಾಗುತ್ತದೆ. ಇದು ಸತ್ಯವೇ. ಆದರೂ ವಸಂತ ಕಾಲದಲ್ಲಿ ತೋರುವ ಹಚ್ಚ ಹಸಿರಿಗೆ ಹೊಂದಿಕೊಂಡ ನಮ್ಮ ಕಣ್ಣುಗಳಿಗೆ ದೊರೆಯುವ ಅನುಭವ, ತೃಪ್ತಿ, ಖುಷಿ, ವರ್ಷವಿಡೀ ಸಮೃದ್ಧಿಯಾಗಿ ಉತ್ಪಾದನೆ ಇರುವಂತಹ ಉಷ್ಣವಲಯದ ನಿವಾಸಿಗಳಿಗೆ ದೊರಕುವುದಿಲ್ಲವೆನ್ನಿ. ಕೆಲವು ಬ್ಲೂಗಮ್ ಮರಗಳ ಹೊರತಾಗಿ ಇಲ್ಲಿರುವ ಬಹುತೇಕ ಮರಗಳು ಅತಿ ದೊಡ್ಡವಾಗೇನೂ ಬೆಳೆಯುವುದಿಲ್ಲ. ಆದರೆ ಅವು ಎತ್ತರಕ್ಕೆ ನೇರವಾಗಿ ಬೆಳೆಯಬಲ್ಲವು. ಕೆಲವು ನೀಲಗಿರಿ ಮರಗಳ ತೋಟೆಗಳು ವರ್ಷದಲ್ಲೊಮ್ಮೆ ಉದುರುತ್ತವೆ ಅಥವಾ ಮರದಿಂದ ಬಿರಿದು ಗಾಳಿಯಲ್ಲಿ ತೂಗಾಡುತ್ತಿರುತ್ತದೆ. ಇದರಿಂದಾಗಿ ಕಾಡುಗಳು ಅಶುಚಿಯಾಗಿಯೂ ಪಾಳು ಬಿದ್ದಂತೆ ತೋರುತ್ತವೆ. ವಾಲ್ವಿಡಿಯಾ ಅಥವಾ ಚಿಲೋದಲ್ಲಿನ ಕಾಡುಗಳಿಗೂ ಆಸ್ಟ್ರೇಲಿಯಾದ ಈ ಕಾನನಗಳಿಗೂ ಇರುವ ವ್ಯತ್ಯಾಸಕ್ಕಿಂತ ಹೆಚ್ಚಿನ ವೈರುಧ್ಯವಿರುವ ನೋಟ ಇನ್ನೊಂದಿರಬಹುದು ಎಂದು ಊಹಿಸುವುದು ಕಷ್ಟ.
0: ವಾರದ ವಿಜ್ಞಾನಿ ಹರ್ಬರ್ಟ್ ಹೆನ್ರಿ ಡೋ, ಅಮೆರಿಕನ್ ರಸಾಯನ ವಿಜ್ಞಾನಿ ಹಾಗೂ ಉದ್ಯಮಿ. ವಿದ್ಯುಚ್ಛೇದನೆಯ ತಂತ್ರವನ್ನು ರಾಸಾಯನಿಕಗಳ ಉತ್ಪಾದನೆಗೆ ಉಪಯೋಗಿಸಿದವರುಗಳಲ್ಲಿ ಪ್ರಖ್ಯಾತ. ಅಮೆರಿಕೆಯ ಡೋ ಕಂಪನಿ ಎನ್ನುವ ರಾಸಾಯನಿಕ ಉದ್ಯಮದ ಜನಕ. ಈತ ಅಮೆರಿಕೆಯಲ್ಲಿ ಫೆಬ್ರವರಿ 26, 1866 ಇಸವಿಯಲ್ಲಿ ಜನಿಸಿದ. 19ನೇ ಶತಮಾನದ ಮಧ್ಯಕಾಲ ಅದು. ಆಗ ಹಲವು ವಿಜ್ಞಾನ ಶಾಖೆಗಳು ಬಲವಾಗಿ ಬೆಳೆಯುತ್ತಿದ್ದವು. ಜೀವಿ ವಿಜ್ಞಾನದಲ್ಲಿ ವಿಕಾಸವಾದ ತಲೆ ಎತ್ತಿತ್ತು. ರಸಾಯನ ವಿಜ್ಞಾನದಲ್ಲಿ ಹೊಸ ಹೊಸ ಧಾತುಗಳನ್ನು ಗುರುತಿಸಲಾಗುತ್ತಿತ್ತು. ವಿದ್ಯುತ್ ಬಳಸಿ ರಾಸಾಯನಿಕಗಳನ್ನು ಒಡೆಯುವ ಇಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುಚ್ಛೇದನ ತಂತ್ರವೂ ಆಗ ಪ್ರಚಾರಕ್ಕೆ ಬಂದಿತ್ತು. ಅಮೆರಿಕೆಯಲ್ಲಿ ವಿದ್ಯುತ್ತನ್ನು ವಿವಿಧ ಉಪಯೋಗಗಳಿಗೆ ಬಳಸುವ ಯೋಜನೆಗಳು ಆರಂಭವಾಗುತ್ತಿದ್ದವು. ಆಗ ಬಹಳ ಬೇಡಿಕೆಯಲ್ಲಿದ್ದ ಬ್ರೋಮಿನ್ ಎಂಬ ಧಾತುವನ್ನು ಬಳಕೆಗೆ ಬಾರದಂತಹ ಅತ್ಯಂತ ಕ್ಷಾರವಾದ ನೀರಿನೊಳಗೆ ವಿದ್ಯುತ್ತನ್ನು ಹರಿಸಿ ಈತ ಪ್ರತ್ಯೇಕಿಸಿದ. ಅದರ ತಯಾರಿಕೆಗಾಗಿ ಡೋ ಕೆಮಿಕಲ್ಸ್ ಎನ್ನುವ ಕಂಪನಿಯನ್ನು ಸ್ಥಾಪಿಸಿದ. ತದನಂತರ ಇದೇ ತಂತ್ರವನ್ನು ಬಳಸಿ ಬೃಹತ್ ಪ್ರಮಾಣದಲ್ಲಿ ಕ್ಲೋರಿನ್ ತಯಾರಿಸಬಹುದು ಎಂದು ನಿರೂಪಿಸಿದ. ಅತ್ಯಂತ ಉಪಯುಕ್ತವಾದ ಮೆಗ್ನೀಷಿಯಂ ಧಾತುವನ್ನು ಕೂಡ ಅಪ್ಪಟ ರೂಪದಲ್ಲಿ ಇದೇ ಎಲೆಕ್ಟ್ರೋಲೈಸಿಸ್ ತಂತ್ರವನ್ನು ಬಳಸಿ ಉತ್ಪಾದಿಸಿದ ಮೊತ್ತಮೊದಲ ವ್ಯಕ್ತಿ ಈತ. ಇದಲ್ಲದೆ 90 ವಿವಿಧ ಪೇಟೆಂಟುಗಳನ್ನು ಈತ ದಾಖಲಿಸಿದ್ದಾನೆ. ಈತ ಸ್ಥಾಪಿಸಿದ ಡೋ ಕಂಪನಿ ಈಗಲೂ ರಾಸಾಯನಿಕಗಳ ಉತ್ಪಾದನೆಯಲ್ಲಿ ಒಂದು ಹೆಸರಾಂತ ಸಂಸ್ಥೆ. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀಮತಿ ಭಾರತಿ, ಶ್ರೀ ವಿಶ್ವಾಸ್ ಸೊಲಗಿ ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ನಿಮ್ಮ ಸಲಹೆ ಸಂದೇಹಗಳು ಏನೇ ಇದ್ದರೂ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ವಾಯ್ಸ್ ಮೆಸೇಜ್ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 11ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏರಿಯೇಷನ್ ಆಫ್ ಸಾಯಿಲ್, ಮಣ್ಣಿನ ವಾಯುಪೂರಣ ಅಥವಾ ವಾತಪೂರಣ ಎಂದು ಹೇಳಬಹುದು. ಮಣ್ಣಿನಲ್ಲಿರುವ ಗಾಳಿ ಹಾಗೂ ವಾತಾವರಣದ ಗಾಳಿಯ ವಿನಿಮಯಗೊಳ್ಳುವ ಕ್ರಿಯೆಯೇ ಏರಿಯೇಷನ್ ಸಾಯಿಲ್ ಅಥವಾ ಮಣ್ಣಿನ ವಾಯುಪೂರಣ. ಉತ್ತಮವಾದ ಮಣ್ಣಿನ ಪೂರಣಗೊಂಡ ವಾಯುಪೂರಣಗೊಂಡ ಮಣ್ಣಿನಲ್ಲಿ ಗಾಳಿಯ ಸಂಯೋಜನೆ ವಾತಾವರಣದ ಗಾಳಿಯಂತೆಯೇ ಇರುತ್ತದೆ. ಚೆನ್ನಾಗಿ ವಾಯುಪೂರಣಗೊಳ್ಳದ ಮಣ್ಣಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಅನಿಲವು ವಾತಾವರಣದ ಗಾಳಿಯಲ್ಲಿರುವುದಕ್ಕಿಂತ ಅಧಿಕವಾಗಿರುತ್ತದೆ. ಆಮ್ಲಜನಕದ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತದೆ. ಉತ್ತಮ ವಾತಪೂರಿತ ಮಣ್ಣು ಅಥವಾ ವಾಯುಪೂರಿತ ಮಣ್ಣು ಬೇರಿನ ಸುಪುಷ್ಟ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಸಾಮಾನ್ಯವಾಗಿ ಎರೆಹುಳುಗಳು ಮಣ್ಣಿನಲ್ಲಿದ್ದರೆ ಅಲ್ಲಿ ಅನೇಕ ರಂಧ್ರಗಳನ್ನು ಕೊರೆಯುತ್ತವೆ. ಈ ರಂಧ್ರಗಳ ಮೂಲಕ ವಾತಾವರಣದ ಗಾಳಿಯು ಮಣ್ಣಿನ ಒಳಗೆ ಬೆರೆಯುತ್ತದೆ. ಇದು ಸಹ ಒಂದು ಆರೋಗ್ಯಕರವಾದ ಬೆಳವಣಿಗೆ. ಸೊ ಮಣ್ಣಿನಲ್ಲಿ ಹೆಚ್ಚು ಹೆಚ್ಚು ರಂಧ್ರಗಳು ಉಂಟು ಮಾಡುವುದರಿಂದ ಈ ಎರೆಹುಳುಗಳನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಈ ಎರೆಹುಳುಗಳಿಂದಾಗಿ ವಾತಾವರಣದಲ್ಲಿರುವ ಆಮ್ಲಜನಕವು ನೇರವಾಗಿ ಮಣ್ಣನ್ನು ಸೇರುತ್ತದೆ. ಆಗ ಮಣ್ಣು ಆರೋಗ್ಯವಾಗಿರುತ್ತದೆ. ಮಣ್ಣಿನಲ್ಲಿ ಎರೆಹುಳುಗಳು ಅಥವಾ ಕೀಟಗಳು ಇರದೇ ಇದ್ದ ಪಕ್ಷದಲ್ಲಿ ಅಲ್ಲಿ ರಂಧ್ರಗಳು ಉಂಟಾಗುವುದಿಲ್ಲ. ಆಗ ಮಣ್ಣಿನೊಳಗೆ ಯಾವುದೇ ಗಾಳಿ ಪೂರಣವಾಗುವುದಿಲ್ಲ ಅಥವಾ ಎಕ್ಸ್ಚೇಂಜ್ ಆಗುವುದಿಲ್ಲ. ಅಂಥ ಸಮಯದಲ್ಲಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಆ ಮಣ್ಣಿನಲ್ಲಿರುತ್ತದೆ. ಅಂಥ ಮಣ್ಣು ಆರೋಗ್ಯವಾಗಿ ಇರುವುದಿಲ್ಲ, ಹಾಗೂ ಬೆಳೆ ಬೆಳೆಯಲು ಸಹ ಅದು ಉತ್ತಮವಾದ ಸ್ಥಿತಿಯಲ್ಲ. ಆರೋಗ್ಯಕರವಾದ ಮಣ್ಣು ಎಂದರೆ ಹೆಚ್ಚಿನ ಆಮ್ಲಜನಕವನ್ನು ಹೊಂದಿರುವ ಮಣ್ಣು ಎಂದು ಅರ್ಥ. ಏರಿಯಲ್ ರೂಟ್ಸ್ ಅಥವಾ ವಾಯುವ್ಯ ಬೇರು, ಏರಿಯಲ್ ಬೇರು, ಭೂಮಿಯ ಮೇಲೆ ಬೆಳೆಯುವ ಬೇರು. ಏರಿಯಲ್ ಬೇರುಗಳು ನೈಜ ಬೇರುಗಳಾಗಿರಬಹುದು ಅಥವಾ ಆಗಂತುಕ ಅಡ್ವೆಂಟೇಯಸ್ ಬೇರುಗಳಾಗಿರಬಹುದು. ನೈಜ ಬೇರುಗಳಿಗೆ ಉದಾಹರಣೆ, ಇವು ಭೂಮಿಯ ಒಳಗಿನ ಬೇರುಗಳಿಂದ ಬೆಳೆದು ಭೂಮಿಯ ಮೇಲೆ ಮೊಳಕೆಯ ಉಪಾಧಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ಇವು ವಿಶೇಷವಾಗಿ ಕಂಡುಬರುತ್ತವೆ. ಜೌಗು ನೀರಿನಲ್ಲಿ ಭೂಮಿಯ ಒಳಗಡೆ ಬೇರುಗಳಿಗೆ ಉಸಿರಾಡಲು ಗಾಳಿಯು ಸಾಕಷ್ಟು ದೊರೆಯುವುದಿಲ್ಲ. ಹೀಗಾಗಿ ವಾಯುದರಗಳು ಸಸ್ಯದ ಉಸಿರಾಟ ಕ್ರಿಯೆಗೆ ಸಹಾಯವಾಗುತ್ತವೆ. ಈ ಬೇರುಗಳ ತುದಿಯಲ್ಲಿ ಅಸಂಖ್ಯಾತ ರಂಧ್ರಗಳಿದ್ದು ಇವು ಗಾಳಿಯನ್ನು ಹೀರಿಕೊಳ್ಳುತ್ತವೆ, ಹಾಗೂ ಉಸಿರಾಟ ಕ್ರಿಯೆಯಲ್ಲಿ ಅನಿಲಗಳು ವಿಸರಣಗೊಳ್ಳಲು ಸಹಾಯ ಮಾಡುತ್ತವೆ. ಇವಕ್ಕೆ ಉಸಿರಾಟದ ಬೇರುಗಳು ಎಂದು ಹೆಸರು. ಏರಿಯಲ್ ಸ್ಪ್ರೇಯಿಂಗ್ ಅಥವಾ ವಾಯುವಿನ ಸಿಂಪಡಣೆ ಅಥವಾ ಏರಿಯಲ್ ಭೂಮಿಯ ಮೇಲಿಂದ ಸಿಂಪಡಿಸುವುದು. ಕೀಟನಾಶಕಗಳನ್ನು, ಶಿಲೇಂದ್ರಿಯಗಳನ್ನು ಇಲ್ಲವೇ ಕಳೆನಾಶಕಗಳನ್ನು ಹೆಲಿಕಾಪ್ಟರ್ ಮೂಲಕ, ಡ್ರೋನ್ಗಳ ಮೂಲಕ ಅಥವಾ ಸಣ್ಣ ವಿಮಾನಗಳ ಮೂಲಕ ಸಿಂಪಡಿಸಬಹುದು. ಕೀಟಗಳ ಹಾವಳಿ ತೀವ್ರವಾದಾಗ ಇವುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಈ ವಿಧಾನವನ್ನು ಬಳಸುತ್ತಾರೆ. ಪೀಡೆಗಳು ವಿಶಾಲ ಪ್ರದೇಶದಲ್ಲಿ ಹಬ್ಬಿದಾಗ ಕೂಡ ಈ ವಿಧಾನವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ವಿಶಾಲ ಪ್ರದೇಶ ಅಂದರೆ ದೊಡ್ಡ ಜಾಗ, ಸುಮಾರು 10-20 ಎಕರೆಗಳಲ್ಲಿ ರೈತರು ಬೆಳೆಗಳನ್ನು ಬೆಳೆದಾಗ, 10-20 ಎಕರೆಗಳಿಗೆ ಕೀಟಗಳು ದಾಳಿ ಮಾಡಿದಾಗ, ಆ ಕೀಟಗಳು ಅಥವಾ ಶಿಲೇಂದ್ರಗಳು ಅವುಗಳನ್ನು ನಿಯಂತ್ರಿಸಲು ಮಾನವನಿಂದ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಮಾನವನು 20-30-50 ಎಕರೆಗಳ ದೊಡ್ಡ ದೊಡ್ಡ ಫ್ಲಾಟ್ಗಳಲ್ಲಿ ಕೀಟಗಳನ್ನು ನಿಯಂತ್ರಿಸಲು ಸ್ವತಃ ತಾನೇ ಔಷಧಿಗಳನ್ನು ಅಥವಾ ಕೀಟನಾಶಕಗಳನ್ನು ಸಿಂಪಡಿಸಲು ಆಗುವುದಿಲ್ಲ. ಅಂಥ ಸಮಯದಲ್ಲಿ ಏರಿಯಲ್ ಸ್ಪ್ರೇಯಿಂಗನ್ನು ಮಾಡುತ್ತಾರೆ. ಅಂದರೆ ಸಣ್ಣ ಸಣ್ಣ ವಿಮಾನಗಳಲ್ಲಿ ಕೀಟನಾಶಕಗಳನ್ನು ಬೇಗನೆ ಸ್ಪ್ರೇ ಮಾಡಬಹುದಾಗಿದೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಡ್ರೋನ್ಗಳು ಸಹ ಬಂದಿದ್ದಾವೆ. ಡ್ರೋಣಗಳನ್ನು ಉಪಯೋಗಿಸಿ ಸಹ ಈ ಕೀಟನಾಶಕಗಳನ್ನು ನಾವು ನಿಯಂತ್ರಿಸಬಹುದು. ಇಲ್ಲಿ ಒಂದು ಅಪಾಯಕಾರಿಯಾದ ತೊಂದರೆ ಇರುತ್ತದೆ. ಏಕೆಂದರೆ ಮೇಲಿನಿಂದ ಇದನ್ನು ಸಿಂಪಡಿಸುವಾಗ ಆಕಸ್ಮಿಕವಾಗಿ ಹೆಚ್ಚು ಗಾಳಿ ಇದ್ದರೆ ಆ ಸಿಂಪಡಿಸಿದ ಕೀಟನಾಶಕದ ಸಣ್ಣ ಸಣ್ಣ ಹನಿಗಳು ದೂರದ ಊರುಗಳವರೆಗೂ ಸಹ ವಿಸ್ತಾರವಾಗುತ್ತವೆ. ಆಗ ಆ ಊರುಗಳಲ್ಲಿನ ಜನರಿಗೆ ಇದರ ಅಡ್ಡಪರಿಣಾಮಗಳು ಉಂಟಾಗುತ್ತವೆ. ಇಂಥ ಒಂದು ಅಡ್ಡಪರಿಣಾಮವನ್ನು ನಾವು ಪೇಪರ್ಗಳಲ್ಲಿ ನೋಡಬಹುದು. ಎಂಡೋಸಲ್ಫಾನನ್ನು ಗೋಡಂಬಿ ಮರಗಳಿಗೆ ಏರೋಪ್ಲೇನ್ ಮೂಲಕ ಅಥವಾ ವಿಮಾನದ ಮೂಲಕ ಸಿಂಪಡಿಸಿದರು. ಹೀಗೆ ಸಿಂಪಡಿಸುವಾಗ ಸಣ್ಣ ಸಣ್ಣ ಪೆಸ್ಟಿಸೈಡಿನ ಹನಿಗಳು ಅಥವಾ ಕೀಟನಾಶಕದ ಹನಿಗಳು ಪಕ್ಕದ ಹಳ್ಳಿಯ ಜನರ ವಸತಿ ಪ್ರದೇಶದ ಮೇಲೂ ಸಹ ಬಿದ್ದವು. ಆ ಸಮಯದಲ್ಲಿ ಆ ವಸತಿ ಪ್ರದೇಶದಲ್ಲಿದ್ದ ಜನರು ಈ ಥರ ಕಲುಷಿತ ಗಾಳಿಯನ್ನು ಸೇವನೆ ಮಾಡಿದರು. ಇದರಿಂದಾಗಿ ಎಂಡೋಸಲ್ಫಾನ್ ಅವರ ದೇಹವನ್ನು ಪ್ರವೇಶಿಸಿತು. ಎಂಡೋಸಲ್ಫಾನ್ ಒಂದು ಅತ್ಯಂತ ಪ್ರಬಲಕಾರಿಯಾದ ಕೀಟನಾಶಕ ಅಥವಾ ಶಿಲೀಂಧ್ರಿಯ ನಾಶಕ. ಸೊ ಈ ಕೀಟನಾಶಕವು ನೇರವಾಗಿ ಉಸಿರಾಟದ ಮೂಲಕ ರೈತ ಜನರನ್ನು ಸೇರಿದಾಗ ಅವರಿಗೆ ಆರೋಗ್ಯದಲ್ಲಿ ಏರುಪೇರ ಕಂಡುಬಂದಿತು. ಅಲ್ಲದೆ ಅವರಲ್ಲಿ ಹುಟ್ಟುವ ಮಕ್ಕಳಲ್ಲಿಯೂ ಸಹ ಐ ಕ್ಯೂ ಇಂಟೆಲಿಜೆಂಟ್ ಕ್ವೋಷನ್ ಸಹ ಕಡಿಮೆ ಇರುವುದು ಕಂಡುಬಂದಿದೆ. ಹಾಗಾಗಿ ಏರಿಯಲ್ ಸ್ಪ್ರೇನಲ್ಲಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕೀಟನಾಶಕವನ್ನು ಮಾಡಬಹುದು. ಆದರೆ ಅದರ ಅಡ್ಡಪರಿಣಾಮಗಳೆಂದರೆ ಗಾಳಿಯ ಮೂಲಕ ತೇಲಿ ಹೋಗುವ ಈ ಸಣ್ಣ ಸಣ್ಣ ಕೀಟನಾಶಕ ಕಣಗಳು ನೀರಿನ ಮೂಲಗಳ ಮೇಲೆ ಬಿದ್ದು ನೀರಿನ ಮೂಲಗಳನ್ನು ಕಲುಷಿತಗೊಳಿಸಬಹುದು. ಅಂಥ ನೀರಿನಲ್ಲಿ ಬೆಳೆದ ಜಲಚರಗಳು ಸಹ ಈ ಕೀಟನಾಶಕವನ್ನು ತಿಂದು ಬದುಕುತ್ತವೆ. ಸೊ ಅಂಥ ಮೀನುಗಳನ್ನು ಮಾನವ ತಿಂದಾಗ ಆ ಕೀಟನಾಶಕವು ಮಾನವನ ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲವೇ ಅಂಥ ನೀರಿನಲ್ಲಿ ಎಮ್ಮೆ ದನಕರುಗಳು ಕುಡಿದಾಗ, ಎಮ್ಮೆ ಮತ್ತು ದನಕರಗಳು ಹಾಲು ಕೊಡುವಾಗ ಈ ಕೀಟನಾಶಕಗಳು ಹಾಲಿನ ಮೂಲಕ ಹೊರಬಂದು ಹಾಲನ್ನು ಕಲುಷಿತಗೊಳಿಸುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಕೀಟನಾಶಕಗಳನ್ನು ಏರಿಯಲ್ ಅಥವಾ ವಾಯುಮಂಡಲದಿಂದ, ವಾಯುಮಂಡಲ ಅಂದರೆ ತುಂಬ ಎತ್ತರ ಅಲ್ಲ, ಸೊ ಗೋಡಂಬಿ ಮರಗಳು ಅಂದರೆ ಸುಮಾರು ಮ್ಯಾಕ್ಸಿಮಮ್ ಅಂದರೆ ಒಂದು 20 ಅಡಿಗಳಷ್ಟು ಎತ್ತರ ಇರ್ಬೋದು. ಸೊ 20 ಅಡಿ ಎತ್ತರದ ಮರಗಳ ಮೇಲೆ ಸಿಂಪಡಿಸಲು ಇವರು ಅದಕ್ಕಿಂತ ಹೆಚ್ಚಿನ ಎತ್ತರದಲ್ಲಿ ಏರೋಪ್ಲೇನನ್ನು ಹಾರಿಸಬೇಕಾಗುತ್ತದೆ. ಸೊ ಅಂಥ ಸಮಯದಲ್ಲಿ ಆ ಏರೋಪ್ಲೇನಿನ ವೇಗ ಅಥವಾ ಗಾಳಿಯ ವೇಗಕ್ಕೆ ಹಲವಾರು ತುಂತುರು ಹನಿಗಳ ಕೀಟನಾಶಕಗಳ ತುಂತುರು ಹನಿಗಳು ದೂರ ದೂರದ ಪ್ರದೇಶಗಳಿಗೂ ಹರಡಿ ಅಲ್ಲಿರುವ ಜನರಿಗೆ ಅಡ್ಡಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತದೆ. ಏರಿಯಲ್ ಸರ್ವೆ, ವಾಯು ಸರ್ವೇಕ್ಷಣ, ಏರಿಯಲ್ ಸರ್ವೇಕ್ಷಣ ವಾತಾವರಣದಿಂದ ಒಂದು ಪ್ರದೇಶದ ಸರ್ವೇಕ್ಷಣ ಮಾಡುವುದು. ಮೊದಲಿಗೆ ಸರ್ವೇಕ್ಷಣ ಮಾಡಬೇಕಾದ ಸ್ಥಳವನ್ನು ಛಾಯಾಚಿತ್ರಗಳನ್ನು ತೆಗೆಯುತ್ತಾರೆ, ಅನಂತರ ಅದನ್ನು ವಿಶ್ಲೇಷಿಸುತ್ತಾರೆ. ಇದು ಒಂದು ಸಾಮಾನ್ಯ ಬಳಕೆಯಲ್ಲಿರುವ ದುಬಾರಿಯಲ್ಲದ ವಿಧಾನ. ಈ ಸರ್ವೇಕ್ಷಣಗಳ ವಿಸ್ತಾರವಾದ ಪ್ರದೇಶದ ಪಕ್ಷಿ ನೋಟವನ್ನು ನೀಡುತ್ತವೆ. ಏರಿಯಲ್ ಚಿತ್ರಗಳ ಸಹಾಯದಿಂದ ಪ್ರವಾಹ, ತೈಲ ಚೆಲ್ಲುವಿಕೆ, ಕಾಡ್ಕಿಚ್ಚು ಇತ್ಯಾದಿ ವಿವರಗಳನ್ನು ಪಡೆಯಬಹುದು. ಸಾಮಾನ್ಯ ದೃಷ್ಟಿಗೆ ಗೋಚರಿಸದ ಅನೇಕ ಸಂಗತಿಗಳನ್ನು ಏರಿಯಲ್ ಚಿತ್ರ ಸೆರೆಹಿಡಿಯುತ್ತದೆ. ಕ್ಯಾಮರಾ, ಫಿಲ್ಮ್, ಹಾರಾಟದ ಎತ್ತರ ಮುಂತಾದ ವಿವರಗಳನ್ನು, ಅದಕ್ಕೆ ಅಗತ್ಯವಾದ ಪರಿಕರಗಳನ್ನು ಸೂಕ್ತವಾಗಿ ಆಯ್ದು ಸಂಯೋಜಿಸಿದರೆ ಅನೇಕ ಸೂಕ್ಷ್ಮ ಭೂ ವಿವರಗಳನ್ನು ದಾಖಲಿಸಲು ಸಾಧ್ಯವಾಗುತ್ತದೆ. ಇದರಿಂದ ಅಲ್ಪಾವಧಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಮೊಟ್ಟ ಮೊದಲು ವಾಯು ಛಾಯಾಚಿತ್ರವನ್ನು 1858 ತೆಗೆದರು. ಏರೋ ಅಲರ್ಜನ್, ಅಲರ್ಜಿಕಾರಕ ವಾಯು ಅಂತ ಹೇಳಬಹುದು. ಗಾಳಿಯಲ್ಲಿ ತೇಲುವ ಸಂಪರ್ಕಕ್ಕೆ ಬಂದ ಜೀವಿಗಳಲ್ಲಿ ಅಲರ್ಜಿಯನ್ನುಂಟು ಮಾಡುವ ಪದಾರ್ಥ. ತುಂಬ ಸಾಮಾನ್ಯವಾದ ವಾಯು ಅಲರ್ಜಿಕಾರಕಗಳೆಂದರೆ ಪಾರ್ಥೇನಿಯಂ ಮುಂತಾದ ಸಸ್ಯಗಳ ಪರಾಗುಗಳು, ಗೂಬೆಗಳ ಸಣ್ಣ ಸಣ್ಣ ತುಪ್ಪಟಗಳು, ಪ್ರಾಣಿಗಳ ಕೂದಲು, ಮನೆಯ ಧೂಳು, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ಇತರೆ ಅನೇಕ ಬಗೆಯ ಸೂಕ್ಷ್ಮ ಕಣಗಳು ವಾಯು ಅಲರ್ಜಿಗಳಿಂದ ಉಂಟಾದ ಅಲರ್ಜಿಗಳನ್ನು ಆಟೋಪಿಕ್ ಅಲರ್ಜಿ ಅಥವಾ ವಾಯುವಿನಲ್ಲಿರುವ ರೋಗಜನಕಗಳಿಂದ ಉಂಟಾಗುವ ಅಲರ್ಜಿ ಎಂದು ಹೇಳಬಹುದು. ವಾಯು ಅಲರ್ಜಿಗಳಿಂದ ಉಂಟಾಗುವ ಕೆಲವು ಮುಖ್ಯ ಅಲರ್ಜಿಗಳೆಂದರೆ ಹೇ ಜ್ವರ, ಚರ್ಮದ ಊತ, ಅಸ್ತಮದಂಥ ಉಸಿರಾಟದ ಸಂಬಂಧಿ ತೊಂದರೆಗಳು ಉಂಟಾಗುತ್ತವೆ.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ, ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 76ನೇ ಪದ್ಯ. ಆ ಪದ್ಯ ಹೀಗಿದೆ: ಒಡಗು ಮಜಾಂಡ ಮಿನ್ನಿನಿ ಸುಜೆ ಒಡೆದಾಗಳೆ ಬೊಮ್ಮನುಮ್ಮನಂ ಗಿಡುಗು ಮೋದೇವುದೆಂದು ಮಿಡಿದೊಯ್ಯ ನೆಜೆ ಒಡೆದಾಗಳಂಬನಂಬ ಒಡನೊಡ ನೀಂಬುವಂಬೆನಿತು ಸಂದೇಯಮಪ್ಪಿನ ಮಸ್ತ್ರಜಾಲದಿಂ ತಡೆಯದೆ ಪಂಜರಂಬಡೆದ ನಂದು ಎತ್ತಳದೋಳ್ ಗುಣಾರ್ಣವಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಒಡೆಗುಂ ಅಜಾಂಡಂ ಇನ್ನು ಇನಿಸು ಜೇವಡದಾಗಳೇ ಬೊಮ್ಮನು ಮನಂ ಗಿಡುಗುಂ ಅದೇವುದೆಂದು ಮಿಡಿದು ಒಯ್ಯನೆ ಜೇವಡೆದ ಆಗಳ್ ಅಂಬು ಅಂಬಂ ಒಡನೆ ಇಂಬುವು ಎಂಬ ಅನಿತು ಸಂದೆಯಂ ಅಪ್ಪಿನ ಅಸ್ತ್ರಜಾಲದಿಂ ತಡೆಯದೆ ಪಂಜರಂ ಪಡೆದನಂದು ವಿಯತ್ತಳದೊಳ್ ಗುಣಾನವಂ. ಈ ಪದ್ಯವನ್ನು ಈಗ ಬಿಡಿಸಿ ಓದಿದ್ದೇನೆ. ಹಾಗೆಯೇ ಅದರ ಅರ್ಥವನ್ನು ಕೂಡ ನಾವು ಹೇಳ್ಬೋದು, ಅಥವಾ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಲೇ ನಾನು ಪದಗಳ ಅರ್ಥವನ್ನು ಹೇಳ್ತೇನೆ. ಒಡೆಗುಂ ಅಜಾಂಡ, ಅಜಾಂಡ ಅಂದರೆ ಬ್ರಹ್ಮಾಂಡ, ಅಜ ಅಂದರೆ ಬ್ರಹ್ಮ ಅಂದರೆ ಇಡೀ ಭೂಮಂಡಲ ಅಂತ ಅರ್ಥಕ್ಕೆ ಅರ್ಥ. ಒಡೆಗುಂ ಅಜಾಂಡಂ ಇನ್ನಿನಿಸು ಜೇ ಒಡೆದಾಗಳೇ ಸ್ವಲ್ಪನೇ ಜೇವಡೆ ಅಂದರೆ ಬಿಲ್ಲನ್ನು ಹೆದೆಯೇರಿಸಿ ಆ ಹೆದೆಯ ಮೂಲಕ ಅದರ ಬಿಲ್ಲಿನ ನಾರನ್ನು ಎಳೆದಾಗ ಬರುವಂತಹ ಶಬ್ದ ಅದನ್ನು ಜೇ ಒಡೆದು ಅಂತ ಹೇಳೋದು, ಅಥವಾ ಧನುಷ್ಠಂಕಾರ ಅಂತ ಅದಕ್ಕೆ ಹೇಳ್ತಾರೆ. ಒಡೆಗುಂ ಅಜಾಂಡಂ ಇನ್ನಿನಿಸು ಜೇ ಒಡೆದಾಗಳೇ ಸ್ವಲ್ಪ ಧನುಷ್ಠಂಕಾರ ಮಾಡಿದಾಗಲೇ ಇಡೀ ಬ್ರಹ್ಮಾಂಡವೇ ಒಡೆದು ಹೋಗುವುದು. ಒಡೆಗುಂ ಒಡೆದು ಹೋಗುವುದು ಅಜಾಂಡಂ ಬ್ರಹ್ಮಾಂಡ ಇನ್ನು ಇನಿಸು ಜೇ ಒಡೆದಾಗಲೇ ಸ್ವಲ್ಪವೇ ಇನಿಸು ಅಂದರೆ ಸ್ವಲ್ಪವೇ ಜೇ ಒಡೆದಾಗಲೇ ಧನುಷ್ಠಂಕಾರವನ್ನು ಮಾಡಿದಾಗಲೇ ಬೊಮ್ಮನು ಮನಂಗಿಡುಗುಂ ಅದೇವುದೆಂದು ಮಿಡಿದು ಒಯ್ಯನೆ ಜೇ ಒಡೆದಾಗ ಬೊಮ್ಮ ಬ್ರಹ್ಮ ಬ್ರಹ್ಮನು ಕೂಡ ಮನಂಗಿಡುಗುಂ ಬ್ರಹ್ಮನು ಕೂಡ ಮನಸ್ಸು ಮುರಿಯುತ್ತಾನೆ ಅಥವಾ ಅಧೀನನಾಗುತ್ತಾನೆ. ಬ್ರಹ್ಮನಿಗೂ ಕೂಡ ಸಾಕಪ್ಪ ಎಂದು ಅನಿಸ್ತದಂತೆ. ಬೊಮ್ಮನು ಮನಂಗಿಡುಗುಂ ಅದೇವುದೆಂದು ಮಿಡಿದು ಅಯ್ಯನೆ ಜೇವಡೆದಾಗಳೆ ಇದೇನಿದು ಅಂತ ಹೇಳಿ ಇನ್ನೊಂದು ರೀತಿಯಲ್ಲಿ ಧನುಷ್ಠಂಕಾರವನ್ನು ಮಾಡಿದಾಗ ಬ್ರಹ್ಮನೇ ಕೂಡ ಮನಸ್ಸಿನಲ್ಲಿ ಅಧೀರನಾಗುತ್ತಾನೆ. ಬ್ರಹ್ಮನು ಬೊಮ್ಮ ಬ್ರಹ್ಮ ಮನಂಗಿಡುಗುಂ ಮನಂಗಿಡು ಅಂದರೆ ಅಧೀರನಾಗುವುದು. ಮಿಡಿದೊಯ್ಯನೆ ಜೇ ಒಡೆದಾಗಲೇ ಅದನ್ನು ಧನುಷ್ಠಂಕಾರ ಒಂದು ಸಲ ನಾಣನ್ನು ಮಿಡಿದು ಧನುಷ್ಠಂಕಾರವನ್ನು ಮಾಡಿದಾಗಲೇ ಅಂಬ ನಂಬು ಒಡನೊಡನೆ ಇಂಬು ಎಂಬ ನಿತ್ತು ಸಂದೇಹಮಪ್ಪಿನ ಅಸ್ತ್ರಜಾಲದಿಂ ತಡೆಯದೆ ಪಂಜರಂ. ಅಂಬು ಅಂದರೆ ಬಾಣ. ಅಂಬಂ ಅಂಬು ಒಡನೊಡನೆ ಇಂಬು ಬಾಣವನ್ನು ಬಾಣ ಒಡನೆ ತಕ್ಷಣವೇ ಇಂಬುವು. ಇಂಬು ಎನ್ನುವುದು ಒಂದು ಕ್ರಿಯಾಪದ, ಅದಕ್ಕೆ ಹೆರುವುದು ಎನ್ನುವುದು ಅರ್ಥ, ಅಥವಾ ಹೊರಗೆ ಬರುವುದು ಅಥವಾ ಹೆರುವುದು ಎನ್ನುವುದು ಒಂದು ಅರ್ಥ. ಅಂದರೆ ಇದೊಂದು ವಿಶೇಷವಾದಂಥ ಒಂದು ಕ್ರಿಯಾಪದ ಇಂಬು ಅಂತ. ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕ್ರಿಯೆಗಳಿಗೆ ಬೇರೆ ಬೇರೆಯಾಗಿ ಪ್ರತ್ಯೇಕವಾದಂತಹ ಕ್ರಿಯಾಪದಗಳು ಬಳಕೆ ಆಗ್ತಿದ್ದವು ಎನ್ನುವುದಕ್ಕೆ ಇಲ್ಲೊಂದು ಸ್ಪಷ್ಟ ಉದಾಹರಣೆ ಇದೆ. ಈ ಇಂಬು ಎನ್ನುವಂಥ ಒಂದು ಕ್ರಿಯಾಪದ ಈಗ ಕನ್ನಡದಲ್ಲಿ ಇಲ್ಲ. ಆದರೆ ಈ ಎನ್ನುವಂಥ ಒಂದು ಕ್ರಿಯಾಪದ ಕನ್ನಡದಲ್ಲಿ ಕೆಲವು ಸಲ ಕಾಣಿಸುವುದು. ಈ ಎಲ್ಲಿ ಬಂದತ್ತು ಕಲ್ಪಾಂಗ್ರಿ ಅಲ್ಲಿ ಎನ್ನುವಲ್ಲಿ ಈ ಅಂದರೆ ಕೊಡು ಎನ್ನುವಂಥ ಅರ್ಥ ಇದೆ, ಆ ರೀತಿಯ ಬಳಕೆ ಆಗಿದೆ. ಆದರೆ ಇಲ್ಲಿ ಈಂಬು ಎನ್ನುವುದು ಅದೇ ರೂಪದಿಂದ ಬಂದಿರುವಂಥ ಒಂದು ಕ್ರಿಯಾಪದ ಅಂತ ಅನಿಸ್ತದೆ. ಇದು ಹೆರು ಎನ್ನುವುದು ಅಂತ ಅರ್ಥ. ಮನುಷ್ಯರಾದರೆ ನಡೆಯುವ ಜನನ ಕ್ರಿಯೆಗೆ ಹೆರುವುದು ಎನ್ನುವಂಥ ಕ್ರಿಯಾಪದ ಇದೆ. ಆದರೆ ಪ್ರಾಣಿಗಳು ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ಹೆರು ಎನ್ನುವಂಥ ಕ್ರಿಯೆಯನ್ನು ನಾವು ಹೇಳಬೇಕಾದ್ರೆ ಆ ಪದವನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಇನ್ನೊಂದು ಪದವನ್ನು ಹೇಳಬೇಕು ಎನ್ನುವ ರೀತಿಯಲ್ಲಿ ಇಲ್ಲಿ ಈ ಪದ ಬಳಕೆ ಆಗಿದೆ. ಅಥವಾ ಈ ಅರ್ಥದಲ್ಲಿ ಆ ಕ್ರಿಯಾಪದ ಈಂಬು ಎನ್ನುವಂಥ ಕ್ರಿಯಾಪದ ಬಳಕೆ ಆಗ್ತದೆ. ಯಾವುದಾದ್ರೂ ಬಾಳೆ ಗೊನೆ ಹಾಕಿದರೆ, ಈ ಉದಾಹರಣೆಗೆ ತುಳುವಿನಲ್ಲಿ ಬಾಳೆ ಗೊನೆ ಹಾಕೋದಕ್ಕೆ ಕೈಲು ಪಾಡ್ನ ಎನ್ನುವಂಥ ಅರ್ಥದಲ್ಲಿ ಇದೆ. ಅದು ಗೊನೆ ಹಾಕುವುದು ಅಂದರೆ ಅದನ್ನು ಹೆರುವುದು ಎನ್ನುವಂಥ ಅರ್ಥ ಅಲ್ಲ, ಕೈಲು ಪಾಡು ಅಂದರೆ ಹೆರುವುದು ಎನ್ನುವಂಥ ಅರ್ಥ ಅಲ್ಲಿ ಕಾಣಿಸ್ತದೆ. ಆ ರೀತಿಯ ಒಂದು ಕ್ರಿಯಾಪದ ಇದು. ಬಾಣಗಳು ಬಾಣವನ್ನು ಹೆರುತ್ತವೆಯೋ ಎನ್ನುವ ಹಾಗೆ ಅಂಬ ಅಂಬುಂ ಒಡನೊಡ ಇಂಬುವವು ಎಂಬರಿದು ಸಂದೇಹ ಮುಪ್ಪಿನಂ. ಬಾಣಗಳು ಬಾಣವನ್ನು ಹೆರುತ್ತವೆಯೋ ಎನ್ನುವ ಹಾಗೆ, ಅಂದರೆ ಬಾಣದ ಮೂಲದಿಂದ ಬಾಣವು ಬರುತ್ತಿದೆಯೋ ಎನ್ನುವ ಹಾಗೆ, ಎಂಬರಿತು ಸಂದೇಹಂ ಎನ್ನುವಷ್ಟು ಸಂದೇಹವು ಬರುವ ಹಾಗೆ, ಸಂದೇಹಂ ಅಪ್ಪಿನಂ ಸಂದೇಹ ಕಾಣುವ ಹಾಗೆ, ಅಸ್ತ್ರಜಾಲದಿಂ ಬಾಣಗಳ ಬಲೆಯಿಂದ, ತಡೆಯದೆ ಪಂಜರಂ ಬಡೆದನಂದು ತಕ್ಷಣವೇ ಪಂಜರವನ್ನು ಕಟ್ಟಿದ, ಪಂಜರಂ ಬಡೆದನಂದು ಪಂಜರವನ್ನು ಕಟ್ಟಿದನಂದು, ವಿಯತ್ತೊಳದೊಳು ಆಕಾಶದಲ್ಲಿ ಗುಣಾರ್ಣವಂ. ಅಂದರೆ ಇದನ್ನು ಅಕ್ಷಯ ಬಾಣ ಪ್ರಯೋಗ ಅಂತ ಹೇಳ್ಬೋದು. ಮತ್ತು ಆ ಕಾಲದಲ್ಲಿ ಅರ್ಜುನನಿಗೆ ಮಾತ್ರ ಗೊತ್ತಿದ್ದಂಥ ಒಂದು ಬಿಲ್ವಿದ್ಯೆ ಅದು. ಅಂದರೆ ಬಾಣದ ಹಿಂಬದಿಗೆ ಬಾಣವನ್ನು ಜೋಡಿಸಿ, ಅದರ ಹಿಂಬದಿಗೆ ಇನ್ನೊಂದು ಬಾಣವನ್ನು ಜೋಡಿಸಿ, ಆ ಮೂಲಕ ಶರಪಂಜರವನ್ನು ಕಟ್ಟುವ ಒಂದು ಕಲೆ ಇದೆ ಅಲ್ಲ, ಅದನ್ನು ಬಹುಶಃ ದ್ರೋಣಾಚಾರ್ಯರು ಅರ್ಜುನನಿಗೆ ಮಾತ್ರ ಕಲಿಸಿದರು ಅಂತ ಕಾಣಿಸ್ತದೆ. ಯಾಕಂದರೆ ಆ ಥರದ ಅಸ್ತ್ರ ಪ್ರಯೋಗವನ್ನು ಅರ್ಜುನ ಬೇರೆ ಸಂದರ್ಭದಲ್ಲಿ ಕೂಡ ಮಾಡಿದಿದೆ, ಅದರ ಪೂರ್ವ ಸೂಚನೆಯಾಗಿ ಇಲ್ಲಿ ಕಾಣ್ತದೆ. ಅದು ಒಂದು ಬಾಣ ಕೌಶಲ ಅದು. ಹಾಗೆ ಒಡೆಗುಂ ಅಜಾಣಂ ಇನ್ನಿನಿಸು ಜಯವಡೆದಾಗಲೇ, ಸ್ವಲ್ಪ ಧನುಷ್ಠಂಕಾರ ಮಾಡುವಾಗಲೇ ಬ್ರಹ್ಮಾಂಡ ಒಡೆದೇ ಹೋಗ್ತದೆ. ಬೊಮ್ಮನು ಮನಂ ಗಿಡುಗುಂ ಅದೇವುದೆಂದು ಮಿಡಿದೊಯ್ಯನೆ ಜಯವಡೆದಾಗಲೇ, ಇದೇನಿದು ಮಹಾ ಅಂತ ಹೇಳಿ ಸುಮ್ಮನೆ ನಾಣನ್ನು ಮೀಟಿದರೆ ಬ್ರಹ್ಮನಿಗೆ ಕೂಡ ಅಧಿರತೆ ಬಂದು ಹೋಗ್ತದಂತೆ ಎನ್ನುವ ಹಾಗೆ, ತನ್ನ ಬಿಲ್ಲಿನ ಹೆದೆಯಿಂದ ಸತತವಾಗಿ ಬಾಣದ ಹಿಂದೆ ಬಾಣವನ್ನು ಪ್ರಯೋಗ ಮಾಡಿ ಒಂದು ಬಾಣವನ್ನು ಇನ್ನೊಂದು ಬಾಣವು ಹೆರುತ್ತದೋ ಎನ್ನುವಂಥ ಸಂದೇಹಮಪ್ಪಿನಂ ಸಂದೇಹ ಬರುವ ಹಾಗೆ, ಅಸ್ತ್ರಜಾಲದಿಂ ಬಾಣಗಳ ಜಾಲದಿಂದ, ತಡೆಯದ ಪಂಜರಂ ಬಡೆದಂ ತಕ್ಷಣವೇ ಪಂಜರವನ್ನು ಕಟ್ಟಿದ, ಎಲ್ಲಿ ಆಕಾಶದಲ್ಲಿ ಯಾರು ಗುಣಾರ್ಣವ ಎನಿಸಿದಂಥ ಹರಿಕೇಸರಿ ಅಥವಾ ಅರ್ಜುನ ಒಂದು ವಿಶೇಷವಾದ ಬಾಣ ಪ್ರಯೋಗವನ್ನು ಕೌಶಲವನ್ನು ಮಾಡಿದ. ಅದರಿಂದ ಏನಂದರೆ ಆ ಪ್ರಯೋಗ ಹೇಗಿತ್ತು ಅಂದರೆ, ಒಂದು ಬಾಣದ ಹಿಂದೆ ಒಂದು ಬಾಣ ಅದನ್ನು ಅನುಸರಿಸಿ ಇನ್ನೊಂದು ಬಾಣ, ಹೀಗೆ ಬಾಣ ಪ್ರಯೋಗ ಮಾಡ್ತಾ ಇಡೀ ಆಕಾಶವೇ ಕಾಣದ ಹಾಗೆ ಆಯಿತು ಅಂತ ಒಂದು ವಿಶೇಷವಾದ ಕೌಶಲವನ್ನು, ಮತ್ತು ಅವನಿಗೆ ಮಾತ್ರ ಗೊತ್ತಿರುವಂಥ ಒಂದು ಕೌಶಲವನ್ನು ಅವತ್ತು ಅರ್ಜುನ ಪ್ರಯೋಗ ಮಾಡಿದ ಎನ್ನುವುದಾಗಿ ಪಂಪ ಆ ವಿಶೇಷವಾದಂಥ ಒಂದು ಕೌಶಲವನ್ನು ವರ್ಣಿಸ್ತಾನೆ.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ನೆಗೆಟಿವ್ ಪದಗಳು ಇರುವಂತಹ ವಾಕ್ಯಗಳ ರಚನೆನ ಮಾಡಿದ್ವಿ. ಇವತ್ತು ಕನ್ಸೆಂಟ್ ಕೊಡೋಣ, ಅಂದರೆ ಸಮ್ಮತಿ ಇರುವಂತಹ ಪದಗಳ ವಾಕ್ಯ ರಚನೆ ನಾವು ಮಾಡೋಣ. ನೀನು ಹೇಳ್ದ ಹಾಗೆ ನಿನ್ಗೆ ಹೇಗೆ ಇಷ್ಟನೋ ನನಗೂ ಹಾಗೆ ಇಷ್ಟ, ಈ ಥರದ ಮಾತುಗಳು ನಾವು ಹೇಳ್ತಿರ್ತೀವಲ್ಲ. ಕೆಲವ್ರು ಸರಿ ಅಂತ ನಮ್ಗೆ ಅನಿಸ್ಬಿಟ್ಟಿರುತ್ತೆ, ಅವ್ರು ಏನು ಹೇಳಿದ್ರು ಸರಿ, ಏನು ಮಾಡಿದ್ರು ಸರಿ. ನಿನ್ನ ಇಷ್ಟದ ಹಾಗೆ ಅನ್ನೋದಕ್ಕೆ ಆ್ಯಸ್ ಯು ಲೈಕ್ ಅಥವಾ ಆ್ಯಸ್ ಯು ಪ್ಲೀಸ್, ನಿನ್ನ ಇಷ್ಟದ ಹಾಗೆ ಅನ್ನೋದಕ್ಕೆ ಆ್ಯಸ್ ಯು ಲೈಕ್ ಅಥವಾ ಆ್ಯಸ್ ಯು ಪ್ಲೀಸ್. ನೀನು ಹೇಳೋದು ಸರಿ, ಯು ಆರ್ ರೈಟ್, ನೀನು ಹೇಳೋದು ಸರಿ, ಯು ಆರ್ ರೈಟ್. ನನಗೇನು ತೊಂದರೆ ಇಲ್ಲ ಅಥವಾ ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ, ಐ ಹ್ಯಾವ್ ನೋ ಒಬ್ಜೆಕ್ಷನ್. ಇನ್ನೊಂದು ಥರ ಹೇಗೆ ಹೇಳ್ಬೋದು ಟ್ರೈ ಮಾಡಿ ನೋಡೋಣ. ನನ್ನ ಆಕ್ಷೇಪಣೆ ಇಲ್ಲ, ಐ ಹ್ಯಾವ್ ನೋ ಒಬ್ಜೆಕ್ಷನ್. ಐ ಡೋಂಟ್ ಹ್ಯಾವ್ ಎನಿ ಒಬ್ಜೆಕ್ಷನ್ ಅಂತ ಹೇಳ್ಬೋದು, ಐ ಡೋಂಟ್ ಹ್ಯಾವ್ ಎನಿ ಒಬ್ಜೆಕ್ಷನ್. ಅದರಿಂದ ಏನು ಸಮಸ್ಯೆ ಇಲ್ಲ, ಇಟ್ ಡಸಂಟ್ ಮ್ಯಾಟರ್, ಅದರಿಂದ ಏನು ಸಮಸ್ಯೆ ಇಲ್ಲ, ಬಾಧಕ ಇಲ್ಲ. ಇಟ್ ಡಸಂಟ್ ಮ್ಯಾಟರ್, ಅದು ಹಾಗೆ ಇರುತ್ತೆ, ಇಟ್ ವಿಲ್ ಬಿ ಸೋ, ಅದು ಹಾಗೆ ಇರುತ್ತೆ, ಇಟ್ ವಿಲ್ ಬಿ ಸೋ. ನಾನು ನಿನ್ನ ಮಾತನ್ನು ಸಂಪೂರ್ಣವಾಗಿ ಒಪ್ತೀನಿ, ಐ ಅಗ್ರಿ ವಿತ್ ಯು, ಐ ಅಗ್ರಿ ವಿತ್ ಯು, ನಿನ್ನ ಮಾತನ್ನು ಒಪ್ತೀನಿ ಅನ್ನೋದಕ್ಕೆ ಐ ಅಗ್ರಿ ವಿತ್ ಯು ಅನ್ನಬೇಕು. ನಾನು ನಿನ್ನ ಜೊತೆ ಇದ್ದೀನಿ, ಐ ಆಮ್ ವಿತ್ ಯು, ನಾನು ನಿನ್ನೊಂದಿಗಿದ್ದೀನಿ, ಐ ಆಮ್ ವಿತ್ ಯು. ಹೌದು ಅದು ನಿಜ, ಯಸ್ ಇಟ್ಸ್ ಟ್ರೂ. ಹೌದು ಅದು ನಿಜ, ಯಸ್ ಇಟ್ಸ್ ಟ್ರೂ. ನಾನು ನಿನ್ನ ಸಲಹೆ ಹಾಗೆ ಮಾಡ್ತೀನಿ, ಐ ವಿಲ್ ಫಾಲೋ ಯುವರ್ ಅಡ್ವೈಸ್, ನಾನು ನಿನ್ನ ಸಲಹೆಯ ಹಾಗೆ ಮಾಡ್ತೀನಿ, ನೀನು ಹೇಳಿದ ಹಾಗೆ ಮಾಡ್ತೀನಿ, ಐ ವಿಲ್ ಫಾಲೋ ಯುವರ್ ಅಡ್ವೈಸ್. ನಾನು ನಿನ್ನ ಆಮಂತ್ರಣನ ಒಪ್ತೀನಿ, ಅಂಗೀಕರಿಸ್ತೀನಿ. ಐ ಅಕ್ಸೆಪ್ಟ್ ಯುವರ್ ಇನ್ವಿಟೇಷನ್. ಇದಕ್ಕೆ ನನ್ನ ಸಮ್ಮತಿ ಇದೆ.

0: ಐ ಗಿವ್ ಮೈ ಕನ್ಸೆಂಟ್ ಟು ದೀಸ್. ಇದಕ್ಕೆ ನನ್ನ ಸಮ್ಮತಿ ಇದೆ. ಐ ಗಿವ್ ಮೈ ಕನ್ಸೆಂಟ್ ಟು ದೀಸ್. ನೀವು ನಿಮ್ಮ ತಂದೆ ಹೇಳಿದ ಹಾಗೆ ಮಾಡಿ. ಡು ಆಸ್ ಯುವರ್ ಫಾದರ್ ಸೇಸ್. ನೀವು ನಿಮ್ಮ ತಂದೆ ಹೇಳಿದ ಹಾಗೆ ಮಾಡಿ. ಡು ಆಸ್ ಯುವರ್ ಫಾದರ್ ಸೇಸ್. ನಾನು ನನ್ನ ವಿಚಾರನ ನಿನ್ನ ಮನಸ್ಸಿನ ಮೇಲೆ ಹೊರಿಸೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ. ಯಾವುದೋ ಒಂದು ವಿಷಯನ ತುಂಬ ಒತ್ತಡ ಹಾಕ್ತಿದ್ದೀರಾ ಅಂತ ಎದುರಿನವ್ರಿಗೆ ಅನ್ನಿಸ್ಬೋದು. ಹಾಗೆ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಐ ಆಮ್ ನಾಟ್ ಟ್ರೈಯಿಂಗ್ ಟು ಇಂಪೋಸ್ ಮೈ ವಿಲ್ ಆನ್ ಯು. ಐ ಆಮ್ ನಾಟ್ ಟ್ರೈಯಿಂಗ್ ಟು ಇಂಪೋಸ್. ಐ ಎಮ್ ಪಿ ಒ ಎಸ್ ಇ. ಐ ಎಮ್ ಪಿ ಒ ಎಸ್ ಇ ಇಂಪೋಸ್ ಮೈ ವಿಲ್ ಆನ್ ಯು. ನನ್ನ ವಿಚಾರನ ನಿನ್ನ ಮನಸ್ಸಿನ ಮೇಲೆ ಹೇರೋದಕ್ಕೆ ಹೊರಿಸೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ. ಐ ಆಮ್ ನಾಟ್ ಟ್ರೈಯಿಂಗ್ ಟು ಇಂಪೋಸ್ ಮೈ ವಿಲ್ ಆನ್ ಯು. ನೀನು ನನ್ನ ಮಾತಿಗೆ ಒಪ್ಪಿದ ಕಾಣ್ತಿಲ್ಲ. ಯು ಡೋಂಟ್ ಸೀಮ್ ಟು ಅಗ್ರಿ ವಿತ್ ಮೀ. ಯು ಡೋಂಟ್ ಸೀಮ್ ಟು ಅಗ್ರಿ ವಿತ್ ಮೀ. ಸೀಮ್ ಎಸ್ ಡಬಲ್ ಇ ಎಮ್ ಎಸ್ ಇ ಎಮ್ ಸೀಮ್. ಯು ಡೋಂಟ್ ಸೀಮ್ ಟು ಅಗ್ರಿ ವಿತ್ ಮೀ. ನೀನು ನನ್ನ ಮಾತಿಗೆ ಒಪ್ಪಿದ ಹಾಗೆ ಕಾಣ್ತಾ ಇಲ್ಲ. ನೋಡಿ, ನಮ್ಮ ಪ್ರೀತಿ ಪಾತ್ರರು ಇದ್ದಿರ್ಬೋದು, ನಮಗೆ ನಮ್ಮ ಜೊತೆ ಇರೋರ ಮೇಲೆ ಗೌರವ ಇದ್ದಿರ್ಬೋದು, ಅವ್ರು ಯಾವಾಗಲೂ ಸರಿ ಇದ್ದಾರೆ ಅಂತ ಅನ್ನಿಸ್ಬೋದು. ಅಂಥವ್ರೊಟ್ಟಿನ ಕನ್ವರ್ಸೇಷನ್ ಇದು ನೋಡಿ, ಸಮ್ಮತಿ ಅಥವಾ ಕನ್ಸೆಂಟ್ ಕೊಡುವಂಥದ್ದು. ಈಗ ದುಃಖ, ಭಾಳ ಸ್ಯಾಡ್ನೆಸ್ ಬಂದ್ಬಿಟ್ಟಿದೆ, ಆ ಸಮಯದಲ್ಲಿ ಯಾವ ಥರ ವಾಕ್ಯಗಳ ರಚನೆ ಆಗತ್ತೆ ನೋಡೋಣವಾ. ನನ್ನನ್ನು ಕ್ಷಮಿಸು, ಎಕ್ಸ್ಕ್ಯೂಸ್ ಮೀ ಅಥವಾ ಫಾರ್ಗಿವ್ ಮೀ, ಪಾರ್ಡನ್ ಮೀ, ಪಿ ಎ ಆರ್ ಡಿ ಒ ಎನ್, ಪಾರ್ಡನ್ ಮೀ. ನನ್ನನ್ನು ಕ್ಷಮಿಸು, ನಾನು ಕ್ಷಮೆ ಕೋರ್ತಾ ಇದ್ದೀನಿ. ಈ ಥರ ಹೇಳೋದಕ್ಕೆ ಎಕ್ಸ್ಕ್ಯೂಸ್ ಮೀ, ಫಾರ್ಗಿವ್ ಮೀ, ಪಾರ್ಡನ್ ಮೀ, ಈ ಥರ ವಾಕ್ಯಗಳನ್ನು ನಾವು ಹೇಳ್ಬೋದು. ನನ್ನಿಂದಾಗಿ ನಿಮಗೆ ತೊಂದರೆ ಆಯ್ತಲ್ಲ, ಅದಕ್ಕೆ ನನಗೆ ಬಹಳ ದುಃಖ ಇದೆ. ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಏನೋ ನಡವಳಿಕೆನೋ ಮಾತು ಬಂದ್ಬಿಟ್ಟಿರುತ್ತೆ, ಅದು ಇನ್ನೊಬ್ಬರಿಗೆ ಸ್ವಲ್ಪ ಕೆಲವೊಮ್ಮೆ ಸಮಸ್ಯೆ ಮಾಡೋದಿದೆ ಅಲ್ವಾ. ಆಗ ಅದು ನಿಮ್ಮ ಅರಿವಿಗೆ ಬಂದಾಗ ಹೇಳೋ ಮಾತಿದು, ನನ್ನಿಂದಾಗಿ ನೀವು ಬಹಳ ತೊಂದರೆ ಪಡಬೇಕಾಯ್ತಲ್ವಾ ಅಂತ ನನಗೆ ಬಹಳ ದುಃಖ ಆಗಿದೆ. ಐ ಆಮ್ ಸಾರಿ ಯು ಹ್ಯಾಡ್ ಟು ಸಫರ್ ಬಿಕಾಸ್ ಆಫ್ ಮೀ. ಐ ಆಮ್ ಸಾರಿ ಯು ಹ್ಯಾಡ್ ಟು ಸಫರ್ ಬಿಕಾಸ್ ಆಫ್ ಮೀ. ಇದು ಕೇಳಿ ನನಗೆ ಬಹಳ ದುಃಖ ಆಯಿತು. ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಕೇಳಿ ನನಗೆ ದುಃಖ ಆಗಿದೆ ಅಂತ ಹೇಳೋದಕ್ಕೆ ಐ ಆಮ್ ವೆರಿ ಸಾರಿ ಟು ಹಿಯರ್ ದೀಸ್. ಐ ಆಮ್ ವೆರಿ ಸಾರಿ ಟು ಹಿಯರ್ ದೀಸ್. ಎಚ್ ಇ ಎ ಆರ್ ಹಿಯರ್. ಇದನ್ನು ಕೇಳಿ ನನಗೆ ಬಹಳ ದುಃಖ ಆಯಿತು ಅನ್ನೋದಕ್ಕೆ ಐ ಆಮ್ ವೆರಿ ಸಾರಿ ಟು ಹಿಯರ್ ದೀಸ್. ನಿಮ್ಮ ಮೇಲೆ ನನಗೆ ಪೂರ್ತಿ ಸಹಾನುಭೂತಿ ಇದೆ. ಮೈ ಸಿಂಪತೀಸ್ ಆರ್ ವಿತ್ ಯು. ಎಸ್ ವೈ ಎಂ ಪಿ ಎ ಟಿ ಎಚ್ ಐ ಇ ಎಸ್ ಸಿಂಪತೀಸ್. ಮೈ ಸಿಂಪತೀಸ್ ಆರ್ ವಿತ್ ಯು. ನಿಮಗೆ ನನ್ನ ಪೂರ್ತಿ ಸಹಾನುಭೂತಿ ಇದೆ. ಇವೆಲ್ಲ ದುಃಖದಲ್ಲಿರುವಾಗ ಬಳಸುವಂತಹ ವಾಕ್ಯಗಳು. ಇನ್ನು ಕೆಲವು ಪಾಯಿಂಟ್ಸ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ನಾನೀಗ ಹೇಳ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಪುಟ್ ಅನ್ನೋ ಪದದ ಜೊತೆ ಇನ್ನೊಂದು ಪ್ರಿಪೋಸಿಷನ್ ಸೇರಿದಾಗ ಅದರ ಪದಗಳ ಅರ್ಥ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಈಗ ಇನ್ನೊಂದು ಪದ ನೋಡೋಣ. ಗಿವ್, ಜಿ ಐ ವಿ ಇ. ಗಿವ್ ಅಂದ್ರೇನು? ಕೊಡೋದು ಅಂತ ಅರ್ಥ. ಈಗ ಪ್ರಿಪೋಸಿಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಗಿವ್ ಅಪ್. ಗಿವ್ ಅಪ್ ಅಂದ್ರೇನು? ಬಿಟ್ಟು ಬಿಡೋದು ಅಂತ ಅರ್ಥ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. He gave up all hopes of recovering from his illness. He gave up all hopes of recovering from his illness. ಅವನು ಕಾಯಿಲೆಯಿಂದ ನಾನು ರಿಕವರ್ ಆಗ್ತೀನಿ, ಗುಣಮುಖ ಆಗ್ತೀನಿ ಅನ್ನುವಂಥ ಆಸೆನ ಪೂರ್ತಿಯಾಗಿ ಬಿಟ್ಟಿದ್ದ. ಇಲ್ಲಿ ಗಿವ್ ಅಪ್ ಇದರರ್ಥ ಬಿಟ್ಟಿದ್ದ ಅಂತ. ಈಗ ಗಿವ್ ಇನ್ ಅಂದ್ರೇನು? ಸೋಲ್ ಒಪ್ಕೊಳ್ಳೋದು. ಗಿವ್ ಇನ್ ಅಂದರೆ ಸೋಲ್ ಒಪ್ಕೊಳ್ಳೋದು. ಇದಕ್ಕೊಂದು ಉದಾಹರಣೆ ಕೊಡ್ಲಾ. In spite of Akbar's large resources, Maharana Pratap refused to give in. In spite of Akbar's large resources, Maharana Pratap refused to give in. Akbarna hatra aparvada sadhana sampattugalidru Maharana Pratap solopkoladana nirakarisida. Give in andre solopkoladu. Give way. Give way andre edemadi kododu. ಗಿವ್ ಔಟ್ ಅಂದರೆ ಹೊರಗಿಡವು, ಪ್ರಕಟಿಸು ಅಂತ. ಗಿವ್ ಆಫ್ ಅಂದರೆ ಬಿಟ್ಟು ಬಿಡು. ಗಿವ್ ಇಯರ್ ಕೇಳು, ಕಿವಿಗೊಡು. ಗಿವ್ ಅ ಪೀಸ್ ಆಫ್ ಒನ್ಸ್ ಮೈಂಡ್, ಸ್ವಲ್ಪ ಗಮನ ಕೊಡು. ಗಿವ್ ಅ ಪೀಸ್ ಆಫ್ ಒನ್ಸ್ ಮೈಂಡ್, ಸ್ವಲ್ಪ ಗಮನ ಕೊಡು. ಗಿವ್ ಒನ್ ಸೆಲ್ಫ್ ಏರ್ಸ್, ತನ್ನ ಸ್ಥಿತಿನ ತಿಳಿಸು. ಗಿವ್ ಒನ್ ಸೆಲ್ಫ್ ಏರ್ಸ್, AIRS, ತನ್ನ ಸ್ಥಿತಿನ ತಿಳಿಸು. ಗಿವ್ ಚೇಸ್, ಹಿಂಬಾಲಿಸಿಕೊಂಡು ಹೋಗು. ಗಿವ್ ಅರೌಂಡ್, ಹಿಂದಕ್ಕೆ ಸರಿ. ನೋಡಿ, ಎಷ್ಟೊಂದು ಡಿಫ್ರೆಂಟ್ ಆದ ವಾಕ್ಯಗಳನ್ನು ನೀವು ನೋಡಿದ್ವಿ. ಅಂದರೆ ಒಂದು ಪದಕ್ಕೆ ಪ್ರಿಪೊಸಿಷನ್ ಸೇರಿದಾಗ ಹೇಗೆ ಅದು ಬದಲಾಗತ್ತೆ. ಗಿವ್ ಅಂದರೆ ಕೊಡು ಅಂತ ಅರ್ಥ ಆಯ್ತಲ್ವಾ. ಇನ್ನು ಗಿವ್ ಅಪ್ ಅಂದರೆ ಬಿಟ್ಟು ಬಿಡೋದು ಅಂತ. ಗಿವ್ ಅಪ್, ಅವ್ರು ಗಿವ್ ಅಪ್ ಮಾಡಿಬಿಟ್ರು, ಕ್ವಿಟ್ ಮಾಡಿದ್ರು, ಆ ಥರ ಹೇಳ್ಬೋದು. ಗಿವ್ ಇನ್ ಅಂದರೆ ಸೋಲು ಒಪ್ಕೊಳ್ಳೋದು. ಗಿವ್ ಇನ್ ಅಂದರೆ ಸೋಲನ್ನ ಒಪ್ಕೊಳ್ಳೋದು. ಗಿವ್ ವೇ, ಎಡೆ ಮಾಡಿಕೊಡು. ಗಿವ್ ವೇ ಅಂದರೆ ಎಡೆ ಮಾಡಿಕೊಡು. ಗಿವ್ ಔಟ್ ಅಂದರೆ ಹೊರಗಿಡಹು, ಪ್ರಕಟಿಸು. ಗಿವ್ ಔಟ್, ಪ್ರಕಟಣೆ ಮಾಡು. ಗಿವ್ ಆಫ್, OFF, ಗಿವ್ ಆಫ್, ಬಿಟ್ಬಿಡು. ಗಿವ್ ಇಯರ್, ಕಿವಿ ಕೊಡು, ಕೇಳು, ಕೇಳಿಸ್ಕೊ ನಾನು ಏನು ಹೇಳ್ತಿದ್ದೀನಿ ಅನ್ನೋದಕ್ಕೆ ಗಿವ್ ಇಯರ್. ಗಿವ್ ಅ ಪೀಸ್ ಆಫ್ ಒನ್ಸ್ ಮೈಂಡ್, ಗಿವ್ ಅ ಪೀಸ್ ಆಫ್ ಒನ್ಸ್ ಮೈಂಡ್ ಅಂದರೆ ಸ್ವಲ್ಪ ಈ ಕಡೆ ಗಮನ ಕೊಡು ಅನ್ನೋದಕ್ಕೆ ಗಿವ್ ಅ ಪೀಸ್ ಆಫ್ ಒನ್ಸ್ ಮೈಂಡ್ ಅಂತ ಹೇಳಬೇಕು. ಗಿವ್ ಒನ್ ಸೆಲ್ಫ್ ಏರ್ಸ್, ತನ್ನ ಸ್ಥಿತಿಯನ್ನು ತಿಳಿಸು. ಗಿವ್ ಒನ್ ಸೆಲ್ಫ್ ಏರ್ಸ್, ತನ್ನ ಸ್ಥಿತಿಯನ್ನು ತಿಳಿಸು. ಗಿವ್ ಚೇಸ್, ಹಿಂಬಾಲಿಸಿಕೊಂಡು ಹೋಗು. ಚೇಸ್ ಮಾಡೋದು ಅಂದರೆ ಹಿಂಬಾಲಿಸೋದಲ್ವಾ. ಗಿವ್ ಚೇಸ್, ಹಿಂಬಾಲಿಸಿಕೊಂಡು ಹೋಗು. ಗಿವ್ ಅರೌಂಡ್, ಹಿಂದಕ್ಕೆ ಸರಿ. ಗಿವ್ ಅರೌಂಡ್, ಹಿಂದಕ್ಕೆ ಸರಿ ಅಂತ ಹೇಳಬೇಕು. ಇವತ್ತು ನಾನೊಂದು ಹೋಮ್ವರ್ಕ್ ಕೊಡೋದಾ? ಈಗ ಪುಟ್ ಅನ್ನೋ ಪದದ ಜೊತೆ ಪ್ರಿಪೊಸಿಷನ್ ಸೇರಿ ಹೇಗೆ ಬೇರೆ ಬೇರೆ ರೀತಿಯ ಅರ್ಥ ಕೊಡ್ತು ಆ ಪದ ಅನ್ನೋದನ್ನು ತಿಳ್ಕೊಂಡ್ರಿ. ಅದೇ ರೀತಿ ಗಿವ್ ಜೊತೆ ಬೇರೆ ಬೇರೆ ರೀತಿಯ ಪ್ರಿಪೊಸಿಷನ್ ಸೇರಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಗಿವ್ ಅನ್ನೋ ಪದದ ಅರ್ಥ ಬದಲಾಯಿತು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ನೀವು ಇನ್ನೊಂದು ಎರಡು ಮೂರು ಪದಗಳನ್ನು ತಗೊಂಡು ಅದಕ್ಕೆ ಬೇರೆ ಬೇರೆ ಪ್ರಿಪೊಸಿಷನ್ ಸೇರಿದಾಗ ಹೇಗೆ ಅರ್ಥ ಬದಲಾಗತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಇಂಗ್ಲೀಷಲ್ಲಿ ಈ ಥರದ ಬೇಕಷ್ಟು ಪದಗಳಿದ್ದಾವೆ. ಅದರಲ್ಲಿ ನಾನೀಗ ಎರಡು ಆಲ್ರೆಡಿ ಉದಾಹರಣೆ ಕೊಟ್ಟಿದ್ದೀನಿ. ನೀವು ಇನ್ನೊಂದೆರಡು ಇವತ್ತು ಮಾಡಿದರೂ ಸಾಕಾಗತ್ತೆ. ಈ ಹೋಮ್ವರ್ಕ್ ನನಗೆ ಒಪ್ಪಿಸಬೇಕು ಅಂತೇನಿಲ್ಲ, ನಿಮಗೆ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಆದರೆ ಈ ಇಂಗ್ಲೀಷ್ ಭಾಷೆ ಕಲಿಕೆಯಲ್ಲಿ ಈ ಥರದ ಸಣ್ಣ ಪುಟ್ಟ ನೀವು ಹೋಮ್ವರ್ಕ್ ಮಾಡಿದಾಗಲೇ ಅದು ನಿಮಗಿನ್ನೂ ಸಹಾಯ ಮಾಡುತ್ತೆ, ನೆನಪಲ್ಲಿ ಉಳಿಯೋ ಹಾಗೆ ಮಾಡುತ್ತೆ. ಓಕೆ, ಇವತ್ತು ನಾನು ಈ ಸಂಚಿಕೆಯನ್ನು ಕೇಳಿಸ್ಕೊಂಡೆ, ಇವತ್ತು ಈ ಥರದ ಹೊಸ ವಿಷಯನ ಕಲಿತೆ, ಅದನ್ನು ಪ್ರಯತ್ನ ಪಟ್ಟೆ, ಹೋಮ್ವರ್ಕ್ ಮಾಡಿದೆ ಅಂದಾಗ ಸುಲಭದಲ್ಲಿ ನೆನಪಿರುತ್ತೆ, ಮರ್ತು ಹೋಗೋದಿಲ್ಲ. ಹೇಳೋದಕ್ಕೆ ಇನ್ನೂ ತುಂಬ ಇದೆ, ಕಲಿಯೋದಕ್ಕೂ ಬೇಕಷ್ಟಿದೆ. ಆದರೆ ಅದಕ್ಕಾಗಿ ನಾವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. Till then, take care. Thank you. Bye-bye.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು.

0: ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: Three, four, zoom.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
1: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 72591-76279.
0: That is 72591-76279.
2: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
3: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
4: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ. ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
2: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
4: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
6: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು RJ ಶ್ರೀಧರ್. ಇದು ಕಾಫಿ ವಿತ್ RJ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಬಹುದು. ಹಾಗೆ ನಮ್ಮ ಶಿವಮೊಗ್ಗದ ಗುಡ್ಡೆಕಲ್ಲಿನಲ್ಲಿ ಆಡಿಕೃತಿಗೆ ಜಾತ್ರೆ ಕೂಡ ನಡೀತಾ ಇದೆ. ಆ್ಯಂಡ್ ನೀವು ಕೂಡ ಜಾತ್ರೆಗೆ ಹೋಗಿ ಆ್ಯಂಡ್ ಜಾತ್ರೆಯ ಸಂಭ್ರಮವನ್ನು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ಹೋಗಿಲ್ಲ, ಬೇಗ ಬೇಗ ಹೋಗಿ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಳೆ ಕೂಡ ಇರುತ್ತೆ ಅಲ್ಲಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನಮ್ಮ ಸಂಪ್ರದಾಯಗಳನ್ನ ನೀವು ನೋಡಿರ್ತೀರ, ಎಲ್ಲ ಸಂಪ್ರದಾಯಗಳು ಕೂಡ ಒಂದೊಂದು ವಿಶಿಷ್ಟತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಪ್ರಕಾರ ಯಾವ ಒಂದು ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ಅನ್ಸುತ್ತೆ ನಿಮಗೆ? ಸೊ ಅದನ್ನು ಇವತ್ತು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಹಲವಾರು ಆಚರಣೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಒಂದೊಂದು ಕೂಡ ಒಂದೊಂದು ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಮಾಡುವಂತಹ ಈ ಒಂದು ಸಂಭ್ರಮಗಳು ಅಥವಾ ಸಂಪ್ರದಾಯಗಳು ಏನಿದೆ, ಸೊ ಇದರ ಬಗ್ಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ನಿಮಗೆ ಎಸ್ಪೆಷಲಿ ಯಾವ ಒಂದು ಸಂಪ್ರದಾಯ ಕಣ್ಮರೆ ಆಗಬಾರ್ದು ಅಂತ ಅನ್ಸುತ್ತೆ, ಅದರ ಬಗ್ಗೆ ಕರೆ ಮಾಡಿ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಸಾಂಗ್ನ ಎಂಜಾಯ್ ಮಾಡ್ತಾ ಯಾವ ಸಂಪ್ರದಾಯ ಕಣ್ಮರೆ ಆಗಬಾರ್ದು ಅಂತ ನಿಮಗೆ ಅನಿಸುತ್ತೆ, ಯೋಚನೆ ಮಾಡ್ತಾ ಇರಿ. ಆ್ಯಂಡ್ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು RJ ಶ್ರೀಧರ್, ಇದು ಕಾಫಿ ವಿತ್ RJ ಶೋ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ.

0: ಓಕೆ, ವೆಲ್ಕಮ್ ಬ್ಯಾಕ್. ನಮ್ಮ ಬಸವ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಟ್ರ್ಯಾಕ್ ನಂಗೆ ಕೇಳ್ಕೊಂಡು ಬರ್ತಾ ಇದ್ದೀರಾ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಸೊ ನಿಮಗೆ ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ಅನ್ಸುತ್ತೆ, ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ಸಂಪ್ರದಾಯಗಳು ಅಂತಂದಾಗ, ನಾವು ಮನೆಗೆ ಯಾರಾದರೂ ಅತಿಥಿ ಬಂದಾಗ ಅತಿಥಿಗೆ ಸತ್ಕಾರ ಮಾಡೋದು ಕೂಡ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಹಿರಿಯರಿಂದ ನಾವು ಕಲ್ತ್ಕೊಳ್ತಾ ಬಂದಂತಹ ಒಂದು ಸಂಪ್ರದಾಯ ಆಗಿರುತ್ತೆ. ಅದೇ ರೀತಿಯಲ್ಲೇ ನೀವು ಗಮನಿಸಿರೋ ಹಾಗೆ ಈಗಾಗಲೇ ಕಣ್ಮರೆ ಆಗಿರುವಂತಹ ಸಂಪ್ರದಾಯಗಳೇನೇನು, ಜೊತೆಗೆ ನೀವು ಯಾವತ್ತೂ ಕೂಡ ಇದು ಕಣ್ಮರೆ ಆಗಲೇಬಾರ್ದು ಅಂತ ಅಂದ್ಕೊಳ್ಳುವಂತಹ ಒಂದು ಸಂಪ್ರದಾಯ ಅಂತ ಅಂದರೆ ಯಾವುದು, ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ, ಯಾವ್ಯಾವ ಸಂಪ್ರದಾಯಗಳು ಕಣ್ಮರೆ ಆಗಬಾರ್ದು ಅಂತ ನನಗನ್ಸುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆ 9686927960969627. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ನಿಮಗೆ ಅನಿಸುವ ಹಾಗೆ ಸಂಪ್ರದಾಯಗಳು ಯಾವತ್ತಿಗೂ ಕಣ್ಮರೆ ಆಗಬಾರ್ದು ಅಂತಂದರೆ ಯಾವ ಸಂಪ್ರದಾಯ, ಅದ್ರ ಬಗ್ಗೆ ಕರೆ ಮಾಡಿ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ ಶಿವಶರಣ ಅವರು, ಹೇಗಿದ್ದೀರಾ? ಹಲೋ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ಕೇಳ್ತಾ ಇಲ್ಲ.
0: ಇವಾಗ ಕೇಳಿಸ್ತಾ ಇದೆಯಾ?
1: ಕೇಳ್ತಾ ಇಲ್ಲ ಸರ್, ನಿಮ್ಮ ವಾಯ್ಸ್ ಬಹಳ ದೂರ ದೂರ ಕೇಳಿಸ್ತಾ ಇದೆ ಸರ್, ತುಂಬಾ ದೂರ ಕೇಳ್ತಾ ಇಲ್ಲ ಸರ್.
0: ಓಕೆ, ಇವಾಗ ಕೇಳ್ತಾ?
1: ಸ್ವಲ್ಪ ಸೌಂಡ್ ರೈಸ್ ಮಾಡಿ ಸರ್.
0: ಓಕೆ, ಇವಾಗ ಕೇಳಿಸ್ತಾ ಇದೆಯಾ?
1: ನೋಡಿ ಸರ್, ಈಗ ಬಂತು ನೋಡಿ ಸರ್.
0: ಓಕೆ, ಸೊ ಚಿಕ್ಕಪ್ಪ ಅವ್ರ.
1: ಸರ್ ನಮಸ್ಕಾರ. ಸರ್
0: ನಮಸ್ತೆ. ಸೊ ಕಾಫಿ ಆಯ್ತಾ?
1: ಹ್ಞೂ ಸರ್ ಆಯ್ತು ಸರ್. ಏನೋ ಒಂದ್ ಸ್ವಲ್ಪ ಇದು ಆಗ್ತಾ ಇದೆ ಸರ್, ಗೊಂದಲ ಆಗ್ತಾ ಇದೆ ಯಾಕೆ ಕರೆಯಲ್ಲಿ.
0: ಓಕೆ,
1: ಸೌಂಡ್ ಬೇರೆ ಬೇರೆ ತರ ಬರ್ತಾ ಇದೆ.
0: ಹೌದಾ?
1: ಹ್ಞೂ ಸರ್.
0: ಓಕೆ, ಯಾವ ತರ ಕೇಳಿಸ್ತದೆ ನಿಮ್ಗೆ?
1: ಏನೋ ಸ್ವಲ್ಪ ಒಂಥರ ಇದಾಗ್ತಾ ಇದೆ ಸರ್, ಅದು ಸೊಯ್ ಸೊಯ್ ಸೊಯ್ ಅಂತ.
0: ಓಕೆ ಓಕೆ,
1: ಮತ್ತೆ ಮಾಡ್ತೀನಿ ತಡೀರಿ.
0: ಓಕೆ, ಮತ್ತೆ ಕರೆ ಮಾಡಿ, ಮತ್ತೆ ಕರೆ ಮಾಡಿ. ಥ್ಯಾಂಕ್ ಯು. ಓಕೆ, ಸೊ ಕಾರ್ಯಕ್ರಮ ಕೂಡ ಮುಂದುವರಿಯುತ್ತೆ. ಒಂದು ಸೂಪರ್ ಆಗಿರುವಂತಹ ಸಾಂಗ್ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇವತ್ತಿನ ಕಾಫಿ ವಿತರಣೆ ಶೋನಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗನ್ಸೋ ಹಾಗೆ ಯಾವತ್ತೂ ಕೂಡ ಕಣ್ಮರೆ ಆಗುವುದೇ ಇರುವಂತಹ ಒಂದು ಸಂಪ್ರದಾಯ ಅಂತಂದರೆ ಯಾವುದು, ಮತ್ತು ನಿಮಗೆ ಈಗಾಗಲೇ ಕಣ್ಮರೆ ಆಗಿರುವಂತಹ ಸಂಪ್ರದಾಯಗಳು ಯಾವ್ದಾದ್ರು ಗೊತ್ತಾಗಿದ್ರೆ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
1: ಇವತ್ತಿನ
0: ಟಾಪಿಕ್ ಏನಂತಂದ್ರೆ ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗ್ಬಾರ್ದು ಅಂತ ನಿಮಗೆ ಅನ್ಸುತ್ತೆ
1: ಸರ್? ಈಗೆಲ್ಲ ನಮ್ಮ ಇದಕ್ಕೆ ಕಾಲಕ್ಕೆ ಮುಗ್ದೋಗತ್ತೋ ಏನೋ ಸರ್. ಸಂಸ್ಕಾರ ಅಂದ್ರೆ ಬಂದವರಿಗೆ ಉಪಚಾರ ಮಾಡೋದು, ಒಂದ್ ಕಾಫಿ ಟೀ, ಒಂದ್ ಹಾಲು, ಒಂದ್ ನೀರು ಬಂದವ್ರಿಗೆ ತಕ್ಷಣ ಕೊಡೋದು, ಆಡೋದು, ಅದೆಲ್ಲ ನಮ್ ಕಾಲಕ್ಕೆ ಮುಗಿಯತ್ತೋ ಏನೋ ಅಂತ ಅನ್ಸ್ತಾ ಇದೆ ಸರ್.
0: ಹೌದು
1: ಸರ್, ಯಾಕಂದ್ರೆ ಊಟ ಉಪಚಾರ ಬೇಡ, ಒಂದ್ ನೀರು, ಒಂದ್ ಕಾಫಿ ಟೀ, ಕುತ್ಕೊಳ್ಳಿ ಬನ್ನಿ ಒಳಗಡೆ. ಕಾಫಿ ಟೀ ಅಂದ್ರೆ ಅದ ಹಂಗೆ ಇದೆ, ಈಗ ಗೊತ್ತಿಲ್ಲದವರಿಗೆ ಒಳಗಡೆ ಬಿಡಿಸ್ಕೊಳೋದು ಕಷ್ಟಾನೇ. ಈಗ ಗೊತ್ತಿದ್ದವರಿಗೆ, ಈಗ ಯಾರಾದ್ರೂ ನೆಂಟ್ರಿಸ್ಟ್ ಫ್ರೆಂಡ್ಸ್ ಯಾರಾದ್ರು ಬಂದ್ರು ಅವರಿಗೆ ಸ್ವಲ್ಪ ವಿಚಾರಿಸೋದು, ವಿಚಾರದು ಸ್ವಲ್ಪ ಸಂಪ್ರದಾಯ ಬರತ್ತೆ. ಆದ್ರೂ ಈಗ ನಮ್ಮ ಇದಕ್ಕೆಲ್ಲ ಕೆಲ್ಸದಲ್ಲಿ ಕೂತಿರ್ತಾರೆ, ಹಂಗಾಗಿ ಯಾಕ್ ಬರ್ತಾರೋ ಅನ್ನಿಸ್ಬಿಟ್ಟಿರತ್ತೆ ಅವ್ರಿಗೆ. ಯಾಕಂದ್ರೆ ಮೀಟಿಂಗು ಮೀಟಿಂಗು ಅಂತಂದೇಳಿ ಅವ್ರು ಮೀಟಿಂಗ್ ಅಲ್ಲಿ ಇರ್ತಾರೆ, ಹಂಗಾಗಿ ಅವ್ರಿಗೆ ಮಾತಾಡಕ್ಕೂ ಪುರ್ಸತ್ ಇರಲ್ಲ. ಬೇಡ ಬಂದ್ ಕುತ್ಕೊಳ್ಳಿ ಅಂತ ಒಂದ್ ಸನ್ನೆನಾದ್ರೂ ಮಾಡಿ ಕೂರಿಸ್ಬೋದು, ಅದು ಮಾಡೋದಿಲ್ಲ.
0: ಓಕೆ,
1: ನಮ್ ಕಾಲಕ್ಕೆ ಮುಗಿಯತ್ತೋ ಏನೋ ಅನ್ಸ್ಬಿಟ್ಟಿದೆ ಈಗ.
0: ಓಕೆ, ಫೈನಲಿ ನೀವು ಹೇಳ್ತಾ ಇರೋದು ಅತಿಥಿ ಸಂಸ್ಕಾರ ಮಾಡೋ?
1: ಹೌದು ಸರ್, ಹೌದು ಸರ್, ನಮ್ ಕಾಲಕ್ಕೆ ಮುಗಿಯತ್ತೋ ಏನೋ ಅಂತ. ಈಗಿಂದಾನೇ ಹಂಗ ಆಗ್ತಾ ಇದೆ, ಯಾಕೆ ಬಂದ್ರಪ್ಪ ಇವ್ರು ಅನ್ನಿಸ್ಬಿಡತ್ತ ಈಗ ಒಬ್ಬೊಬ್ರಿಗೆ. ನಾವು ಬೇರೆ ಮನೆಗೆ ಹೋಗೋದಿಕ್ಕೂ ಹಿಂಜರಿಬೇಕೀಗ.
0: ಸೊ ಹಾಗಾಗಿ ನಾವು ಈಗ ಬಂದಿರೋ ಅತಿಥಿಗಳನ್ನ ನಾವು ಸತ್ಕಾರ ಮಾಡ್ಬೇಕು ಅನ್ನೋದು ನೀವ್ ಹೇಳುವಂತ ಮಾತು.
1: ಹೌದು ಸರ್, ಹೌದು ಸರ್, ಯಾಕಂದ್ರೆ ಎಲ್ಲರೂ ಎಂಎನ್ಸಿ ಇದ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟು ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ. ಬಿಡಪ್ಪ ಆಫೀಸಿಗೆ ಹೋಗಿರ್ತಾರೆ, ಮನೇಲಿ ಬಿಟ್ಟು ನಾವ್ ನೆಮ್ಮದಿಯಾಗಿರೋಣ ಅಂತ ಹೇಳಿದ್ರು ಹಂಗಿಲ್ಲ. ಈಗ ಮನೇಲೆ ವರ್ಕ್ ಫ್ರಮ್ ಅಂತ ಹೇಳಿ ಮಾಡ್ಕೊಂಡ್ ಕೂತಿರ್ತಾರ, ಯಾರ ಮಕ್ಕಳು ಆಟಾಡಂಗೂ ಇಲ್ಲ, ಯಾರು ಬಂದ್ರು ಮಾತಾಡಂಗಿಲ್ಲ, ಉಪಚಾರದಂತೂ ಯಾರಿಗೂ ಇಲ್ಲೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಇನ್ನು ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ ಸರ್ ಇನ್ನು.
0: ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಉಮಾ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ. ಸೊ ಅತಿಥಿ ಸತ್ಕಾರ ಅನ್ನೋದು ಕಣ್ಮರೆ ಆಗ್ತಾ ಇದೆ, ಮುಂದೆ ಕಣ್ಮರೆ ಆಗ್ಬೋದು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ, ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗ್ಬಾರ್ದು ಅಂತ ನಿಮಗೆ ಅನ್ಸುತ್ತೆ, ಆ ಒಂದು ವಿಷಯನ ನಮ್ಮ ಜೊತೆ ಇವತ್ತು ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ.
0: ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ, ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಜೆ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗನ್ಸೋ ಹಾಗೆ ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ಅನ್ಸುತ್ತೆ, ಅದನ್ನು ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡ್ತಾ ಹೇಳಿ. ಆ್ಯಂಡ್ ಈಗಾಗಲೇ ಯಾವ್ದಾದ್ರು ಒಂದು ಸಂಪ್ರದಾಯ ಕಣ್ಮರೆ ಆಗಿದ್ರೆ ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆ 9686096 8609 6 279. ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
6: ಹಾಯ್ ಶ್ರೀಧರ್ ಅವರೇ.
0: ಹಾಯ್ ರಶ್ಮಿ ಅವರು, ಹೇಗಿದ್ದೀರಾ ರಶ್ಮಿ ಅವರೇ?
6: ನಾನು ಚೆನ್ನಾಗಿದ್ದೀನಿ, ಹೇಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಬೆಂಗಳೂರು?
6: ಸೂಪರ್ ಆಗಿದೆ. ನಿಮ್ಮ ಹತ್ರ ಮಾತಾಡಿದ್ರೆ ಸಂಜೆ ಮತ್ತೆ ಮಳೆ ಬಂತು.
0: ಹೌದಾ? ಹಂಗಾರೆ ನಮ್ಮ ಜೊತೆ ಮಾತಾಡ್ತಾ ಇರ್ಬೇಕಂತ ಆಯ್ತಾಗಾರೆ.
6: ಮಳೆ ಬಂದಿತ್ತು.
0: ಓಕೆ, ಸೊ ರಶ್ಮಿ ಅವರೇ, ಇವತ್ತಿನ ಟಾಪಿಕ್ ಏನಂತಂದ್ರೆ ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ನಿಮಗೆ ಅನ್ಸುತ್ತೆ ಅಂತ ಹೇಳಿ ಕೇಳ್ತಾ ಇದ್ವಿ. ಹೇಳಿ, ನಿಮಗೆ ಯಾವ ಸಂಪ್ರದಾಯ ಕಣ್ಮರೆ ಆಗಬಾರ್ದು ಅಂತ ಅನ್ಸುತ್ತೆ?
6: ಆಕ್ಚುಲಿ ಕಣ್ಮರೆ ಆಗಬಾರ್ದು, ಆಗಿರೋದು ಹೇಳ್ಬೇಕಾ?
0: ಆಗಿರೋದು ಹೇಳ್ಬೇಕು, ಆಗಬಾರ್ದು ಅಂತ ಅನ್ಕೊಂಡಿರೋದು ಹೇಳ್ಬೇಕು.
6: ನಮ್ಮ ಹಿಂದೂ ಧರ್ಮದಲ್ಲಿ ನಾವ್ ಏನ್ ಪಾಲನೆ ಮಾಡ್ತೇವೆ ಸಂಸ್ಕಾರಗಳು, ಅದು ಕಣ್ಮರೆ ನಿಜವಾಗ್ಲೂ ಆಗ್ಬಾರ್ದು. ಅದು ನಮ್ ಆಕ್ಚುಲಿ ನಾವು ನಿಂತಿರೋದೇ ಸನಾತನ ಧರ್ಮದ ಸಂಸ್ಕಾರಗಳ ಮೇಲೆ. ಹಾಗಾಗಿ ಪ್ರತಿಯೊಬ್ರು ಕೂಡ ನಾವು ಚಿಕ್ಕ ವಯಸ್ಸಿನ ನಮ್ಮ ಅಮ್ಮ ಏನ್ ಹೇಳ್ಕೊಟ್ಟು ಅದನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಈಗಲೂ ಕೂಡ ಸಂಸ್ಕಾರ ಅನ್ನೋದು ಮನೆಯಿಂದಾನೇ ಸ್ಟಾರ್ಟ್ ಆಗೋದಲ್ವಾ? ಮನೆಗೆ ಯಾರು ಬಂದ್ರೆ ಅವರನ್ನ ಗೌರವಿಸ್ಬೇಕು, ಅತಿಥಿಗಳನ್ನ ನಾವು ಸತ್ಕರಿಸ್ಬೇಕು, ಪೂಜೆ ಪುನಸ್ಕಾರಗಳು ಮಾಡ್ಬೇಕು, ಹಬ್ಬದ ಆಚರಣೆಗಳು ಮಾಡ್ಬೇಕು, ಹಿರಿಯರಿಗೆ ಗೌರವ ಕೊಡ್ಬೇಕು, ಅದೆಲ್ಲ ನಮ್ಮಲ್ಲಿ ಹೇಳ್ಕೊಟ್ಟಿದ್ವಿ ಅಮ್ಮ. ಸೊ ನಾನ್ ನನ್ನ ಮಕ್ಳಿಗೆ ಅದನ್ನ ಹೇಳ್ಕೊಟ್ಟಿದ್ವಿ, ಬಂದವರಿಗೆ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ. ಸೊ ಅವ್ರು ಕಲ್ತಿದಾರೆ. ಓಕೆ, ಪೂಜೆಗಳು ಮಾಡ್ಬೇಕು, ಮತ್ತೆ ಶ್ಲೋಕಗಳು ಹೇಳೋದು ಅದೆಲ್ಲ. ಆದ್ರೆ ಇತ್ತೀಚೆಗೆ ಏನಾಗ್ತಿದ್ರೆ, ನಿಜವಾಗ್ಲೂ ಒಬ್ರು ಮೇಡಮ್ ಹೇಳಿದ್ರು, ಉಮಾ ಮೇಡಮ್ ಹೇಳಿದ್ರು, ಎಷ್ಟೊಂದು ನಮ್ಗೆ ಮುಕ್ತಾಯ ಆಗುತ್ತೆ ಏನೋ ಇದೆಲ್ಲ ಅಂತ ಹೇಳಿ. ನಿಜವಾಗ್ಲೂ ಹಾಗೆ ಅನ್ಸುತ್ತೆ ಕೆಲವೊಂದೆಲ್ಲ ನೋಡಿದ್ರೆ, ಹಣೆ ಕುಂಬಾಡದೆ ಕಷ್ಟ ಆಗ್ಬಿಡಿದೆ ಈಗೆಲ್ಲ. ಕೈಗಳಿಗೆ ಬಲೆ ಹಾಕಲ್ಲ, ಕಾಲಿಗೆ ಗೆಜ್ಜೆ ಹಾಕಲ್ಲ. ನಾವು ಅದಕ್ಕೋಸ್ಕರ ಹಠ ಮಾಡ್ತಿದ್ವಿ, ಗೆಜ್ಜೆ ಕೊಡ್ಸಿ ಅಂತ, ಮನೇಲಿ ಗೆಜ್ಜೆ ಬೇಕು ಅಂತೇಳಿ. ಅದೆಲ್ಲ ಒಂದು ನಮ್ಮ ಹಿಂದೂ ಧರ್ಮದ ಅದೆಲ್ಲ ಪದ್ಧತಿಗಳು. ಅದಕ್ಕೆ ಕಾಲಿಗೆ ಗೆಜ್ಜೆ ಏನಂತ ಹಾಕ್ತಾರೆ ಅಂತಾನೆ ಅದಕ್ಕೆ ಹೇಳ್ತಾರೆ, ಫುಲ್ ಅದು ಡೀಟೇಲ್ ಹೇಳ್ತಾರೆ. ಹಾಗೆ ಅದು ಆ ಸಂಸ್ಕಾರಗಳಿದ್ರೇನೆ ನಮ್ಮ ಜೀವನ ತುಂಬಾ ಪರಿಪೂರ್ಣವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಾನು ಇತ್ತೀಚೆಗೆ ನೋಡಿದ್ರೆ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಯಾರೋ ನೆಂಟರು ಬಂದ್ರೆ ನಾವು ಅವ್ರ ಕೈನೇ ನೋಡ್ತಿದ್ವಿ. ಏನೋ ಚಿಕ್ಕ ಮಕ್ಳಿಗೆ ಏನು ಅಂದ್ರೆ, ಏನೋ ತರ್ತಾರೆ ತಿಂಡಿ ನಮ್ಗೋಸ್ಕರ ಅಂತ ಹೇಳಿ. ಬಟ್ ಈಗೆಲ್ಲ ಒಂದು ಇದನ್ನೇ ಕಳ್ಕೊಂಡ್ಬಿಟ್ಟಿದ್ರೆ ಅನ್ಸುತ್ತೆ ಜನ ನಮ್ಗೆ. ಎಲ್ಲಿ ಹೋದ್ರು ನಾವು ಬರಿಗೆ ಅಲ್ಲಿ ಹೋಗೋ ತರ ಪದ್ಧತಿ ರೂಢಿಸ್ಕೊಳ್ತಾ ಇದಾರೆ. ಆಕ್ಚುಲಿ ಅದೆಲ್ಲ ಹಾಗೆ ಆಗ್ಬಾರ್ದು. ಅದು ಸಂಸ್ಕಾರ, ಮುಕ್ಕಿರೋ ಮನೆಗೆ ದೇವರನ್ನ ದೇವರ ಗುಡಿಗೆ ಬರಿಗೆಲ್ಲ ಹೋಗ್ಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಆಮೇಲೆ ಮತ್ತೊಂದೇನು ಅಂದ್ರೆ, ಈಗ ಪಾದನ ಕೊಡೋ ಪದ್ಧತಿಗಳೆಲ್ಲ ಮೊದಲಿಂದನೂ ಇದೆ, ಅದೆಲ್ಲ ನಡ್ಕೊಂಡು ಹಾಗೆ ಹೋಗ್ತಾ ಇದೆ. ಅದೆಲ್ಲ ಹಾಗೆ ಹೋಗ್ಬೇಕು. ಅದು ಅದು ನೋಡಿ, ಅದೆಲ್ಲ ಕೊಡೋದ್ರಿಂದ ಅಣ್ಣ ತಂಗಿ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತೆ. ಪಂಚಮಿ ಹಬ್ಬ ಬಂದ್ರೆ ಅದೆಲ್ಲ ನೆನಪುಗಳಾಗತ್ತೆ, ತವರಿಂದ ಏನೋ ಬರುತ್ತೆ ಅಂತ ಹೇಳಿ. ಸಂಸ್ಕಾರಗಳು ಹಾಗೆ ಇದ್ರೇನೆ ಅದು ಆ ಬಾಂಧವ್ಯಕ್ಕೆ ಒಂದು ಅರ್ಥ ಇರುತ್ತೆ.
0: ಇಂಟರ್
6: ಕನೆಕ್ಟೆಡ್ ಇದೆಲ್ಲ.
0: ಹೌದು ನೋಡಿ,
6: ಜೋಕಾಲಿ ನೋಡ್ರ ನೋಡಿ, ನಮ್ಗೆ ಅನ್ಸುತ್ತೆ ಪಂಚಮಿ ಹಬ್ಬ ಬಂದ್ರೆ ಮಣ್ಣ ಎಲ್ಲ ಜೋಕಾಲಿ ಕಟ್ಕೊಡ್ತಿವ್ರು ನಾವು, ಅದನ್ನ ಎಷ್ಟು ಆಡ್ತಾ ಇದ್ವಿ ಅಂದ್ರೆ ಎಂಜಾಯ್ ಮಾಡ್ತಾ ಇದ್ವಿ. ಹಾಗಾಗಿ ಸಂಸ್ಕಾರ ಆಚರಣೆಗಳು ನಮ್ಮಲ್ಲಿ ಇದ್ರೆ ಮಾತ್ರನೇ ನಾವು ನಮ್ಮ ಜೀವನ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ನಾ ಹೇಳ್ತೀವಲ್ಲ, ನಾ ಚಿಕ್ಕವ್ರು ಇದಕ್ಕೆ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹಾಗೆ ಬೆಳ್ಕೊಂಡು ಹೋಗ್ಬೇಕು. ಅದ್ ಯಾವ್ದು ಕೂಡ ನಶಿಸ್ ನಮ್ಮ ಪೀಳಿಗೆಗೆ ನಶಿಸಿ ಹೋಗ್ಬಾರ್ದು. ನೆಕ್ಸ್ಟ್ ಅದು ಹೋಗ್ಬೇಕು ಅಂದ್ರೆ ಮನೇಲಿ ಅಮ್ಮ ಹೇಳ್ಕೊಡ್ತಾ ಇರ್ಬೇಕು ಮಕ್ಳಿಗೆ ಅಷ್ಟೇ.
0: ಓಕೆ, ಸೊ ಹಾಗಾದ್ರೆ ಒಂದ್ ಯಾವ್ದಾದ್ರು ಒಂದು ಸಂಪ್ರದಾಯವನ್ನ ಹೇಳ್ಬೇಕು ಅಂತ ಅಂದ್ರೆ ನಿಮಗೆ ಅನ್ಸೋ ಹಾಗೆ ಯಾವ್ದು ಅಂತ ಹೇಳ್ಬೋದು, ಕಣ್ಮರೆ ಆಗ್ಬಾರ್ದು ಅಂತ ಹೇಳೋದಾದ್ರೆ ಮುಂದೆನೂ ಕೂಡ ಕಣ್ಮರೆ ಆಗ್ಬಾರ್ದು ಅಂದ್ರೆ?
6: ಹಾ, ನಿಜವೂ ಕಣ್ಮರೆ ಆಗ್ಬಾರ್ದು ಅಂದ್ರೆ ನಿಜ, ಹಬ್ಬದ ಆಚರಣೆಗಳು ಯಾವತ್ತು ಕಮ್ಮಿ ಆಗ್ಬಾರ್ದು, ನಶಿಸ್ ಹೋಗ್ಬಾರ್ದು, ಕಣ್ಮರೆ ಆಗ್ಬಾರ್ದು. ಅವ್ರು ನಮ್ಮಲ್ಲಿ ಈ ತರ ಮಾಡ್ತಿದ್ವಿ, ಆತರ ಈ ವರಲಕ್ಷ್ಮಿ ಹಬ್ಬ ಎಲ್ಲ ನೋಡಿ, ಬೇರೆಯವ್ರ ಮೇಲೆ ನೋಡಿ ನಮಗೆ ಖುಷಿ ಅನ್ಸುತ್ತೆ ನಾವು ಮಾಡ್ಬೇಕು ಅಂತ ಹೇಳಿ. ವರ್ಷದಿಂದ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು, ಆ ಒಂದು ಕ್ರೇಜ್ ಬರ್ಬೇಕು ಅದಕ್ಕೂ ಕೂಡ. ಅದನ್ನ ತಂದಿಡಬೇಕು ಇದನ್ನ ತಂದಿಡಬೇಕು ಅಂತ ಆ ತರ ನಮ್ಮಲ್ಲಿ ಹುಟ್ಟಬೇಕು ಆಸಕ್ತಿ ಹುಟ್ಟಬೇಕಷ್ಟೇ. ಪೂಜೆಗಳು ಮಾಡೋದು ಕಣ್ಮರೆ ಆಗ್ಬಾರ್ದು. ಹಬ್ಬಗಳ ಆಚರಣೆ ನಾವು ಇಲ್ಲಿ ನಮ್ಮ ನೈಬರ್ಸ್ ಎಲ್ಲ ಸೇರ್ಕೊಂಡು ಸಂಕ್ರಾಂತಿ ಹಬ್ಬ ಮಾಡ್ತೀವಿ. ರೋಡಲ್ಲ ಎಲ್ಲ ಮಡಕೆ ತಂದ್ಬಿಟ್ಟು ಎಲ್ಲ ಎಲ್ಲರೂ ಸೇರ್ತಾರೆ. ನಾವು ಒಂದು 10 ಒಂದ್ 5-6 ಮನೆಯವ್ರು ಸೇರ್ಕೊಂಡು ಮಾಡ್ತೀವಿ. ಇಡೀ ಹೋಗೋರು ಬರ್ಲು ನಿಂತ್ಕೊಂಡು ನೋಡ್ತಾರೆ. ಹೊರಗಡೆ ನಾವು ಮಡಕೆಯಲ್ಲಿ ಮಡಕೆ ತಂದ್ಬಿಟ್ಟು ಎಲ್ಲರ ಮನೆಯಿಂದ ಒಬ್ರ ಮನೆಯ ತುಪ್ಪ ಬೇಳೆ ಅದ್ರೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾವು ಒಬ್ರೇ ಹಾಕ್ಬೋದು, ಬಟ್ ಎಲ್ಲಾದ್ರು ಶೇರ್ ಇರ್ಲಿ ಅಂತ ಹೇಳಿ. ಆತರ ಮಾಡೋದ್ರಿಂದ ಎಷ್ಟೋ ಖುಷಿ ಐತೆ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ, ಆಟಗಳು ಆಗತ್ತೀವಿ ಎಲ್ಲರಿಗೂ. ಅದು ತುಂಬಾ ಖುಷಿ ಕೊಡುತ್ತೆ ನನಗೆ, ಖುಷಿ ಆಗತ್ತೆ ವರ್ಷ ವರ್ಷ.
0: ಹಾಗಾಗಿ ಹಬ್ಬಗಳ ಆಚರಣೆ ಯಾವ್ದು ಕೂಡ ಕಣ್ಮರೆ ಆಗ್ಬಾರ್ದು ಅಂತ ಹೇಳ್ತೀರಾ ನೀವು?
6: ಸಂಸ್ಕಾರಗಳು ಹಾಗೆ ನಡ್ಕೊಂಡು ಹೋಗ್ಬೇಕು ನಮ್ಮಿಂದ ನಮ್ಮ ಮಕ್ಕಳಿಗೆ ಅವರಿಂದ ಅವರಿಗೆ.
0: ರಶ್ಮಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಬೆಂಗಳೂರಿನಿಂದ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಕೂಡ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಹಬ್ಬಗಳು ಹಬ್ಬಗಳ ಆಚರಣೆಗಳು ಕಣ್ಮರೆ ಆಗ್ಬಾರ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ನಿಮಗೆ ಪ್ರೆಸೆಂಟ್ ಅಲ್ಲಿ ಕಣ್ಮರೆ ಆಗಿರುವಂತಹ ಆಚರಣೆಗಳಾಥವಾ ಸಂಪ್ರದಾಯಗಳಾಗಿರ್ಬೋದು ಯಾವುದು ಕಣ್ಮರೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಮುಂದೆ ಕೂಡ ಯಾವತ್ತಿಗೂ ಕಣ್ಮರೆ ಆಗಲೇಬಾರದು ಅಂತ ಅನ್ಕೊಳ್ಳುವಂತಹ ಒಂದು ಸಂಪ್ರದಾಯ ಇದ್ರೆ ಅದು ಯಾವುದು ಅಂತ ಕೂಡ ಹೇಳ್ಬೋದು. ಕರೆ ಮಾಡಿ ನಮ್ಮ ಸಂಖ್ಯೆ 9686860926279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಕೃಷ್ಣಪ್ಪ ಅವರು. ಹೌದು ಸರ್, ಎಲ್ಲ ಸಂಪ್ರದಾಯದ ಬಗ್ಗೆ ನೆನಪು ಮಾಡ್ಕೊಂಡು ಹೇಳ್ತಾ ಇದಾರೆ.
7: ಸರ್ ಸಂಪ್ರದಾಯಗಳು ಸರ್ ಹಿಂದೆ ಮದುವೆ ಮನೆಗಳಲ್ಲೇ ಸೋಬಾನ ಪದ ಮದುವೆ ಪದಗಳು ನಮ್ಮೊಳಗೆ ಹೇಳ್ತಿದ್ರೆ ಸರ್, ಯಾರು ಹೇಳಲ್ಲ ಪದಗಳು ಈಗಿನ ಹೆಣ್ಮಕ್ಳುಗಳು. ಅದು ಹೋಗ್ಬಿಟ್ಟೈತೆ. ಆಮೇಲೆ ನಮ್ಮೂರ ಸಂಬಂಧ ಕೋಲಾಟ ಮಾಡ್, ಕೋಲಾಟ ತುಂಬಾ ಚೆನ್ನಾಗಿ ಮಾಡ್ರ ಮುಂಚೆ ಎಲ್ಲ ಕೋಲಾಟ ಎಲ್ಲ ಅದು ಹೋಗಿದೆ. ತುಂಬಾ ಸಂಪ್ರದಾಯಗಳು ಇದೆ ಸರ್ ಅವೆಲ್ಲ. ಅವೆಲ್ಲ ಎಲ್ಲೇ ಹೋಗ್ಬೇಕು, ಬೇಸ್ಬೇಕಾದ್ರೆ ಪದ ಹೇಳೋದು, ಕುಟುಂಬಕ್ಕಾರ ಪದ ಹೇಳೋದು, ಎಲ್ಲ ಒಂದು ಸಂಪ್ರದಾಯಗಳು ಇದ್ವು ಸರ್ ಮುಂಚೆಲ್ಲ. ಈ ಮೊಬೈಲ್ ಕಾಲದಾಗೆ ಕಂಪ್ಯೂಟರ್ ಕಾಲದಲ್ಲಿ ತಂತ್ರಜ್ಞಾನ ಬೆಳೆದ್ ಎಲ್ಲ ಅಳ್ದೋಗ್ಬಿಟ್ಟವ ಸರ್ ಎಲ್ಲ. ಆಮೇಲೆ ಮುಂಚೆ ರಾಗಿ ಹೊಲಕ್ಕೆಲ್ಲ ಬೆಳಮುಮ್ಮ ಅಂತ ಮಾಡ ಸರ್. ಬೆಳಮುಮ್ಮ ಅಂದ್ರೆ ಈ ರಾಗಿ ಬಣವಿ ಹೋಗಿ ಹೊಲ್ಕೋಗಿ ಪೂಜೆ ಮಾಡಿ ಊಟ ಮಾಡಿ ಬರೋ ಸರ್. ಈಗೆಲ್ಲ ಮಿಷಿನ್ ಬಂದ್ ಅದು ಯಾವ್ದು ಇಲ್ಲ ಸರ್, ರಾಗಿ ಬಣವಿ ಹೊಟ್ಟಲ್ಲ ಸರ್ ಯಾರು. ಈಗ ಈಗ ಮಿಷಿನ್ ರಾಗಿ ಹಾಕೊಂಡ್ ರೆಡಿ ಮಾಡ್ಕೊಂಡ್ ನಮ್ಮ ತಂದ್ ಮನೆಗೆ ಹಾಕ್ಬಿಡ್ತಾರೆ. ಈಗ ಮೊದ್ಲ ರೋಣಗಲ್ ಇದ್ದು ಹೊಡಿಲಿಕ್ಕೆ, ರೋಣಗಲ್ ಹೋಯ್ತು
0: ಮಾಡೋರು ಯಾವ್ದು ಇಲ್ಲ ಇವಾಗ
7: ಕಾಣ ಮಾಡ. ಮತ್ತೆ ಹೆಣ್ಮಕ್ಳಿಗೆ ಬಿತ್ತರ್ ಈಗೆಲ್ಲ ಟ್ರಾಕ್ಟರ್ ಬಿತ್ತದೆ, ಬಿತ್ತಕ್ ಅವಕಾಶ ಸರ್ ಈಗೆಲ್ಲ. ಹಂಗಾಗಿ ಸರ್ ಎಲ್ಲ ಬಂದು ಮಿಕ್ಸಿ ಬಂದು ಕಾರ್ಯಕಲ್ ಹೋಯ್ತೆ, ಗ್ರೈಂಡರ್ ಬಂದು ಕುಟ್ಟೋದಕ್ಕೆಲ್ಲ ಹೋಗ್ಬಿಟ್ಟ ಸರ್ ಎಲ್ಲ.
0: ಹಾಗೆ ಈಗ ಮುಂದೇನು ಕೂಡ ಯಾವತ್ತಿಗೂ ಕಣ್ಮರೆ ಆಗ್ಲೇಬಾರ್ದು ಅಂತ ಅನ್ಕೊಳ್ಳುವಂತಹ ಒಂದು ಸಂಪ್ರದಾಯ ಯಾವ್ದು ನಿಮಗನ್ಸೋ ಹಾಗೆ?
7: ಸರ್ ನನಗೆ ಚಪ್ರ ಜೊಡಿ ಮದುವೆ ಮಾಡೋದು, ಹೆಣ್ಮಕ್ಳು ಪದ ಹೇಳೋದು, ಶಾಸ್ತ್ರಗಳು ಇವು ಹೋಗ್ಬಾರ್ದು ನನ್ನ ಒಂದು ಆಸೆ ಸರ್. ಯಾಕಂದ್ರೆ ಅವ್ರು ಚೆನ್ನಾಗಿರ್ತದೆ ನೋಡಕ್ ಅದಕ್ಕೆ.
0: ಓಕೆ ಓಕೆ,
7: ಅಂತದಷ್ಟೇ ಸರ್ ಆತರ. ಈಗ ಈ ಚಿತ್ರದ ಮದುವೆ ಮಾಡೋದು ಅಂತಾರ ಸರ್, ಈಗ ಟ್ರೆಂಡ್ ಅದ ಸರ್ ಈಗಿಂದು. ಹಳೆ ಸಮಯ ಚಪ್ರ ದೊಡ್ಡ ಮಾಡೋದು, ಚಪ್ರ ಗರೆ ಚಪ್ರ ಹಾಕಿ ಮಾಡ್ರಿ ಸರ್, ಚೆನ್ನಾಗಿರ್ತಾರ ಅದು. ಕಲ್ಕಲ್ಲ ಸೀರೆನ ಚಪ್ರಕ್ ಹಾಕೋದು, ಕಲ್ಕಲ್ ಲೈಟ್ ಹಾಕೋದು ಚೆನ್ನಾಗಿರ್ತಾರ. ಆಮೇಲೆ ಹೂಗಳು.
0: ಓಕೆ ಓಕೆ, ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
7: ಥ್ಯಾಂಕ್ ಯು ಸರ್, ಥ್ಯಾಂಕ್
0: ಯು. ಓಕೆ, ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ. ಸೊ ಮದುವೆಯ ಒಂದು ಆಚರಣೆ ಏನಿದೆ ಅದು ಕಣ್ಮರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ರು. ಅಲ್ಲಿ ಹೇಳುವಂತಹ ಪದಗಳಾಗಿರ್ಬೋದು, ಮತ್ತೆ ಚಪ್ರದ ಅಡಿಗೆ ಆಗ್ತದಂತಹ ಮದುವೆಗಳು, ಆ ಥರದ ಒಂದು ಸಂಪ್ರದಾಯ ಈಗ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋಗಿದೆ. ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮಗನ್ಸೋ ಹಾಗೆ ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ಅನಿಸುತ್ತೆ, ಅದ್ರ ಬಗ್ಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ, ನಮಸ್ತೆ.
8: ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ಓ, ನಾವು ಸೂಪರ್ ಆಗಿದ್ದೀವಿ. ಚಿಕ್ಕಪ್ಪ ಅವ್ರು, ನೀವು?
8: ನಾವು ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ ಸರ್?
0: ಕಾಫಿ ಆಯ್ತು, ನಿಮ್ದು ಆಯ್ತಾ?
8: ಕಾಫಿ ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀನಿ ಸರ್.
0: ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರಾ? ಓಕೆ, ಸೊ ಹೇಳಿ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಯಾವತ್ತಿಗೂ ಕೂಡ ಕಣ್ಮರೆ ಆಗ್ಲೇಬಾರ್ದು ಅಂತ ಅನ್ಕೊಳ್ಳುವಂತಹ ಸಂಪ್ರದಾಯ ಯಾವ್ದು?
8: ಸರ್ ಯಾವತ್ತು ಈಗ ಹಿಂದಿಂದ ಅವ್ರವ್ರ ಮನೆತನದಲ್ಲಿ ಉಳಿಸ್ಕೊಂಡ್ ಬಂದಿರ್ತಕ್ಕಂತ ಯಾವುದೇ ಸಂಪ್ರದಾಯವನ್ನು ಗಾಳಿಗೆ ತೋರ್ಬಾರ್ದು ಸರ್. ಅದನ್ನ ನಾವು ಉಳಿಸ್ಕೊಂಡ್ ಹೋಗ್ಬೇಕು. ಈಗ ನಮ್ಮ ಮಕ್ಕಳಿಗೆ ಅದನ್ನ ನಾವು ಹೇಳ್ಕೊಡ್ಬೇಕು. ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಹೇಗೆ ಕಾಣ್ಬೇಕು, ಅವ್ರಿಗೆ ಹೇಗ್ ಮಾತಾಡ್ಸ್ಬೇಕು, ಮತ್ತೆ ಮನೇಲೆ ಅಪ್ಪ ಅಮ್ಮರಿಗೆಲ್ಲ ಹೇಗ್ ಮಾತಾಡ್ಬೇಕು, ಹಿರಿಯರಿಗೆ ತರ ಮಾತಾಡ್ಬೇಕು, ಅನ್ನೋ ಒಂದು ಸಂಪ್ರದಾಯನ್ನ ನಾವು ಕೂಡ ಕಲಿಸ್ಕೊಡ್ಬೇಕಾಗತ್ತೆ. ಈಗ ನೋಡಿ ಸರ್, ನಮ್ಮ ಮನೆಯಿಂದ ಇನ್ನೊಂದ್ ಮನೆಗೆ ಒಂದು ಹೆಣ್ಮಗಳು ಸೊಸೆಯಾಗಿ ಹೋಗಿರ್ಬೋದು, ಅಥವಾ ಇನ್ನೊಂದ್ ಮನೆಯಿಂದ ಒಂದ್ ಹೆಣ್ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರ್ಬೋದು. ಆಗ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರು ಅವ್ರವ್ರ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಈಗ ನೋಡು, ಅವ್ರಿಗೆ ನಾವು ಹಿರಿಯರು ಏನಾದ್ರು ಹೇಳಿದಾಗ ಇಲ್ಲ ನಾನು ಆತರ ಮಾಡೋದಿಲ್ಲ, ನಾನು ಅವಕ್ಕೆಲ್ಲ ನಾನು ನಿಮ್ಮ ಸಂಪ್ರದಾಯಕ್ಕೆ ನಾನು ಹೊಂದ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಅದ್ ಏನಾಗುತ್ತೆ ಅಂದ್ರೆ ಗಾಳಿ ತೂರಿದಂಗ ಆಗ್ಬಿಡುತ್ತೆ. ಅವ್ರು ಹಿರಿಯರು ಹೇಳ್ತಾರೆ, ನೋಡಿ ಅಮ್ಮ ಈ ತರ ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಹಾಕೊಂಡು ಹೋಗ್ಬೇಕು, ಈ ತರ ಎಲ್ಲ ಬಟ್ಟೆ ಚೂಡಿದಾರವಲ್ಲ ಹಾಕೊಂಡು ಹೋಗ್ಬಾರ್ದು ಅಂತ ಅವ್ರು ಹೇಳ್ತಾರೆ. ಇಲ್ಲ ನಾವು ಆತರ ಆಗೋದಿಲ್ಲ, ನಾವು ಈ ತರಾನೆ ಹೋಗೋದು. ಈಗ ಗಂಡಸ್ರಾದ್ರೂ ಅಷ್ಟೇನೆ, ನಾವು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗೋದು ದೇವಸ್ಥಾನಕ್ಕೆ ಹೋದ್ರೆ, ನಾವು ಒಂದು ಪಂಚೆ ಯಾಕೆ ಹಾಕೊಂಡು ಹೋಗ್ಬೇಕು ಅಂತ ಎಲ್ಲ ಇದ್ ಮಾಡ್ತಾರ. ಅವೆಲ್ಲ ಸಂಪ್ರದಾಯಕ್ಕೆ ಇದಾಗುತ್ತ, ಅವಾಗ ಅಡ್ಡಿ ಆಗುತ್ತೆ ಅದು. ಹಾಗಾಗಿ ನಾವು ಒಂದು ಈ ಬತ್ತಿ ಧರಿಸ್ಕೊಂಡು ಹೋಗೋದ್ರಿಂದ ಯಾರಾದ್ರೂ ಏನಾರು ಅನ್ಕಂತಾರೇನೋ ಅನ್ನೋದು, ನಾವು ಭಂಡಾರ ಹಚ್ಕೊಂಡು ಹೋದ್ರೆ ಏನಾರು ಅವೆಲ್ಲ ನಮ್ಮ ಮನೆ ಸಂಪ್ರದಾಯಗಳು, ಅವೆಲ್ಲ ನಾವು ಮಾಡ್ಲೇಬೇಕಾಗತ್ತೆ, ಅವ್ನು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ಸಂಪ್ರದಾಯ ಇದ್ರು ಕೂಡ ಅದನ್ನ ನಾವು ಗಾಳಿ ತೋರ್ಬಾರ್ದು, ಅದನ್ನ ಕೊನೆವರೆಗೂ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಈಗ ಯಾರಾದ್ರೂ ಮನೆಗ್ ಬಂದ್ರೆ ನಾವು ಅವರೇ ನಮ್ಮನ್ ಮಾತಾಡ್ಸೋತರ ಆಗ್ಬಾರ್ದು. ಈಗ ನಮ್ ಮನೆಗ್ ಬಂದಾಗ ಅವ್ರಿಗೆ ಮನೆಗೆ ಇದ್ದವರು ಮಾತಾಡ್ಸ್ಬೇಕು, ಈಗ ಬಂದ್ರೆ ಬರ್ರಿ ಒಳಗಡೆ ಬರ್ರಿ. ಕಾಲ್ತ ನಮ್ ಹಿಂದಿನ ದಿನಗಳೆಲ್ಲ ಏನಂದ್ರೆ ಯಾರಾದ್ರೂ ನಮ್ಮ ಮನೆಗ್ ಬಂದಾಗ ಫಸ್ಟ್ ಕೊಡ್ತಾ ಇದ್ದದೇ ನೀರ್ ಕೊಡ್ತಾ ಇದ್ರು, ಕಾಲ್ ತೊಳ್ಕೊಂಬರ್ರಿ ಅಂತೇಳಿ. ಅಲ್ಲಿಗೆ ನೀರ್ ಅವ್ರು ಕಾಲ್ ತೊಳ್ಕೊಂಬಂದು ಒಳಗ್ ಕೂತ್ಕೊಂಡ್ರೆ ಬೇಸಿಗೆ ಆಗಿದ್ರೆ ಅವ್ರಿಗೆ ಬೆಲ್ಲ ಕೊಟ್ಟು ನೀರ್ ಕೊಟ್ಟು ನೀರ್ ಕುಡಿಯಕ್ಕೆ ಕೊಟ್ಟು ಆಮೇಲೆ ಅವ್ರ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾ ಇದ್ರು, ಹೇಗಿದ್ರೆ ಊರ್ ಕಡೆ ಆಗಿದ್ರೆ ನಿಮ್ಗೆ ಈಗ ಆಗಿದ್ರೆ ಅಂತ ಎಲ್ಲ ವಿಚಾರಿಸೋರು. ಈಗ ಏನಾಗಿದೆ ಅಂತಂದ್ರೆ ಅವ್ರು ಅವ್ರವ್ರ ಪಾಡಿಗೆ ಅವ್ರ ಮೊಬೈಲ್ ಇಟ್ಕೊಂಡ್ ಕುತ್ಕೊಂಡಿರ್ತಾರೆ, ಬಂದ್ರ ನೆಂಟ್ರೆ ಅವ್ರಿಗೆ ಕೇಳ್ಬೇಕು ಏನಪ್ಪ ಚೆನ್ನಾಗಿದ್ದೀರಾ ಅಂತ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ. ಈಗ ನಮ್ ತಾಯಿ ನೋಡ್ರಿ, ನಮ್ ಮನೆಗೆ ಯಾರು ಬಂದ್ರೆ ತಕ್ಷಣನೇ ಅವ್ರು ಇದನ್ನ ತಲೆ ಮೇಲೆ ಸೆರಗ ಹಾಕೋಣದು. ಆ ಒಂದ್ ಸಂಪ್ರದಾಯ ಇವತ್ತು ನಾನು ಎಲ್ಲಿ ಕಾಣ್ತಾನೆ ಇಲ್ಲ, ಅದ ಆ ಸಂಪ್ರದಾಯ ಅದು ಮಾಸಿ ಹೋಗ್ಬಿಟ್ಟಿದೆ. ಈಗ ಯಾರ್ಯಾರು ಹಿರಿಯರಾಗಿರ್ಬೋದು, ನೆಂಟ್ರ ಬೀಗರಾಗಿರ್ಬೋದು, ಯಾರೇ ಬಂದ್ರು ಮನೆಗೆ ಬಂದ ತಕ್ಷಣನೇ ನಮ್ ತಾಯಿ ತಲೆ ಮೇಲೆ ಸೆರಗ ಹಾಕಂದಿತ್ತೆ, ಅವ್ರಿಗೆ ನೀರು ಕೊಡ್ತಿರ್ಲಿಲ್ಲ, ಮಾತು ಕೂಡ ಆಡ್ಸ್ತಾ ಇರ್ಲಿಲ್ಲ. ಆ ಒಂದು ಮಟ್ಟದಲ್ಲಿ ಸಂಪ್ರದಾಯವನ್ನ ನಡ್ಸ್ಕೊಂಡು ಹೋಗ್ತಾ ಇತ್ತು ನಮ್ ತಾಯಿ.
0: ಹಾಗಾಗಿ ಈ ರೀತಿಯ ಸಂಪ್ರದಾಯಗಳು ಕಣ್ಮರೆ ಆಗ್ಬಾರ್ದು ಯಾವತ್ತಿಗೂ ಅಂತ ಹೇಳೋಕೆ ಇಷ್ಟಪಡ್ತೀನಿ.
8: ಹೌದು ಹೌದು ಮೇಡಮ್, ಹೌದು ಸರ್. ಯಾಕಂದ್ರೆ ಯಾವ್ದೇ ಒಂದು ನಮ್ಮ ಮೊದ್ಲಿಂದ ಏನ್ ನಡ್ಸ್ಕೊಂಡ್ ಬಂದಿರ್ತಾವಲ್ಲ, ಆ ಸಂಪ್ರದಾಯನ ಉಳಿಸ್ಕೊಂಡ್ ಹೋಗಕ್ಕೆ ನಾವು ಪೋಷಕರಾದವರು ಮಕ್ಕಳಿಗೆ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಮಕ್ಳಿಗೆ ನಾವು ಅವ್ರ ಇಷ್ಟ ಬಂದಂಗೆ ಮಾಡ್ಲಿಕ್ ಬಿಡು ಅಂತ ಇದ್ರೆ ನಾವೇ ಸಂಪ್ರದಾಯಗಳನ್ನ ಗಾಳಿ ತೂರ ಹೋಗ್ತೇವೆ. ನಾಳೆ ದಿನ ಏನು ಇಂತ ಸಂಪ್ರದಾಯಗಳು ಇದ್ವು ಅನ್ನೋದೇ ಗೊತ್ತಾಗೋದಿಲ್ಲ ಯಾರಿಗೂ ಸರ್.
0: ಹೌದು ಹೌದು ಸರ್, ಹೌದು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರಿ.
8: ಖಂಡಿತವಾಗ್ಲೂ ಸರ್, ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ತೆ ನಮಸ್ತೆ, ಥ್ಯಾಂಕ್ ಯು. ನೀವು ಕೂಡ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ನೋಡಿ, ಹಿಂದಿನ ಕಾಲದಿಂದ ಏನೆಲ್ಲ ಸಂಪ್ರದಾಯಗಳಿದೆ ಅವುಗಳನ್ನ ಈಗಾಗಲೇ ಎಲ್ಲ ಕೂಡ ಮರಿತಾ ಇದ್ದಾರೆ. ಆ್ಯಂಡ್ ಇನ್ನೂ ಕೂಡ ಸಂಪ್ರದಾಯಗಳು ಕಣ್ಮರೆ ಆಗುವಂತಹ ಸೀಸನಲ್ಲಿದೆ ಅಂತೇಳಿ ಹೇಳ್ತಾ ಇದ್ರು. ಹಾಗೆ ನಿಮಗನ್ಸೋ ಹಾಗೆ ನೀವು ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ಅನ್ಕೊಳ್ಳುವಂತಹ ಒಂದು ಸಂಪ್ರದಾಯ ಯಾವುದು, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
9: ಹಲೋ,
0: ನಮಸ್ತೆ.
9: ಭರತ್ ಕುಮಾರ್ ಅಂತ.
0: ಭರತ್ ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
9: ಹೊಳೆ ಅನಸವಾಡಿ ಗ್ರಾಮ.
0: ಹೊಳೆ ಅನಸವಾಡಿ ಗ್ರಾಮ, ಓಕೆ. ನನ್ನ ವಾಯ್ಸ್ ನನಗೆ ರಿಪೀಟ್ ಆಗಿ ಕೇಳ್ತಾ ಇದೆ ಸಣ್ಣದಾಗಿ. ಹಾ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತ ನಿಮ್ಗೆ? ಹಾ ಹೇಳಿ ಸರ್. ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗ್ಬಾರ್ದು ಅಂತ ನಿಮಗೆ ಅನ್ಸುತ್ತೆ?
9: ಸರ್, ಇವತ್ತಿನ ಸಿಚುವೇಶನ್ ನೋಡಿದ್ರೆ ಸರ್, ಇವತ್ತು ಹೆಣ್ಮಕ್ಳು ಉಡುಗೆ ತೊಡುಗೆನೆ ಮೇನ್ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ. ಅವಾಗೆಲ್ಲ ಮೊದ್ಲಿನ ತರ ಹೆಣ್ಮಕ್ಳೆಲ್ಲ ಸ್ಯಾರಿ ಉಡ್ಕೊಂಡು ಮನೆಗೆ ಸಿಂಧೂರ ಬಳೆಗಳು ಅದೆಲ್ಲ ಕಣ್ಮರೆ ಆಗಿದೆ ಸರ್. ಇವತ್ತು ನಾವು ಶಿವಮೊಗ್ಗ ಸಿಟಿ ಒಳಗೆ ಹೋದ್ರೆ ಎಲ್ಲಿ ನೋಡಿದ್ರು ಹೆಣ್ಮಕ್ಳು ಅದು ಬಟ್ಟೆಗಳು ವಿಚಿತ್ರವಾಗಿರತ್ತೆ. ಅದೊಂದು ಯಾವತ್ತು ಶಾಶ್ವತವಾಗಿ ಹೀಗೆ ಇರ್ಬೇಕು ಸರ್. ಅಂದ್ರೆ ಸ್ಯಾರಿ ಆಗ್ಲಿ ಉಡುಗೆ ತೊಡುಗೆಯಲ್ಲಿ ಯಾವುದೇ ವ್ಯತ್ಯಾಸ ಆಗ್ಬಾರ್ದು. ನೋಡಿದ್ರೆ ಕೈ ಎತ್ತಿ ಹೆಣ್ಮಕ್ಳಿಗೆ ಮುಗಿಬೇಕು, ಆತರ ಮನೋಭಾವ ಫೀಲಿಂಗ್ಸ್ ಬರ್ಬೇಕು ಸರ್. ಅದನ್ನ ಬಿಟ್ಟು ಈಗ ಹೆಣ್ಮಕ್ಳು ಯಾತರ ಡ್ರೆಸ್ ಮಾಡ್ಕೊಳ್ಳೋದು ಅದೊಂದು ಸಂಪ್ರದಾಯ ಕಣ್ಮರೆ ಆಗ್ಬಾರ್ದು ಅಂತ ನನ್ನ ಭಾವನೆ ಸರ್.
0: ಓಕೆ. ಸೊ ಹಾಗೆ ಈಗಾಗ್ಲೇ ಕಣ್ಮರೆ ಆಗಿರುವಂತಹ ಸಂಪ್ರದಾಯ ಯಾವ್ದಂತ ನಿಮ್ಗೆ ಅನ್ಸುತ್ತೆ?
9: ಅದೇ ಸರ್ ಈಗ ಉಡುಗೆ ತೊಡುಗೆನೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಎಲ್ಲ ಫ್ಯಾಷನ್ ಗಳು
0: ಕಣ್ಮರೆ ಆಗಿದೆ ಅಂತನಾ? ಓಕೆ ಓಕೆ,
9: ಹೌದು ಸರ್, ಇದೆಲ್ಲ ಅದೇ ಅದು ಕಣ್ಮರೆ ಆಗಿದೆ ಈಗೆಲ್ಲ. ಅವಾಗಿನ ತರ ಯಾರು ಬಟ್ಟೆ ಹಾಕ್ತಿಲ್ಲ ಸರ್ ಈಗ. ಅವಾಗಿನ ತರ ಸ್ಯಾರಿ ಉಡೋದಾಗ್ಲಿ ಮೈತುಂಬ ಬಟ್ಟೆ ಹಾಕೋದಾಗ್ಲಿ ಆ ಸಂಪ್ರದಾಯ ಈಗ ಟೋಟಲಿ ಶಿವಮೊಗ್ಗದಲ್ಲೇ ಕಮ್ಮಿ ಆಗಿದೆ. ಅದೇ ಆತರ ಬಟ್ಟೆ ಹಾಕ್ಬಾರ್ದು, ಆತರ ಕಣ್ಮರೆ ಹಾಕ್ಬಾರ್ದು ಸರ್. ಅದು
0: ಅದು
9: ಶಾಶ್ವತವಾಗಿ ಉಳಿಬೇಕು ಅನ್ನೋದು ನಮ್ಮ ಮಾತು.
0: ನಿಜ ನಿಜ. ಓಕೆ, ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು. ಓಕೆ, ಸೊ ಹೊಳೆ ಹನ್ಸವಾಡಿಯಿಂದ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಏನು ಉಡುಗೆ ತೊಡುಗೆನಲ್ಲಿ ಏನೋ ಆ ಸಂಪ್ರದಾಯ ಕಣ್ಮರೆ ಆಗಬಾರ್ದು ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿನಲ್ಲೇ ಈಗ ಸಂಪ್ರದಾಯ ಅಂತಂದರೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅನ್ನೋದನ್ನು ನಾವು ಬಿಡಬೇಕಾಗತ್ತೆ. ಯಾಕೆಂದರೆ ಸೊ ಹೆಣ್ಮಕ್ಳು ಮಾತ್ರ ಸಂಪ್ರದಾಯವನ್ನು ಫಾಲೋ ಮಾಡಬೇಕನ್ನೋದು ಅಂಥದ್ದು, ಅಥವಾ ಈಗ ನಾವು ಸಂಪ್ರದಾಯಲ್ಲಿ ಏನು ಕಲಿತೀವಿ ಹೇಳಿ ಮನೇಲಿ ಚಿಕ್ಕವರಿಂದ ಹಿಡಿದು ಸೊ ನಾವು ಒಬ್ಬರಿಗೆ ಗೌರವ ಕೊಡಬೇಕು ಅನ್ನೋಂಥದ್ದು, ಅಥವಾ ನಾವು ಮಾತಾಡುವಂತಹ ರೀತಿ ಆಗಿರ್ಬೋದು, ಇದೆಲ್ಲದೂ ಕೂಡ ನಾವು ಮನೆಯಿಂದಲೇ ಕಲ್ತ್ಕೊಂಡು ಬಂದಿರ್ತೀವಿ. ಈಗಾಗಲೇ ನಾವು ಹೊರಗಡೆ ಸುಮಾರು ಕಡೆಗಳಲ್ಲಿ ನೋಡ್ತೀವಿ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ ಅನ್ನೋದು. ಒಂದು ಕಡೆಯಲ್ಲಿ ಇದು ಕೂಡ ಆಗಿದೆ, ಹೌದು, ಬಟ್ಟೆಗಳು ಉಡುಗೆ ತೊಡುಗೆನಲ್ಲಿ ಬದಲಾವಣೆಗಳಾಗುವಂಥದ್ದು ಈ ಥರದ್ದು ಕೂಡ ಆಗಿದೆ. ಅದೇ ರೀತಿನಲ್ಲೇ ಗೌರವ ಕೊಡುವಂಥದ್ದು ಇದು ಕೂಡ ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆಗಳಲ್ಲಿ ಮಾತಿಗೆ ಎದುರು ಮಾತು ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಕೂಡ ನಾವು ಅರ್ತುಕೊಂಡು ಇನ್ನಷ್ಟು ಒಂದು ಸಂಸ್ಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ. ಓಕೆ, ಏನಿವೆ ಕಾಲ್ ಕಟ್ ಆಯ್ತು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
10: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು.
10: ಹೌದು ಸರ್.
0: ಹೇಗಿದ್ದೀರಾ ಪ್ರೇಮ ಅವರೇ?
10: ಚೆನ್ನಾಗಿದ್ದೀನಿ ಸರ್.
0: ಓಕೆ, ಸೊ ಹೇಗಿದೆ ಹಾಸನ, ಮಳೆ ಏನಾದ್ರು ಬಂತಾ?
10: ಇಲ್ಲ ಸರ್, ಮಳೆ ಬಂದಿಲ್ಲ, ಮೋಡದಲ್ಲೇ ಹೋಗ್ತಾ ಇದೆ ಸರ್, ಅದಿನ್ನ ಒಂಚೂರು ಮಳೆನೇ ಬರ್ತಿಲ್ಲ ಸರ್.
0: ಮೋಡ ಕವಿದ ವಾತಾವರಣ ನಿಮ್ಮೂರಲ್ಲಿ. ಓಕೆ, ಸೊ ಪ್ರೇಮ ಅವರೇ, ಇವತ್ತು ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗ್ಬಾರ್ದು ಅಂತ ನಿಮಗೆ ಅನ್ಸುತ್ತೆ?
10: ಹೌದು ಸರ್, ಸಂಪ್ರದಾಯ ಅಂದ್ರೆ ಈಗ ನಮ್ಮ ಅಮ್ಮವರೆಲ್ಲ ಮಾಡ್ತಿದ್ದು ಸಂಪ್ರದಾಯ ಅಂದ್ರೆ ಸರ್, ಯಾವುದೇ ಹಬ್ಬ ಬಂದ್ರೆ ಆ ತಕ್ಕನಾಗೆ ಅವರು ಹಬ್ಬನ ಮಾಡೋಂತ ಒಂದು ಇದನ್ನ ಇಟ್ಕೊಂಡಿದ್ರು ಸರ್. ಈಗ ಗೌರಿ ಹಬ್ಬ, ಈ ಗೌರಂ ಬಂದ್ರೆ ಕಿಚ್ಚುಡಿ ಮಾಡ್ಬೇಕು ಅನ್ನೋದು ಒಂದು ಅಂದ್ರೆ ಆ ಸಂಪ್ರದಾಯದಂತೆ ಅದನ್ನೇ ಮಾಡ್ಬೇಕು, ನೈವೇದ್ಯಕ್ಕೆ ಅನ್ನೋದಾಗ್ಲಿ. ಮತ್ತೆ ಗಣಪತಿ ಬಂದಾಗ ಮೋದಕ ಕಡುಬು ಮಾಡ್ಬೇಕು, ಶಿವರಾತ್ರಿಲಿ ತಂಬಿಟ್ಟೆ ಮಾಡ್ಬೇಕು, ಯುಗಾದಿಲಿ ಒಬ್ಬಟ್ಟೆ ಮಾಡ್ಬೇಕು, ಈ ತರ ಸಂಪ್ರದಾಯ ಅಂದ್ರೆ ಅವ್ರದ್ದು ಒಂದೊಂದು ಇದು ಇರ್ತಿತ್ತು ಸರ್. ಅದ್ನ ಅಂದ್ರೆ ಆಯಾ ಹಬ್ಬಗಳಿಗೆ ಇಂಥ ತಿಂಡಿನೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕು, ಮತ್ತೆ ಬೆಳಗ್ಗೆ ಇಷ್ಟೊತ್ತಿಗೆ ಪೂಜೆ ಆಗ್ಬೇಕು, ಸ್ನಾನ ಆಗ್ಬೇಕು, ಮನೆ ಮುಂದೆ ರಂಗೋಲಿ ಇರ್ಬೇಕು, ಈ ತರ ಒಂಥರ ಸಂಪ್ರದಾಯವಾಗಿ ನಡ್ಕ ಬಂದಿದ್ದಂತ ಇದಿತ್ತು ಸರ್ ಹಿಂದೆ. ಎಲ್ಲರೂ ಅಷ್ಟೇ, ಎಲ್ಲರ ಮನೇಲೂ ಸಾಮಾನ್ಯ ಅವರು ಇದ್ರು ಸರ್. ಅದನ್ನ ಆ ಸಂಪ್ರದಾಯನ ಉಳಿಸ್ಕ ಬಂದ್ರು ಚೆನ್ನಾಗಿರುತ್ತೆ ಸರ್. ನಾವು ಆ ಸಂಪ್ರದಾಯ ಉಳಿಸಿದ್ರೆ ಅದನ್ನ ಒಂದು ಮನೆ ಮುಂದೆ ಬೆಳಗ್ಗೆ ಹಬ್ಬದ ದಿನ ಅಷ್ಟು ದೀಪ ಹಚ್ಚಿಡೋದಾಗ್ಲಿ, ರಂಗೋಲಿ ಹಾಕೋದಾಗ್ಲಿ, ಆ ಟೈಮ್ಗೆ 6 ಗಂಟೆಗೆ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಾಗ್ಲಿ, ಯಾವ ಹಬ್ಬ ಮಾಡ್ಬೇಕು ಅದನ್ನೇ ನೈವೇದ್ಯಕ್ಕೆ ಮಾಡೋದಾಗ್ಲಿ, ಈ ತರ ಎಲ್ಲ ಒಂದು ಸಂಪ್ರದಾಯ, ಒಂದು ಸಂಪ್ರದಾಯ ಬದ್ಧವಾಗಿಂತಾರಲ್ಲ ಸರ್, ಅದನ್ನ ಅಷ್ಟು ಚೆನ್ನಾಗಿ ನೆರವೇರಿಸ್ತಿದ್ದ ಸರ್. ಈಗ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ಹೇಳೋದು ಏನೋ ತಗೊಂಬರೋದು ಹೊರಗಡೆಯಿಂದ, ಒಂದ್ ಸ್ವೀಟ್ ತಂದ್ರೆ ಹಬ್ಬ ಆಯ್ತು ನಮ್ಮ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸರ್ ಕೆಲವು. ಆತರ ಅಂದ್ರೆ ಎಲ್ಲರಿಗೂ ಸಂಪ್ರದಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಯಾರಿಗೂ ಒತ್ತಡ ಹಾಕಕ್ಕಾಗಲ್ಲ, ಅಂದ್ರೆ ಅವ್ರವ್ರ ಮನಸ್ಸಿನ ಮೇಲೆ ಅದು ಇದಾಗುತ್ತೆ ಸರ್, ನಾವು ಮಾಡ್ಬೇಕು ಅದು ಚೆನ್ನಾಗಿರುತ್ತೆ, ಮನೇಲಿ ಒಂದು ಉದ್ದೇಶ ಇರ್ಬೇಕು ಸರ್ ಎಲ್ಲರಿಗೂ.
0: ನಿಜ ನಿಜ ನಿಜ.
10: ಅದನ್ನ ನಾವು ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಸರ್ ಅದು.
0: ಓಕೆ, ಸೊ ಈಗಾಗ್ಲೇ ಕಣ್ಮರೆ ಆಗಿರೋದು ಅಂತ ಅನ್ಸೋದಾದ್ರೆ ಯಾವ್ದು
10: ಸರ್? ಆಗೆಲ್ಲ ನಾವು ಚಿಕ್ಕವರಿದ್ದಾಗ ಸರ್ ನಮ್ದು ಗುಡ್ಡೆ ಎಲ್ಲ ಮಾಡ್ತಿದ್ರಲ್ಲ ಸರ್, ಭತ್ತದ ಗುಡ್ಡೆ ಎಲ್ಲ ಒಟ್ತಿದ್ರು ಸರ್, ಅದಕ್ಕೆ ಕಡುಬೆಲ್ಲ ಇಡ್ತಿದ್ರು ಸರ್ ನಮ್ಮ ಮನೇಲಿ. ಅದು ಒಂದ್ ವಾರ ಆದ್ಮೇಲೆ ಅದನ್ನೆಲ್ಲ ಆರಿಸ್ಕೊಂಡು ತಿನ್ನೋರು ಮಕ್ಳು ಓಡೋ ಖುಷಿಯಿಂದ. ಈಗ ಸಾಮಾನ್ಯ ಆತರ ಕಡುಬಿಡೋದಾಗ್ಲಿ, ಅವರೆಕಾಯಿ ಕಡುಬು ಎಲ್ಲ ಇಡ್ತಿದ್ರು ಸರ್. ಮತ್ತೆ ಅವರೆಕಾಯಿ ತಂದು ಬೇಯಿಸೋದಂತೂ ಕಂಪಲ್ಸರಿ ಮಾಡೇ ಮಾಡೋರು. ಗುಡ್ಡಿಗೆಲ್ಲ ಕಡುಬಿಡೋ ಅಂತದ್ದು, ಮತ್ತೆ ಗಣಪತಿ ಧಾನ್ಯದ ಪೂಜೆ ಮಾಡೋದಂತ ಗಣಪತಿ ಪೂಜೆ ಮಾಡಿ ಕೆಲವು ತುಂಬಾ ಇತ್ತು ಸರ್ ಸಂಪ್ರದಾಯ, ಎಲ್ಲ ಕಣ್ಮರೆ ಆಗಿದಾವೆ ಸರ್ ಈಗ, ಅವು ಉಳಿದಿಲ್ಲ. ಈಗ ಹಬ್ಬಗಳು ಅಂದ್ರೆ ಒಂದ್ ಸ್ವೀಟ್ ತಂದ್ರೆ ಅದು ತಿಂದ್ರೆ ಅದು ಹಬ್ಬನೇ ಆಗೋಯ್ತು ಅನ್ನೋ ಲೆಕ್ಕ ಆಗ್ಬಿಟ್ಟಿದೆ, ಒಂದ್ ಫಿಲಂ ನೋಡಕ್ ಹೋದ್ರೆ ಹಬ್ಬ ಆಯ್ತು ಅನ್ನೋ ಲೆಕ್ಕ ಆಗಿದೆ. ಈ ತರ ತುಂಬಾ ಕಣ್ಮರೆ ಆಗಿದೆ ಸರ್ ನೀವ್ ಹೇಳಿದ ತರ.
0: ಓಕೆ ಓಕೆ, ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಲವಾರು ಸಂಪ್ರದಾಯಗಳು ಈ ರೀತಿ ಕಣ್ಮರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಬ್ಬ ಆಚರಣೆಗಳಲ್ಲಿ ಹೆಚ್ಚಿನದಾಗಿ ಎಲ್ಲೋ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮಗನ್ಸೋ ಹಾಗೆ ಯಾವ ಸಂಪ್ರದಾಯ ಈಗಾಗಲೇ ಕಣ್ಮರೆ ಆಗಿದೆ ಮುಂದೆ ಕಣ್ಮರೆ ಆಗ್ಲೇಬಾರದು ಅಂತ ಅನ್ಸುತ್ತೆ. ಅದನ್ನ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಸೂಪರ್ ಆಗಿರುವಂತಹ ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದೀನಿ. ಸಾಂಗ್ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ಆರ್ಜ ಶೋ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
13: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
13: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
13: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
13: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

0: ಓಕೆ, ಭೂಪತಿ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ತಿಳಿಸ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ನಿಮಗನ್ಸುತ್ತೆ, ಅದನ್ನ ಕರೆ ಮಾಡಿ ಮಾತಾಡಿ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ಶಂಭುಲಿಂಗ ಅವರು.
1: ಹ್ಮ್, ಆರಾಮಿದ್ದೀವಿ ಸರ್. ನಾಳೆ ಗುಡ್ಡೆಕ್ಕ ಸುಬ್ರಹ್ಮಣ್ಯ ಸ್ವಾಮಿ ಆರೋಗ್ಯ ಜಾತ್ರೆ, ಬನ್ನಿ ಎಲ್ಲಾರು ಬನ್ನಿ ಭಾಗವಹಿಸಿ.
0: ಬೆಳಿಗ್ಗೆಯಿಂದ ರೇಡಿಯೋ ಕೇಳಿದ್ರ ಸರ್?
1: ಬೆಳಿಗ್ಗೆಯಿಂದ ರೇಡಿಯೋ ಕೇಳಿಲ್ಲ.
0: ಕೇಳಿದ್ರೆ ಇವತ್ತು ನಮ್ದ್ರಲ್ಲೇ ಸೆಲೆಬ್ರೇಷನ್ ಜೋರಾಗಿತ್ತು ಬೆಳಿಗ್ಗೆ 10 ಗಂಟೆಯಿಂದ 12 ವರೆ.
1: ನಾಳೆ ಇದೆಯಾ ಸರ್? ನಾಳೆ ಇದೆಯಾ?
0: ನಾಳೆ ನೋಡೋಣ ಸರ್.
1: ನಾನು ಕೇಳೋದು ಮಾಡಿ ನೆನಪಲ್ಲ ಸರ್, ಫೋನ್
0: ಮಾಡಿ ಶಂಭುಲಿಂಗ ಅವರೇ. ಇವತ್ತಿನ ಟಾಪಿಕ್, ಯಾವ ಸಂಪ್ರದಾಯ ಯಾವತ್ತಿಗೂ ಕೂಡ ಕಣ್ಮರೆ ಆಗಬಾರ್ದು ಅಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
1: ಯಾವ ಸಂಪ್ರದಾಯಗಳು ಅಂದ್ರೆ ಹಬ್ಬಗಳಲ್ಲಿ ಕೆಲವು ಸಂಪ್ರದಾಯ ಸಂಪ್ರದಾಯಗಳೆಲ್ಲ ಮರೆ ಆಗ ಸರ್. ಹೇಳ್ಬೇಕು ಅಂದ್ರೆ ನಮ್ಮ ತಾಯಿದರೆಲ್ಲ ಈ ಗಣಪತಿ ಹಬ್ಬ, ನಾಗಪ್ಪನ ಹಬ್ಬ, ದೀಪಾವಳಿ ಹಬ್ಬ, ಅವನ್ನೆಲ್ಲ ಸಂಪ್ರದಾಯ ಟೈಮ್ ಏನೇನ್ ಮಾಡ್ಬೇಕು, ಐಟಮ್ಗಳು ಯಾವ್ಯಾವ ತರದ ವಸ್ತುಗಳನ್ನ ಮಾಡಬೇಕು ಆಹಾರಕ್ಕೆ ಅವನ್ ಮಾಡ್ತಾ ಇದ್ದ ಸರ್. ಆದ್ರೆ ಕೆಲವು ಕಡೆ ಏನಾಗಿದೆ ಅದು ಮರೆ ಆಗ್ತಾ ಇದೆ. ಅದರಲ್ಲೂ ಮರೆ ಅಂದ್ರೆ ಈಗ ನಮ್ಮ ನಾಗಪ್ಪ ಹಬ್ಬದಲ್ಲಿ ಕುಚ್ಚಿಕಡಬು ಅಂತ ಮಾಡೋರು, ಬಸವನ ಹಬ್ಬ ಮೊನ್ನೆ ಆಯ್ತು ಸರ್, ಮಣ್ಣೆ ಅದು ಕುಚ್ಚಿಕಡಬು. ಮಾನ್ಯ ಸರ್ ಮಾತ್ರ ಬೇರೆ ಫಸ್ಟ್ನೇ ದಿನ ರೊಟ್ಟಿ ಪಂಚಮಿ ಬರುತ್ತೆ ನಮ್ ನೆಕ್ಸ್ಟ್ ಬರೋದ್ರಲ್ಲಿ. ಆಮೇಲೆ ಅದು ಮಾನ್ಯ ದಿನ ನಾಗರ ಪಂಚಮಿ ಬರೋದು ಹಾಲು ಇರುತ್ತೆ, ಅದು ಕುಚ್ಚಿಕಡ ಬಂದು ಬೇಸಿದ ಕಡೆ ಬರುತ್ತೆ. ಅದನ್ನ ಮಾಡ್ಬಿಟ್ಟು ಅವ್ನು ಉಂಡೆ ಅವೆಲ್ಲ ಮಾಡ್ತೀವಿ ಸರ್. ಹೇಳ್ಬೇಕಂದ್ರೆ ಅದು ಮಾನ್ಯ ದಿನ ಮರಪಂಚಮಿ, ಅದನ್ನ ಸರ್ ಅದನ್ನ ಮಾಡಿ ಮರಪಂಚಮಿ ಬಾಯಿ ಪೂಜೆ ಮಾಡಿ ನಾಗಪ್ಪನ ಬಿಡ್ತೀವಿ. ನಮ್ಮಲ್ಲಿ ನಾವು ನಾಗಪ್ಪನ ಮಣ್ಣಲ್ಲಿ ತಂದು ಮಾಡಿರ್ತೀವಿ ಸರ್.
0: ಜನರಲ್ ಆಗಿ ನೀವು ಹೇಳೋದಾದ್ರೆ ಒಟ್ಟಾರೆ ಹಬ್ಬಗಳ ಆಚರಣೆ ಕಣ್ಮರೆ ಆಗ್ಬಾರ್ದು ಅಂತ ಹೇಳ್ತೀರಾ?
1: ಆದ್ರೆ ಕೆಲವು ಕಣ್ಮರೆ ಆಗ್ತದೆ ಸರ್. ಹೇಳ್ಬೇಕಂದ್ರೆ ಈಗೆಲ್ಲ ಏನ್ ಮಾಡ್ತೇವೆ ಸರ್, ಹೇಳ್ಬೇಕು ಅಂದ್ರೆ ಮನೆಗಳಲ್ಲಿ ಮಾಡ್ತಾರೆ ಸರ್. ಈ ಸಿಟಿ ಅಂದ್ರೆ ಏನ್ ಮಾಡ್ತಾರೆ, ಎಲ್ಲರೂ ಇಲ್ಲ, ಕೆಲವೊಂದು ದಿನಗಳು ಏನ್ ಮಾಡ್ತಾರೆ, ಮಾಡ್ಲಾರ ಸೋಂಬೇರಿಗಳು ಹೊರಗಡೆಯಿಂದ ಹೋಳಿಗೆ ತಂದು ಕೈಗಳ ತಂದು ಅದನ್ನ ನೈವೇದ್ಯ ಸರ್. ಸರ್ ಯಾರೋ ಮಾಡಿರ್ತಾರೆ, ಯಾವ ರೀತಿ ಮಾಡಿರ್ತಾರೋ, ಯಾವ ಕೈಯಲ್ಲಿ ಮಾಡಿರ್ತಾರೋ, ಯಾವ ಎಣ್ಣೆಲ್ ಮಾಡಿರ್ತಾರೋ, ಯಾವ ಹಿಟ್ಟಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಸರ್. ಅದನ್ನ ತಂದ ನೈವೇದ್ಯ ಅದಲ್ಲ ಸರ್. ಹೇಳ್ಬೇಕು ಅಂದ್ರೆ ಆಮೇಲೆ ಮರೆ ಆಗ್ತಿರೋ ಅಂದ್ರೆ ಅವಾಗ ಕೊಯ್ಲುಗಳು ಮಾಡಿದ್ರೆ, ಗದ್ದೆಗಳಲ್ಲಿ ಕೊಯ್ಲುಗಳು ಮಾಡಿದ್ರೆ ಅದನ್ನ ರಾಶಿ ಮಾಡಿ ಪೂಜೆ ಮಾಡೋ ಸರ್. ಹೇಳ್ಬೇಕು ಅಂದ್ರೆ ಅದೊಂದು. ಆಮೇಲೆ ಈ ಚಪ್ರ ಕಾರ್ಯ ಮಾಡಿದ್ರೆ ಹಿರೇ ಪೂಜೆ ಅಂತ ಮಾಡ್ತಾ ಇದ್ರು ಸರ್, ಅದನ್ನು ಮರಿತಾರೆ ಹಿರೇ ಪೂಜೆ ಸರ್. ಈಗ ಮನೆ ಬಾಗಿಲಲ್ಲೇ ಮನೆ ಬಾಗಿಲಲ್ಲಿ ಚಪ್ರ ಹಾಕ್ಬಿಟ್ಟು ಮನೆ ಬಾಗಿಲಲ್ಲೇ ಒಂದು ಮುಹೂರ್ತ ಮಾಡ್ಕೊಂಡು ಈಗೇನಾಗಿದೆ ಸರ್, ಮನೆ ಬಾಗಿಲಲ್ಲಿ ಈ ಚಪ್ರ ಹಾಕ್ತಾರೆ ಅಷ್ಟೇ, ಮದುವೆಗಳೆಲ್ಲ ಕಲ್ಯಾಣ ನಡೀತಾ ಇದೆ. ಆದ್ರೆ ಅದ್ರ ರೀತಿ ನೋಡಿದ್ರೆ ಮದುವೆನು ಅಲ್ಲೇ ನಡೀತದೆ ಸರ್. ಹೇಳ್ಬೇಕು ಅಂದ್ರೆ ಅದು ಸಂಪ್ರದಾಯ ಸರ್. ಹೇಳ್ಬೇಕು ಅಂದ್ರೆ ಈ ಅವೆಲೆ ಸರ್ ಕಣ್ಮರೆಯಾಗಿ ಹೋಗ್ತಾ ಇದೆ, ಕೆಲವೆಲ್ಲ ಮರಿ ಆಗ್ತಿದೆ. ಜೊತೆಗೆ ಈ ಮಳೆನು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಬೆಳೆಗಳು ಕಮ್ಮಿ ಆಗ್ತಾ ಇದೆ, ಎಲ್ಲ ಬೆಳೆಗಳ ಕಮ್ಮಿ ಆಗಿ ಗದ್ದೆಗಳು ಮನೆಗಳು ನಡೀತದ ಸರ್. ಹೇಳ್ಬೇಕಂದ್ರೆ ಗದ್ದೆಗಳೆಲ್ಲ ಮನೆಗಳು ನಡೀತದೆ ಸರ್, ಸೈಟ್ಗಳೂ ನಡೀತದೆ ಸರ್.
0: ಕೃಷಿನು ಕೂಡ ಒಂದ್ ಕಡೆಗೆ ಏನು ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ
1: ಹೌದೌದು ಸರ್, ಹೌದು ಸರ್, ಹೌದು ಸರ್.
0: ಓಕೆ ಸರ್, ಓಕೆ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸರ್.
0: ಓಕೆ, ಶಂಭುಲಿಂಗ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಹೇಳಿದ್ರು, ಹಲವಾರು ವಿಚಾರಗಳನ್ನ ಹೇಳಿದ್ರು ಅವರು ಕೂಡ. ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಮನೆ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ ಶಿವಶರಣ ಅವರು. ನಾವು ಆರಾಮಾಗಿದ್ದೀವಿ, ನೀವು? ಓಕೆ, ಹೇಳಿ ಸರ್, ಇವತ್ತು ಯಾವ ಸಂಪ್ರದಾಯ ಕಣ್ಮರೆ ಆಗಬಾರ್ದು ಅಂತ ನಿಮಗೆ ಅನ್ಸುತ್ತೆ?
2: ಸರ್, ಸಂಪ್ರದಾಯಗಳು ಯಾವ ಉಳಿದಿಲ್ಲ ಸರ್ ಇವಾಗ.
0: ಹ್ಮ್,
2: ಎಲ್ಲ ಕಣ್ಮರೆ ಆಗಿದಾವೆ ಇವಾಗ.
0: ಹ್ಮ್,
2: ಒಬ್ಬರ ಮನ್ಯಾಗ ರೈತರ ಮನ್ಯಾಗ ಒಂದ್ ಎತ್ತ ಇಲ್ಲ ಸರ್ ಇವಾಗ.
0: ಹ್ಮ್,
2: ಆ ಗಾಡಿ ನೋಡಕ್ ಗಾಡಿ ಸಿಗಂಗಿಲ್ಲ.
0: ಹ್ಮ್,
2: ಆಮೇಲೆ ರೈತರು ಏನ್ ಮಾಡತ್ತಾರ ಸರ್, ಈಗ ಮಣ್ಣು ಚಡ್ಡಿ ಹಾಕೋದು.
0: ಹ್ಮ್,
2: ಎಲ್ಲರೂ ಗಾಡಿ ಮೇಲೆ ಪ್ರವಾಸಕ್ಕೆ ಹೋಗ್ತಾರ್ರಿ ಮಣ್ಣು ಚಡ್ಡಿ ಮೇಲೆ ಇವಾಗ. ನಾವು ರೈತರ ಆದ ಬಳಿಕ ಹೆಂಗ್ ಇರ್ಬೇಕು ಅಂದ್ರೆ ಅರ್ಥನೇ ಇಲ್ಲ ಯಾರಿಗೆ ಸರ್. ಅವಾಗ ಹೆಂಗ್ ಇರ್ತಿದ್ರಪ್ಪ ರೈತ ಅಂದ್ರೆ, ಎಲ್ಲರೂ ಪ್ರವಾಸ ಹೊಂಟಂದ್ರ ಪ್ಯಾಂಟ್ ಹಾಕೊಳ್ಳಿ ಅಥವಾ ಶರ್ಟ್ ಹಾಕೊಂಡು ಹೋಗ್ತಿದ್ದೆ, ದೋಸೆ ಉಟ್ಕೊಂಡು ಹೋಗ್ತಿದ್ದ. ಈಗ ಹಂಗಿಲ್ಲ, ಮಂಡ್ ಚಡ್ಡಿ ಬೇಕಾದ್ರೆ ಲುಂಗಿ ತಗೊಂಡು ಎಲ್ಲಿ ಬೇಕಾದ್ರೆ ಎದ್ದೆ ಬಿಡ್ತಾರ ಸರ್. ಇದು ಸಂಪ್ರದಾಯ ಆಯ್ತು, ಇದು ಹೋಗ್ಬಿಡ್ತು ಸರ್. ಇದು ಆಮೇಲೆ ಇನ್ ಹೆಣ್ಮಕ್ಳು ಹೇಳ್ತಿರ್ತಾವ್ ನಿಮಗೆ. ಅವಾಗ ಹೆಣ್ ಮಕ್ಳು ಎಲ್ಲೇ ಒಂದು ಇದಕ್ಕೆ ಹೊಲಕದ್ ಹೊಂಟ್ರ ಸರ್, ಹಣಿ ಮ್ಯಾಲ ವಿಭೂತಿ ಕುಂಕುಮ ಹಚ್ಕೊಂಡು ತಲೆ ಮ್ಯಾಲ ಸರ್ಗ ಹೊತ್ಕೊಂಡು ಗಾಡಿ ಹಾಕಿ ಕೂತ್ರಂದ್ರ ಇಲ್ಲಿ ಮಗನ ಸೆರಗ ಬಿದ್ರ ಅವ್ ಗಂಡ ಗ್ಯಾರಂಟಿ ಪಡ್ತಿದ್ರ ಎಷ್ಟು ಸಲ ನೋಡಿನ್ ಸರ್. ಆದ್ರ ಈಗ ಏನ್ ಮಾಡ್ತಾರ, ಗಂಡ್ರೆ ಹೊಡಿ ಹೊಳೆ ಹೊಡಿತಾರ ಇವಾಗ. ಆ ಪರಿಸ್ಥಿತಿ ಬಂದ ಎಲ್ಲಾ ಕಣ್ ಮರೆ ಆಗ್ಯದ ಸರ್. ಯಾವ್ದು ಹೊಡೆದಿಲ್ಲ, ಈ ಟ್ರಾಕ್ಟರ್ ಮ್ಯಾಗ ಕೂತ್ರ ನೋಡ್ಬೇಕು, ತಲೆ ಮೇಲೆ ಸೆರಗ ಇರಂಗಿಲ್ಲ, ಹಣಿ ಮೇಲೆ ಕೂಕ್ ಬರಂಗಿಲ್ಲ, ಗಾಡಿಗೆ ಹಾಕೊಂಡು ಹರಡ್ತಿರ್ತಿತ್ತು. ಈ ಕಾಲ ಬಂದಿದೆ ಸರ್ ಇವಾಗ. ಅದಕ್ಕೆ ನಾವೇನಿತ್ತು, ಹಿಂದಿನ ಕಾಲ ಬರ್ಬೇಕಪ್ಪ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಎತ್ತ ಕಟ್ಟಬೇಕು, ಪ್ರತಿಯೊಬ್ಬ ಗಾಡಿ ಇರ್ಬೇಕು. ಯಾಕಂದ್ರೆ ರೈತನ ಕೆಲಸ ಸರ್ ಇದು.
0: ಹೌದು, ಬಟ್ ಟೆಕ್ನಾಲಜಿ ಇರೋದ್ರಿಂದ ಈಗ ಅದನ್ನ ಬಳಕೆ ಮಾಡೋದನ್ನ ಹೆಂಗ್ ತಪ್ಪಿಸಕ್ ಸಾಧ್ಯ ಆಗುತ್ತೆ?
2: ಮತ್ತೆ ಕಣ್ಮರೆ ಉಳಿಸಬೇಕಂದ್ರೆ ಎಲ್ಲಾನು ಕಣ್ಮರೆ ಆಗಿದೆ ಸರ್. ಈಗ ಯಾವ್ದು ಉಳಿದಿಲ್ಲ, ಅದಕ್ಕೆ ಹೇಳ್ದೆ ನಿಮಗೆ ನೋಡ್ಬೇಕಾಗಿದೆ ದನ ಕರುಗಳನ್ನ ಇವಾಗ.
0: ಹೌದು, ಮತ್ತೆ ಈಗ ದನ ಕರುಗಳೇ ಎಲ್ಲೋ ಎಲ್ಲೋ ಒಂದ್ ಕಡೆ ಕಾಣುತ್ತೆ ಅಷ್ಟೇ. ಈಗ ಎತ್ತು ಗಾಡಿ ದೂರದ ಮಾತಾಯ್ತು.
2: ಅದು ದೂರ, ಅದಕ್ಕೆ ಹೇಳ್ತೀನಿ ಸರ್, ಎಲ್ಲಾ ಕಣ್ಮರೆ ಆಗಿದೆ. ಸಂಸ್ಕೃತಿ ಯಾವ್ದು ಉಳಿದಿಲ್ಲ ಅಂತ ನಾನು ಫಸ್ಟ್ ಹೇಳ್ತೀನಿ ಸರ್. ಇವಾಗ ಸಂಸ್ಕೃತಿ ಎಲ್ಲಿ ಎಲ್ಲಿ ಉಳಿದಿಲ್ಲ, ನಮ್ಮ ನೆಟ್ಟ ಅಂತಲ್ಲ, ಎಲ್ಲಿ ಉಳಿದಿಲ್ಲ ಸಂಸ್ಕೃತಿ. ಅದಕ್ಕೆ ನಾವೇನ್ ಹೇಳ್ತೀವಿ, ಸಂಸ್ಕೃತಿ ನಾವು ಉಳಿಬೇಕಪ್ಪ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಮನೆಯಾಗ ಒಂದ್ ಆಕಾರ ಕಟ್ಟಬೇಕು ನಾವು.
0: ಹೌದು,
2: ಬೇರೆ ಎದ್ದ ಕೂಡಲೇ ಅದನ್ನ ಪೂಜೆ ಮಾಡಿದ್ವಿಪ್ಪ ಅಂದ್ರೆ ಮನುಷ್ಯನಲ್ಲಿ ಪುಣ್ಯ ಆಗುತ್ತೆ ಸರ್ ಅದರಿಂದ. ಅದಕ್ಕೆ ನಾವೇನ್ ಮಾಡ್ತೀವಿ, ಏನು ಇಲ್ಲ ಇವಾಗ ಜನರು ಹಂಗೆ ಹೇಳ್ಬೇಕಲ್ಲ, ಎದ್ದು ಹೊಂಟು ಬಿಡೋದು. ಬೇರೆದಾಗ ಸಿಗ್ತಾ ಇಲ್ಲ ಹಾಲು, ಬೇರೆದಾಗ ಸಿಗ್ತಾವ ಹಾಲು, ಪ್ಯಾಕೆಟ್ ಹಾಲು ತಿನ್ನೋದು. ಅದಕ್ಕೆ ಸಂಸ್ಕೃತಿ ಯಾವ್ದು ಉಳಿದಿಲ್ಲ ಸರ್ ಇವಾಗ. ಅದ್ರ ಸಲುವಾಗಿ ನಾ ಏನ್ ಹೇಳ್ತೀನಿ, ಪ್ರತಿಯೊಬ್ಬರು ಒಂದು ಆಗ ಕಟ್ಟರೆ ಕೇಳ್ತೀನಿ, ಜವಾರಿ ಆಗ ಪ್ರತಿಯೊಬ್ಬರು ರೈತರ ಕೇಳ್ಕೊಟ್ಟೇನೆ ನಾನು. ಅದಕ್ಕೆ ಕೇಳಿದ್ರೆ ಅದು ಒಳ್ಳೇದು ಸರ್ ಬಹಳ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತ ಕಣ ಯಾಕೆ ಕೇಳಿದ್ರು ಸರ್, ಅದು ಮುಂಜಾನೆ ಎದ್ದು ಕೂಡ ಚರ್ಚಿಸಿ ಕೂಡ ದೇವತೆಗಳಿರ್ತಾವ ಅಂತ ಜ್ಞಾನಿಗೆ ಹೇಳ್ತಾರ ಅದರಲ್ಲಿ.
0: ಹೌದು,
2: ಅದಕ್ಕೆ ಒಂದು ಆಕಾರ ಕಟ್ಟಿಕೊಂಡು ಇರತ್ತ ನಾವು ಹೇಳ್ತೀವಿ ನಿಮ್ಗೆ, ಏನು ನೀಗುದಿಲ್ಲ, ಆಕಾರ ಒಂದು ಕಟ್ರಿ. ಅದನ್ನಪ್ಪ ಅಂದ್ರೆ ಒಂದ್ ನಾಲ್ಕೈದು ಆಡಗಳು ಕಟ್ಕೋರಿ, ಅದು ಲಕ್ಷ್ಮಿ ಆಡ ಮೇಕೆ ಇವೆಲ್ಲ ಲಕ್ಷ್ಮಿ ಸ್ವರೂಪ. ಅದು ಅದನ್ನೆಲ್ಲ ಬಿಟ್ಟು ಬಿಟ್ಟೆ ನಾವು, ಏ ಡೈರೆಕ್ಟ್ ಸಿಗ್ತಾವ, ದುಡ್ಡು ಕೊಟ್ರೆ ಬೆಕ್ಕ ಸಿಗ್ತದೆ ಅನ್ನೋದೊಂದು ಮನುಷ್ಯನಲ್ಲಿ ಬಂದ್ಬಿಟ್ಟದು ಇವಾಗ.
0: ನಿಜ ಲಾಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ ಮಾತ್ರ.
2: ಎಲ್ಲಾನು ಅದೇ ಹೇಳ್ತೀನಿ ಸರ್, ಎಲ್ಲಾನು ಕರೆಕ್ಟ್, ಯಾವ್ದು ತಪ್ಪು ಮಾತಾಡೋದು ಸರ್ ನಾವು ಇವಾಗ.
0: ಹೌದೌದು,
2: ಯಾವ್ದು ತಪ್ಪು ಇಲ್ಲದ್ರಲ್ಲಿ ಏನಾಗ್ಬಿಟ್ಟ ಜನರಲ್ಲಿ ಪೇಮೆಂಟ್ ಬರುತ್ತೆ, ದೊಡ್ಡದಾಗ ನೌಕರಿ ಕಂಪನಿ ಕೆಲಸ ಮಾಡ್ತಿರ್ತಾರ, ಅವ್ರಿಗೆ ಯಾವ್ದು ಬ್ಯಾನಿನ ಇಲ್ಲ. ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಮನ್ಯಾಗ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ನಮ್ಗೆ ನೀಗುದು ಲೋಪ ಹೆಂಗ್ ಮಾಡೋದು ಗೊತ್ತ, ಅವ್ರು ಡೈರಿ ಹಾಕಿರ್ತಾರ ಅವ್ರು ಹೆಂಗ್ ಮಾಡೋದು ಇವ್ರು ತಿನ್ನಪ್ಪ, ನಾವೇನ್ ಮಾಡಕ್ಕಾಗುತ್ತೆ ಸರ್.
0: ಅದೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರಿ ಸರ್. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ.
2: ಥ್ಯಾಂಕ್ ಯು ಸರ್.
0: ಓಕೆ, ಶಿವಶರಣ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ವಿಷಯಗಳನ್ನ ಹೇಳ್ತಾ ಇದ್ರು. ಸೊ ಹಾಗೆ ಅದೆಲ್ಲದೂ ಕೂಡ ವ್ಯಾಲಿಡ್ ಆಗಿರುವಂತಹ ಪಾಯಿಂಟ್ ಅಂದ್ರೆ ಹೇಳ್ಬೋದು. ಈಗ ನಾವೆಲ್ಲರೂ ಕೂಡ ಗಮನಿಸಿರೋ ಹಾಗೆ, ನಮ್ಮ ತಂದೆ ತಾಯಿಯರು ಅಥವಾ ಅವರ ತಂದೆ ತಾಯಿಯರು ನೋಡಿರೋ ಹಾಗೆ ಈಗಿನ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು ತುಂಬಾ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅಂಥದ್ರಲ್ಲಿ ನಮ್ಮ ಲಿಸನರ್ಸ್ ಕೂಡ ಹೇಳಿದಾಗೆ ಹೇಳಿದ್ರು, ಅತಿಥಿ ಸತ್ಕಾರ ಮಾಡುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ. ಈಗಿನ ಎಷ್ಟು ಜನ ಮನೆಗೆ ಬಂದರು ಅಂತಂದರೆ ಕುಡಿಯೋದಕ್ಕೆ ನೀರು ಕೊಡೋದು ಕೂಡ ತುಂಬಾ ಕಷ್ಟದ ಒಂದು ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಬರ್ತಾರೆ, ಬಂದ ತಕ್ಷಣ ಮಾತಾಡೋದು ಬರೀ ಇಷ್ಟೇ ಆಗಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮನೆಗೆ ಬಂದವರಿಗೆ ಒಂದು ಆತಿಥ್ಯವನ್ನು ಮಾಡುವಂಥದ್ದು ಅಥವಾ ಅವರ ಯೋಗಕ್ಷೇಮ ವಿಚಾರಿಸುವಂಥದ್ದು ಈ ಥರದನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಅದರಿಂದ ಒಂದು ಸಂಬಂಧ ಕೂಡ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನುವಂತಹ ಒಂದು ಕಲ್ಚರ್ ಏನಿತ್ತು ಅದು ಈಗಾಗಲೇ ಕಾಣಿಸ್ತಾನೇ ಇಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಏನು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರುವಂತಹ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಹಿರಿಯರಿಗೆ ಗೌರವ ಕೊಡಬೇಕಾಗತ್ತೆ. ಇನ್ನು ಸಂಜೆ ಟೈಮಲ್ಲಿ

0: ನೋಡಿರ್ತಾರೆ ನೀವು ಜಗಲಿನಲ್ಲಿ ಕೂತು ಹರಟೆ ಹೊಡಿತಾ ಇರ್ತಾರೆ, ಮಾತಾಡ್ತಿರ್ತಾರೆ, ಅಲ್ಲಿದ ವಿಷಯ ಇಲ್ಲಿದ ವಿಷಯ ಎಲ್ಲದೂ ಕೂಡ ಕವರ್ ಮಾಡ್ತಾ ಇರ್ತಾರೆ. ಆ ಥರದ್ದು ಕೂಡ ಕಣ್ಮರೆ ಆಗ್ತಾ ಇದೆ. ಇನ್ನು ಊಟದ ವಿಚಾರದಲ್ಲಿ ಕೂಡ ಅಷ್ಟೇ, ಬಾಳೆ ಎಲೆ ಊಟ ಇಲ್ಲ ಅಥವಾ ನಮಗೆ ಏನು ಕಾಲಕ್ಕೆ ತಕ್ಕಂತೆ ಆಹಾರವನ್ನು ಏನು ಸೇವನೆ ಮಾಡಬೇಕಿದೆ ಅದು ಕೂಡ ಕಣ್ಮರೆ ಆಗಿದೆ ಅಂತಲೇ ಹೇಳ್ಬೋದು. ಹಬ್ಬಗಳ ಆಚರಣೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆಟಗಳು ಕಲೆಗಳು ಅಷ್ಟೇ, ನಾವು ಜಾನಪದ ಕಲೆಗಳನ್ನು ಈಗ ನೋಡೋದಕ್ಕೆ ತುಂಬಾ ಕಡಿಮೆ, ಹಾಗಾಗಿ ಕಲಾವಿದರಿಗೂ ಕೂಡ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಟಗಳನ್ನು ಕೂಡ ಈಗಿನ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನನಾರು ಮಾಡಬೇಕು. ಅವರಿಗೆ ಆಟಾಡ್ಸೋಕ್ಕಂತೂ ಬ್ಯುಸಿ ಆಗಿರ್ತಾರೆ, ಹಾಗಾಗಿ ತಿಳಿಸುವಂಥ ಪ್ರಯತ್ನನಾರು ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನಾವು ನೋಡ್ತೀವಿ ಅಂತಂದರೆ ಗಿಡಗಳನ್ನ ಬೆಳೆಸುವಂಥದ್ದು, ಹಾಗೆ ಗಿಡ ಮರಗಳನ್ನ ಪೂಜೆ ಕೂಡ ಮಾಡ್ತಾರೆ. ಸೊ ಅದು ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಹೇಳಿದ್ರಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೂ ಕೂಡ ಕರೆ ಸಿಕ್ಕಿಲ್ಲ ಅಂತ ಅಂದರೆ ನಾಳೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾಫಿ ವಿತ್ ಆರ್ ಶೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ, ರಾಣಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಮಹಾಲಕ್ಷ್ಮಿ ಸ್ವೀಟ್ಸ್.
15: ಬ್ರೋ, ನಿನ್ನೆ ರಾತ್ರಿ 10:00 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
16: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
17: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಡಿಜಿಟಲ್ ಮನೋರಂಜನೆ ವೇದಿಕೆ ಬೆಂಗಳೂರು ವತಿಯಿಂದ ಆಯೋಜಿಸಿರುವ ಶಿವಮೊಗ್ಗ ನಗರದ BH ರಸ್ತೆಯ ಕರ್ನಾಟಕ ಸಂಘದಲ್ಲಿ August 8 ಸಂಜೆ 5:00 ಬೆಳ್ಳಿತೆರೆ ಹಾಸ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಡಿಜಿಟಲ್ ಮನೋರಂಜನೆ ವೇದಿಕೆ ಬೆಂಗಳೂರು ವತಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಕಲಾವಿದರು ತಮ್ಮ ಹಾಸ್ಯ ಪ್ರದರ್ಶನ ಮೂಲಕ ಪ್ರೇಕ್ಷಕರನ್ನ ರಂಜಿಸಲಿದ್ದಾರೆ. ಖ್ಯಾತ ಹಾಸ್ಯ ಕಲಾವಿದರಾದ ಮುಖ್ಯಮಂತ್ರಿ ಚಂದ್ರು ಹಾಗೂ ಉಮೇಶ್ ಗೌಡ್ರು ಸೇರಿದಂತೆ ಡಿಜಿಟಲ್ ಮನೋರಂಜನಾ ಕಲಾವಿದರಾದ ದೀಪಕ್, ವೀರೇಶ್, ಮನೋಜ್, ಪ್ರಜಾ ಮತ್ತು ಕಾರ್ತಿಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಕೆಇ ಕಾಂತೇಶ್ ಹಾಗೂ BS ಗಣೇಶ್ ಅವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಹಾಸ್ಯೋತ್ಸವಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಶಿವಮೊಗ್ಗದ ನಾಗರಿಕರು ಹಾಗೂ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಡಿಜಿಟಲ್ ಮನೋರಂಜನೆ ವೇದಿಕೆ ಬೆಂಗಳೂರು ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜಿನಲ್ಲಿ ವಿಶ್ವಾಸ್ ಕಾರ್ಫ್ ದಿನಾಚರಣೆಯನ್ನು ಧ್ವಜ ಹಾರಿಸುವ ಮೂಲಕ ಆಚರಿಸಲಾಯಿತು. ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಕಾಲೇಜಿನ ಪ್ರಾಂಶುಪಾಲರಾದ ಮಮತಾ ಪಿಆರ್ ಹಾಗೂ ವಿಶೇಷ ಅಧಿಕಾರಿಗಳಾದ ಆರ್ ಎಂ ಜಗದೀಶ್ ಹಾಗೂ ಉಪನ್ಯಾಸಕ ವರ್ಗದವರು, ರೋವರ್ ಮತ್ತು ರೇಂಜರ್ನ ಎಲ್ಲ ಸದಸ್ಯರು ಸೇರಿಕೊಂಡು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಆರಂಭಿಸಲಾಯಿತು. ಸ್ಕಾರ್ಫ್ ಎಂಬುದು ಕೇವಲ ಒಂದು ಬಟ್ಟೆಯಲ್ಲ, ಅದು ಶಿಸ್ತು, ಸೇವೆ, ನಾಯಕತ್ವ, ದೇಶಭಕ್ತಿ ಮತ್ತು ಮಾನವೀಯ ಮೌಲ್ಯಗಳ ಸಂಕೇತವಾಗಿದೆ ಎಂದು ತಿಳಿಸಲಾಯಿತು. ಸಮಾಜದ ಒಳಿತಿಗಾಗಿ ಸದಾ ಸಿದ್ಧರಿರಬೇಕು ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಹಾಗೂ ಸ್ಕಾರ್ಫ್ ಡೇ ಆಚರಣೆಯ ಉದ್ದೇಶವನ್ನು ಸವಿಸ್ತಾರವಾಗಿ ವಿವರಿಸಲಾಯಿತು. ಈ ಕಾರ್ಯಕ್ರಮವನ್ನು ಸ್ಕಾರ್ಫ್ ಧರಿಸುವ ಮೂಲಕ ಉದ್ಘಾಟಿಸಲಾಯಿತು. ಉದ್ಘಾಟನೆಯ ನಂತರ ಮುಖ್ಯ ಅತಿಥಿಗಳಾದ ವರುಣ್ ಎಂ ಇವರು ರೋವರ್ಸ್ ಮತ್ತು ರೇಂಜರ್ಸ್ ಇತಿಹಾಸದ ಬಗ್ಗೆ ಮಾಹಿತಿ ನೀಡಿದರು. ಮತ್ತೋರ್ವ ಅತಿಥಿಗಳಾದ ಮಹೇಶ್ ಕೆಎಸ್ ಇವರು ಕಾಲೇಜಿನ ರೋವರ್ಸ್ ಮತ್ತು ರೇಂಜರ್ಸ್ ನಾಯಕರಿಗೆ ಬ್ಯಾಡ್ಜ್ಗಳನ್ನು ನೀಡಿ ಗೌರವಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಪ್ರಾಸೆಸ್ ಆಂದೋನಿ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವರುಣ್ ಎಂ, ವೈಸ್ ಪ್ರೆಸಿಡೆಂಟ್ ಕಮಿಟಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶಿವಮೊಗ್ಗ ಹಾಗೂ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಮಹೇಶ್ ಕೆಎಸ್, ಸಿಎಂಎಸ್ ಆಪರೇಟರ್, ಮಿನಿಸ್ಟರಿ ಆಫ್ ರೈಲ್ವೆ ಶಿವಮೊಗ್ಗ ಲೀಡರ್ ಆದಂತಹ ಹಾಗೂ ಕಾಲೇಜಿನ ರೇಂಜರ್ಸ್ ರೋವರ್ಸ್ ಲೀಡರ್ ಆದಂತಹ ಸತಿಭಾರತಿ ದಯಾನಂದ ಹಾಗೂ ವಾಣಿಜ್ಯ ಉಪನ್ಯಾಸಕರಾದ ಸೌಪರ್ಣಿಕ, ಐಕ್ಯುಎಸ್ಸಿ ಕೋಆರ್ಡಿನೇಟರ್ ಅನುಪಮ ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ಗ್ರಾಮೀಣ ಪ್ರದೇಶದ ರೈತರು ಅಥವಾ ರೈತ ಮಹಿಳೆಯರು, ನಿರುದ್ಯೋಗ ಯುವಕ ಯುವತಿಯರಿಗೆ ಆಗಸ್ಟ್ 10 ದೇಶಿ ಮತ್ತು ಮಿಶ್ರ ಹೈನು ತಳಿಗಳ ವೈಜ್ಞಾನಿಕ ಪಾಲನೆ ಮತ್ತು ಪೋಷಣೆ ಕುರಿತಾಗಿ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರವನ್ನು ಮಲೆನಾಡು ಗಿಡ್ಡ ತಳಿ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯಲ್ಲಿ ದೇಸಿ ಹಸು ತಳಿಗಳು, ಹಸುಗಳ ಕೊಟ್ಟಿಗೆ ನಿರ್ಮಾಣ, ಹಸುಗಳ ಆಹಾರ ನಿರ್ವಹಣೆ, ಸಂತಾನೋತ್ಪತ್ತಿ, ರೋಗಗಳು, ಮಾರುಕಟ್ಟೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗುವುದು. ಆಸಕ್ತಿಯುಳ್ಳವರು ತಮ್ಮ ಹೆಸರನ್ನ ಆಗಸ್ಟ್ 8 ನೋಂದಾಯಿಸಿಕೊಳ್ಳತಕ್ಕದ್ದು. ತರಬೇತಿಯನ್ನು 25 ಶಿಬಿರಾರ್ಥಿಗಳಿಗೆ ಸೀಮಿತಗೊಳಿಸುವುದರಿಂದ ಮೊದಲು ಹೆಸರು ನೋಂದಾಯಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸತೀಶ್ ಜಿಎಂ ಸಹ ಪ್ರಾಧ್ಯಾಪಕರು, ಜಾನುವಾರು ಸಾಕಾಣಿಕಾ ಸಂಕೀರ್ಣ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೂಪನಗರ, ಶಿವಮೊಗ್ಗ 577204. ಮುಂದಿನ ವಿವರ. ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಶಿಪ್ರಾಸ್ ಗ್ರೀನ್ ಪ್ರಾಡಕ್ಟ್ ಸಂಸ್ಥೆಯು ತನ್ನ ಪರಿಸರ ಸ್ನೇಹಿ ಬಾಂಬೂ ಟೂತ್ ಬ್ರಷ್ ಅನ್ನ ಜೆಕಾಮ್ ಸಭೆಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಳಿಸಿತು. ಉತ್ಪನ್ನವನ್ನ ಜೆಕಾಂ ವಲಯ ಅಧ್ಯಕ್ಷ ಸಿಎ ರುದ್ರೇಶ್ ಕೋರಿ ಅವರು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಪ್ರತಿದಿನ ಬಳಕೆಯಾಗುವ ಪ್ಲಾಸ್ಟಿಕ್ ಟೂತ್ಬ್ರಷ್ಗಳಿಂದ ಉಂಟಾಗುತ್ತಿರುವ ಪರಿಸರ ಹಾನಿ ಪರ್ಯಾಯವಾಗಿ ನೈಸರ್ಗಿಕ ಬಾಂಬೂದಿಂದ ತಯಾರಿಸಲಾದ ಈ ಟೂತ್ಬ್ರಷ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆಗೊಳಿಸಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದ ಅವರು, ಜೆಸಿಐ ವಿಶ್ವದ ಯುವ ನಾಯಕರು, ಉದ್ಯಮಿಗಳು ಮತ್ತು ಸಮಾಜ ಸೇವಕರನ್ನ ಒಗ್ಗೂಡಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅದರ ಅಂಗಸಂಸ್ಥೆಯಾದ ಜೆಕಾಮ್ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದ ಯುವ ಉದ್ಯಮಿಗಳಿಗೆ ನೆಟ್ವರ್ಕಿಂಗ್, ವ್ಯವಹಾರ ವೃದ್ಧಿ ಹಾಗೂ ನಾಯಕತ್ವದ ಅಭಿವೃದ್ಧಿಗೆ ವೇದಿಕೆಯನ್ನ ಒದಗಿಸುತ್ತಿದೆ. ಇದೇ ವೇದಿಕೆಯಲ್ಲಿ ಪರಿಸರ ಸ್ನೇಹಿ ಉತ್ಪನ್ನಗಳ ಪ್ರೋತ್ಸಾಹದ ಭಾಗವಾಗಿ ಬಾಂಬೂ ಟೂತ್ಬ್ರಷ್ ಬಿಡುಗಡೆಗೊಳಿಸಲಾಯಿತು. ಮುಂದಿನ ವಿವರ. ಆಗಸ್ಟ್ 13-14 ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಲಯ ಸಂಭ್ರಮ. ಪದ್ಮಭೂಷಣ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವಮೊಗ್ಗ ನಗರದ ಕ್ರೀಡಾ ಪ್ರೇಮಿಗಳಿಗಾಗಿ ಹಾಗೂ 80th ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಚುಂಚಾದ್ರಿ ಕಪ್ 2026 ವಾಲಿಬಾಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ ಆಗಸ್ಟ್ 13-14 ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ತಂಡಗಳು ಕಡ್ಡಾಯವಾಗಿ ಕ್ರೀಡಾ ಸಮವಸ್ತ್ರ

ಧರಿಸಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು. 17 ವರ್ಷ ವಯೋಮಿತಿ ಮೀರಿರಬಾರದು. ಕಡ್ಡಾಯವಾಗಿ 18 ಕಲಾಂ ಇರುವ ಗುರುತಿನ ಚೀಟಿ ತರಬೇಕು. ವಿದ್ಯಾರ್ಥಿಗಳ ಆಧಾರ್, ಗುರುತಿನ ಕಾರ್ಡ್, ಎಸ್ಎಟಿಎಸ್ ನಂಬರ್ ಹಾಗೂ ಶಾಲೆಯ ಡೈಸ್ ಕೋಡ್ ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9945834364 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ ಆಗಸ್ಟ್ 7ರಂದು ಬೆಳಗ್ಗೆ 10 ಗಂಟೆಗೆ ಖಾಸಗಿ ರಂಗದ ಪ್ರಮುಖ ಬ್ಯಾಂಕ್ ಆದ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಕಾತಿಗೆ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಅಥವಾ ಯಾವುದೇ ಪದವಿ ತೇರ್ಗಡೆಯಾದವರು ಭಾಗವಹಿಸಬಹುದು. 18ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಸಂದರ್ಶನ ನಡೆಯಲಿದೆ. ನೇರ ಸಂದರ್ಶನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ ಎಂದು ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ಮೂಲದ ನಿವಾಸಿ ಮಿಲಿಟರಿ ಪಿಂಚಣಿದಾರ ಜೆಸಿಒ ಶ್ರೇಣಿ ಅವರಿಗೆ ಮಾಜಿ ಸೈನಿಕರ ಮಕ್ಕಳ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026-27 ಸಾಲಿನಲ್ಲಿ ಒಂದನೇ ತರಗತಿಯಿಂದ ಅಂತಿಮ ಪದವಿ ಅಥವಾ ಡಿಪ್ಲೊಮೊವರೆಗೆ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 31-10-2026 ಒಳಗಾಗಿ ಮತ್ತು ವೃತ್ತಿಪರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 30-11-2026 ಒಳಗಾಗಿ ಶಿಷ್ಯವೇತನಕ್ಕಾಗಿ ಶುಲ್ಕರಹಿತ ಅರ್ಜಿಗಳನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಶಿವಮೊಗ್ಗ ಕಚೇರಿಯಿಂದ ಪಡೆದು ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವವರೋ ಆ ಜಿಲ್ಲೆಗೆ ಸಂಬಂಧಿಸಿದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಕಚೇರಿಯ ದೂರವಾಣಿ ಸಂಖ್ಯೆ 08182222209 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ ಸಿಎ ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2026-27 ಶೈಕ್ಷಣಿಕ ಸಾಲಿನ 2 ವರ್ಷಗಳ ಡಿಪ್ಲೊಮೊ ಕೃಷಿ ಕೋರ್ಸ್ನಲ್ಲಿ ಖಾಲಿ ಇರುವ 31 ಸೀಟುಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮೊ ಕೃಷಿಯನ್ನು ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ 4 ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಡಿಪ್ಲೊಮೊ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ 45 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ ಕನಿಷ್ಠ 40%-ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 6-8-2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50%-ಸೀಟುಗಳನ್ನು ಡಿಪ್ಲೊಮೊ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಅಧಿಸೂಚನೆ ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವೆಬ್ಸೈಟ್ www.uahs.edu.in ಮೂಲಕ ದಿನಾಂಕ 6-8-2026 ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕವನ್ನು ಡಿಡಿ ರೂಪದಲ್ಲಿ ಲಗತ್ತಿಸಿ ದಿನಾಂಕ 6-8-2026 ಒಳಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ ಕಳುಹಿಸಿಕೊಡಬೇಕು. ದಿನಾಂಕ 6-8-2026 ನಂತರ ಡಿಡಿಯನ್ನು ಪಡೆದು ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 500 ರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ 250 ರು ಆಗಿದ್ದು, ರಾಷ್ಟ್ರೀಕೃತ ಬ್ಯಾಂಕುಗಳ ಡಿಡಿಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳನ್ನು ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿಗೆ 6-8-2026 ಒಳಗೆ ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಕಳುಹಿಸಬಹುದು. ಮುಂದಿನ ವಿವರ. ರಾಜ್ಯಾದ್ಯಂತ ಇರುವ ಅರ್ಹ 3,000 ವಿದ್ಯಾರ್ಥಿಗಳಿಗೆ ಆರ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೇಧಾವಿ ಸಿಲ್ಕ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಸಂಪೂರ್ಣ ಉಚಿತ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮೊ ಕೋರ್ಸ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಈ ಯೋಜನೆಯಡಿ 10+2 ವಿದ್ಯಾರ್ಹತೆ ಹೊಂದಿರುವ 18-24 ವರ್ಷದೊಳಗಿನ ಅಭ್ಯರ್ಥಿಗಳು 3 ವರ್ಷದ BSc ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಅಥವಾ 12 ತಿಂಗಳ ಡಿಪ್ಲೊಮೊ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ 10ನೇ ತರಗತಿ ಉತ್ತೀರ್ಣರಾಗಿರುವ 18-40 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ 2 ವರ್ಷದ ಡಿಪ್ಲೊಮೊ ಇನ್ ವೊಕೇಷನಲ್ ಟ್ರೈನಿಂಗ್ ಕೋರ್ಸ್ ಲಭ್ಯವಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಮುಗಿಯುವವರೆಗೂ ಉಚಿತ ವಸತಿ, ಊಟದ ಜೊತೆಗೆ ಪ್ರತಿ ತಿಂಗಳು 6,000 ಶಿಷ್ಯ ವೇತನ ನೀಡಲಾಗುತ್ತದೆ. ನೋಂದಣಿಗೆ ಕೊನೆಯ ದಿನಾಂಕ August 15 ಆಗಿದ್ದು, ತರಗತಿಗಳು September 1 ಪ್ರಾರಂಭವಾಗಲಿವೆ. ಆಸಕ್ತರು aryaact.india@gmail.com ಅಥವಾ 6362285608 ಅಥವಾ 94802184 ಸಂಖ್ಯೆಗಳನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಎಂದು ಕರ್ನಾಟಕದ ಆರ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವರುಣ್ ಜಿಆರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ, ಅದೇ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸ್ನೇಹಿತರೆ, ಹಕ್ಕು ಮತ್ತು ಕರ್ತವ್ಯ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ರಾಜಪ್ರಭುತ್ವದಲ್ಲಿ ನಾಗರಿಕನಿಗೆ ವಿಶೇಷ ಹಕ್ಕುಗಳು ಇರ್ತಾ ಇರಲಿಲ್ಲ, ಕರ್ತವ್ಯಗಳು ಸಾಕಷ್ಟಿದ್ವು. ಪ್ರತಿಯೊಬ್ಬ ನಾಗರಿಕನು ಪ್ರಕೃತಿಯ ರಕ್ಷಣೆಗಾಗಿ, ರಾಜನ ನಿರಂತರ ಆಡಳಿತ ನಡೆಯುವ ವ್ಯವಸ್ಥೆಗಾಗಿ ಹಲವಾರು ಕರ್ತವ್ಯವನ್ನ ಮಾಡಲೇಬೇಕಿತ್ತು. ಆ ಕರ್ತವ್ಯಗಳಿಗೆ ಧಾರ್ಮಿಕ ಸ್ಪರ್ಶವನ್ನ ನೀಡಿ ನಾಗರಿಕನು ಅವುಗಳಿಗೆ ಬದ್ಧನಾಗಿರುವಂತೆ ಮಾಡುವ ರೂಢಿಗಳಿದ್ವು. ಸ್ನೇಹಿತರೆ, ರಾಜನು ಪ್ರತ್ಯಕ್ಷ ದೇವನೆಂಬ ನಂಬಿಕೆ ಅಂದಿನ ನಾಗರಿಕರಲ್ಲಿತ್ತು. ಹೀಗೆ ನಂಬಿಕೆಗಳು ಇದ್ದಾಗ ರಾಜನ ಆಡಳಿತವನ್ನಾಗಲಿ, ಮಾತನ್ನಾಗಲಿ, ನಿರ್ಧಾರಗಳನ್ನಾಗಲಿ ನಾಗರಿಕರು ಪ್ರಶ್ನಿಸುವ ಧೈರ್ಯ ತೋರಿಸ್ತಾ ಇರಲಿಲ್ಲ. ಆತನ ನಿರ್ಧಾರಗಳನ್ನ ಶಿರಸಾ ವಹಿಸಿ ಪಾಲಿಸ್ತಾ ಇದ್ರು. ಹೀಗೆ ರಾಜನ ಆಳ್ವಿಕೆಯಲ್ಲಿ ಜನರು ತಮ್ಮ ತಮ್ಮ ಕೆಲಸಗಳನ್ನ ಜವಾಬ್ದಾರಿಯಿಂದ, ಹೆಚ್ಚು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು. ನಾಗರಿಕ ಸಮಾಜದಲ್ಲಿ ಇಂದಿನಂತೆ ಹಕ್ಕುಗಳ ಹೋರಾಟದ ಭರಾಟೆ, ಆ ಮೂಲಕ ಒಂದಷ್ಟು ಮತಗಳನ್ನ ಬಾಚುವ, ಅದರಿಂದ ನಾಯಕನೆಂದು ಬಿಂಬಿಸಿಕೊಳ್ಳುವ ಅಗತ್ಯವೂ ಇರಲಿಲ್ಲ, ಅವಕಾಶವೂ ಇರಲಿಲ್ಲ. ಸ್ನೇಹಿತರೆ, ಪ್ರತಿದಿನ ನಾವು ನನ್ನ ಹಕ್ಕು ನಿಮ್ಮ ಹಕ್ಕು ಅಂತ ಮಾತಾಡ್ತಾ ಇರ್ತೀವಿ, ಆದ್ರೆ ನಿಜಕ್ಕೂ ಹಕ್ಕು ಅಂದ್ರೆ ಏನು, ಅದು ನಮ್ಮ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಾವು ಅದನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹಕ್ಕು ಅಂತಂದ್ರೆ ಕೇವಲ ಸೌಲಭ್ಯ ಅಲ್ಲ, ಇದು ಯಾವುದೇ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಮತ್ತು ಸ್ವತಂತ್ರವಾಗಿ ಬದುಕೋದಕ್ಕೆ ನಮ್ಮ ಸಂವಿಧಾನ ಅಥವಾ ಕಾನೂನು ಕೊಟ್ಟಿರುವ ಖಾತ್ರಿ ಅಂತಾನೆ ಹೇಳಬಹುದು. ಇದನ್ನ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಂದು ಗ್ಯಾರಂಟಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಲೈಫ್ಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ಹಾಗಾದ್ರೆ ಹಕ್ಕು ಏನ್ ಕೆಲಸ ಮಾಡುತ್ತೆ, ಅದರ ಪವರ್ ಏನು ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸರ್ಕಾರ, ಸಮಾಜ ಅಥವಾ ಯಾವುದೇ ಪ್ರಬಲ ಶಕ್ತಿ ನಿಮ್ಮ ಮೇಲೆ ಅನ್ಯಾಯ ಮಾಡುವುದನ್ನ ತಡೆಯುತ್ತೆ. ನಂತರ ನೀವು ಶಿಕ್ಷಣ ಪಡೆಯುವುದಕ್ಕೆ, ಕೆಲಸ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಬೆಳೆಯೋದಕ್ಕೆ ಸಮಾನ ಅವಕಾಶ ನೀಡುತ್ತೆ. ಪ್ರತಿಯೊಬ್ಬರಿಗೂ ಮನುಷ್ಯರಾಗಿ ಸಿಗಬೇಕಾದ ಮೂಲಭೂತ ಗೌರವವನ್ನ ಖಾತ್ರಿಪಡಿಸುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ ಸ್ನೇಹಿತರೆ, ಮೊದಲನೇದಾಗಿ ಸುರಕ್ಷತೆ, ಅವಕಾಶ, ಗೌರವ, ಇವುಗಳಿಗೆ ಹಕ್ಕು ಅಂತ ನಾವು ಹೇಳ್ತೇವೆ. ಹಾಗೆ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ ಆರು ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಆ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: that's all.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಹಕ್ಕು ಮತ್ತು ಕರ್ತವ್ಯ ಪಾಲನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಕಳೆದ ಭಾಗದಲ್ಲಿ ಹಕ್ಕು ಅಂದ್ರೆ ಏನು ಅಂತ ತಿಳಿಸಿದ್ದಾಯ್ತು. ಹಾಗೆ ಈಗ ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಅವು ಯಾವುವು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸೊ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ 6 ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಇವು ನಮ್ಮ ಜೀವನದ ಆಧಾರ ಸ್ತಂಭಗಳು ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಸಮಾನತೆಯ ಹಕ್ಕು. ಆರ್ಟಿಕಲ್ 14-18 ಏನ್ ಹೇಳುತ್ತೆ ಅಂತಂದ್ರೆ, ಯಾರೇ ಇರ್ಲಿ ಹೇಗೆ ಇರ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾವುದೇ ತಾರತಮ್ಯ ಇಲ್ಲ. ಜಾತಿ ಧರ್ಮ ಲಿಂಗ ಆಧಾರದ ಮೇಲೆ ನಿಮ್ಮನ್ನ ಯಾರೂ ದೂರವಿಡೋ ಹಾಗಿಲ್ಲ. ಇನ್ನ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 19-22 ಏನ್ ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ಮಾತಾಡುವ ಸ್ವಾತಂತ್ರ್ಯ, ಎಲ್ಲಿಗಾದ್ರೂ ತಿರುಗಾಡುವ ಸ್ವಾತಂತ್ರ್ಯ, ಹಾಗೆ ಇಷ್ಟ ಬಂದ ಕೆಲಸ ಮಾಡೋ ಸ್ವಾತಂತ್ರ್ಯ ಎಲ್ಲವೂ ಬರುತ್ತೆ. ಇದು ನಮ್ಮ ಎಕ್ಸ್ಪ್ರೆಸ್ ಲೈಫ್ ಲೈನ್ ಅಂತಾನೆ ಹೇಳ್ಬಹುದು. ಹಾಗೆ ಮೂರನೇದಾಗಿ ಶೋಷಣೆ ವಿರುದ್ಧದ ಹಕ್ಕು. ಆರ್ಟಿಕಲ್ ನಂಬರ್ 23-24 ತನಕ ಏನ್ ಹೇಳುತ್ತೆ ಅಂದ್ರೆ, ಬಲ

ಜೀವಂತದ ದುಡಿಮೆಯಾಗಿರಬಹುದು, ಅಕ್ರಮವಾಗಿ ಕೂಲಿ ಕೊಡದೆ ದುಡಿಸಿಕೊಳ್ಳೋದಾಗಿರಬಹುದು, ಅಥವಾ ಮಕ್ಕಳಿಂದ ಕೆಲಸ ಮಾಡಿಸೋದು, ಈ ಎಲ್ಲದರ ವಿರುದ್ಧ ರಕ್ಷಣೆ ನೀಡುತ್ತೆ. ಯಾರು ನಿಮ್ಮನ್ನ ಶೋಷಣೆ ಮಾಡೋ ಹಾಗಿಲ್ಲ. ಇನ್ನ ನಾಲ್ಕನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 25-28 ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ಇಷ್ಟ ಬಂದ ಧರ್ಮವನ್ನ ಪಾಲಿಸುವ ಹಾಗೆ ಪ್ರಚಾರ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇನ್ನ ಐದನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಆರ್ಟಿಕಲ್ ನಂಬರ್ 29-30 ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇರುವ ಹಕ್ಕು, ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯುವ ಹಕ್ಕು ಸಹ ಇದರಲ್ಲಿದೆ. ಇನ್ನು ಆರನೇದು ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಆರ್ಟಿಕಲ್ ನಂಬರ್ 32 ಏನ್ ಹೇಳುತ್ತೆ ಅಂದ್ರೆ, ಈ ಹಕ್ಕುಗಳಲ್ಲಿ ಅತ್ಯಂತ ಪವರ್ಫುಲ್ ಅಂತಾನೆ ಹೇಳಬಹುದು. ಈಗಷ್ಟೇ ಹೇಳಿದ 1-5 ಹಕ್ಕುಗಳಿಗೆ ಧಕ್ಕೆಯಾದ್ರೆ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಹಕ್ಕುಗಳನ್ನ ಪಡೆಯೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಕ್ಕುಗಳು ಆಕಾಶದಿಂದ ಬೀಳೋದಿಲ್ಲ, ಅವು ಈಗಾಗಲೇ ನಮ್ಮ ಸಂವಿಧಾನದಿಂದ ಬಂದಿವೆ. ಆದ್ರೆ ನಾವು ಅವುಗಳನ್ನ ಆಕ್ಟಿವ್ ಆಗಿ ಮಾಡೋದು ಹೇಗೆ? ಸೊ ಮೊದಲನೇದಾಗಿ ಬಿ ಅವೇರ್ ಅಂದ್ರೆ ತಿಳ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರಲಿ. ನೀವು ಶಾಲೆಯಲ್ಲಿ, ಕಾಲೇಜ್ನಲ್ಲಿ, ರೋಡ್ನಲ್ಲಿ ಅಥವಾ ಟಿವಿಗಳಲ್ಲಿ ಎಲ್ಲೇ ಆದರೂ ಅವುಗಳ ಬಗ್ಗೆ ತಿಳಿದುಕೊಳ್ಬೇಕಾದ ಕರ್ತವ್ಯ ನಿಮ್ಮದಾಗಿರುತ್ತೆ. ತಿಳುವಳಿಕೆ ಇರೋದು ನಿಮ್ಮ ಮೊದಲ ಹಕ್ಕು ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಬಳಸಿಕೊಳ್ಳಿ, ಅಂದ್ರೆ ನಿಮ್ಮ ಹಕ್ಕುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿ. ಉದಾಹರಣೆಗೆ ನಿಮಗೆ ಮಾಹಿತಿ ಬೇಕಾದ್ರೆ ಮಾಹಿತಿ ಹಕ್ಕಿನ ಅಂದ್ರೆ RTI ಕಾಯ್ದೆ ಬಳಸಿ ಸರ್ಕಾರದ ಬಳಿ ಮಾಹಿತಿ ಕೇಳಿ. ಇನ್ನ ಮೂರನೇದಾಗಿ ಧ್ವನಿ ಎತ್ತಿ, ರೈಸ್ ಯುವರ್ ವಾಯ್ಸ್. ಒಂದ್ ವೇಳೆ ನಿಮ್ಮ ಹಕ್ಕು ಉಲ್ಲಂಘನೆಯಾದಲ್ಲಿ ಸುಮ್ಮನಿರಬೇಡಿ. ಪೊಲೀಸ್ ಅಥವಾ ನ್ಯಾಯಾಲಯ ಅಥವಾ ಮಾನವ ಹಕ್ಕುಗಳ ಆಯೋಗದ ಸಹಾಯ ಪಡೆಯಿರಿ. ಯಾರಾದ್ರೂ ಅನ್ಯಾಯ ಮಾಡಿದ್ರೆ ತಕ್ಷಣ ಅದಕ್ಕೆ ಧ್ವನಿ ಎತ್ತಿ. ಇನ್ನ ನಾಲ್ಕನೇದಾಗಿ ಕರ್ತವ್ಯ ಪಾಲಿಸಿ. ನೆನ್ಪಿಡಿ, ನಾವು ಮೊದಲೇ ಮಾತನಾಡಿದ ಹಾಗೆ ಹಕ್ಕುಗಳನ್ನು ಕೇಳುವ ಮೊದಲು ನಿಮ್ಮ ಕರ್ತವ್ಯಗಳನ್ನ ಪಾಲಿಸಬೇಕಾಗುತ್ತೆ. ನೀವು ಟ್ರಾಫಿಕ್ ರೂಲ್ಸ್ ಮುರಿದು ಬೇರೆಯವರ ಶಾಂತಿಯ ಹಕ್ಕಿಗೆ ಧಕ್ಕೆ ತಂದ್ರೆ ನಿಮ್ಮ ಹಕ್ಕು ಅಲ್ಲಿ ಮುಗಿಯಿತು. ಸೊ ಸ್ನೇಹಿತರೆ, ಈ ಹಕ್ಕುಗಳನ್ನ ಹೇಗೆ ಪಡೆಯೋದು ಅಂತ ನೀವೀಗ ತಿಳ್ಕೊಂಡಿದ್ದಾಯ್ತು. ನಮ್ಮ ಲೈಫು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಅರಿವು ಇರಬೇಕು. ನೆನ್ಪಿಡಿ, ಈ ದೇಶ ನಿಮ್ಮದು, ಇಲ್ಲಿರುವ ಕಾನೂನುಗಳು ನಿಮ್ಮ ರಕ್ಷಣೆಗಾಗಿ ಇವೆ. ತಿಳಿದುಕೊಂಡು ಬಳಸಿಕೊಂಡು ಹಾಗೆ ಗೌರವದಿಂದ ಬಾಳಿ ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ನಿಮ್ಮ ಕರ್ತವ್ಯ ಪಾಲನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಕಳೆದ ಭಾಗದಲ್ಲಿ ನಮ್ಮೆಲ್ಲರ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ. ಸ್ವಾತಂತ್ರ್ಯ, ಸಮಾನತೆ, ಮಾಹಿತಿ, ಎಸ್, ಎಷ್ಟು ಪವರ್ಫುಲ್ ನಮ್ಮ ಸಂವಿಧಾನ ಅಲ್ವಾ ಸ್ನೇಹಿತರೆ? ಆದ್ರೆ ಇಲ್ಲಿ ಒಂದು ಸಣ್ಣ ಕ್ವೆಶ್ಚನ್ ಇದೆ. ಈಗ ನೀವು ಹೇಳಿ, ನಾವು ಎಷ್ಟು ದಿನ ಗೌರ್ಮೆಂಟ್ ಅನ್ನ ಹಾಗೆ ಸಿಸ್ಟಮ್ ಅನ್ನ ಬ್ಲೇಮ್ ಮಾಡ್ತೀವಿ, ಟ್ರಾಫಿಕ್ ಸರಿ ಇಲ್ಲ, ಕಸ ಜಾಸ್ತಿ ಇದೆ, ಕರಪ್ಷನ್ ಇದೆ ಅಂತ ದಿನ ಗುಣಕ್ತಾ ಇರ್ತೀವಿ. ಆದ್ರೆ ನೀವು ಯಾವತ್ತಾದ್ರೂ ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ, ನಾನು ದೇಶಕ್ಕೆ ಏನನ್ನಾದ್ರೂ ಕೊಡುಗೆ ಕೊಟ್ಟಿದ್ದೀನಾ ಅಂತ? ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಮಾಡಬೇಕಾಗಿರೋ ಕರ್ತವ್ಯ ನಮ್ದಾಗಿರತ್ತೆ. ಕರ್ತವ್ಯ ಅಂದ್ರೆ ಏನು ನೋಡಿ ಸ್ನೇಹಿತರೆ, ಹಕ್ಕು ಅಂದ್ರೆ ನೀವು ಸರ್ಕಾರದಿಂದ ಅಥವಾ ಸಮಾಜದಿಂದ ಪಡೆಯೋದಾಗಿರುತ್ತೆ. ಆದ್ರೆ ಕರ್ತವ್ಯ ಅನ್ನೋದು ನೀವು ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಮಾಡೋದಾಗಿರುತ್ತೆ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಒಂದು ಜವಾಬ್ದಾರಿ ಪತ್ರ ಅಂತಾನೆ ಹೇಳಬಹುದು. ನಾವು ವಾಸಿಸುವ ಈ ಸಮಾಜಕ್ಕೆ, ನಾವು ಉಸಿರಾಡುವ ಈ ದೇಶದಲ್ಲಿ ನಾವು ಒಂದು ಸೇವೆಯನ್ನ ಸಲ್ಲಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಹಕ್ಕುಗಳು ಸೇಫ್ ಆಗಿರುತ್ತೆ. ಮೂಲಭೂತ ಹಕ್ಕುಗಳು ಹೇಗಿರುತ್ತವೋ ಹಾಗೇನೆ ಮೂಲಭೂತ ಕರ್ತವ್ಯಗಳು ಕೂಡ ಇದೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ಹೇಳೋದಾದ್ರೆ, ಒಬ್ಬ ಉತ್ತಮ ನಾಗರಿಕನಾಗೋದಕ್ಕೆ ನಾವು ಒಂದಿಷ್ಟು ಕರ್ತವ್ಯಗಳನ್ನ ಪಾಲಿಸಬೇಕು. ಮೊದಲನೇದಾಗಿ ಸಂವಿಧಾನಕ್ಕೆ ಗೌರವ. ನಮ್ಮ ರಾಷ್ಟ್ರಗೀತೆ ಕೇಳಿದಾಗ, ರಾಷ್ಟ್ರ ಧ್ವಜ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಗೌರವ ಬರಬೇಕು. ನಮ್ಮ ಸಂವಿಧಾನದ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಎರಡನೇದಾಗಿ ಸ್ವಾತಂತ್ರ್ಯದ ಆದರ್ಶಗಳ ಪಾಲನೆ, ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಮಹಾನ್ ನಾಯಕರ ಆದರ್ಶಗಳನ್ನು, ತ್ಯಾಗವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರ ತತ್ವಗಳನ್ನ ಪಾಲಿಸಬೇಕು. ಇನ್ನು ಮೂರನೇದಾಗಿ ದೇಶದ ರಕ್ಷಣೆ. ಕರೆ ಬಂದಾಗ ದೇಶದ ಸೇವೆಗೆ ಸಿದ್ಧರಾಗಿರಬೇಕು. ಸೈನ್ಯಕ್ಕೆ ಸೇರಲು ಸಾಧ್ಯವಾಗದಿದ್ದರೆ ಕನಿಷ್ಠ ದೇಶದ ಬಗ್ಗೆ ಸುಳ್ಳು ಸುದ್ದಿ ಹರಡದೆ ಶಾಂತಿಯನ್ನ ಕಾಪಾಡಬೇಕು. ಇನ್ನು ನಾಲ್ಕನೇದಾಗಿ ಸಾರ್ವಜನಿಕರ ಆಸ್ತಿ ನಮ್ಮ ಆಸ್ತಿ. ಬಸ್ ಆಗಿರಬಹುದು, ರೈಲ್ ಆಗಿರಬಹುದು, ಪಾರ್ಕ್ನಲ್ಲಿರೋ ಬೆಂಚು, ಸರ್ಕಾರಿ ಕಚೇರಿ, ಇವೆಲ್ಲ ನಮ್ಮದೇ ದುಡ್ಡಿನಿಂದ ಕಟ್ಟಿದ್ದು. ಅವುಗಳನ್ನು ಹಾಳು ಮಾಡದೆ ಅವುಗಳ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಯಾವುದನ್ನೂ ಒಡೆಯಬೇಡಿ, ಹಾಗೆ ಕೆಟ್ಟದಾಗಿ ಬರೆಯಬೇಡಿ ಸ್ನೇಹಿತರೆ. ಇನ್ನು ಐದನೇದಾಗಿ ಪರಿಸರ ಪ್ರೇಮ. ಇದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಒಂದು ಮರ ಕಡಿಯುವ ಮೊದಲು ಯೋಚನೆ ಮಾಡಿ. ಕೆರೆ, ನದಿ, ಅರಣ್ಯ ಇವು ನಮ್ಮ ಜೀವನ ಅಡಿಗಳಾಗಿರ್ತವೆ. ಎಲ್ಲಾದ್ರೂ ಪ್ಲಾಸ್ಟಿಕ್ ಬಿಸಾಕೋಕ್ಕಿಂತ ಮುಂಚೆ ನೆನ್ಪಿಡಿ, ಪರಿಸರ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಇನ್ನು ಆರನೇದಾಗಿ ಸಹೋದರತ್ವ ಮತ್ತು ಸೌಹಾರ್ದತೆ. ನಮ್ಮಲ್ಲಿ ಭಾಷೆ, ಧರ್ಮ, ಪ್ರದೇಶಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಾವೆಲ್ಲ ಒಂದೇ ದೇಶದ ಮಕ್ಕಳು. ಒಬ್ಬರ ಬಗ್ಗೆ ಒಬ್ಬರು ಪ್ರೀತಿ ಗೌರವದಿಂದ ಇರೋಣ. ಬೇರೆಯವರನ್ನು ಕೆಟ್ಟದಾಗಿ ನೋಡೋದನ್ನ ನಿಲ್ಲಿಸಿ. ಇನ್ನು ಏಳನೇದಾಗಿ ಎಕ್ಸಲೆನ್ಸ್ ಕಡೆಗೆ ಓಟ. ನೀವು ಯಾವ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಹಾಕಿ. ಒಬ್ಬ ಸ್ಟೂಡೆಂಟ್ ಆದ್ರೆ ಚೆನ್ನಾಗಿ ಓದಿ, ಒಬ್ಬ ಇಂಜಿನಿಯರ್ ಆದ್ರೆ ಉತ್ತಮ ಸೇವೆ ನೀಡಿ. ಯಾಕಂದ್ರೆ ವೈಯಕ್ತಿಕ ಬೆಳವಣಿಗೆಯಿಂದಲೇ ದೇಶದ ಬೆಳವಣಿಗೆ ಆಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ನಮ್ಮ ಹಕ್ಕುಗಳನ್ನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೋ ಅದಕ್ಕಿಂತ ಒಂದು ಹಿಡಿ ಜಾಸ್ತಿ ನಮ್ಮ ಕರ್ತವ್ಯಗಳನ್ನ ಪಾಲಿಸೋಣ. ನಮ್ಮ ದೇಶ ಒಂದು ಸುಂದರ ಮರ. ಹಕ್ಕುಗಳು ಅದರ ಹಣ್ಣುಗಳಾದ್ರೆ ಕರ್ತವ್ಯಗಳು ಅದರ ಗಟ್ಟಿಯಾದ ಬೇರುಗಳಾಗಿರ್ತವೆ. ಬೇರು ಗಟ್ಟಿಯಾಗಿದ್ರೆ ಮಾತ್ರ ಹಣ್ಣು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೃಷ್ಣ ಪ್ರಭುವೆ ಮೊದಲು ತೊಲಗು ನೀನು.
1: ಅರೆ ಬಂದಳೋ ಬಂದಳೋ ಕಾಂಚನ ಕಾಂಚನ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಇತ್ತೀಚೆಗೆ ನಾವೆಲ್ಲ ಫಾಸ್ಟ್ ಫುಡ್ಡು ಮತ್ತು ಫಾಸ್ಟ್ ಲೈಫ್ ಸ್ಟೈಲಿಗೆ ಅಡಿಕ್ಟ್ ಆಗಿಬಿಟ್ಟು ಸೊ ನಾವೆಲ್ಲದೂ ಕೂಡ ಫಾಸ್ಟ್ ಫಾಸ್ಟ್ ಅಂತಲೇ ಯೋಚನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದೇ ರೀತಿನಲ್ಲೇ ನಮ್ಮ ಮೆಮೊರಿ ಕೂಡ ಲಾಸ್ ಆಗೋದನ್ನು ಇತ್ತೀಚೆಗೆ ಗಮನಿಸೋದು. ಯಾಕೆಂದರೆ ಇತ್ತೀಚೆಗೆ ನಾವೆಲ್ಲ ಕೂಡ ಯಾವುದೇ ಆಗಲಿ, ನಾವೆಲ್ಲ ಆವಾಗ ಮೊಬೈಲ್ ಇಲ್ಲದಂತಹ ಕಾಲದಲ್ಲಿ ನಂಬರ್ಗಳನ್ನು ನೆನ್ಪಿಟ್ಕೊಂಡು ಟೆಲಿಫೋನ್ಗಳಲ್ಲಿ ಹೋಗಿ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಅಂತಹ ಟೈಮ್ನಲ್ಲಿ ಸೊ ನಮಗೆ ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಆಗಿರ್ತಾ ಇತ್ತು. ಆ್ಯಂಡ್ ಹಾಗೆ ನಮಗೆ ಹೆಲ್ತ್ ಇಶ್ಯೂಸ್ಗಳು ಬರೋದು ಕೂಡ ಕಡಿಮೆ ಆಗಿರ್ತಾ ಇತ್ತು. ಆದರೆ ನಾವು ಯಾವಾಗ ಮೊಬೈಲ್ ಎಲ್ಲ ಬಂತು, ಆಮೇಲೆ ಸಿಸ್ಟಮ್ಗಳನ್ನ ನೋಡೋದಕ್ಕೆ ಶುರು ಮಾಡಿದ್ವಿ, ಮತ್ತು ಎಲ್ಲರೂ ಕೂಡ ಏನು ಫಿಸಿಕಲ್ ವರ್ಕ್ಗಳು ಇಲ್ದೇ ನಾವೆಲ್ಲ ಈಸಿಯಾಗಿ ಆರಾಮಾಗಿ ಕೂತು ಮಾಡುವಂತಹ ಕೆಲಸಗಳು ಬೇಕು ಅಂತ ಸಿಸ್ಟಮ್ಗಳನ್ನ ನೋಡಿಕೊಂಡು ಮಾಡೋದಕ್ಕೆ ಶುರು ಆದ್ವಿ. ಸೊ ಆಗಿಂದ ಸೊ ಎಲ್ಲರಿಗೂ ಕೂಡ ಒಂದಷ್ಟು ಹೆಲ್ತ್ ಇಶ್ಯೂಸ್ಗಳು ಕಾಮನ್ ಆಗಿಬಿಟ್ಟಿದೆ. ಇತ್ತೀಚೆಗೆ ನಾವೆಲ್ಲ ನೋಡ್ಬೋದು ಬಹಳಷ್ಟು ಜನ ಕನ್ನಡಕಗಳನ್ನ ಬಳಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅನ್ಕೊಳ್ಬೋದು ಸನ್ ಗ್ಲಾಸಸ್ನ ಎಲ್ಲರೂ ಕೂಡ ಹಾಕೋಬೋದಲ್ಲ ಅಂತ, ಆದರೆ ಸನ್ ಗ್ಲಾಸಸ್ನ ಹಾಕ್ಕೊಂಡ್ರೆ ಸೊ ಹೊರಗಡೆ ಸನ್ಲೈಟ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ನಾವು ಸನ್ ಗ್ಲಾಸಸ್ನ ಯೂಸ್ ಮಾಡ್ತೀವಿ. ಆದರೆ ಇತ್ತೀಚೆಗೆ ತಲೆನೋವು ಮತ್ತು ಕಣ್ಣು ಸ್ವಲ್ಪ ಮಂಜು ಮಂಜ ಕಾಣ್ತಾ ಇದೆ, ಸ್ವಲ್ಪ ದೂರದ ಅಕ್ಷರಗಳು ಕಾಣಲ್ಲ, ಹತ್ತಿರದ ಅಕ್ಷರಗಳು ಕಾಣಲ್ಲ ಅನ್ನೋ ರೀತಿಯಲ್ಲಿ ನಮಗೆಲ್ಲ ಈ ಒಂದು ಕಣ್ಣಿನ ತೊಂದರೆಗಳು ಬರ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಕನ್ನಡಕವನ್ನು ಬಳಸುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಈಗ ನಾವು ಕನ್ನಡಕವನ್ನು ಬಹಳಷ್ಟು ವೆರೈಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಆದರೆ ಆಗಿನ ಕಾಲದಲ್ಲಿ ತುಂಬಾ ಕಣ್ಣಿನ ತೊಂದರೆ ಇದ್ದವಂಥವ್ರಿಗೆ ಒಂದು ದೊಪ್ಪನೆ ಗ್ಲಾಸ್ನ ಹಾಕಿ ಕೊಡ್ತಾ ಇದ್ರು, ಆ ರೀತಿಯ ಗ್ಲಾಸ್ಗಳು ಇರ್ತಾ ಇತ್ತು. ಈಗೆಲ್ಲ ಸೊ ಟ್ರಾನ್ಸ್ಪರೆನ್ಸಿ ಇರುವಂಥ ರೀತಿಯಲ್ಲಿ ನಮಗೆ ಏನೋ ಲೆನ್ಸ್ಗಳನ್ನ ಕೂಡ ಹಾಕ್ತಾರೆ. ಅವಾಗ ಇದ್ದಂತಹ ಕನ್ನಡಕಗಳು ಆ ರೀತಿಯಲ್ಲಿ ಇರ್ತಾ ಇತ್ತು. ಆ್ಯಂಡ್ ನಾನು ಕೂಡ ನನ್ನ ಫ್ರೆಂಡ್ಗೆ ಹಾಕ್ತಾ ಇದನ್ನು ನೋಡಿದ್ದೆ. ಆ್ಯಂಡ್ ನನಗೆ ಒಂದು ಕುತೂಹಲ ಹೇಗಂತ ಅಂದರೆ, ಸೊ ಈಗ ಕನ್ನಡಕಗಳು ಬಂದಿದ್ದು ಹೇಗೆ ಮತ್ತು ಕನ್ನಡಕ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನನಗೆ ಒಂದು ಕುತೂಹಲ ಆಯಿತು. ಆ್ಯಂಡ್ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕೂಡ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಿಮಗೇನಾದ್ರು ಕನ್ನಡಕ ಯಾವಾಗ ಬಂತು, ಹೇಗೆ ಇದು ಇನ್ವೆನ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ಕೊಳ್ಬೋದು. ಹಾಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕನ್ನಡಕದ ವಿಷಯದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಳ್ತಾ ನೀವು ಕೂಡ ನಿಮ್ಮ ಒಪಿನಿಯನ್ನ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಸಾಂಗ್ ನಿಮಗೋಸ್ಕರ ನಾನು ಅರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ನಿಮಗೆ ಕೂಡ ಹೇಳಿದೆ. ಸೊ ಇವಾಗ ನಾವೆಲ್ಲ ಹೆಚ್ಚು ಕನ್ನಡಕವನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಈ ಕನ್ನಡಕ ಹೇಗೆ ಬಂತು, ಕನ್ನಡಕದ ಆಚೆ ಆಚೆ ನಾವು ಯೋಚನೆ ಮಾಡಿದ್ರೆ ಏನೇನೆಲ್ಲ ವಿಚಾರಗಳಿದ್ದಾವೆ, ಏನೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಆ್ಯಂಡ್ ಹಾಗೆ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನು, ನಿಮ್ಮ ಅನಿಸಿಕೆಗಳನ್ನು, ಹಾಗೆ ನೀವು ಕೂಡ ತಿಳ್ಕೊಂಡಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಸೊ ನಮ್ಮ ಸಂಖ್ಯೆ 9806 8602796279. ಈ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ನೀವು ಕೂಡ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳಿದ ಹಾಗೆ, ಸೊ ಈ ಒಂದು ಕನ್ನಡಕವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಕನ್ನಡಕವನ್ನು ಬಳಸೋದು ಅತಿ ಸಾಮಾನ್ಯ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವೆಲ್ಲ ಆಗ ವಯಸ್ಸಾದಂಥವ್ರಿಗೆ ಸ್ವಲ್ಪ ದೃಷ್ಟಿ ತೊಂದರೆಗಳಾಗುತ್ತೆ, ಅಂಥ ಟೈಮ್ನಲ್ಲಿ ಅವ್ರು ಹಾಕ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಈಗ ವಯಸ್ಸಾಗಿರೋರಾಗಲಿ ಮಕ್ಕಳೇ ಆಗಲಿ ದೃಷ್ಟಿಯ ತೊಂದರೆಯಿಂದಾಗಿ ಎಲ್ಲರೂ ಕೂಡ ಕನ್ನಡಕವನ್ನು ಹಾಕೊಳ್ಳುವಂತಹ ಪರಿಸ್ಥಿತಿ ಇದೆ. ಹಾಗೆ ಕಣ್ಣಿನ ಒಳಗೆ ಅಳವಡಿಸಬಹುದಂತಹ ಲೆನ್ಸ್ಗಳು ಕೂಡ ಇದ್ದಾವೆ ಅಂತ ನಾನು ಆಗಲೇ ಕೂಡ ಹೇಳಿದೆ ನಿಮಗೆ. ಇತ್ತೀಚೆಗೆ ಈ ಒಂದು ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿನಲ್ಲಿ ಯಾವುದೇ ರೀತಿ ಲೆನ್ಸ್ಗಳನ್ನು ಕೂಡ ಹಾಕ್ದೇ ಕಣ್ಣನ್ನು ನಾವು ಆರೈಕೆ ಮಾಡಿಕೊಂಡು ಆರೋಗ್ಯವಾಗಿ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಈ ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಇದ್ದರೂ ಕೂಡ ನಮಗೆ ಏನಾಗುತ್ತೆ ಅಂದರೆ ಕಣ್ಣಿನ ಸಮಸ್ಯೆಗಳು ಬರ್ತಾ ಇರೋದು ಇತ್ತೀಚೆಗೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈಗ ಈ ಒಂದು ಕನ್ನಡಕ ಹೇಗೆ ಬಂತು ಮತ್ತು ಕನ್ನಡಕದ ಆವಿಷ್ಕಾರ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೀನಿ. ನೀವು ಕೂಡ ಇದ್ರ ಬಗ್ಗೆ ಗೊತ್ತಿದ್ದೀರಾ, ಅದ್ರ ಬಗ್ಗೆ ನೀವು ಕೂಡ ಹೇಳ್ಬೋದು ಅಂತ ಹೇಳ್ತಾ, ಈಗ ನೋಡಿ ನಾವು ಕನ್ನಡಕವನ್ನು ತುಂಬಾ ಸ್ಮಾರ್ಟಾಗಿ ಕೂಡ ಯೂಸ್ ಮಾಡೋದಕ್ಕೆ ಆಪ್ಷನ್ಗಳಿದ್ದಾವೆ. ಸೊ ಕನ್ನಡಕದಲ್ಲೇ ಒಂದು ಡಿಸ್ಪ್ಲೇ ರೀತಿಯಲ್ಲಿ ಕಾಣುವಂತಹ ಕನ್ನಡಕಗಳು ಕೂಡ ನಮಗೆ ಈಗ ಅವೈಲೇಬಲ್ ಆಗಿದೆ. ಸೊ ಅದೇ ರೀತಿಯಲ್ಲೇ ಈಗ ನೋಡಿ ನಾವು ಕನ್ನಡಕ ಹೊರತುಪಡಿಸಿ ಲೆನ್ಸ್ಗಳನ್ನು ಕೂಡ ಕಣ್ಣಿಗೆ ಅಳವಡಿಸ್ಕೊಳ್ಬೋದು, ಈ ರೀತಿಯ ಒಂದು ಆಪ್ಷನ್ ಕೂಡ ಇದೆ. ಸೊ ಇದೆಲ್ಲದರ ಜೊತೆಯಲ್ಲಿ ಈ ಕನ್ನಡಕ ಹೇಗೆ ಕಂಡು ಹಿಡಿದ್ರು ಮತ್ತು ಈ ಕನ್ನಡಕದ ಸಹಾಯದಿಂದ ಹೇಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಆ ಕ್ಯೂರಿಯಾಸಿಟಿನ ಇವತ್ತು ನಾವು ಕೂಡ ನಮ್ಮ ಶೋನ ಮೂಲಕ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇದ್ರ ಬಗ್ಗೆ ನಾವೀಗ ತಿಳ್ಕೊಳ್ಬೇಕು ಅಂತಂದರೆ, ಸುಮಾರು 700 ವರ್ಷ

ಪಕ್ಷಗಳ ಹಿಂದೆ ಕನ್ನಡಕದ ಬಳಕೆ ಆರಂಭ ಆಗುತ್ತೆ. ಓಕೆನಾ? 1266 ಇಂಗ್ಲೆಂಡ್ನ ರಾಜರ್ ಬೇಕರ್ ಎನ್ನುವಂಥವರು ಪುಸ್ತಕದಲ್ಲಿ ಬರೆದಿದ್ದಂತಹ ಅಕ್ಷರಗಳು ದಪ್ಪನಾಗಿ ಕಾಣಿಸುವಂತೆ ಮಾಡೋದಕ್ಕೆ ಒಂದು ಸಣ್ಣ ಗಾಜಿನ ಚೂರುಗಳನ್ನು ಬಳಕೆ ಮಾಡಿದರು ಅನ್ನುವಂತಹ ಉಲ್ಲೇಖಗಳಿದೆ. ಅದನ್ನು ಕನ್ನಡಕದ ರೂಪದಲ್ಲಿ ಯಾವಾಗಿನಿಂದ ಉಪಯೋಗಿಸಲಾಯಿತು ಅನ್ನೋದು ನಿರ್ದಿಷ್ಟವಾಗಿ ಈಗಲೂ ಕೂಡ ತಿಳಿದು ಬಂದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಕನ್ನಡಕದ ರಚನೆ ಆಗಿರ್ಬೋದು, ಕನ್ನಡಕದ ಬಳಕೆ ಆಗಿರ್ಬೋದು, ಆಗಿನ ಜನರಲ್ಲಿ ಹೇಗೆ ಅದು ಅಳವಡಿಕೆ ಆಗ್ತಾ ಬಂತು ಅನ್ನೋದೇ ಏನು ನಿರ್ದಿಷ್ಟವಾಗಿ ತಿಳಿದು ಬಂದಿಲ್ಲ. ಹಾಗೆಯೇ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ, ಸೊ ಇಲ್ಲಿ ಒಬ್ಬರ ಚಿತ್ರವನ್ನು ಬರೀತಾರೆ. ಆ ಚಿತ್ರ ಬರೆದಾಗ ಆ ಚಿತ್ರದಲ್ಲಿ ಒಂದು ಕನ್ನಡಕವನ್ನು ಬರೆದಿರ್ತಾರೆ. ಸೊ ಆ ಚಿತ್ರ ಯಾವುದು ಮತ್ತು ಅದರಲ್ಲಿದ್ದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಮತ್ತು ಆ ಒಂದು ಅವಧಿನಲ್ಲಿ ಕನ್ನಡಕ ಹೇಗೆ ತಯಾರಾಗ್ತಾ ಇತ್ತು, ಈ ಕನ್ನಡಕದ ಆವಿಷ್ಕಾರ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಕೂಡ ನೀವು ತಿಳ್ಕೊಂಡು ನಮ್ಮ ಜೊತೆಯಲ್ಲಿ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹೇಳ್ಬೋದು. ಸೊ ಹಾಗೆ ನೀವೇನಾದ್ರೂ ಕನ್ನಡಕ ಯೂಸ್ ಮಾಡ್ತೀರಾ ಅಂದರೆ ಯಾವ ಥರದ ಕನ್ನಡಕ ಯೂಸ್ ಮಾಡ್ತೀರಾ ಅದನ್ನು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686809698609627 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನಿಮ್ಮ ಒಪಿನಿಯನ್ಗಳನ್ನು ಹೇಳ್ಬೋದು ಅಂತ ಹೇಳಿದೆ. ಆ್ಯಂಡ್ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಾದರೆ, ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ತಿಳಿಸ್ಬೇಕು ಅಂತಾದರೆ, ಖಂಡಿತವಾಗಲೂ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಅಥವಾ ಮೆಸೇಜ್ನ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾ, ಸೊ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನಾಗೇ ಕೇಳಿದೆ, ನೀವು ಯಾವ್ಯಾವ ರೀತಿ ಕನ್ನಡಕಗಳನ್ನು ಬಳಸ್ತಾ ಇದ್ದೀರಾ ಅಂತ ಹೇಳಿ ಕೇಳಿದೆ. ಸುಮಾರು ಜನ ಮೆಸೇಜ್ ಮಾಡಿದ್ರಾ, ನಾವೆಲ್ಲರೂ ಕೂಡ ಕನ್ನಡಕವನ್ನು ಬಳಸ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ರೀತಿಯ ಕನ್ನಡಕಗಳನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿ ಮೆಸೇಜ್ ಮಾಡಿದ್ರಾ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಹಾಗೆ ನೀವು ಕೂಡ ನಿಮ್ಮ ಒಪಿನಿಯನ್ನ ಖಂಡಿತವಾಗ್ಲೂ ನಮಗೆ ಶೇರ್ ಮಾಡ್ಬೋದು. ಹಾಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ನಾನಿವತ್ತು ಹೇಳ್ತಾ ಇದ್ದೆ ಈ ಒಂದು ಕನ್ನಡಕದ ಬಗ್ಗೆ. ಸದ್ಯಕ್ಕೆ ನಾನಂತೂ ಕನ್ನಡಕವನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ಫ್ಯೂಚರಲ್ಲಿ ಗೊತ್ತಿಲ್ಲ ನಮಗೂ ಹೇಗಾಗುತ್ತೆ ಅಂತ. ಎನಿವೆ, ಕನ್ನಡಕದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಈ ಕನ್ನಡಕದ ಆವಿಷ್ಕಾರ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನಾಗಲೇ ಹೇಳಿದೆ. ಸುಮಾರು 700 ವರ್ಷಗಳ ಹಿಂದೆ ಈ ಒಂದು ಕನ್ನಡಕದ ಬಳಕೆ ಆರಂಭ ಆಯಿತು ಅಂತಲೇ ಹೇಳ್ಬೋದು. 1566ರಲ್ಲಿ ಇಂಗ್ಲೆಂಡ್ನ ರಾಜರ್ ಬೇಕರ್ ಅನ್ನುವಂಥವರು ಪುಸ್ತಕದಲ್ಲಿ ಬರೆದಿದ್ದಂತಹ ಅಕ್ಷರಗಳು ದಪ್ಪನಾಗಿ ಕಾಣಿಸುವಂತೆ ಮಾಡೋದಕ್ಕೆ ಒಂದು ಸಣ್ಣ ಗಾಜಿನ ಚೂರನ್ನು ಬಳಕೆ ಮಾಡಿದರು ಅನ್ನುವಂತಹ ಒಂದು ಉಲ್ಲೇಖ ಇದೆ. ಇದು ಕನ್ನಡಕದ ರೂಪದಲ್ಲಿ ಆವಾಗಿನಿಂದ ಕೂಡ ಉಪಯೋಗಕ್ಕೆ ಬರ್ತಾ ಇದೆ. ಹಾಗೆಯೇ ನಾನಾಗಲೇ ಹೇಳಿದೆ, ಒಬ್ಬರ ಚಿತ್ರವನ್ನು ಬರೆದಿರ್ತಾರೆ, ಆ ಚಿತ್ರದಲ್ಲಿ ಕನ್ನಡಕ ಧರಿಸಿರೋದನ್ನು ಅವರು ತೋರಿಸಿರ್ತಾರೆ ಅಂಥೇಳಿ. ಅದು ಯಾವಾಗಾಯ್ತಂದರೆ 1352ರಲ್ಲಿ ಕಾರ್ಡಿನಲ್ ಉಗಾನ್ ಎನ್ನುವವರ ಭಾವಚಿತ್ರವನ್ನು ಬರೆಯಲಾಗಿರುತ್ತೆ. ಆ ಭಾವಚಿತ್ರದಲ್ಲಿ ನಾವು ನೋಡ್ತೀವಿ ಅಂತಂದರೆ ಒಂದು ಕನ್ನಡಕವನ್ನು ಧರಿಸಿರುವುದನ್ನು ತೋರಿಸಿರ್ತಾರೆ. ಸೊ ಆವಾಗಿನಿಂದ ಅಂದರೆ 1566ರಿಂದ 1352ರ ಅವಧಿಯಲ್ಲಿ ಕನ್ನಡಕ ತಯಾರಾಗ್ತಾ ಇತ್ತು ಅನ್ನುವಂತಹ ಒಂದು ಅಂಶ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ 16ನೇ ಶತಮಾನದ ವೇಳೆಗಾಗಲೇ ಕನ್ನಡಕದ ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ. 1784ರಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂಥವರು ಒಂದೇ ಕನ್ನಡಕದಲ್ಲಿ ದೂರದೃಷ್ಟಿಗೊಂದು ಮತ್ತು ಹತ್ತಿರದ ದೃಷ್ಟಿಗೊಂದು ಹೀಗೆ 2 ಗಾಜುಗಳಿರುವಂತಹ ಬೈಫೋಕಲ್ ಲೆನ್ಸ್ಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಈ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಅವರು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಆನಂತರ ಕನ್ನಡಕದ ಬಳಕೆ ವ್ಯಾಪಕವಾಗಿ ಹರಡೋದಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯಲ್ಲಿ ಕನ್ನಡಕದ ಲೆನ್ಸ್ಗಳು ತುಂಬಾ ವೆರೈಟಿ ವೆರೈಟಿನಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ನಾನಾಗಲೇ ಹೇಳಿದಾಗೆ ಮೇ ಬಿ ಒಂದು 2004 ಈ ಟೈಮಲ್ಲಿ 5 ಈ ಟೈಮಲ್ಲಿ ಅನ್ಸುತ್ತೆ. ಸೊ ದಪ್ಪ ದಪ್ಪ ಲೆನ್ಸ್ಗಳು ಅಂದರೆ ದೂರದೃಷ್ಟಿ ಅಥವಾ ಹತ್ತಿರ ದೃಷ್ಟಿ ಇಲ್ಲ ಅಂತಂದರೆ ಸೊ ದಪ್ಪ ಲೆನ್ಸ್ಗಳನ್ನ ಹಾಕಿರ್ತಾ ಇದ್ರು. ಅದನ್ನು ನೀವು ಹೊರಗಡೆಯಿಂದ ನೋಡ್ತೀರ ಅಂತಂದರೆ ಒಂದು 3 ಲೇಯರಲ್ಲಿ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆ ರೀತಿಯ ಲೆನ್ಸ್ಗಳನ್ನ ಇರೋದನ್ನು ಕೂಡ ನಾನು ನೋಡಿದ್ದೆ. ಆ್ಯಂಡ್ ನೀವು ಆ ಥರದ ಲೆನ್ಸ್ಗಳನ್ನ ಅಥವಾ ಆ ಥರದ ಗ್ಲಾಸ್ಗಳು ಇರುವಂಥದ್ದನ್ನು ನೋಡಿದ್ರೆ ಅಂತಂದರೆ ಸೊ ನಮ್ಮ ಜೊತೆನಲ್ಲಿ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹಂಚ್ಕೊಳ್ಳಿ. ಆ್ಯಂಡ್ ನೀವು ಕನ್ನಡಕವನ್ನು ಯಾವಾಗಿನಿಂದ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ನಿಮ್ಮ ಒಪಿನಿಯನ್ಗಳನ್ನ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸುವಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟದಂಗ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ. ಶುಭ ಸಂಜೆ. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ಸಮಯನೂ 6:30 ಆಗಿದೆ. ಹಾಗಿದ ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಆಫ್ ಕೋರ್ಸ್ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ. ಆಫ್ ಕೋರ್ಸ್ ನನಗೂ ಕೂಡ ಹೊಸ ಬಟ್ಟೆ ಎಲ್ಲ ನೋಡಿದಾಗ ಮತ್ತೆ ಮತ್ತೆ ಇನ್ನೂ ಬಟ್ಟೆಗಳು ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅನಗ ಫ್ಯಾಷನ್ ಬಗ್ಗೆ ಮಾತಾಡೋಣ ಅಂತ. ಸೊ ಈ ಒಂದು ಶಾಪ್ ನ ಓನರ್ ಆಗಿರುವಂತಹ ಶ್ರೀಮತಿ ಅಶ್ವಿನಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಸೊ ಇವರ ಬಿಸ್ನೆಸ್ ಜರ್ನಿಯನ್ನ ಕೇಳೋಣವಾ. ಹಾಗಿದ್ಮೇಲೆ ಅಶ್ವಿನಿ ಮೇಡಮ್, ನಮಸ್ತೆ.
15: ನಮಸ್ತೆ ಮೇಡಮ್,
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
15: ಥ್ಯಾಂಕ್ ಯು ಮೇಡಮ್.
10: ಓಕೆ, ಹೇಗಿದ್ದೀರಾ ಮ್ಯಾಮ್?
15: ನಾನು ಚೆನ್ನಾಗಿದ್ದೀನಿ ಮೇಡಮ್.
10: ಓಕೆ, ಕಾಫಿ ಟೀ ಆಯ್ತಾ?
15: ಹಾ ಮೇಡಮ್, ಆಯ್ತು.
10: ಸೂಪರ್, ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಗಿದೆ. ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣವಾ?
15: ಓಕೆ ಮೇಡಮ್, ಮಾಡೋಣ.
10: ಓಕೆ, ನನಗೀಗ ಮೊದಲನೇದಾಗಿ ಅಶ್ವಿನಿ ಮ್ಯಾಮ್ ಪರಿಚಯ ಆಗ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಇಲ್ಲಿ ಮ್ಯಾಮ್.
15: ಮ್ಯಾಮ್, ನಮ್ದು ಕಡೂರು, ನನ್ನ ಹುಟ್ಟಿದ ಊರು ಕಡೂರು. ಕಡೂರಲ್ಲೇ ಡಿಗ್ರಿ ಮಾಡಿದ್ದು, ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದು. ನನ್ನ ಮದ್ವೆ ಆಗಿ ಬಂದಿರೋದು ಶಿವಮೊಗ್ಗಕ್ಕೆ. ನಮ್ಮನೆಯವರು ಸತ್ಯನಾರಾಯಣ ಅಂತೇಳಿ, ಅವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದಾರೆ ಮೇಡಮ್.
10: ಸೊ ಇದು ನಿಮ್ಮ ಪರಿಚಯ ಆಯ್ತು. ನನಗೀಗ ಅಶ್ವಿನಿ ಅವರು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಏನು ಓದಿದ್ದು ಅಂತೆಲ್ಲ ಒಂದಿಷ್ಟು ವಿಷಯ ಗೊತ್ತಾಯ್ತು ಆಯ್ತಾ. ಈ ಅನಗ ಫ್ಯಾಷನ್ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಈ ಒಂದು ಶಾಪ್ ಪ್ರಾರಂಭ ಆಗಿ ಎಷ್ಟು ಸಮಯ ಆಯ್ತು?
15: ಮೇಡಮ್, ಇದು ಸ್ಟಾರ್ಟ್ ಆಗಿ 9 months ಆಯಿತು. ಇದಕ್ಕೆ ಮುಂಚೆ ಮನೇಲಿ ಮಾಡ್ತಾ ಇದ್ದೆ ನಾನು. ಮನೇಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು, ಮತ್ತು ನಮ್ಮದೇ ಸ್ವಂತ ಬಿಲ್ಡಿಂಗ್ ಇತ್ತು, ಹಾಗಾಗಿ ನಾನು ಬಿಲ್ಡಿಂಗ್ ನಮ್ಮದು ಇದಕ್ಕೆ ಶಾಪ್ಗೆ ನಾನು ಶಿಫ್ಟ್ ಆದೆ.
10: ಓಕೆ, ಸೊ ನೀವೇ ಹೇಳಿದ್ರೆ ನಿಮ್ಮ ಮನೆಯವರು ಬ್ಯಾಂಕ್ ಎಂಪ್ಲಾಯ್ ಅಂತ, ಬಟ್ ಆದರೂ ನಿಮಗೆ ಯಾಕೆ ನಾನು ಕೂಡ ಅರ್ನಿಂಗ್ಸ್ ಮಾಡಬೇಕು, ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆ ಈ ಥಾಟ್ ಬಂತು?
15: ಮೇಡಮ್, ಅದು ಸ್ವಾವಲಂಬಿಯಾಗಿ ಇರಬೇಕು ಅನ್ನೋದು ಒಂದು ಆಸೆ. ನಾನು ಸ್ವಲ್ಪ ಏನಾದ್ರು ಅರ್ನ್ ಮಾಡಬೇಕು ಆ ಥರ.
10: ಸೊ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ಈ ಬಟ್ಟೆ ಬಿಸ್ನೆಸ್ ಯಾಕೆ ಮ್ಯಾಮ್ ಸ್ಟಾರ್ಟ್ ಮಾಡಿದ್ದು? ಬೇರೆ ಕೂಡ ಆಪ್ಷನ್ಸ್ ಇತ್ತಲ್ವಾ?
15: ಅದು ಯಾಕೆ ಅಂದರೆ ನಮ್ಮ ಅಣ್ಣಂದು ಬಟ್ಟೆ ಬಿಸ್ನೆಸ್ ಇದೆ, ನನಗೆ ಸ್ವಲ್ಪ ಸಪೋರ್ಟ್ ಸಿಕ್ಕದಂಗಾಗತ್ತೆ. ನಂಗೆ ಸ್ವಲ್ಪ ಐಡಿಯಾಗಳು ಎಲ್ಲ ಅವರಿಂದ ನನಗೆ ಬರುತ್ತೆ, ಹಂಗಾಗಿ ನಾನು ಈ ಬಟ್ಟೆ ಬಿಸ್ನೆಸ್ನೇ ನಾನು ಚೂಸ್ ಮಾಡ್ಕೊಂಡಿದ್ದು.
10: ಸೊ ಮನೇಲಿ ಎಷ್ಟು ಸಮಯ ವ್ಯಾಪಾರ ಮಾಡಿದ್ರಿ?
15: ಮೇಡಮ್, ಮನೇಲಿ ನಾನು ಒನ್ ಇಯರ್ ತನಕನೂ ಮಾಡಿದೆ. ನಾನು ಒನ್ ಇಯರ್ ಮಾಡಿದೆ, ಚೆನ್ನಾಗಾಯಿತು, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು, ತುಂಬ ಜನ ಕಸ್ಟಮರ್ಸ್ ಲೈಕ್ ಮಾಡ್ತಾಯಿದ್ರು ನನ್ನ ಕಲೆಕ್ಷನ್ಸ್ನ. ಆಮೇಲೆ ಕೆಲವು ಕಸ್ಟಮರ್ಸು ನನಗೆ ಹೇಳ್ತಾ ಇದ್ರು ಶಾಪ್ ಮಾಡಿ ಚೆನ್ನಾಗಾಗತ್ತೆ ಅಂತ, ಅವ್ರ ಕಡೆಯಿಂದ ಸಜೆಷನ್ಸ್ ಎಲ್ಲ ಬರ್ತಾ ಇತ್ತು, ಹಂಗಾಗಿ ನಾನು ಶಾಪ್ ಮಾಡಿದೆ, ಓಪನ್ ಮಾಡಿದೆ.
10: ಓಕೆ, ಈಗ ಅನಘ ಫ್ಯಾಷನಲ್ಲಿ ಏನೆಲ್ಲ ಸಿಗುತ್ತೆ ಮ್ಯಾಮ್, ಆ್ಯಂಡ್ ನೀವು ಮುಂಚೆ ಮನೇಲಿ ವ್ಯಾಪಾರ ಮಾಡ್ತಿದ್ದೆ ಕೂಡ ಏನೇನೆಲ್ಲ ವ್ಯಾಪಾರ ಮಾಡ್ತಿದ್ರಿ
15: ಮೇಡಮ್? ಮನೆಯಲ್ಲಿ ನಾನು ಜಾಸ್ತಿ ವೆರೈಟೀಸ್ ಇಟ್ಟಿರಲಿಲ್ಲ, ಬರೀ ಈ ಆಫೀಸ್ ವೇರ್ ಕುರ್ತಾಸ್ ಅಷ್ಟೇ ಇಟ್ಟಿದ್ದೆ ನಾನು, ರೀಸನಬಲ್ ಅಷ್ಟೇ ಇಟ್ಟಿದ್ದೆ ನಾನು, 1000-3 ಆ ಥರ ಟಾಪ್ಸ್ ಅಷ್ಟೇ ಇಟ್ಟಿದ್ದೆ. ಬಟ್ ಅಂಗಡಿ ಮಾಡಿದಾಗ ಪಾರ್ಟಿ ವೇರ್ಸು, ಲೆಗಿನ್ಸು, ಪ್ಯಾಂಟ್ಗಳು, ದುಪ್ಪಟ್ಟಸ್ಸು, ನಾರ್ಮಲ್ ಸೆಟ್ಗಳು, 2-piece set, 3-piece set, ಇನ್ನರ್ಸು, ಆಮೇಲೆ ನೈಟಿಗಳು, ಎಲ್ಲ ವೆರೈಟೀಸು ಇಟ್ಟಿದ್ದೀನಿ. ಮತ್ತು ಎಲ್ಲದೂ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕಾಂಪ್ರಮೈಸ್ ಯಾವುದೂ ಇಲ್ಲ. ಮತ್ತು ರೇಟು ಹೈ ರೇಟ್ ಇಲ್ಲ, ಎಲ್ಲ ರೀಸನಬಲ್ ಇದೆ. ಎಲ್ಲ ಮಿಡ್ಲ್ ಕ್ಲಾಸ್ ಜನ ಆಗಲಿ, ತುಂಬ ಹೈ ಲೆವೆಲ್ ಜನ ಆಗಲಿ, ಎಲ್ಲರೂ ಯೂಸ್ ಮಾಡ್ಬೋದು ಆ ಥರ ಬಟ್ಟೆಗಳು ಇಟ್ಟಿದ್ದೀನಿ ನಾನು.
10: ಸೂಪರ್. ಸೊ ಮನೇಲಿ ಕುರ್ತಾ ಟಾಪ್ಸಿಂದ ಸ್ಟಾರ್ಟ್ ಆದಂಥ ಈ ಒಂದು ಬಿಸ್ನೆಸ್, ಈಗ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಅಲ್ವಾ?
15: ಹೌದು.
10: ಓಕೆ, ಹಾಗೆ ಅಶ್ವಿನಿ ಮ್ಯಾಮ್, ಈ ಒಂದು ನೀವೇ ಹೇಳಿದ ಹಾಗೆ ಬಟ್ಟೆಗಳ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ನೀವೇ ಸ್ವತಃ ಸೆಲೆಕ್ಷನ್ ಮಾಡ್ತೀರಾ ಅಂತ ಹೇಳಿದ್ರಿ, ಎಲ್ಲೆಲ್ಲಿಂದ ತರಿಸ್ತೀರಾ ಮ್ಯಾಮ್ ಬಟ್ಟೆಗಳೆಲ್ಲ?
15: ಮೇಡಮ್, ಎಲ್ಲ ಬೆಂಗಳೂರಿಂದನೇ ತರಿಸೋದು, ಕೆಲವೊಂದೆಲ್ಲ ನಮ್ಮ ಬ್ರದರ್ ಕಡೆಯಿಂದ, ನಾನು ಜೈಪುರು ಮತ್ತಿನ್ನೊಂದು ಅಹಮದಾಬಾದ್ ಆ ಕಡೆಯಿಂದನೂ ತರಿಸ್ತೀನಿ, ಆಲ್ಮೋಸ್ಟ್ ಬೆಂಗಳೂರಿಂದನೇ ತರಿಸೋದು.
10: ಆಲ್ಮೋಸ್ಟ್ ಬೆಂಗಳೂರಿಂದನೇ. ಸೊ ಮನೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಕ್ಕೂ ಈಗ ಒಂದು ಶಾಪ್ ಪ್ರಾರಂಭ ಮಾಡಿ ಇಲ್ಲಿ ವ್ಯಾಪಾರ ಮಾಡೋದಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ, ಹಾಗೆ ಯಾವುದು ಬೆಟರ್ ಆಗಿದೆ ಮ್ಯಾಮ್?
15: ಮೇಡಮ್, ಮನೆಯಲ್ಲಿ ಅಂದರೆ ಮನೇಲೂ ಬೆಟರ್ ಆಗುತ್ತೆ, ಶಾಪು ಬೆಟರೆ. ಮನೇಲಿ ಏನಂದರೆ ನಾವು ಒಂದು 4 ಗೋಡೆ ಒಳಗಡೆ ಇರ್ತೀವಿ, ಮನೆ ಕೆಲಸ ಮುಗಿಸ್ಕೊಂಡು ಮನೆಯಲ್ಲೇ, ಅಷ್ಟು ನಮಗೆ ಜನಗಳ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ನಾವು ಫೋನಲ್ಲಿ ಅಷ್ಟೇ ಸ್ಟೇಟಸ್ಗೆ ಹಾಕ್ಕೊತೀವಿ, ಬರ್ತಾರೆ ತೊಗೊಳ್ತಾರೆ. ಹೊರಗಡೆ ಶಾಪ್ ಮಾಡಿದಾಗ ನಾವು ದಿನಕ್ಕೆ 10,000 ಭೇಟಿ ಮಾಡ್ತೀವಿ. ಅಂಗಡಿಗೆ ಬರೋ ಕಸ್ಟಮರ್ಸು ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸು ಮಾಡ್ತಾಯಿದ್ದಾರೆ. ನಮಗೆ ಒಂಥರ ಹೊರಗಡೆ ಮಾಡಿದ್ರೆ ನಮಗೆ ಹೊರಗಡೆ ಕೆಲಸಕ್ಕೆ ಹೋದೋ ಥರ ಫೀಲ್ ಬರುತ್ತಲ್ಲ, ಖುಷಿಯಾಗತ್ತೆ ನಮಗೆ.
10: ಓಕೆ, ಕೇಳ್ತಾ ಇದ್ದೀರಲ್ಲ, ಅನಘ ಫ್ಯಾಷನ್ ನ ಮಾಲೀಕರಾಗಿರುವ ಅಶ್ವಿನಿ ಅವರು ಅವರ ಒಂದು ಬಿಸ್ನೆಸ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರು ಹೇಳ್ದ ಹಾಗೇನೆ ಮನೆಯಲ್ಲಿ ಪ್ರಾರಂಭ ಮಾಡಿದಂತಹ ಈ ಒಂದು ಬಟ್ಟೆ ವ್ಯಾಪಾರ ಈಗ ಒಂದು ಶಾಪ್ ಅಲ್ಲಿ ಬಟ್ಟೆಗಳನ್ನ ವ್ಯಾಪಾರ ಮಾಡ್ತಾ ಇದಾರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅನಗ ಫ್ಯಾಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ಲೇಡೀಸ್ ವೇರ್ ಶಾಪ್, ಜೊತೆಗೆ ಇದರ ಮಾಲೀಕರಾಗಿರುವಂತಹ ಶ್ರೀಮತಿ ಅಶ್ವಿನಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅಶ್ವಿನಿ ಅವರೇ, ಈಗ ನಿಮ್ಮ ಶಾಪ್ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಎಷ್ಟು ತನಕ ಸರ್ವಿಸಸ್ ಸಿಗುತ್ತೆ, ಅದ್ರ ಬಗ್ಗೆ ಹೇಳ್ಬಹುದಾ?
3: ಮೇಡಮ್, ಮಾರ್ನಿಂಗ್ 11 ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 2:30 ಲಂಚ್ ಬ್ರೇಕ್ ಮನೆಗೆ ಹೋಗ್ತೀನಿ ನಾನು, ಮತ್ತೆ 4:30 ಬರ್ತೀನಿ. 4:30 8:30 9:00 ಇರ್ತೀನಿ, 8:30 to 9:00 ಇರ್ತೀನಿ ನೈಟ್.
2: ಓಕೆ, ಬಿಸ್ನೆಸ್ ಹೇಗಿದೆ ಮ್ಯಾಮ್?
3: ಮೇಡಮ್, ಚೆನ್ನಾಗಿ ನಡೀತಾ ಇದೆ. ನನಗೆ ನನ್ನ ಕಸ್ಟಮರ್ಸ್ ಎಲ್ಲ ತುಂಬ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ನನಗೆ.
2: ಒಂದು ಬಿಸ್ನೆಸ್ಸಿಗೆ ಕಸ್ಟಮರ್ ಅನ್ನೋದು ಎಷ್ಟು ಮುಖ್ಯ ಆಗ್ತಾರೆ?
3: ಮೇಡಮ್, ತುಂಬ ಇಂಪಾರ್ಟೆಂಟ್. ನಾವು ಕಸ್ಟಮರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಅವಾಗ ಅವ್ರು ನಮಗೆ ಲೈಕ್ ಮಾಡ್ತಾರೆ, ನಮ್ಮ ಪ್ರಾಡಕ್ಟ್ ಇಷ್ಟಪಡ್ತಾರೆ. ನಾವು ಕಸ್ಟಮರ್ಸ್ನ ಚೆನ್ನಾಗಿ ಇಟ್ಕೊಬೇಕು, ಬರೀ ದುಡ್ಡಿಂದು ಇದರಲ್ಲೇ ನಾವು ನೋಡೋಕೆ ಹೋಗ್ಬಾರ್ದು. ಪ್ರಾಡಕ್ಟು ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಇವಾಗ ಮತ್ತೆ ಇವಾಗ ಕಸ್ಟಮರ್ಸು ತುಂಬ ಜಾಣರಿದ್ದಾರೆ,
2: ಸೆಲೆಕ್ಟಿವ್ ಪೀಪಲ್ಸ್
3: ಇದ್ದಾರೆ. ನಾವು ಏನೋ ಒಂದು ತಂದಿಟ್ವಿ ಅಂದರೆ ಸೇಲ್ ಆಗಲ್ಲ ಅದು. ನಾವು ಕಲರ್ಸಿಂದ ಹಿಡಿದು ಕ್ವಾಲಿಟಿಯಿಂದ ಹಿಡಿದು ರೇಟಿಂದ ಹಿಡಿದು ಎಲ್ಲದನ್ನು ನೋಡ್ತಾರೆ ಅವರು. ಎಲ್ಲ ನಾವು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ನಮಗೆ ಒಳ್ಳೆ ಕಸ್ಟಮರ್ಸೇ ಸಿಗ್ತಾರೆ ನಮಗೆ.
2: ಓಕೆ ಮ್ಯಾಮ್, ನೀವೇ ನೋಡಿದ ಹಾಗೇನೆ ಕ್ಲಾತ್ ಸೆಂಟರ್ ಅಂತ ಅಥವಾ ಕ್ಲಾತ್ ಅನ್ನೋ ವಿಷಯಕ್ಕೆ ಬಂದಾಗ ಆನ್ಲೈನ್ ಶಾಪಿಂಗ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿದೆ, ಆಯ್ತಾ? ಸೊ ಈ ಒಂದು ಬಿಸ್ನೆಸ್ ನಿಮಗೆ ಎಷ್ಟು ಕಾಂಪಿಟೇಷನ್ ಕೊಡುತ್ತೆ ಆನ್ಲೈನ್ ಬಿಸ್ನೆಸ್ ಅನ್ನೋದು?
3: ನನಗೇನು ಆ ಥರ ಅನ್ನಿಸ್ತಾ ಇಲ್ಲ ಕಾಂಪಿಟೇಷನ್ ಕೊಡುತ್ತೆ ಅಂತ, ನನಗೆ ಯಾವತ್ತೂ ಅನಿಸಿಲ್ಲ. ಮನೇಲಿ ಮಾಡಿದಾಗಲೂ ಅಷ್ಟೇ, ಶಾಪಲ್ಲಿ ಮಾಡಿದಾಗಲೂ ಅಷ್ಟೇ. ಯಾಕೆ ಅಂದರೆ ನಾವು ಆನ್ಲೈನಲ್ಲಿ ತರಿಸಿದಾಗ ಅದ್ರ ಕಲರ್ ಒಂದೊಂದ್ಸಲ ಬೇರೆ ಬಂದಿರುತ್ತೆ, ಕ್ವಾಲಿಟಿನೇ ಬೇರೆ ಬಂದಿರುತ್ತೆ. ನಾವೇ ಒಂದು ಆರ್ಡ್ರ್ ಮಾಡಿರ್ತೀವಿ, ಅದೇ ಒಂದು ಬಂದಿರುತ್ತೆ. ಹಂಗಾಗಿ ನನಗೆ ಅಷ್ಟೊಂದು ಕಾಂಪಿಟೇಟಿವ್ ಅಂತ ಅನಿಸಿಲ್ಲ ನನಗೆ ಯಾವತ್ತೂ.
2: ಸೊ ನಿಮ್ಮಲ್ಲಿ ಕೂಡ ರೀಸನಬಲ್ ರೇಟಿಗೆ ಎಲ್ಲ ಒಳ್ಳೆ ಐಟಮ್ಸ್ಗಳು ಸಿಗುತ್ತೆ ಅಲ್ವಾ?
3: ಹೌದೌದು, ಎಲ್ಲ ರೀಸನಬಲ್ ರೇಟ್ ಇದೆ, ಮತ್ತು ವರ್ತ್ ಪ್ರೈಸು ಎಲ್ಲ. ನನ್ನ ಹತ್ರ ಐಟಮ್ಗಳು ಏನೇನು ಸಿಗುತ್ತೆ ಎಲ್ಲ ಕ್ವಾಲಿಟಿಗೆ ವರ್ತ್ ಅಮೌಂಟ್ ಎಲ್ಲ. ಹಂಗೆ
2: ಪೈಸಾ ವಸೂಲ್ ಪ್ರಾಡಕ್ಟ್ಸ್ ಸಿಗುತ್ತೆ.
3: ಹಂಗಿದೆ.
2: ಓಕೆ, ಹಾಗೆ ಅಶ್ವಿನಿ ಮ್ಯಾಮ್, ನಿಮ್ಮಲ್ಲಿ ಬರುವಂತಹ ಕಸ್ಟಮರ್ಸು ಎಲ್ಲಿಂದ ಬರ್ತಾರೆ ಮ್ಯಾಮ್?
3: ಮೇಡಮ್, ಆಲ್ಮೋಸ್ಟ್ ಶಿವಮೊಗ್ಗನೇ ಜಾಸ್ತಿ, ಬಿಟ್ಟರೆ ನಮ್ಮ ಕಡೂರು, ನಮ್ಮ ಸ್ಟೇಟಸ್ ವಾಟ್ಸಪ್ಪಲ್ಲೆಲ್ಲ ಹಾಕ್ತಾ ಇರ್ತೀನಲ್ಲ, ಕಡೂರಿಂದನೂ ಸುಮಾರು ಜನ ಇದ್ದಾರೆ. ಮತ್ತು ಅದು ಬಿಟ್ಟರೆ ಹೊನ್ನಾಳಿಯಿಂದ ಬರ್ತಾರೆ ಸುಮಾರು ಜನ, ಆಲ್ಮೋಸ್ಟ್ ಶಿವಮೊಗ್ಗದವರೆ.
2: ಸೊ ಈಗ 9 ಕೂಡ ರೆಗ್ಯುಲರ್ ಆಗಿ ಬರ್ತಿರೋ ಕಸ್ಟಮರ್ಸ್ ಅಂತ ಯಾರು ಇದ್ದಾರಾ?
3: ಹಾಂ, ಇದ್ದಾರೆ. ಹೊನ್ನಾಳಿಯಿಂದ ಸೌಮ್ಯ ಅಂತೇಳಿ ಅವ್ರು ನನ್ನ ಮನೆಯಲ್ಲಿ ಮಾಡಿದಾಗಿಂದನೂ ತಗೊಳ್ತಾ ಇದ್ರು, ಅವರು ಇವತ್ತಿಗೂ ಬರ್ತಾರೆ. ಮೀನಾ ಅಂತೇಳಿ ಇಲ್ಲಿ ಅದು ಬಸವೇಶ್ವರ ನಗರ ಬರುತ್ತೆ, ಅಲ್ಲಿಂದ ಒಬ್ರು ಬರ್ತಾರೆ, ಅವರು ರೆಗ್ಯುಲರ್ ಕಸ್ಟಮರು. ಸುಮಾರು ಜನ ಇದ್ದಾರೆ ಮೇಡಮ್.
2: ಸೊ ಈಗ ನೀವೊಬ್ರು ಬಿಸ್ನೆಸ್ ವುಮೆನ್ ಆಗಿದ್ದೀರಾ ಮ್ಯಾಮ್, ಬಟ್ಟೆ ಅಂಗಡಿಯ ಶಾಪ್ ಓನರ್ ಆಗಿದ್ದೀರಾ, ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಎಲ್ಲರೂ ಕೂಡ ಒಂದೇ ರೀತಿಯೇ ಇರಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಸೊ ಅವ್ರ ಜೊತೆ ಹೇಗೆ ನೀವು ಇರ್ತೀರ ಮ್ಯಾಮ್, ಅವ್ರನ್ನೆಲ್ಲ ಹೇಗೆ ಸಂಭಾಳಿಸ್ತೀರಾ? ಈಗ ಕೆಲವರು ತುಂಬಾ ಕೋಪದಲ್ಲಿ ಇರ್ತಾರೆ, ಕೆಲವರು ತುಂಬಾ ಅರ್ಜೆಂಟ್ ಅಲ್ಲಿ ಕೂಡ ಇರ್ತಾರೆ, ಎಲ್ಲ ತರ ನೋಡಿರ್ತೀರಾ, ಹೇಗೆ ಅವ್ರನ್ನ ಸಂಭಾಳಿಸ್ತೀರಾ?
3: ಮೇಡಮ್, ಏನಿಲ್ಲ, ನಾವು ಅವ್ರು ಹೇಗೆ ಇದ್ರೂ ನಾವು ಕೂಲಾಗೇ ಇರಬೇಕು, ಯಾಕೆಂದ್ರೆ ಇದು ಬಿಸ್ನೆಸ್, ಇದು ನಾವು ಬಿಸ್ನೆಸ್ ಮಾಡಕ್ಕೆ ಬಂದಿರೋದ್ರಿಂದ ಅವರು ಯಾವ ಮೂಡಲ್ಲಿ ಬಂದಿದ್ರು ಕೂಡ ನಾವು ಸ್ವಲ್ಪ ನಗಾಡಿಕೊಂಡು ಖುಷಿ ಖುಷಿಯಿಂದ ಅವ್ರ ಜೊತೆ ಮಾತಾಡಿದ್ರೆ ಅವರು ಚೇಂಜ್ ಆಗ್ತಾರೆ, ಅವರು ಚೆನ್ನಾಗೇ ಮಾತಾಡ್ತಾರೆ ನಮ್ಮ ಹತ್ರ. ಮೇಯ್ನ್ ಏನಂದ್ರೆ ಪೇಷನ್ಸ್ ಬೇಕು, ಕೂಲಾಗಿ ಮಾತಾಡಬೇಕು, ನಾವು ಐಟಮ್ ಚೆನ್ನಾಗಿ ತೋರಿಸ್ಬೇಕು ಅವರಿಗೆ, ಅದೇ ಇಂಪಾರ್ಟೆಂಟ್, ಕೂಲಾಗಿ ಪೇಷನ್ಸಿಂದ ಇರಬೇಕು ನಾವು.
2: ಸೊ ನಿಮ್ಮ ಪ್ರಕಾರ ಒಬ್ಬರು ಬಿಸ್ನೆಸ್ ವುಮೆನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು?
3: ಮೇಡಮ್, ಮೇಯ್ನು ಪೇಷನ್ಸ್ ಇರಬೇಕು, ತಾಳ್ಮೆ ಅನ್ನೋದು ಭಾಳ ಮುಖ್ಯ ಕಸ್ಟಮರ್ಸ್ ಹತ್ರ ರಿಯಾಕ್ಟ್ ಮಾಡೋದಕ್ಕೆ.
2: ಈಗ ನೀವು ಸೆಲೆಕ್ಷನ್ ಮಾಡುವಂತಹ ಒಂದು ಪ್ರಾಡಕ್ಟ್ಸ್ ಇದೆ, ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
3: ಹಾಂ ಮೇಡಮ್, ಇಂಪಾರ್ಟೆಂಟ್ ಅಂದರೆ ಒಳ್ಳೊಳ್ಳೆ ಕಲರ್ಸು. ಈಗ ಡೈಲಿ ಬೇರೆ ಬೇರೆ ಡಿಸೈನ್ಸ್ ಬರ್ತಾ ಇರುತ್ತೆ, ಈ ಲೇಡೀಸ್ ಬಟ್ಟೆಗಳಲ್ಲಿ ಡೈಲಿ ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಕಲರ್ಸ್ ಬರ್ತಾನೆ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸುಮ್ಮನೆ ಏನೋ ಒಂದು ಸಿಗುತ್ತೆ, ಏನಿಟ್ಟು ನಡೆಯುತ್ತೆ ಅನ್ನೋದೆಲ್ಲ ಕಾನ್ಸೆಪ್ಟ್ ಎಲ್ಲ ತೆಗೆದುಬಿಡಬೇಕು ನಾವು. ಸೆಲೆಕ್ಟೆಡ್ ಆಗೇ ಇರಬೇಕು, ಕ್ವಾಲಿಟಿ ವೈಸು ನಾವು ಸ್ವಲ್ಪ ನೋಡ್ತಾ ಇರಬೇಕು. ಆದಷ್ಟು ಕ್ವಾಲಿಟಿ ನಾವು ಎಷ್ಟು ನೋಡ್ತಾ ಇರ್ತೀವೋ, ಚೆನ್ನಾಗಿರೋ ಕ್ವಾಲಿಟಿ ಹಾಕಿದ್ರೆ ಬಂದೇ ಬರ್ತಾರೆ ಜನ ಕಸ್ಟಮರ್ಸು.
2: ಓಕೆ ಅಶ್ವಿನಿ ಮ್ಯಾಮ್, ನಿಮಗೆ ನಿಮ್ಮ ಬಿಸ್ನೆಸ್ ಮೇಲೆ ಇರುವಂತಹ ಕಾನ್ಫಿಡೆನ್ಸ್ ಅನ್ನ ಕೇಳ್ತಾ ಇರುವಾಗ ತುಂಬಾನೇ ಖುಷಿ ಆಗುತ್ತೆ. ಅಫ್ಕೋರ್ಸ್ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮನ್ ಗೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಿದ್ಮೇಲೆ ಕೇಳುಗರೆ, ಅಶ್ವಿನಿ ಮೇಡಮ್ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ನಿಮಗಾಗಿ ಮತ್ತೊಂದು ಸೂಪರ್ ಟ್ರ್ಯಾಕ್ ವೈಟ್ ಮಾಡ್ತಾ ಇದೆ, ಸಾಂಗ್ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅನಗ ಫ್ಯಾಷನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಈ ಒಂದು ಶಾಪ್ ನ ಮಾಲೀಕರಾಗಿರುವ ಶ್ರೀಮತಿ ಅಶ್ವಿನಿ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗೆ ಇವರಿಗೆ ಇವರ ಬಿಸ್ನೆಸ್ ಅಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಮನೆಯಲ್ಲಿ ಚಿಕ್ಕದಾಗಿ ಪ್ರಾರಂಭ ಮಾಡಿದಂತಹ ಒಂದು ಬಟ್ಟೆಯ ವ್ಯಾಪಾರ ಈಗ ಒಂದು ಓನ್ ಶಾಪ್ ನ ಮಾಡಿ ಅಲ್ಲಿ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇವ್ರ ಜೊತೆ ಮಾತುಕತೆನ ಮುಂದುವರೆಸೋಣ. ಅಶ್ವಿನಿ ಮ್ಯಾಮ್, ನಿಮ್ಮ ಬಿಸ್ನೆಸ್ ಅಲ್ಲಿ ಈಗ ಜನಕ್ಕಿನ್ನೂ ಹೆಚ್ಚು ರೀಚ್ ಆಗೋ ತರ ಏನೆಲ್ಲ ಪ್ಲಾನ್ಸ್ ಮಾಡ್ತೀರಾ ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೇಡಮ್, ನಾನೀಗ ಸೇಲ್ಸ್ ಇವೆಂಟ್ಗಳೆಲ್ಲ ನಡೀತಾ ಇರುತ್ತೆ. ಈಗ ಶಿವಮೊಗ್ಗದಲ್ಲಿ ಮೊನ್ನೆ ಶುಭಮಂಗಳದಲ್ಲಿ ನಡೀತು, ಮೊನ್ನೆ ತಿಪ್ಟೂರಲ್ಲಿ ನಡೀತು. ಆ ಥರ ಇವೆಂಟ್ಸ್ಗಳಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ನಂದು ಏನು ಐಟಮ್ ಇದೆ ನಾನು ಅಲ್ಲೋಗಿ ತೊಗೊಂಡೋಗ್ತೀನಿ, ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅವಾಗ.
2: ಅಲ್ಲೆಲ್ಲ ಚೆನ್ನಾಗಿ ಸೇಲ್ಸ್ ಆಗುತ್ತಾ?
3: ಹಾಂ ಮೇಡಮ್, ತುಂಬ ಚೆನ್ನಾಗಾಗುತ್ತೆ. ಮೊನ್ನೆ ಶಿವಮೊಗ್ಗದಲ್ಲಂತೂ ತುಂಬ ಚೆನ್ನಾಗಾಯಿತು. ಈಗ ನೆಕ್ಸ್ಟ್ ಮತ್ತೆ ತುಮಕೂರಲ್ಲಿದೆ, ಹಾಗೆ ಯಾವ್ಯಾವ ಊರುಗಳಲ್ಲಿದೆ ಅಲ್ಲೆಲ್ಲ ಹೋಗ್ತೀನಿ. ಶಿವಮೊಗ್ಗದಲ್ಲಿ ಎಲ್ಲಾದ್ರೂ ಸೇಲ್ಸ್ ಆದರೂ ನಾನು ಹೋಗ್ತೀನಿ, ಚೆನ್ನಾಗಿ ನಡೆಯುತ್ತೆ.
2: ಸೊ ಹೆಚ್ಚು ಪ್ರಾಫಿಟ್ ಕೂಡ ಆಗುತ್ತೆ.
3: ಹಾಂ, ಪ್ರಾಫಿಟ್ಟು ಚೆನ್ನಾಗಿ ಬರುತ್ತೆ.
2: ಸೊ ಈ ಒಂದು ಬಿಸ್ನೆಸ್ನು ನೋಡ್ಕೊಳ್ತಾ ಫ್ಯಾಮಿಲಿನೂ ಹೇಗೆ ಮೇಂಟೈನ್ ಮಾಡ್ತೀರಾ ಮ್ಯಾಮ್?
3: ಆಗುತ್ತೆ ಮೇಡಮ್. ಮನೇಲಿ ಹಸ್ಬೆಂಡು, ಮಕ್ಕಳು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮಗಳು ದೊಡ್ಡವಳಿದ್ದಾಳೆ, ಮಗ ಒಬ್ಬ ಸಣ್ಣವನಿದ್ದಾನೆ. ನಮ್ಮನೆಯವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ.
2: ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಚೆನ್ನಾಗಿದೆ. ಹಾಗೆ ಅಶ್ವಿನಿ ಮ್ಯಾಮ್, ಮನೇಲಿ ಕುತ್ಕೊಂಡು ಕಾರ್ಯಕ್ರಮನ ಕೇಳ್ತಾ ಇರುವಂತಹ ಕೆಲವರು ಹೆಣ್ಮಕ್ಳು ಇರ್ತಾರೆ, ಮನೆಯಿಂದ ಆಚೆ ಬರಕ್ಕೆ ಹೆದರ್ತಾ ಇರ್ತಾರೆ, ಅಯ್ಯೋ ಬಿಸ್ನೆಸ್ ಮಾಡಿದ್ರೆ ಹೇಗೋ ಏನೋ ಅಂತ 108 ಯೋಚನೆಗಳಲ್ಲೇ ಮುಳುಗೋಗಿರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ಮ್ಯಾಮ್, ಮಹಿಳೆಯರಿಗೆ ಯಾಕೆ ಸ್ವಾವಲಂಬಿ ಆಗಿರ್ಬೇಕು, ಜೊತೆಗೆ ಮನಸ್ಸು ಮಾಡ್ಬೇಕು ಅನ್ನೋದಾದ್ರೆ ಯಾಕೆ ಮಾಡ್ಬೇಕು?
3: ಮೇಡಮ್, ಮಹಿಳೆಯರು ಸ್ವಾವಲಂಬಿ ಆಗಿರೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಮ್ಮನ್ನು ನಾವು ಏನು ಅಂತ ನಾವು ಪ್ರೂವ್ ಮಾಡ್ಕೊಬೇಕು. ಆಮೇಲೆ ಎಲ್ಲದಕ್ಕೂ ನಾವು ಗಂಡನ್ನೇ ಡಿಪೆಂಡ್ ಆದರೆ ಪಾಪ ಅವರಿಗೂ ಕಷ್ಟ ಆಗುತ್ತೆ. ಅವ್ರಿಗೆ ಹೆಲ್ಪ್ ನಾವೀಗ ದುಡಿಯೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮನೇಲಿ ನಾವು ನಮಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ನಾವು ಒಂದು ಬಿಸ್ನೆಸ್ ಮಾಡ್ತೀವಿ, ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ನಾವು ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಮುಂಚೆ ಮಾಡೋದಕ್ಕೆ ಮುಂಚೆ ಹೆಂಗಿದ್ವಿ, ಅರ್ನಿಂಗ್ಸ್ ಮಾಡೋಕೆ ಮುಂಚೆ ಹೆಂಗಿದ್ವಿ, ಅರ್ನಿಂಗ್ಸ್ ಮಾಡಿದ್ಮೇಲೆ ಹೆಂಗಾಗಿದ್ದೀವಿ ಅನ್ನೋದು ನಮಗೆ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕಾನ್ಫಿಡೆನ್ಸ್ ಲೆವೆಲೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಮತ್ತು 4 ಜನ ನಾವು ಭೇಟಿ ಮಾಡ್ತೀವಿ, ನಮಗೂ ಮನಸ್ಸಿಗೆ ಖುಷಿ ಆಗುತ್ತೆ. ಮನೆಯಲ್ಲೇ ಇರೋದ್ರಿಂದ ನಮಗೆ 4 ಗೋಡೆ ಮಧ್ಯೆ ಮಕ್ಕಳ ಜೊತೆ, ಗಂಡನ ಜೊತೆ ಬರೀ ಇದರಲ್ಲೇ ಇರ್ತೀವಿ ನಾವು. ಹಂಗಾಗಿ ನಾವು ಸ್ವಾವಲಂಬಿ ಆಗಿರ್ಬೇಕು ಮೇಡಮ್ ಮಹಿಳೆ.
2: ಸೊ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಲ್ವಾ?
3: ಹೌದು ಹೌದು ಮೇಡಮ್.
2: ಹಾಗೆ ಅಶ್ವಿನಿ ಮ್ಯಾಮ್, ಕಾರ್ಯಕ್ರಮನ ಕೇಳ್ತಾ ಇರುವಂತಹ ಯಂಗ್ಸ್ಟರ್ಸ್ಗಳು ಈಗ ತಾನೇ ಎಜುಕೇಶನ್ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ ಏನಾದ್ರು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅವರು ಈ ರೀತಿ ಒಂದು ಕ್ಲಾತ್ ಸೆಂಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಹೊಸದಾಗಿ ಈ ರೀತಿ ಕ್ಲಾತ್ ಸೆಂಟರ್ ಪ್ರಾರಂಭ ಮಾಡಬೇಕು ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಥವಾ ಏನೆಲ್ಲ ಮುಖ್ಯ ಆಗುತ್ತೆ?
3: ಮೇಡಮ್, ಮಾಡ್ಬೋದು, ಯಾರು ಬೇಕಾದ್ರೂ ಇದು ಬಿಸ್ನೆಸ್ ಎಲ್ಲ ಮಾಡ್ಬೋದು. ಮೇನ್ ಏನಂದರೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, ನಾವು ಎಲ್ಲಿ ಐಟಮ್ಗಳೆಲ್ಲ ತರ್ತೀವಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಬೇಕು. ಸುಮ್ಮನೆ ನಾವು ಏಕ್ದಮ್ ಹೋಗಿ ತರ್ತೀವಿ ಅಂದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ದುಡ್ಡಿಂದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾವು ನಮ್ಮದು ಫಸ್ಟು ಲೆಕ್ಕಾಚಾರ ಹಾಕ್ಕೊಬೇಕು, ನಮ್ದು ಇಷ್ಟು ಬಜೆಟ್ ಇದೆ, ನಾವು ಏನೇನು ಇದರಲ್ಲಿ ಏನೇನು ತರಬೇಕು, ಎಲ್ಲಿ ನಾವು ಶಾಪ್ ಮಾಡ್ತೀವೋ ಅಥವಾ ಓನ್ ನಮ್ಮದೇ ಜಾಗದಲ್ಲಿ ಮಾಡ್ತೀವೋ ಅದನ್ನೆಲ್ಲ ಫಸ್ಟ್ ಲೆಕ್ಕ ಹಾಕ್ಕೊಬೇಕು. ಹಾಕ್ಕೊಂಡು ಮತ್ತು ಒಳ್ಳೊಳ್ಳೆ ಕಡೆ ನಾವು ಐಟಮ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಕ್ವಾಲಿಟಿ ವೈಸ್ ಅಂತೂ ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು, ಅದು ಮೇನ್ ಇಂಪಾರ್ಟೆಂಟು. ಆಮೇಲೆ ಮತ್ತೇನಂದರೆ ಅದು ದುಡ್ಡಿನ ವಿಚಾರದಲ್ಲಿ ಎಷ್ಟು 1 ಲಕ್ಷದಿಂದನೂ ನಾವು ಸ್ಟಾರ್ಟ್ ಮಾಡ್ಬೋದು, ಮಿನಿಮಮ್ 1,50,000 ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾವು ಹೆಂಗೆ ಐಟಮ್ನ ತರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದರಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ನಡೆಯುತ್ತೆ.
2: ಸೂಪರ್ ಮ್ಯಾಮ್, ನಿಮ್ಮ ಸಮಯ ಬಿಡು ಮಾಡ್ಕೊಳ್ಳೋ ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ತುಂಬ ಚೆನ್ನಾಗಿ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
3: ಥ್ಯಾಂಕ್ ಯು ಮ್ಯಾಮ್, ನೀವು ಬಂದಿದ್ದು ನನಗೂ ಖುಷಿ ಆಯಿತು. ನಮ್ಮ ಶಾಪಿಗೆ ಇವತ್ತು ನೀವು ವಿಸಿಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಗಾಂಧಿನಗರದಲ್ಲಿರುವಂತಹ ಅನಗ ಫ್ಯಾಷನ್ನ ಮಾಲೀಕರಾಗಿರುವ ಅಶ್ವಿನಿ ಅವರು ಅವರ ಒಂದು ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಬಿಸ್ನೆಸ್ ಅಲ್ಲಿ ಏನೆಲ್ಲ ಚಾಲೆಂಜಸ್ ಇರುತ್ತೆ, ಹೇಗೆ ಬಿಸ್ನೆಸ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಎಸ್ಪೆಷಲಿ ಬಟ್ಟೆ ವ್ಯಾಪಾರದಲ್ಲಿ ಹೇಗೆಲ್ಲ ಇದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಮೇಡಮ್, ನಿಮ್ಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ. ಕೇಳುಗರೆ, ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9627 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು, ಇವರ ಕೃಷಿನಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಶುಸಂಗೋಪನೆ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಒಂದು ಫಾರ್ಮ್ನ ಕೂಡ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದ್ದು, ಖರ್ಚಿನೆಲ್ಲ ಕಳೆದು ಮಿನಿಮಮ್ ಅಂದರೂ 1,200,000 ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ತಾ ಸೊ ಖುಷಿಯನ್ನು ಕಾಣಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದೆ. ಸೊ ಈಗ ವಾರ್ಷಿಕವಾಗಿ 1,200,000 ಕೂಡ ಹಣವನ್ನು ಗಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಕೃಷಿನಲ್ಲಿ ನಮಗೆ ತೃಪ್ತಿ ಇದೆ, ಸಂತೋಷ ಇದೆ ಅಂತ ಕೂಡ ಇವರು ಹೇಳ್ತಾ ಇರ್ತಾರೆ. ಮತ್ತು ಇವರು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇದರ ಜೊತೆಯಲ್ಲಿ ಇವರ ವೃತ್ತಿಯನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ವಿವಿಧ ಶಾಲೆಗಳಲ್ಲಿ ಇವರು ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿ ಶಿಕ್ಷಕರಾಗಿ ವೃತ್ತಿಯಲ್ಲಿ ಖುಷಿಯನ್ನು ಕಾಣ್ತಾ, ಕೃಷಿಯಲ್ಲಿಯೂ ಸಹ ಅಷ್ಟೇ ಖುಷಿಯನ್ನು ಕಾಣ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹಾಗೆ ಸಮಗ್ರ ಕೃಷಿ ಅಂತಂದಾಗ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ, ಹಾಗೆ ಇವರು ಇವರ ತೋಟದಲ್ಲಿ ಇವರ ಹೊಲದಲ್ಲಿ ಯಾವೆಲ್ಲ ಬೆಳೆಗಳನ್ನ ಹಾಕಿದ್ದಾರೆ, ಹಾಗೆ ಅದರಿಂದ ಹೇಗೆ ಆದಾಯ ಸಿಗ್ತಾ ಇದೆ, ಮತ್ತು ಬೆಳೆಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಇವರ ಕಡೆಗೆ ಅಂದರೆ ಕೋಲಾರದ ಕಡೆಗೆ ಮಳೆ ಕಡಿಮೆ, ಆ್ಯಕ್ಚುಲಾಗಿ ಮಳೆ ನೀರನ್ನು ಸಂಗ್ರಹ ಮಾಡಿಕೊಂಡು ಇವರು ಕೃಷಿಯನ್ನು ಮಾಡ್ತಾ ಇರುವಂಥದ್ದು, ಹೇಗೆ ಮಳೆ ನೀರನ್ನು ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಅವರಿಗಿರುವಂತಹ ಚಾಲೆಂಜಸ್ಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನಾವು ಮಾತಾಡೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೃಷಿಯ ಕುರಿತಾಗಿ ಮಾತನಾಡೋದಕ್ಕೆ ಇರುವಂಥವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು. ಇವರು ತಮ್ಮ ಸಮಗ್ರ ಕೃಷಿನಲ್ಲಿ ಹಲವಾರು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹಾಗೆ ಪಶು ಸಾಕಾಣಿಕೆಯನ್ನು ಮಾಡ್ತಾ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿನಲ್ಲಿ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಇವರ ಕೃಷಿಯ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸುರೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮದೊಂದು ಫಾರ್ಮ್ ಇದೆ ಅಂತ ಕೂಡ ಕೇಳ್ಪಟ್ಟೆ. ಸೊ ನಿಮ್ಮ ಫಾರ್ಮ್ನ ಹೆಸರೇನು ಮತ್ತು ನಿಮ್ಮ ಫಾರ್ಮ್ನ ವಿಶೇಷತೆಗಳಿಂದ, ನಿಮ್ಮ ಕೃಷಿಯ ವಿಶೇಷತೆಗಳಿಂದ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಗ್ರೀನ್ವುಡ್ ಫಾರ್ಮ್ನ ವಿಶೇಷತೆ ಏನಂದರೆ, ಕೊಳವೆ ಬಾವಿ ಇಲ್ಲದೇ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ವಿ. ಈ ಸಮಗ್ರ ಕೃಷಿನಲ್ಲಿ ನಾವು ಮೀನುಗಾರಿಕೆ, ತೋಟಗಾರಿಕೆ, ಅರಣ್ಯ ಪದ್ಧತಿ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ, ಜೇನು ಸಾಗಾಣಿಕೆ, ಪಾರಿವಾಳ ಸಾಗಾಣಿಕೆ, ಮಲೆನಾಡು ಗಿಡ್ಡಗಳ ಸಾಗಾಣಿಕೆ, ಮತ್ತು ಬೆಳೆಗಳು, ಕೈತೋಟ, ಹಣ್ಣಿನ ಗಿಡಗಳು ಎಲ್ಲವನ್ನ ಬೆಳೆದಿದ್ದೀವಿ. ಇದಕ್ಕೆಲ್ಲ ಆಸರೆ ಬಂದು ಮಳೆ.
1: ಓಕೆ, ಸೊ ಸೂಪರ್ ಸರ್. ಮಳೆಯನ್ನು ಆಧಾರವಾಗಿಟ್ಕೊಂಡು ನೀವು ಇಷ್ಟೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಮತ್ತು ಈ ಸಮಗ್ರ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ತುಂಬಾ ಖುಷಿಯ ವಿಚಾರ ಸರ್. ಸೊ ಹಾಗೆ ಸರ್, ಈಗ ನೀವು ಸಮಗ್ರ ಕೃಷಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ, ಮೀನು ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ, ಇದೆಲ್ಲದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಇದರಿಂದ ಹೇಗೆ ಆದಾಯ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಮಳೆ ನೀರನ್ನು ನಾವು ಸ್ಟಾಕ್ ಮಾಡ್ಕೊಂಡು ಇವೆಲ್ಲ ಮಾಡ್ತಾ ಇದ್ದೀವಿ. ಈಗ ನಾವು ಒಂದೊಂದಾಗಿ ಹೇಳೋದಕ್ಕೆ ಹೋದರೆ, ಮೊದಲನೇದಾಗಿ ನಾವು ಮಳೆ ನೀರನ್ನು ಸ್ಟಾಕ್ ಮಾಡಿ ಕೃಷಿ ಹೊಂಡದಲ್ಲಿ ಬಿಡ್ತೀವಿ, ಅದರಲ್ಲಿ ಮೀನನ್ನು ಸಾಗಾಣಿಕೆ ಮಾಡ್ತೀವಿ. ಆ ನೀರನ್ನು ಬಳಸ್ಕೊಂಡು ನಾವು ಕುರಿಗೆ ಇದು ಮಾಡ್ತೀವಿ. ಕುರಿನಲ್ಲೂ ಸಹ ವಾರ್ಷಿಕವಾಗಿ ಎರಡು ಬೆಳೆಯನ್ನು ನಾವು ತೆಗಿತೀವಿ, ಅಂದರೆ ಎರಡು ಕ್ರಾಪ್, ಎರಡು ಹಂತದಲ್ಲಿ ನಾವು ಅದನ್ನು ಸೇಲ್ ಮಾಡ್ಕೊತೀವಿ ವಾರ್ಷಿಕವಾಗಿ. ಅದರಲ್ಲಿ ಮಿನಿಮಮ್ ಒಂದು ವಾರ್ಷಿಕವಾಗಿ ಒಂದು ಬೆಳೆಯಿಂದ ನಮಗೆ 4 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಖರ್ಚು 1 ಲಕ್ಷ ಹೋಗುತ್ತೆ, 5 ಲಕ್ಷ ರೂಪಾಯಿ ಟೋಟಲ್. ಅದರಲ್ಲಿ 1 ಲಕ್ಷ ಖರ್ಚಾಗಿ 4 ಲಕ್ಷ, ಅಂದರೆ ಕುರಿನಲ್ಲಿ ನಮಗೆ ಎರಡು ಬೆಳೆ ತಗೊಂಡಲ್ಲಿ ನಮಗೆ ಮಿನಿಮಮ್ 8 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಆದಾಯ ಇದೆ. ಇದರ ಜೊತೆಗೆ ನಾವೇನು ಮಾಡಿದ್ವಿ ಅಂತಂದರೆ ಜೇನು ಸಾಗಾಣಿಕೆ. ಜೇನು ಸಾಗಾಣಿಕೆಯಲ್ಲಿ ಜೇನು ಈಗ ಟ್ರಯಲ್ಗಾಗಿ ಒಂದು 2 ಪೆಟ್ಟಿ ಇಟ್ಟಿದ್ದೀವಿ. ಇದು ನಮಗೆ ವಾರ್ಷಿಕವಾಗಿ ನಾವು ಒಂದು 2 ಬೀರು ಅದನ್ನು ತುಪ್ಪ ತೆಗೆದ್ರೆ ನಮಗೆ ಮಿನಿಮಮ್ 4 ಲೀಟ್ರ್ ತುಪ್ಪ ಅಷ್ಟು ನಮಗೆ ಜೇನಿನಲ್ಲಿ ಬರುತ್ತೆ. ಅದರ ಜೊತೆಗೆ ಪಂದ್ಯದ ಹುಂಜ ಇದೆ. ಈ ಪಂದ್ಯದ ಹುಂಜ ನಾವೇನು ಮಾಡಿದ್ವಿ ಅಂದರೆ ಸುಮಾರು 60-70 ಪಂದ್ಯದ ಹುಂಜ. ಇವೆಲ್ಲ ಮಾಂಸದ ಲೆಕ್ಕದಲ್ಲಿ ಕೊಡೋದಿಲ್ಲ, ಇವೆಲ್ಲ ಫೈಟಿಂಗ್ ಲೆಕ್ಕದಲ್ಲಿ ಕೊಡ್ತೀವಿ. ಗೂಗಲಲ್ಲಿ ಹಾಕಿರೋದ್ರಿಂದ ಉಡುಪಿ, ಕಾರವಾರ, ಮಂಗಳೂರು ಅವ್ರು ಬಂದು ಇದನ್ನು ಬೈ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಮಿನಿಮಮ್ 4,000 ದಿಂದ 15-20,000 ವರೆಗೂ ಪಂದ್ಯದ ಹುಂಜಗಳಿದ್ದಾವೆ. ಇದೊಂದು 70-40 ಹುಂಜ ಇರೋದ್ರಿಂದ ಇದೊಂದಷ್ಟು ಆದಾಯ ಇದೆ.
1: ಓಕೆ ಸರ್, ಸೂಪರ್. ನೋಡಿ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಹಾಗೆ ಅದರಲ್ಲಿ ಪಶುಸಂಗೋಪನೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಮೂಲ ಆಧಾರ ಅಂತಂದರೆ ಮಳೆ ನೀರನ್ನು ಇವರು ಬಳಕೆ ಮಾಡ್ಕೊಳ್ತಾ ಇರೋದು. ಮಳೆ ನೀರನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಅವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಏನು ಕೋಳಿಗಳಾಗಿರ್ಬೋದು ಅಥವಾ ಕುರಿಗಳಾಗಿರ್ಬೋದು, ಇವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ.

0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು. ಇವರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಶು ಸಂಗೋಪನೆಯ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ, ಇದರಲ್ಲಿ ಕಾಡು ಕೃಷಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇವರು ಒಂದು ಫಾರ್ಮ್ನ ಕೂಡ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದ್ದು, ಖರ್ಚುಗಳನ್ನು ಕಳೆದು ಮಿನಿಮಮ್ ಆಗಿ 1,200,000 ಇವರು ವಾರ್ಷಿಕ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಜೊತೆಗೆ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಸುರೇಶ್ ಅವರು ಹೇಳ್ತಾ ಇದ್ರು. ಸೊ ಅವರ ಸಮಗ್ರ ಕೃಷಿ ಪದ್ಧತಿನಲ್ಲಿ ಅವರು ಮೀನುಗಾರಿಕೆಯನ್ನು ಮಾಡೋದ್ರ ಜೊತೆಗೆ ತೋಟಗಾರಿಕೆಯನ್ನು ಮಾಡ್ತಾ ಅರಣ್ಯ ಪದ್ಧತಿಯನ್ನು ಮಾಡಿಕೊಂಡು ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಪಾರಿವಾಳಗಳನ್ನು ಸಾಕಾಣಿಕೆ ಮಾಡ್ತಾ, ಮತ್ತು ಹೈನುಗಾರಿಕೆಯಲ್ಲಿ ಕೂಡ ಇವರು ತೊಡಗಿಸ್ಕೊಂಡಿದ್ದಾರೆ. ಮಲ್ನಾಡು ಗಿಡವನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ಕೊಳ್ತಾ, ಕೈತೋಟ, ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡು ಇವರು ಇವರ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಜೊತೆಗೆ ನೋಡಿ, ಇವರು ವೃತ್ತಿನಲ್ಲೂ ಕೂಡ ಶಿಕ್ಷಕರಾಗಿ, ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಇದೆಲ್ಲದರ ಜೊತೆಯಲ್ಲಿ ಇವರು ಹೆಚ್ಚಿನ ಆದಾಯವನ್ನು ಗಳಿಸೋ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದನ್ನು ಮಳೆ ನೀರನ್ನು ನಂಬಿಕೊಂಡು ಇದನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಖುಷಿ ಪಡುವಂತಹ ವಿಚಾರ. ಸೊ ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿನಲ್ಲಿ ವೈವಿಧ್ಯತೆಯನ್ನು ನೋಡಬೇಕು ಅಂತಂದರೆ, ನೀವು ಕೂಡ ಕೃಷಿನಲ್ಲಿ ವೈವಿಧ್ಯತೆಯನ್ನು ಅಳವಡಿಸ್ಕೊಂಡಿದ್ದೀರಾ ಅಂತಂದರೆ, ಸೊ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಗಳನ್ನು ಹಾಗೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸುರೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುರೇಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈಗ ಏನು ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು ಮಾಡ್ತಾ ಇದೀವಿ ಅಂತ ಹೇಳಿ, ಸೊ ಅದ್ರ ಜೊತೆಗೆ ಇನ್ನೂ ಏನೆಲ್ಲ ಸಾಕುಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿದ್ರೆ, ಜೊತೆಗೆ ಅದರಿಂದ ಯಾವ ರೀತಿ ಆದಾಯ ಬರ್ತಾ ಇದೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
2: ಮತ್ತೆ ಮೊಟ್ಟೆ ಕೋಳಿ ಇದೆ. ಮೊಟ್ಟೆ ಕೋಳಿ ಸುಮಾರು ನಮಗೆ 150-160 ಮೊಟ್ಟೆ ಕೋಳಿ ಇರೋದ್ರಿಂದ ದಿನ ಪ್ರತಿದಿನ ನಮಗೆ 40-50 ಮೊಟ್ಟೆ ಬರುತ್ತೆ. ದಿನಾನೂ ನಮಗೆ ಒಂದು 400-500 ರೂಪಾಯಿ ನಮಗೆ ಆದಾಯ ಇದು ಮೊಟ್ಟೆ ಕೋಳಿನಲ್ಲಿದೆ. ಅದರಲ್ಲಿ ನೀವು ವಾರ್ಷಿಕವಾಗಿ ಕಂಪೇರ್ ಮಾಡಿದ್ರೆ ನಮ್ಗೆ ಎಷ್ಟು ಆದಾಯ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅದ್ರ ಜೊತೆಗೆ ಬ್ರೀಡಿಂಗ್ ಕೋಳಿಗಳನ್ನ ಬಿಟ್ಕೊಂಡಿದ್ವಿ, ಪಂದ್ಯದ ಹುಂಜೆ ರೆಡಿ ಮಾಡೋದಕ್ಕೆ ನಾವೇ ಬ್ರೀಡ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಅರಣ್ಯ ಪದ್ಧತಿನಲ್ಲಿ ಮರಗಿಡಗಳು ಸುಮಾರು ಅಂದರೆ ನಮಗೆ 1,500 ಹೆಬ್ಬೇವಿದ್ದಾವೆ. 1,500 ಸ್ಯಾಂಡಲ್ ಇದೆ, ಮಲ್ಬರಿ ಬಂದು 1,000 ಇದೆ. ಅದ್ರ ಜೊತೆಗೆ ರೆಡ್ ಸ್ಯಾಂಡ್ಲ್ ಇದೆ, ವೈಟ್ ಸ್ಯಾಂಡ್ಲ್ ಇದೆ. ಮತ್ತೆ ಹಣ್ಣಿನ ಬಿಡ್ತಕ್ಕಂಥ ಗಿಡಗಳು ನಮಗೆ ರಾಮ್ ಫಲ, ಲಕ್ಷ್ಮಣ್ ಫಲ, ಜಂಬುನೇರಳೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಸುಮಾರು 13-20 ರೀತಿಯ ವೆರೈಟಿ ಗಿಡಗಳು ನಮ್ಮಲ್ಲಿ ಇದ್ದಾವೆ. ಎಲ್ಲ ಹಣ್ಣು ಬಿಡ್ತಕ್ಕಂಥ ಗಿಡಗಳಿದ್ದಾವೆ, ಜೊತೆಗೆ ಮನೆಗೆ ಆಗ್ತಕ್ಕಂಥ ಮಲ್ನಾಡು ಗಿಡ್ಡಗಳಿದ್ದಾವೆ, ಮನೆಗೆ ನಾವಿದ್ದ ಹಾಲುಗಾಗಿ ಬಳಸ್ಕೊತೀವಿ.
1: ಓಕೆ ಸರ್, ಹಾಗೆ ಈಗ ನೀವು ಪಶುಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ರೆ, ಇದರಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆನೆಲ್ಲ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಇದಕ್ಕೆಲ್ಲ ಆಹಾರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
2: ಅದ್ರ ಜೊತೆಗೆ ನಾವು ಅಜೋಲ ಮಾಡ್ಕೊಂಡಿದ್ವಿ. ಅಜೋಲದಲ್ಲಿ ನಾವು ಕುರಿಗಳಿಗೆ ಆಚೆ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರ ತರದೆ ನಾವೇ ಸೃಷ್ಟಿ ಮಾಡಿಕೊಂಡು ನಾವೇ ಆಹಾರ ಕೊಡಬೇಕು. ನಾವು ಆಚೆ ಕಡೆಯಿಂದ ಆಹಾರ ತಂದರೆ ನಾವು ಬೆಳವಣಿಗೆ ಆಗೋದಕ್ಕಾಗೋದಿಲ್ಲ, ಖರ್ಚು ಯಥೇಚ್ಛವಾಗಿ ಬರುತ್ತೆ.
1: ಓಕೆ, ಹಾಗಾದರೆ ಸರ್, ಈಗ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ, ಅಥವಾ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಮಾಡಬೇಕು ಅಂತಂದರೆ, ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಮತ್ತು ನೀವು ಯಾವ ರೀತಿಯಲ್ಲಿ ಕೃಷಿಗೆ ಸಮಯವನ್ನು ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಹೇಳ್ಬೋದು ಸರ್?
2: ನಾವು ವೈಜ್ಞಾನಿಕವಾಗಿ ಗಮನಿಸಬೇಕಾಗಿರ್ತಕ್ಕಂಥ 3 ಅಂಶಗಳೇನಂತಂದರೆ, ಇಲ್ಲಿ ಬೋರ್ವೆಲ್ ಇಲ್ಲ, ಮಳೆ ನೀರಿನ ಸಂಗ್ರಹ ಒಂದೇ ವೈಜ್ಞಾನಿಕತೆ, ಎರಡನೇದು ಹೆಚ್ಚು ಲೇಬರ್ ಇಲ್ಲ. ನಾವೇ ಲೇಬರ್ ಆಗಿ ನಮಗೆ ಯೋಗ ಮೆಡಿಟೇಷನ್ಗೆ ಹೆಂಗೆ ನಾವು 1 ಅವರ್ ಸ್ಪೆಂಡ್ ಮಾಡ್ತೀವೋ, ನಾವು ಆ ರೀತಿ ನಾವು ಪರ್ ಡೇ ನಾವೇನು ಮಾಡ್ತೀವಿ ಅಂದರೆ 1-1.5 ಅವರ್ ಕುರಿಗಳು ಸಾಗಾಣಿಕೆನಲ್ಲಿ ಸಮಗ್ರ ಕೃಷಿಗಾಗಿ ನಾವು ನಮ್ಮ ಬ್ರದರು ನಮ್ಮ ತಂದೆಯವರು ಮಾತ್ರ ಶ್ರಮ ವಹಿಸ್ತೀವಿ. 1.5 ಅವರ್ ಪರ್ ಡೇ, ಹೆಚ್ಚು ಶ್ರಮ ಪಡ್ತಾ ಇಲ್ಲ. ಇನ್ನೊಂದು 3ನೇದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಏನಂದರೆ, ಆಚೆ ಕಡೆಯಿಂದ ಫುಡ್ಡನ್ನು ನಾವು ಕೊಂಡ್ಕೊಳ್ಳದೆ ನಾವೇ ಸೃಷ್ಟಿ ಮಾಡಿಕೊಂಡು ನಾವೇ ತಯಾರು ಮಾಡ್ಕೊಂಡು ಕೊಡ್ತಾ ಇರೋದು. ಇದರಿಂದ ನಮಗೆ ಫಾರ್ಮ್ ಹೌಸಲ್ಲಿ ಏನಾಗ್ತಾ ಇದೆ ಅಂದರೆ, ಮಿನಿಮಮ್ ವಾರ್ಷಿಕವಾಗಿ ನಮಗೆ 12 ಲಕ್ಷ ರೂಪಾಯಿ ನಮಗೆ ಖರ್ಚೆಲ್ಲ ಹೋಗಿ ಆದಾಯ ಬರ್ತಾ ಇರೋದ್ರಿಂದ ನಮಗೆ ತೃಪ್ತಿ ಇದೆ, ಸಂತೋಷವಿದೆ. ಈ ಎಲ್ಲ ಫಾರ್ಮ್ ಹೌಸು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗಬೇಕು, ಯುವಕರು ಸ್ವಾವಲಂಬಿ ಆಗಬೇಕು, ಯಥೇಚ್ಛವಾಗಿ ತಮ್ಮ ಜಮೀನಲ್ಲಿ ತಾವು ಬೆಳೆದು ತಮ್ಮ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿರನ್ನು ಜಾಯಿಂಟ್ ಆಗಿ ಇದ್ದುಕೊಂಡು ತಮ್ಮ ಜೀವನವನ್ನು ಸೃಷ್ಟಿ ಮಾಡಿಕೊಂಡು ಹ್ಯಾಪಿಯಾಗಿರಬೇಕು ಅನ್ನೋದು ಈ ಫಾರ್ಮ್ನ ಉದ್ದೇಶ.
1: ಹಾಗೆ ನೀವು ಕೂಡ ಇದ್ದೀರಾ ಸರ್. ಓಕೆ ಸರ್, ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುರೇಶ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ನೋಡಿ, ಮಳೆ ಇಲ್ಲದಂತಹ ಪ್ರದೇಶದಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ, ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ, ಮೀನು ಸಾಕಾಣಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅರಣ್ಯ ಪದ್ಧತಿಯನ್ನು ಅಳವಡಿಸಿಕೊಂಡು, ಜೊತೆಗೆ ಕೋಳಿ ಸಾಕಾಣಿಕೆ, ಜೊತೆಗೆ ಜೇನು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಮತ್ತು ವಿವಿಧ ಬೆಳೆಗಳನ್ನು ಮಾಡಿಕೊಂಡು ಕೈತೋಟ ಹಣ್ಣಿನ ಗಿಡಗಳನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಹೇಳಿದಾಗೆ ಯಾವ ರೀತಿ ಅದಕ್ಕೆ ಕೃಷಿಯನ್ನು ಮಾಡ್ತಾ ಇರುವಾಗ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕೃಷಿಯನ್ನು ಇದೇ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಹಾಗಾದರೆ ನೀವು ಕೂಡ ನಮ್ಮ ಕೃಷಿಯ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತಂದರೆ, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಇವರ ಶಿಕ್ಷಕ ವೃತ್ತಿಯ ಜೊತೆಗೆ ಕೃಷಿಯನ್ನು ಮಾಡ್ತಾ ಕೃಷಿನಲ್ಲಿ ಸಮಗ್ರ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಯಾವುದೇ ರೀತಿಯ ಹೊರಗಿನಿಂದ ಆಹಾರವನ್ನು ತರದೆ ಅವರ ತೋಟದಲ್ಲಿನೇ ಅವರ ಹೊಲದಲ್ಲಿನೇ ಕುರಿಗಳಿಗೆ ಹಾಗೆ ಬೇರೆ ಬೇರೆ ಆಹಾರವನ್ನು ಮಾಡ್ಕೊಳ್ತಾ ಅಸೋಲವನ್ನು ಕೊಟ್ಕೊಳ್ತಾ ಸೊ ಕೃಷಿನಲ್ಲಿ ಕೃಷಿಯನ್ನು ಕಾಣ್ತಾ ಜೊತೆಗೆ ಇವರು ಮಾಡಿರುವಂತಹ ಏನು ಅರಣ್ಯ ಕೃಷಿ ಆಗಿರ್ಬೋದು, ಅರಣ್ಯ ಕೃಷಿ ಪದ್ಧತಿ ಆಗಿರ್ಬೋದು, ಹಾಗೆ ತೋಟಗಾರಿಕೆಯ ಪದ್ಧತಿ ಆಗಿರ್ಬೋದು, ಮತ್ತು ಜೇನು ಸಾಕಾಣಿಕೆಯನ್ನು ಕೂಡ ಅನುಭವ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ಜೊತೆಯಲ್ಲಿ ಹೈನುಗಾರಿಕೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಲೆನಾಡು ಗಿಡ್ಡ ಎನ್ನುವಂತಹ ಏನು ಹಸುಗಳನ್ನು ಕೂಡ ಇವರು ಸಾಕಾಣಿಕೆ ಮಾಡಿದ್ದಾರೆ, ಮತ್ತು ವಿವಿಧ ಬೆಳೆಗಳನ್ನು ಮಾಡ್ಕೊಳ್ತಾ ಜೊತೆಗೆ ಹಣ್ಣಿನ ಗಿಡಗಳನ್ನು ಕೂಡ ಇವರು ಹಾಕ್ಕೊಂಡು ಇವರ ಬೆಳೆಗಳಿಗೆ ಒಂದಷ್ಟು ಸಮಯವನ್ನು ಕೊಟ್ಕೊಳ್ತಾ ಇವರ ಫ್ಯಾಮಿಲಿಯ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ ಇದೆಲ್ಲದರ ಜೊತೆಯಲ್ಲಿ ನೀವು ಕೂಡ ಈ ರೀತಿಯ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ಅಂತಂದರೆ ಅಥವಾ ನೀವು ಏಕಬಳೆ ಪದ್ಧತಿಗಳನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಸೊ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಎಲ್ಲರೂ ಹೇಳೋ ಪ್ರಕಾರ ಈಗ ಸಮಗ್ರ ಕೃಷಿಯನ್ನು ಮಾಡಿದಾಗ ಮಾತ್ರನೇ ನಮಗೆ ಒಂದು ಉತ್ತಮ ಆದಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೆಚ್ಚಿನ ಇಳುವರಿ ಬರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನೀವು ಕೂಡ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದರೆ ನಿಮ್ಮ ಕೃಷಿ ಹೇಗಿದೆ, ನಿಮ್ಮ ಕೃಷಿಯ ಬೆಳೆಗಳೇನೇನು, ಮತ್ತು ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸುರೇಶ್ ಅವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಸುರೇಶ್ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುರೇಶ್ ಅವರು ನೀವಾಗಲೇ ಹೇಳ್ತಾ ಇದ್ರಿ ಪಶುಸಂಗೋಪನೆಯಲ್ಲಿ ಕೂಡ ನೀವು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಮೀನು ಸಾಕಾಣಿಕೆ ಆಗಿರ್ಬೋದು, ಮತ್ತು ಜೇನು ಸಾಕಾಣಿಕೆ, ಪಾರಿವಾಳ ಸಾಕಾಣಿಕೆ, ಮಲೆನಾಡು ಗಿಡ್ಡ ಈ ರೀತಿಯ ಸಾಕಾಣಿಕೆಗಳನ್ನು ಮಾಡ್ತಿದ್ದೀರಾ. ಜೊತೆಗೆ ನೀವು ಹೇಳಿದ್ರಿ ಒಂದು ಫೈಟರ್ ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಿದ್ವಿ, ಹುಂಜಗಳನ್ನು ಅಂಥೇಳಿ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಇದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ, ಮತ್ತು ಇದರಿಂದ ಹೇಗೆ ಆದಾಯ ಬರುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಫೈಟ್ರು ಹುಂಜ ಅಂತ ಹೇಳ್ಬಿಟ್ಟು ಇದು ನಮಗೆ ಸುಮಾರು ಒಂದು 60-70 ಹುಂಜ ಇದೆ. ಇವೆಲ್ಲ ನಾವು ಮಾಂಸದ ಲೆಕ್ಕದಲ್ಲಿ ಕೊಡೋಕೆ ಹೋಗಲ್ಲ. ಇದನ್ನ ನಾವೇನು ಮಾಡ್ತೀವಿ ಅಂತಂದ್ರೆ ಇದ್ರ ಪಂದ್ಯದ ಆಧಾರದ ಮೇಲೆ ಫೈಟಿಂಗ್ ಆಧಾರದ ಮೇಲೆ ನಾವು ಈ ಕೋಳಿಯನ್ನು ಕೊಡ್ತೀವಿ. ಮಿನಿಮಮ್ ನಮಗೆ ಮಿನಿಮಮ್ 4,000 ರೂಪಾಯಿಗೂ ಕೋಳಿ ಇದೆ. 4,000-20,000 ರೂಪಾಯಿವರೆಗೂ ನಮಗೆ ಕೋಳಿಗಳಿದ್ದಾವೆ. ಇದು ನಮಗೆ ಮೈನ್ ಮಾರ್ಕೆಟಿಂಗ್ ಏನಂದ್ರೆ ಗೂಗಲಲ್ಲಿ ಹಾಕಿರೋದ್ರಿಂದ ಕಸ್ಟಮರ್ಸ್ ಉಡುಪಿ ಕಾರವಾರದವ್ರು ಬಂದು ನಮ್ಮನ್ನ ಇದನ್ನ ಬೈಬ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಇದು ಸಿಂಪಲ್ ಆಗಿ ನಾವು ವರ್ಷದಲ್ಲಿ 2 ಬ್ಯಾಚ್ ಅನ್ನ ನಾವು ಸೇಲ್ ಮಾಡ್ಕೊತೀವಿ. ಒಂದು ಹುಂಜ ಬಂದು ನಮಗೆ ಈಗ ನಾವು 1,000 ರೂಪಾಯಿ ಕೊಟ್ಟು ಒಂದು ಚಿಕ್ಕ ಮರಿ ತಂದಿದ್ದೀವಿ ಅಂತಂದ್ರೆ ಅದು ಮಿನಿಮಮ್ ನಾವು 6 ಮೇಯಿಸ್ತೀವಿ. 6 ನಾವು ಮಾರ್ತೀವಿ. ಮಿನಿಮಮ್ ಆಗಿ ಇದು ವಾರ್ಷಿಕವಾಗಿ ನಮಗೆ ಆದಾಯ ತಗೊಂಡಾಗ 2 ಬ್ಯಾಚ್ ಬರುತ್ತೆ. 2 ಬ್ಯಾಚ್ಗೂ ಸೇರಿ ಖರ್ಚೆಲ್ಲ ಹೋಗಿ ನಮಗೊಂದು 2,00,000 ರೂಪಾಯಿ ನಮ್ಗೆ ಆದಾಯ ಸಿಗ್ತಾ ಇದೆ ಇದು ಪಂದ್ಯದ ಹುಂಜದಲ್ಲಿ. ಅದ್ರ ಜೊತೆನಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಪಾರಿವಾಳ ಅಂತಕ್ಕಂಥದ್ದು ಸಾಕಿದ್ವಿ. ಈ ಪಾರಿವಾಳ ಅಂತಕ್ಕಂಥದ್ದು ನಾವು 2 ರೀತಿಯಾಗಿರ್ತಕ್ಕಂಥ ಪಾರಿವಾಳ ಸಾಕಿದ್ವಿ. ಒಂದು ಬಂದು ಈ ಲಕ್ವ ಪಾರಿವಾಳ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಪ್ಯಾರಾಲಿಸಿಸ್ ಆಗಿರ್ತಕ್ಕಂಥವ್ರು ಮಾಂಸಕ್ಕಾಗಿ ಬಳಸ್ತಾರೆ, ಆ ಒಂದು ಜೊತೆ ಸಾಕಿದ್ವಿ. ಮತ್ತೆ ಇನ್ನೊಂದು ರೇಸಿಂಗ್ ಪಾರಿವಾಳ ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ಸಾಕಿದ್ವಿ. ಲೋ ಕಾಸ್ಟ್ ಅಲ್ಲಿ ನಾವು ಹುಡ್ಡಿನ ರಿಪೀಸ್ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಕುರಿಯ ಪಿಚ್ಚಿಗೆ ಬಂದು ಕೆಳಗಡೆ ಬೀಳೋದ್ರಿಂದ ಕೆಳಗಡೆ ಸುಮಾರು ಕೋಳಿಗಳೊಂದು 150-160 ಕೋಳಿಗಳಿದಾವೆ. ಇದನ್ನ ನಾವು ಮೊಟ್ಟೆಗಾಗಿ ಬಳಸ್ಕೊಂಡಿದ್ವಿ. ಈ ಕೋಳಿಗೆ ನಾವು ಒಂದು ದಿನಕ್ಕೆ 1 ರೂಪಾಯಿನೂ ಸಹ ನಾವು ಆಚೆ ಕಡೆಯಿಂದ ಆಹಾರವನ್ನು ತರೋದೇ ಇಲ್ಲ. ಇದಕ್ಕಾಗಿ ಮೇನ್ ಆಹಾರ ನಾವೇನು ಮಾಡಿದ್ವಿ ಅಂದರೆ ಹೋಟ್ಲ್ ವೇಸ್ಟೇಜಲ್ಲಿ ಗಟ್ಟಿ ಬರ್ತಕ್ಕಂಥ ಅನ್ನದ ಕೋಳಿ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಅಜೋಲ ತೊಟ್ಟಿಗಳನ್ನು ಸುಮಾರು ಒಂದು 6-7 ತೊಟ್ಟಿಗಳನ್ನು ಮಾಡ್ಕೊಂಡಿದ್ವಿ. ಈ ಅಜೋಲದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ದಿವಸ ನಮಗೆ 10-15 ಕೆಜಿಯಷ್ಟು ಅಜೋಲ ಬರುತ್ತೆ. ಈ ಅಜೋಲವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕೋಳಿಗಳಿಗೆ ಫೀಡಾಗಿ ಬಳಸ್ಕೊತಾ ಇದ್ವಿ. ಬಟ್ ಇಲ್ಲಿ ನಮ್ಮದು ಯಾವುದೇ ಖರ್ಚಿಲ್ಲದೆ ನಮಗೆ ಮಿನಿಮಮ್ 1 40-50 ಮೊಟ್ಟೆ ಬರುತ್ತೆ. ಮಿನಿಮಮ್ 400-600 ರೂಪಾಯಿವರೆಗೂ ನಮಗೆ ದಿನಕ್ಕೆ ಆದಾಯ ಇರೋದ್ರಿಂದ ಈ ಕೋಳಿಗಳದ್ದು ಒಂದು ಕಾನ್ಸೆಪ್ಟ್ ಆಯಿತು. ಎರಡನೇದು ಈ ಅಜೋಲ ಏನಂತಂದರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಡೈಲಿ ನಾವು ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದು ಗಾಡ್ ಗಿಫ್ಟ್ ಅಂದರೆ ನೇಚರ್ ಗಿಫ್ಟ್ ಅಂತ ಹೇಳ್ಬೋದು. ಈ ಅಜೋಲದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಾವು ತೊಟ್ಟಿ ಮಾಡ್ಕೊಂಡು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಎವ್ರಿ ಡೇ ನಮಗೆ ಅದು ಆದಾಯ ಕೊಡ್ತಾ ಇರ್ತಕ್ಕಂಥದ್ದು. ಬಟ್ ರೈತರು ಇದನ್ನು ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಇದು ನೀವೆಲ್ಲರೂ ಸಹ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಈ ಅಜೋಲದಿಂದ.
2: ಓಕೆ, ಸೂಪರ್ ಸರ್. ಹಾಗೆ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಕುರಿಗಳಲ್ಲಿ ಯಾವ್ಯಾವ ಬ್ರೀಡ್ ಕುರಿಗಳಿದೆ, ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀರಾ, ಹೇಗೆ ಅದರಿಂದ ಆದಾಯ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಕುರಿಗಳು ನಮ್ಮಲ್ಲಿ ತುಂಬ ವಿಶೇಷವಾಗಿ ನಾವು ಮೇನ್ ಕಮರ್ಷಿಯಲ್ ಕ್ರಾಪ್ ಆಗಿ ಬಳಸ್ತಾ ಇದ್ದೀವಿ. ಈ ಕುರಿಗಳನ್ನು ಯಾಕೆ ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ಬಳಸ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಇತ್ತೀಚೆಗೆ ಹೆಚ್ಚು ಆದಾಯ ಕೊಡ್ತಾ ಇರ್ತಕ್ಕಂಥದ್ದು ಇದೇ ಆಗಿದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಮೂರು ಜಾತಿಯ ಕುರಿಗಳಿದ್ದಾವೆ. ಅದರಲ್ಲಿ ಗೂಡೂರಿನ ಕುರಿ ಒಂದು ಜಾತಿ ಆದರೆ, ಎರಡನೇದು ಬಂದು ಗುಲ್ಬರ್ಗ ಬಾದಾಮಿಯ ಒಂದು ಜಾತಿ ಇದೆ, ಮೂರನೇದು ಬಂದು ಮೈಸೂರು ಮಳವಳ್ಳಿಯ, ಮೂರು ರೀತಿಯಾಗಿರ್ತಕ್ಕಂಥ ಕುರಿಗಳನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ನಮಗೆ ಕಮರ್ಷಿಯಲ್ಗೆ ವರ್ಕೌಟ್ ಆಗ್ತಾ ಇರ್ತಕ್ಕಂಥ ಕುರಿ ಬಂದರೆ ಗೂಡೂರು ಕುರಿ. ಈ ಗೂಡೂರು ಕುರಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ತಿಂಗಳಿಗೆ ಒಂದು ಕುರಿಯಿಂದ 1,000 ರೂಪಾಯಿ ಆದಾಯ ಗೂಡೂರು ಕುರಿಯಿಂದ ಸಿಗ್ತದೆ. ಇದು ಕಮರ್ಷಿಯಲ್ಗೆ ತುಂಬ ಯಥೇಚ್ಛವಾದ ಬೇಡಿಕೆ ಇರತಕ್ಕಂಥ ಒಂದು ಕುರಿಯಾಗಿದೆ. ಇಲ್ಲಿ ನಾವು ಸದ್ಯಕ್ಕಾಗಿ ಮೇಯಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಮಾಂಸಕ್ಕಾಗಿ ಮೇಯಿಸ್ತಾ ಇದ್ವಿ, ಯಾವುದೇ ಬ್ರೀಡಿಂಗ್ ಇಲ್ಲ. ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಈ ಕುರಿ ಸಾಕಾಣಿಕೆಯಲ್ಲಿ ಸುಮಾರು ನಾವು 5 ಲಕ್ಷ ಕೊಟ್ಟು 100 ಕುರಿ ತರ್ತೀವಿ. ಸಾಮಾನ್ಯವಾಗಿ 4,500-5,000 ರೇಂಜಲ್ಲಿ 100 ಕುರಿ ತರ್ತೀವಿ. ಆ 100 ಕುರಿ ತಂದಿರತಕ್ಕಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, 5-6 ಮಂತ್ ನಾವು ಮೇಯಿಸ್ತೀವಿ. 5-6 ಮಂತ್ ಆದ ತಕ್ಷಣ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅದನ್ನು ನಾವು ಅದರ ಡಬಲ್ಗೆ ಮಾರ್ತೀವಿ. ಅಂದರೆ 5 ಲಕ್ಷಕ್ಕೆ ತಂದಿರತಕ್ಕಂಥದ್ದನ್ನು 10 ಲಕ್ಷಕ್ಕೆ ಮಾರ್ತೀವಿ. ಅದರಲ್ಲಿ ನಮಗೆ 1 ಲಕ್ಷ ರೂಪಾಯಿ ಮೇವಿಗೆ ಎಕ್ಸ್ಪೆನ್ಸಿವ್ ಹೋದರೆ, ನಮಗೆ 4 ಲಕ್ಷ ರೂಪಾಯಿ 6 ಮಂತ್ಗೆ ಮೋಸ ಇಲ್ಲ. ಮತ್ತು ಇದರಲ್ಲಿ ನಾವೊಂದು ವೈಜ್ಞಾನಿಕವಾಗಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಏನಂತಂದರೆ, ಸಾವಯವ ರೀತಿಯಲ್ಲಿ ಕುರಿಯನ್ನು ಬೆಳೆಸಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಟಲ್ ಫೀಡನ್ನು ನಾವು ಕೊಡದೆ ನಾವೇ ತಯಾರು ಮಾಡಿರ್ತಕ್ಕಂಥ ಫುಡ್ಡನ್ನು ಬಳಸಬೇಕು. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂತಂದರೆ, ಅಜೋಲಾ ಒಂದಷ್ಟು ಮಾಡ್ಕೊಂಡಿದ್ವಿ. ಅಜೋಲಾದಲ್ಲಿ ಒಂದಷ್ಟು ಕೊಡ್ತೀವಿ. ಹೆಬ್ಬೇವು ಅಂತ ಹೇಳ್ಬಿಟ್ಟು 1,500 ಹೆಬ್ಬೇವು ಹಾಕ್ಕೊಂಡಿದ್ವಿ. ಈ 1,500 ಹೆಬ್ಬೇವಲ್ಲಿ ಸುಮಾರು ನಮಗೆ ಎಷ್ಟು ಕುರಿಗೆ ಮೇವು ಬೇಕು ಅಷ್ಟು ಸಿಗುತ್ತೆ. ಅದ್ರ ಜೊತೆಗೆ ಒಣವುಲ್ಲನ್ನು ಒಂದಷ್ಟು ಸ್ಟಾಕ್ ಮಾಡ್ಕೊಂಡಿದ್ವಿ, ಕಳ್ಳೆ ಗಿಡ ಒಂದಷ್ಟು ಸ್ಟಾಕ್ ಮಾಡಿದ್ವಿ, ಹುರುಳಿ ಗಿಡ ಒಂದಷ್ಟು ಸ್ಟಾಕ್ ಮಾಡಿದ್ವಿ. ಇವೆಲ್ಲ ಏನು ಮಾಡ್ತೀವಿ ಅಂದರೆ, ಡೇ ಬೈ ಡೇ ಒಂದೊಂದು ಟೈಮ್ ಒಂದೊಂದು ಕೊಡೋದ್ರಿಂದ ನಾವು ಯಾವುದೇ ಫುಡ್ಡನ್ನು ನಾವು ಆಚೆ ಕಡೆಯಿಂದ ಕೊಂಡ್ಕೊಂಬರೋದಕ್ಕೆ ಹೋಗಲ್ಲ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಬೆಳೆಸಿದ್ವಿ ಅಂದರೆ, ಈ ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮು ಹೋಟಲ್ ವೇಸ್ಟೇಜ್ನ ತಿಳಿ ನೀರು ಕೊಡ್ತೀವಿ. ಇದೇನಾಗುತ್ತೆ ಅಂದರೆ, ಕುರಿಗೆ ಅದು ದೇಹ ಸ್ವಲ್ಪ ಗ್ರೋತ್ ಆಗೋದಕ್ಕೆ, ಕೊಬ್ಬಿನಂಶ ಕೊಬ್ಬೋದಕ್ಕೆ ಒಂದು ಸಹಾಯಕವಾಗ್ತದೆ.
2: ಓಕೆ ಸರ್, ಹಾಗಾದರೆ ಈ ಕುರಿ ಸಾಕಾಣಿಕೆಯ ಬಗ್ಗೆ ಏನಷ್ಟು ವಿಚಾರಗಳನ್ನು ಮಾತಾಡೋಣ. ಹಾಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸುಮಾರು ವಿಚಾರಗಳಿದೆ ಸರ್. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮದೊಂದು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವ್ರ ಜೊತೆ ನಲ್ಲಿ ಮಾತಾಡ್ತಾ ಇದ್ವಿ. ಅವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಕುರಿ ಆಗಿರ್ಬೋದು, ಕೋಳಿಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಅವುಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ, ಮತ್ತೆ ಅಜೋಲಾವನ್ನು ಬೆಳೆಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವ್ರ ಜೊತೆನಲ್ಲಿ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ, ಸಮಗ್ರ ಕೃಷಿಯ ಪದ್ಧತಿನಲ್ಲಿ ಏನು ಜೇನು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳ ಸಾಕಾಣಿಕೆ ಆಗಿರ್ಬೋದು, ಮಲೆನಾಡು ಗಿಡ ಆಗಿರ್ಬೋದು, ಮತ್ತು ಅರಣ್ಯ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ, ಮತ್ತು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಇದರೆಲ್ಲ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸುರೇಶ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಸುರೇಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಕೋಳಿ ಸಾಕಾಣಿಕೆಯ ಬಗ್ಗೆ ಆಗಿರ್ಬೋದು, ಕುರಿ ಸಾಕಾಣಿಕೆಗಳ ಬಗ್ಗೆ ಆಗಿರ್ಬೋದು, ಅವುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಮತ್ತು ಆಹಾರವನ್ನು ಕೊಡೋದ್ರ ಜೊತೆಯಲ್ಲಿ ನಾವೇ ಆಹಾರವನ್ನು ಬೆಳೆಸಿ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರಿ. ಸೊ ಅದೇ ರೀತಿಯಲ್ಲಿ ಸರಿಗ ಅವುಗಳಿಗೆ ಬಂದಂತಹ ರೋಗಗಳನ್ನು ಯಾವ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡ್ತೀರಾ, ಮತ್ತು ನೀವೇ ಯಾವ ರೀತಿಯ ವೈಜ್ಞಾನಿಕ ಪದ್ಧತಿಯನ್ನು ಅದರಲ್ಲಿ ಅಳವಡಿಸಿಕೊಂಡು ಕುರಿಗಳನ್ನು ಮೇಂಟೈನ್ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ಯಾವುದೇ ರೋಗ ಬಂದರೂ ಸಹ ನಾವು ವೆಟರ್ನರಿ ಡಾಕ್ಟರ್ವರೆಗೂ ನಾವು ವೇಟ್ ಮಾಡೋಕ್ಕೋಗಲ್ಲ. ಆ ಸ್ಟಾರ್ಟಿಂಗಲ್ಲಿ ನಮ್ಗೆ 1 ಇಯರ್ ನಮಗೆ ಪ್ರಾಕ್ಟಿಕಲ್ ಅನುಭವ ಆಗಿದೆ, ಯಾವ ಟೈಮಲ್ಲಿ ರೋಗ ಬರುತ್ತೆ, ಯಾವ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥದ್ದು ನಮಗೆ ಸ್ಟಾರ್ಟಿಂಗ್ 1 ಇಯರ್ ನಮಗೆ ಪಾಠ ಆಗಿರೋದ್ರಿಂದ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ, ಯಾವುದೇ ಕುರಿಯನ್ನು ನಾವು ಫಸ್ಟ್ ತಂದಿದ್ದ ತಕ್ಷಣ ಅದು ಮತ್ತೆ ಫರ್ದರ್ ರೋಗ ಬರ್ದಿರೋ ಇದ್ದಂಗೆ ನಾವೇ ಕೆಲವೊಂದು ವ್ಯಾಕ್ಸಿನೇಷನ್ಸನ್ನು ನಾವೇ ಕೊಟ್ಕೊತೀವಿ. ಆ ವ್ಯಾಕ್ಸಿನೇಷನ್ಸ್ ಕೊಟ್ಕೊಂಡು ಏನಾದರೂ ಸೀರಿಯಸ್ ಆದರೆ ಮಾತ್ರ ನಮಗೆ ವೆಟರ್ನರಿ ಡಾಕ್ಟರ್ಸ್ ಬಂದು ಅವ್ರ ಇಂಜೆಕ್ಷನ್ಸ್ ಕೊಡ್ತಾರೆ. ಈ ನಾವು ವ್ಯಾಕ್ಸಿನೇಷನ್ ಕೊಡೋದ್ರಿಂದ ನಮ್ಗೆ ಎಂಥ ಕಾಲದಲ್ಲೂ ಸಹ ನಮಗೆ ಮರಿಗಳಿಂದ ನಮಗೆ ಕುರಿಗಳಿಂದ ನಮ್ಗೆ ಲಾಸ್ ಬರೋದಿಲ್ಲ. ಕೆಲವೊಂದು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಅವಜ್ಞಾನಿಕವಾಗಿ ಏನು ಮಾಡ್ತಾರೆ ಅಂದರೆ ಕುರಿ ತರ್ತಾರೆ, ಕುರಿ ತಂದು ಅದಕ್ಕೆ ವ್ಯಾಕ್ಸಿನ್ ಕೊಡೋದಿಲ್ಲ, ಅದನ್ನು ಫೀಡನ್ನು ಬೈ ಮಾಡ್ಕೊಂಬರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಅವ್ರು ಲಾಭ ಪಡೆಯೋದಕ್ಕಾಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೆ ಕುರಿನಲ್ಲಿ ಲಾಭನೇ ಇಲ್ಲ, ಲಾಭನೇ ಇಲ್ಲ ಅಂತ ಹೇಳ್ತಾರೆ. ಲಾಭ ಇಲ್ಲ, ಯಾವುದನ್ನೇ ಮಾಡಬೇಕಂದ್ರೂ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಲಾಭ ಇದ್ದೇ ಇದೆ. ಅದರಲ್ಲಿ ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಾವು ಥಿಂಕ್ ಮಾಡಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಬೆನಿಫಿಟ್ ಇದೆ. ಇವತ್ತು ಒಬ್ಬ ಉದ್ಯೋಗಸ್ಥ ತಿಂಗಳಿಗೆ 50,000 ಏನು ಸಂಪಾದನೆ ತಗೊಂತದನ ಅದಕ್ಕಿಂತ ಕಡಿಮೆ ಏನಿಲ್ಲ ಅನ್ನೋದಕ್ಕೆ ನಮ್ಮ ಒಂದು ಫಾರಂ ಆಫೀಸ್ ಒಂದು ಮಾದರಿ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಕುರಿಯ ಮಾಂಸಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂತೆಗಳಿಗೆ ಹೋಗಿ ಮಾರಕ್ಕೆ ಹೋಗಲ್ಲ. ಇಲ್ಲಿನ ಗಿರಾಕಿಗಳು ಏನು ಮಾಡ್ತಾರೆ ಅಂದ್ರೆ ಪ್ರತಿ ದಿವಸ ಬರ್ತಾರೆ, ಬೇಕಾಗಿರ್ತಕ್ಕಂಥ ಕುರಿಗಳನ್ನು ಕೊಂಡ್ಕೊಂತಾರೆ, ಹೋಗ್ತಾರೆ. ಆದಾಯ ಜೊತೆಗೆ ನಮಗೆ ಉಲ್ಲಾಸ ಇದೆ, ಉತ್ಸಾಹ ಇದೆ, ಹುರುಪಿದೆ.
0: ಓಕೆ ಸರ್, ಹಾಗಾದರೆ ಈಗ ಬೇರೆ ರೈತರು ಕೂಡ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡ್ತಾ ಇರುವಂತಹ ಪದ್ಧತಿಗೂ ನೀವು ಮಾಡ್ತಾ ಇರುವಂತಹ ಪದ್ಧತಿಗೂ ಏನು ಡಿಫ್ರೆನ್ಸ್ ಇದೆ, ಮತ್ತು ಕುರಿ ಸಾಕಾಣಿಕೆ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಜನ ರೈತರು ಲಾಸ್ ಮಾಡ್ಕೊಳ್ತಾ ಇರೋದು ಯಾಕೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ನಾನು ಇಲ್ಲೊಂದು ನಿಮಗೆ ಒಂದು ವೈಜ್ಞಾನಿಕವಾದ ಒಂದು ರೀಸನ್ ಕೊಡ್ತೀನಿ ನೋಡಿ. ಬೇರೆ ರೈತರಿಗೂ ನಮಗೂ ಏನು ಡಿಫ್ರೆನ್ಸು ಅಂತಂದರೆ, ಬೇರೆ ರೈತರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ದೊಡ್ಡದಾಗಿ ಶೆಡ್ ಹಾಕಿರ್ತಾರೆ, ಸುಮಾರು 1 ಲಕ್ಷ 2 ಲಕ್ಷ ಮೇಯಿಸೋಷ್ಟು ಕುರಿ ಜಾಗದಲ್ಲಿ ಅವರು 1 ಕೋಟಿಯಷ್ಟು ಬಂಡವಾಳ ಹಾಕಿ ಒಂದು ಶೆಡ್ ಮಾಡಿರ್ತಾರೆ. ಕುರಿ ನೋಡಿದ್ರೆ 30 ಕುರಿ ಬಿಟ್ಟಿರ್ತಾರೆ, ಮತ್ತು ಆ ಕುರಿಗೆ ಅವರು ಆಚೆ ಕಡೆಯಿಂದ ಫುಡ್ ತರ್ತಾರೆ, ಅದರಲ್ಲಿ ಲಾಸ್ ಆಗ್ತಾರೆ. ಮತ್ತು ಕುರಿಯನ್ನು ಯಾವುದೇ ಕಾರಣಕ್ಕೂ ಆಚೆ ಕಡೆಯಿಂದ ಕೊಂಡ್ಕೊಂಬಂದರೆ ಫುಡ್ ಏನಾಗುತ್ತೆ ಅಂದರೆ ಅದು ನಮಗೆ ಕೊಂಡ್ಕೊಂಬರ್ತಕ್ಕಂಥ ಖರ್ಚೇ ಜಾಸ್ತಿ ಬರುತ್ತೆ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಏನಂದರೆ, ನಮ್ಮ ಶೆಡ್ಡು ಅಷ್ಟೊಂದು ಹೈ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ, ಸಿಂಪಲ್

0: ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ, ಆದ್ರೂ 100 ಕುರಿನಲ್ಲಿ ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನಾವು ಪ್ರಾಕ್ಟಿಕಲ್ ಆಗಿ ಏನು ನಾವು ಆದಾಯ ಹೆಂಗ್ ತಗೋತಾ ಇದೀನಿ ಅಂದ್ರೆ, 100 ಕುರಿಗೆ ನಾನು ಮಿನಿಮಮ್ 9-10 ಕೆಜಿ ಬರ್ತಕ್ಕಂಥ ವೆಯ್ಟ್ ಅಲ್ಲಿ ನಾನು ಕುರಿ ತಗ್ತೀನಿ. ಆ ಕುರಿಗೆ ಬಂಡವಾಳ ಬಂದು ಮ್ಯಾಕ್ಸಿಮಮ್ ಆಗಿ 4.5-5 ಸಾವಿರ ರೂಪಾಯಿ ಬಂಡವಾಳ ಆಗುತ್ತೆ. ಆ ಕುರಿಯನ್ನು ನಾನು 6 ತಿಂಗಳ ಮೇಯಿಸ್ತೀನಿ. 100 ಕುರಿಯನ್ನು 6 ತಿಂಗಳ ಮೇಯಿಸಿದಲ್ಲಿ ನಮ್ಗೇನಾಗತ್ತೆ ಅಂತಂದ್ರೆ, 4.5 ಲಕ್ಷ ಕೊಟ್ಟು 100 ಕುರಿ ತಂದಿರ್ತೀನಿ. ಅದನ್ನ ಮಾಂಸಕ್ಕೆ ನಾನು ತಂದಲ್ಲೇ 10 ಕೆಜಿ ಇರ್ತಕ್ಕಂಥದ್ದು, ಕೊನೆಗೆ ಮೇಯಿಸಿದ್ ಮಾರಿದ್ದಾದ್ಮೇಲೆ ನಮಗೆ ಡಬಲ್ ಆಗಿರುತ್ತೆ ಮಾಂಸ. 10 ಕೆಜಿ ಇರತಕ್ಕಂಥದ್ದು 20 ಕೆಜಿ ಆಗಿರುತ್ತೆ. ಅಲ್ಲಿ ನಾನು 4.5 ಲಕ್ಷ ಬಂಡವಾಳ ಹಾಕಿರ್ತಕ್ಕಂಥದ್ದು ನನಗೆ 8.5 ಲಕ್ಷ ಬಂಡವಾಳ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಾನು ಮೇವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಬೈ ಮಾಡಿರೋದಿಲ್ಲ. ಆ ಬೈ ಮಾಡಿಲ್ಲದೆ ಇರೋದ್ರಿಂದ, ಜೊತೆಗೆ ಲೇಬರ್ಸ್ ಇಲ್ಲದೆ ಇರೋದ್ರಿಂದ, ಮನೆಯವರೇ ನೋಡ್ಕೊಳ್ಳೋದ್ರಿಂದ ನಾನು ಡ್ರೈ ಮೇವನ್ನು ಜಾಸ್ತಿ ಯಥೇಚ್ಛವಾಗಿ ಬಳಸ್ತಾ ಇದ್ದೀನಿ. ಇದಕ್ಕಾಗಿ ಒಣಹುಲ್ಲು ವರ್ಷಕ್ಕೆಲ್ಲ ಸೇರಿ ನಾನೊಂದು 30,000 ತಂದರೆ ಸಾಕು, ಕಳ್ಳೆ ಗಿಡ ಒಂದು 5,000 ತಂದರೆ ಸಾಕು, ಹುರುಳಿ ಗಿಡ ಒಂದು 5,000 ತಂದರೆ ಸಾಕು. ಈ ಒಣಹುಲ್ಲು ನಮ್ಮಲ್ಲಿರ್ತಕ್ಕಂಥ ಹೆಬ್ಬೆ ಯಾವಾಗ ವ್ಯಾಕ್ಸಿನೇಷನ್ ಕೊಡೋದಿಲ್ವೋ, 2-3 ಮಂತ್ಸ್ ಆದ ತಕ್ಷಣ 100 ಕುರಿ ತಂದಿರ್ತಕ್ಕಂಥವ್ರು 50 ಕುರಿ ಡೆತ್ ಆಗಿರ್ತಕ್ಕಂಥ ಇತಿಹಾಸಗಳು ಇದ್ದಾವೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಕುರಿ ತರಬೇಕಂದ್ರೆ ಹಾಲು ಕುಡಿಯತಕ್ಕಂಥ ಮರಿಯನ್ನು ತರಬಾರ್ದು. ಒಂದು ಸರ್ಟನ್ ಏಜ್ಗೆ ಬಂದಿರಬೇಕು. ಸರ್ಟನ್ ಏಜ್ ಅಂತಂದರೆ 9-10-11 ಈ ಅಷ್ಟು ವೆಯ್ಟ್ ಬರ್ತಕ್ಕಂಥ, 10 ಕೆಜಿ ಅಷ್ಟು ವೆಯ್ಟ್ ಬರ್ತಕ್ಕಂಥ ಕುರಿ ಅಂತಂದರೆ ಈ ಹೈಟೆಕ್ ಶೆಡ್ಗಾಗಿ ಅದು ನಿಲ್ಲತ್ತೆ. ನಾವು ಹಾಲು ಕುಡಿಯೋ ಮರಿ ಅಂತಂದರೆ ಏನಾಗುತ್ತೆ ಅಂದರೆ, ವೈಜ್ಞಾನಿಕವಾಗಿ ಅದರ ಅಮ್ಮ ಹತ್ರ ಹಾಲು ಕುಡ್ಕೊಂಡು ಅದು ಭೂಮಿ ಮೇಲೆ ಓಡಾಡ್ಕೊಂಡಿರುತ್ತೆ, ಹೈಟೆಕ್ ಶೆಡ್ಗೆ ಹೊಂದ್ಕೊಳ್ಳೋದಿಲ್ಲ. ಯಾವಾಗ ಹೊಂದ್ಕೊಳ್ಳೋದಿಲ್ಲ, ಡೆತ್ ರೇಟ್ ಜಾಸ್ತಿ ಆಗುತ್ತೆ. ಕುರಿ ಸಾಗಾಣಿಕೆಯಲ್ಲೂ ಲಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಬಟ್ ಅದರಲ್ಲಿ ಮೇನ್ ಏನಂತಂದ್ರೆ, ವೈಜ್ಞಾನಿಕತೆಯನ್ನು ಅಳವಡಿಸಬೇಕು, ಅದರಲ್ಲಿ ಸೂಕ್ಷ್ಮತೆಯನ್ನು ಗಮನಿಸಬೇಕು.
1: ಓಕೆ, ಸೊ ವೈಜ್ಞಾನಿಕ ಪದ್ಧತಿಯಲ್ಲಿ ಕುರಿ ಸಾಗಾಣಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗಲ್ಲ ಅನ್ನೋದು ಸುರೇಶ್ ಸರ್ ಮಾತು. ಸೊ ಹಾಗೆ ಸರ್, ಈಗ ನೀವು ಕೃಷಿ ಭೂಮಿಯನ್ನು ಕೂಡ ಹೊಂದಿದ್ದೀರಾ, ಮತ್ತೆ ಅದರಲ್ಲಿ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡಿದಿರ, ಮತ್ತೆ ಅರಣ್ಯ ಪದ್ಧತಿಯನ್ನು ಕೂಡ ಮಾಡ್ತಾ ಇದ್ದೀರಾ, ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡಿದಿರ. ಸೊ ಹೇಗೆ ನಿಮ್ಮ ಕೃಷಿ ಭೂಮಿಯಲ್ಲಿ ಈ ಎಲ್ಲ ಬೆಳೆಗಳನ್ನು ಮಾಡೋಕ್ಕೆ ಸಾಧ್ಯ ಆಯಿತು, ಮತ್ತೆ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ ಬೆಳೆಗಳನ್ನು, ಮತ್ತೆ ಹೇಗೆ ಯಾವೆಲ್ಲ ಬೆಳೆಗಳನ್ನು ಹಾಕಿದಿರ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
0: ನಮ್ದು ಈಗ 3.5 ಎಕರೆ ಜಮೀನಿದೆ. ಈ 3.5 ಎಕರೆನಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಸಮಗ್ರ ಕೃಷಿ, ಕೋಳಿ, ಕುರಿ, ಮೀನು ಎಲ್ಲ ಇದೆ. ಅದರ ಜೊತೆನಲ್ಲಿ ನಾವು ಅರಣ್ಯ ಪದ್ಧತಿ ಅಂತಕ್ಕಂಥದ್ದನ್ನು ಬಳಸ್ಕೊಂಡಿದ್ವಿ. ಈ ಅರಣ್ಯ ಪದ್ಧತಿ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ, 1500 ಹೆಬ್ಬೇವು ಗಿಡ ಇದೆ. ಈ ಹೆಬ್ಬೇವು ಗಿಡದ ಮಧ್ಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಮಲ್ಬರಿ ವಿತ್ ಸ್ಯಾಂಡಲ್ ಹಾಕಿದ್ವಿ. ಮಧ್ಯದಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ, ಒಂದಷ್ಟು ರಾಗಿ ಚೆಲ್ಕೊತಾ ಇದೀವಿ, ತೊಗರಿ ಹಾಕ್ತಾ ಇದೀವಿ, ಅಲಸಂದಿ ಹಾಕ್ತಾ ಇದೀವಿ, ಇವೆಲ್ಲವೂ ಸಹ ಮನೆ ಖರ್ಚಿಗಾಗಿ ಬಳಸ್ಕೊತಾ ಇದೀವಿ. ಇದ್ರ ಜೊತೆಯಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ, ಈ ರಾಗಿ ಮತ್ತು ಅಲಸಂದಿ ಇದರ ಬರ್ತಕ್ಕಂಥ ಹುಲ್ಲಿನಿಂದ ಕುರಿಗಳಿಗೂ ಸಹ ನಾವು ಕೊಡ್ತಾ ಇದೀವಿ. ಮ್ಯಾಕ್ಸಿಮಮ್ ವಾರ್ಷಿಕವಾಗಿ ಒಂದು 20-30 ಸಾವಿರ ರೂಪಾಯಿ ಕೊಂಡ್ಕೊತಾ ಇದೀವಿ ಅಷ್ಟೇ. ಇಲ್ಲಿ ನಾವು ಬೋರ್ವೆಲ್ ಒಂದು 5-6 ಲಕ್ಷ ಹಾಕಿದ್ರೂ ಸಹ ಅದು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂದರೆ, ಏನೋ ಒಂದು ವೈಜ್ಞಾನಿಕತೆಯನ್ನು ಮಾಡಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಈ ಕುರಿಗಳ ಮೇವುಗಾಗಿ ನಾವು ವಾರ್ಷಿಕವಾಗಿ 10-20% ಮಾತ್ರ ಕೊಂಡ್ಕೊತಾ ಇದ್ವಿ. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಸ್ವಾವಲಂಬಿಯಾಗಿ ನಾವೇ ದುಡಿದು ಕುರಿಗಳಿಗೆ ಕೊಡ್ತಾ ಇದೀವಿ.
1: ಓಕೆ, ಸೂಪರ್ ಸರ್, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ತಮಗೆ ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ತಾ. ಸೊ ಕೃಷಿನ ಮಾಡಬೇಕು ಅನ್ನೋರಿಗೂ ಕೂಡ ಒಂದು ವೈಜ್ಞಾನಿಕ ಪದ್ಧತಿಯ ಅಳವಡಿಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಮತ್ತೊಮ್ಮೆ ನಿಮ್ಮ ಸಮಯವನ್ನು ಬಿಡ್ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಮಗೆ ಸುರೇಶ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಕುರಿ ಸಾಕಾಣಿಕೆಯ ಜೊತೆಗೆ ಮೀನು ಸಾಕಾಣಿಕೆ, ಮತ್ತು ಸಮಗ್ರ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿದಾಗ ಖಂಡಿತವಾಗ್ಲೂ ಒಂದಲ್ಲ ಒಂದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಜೀವನ ನಡೆಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಇವರ ಮಾತು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮುಂಗಾರು ಮಳೆ ಎಂದರೆ ಸಾಕು, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಆ ಸುಮಧುರ ಸಂಗೀತದ ಸಿನಿಮಾದ ಸೀನುಗಳನ್ನು ನೆನೆಸಿಕೊಂಡು ರೋಮಾಂಚನಗೊಳ್ಳುತ್ತಾರೆ. ಮಲೆನಾಡಿನ ಮುಂಗಾರು ಮಳೆಯ ವರ್ಷ ವೈಭವ, ಮುಸುಲಧಾರೆ, ಹಚ್ಚ ಹಸಿರು ಕಾನನ, ಭೋರ್ಗರೆವ ಜಲಪಾತ, ಇವೆಲ್ಲವೂ ಕೂಡ ಮುಂಗಾರಿನ ಪರಿಚಯ ಮಾಡಿಕೊಡುತ್ತವೆ. ಮೊದಲ ಮಳೆ ಬಂತೆಂದರೆ ಇಳೆ ತುಂಬ ಎಲ್ಲೆಲ್ಲೂ ಸಂತಸದ ಹೊಳೆ, ನೆಲ ತಂಪಾಗಿ ಘಮ್ಮೆಂದು ಮಣ್ಣಿನ ವಾಸನೆ ಎಲ್ಲೆಲ್ಲೂ ಹರಡುತ್ತದೆ. ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ ಎಂದು ಮಕ್ಕಳು ಮಳೆರಾಯನಿಗಾಗಿ ಕರೆ ನೀಡುತ್ತಾರೆ. ಮಾನ್ಸೂನಿನ ಮುಂಗಾರು ಮಳೆಯೇ ಭಾರತದ ಮೂಲ ಸಂಪತ್ತು. ಮಳೆ ಬರೀ ಸುರಿಯುವ ನೀರಲ್ಲ, ಜೀವ ಜಗಕ್ಕೂ ಅದಕ್ಕೂ ಎಲ್ಲಿಲ್ಲದ ಬೆಸುಗೆ. ಮಳೆ ಬಂದರೆ ಪ್ರಕೃತಿ ಅರಳುತ್ತದೆ, ಇಲ್ಲದಿದ್ದರೆ ಬರಡಾಗುತ್ತದೆ. ಮಲೆನಾಡಿಗರ ಪಾಲಿಗಂತೂ ಮಳೆ ನೋವು ನಲಿವುಗಳ ಸಂಕೇತ, ಅದು ಸಮಗ್ರ ಬದುಕಿನ ಪ್ರತೀಕ. ಮಳೆ ಬಿತ್ತೆಂದರೆ ಎಲ್ಲೆಲ್ಲೂ ನೀರು, ಕೆರೆ ಕುಂಟೆ ತುಂಬುತ್ತವೆ, ಹೊಳೆ ಹಳ್ಳ ಭೋರ್ಗರೆಯುತ್ತವೆ. ಜಲಪಾತಗಳಂತೂ ಧುಮುಕಿ ಸಾವಿರಾರು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ. ವಿದ್ಯುಜ್ಜನಕಗಳು ಭರದಿಂದ ಕಾರ್ಯಾರಂಭ ಮಾಡುತ್ತವೆ. ದನಕರು ಹಸಿರುಂಡು ಮೈದುಂಬುತ್ತವೆ. ಬೇಸಾಯಗಾರನ ಬದುಕಿನಲ್ಲಿ ಹೊಸ ಯುಗ ಆರಂಭವಾಗುತ್ತದೆ. ಭಾರತಕ್ಕೆ ಮಾನ್ಸೂನ್ ದೇಶ ಎನ್ನುತ್ತೇವೆ. 75% ಮಳೆ ಇಲ್ಲಿ ಮುಂಗಾರು ಋತುವಿನಲ್ಲಿಯೇ ಸುರಿಯುತ್ತದೆ. ಮಾನ್ಸೂನುಗಳು ಭಾರತಕ್ಕಷ್ಟೇ ಅಲ್ಲ, ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ಮ್ಯಾನ್ಮಾರ್, ಏಷ್ಯಾದ ಇತರ ದೇಶಗಳ ಮೇಲೆ ಸಾಕಷ್ಟು ಪ್ರಭಾವ ಇರುತ್ತದೆ. ಸುಮಾರು 700 ವರ್ಷಗಳ ಹಿಂದೆ ನಾವಿಕರಿಗೆ ಹಡಗು ಸಂಚಾರಕ್ಕೆ ಮಾರುತಗಳೇ ಶಕ್ತಿಯಾಗಿದ್ದವು. ಅರಬ್ಬಿ ಸಮುದ್ರದ ಮೂಲಕ ವ್ಯಾಪಾರ ಮಾಡುತ್ತಿದ್ದ ಅರಬ್ ನಾವಿಕರಿಗೆ ವರ್ಷಕ್ಕೆರಡು ಬಾರಿ ದಿಕ್ಕು ಬದಲಾಯಿಸುವ ಗಾಳಿಗಳ ಪರಿಚಯವಾಯಿತು. ಅವರು ಆ ಗಾಳಿಯನ್ನು ಮೌಸಿಮ್ ಎಂದು ಉಚ್ಚರಿಸಿದರು. ಅರಬ್ಬಿ ಭಾಷೆಯಲ್ಲಿ ಮೌಸಿಮ್ ಎಂದರೆ ಋತುಮಾನ ಎಂದರ್ಥ. ಕ್ರಮೇಣ ಮೌಸಿಮ್ ಎಂಬುದು ಮಾನ್ಸೂನ್ ಆಗಿ ಪರಿವರ್ತನೆ ಆಯಿತು. ಬೇಸಿಗೆ ಕಾಲದಲ್ಲಿ ಭಾರತ ಉಪಖಂಡದ ಭೂಮಿ ನಿಗಿನಿಗಿ ಕೆಂಡದಂತೆ ಕಾಯುತ್ತದೆ. ಆಗ ವಾಯುವಿನ ಒತ್ತಡ ಕಡಿಮೆ ಆಗುತ್ತದೆ. ಆಗಿನ್ನು ಹಿಂದೂ ಮಹಾಸಾಗರ ತಂಪಾಗಿಯೇ ಇರುತ್ತದೆ. ಅಲ್ಲಿ ತಡೆಯಲಾಗದ ಅಧಿಕ ಒತ್ತಡ, ತೇವಭರಿತ ವಾಯು ತಾಂಡವಾಡುತ್ತವೆ. ಅಂತ ಸಂದರ್ಭದಲ್ಲಿ ಮಹಾಸಾಗರದ ಅನೇಕ ಕಡೆ ಅಧಿಕ ಒತ್ತಡ ಪ್ರದೇಶಗಳು ನಿರ್ಮಾಣಗೊಳ್ಳುತ್ತವೆ. ಒತ್ತಡದ ಪ್ರದೇಶದ ಕಡೆಗೆ ಮಾರುತಗಳು ನುಗ್ಗತೊಡಗುತ್ತವೆ. ಇವುಗಳನ್ನೇ ಮಾನ್ಸೂನ್ ಮುಂಗಾರು ಮಾರುತ ಎಂದು ಕರೆಯುತ್ತಾರೆ. ಅರಬ್ಬಿ ಸಮುದ್ರದ ಮಾರುತದ ಒಂದು ಕವಲು ಮೇ ತಿಂಗಳಿನ ಕೊನೆಯ ವಾರದಲ್ಲಿ ಕೇರಳವನ್ನು ಪ್ರವೇಶಿಸಬೇಕು. ಮುಂಗಾರಿಗಿಂತ ಮೊದಲೇ ಒಮ್ಮೊಮ್ಮೆ ಮಳೆ ಬೀಳುತ್ತದೆ. ಅದನ್ನು ಕಾಫಿ ಬ್ಲಾಸಮ್ ಎಂದು ಕರೆಯುತ್ತಾರೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಮೇ ತಿಂಗಳ ಕೊನೆ ದಾಟಿದರೂ ಕೂಡ ಮುಂಗಾರು ಮಾರುತಗಳು ಆರಂಭವಾಗುವುದೇ ಇಲ್ಲ. ಸುಮಾರು 4-5 ವರ್ಷಗಳಿಂದ ಮುಂಗಾರು ಮಾರುತಗಳು ತಡವಾಗಿ ಬೀಸತೊಡಗುತ್ತವೆ. ಅವು ಜೂನ್ ಜುಲೈ ತನಕ ತಮ್ಮ ಆರಂಭವನ್ನು ಮಾಡುತ್ತವೆ. ಮುಂಗಾರು ಮಾರುತಗಳು ನಿಧಾನವಾಗಿ ಪಶ್ಚಿಮ ಘಟ್ಟಗಳನ್ನು ಏರುತ್ತಾ ತಣಿಯುತ್ತಾ ಭರ್ಜರಿ ಮಳೆ ಸುರಿಸುತ್ತವೆ. ಶಿಯಾರಡಿ, ಸಿರಾಡಿ, ಚಾರ್ಮಡಿ, ಹುಲಿಕಲ್ ಘಾಟಿಗಳಲ್ಲಿ ಎಡಬಿಡದೆ ಮಳೆ ಸುರಿಯುತ್ತದೆ. ಗರಿಷ್ಠ ಮಳೆ ಪಡೆಯುವ ಆಗುಂಬೆಯನ್ನು ನಾವೀಗ ದಕ್ಷಿಣ ಚಿರಾಪುಂಜಿ ಎಂದು ಕರೆಯುತ್ತಿಲ್ಲ. ಏಕೆಂದರೆ ಆಗುಂಬೆಯಲ್ಲಿ ಸುರಿಯುತ್ತಿದ್ದ ಮಳೆ ಈಗ ಹುಲಿಕಲ್ ಘಾಟಿಯಲ್ಲಿ ಸುರಿಯುತ್ತಿದೆ. ಹಾಗಾಗಿ ಹುಲಿಕಲ್ ಘಾಟಿಯೇ ಭಾರತದ ಅತ್ಯಂತ ಹೆಚ್ಚಿನ ಮಳೆ ಸುರಿಯುವ ಜಾಗವಾಗಿದೆ. ಚಿರಾಪುಂಜಿಯನ್ನು ಬಿಟ್ಟರೆ ಹುಲಿಕಲ್ ಘಾಟಿ ಪ್ರಮುಖವಾಗಿರುವ ಮಳೆ ಪಡೆಯುವ ಜಾಗವಾಗಿದೆ. ಈ ಮಳೆಗಾಲದಲ್ಲಿ ಹೆಚ್ಚು ನದಿಗಳು ತುಂಬಿ ಹರಿಯುತ್ತವೆ. ತುಂಗಾ, ಭದ್ರಾ, ಶರಾವತಿ, ಅಘನಾಶಿನಿ, ಶಾಲ್ಮಲಾ, ಕಾಳಿ, ಕೃಷ್ಣ, ಕಾವೇರಿ ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹರಿಯುತ್ತವೆ. ಅರಬ್ಬಿ ಸಮುದ್ರದ ನೈಋತ್ಯ ಮಾರುತಗಳು ಈಶಾನ್ಯ ಭಾರತವನ್ನು ತಲುಪುವಷ್ಟರಲ್ಲಿ ಅಲ್ಲಿಗೆ ಬಂಗಾಳಕೊಲ್ಲಿಯ ಮುಂಗಾರು ಮಾರುತಗಳು ಕೂಡ ಬಂದು ಸೇರಿರುತ್ತವೆ. ಅವೆರಡರ ಪ್ರಭಾವದಿಂದ ಈಶಾನ್ಯದ ಅನೇಕ ಬೆಟ್ಟಗಳಲ್ಲಿ ಅತ್ಯಧಿಕ ಮಳೆ ಸುರಿಯುತ್ತದೆ. ಅಲ್ಲಿಯೂ ಕೂಡ ಸಾಕಷ್ಟು ಮಳೆ ಸುರಿಯುವುದರಿಂದ ಆಸ್ಸಾಂ, ಮೇಘಾಲಯಗಳಲ್ಲಿ ಅನೇಕ ನದಿಗಳು ತುಂಬಿ ಹರಿಯುತ್ತವೆ. ಅವುಗಳು ಕೂಡ ಅತಿ ಹೆಚ್ಚಿನ ಮಳೆಯನ್ನು ಪಡೆದು ಸಮೃದ್ಧಿಯನ್ನು ಪಡೆಯುತ್ತವೆ. ಮುಂಗಾರು ಮಳೆ ಅಂದರೆ ಇಡೀ ಭಾರತದ ಜನಜೀವನವನ್ನೇ ಸಮೃದ್ಧಗೊಳಿಸುವಂಥ ಋತುಮಾನ. ಕೃಷಿ, ಕೈಗಾರಿಕೆ, ವಿದ್ಯುತ್ತು, ಕುಡಿಯುವ ನೀರು ಎಲ್ಲವೂ ಈ ಮುಂಗಾರಿನ ಕೊಡುಗೆಗಳೇ. ಒಂದು ವರ್ಷದ ಸಮೃದ್ಧ ಮಳೆ ಎಂದರೆ ಅದು 2400 ಶತಕೋಟಿ ಘನಮೀ

0: ಮೀಟರ್ನಷ್ಟು ತೇವಾಂಶದ ಪತನ ಎಂದೇ ಹೇಳಬೇಕು. ಅದು ದೇಶದ 100 ಕೋಟಿ ಜನರ ಬದುಕನ್ನು ನಿರ್ಧರಿಸಬಲ್ಲದು. ಮುಂಗಾರು ಹದವಾಗಿ ಬಿದ್ದರೆ ಮಾತ್ರ ಎಲ್ಲವೂ ಸುಲಲಿತವಾಗಿ ಸಾಗುತ್ತವೆ. ಒಮ್ಮೊಮ್ಮೆ ಮುಂಗಾರು ಮಾರುತಗಳು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡುವ ಸಂದರ್ಭಗಳಿವೆ. ಅನೇಕ ಸಂದರ್ಭಗಳಲ್ಲಿ ನದಿಗಳು ತುಂಬಿ ಹರಿಯುತ್ತವೆ, ಪ್ರವಾಹ ಬರುತ್ತವೆ, ಅನೇಕ ಪೈರುಗಳು ಕೊಚ್ಚಿ ಹೋಗುತ್ತವೆ. ಅಂತೂ ಈ ಮುಂಗಾರು ಮಳೆಯ ಕಾಲ ರೈತರಿಗೆ ಸುಭಿಕ್ಷವಾದ ಕಾಲ. ಎಲ್ಲ ಅಣೆಕಟ್ಟುಗಳು ತುಂಬುತ್ತವೆ. ಆ ಅಣೆಕಟ್ಟುಗಳು ತುಂಬುವುದರಿಂದ ನೀರಾವರಿಗೆ ಅನುಕೂಲವಾಗುತ್ತದೆ. ವರ್ಷಗಟ್ಟಲೆ ಅನೇಕ ಬೆಳೆಗಳನ್ನು ಬೆಳೆಯಬಹುದು. ಹೀಗೆ ಮುಂಗಾರು ಮಾರುತಗಳು ಭಾರತಕ್ಕೆ ಅತ್ಯಂತ ಅನುಕೂಲಕರವಾಗಿರುವ ಮಾರುತಗಳು. ಅವುಗಳನ್ನು ಅವಲಂಬಿಸಿಯೇ ನಮ್ಮ ಬದುಕು ಸಾಗುತ್ತದೆ. ಈಗ ಮಳೆಗಾಲ, ನಾವು ಅದರ ಸವಿಯನ್ನು ಉಣ್ಣುತ್ತಿದ್ದೇವೆ. ಅನೇಕ ಅಣೆಕಟ್ಟುಗಳು ಈಗ ತುಂಬಿವೆ. ಅವುಗಳಿಂದ ನಮಗೆ ನೀರು ಒದಗುತ್ತಿದೆ, ವಿದ್ಯುತ್ ಉತ್ಪಾದನೆ ಆಗುತ್ತದೆ. ಹಾಗಾಗಿ ಮಳೆಗಾಲ ಈ ಮುಂಗಾರು ಮಾರುತಗಳ ಒಂದು ಅತಿ ಮುಖ್ಯವಾದ ಕೊಡುಗೆ ಎಂದು ಹೇಳಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಗಂಧದ ಗುಡಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಾವು ಹಾಡುವ ನುಡಿಯೇ ಗಂಧದ ಗುಡಿ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಚಿತ್ರ, ಚಿತ್ರಕಥೆ ಬರೆದವರು ವಿಜಯ್. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡ ನಾಡಿನ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ, ಬೇಡಿ ಬಂದವಳು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೀರಿನಲ್ಲಿ ಅಲೆವ ಉಂಗುರ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಆರ್ ಸುದರ್ಶನಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1968 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ಅವರ ಒಂದು ನಟನೆಯ ಚಿತ್ರ. ಹಾಗೆ ಇದು ಸಿ ಶ್ರೀನಿವಾಸನ್ ಅವರು ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ, ಅದುವೇ ಬೇಡಿ ಬಂದವಳು. ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಶರ ಪಂಜರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಉತ್ತರ ಧ್ರುವ ದಿಂ, ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದಾರಾ ಬೇಂದ್ರೆ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಗಂಗಾಧರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಶರಪಂಜರ ಚಿತ್ರದ ಈ ಒಂದು ಅದ್ಭುತವಾದಂತಹ ಗೀತೆ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಹೆಣ್ಣು ಎಂದರೆ ಹೀಗಿರಬೇಕು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ, ಅದು ನಮ್ಮ ಸಂಸಾರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ, ಇದು ಸಿದ್ದಲಿಂಗಯ್ಯ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬಲೆ ಹುಚ್ಚ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಳ್ಳಿಗೆ ಹೂವು ಚಂದ, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ, ಇದು ವೈ ಆರ್ ಸ್ವಾಮಿ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಭಕ್ತ ಕುಂಬಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮಾನವ ದೇಹವು ಮೂಳೆ ಮಾಂಸದ ಕಡೆಗೆ ಎನ್ನುವಂತ ಒಂದು ಗೀತೆ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ನಟನೆಯ ಚಿತ್ರ, ಇದು ಚಿತ್ರಕಥೆ ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಮಾನವ ದೇಹವು ಮೂಳೆ ಮಾಂಸದ ಕಡೆಗೆ, ಒಂದು ಬ್ಯೂಟಿಫುಲ್ ಆಗಿರುವ ಸಾಂಗ್ ಅನ್ನ ಕೇಳ್ಕೊಂಡು ಬರೋಣ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ನಮ್ಮ ಸಂಸಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಮ್ಮ ಸಂಸಾರ ಆನಂದ ಸಾಗರ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಭಾರತಿ, ರಾಜಶೇಖರ್ ಹಾಗೂ ಬಾಲಕೃಷ್ಣ ಅವರ ಒಂದು ನಟನೆಯ ಚಿತ್ರ, ಇದು ಸಿದ್ದಲಿಂಗಯ್ಯ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಇಂದ ನಂಜುಂಡ ಬರುತ್ತಾನೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ವೈ ಆರ್ ಸ್ವಾಮಿ. ಇದು 1972ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಸಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ, ನೋಡೆ ಅಮ್ಮಯ್ಯ.
2: ನಂಜನಗೂಡಿಂದ ನಂಜುಂಡ ಬರುತ್ತಾನೆ ನೋಡೆ ಅಮ್ಮಯ್ಯ, ನೋಡೆ ಅಮ್ಮಯ್ಯ.

0: ಕಳೆದಾಗ ಹರುಷಾಯದಲ್ಲಿ ಕೇಳಮ್ಮ.
1: ನಿಮಿಷಾದಂತೆ ವರುಷ ಕಳೆದಾಗ ಹರುಷಾಯದಲ್ಲಿ ಕೇಳಮ್ಮ.
0: ಎಂದೂ ಇರದಂಥ ಅಂದ ಮೊಗದಲ್ಲಿ ಮಡಿಲಲ್ಲಿ

ನಮಸ್ತೆ ಅಶ್ವಥ್ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳತ್ತ ಸಾಗ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜನ್ಮ ರಹಸ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಬೀಸೋ ಗಾಳಿಯಲ್ಲಿ ಹರಿವ ನೀಲಾದಿ, ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ PB ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಸಾಕ್ಷಾತ್ಕಾರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಒಲವೇ ಜೀವನ ಸಾಕ್ಷಾತ್ಕಾರ, ಇದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ PB ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ. ಎಂ

ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಮುನಾ ಅವರ ಒಂದು ಜೋಡಿಯ ಚಿತ್ರ, ಪುಟ್ಟಣ ಕಣಗಾಲ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಹಸಿರು ತೋರಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಒಂದು ದಿನ ಎಲ್ಲೆಂದಲೋ ನೀ ಬಂದೆ, ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರ, ಇದು ಟಿವಿ ಸಿಂಗ್ ಠಾಕೂರ್ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗ್ತಾ ಇದ್ದೀನಿ. ಬಬ್ರು ವಾಹನ ಎನ್ನುವಂತ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತ ಜಿ ಉದಯಶಂಕರ್ ಅವರ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಅಭಿನಯದ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ PB ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳತ್ತ ಸಾಗ್ತಾ ಇದ್ದೀನಿ. ಇದೀಗ ಮೇಯರ್ ಮುತ್ತಣ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಂದೇ ನಾಡು ಒಂದೇ ಕುಲವು, ಡಾಕ್ಟರ್ PB ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1969 ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ MP ಶಂಕರ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬಬ್ರು ವಾಹನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಟಿಜಿಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ ಹಾಗೂ ಕಾಂಚನ ಅವರ ಒಂದು ಅಭಿನಯದ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೋಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವತ

ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ವ್ಯಾಘ್ರ ನಿವನೋ ಉಗ್ರ ಪ್ರತಾಪಿ ಓ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

0: ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲು ಶಿಖಂಡಿ ಗಡಿಗಡಿಗೆ ನುಡಿಯಬೇಡಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತನ ವೀವ ಈ ಗಾಂಧೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ
1: ಹುಚ್ಚುಬಾಯಿ ಜಾರಿಣಿಯ ಮಗನೇ ಹೇ ಪಾರ್ಥ ನನ್ನ ತಾಯಿ ಜಾರಿಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿಯೇ ಈ ಯುದ್ಧ ಹುಗಿಯಿತು ನಿನ್ನ ಆಯಸ್ಸು ಅದನ್ನು ಮುಗಿಸೋದಕ್ಕೆ ಇಲ್ಲಿಯಾರಿದ್ದಾರೆ ನಿನ್ನ ಸಹಾಯಕ್ಕೆ ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಯಾವ ಶಿಖಂಡಿನೂ ಇಲ್ಲ ಧರ್ಮರಾಯನ ಬಾಯಿನಲ್ಲಿ ಅಬದ್ಧ ನುಡಿಸಿ ದ್ರೋಣಾಚಾರ್ಯನ ಕೊಂದಾಗ ನನ್ನನ್ನು ಕೊಲ್ಲಲು ಸುಳ್ಳು ಹೇಳೋದಕ್ಕೆ ಧರ್ಮರಾಯ ಇಲ್ಲಿಲ್ಲ ರಥದ ಚಕ್ರ ಮುರಿದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನ ಕೊಲಿಸಿದ ಹಾಗೆ ನನ್ನನ್ನು ಕೊಲಿಸೋದಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ ಇರೋದು ಪತಿವ್ರತಿಯ ಮಗನಾದ ನಾನು ಪತ್ನಿ ದ್ರೋಹಿಯಾದ ನೀನು
2: ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳತ್ತ ಸಾಕ್ತಾ ಇದ್ದೀನಿ ಇದೀಗ ಬಲೆ ಭಾಸ್ಕರ ಎನ್ನುವಂತಹ ಒಂದು ಚಿತ್ರದ ಗೀತೆ ನನ್ನೆದೆಯ ಮಾತೆಲ್ಲ ಇದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಹಾಗೂ ಪಿ. ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ ಇದು 1971 ತೆರೆ ಕಂಡಿರುವಂತಹ ವರ್ಷ ಇದು ಉದಯ್ ಕುಮಾರ್ ರಾಜೇಶ್ ಗಂಗಾಧರ್ ಅನಿತಾ ಜಯ ಕುಮಾರಿ ಅವರು ನಟಿಸಿರುವಂತಹ ಒಂದು ಸುಮಧುರವಾದಂತಹ ಚಿತ್ರದ ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಭಾವಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಅದುವೇ ರಾಯರು ಬಂದರು ಮಾವನ ಮನೆಗೆ ಎನ್ನುವಂತ ಒಂದು ಗೀತೆ. ಇದು ರತ್ನಮಾಲಾ ಪ್ರಕಾಶ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ KS ನರಸಿಂಹಸ್ವಾಮಿಗಳ ಒಂದು ರಚನೆ, ಸಿ ಅಶ್ವಥ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ತುಂಬಾ ಒಳ್ಳೆಯ ಹಳ್ಳಿ ಸೊಗಡಿನ ಈ ಒಂದು ಭಾವಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತ ಸುಮಧುರವಾದಂತ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತ ಭಾವಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ, 12 ವರುಷ ನಂದ ರೋಷ, 100 ವರುಷ ನಂದ ರೋಷ, 100 ವರುಷ ಹಾವಿನ ದ್ವೇಷ.

ಎಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕುಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನ ಭಕ್ತರು ಎನಿಸಿಕೊಂಡವರು ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲೇ ಸಿಕ್ಕಿ ಪರಿಹಾರ ಕಾಣದೇ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸ ಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದ ಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ, ಈ 5ರ ಪತ್ನಿಯಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರ್ಬಲನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಲಗಳನ್ನು ಕೊಡುವಾಗ

ಕಾಲದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕ ವೀರನಾಗಿರತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೇ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದನಂತೆ, ಪಾಂಡವರು ಮತ್ಸ್ಯನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸ್ಯನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು ದ್ರೋಣರನ್ನು ಕೃಪರನ್ನು ಅಶ್ವತ್ಥಾಮನನ್ನು ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟರಾಜ ಸಮಸ್ತ ಸೈನ್ಯ ಸಹಿತನಾಗಿ ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು, ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆ ಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರು ಇಲ್ಲ, ಉಳಿದವನು ಒಬ್ಬನೇ ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೇ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ. ಕೈಗಳನ್ನು ಜೋಡಿಸಿದ, ಮಹಾಸ್ವಾಮಿ ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು ಸಾವಿರಾರು ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನು ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟೊಂದು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ? ಇದೋ ಎದ್ದೆ, ಅವನನ್ನು ಸುಮ್ಮನೆ ಬಿಡೋದಿಲ್ಲ, ದುರುಳ

ಆ ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನೀಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆಬಿಡಿಸಿ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನು ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿ ಇಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ? ಜವನ

ಸೆಳೆದನು, ಕೇಸರಿಯ ಕೆಣಕಿದನು, ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ. ಆ ಕೌರವ ತಿಳಿಯದೆ ಸೈನ್ಯ ಸಹಿತರಾಗಿ ಬಂದಿದ್ದಾನೆ. ನನ್ನನ್ನು ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು. ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು, ಉತ್ತರ ಭೂಪಾಲ ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ? ಉತ್ತರ ನಕ್ಕ, ಏನಂದ್ರಿ, ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ, ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ, ನಾಡಿನಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡಲಿ, ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ, ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ. ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು, ಉತ್ತರ ಭೂಪಾಲ ಅದೇನೋ ನಿಜ, ಆದ್ರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ, ನೀನಿದ್ದೀಯಲ್ಲ. ಉತ್ತರ ಕೇಳಿದ, ಹೌದು ಹೌದು ಹೌದು, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯ, ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ? ಹೆಣ್ಣು ಮಕ್ಕಳೇ, ನನಗೆ ಸರಿ ಸಮಾನರಾದವರು ಒಬ್ಬರು ಇಲ್ವಲ್ಲ ಅಲ್ಲಿ,

0: ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ. ಯಾರಲ್ಲಿ ಯುದ್ಧ ಮಾಡ್ಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದ ನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈರಂಧ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ಲವೇ, ದ್ರೋಣನಿಲ್ಲವೇ, ಕರ್ಣನಿಲ್ಲವೇ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು?
1: ಅರಿಯದೆ ಗಂಗೆಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿಹ ಕರ್ಣನೆಂಬುವನು ಎನಗೆ ಸಮಬಲನೆ.
0: ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನು ಮಾಡಬಲ್ಲ? ದ್ರೋಣ ಪಾಪ ಪಾಪ ಪಾಪ, ಅವನನ್ನು ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡುಗೆ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರಾ ನನ್ನ? ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನೇನೆ? ಏನ್ ಮಾಡ್ತೀಯ, ಈಗಲೇ ಹೋಗಿ ನಾನು ಅವ್ರ ಹೆಂಡಂತರನ್ನೆಲ್ಲ ಸರಿ ಹಿಡ್ಕೊಂಡು ಬಂದ್ಬಿಡ್ತೀನಿ. ಆಗ ದ್ರುಪದ ನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ? ಏನು ಅರ್ಥವೇ ಆಗ್ತಾ ಇಲ್ವಲ್ಲ. ಹೇಗೆ ಅಯ್ಯ, ನೀನು ಇವರನ್ನೆಲ್ಲ ನೋಡಿದ್ದೀಯ? ಆ ಪರಾಕ್ರಮಿಗಳಾಗಿರ್ತಕ್ಕಂಥ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದ್ರೂ ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವರು ಹಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನ ಕಿವಿ ಹಿಡಿದಳ್ಕೊಂಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನು ಗಡ್ಡ ಹಿಡಿದು ಹಾಕ ಬಂದು ಅವನು ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕಿ ಬಿಡ್ತೀನಿ. ಅಷ್ಟೇ ಅಲ್ಲ, ಖಡ್ಗವನ್ನು ತೆಗೆದು ನಾನು ಝಳಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡೆಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರೂ ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ, ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ. ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತೋದ. ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ. ಅವನೊಬ್ಬನಿದ್ದರೆ ಇವರನ್ನೆಲ್ಲರನ್ನು ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕ್ಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದ ನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರದಂತಾಗುತ್ತೆ. ಹೋಗು, ಸಾರಥಿ ಇಲ್ಲ ಅಂತ ಹೇಳುತ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದ ನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದ ನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡೋಗಿ ಯುದ್ಧ ಮಾಡುವಂತೀಯ? ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರ ಬಂದಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಡ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವಾ,

ವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ ನಡೆ. ಕರತಂದಿದ್ದಾಳೆ, ಉತ್ತರ ನೋಡಿದ, ಆ ಬಾ ಬಾ ಬೃಹನ್ನಳೆ ಬಾ ಬಾ, ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ಆ ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ, ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು, ನಿನಗೇನು ಭಯವಿಲ್ಲ, ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖಿಯರೇ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ, ಈಗಲೇ ಹೋದವರಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸಜ ಬಡಿದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸಿದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವ್ಯಾರು ಹೆದರ್ಕೋಬೇಡಿ, ಹೆಣ್ಣು ಮಕ್ಕಳೇ ಹೋಗಿ ಬರಲೇ, ಹೋಗಿ ಬಾ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲಿ ಇರ್ತೇನೆ, ಆದ್ದರಿಂದ ನಾನು ಹೊರಟು ಹೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೇನು ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂಧ್ರಿ ಓಡಿ ಬಂದು ಹೇಳಿದಂತೆ, ರಾಜಕುಮಾರ, ಇದೇನು, ಇದು ಮಾತನಾಡಲು ಸಮಯವಲ್ಲ, ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ, ಹೆಣ್ಮಕ್ಕಳೇ ಎಲ್ಲ ಬನ್ನಿ, ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನು ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಣು ಮಕ್ಕಳಂದ್ರು, ಆಯ್ತು ಹೋಗಿ ಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇಂದ ಏನು ಸುಮ್ಮನೆ ಆರತಿ ಎತ್ತಾ ಇದ್ರೆ, ಹಾಡು ಹೇಳಿ ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕ್ ಬರಲ್ಲ, ನಾನೇ ಹಾಡ್ತೀನಿ.

ಸಾಕು. ಆರತಿ ಎತ್ತಿದ್ದಾಯ್ತು. ಹೆಣ್ಣು ಮಕ್ಕಳೇ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಪಡೆದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನೇ ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೆ ಒಂದು ಪೆಟ್ಟು ಢಮ್ಮನೆ ಹೊಡೆದ ಕೂಡಲೇ ಭರ್ರನ್ನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ, ಸಾರಥಿ ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ, ಅಲ್ಲ ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೆಲ್ಲ ಕಾದಿದ್ದಾರೆ, ನೀನು ಅವ್ರ ಎದುರಿಗೆಲ್ಲ ಭರ್ರನ್ನು ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ, ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನು ಉತ್ಸವ ಮಾಡಿಸ್ತಿದ್ದೀಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಹೀಗೆ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರುತ್ತಿದೆಯಂತೆ ಧಡ ಧಡ ಧಡ.

ಈ ರಥವು ದಡ ದಡ ದಡದನ್ನು ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಳಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಇಕ್ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೀಯ ರಥವನ್ನ ಅನ್ನುವಾಗ ರಥ ಬರ್ತಾ ಬರ್ತಾ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ ಆ ಕುರುಸ

ಮುಂದೆವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದನಂತೆ, ಏ ಸಾರಥಿ, ನಿನ್ನನ್ನ ರಣರಂಗಕ್ಕೆ ಕರ್ಕೊಂಡು ಹೋಗುವಂದ್ರೆ ಸಮುದ್ರಕ್ಕೆ ಕರ್ಕೊಂಬರ್ತಿದ್ಯೋ? ಆಗ ಪಾರ್ಥ ನಗಿತ ಹೇಳ್ತಿದ್ದಾನೆ, ಕುಮಾರ, ಇದು ಸಮುದ್ರವಲ್ಲ, ಶತ್ರು ಸೈನ್ಯದ ತಲೆ. ಆ ತಲೆಯ ಅಲೆಯು ಸಾಗರದ ಅಲೆಯಂತೆ ಕಾಣ್ತಾ ಇದೆ. ಉತ್ತರ ಅಂದ ಸಾರಥಿ, ಏನಂದೆ? ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಶತ್ರುಗಳ ಸೈನ್ಯನ? ಹೌದು. ಮತ್ತೇನಂದ್ಕೊಂಡೆ? ಹಾಗಾದ್ರೆ ಇಷ್ಟೊಂದು ಜನ ಇದ್ದಾರ? ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇದೋ ರಣದ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುತ್ತೇನೆ. ಕುಮಾರ, ನೀನು ನಿನ್ನ ಪರಾಕ್ರಮವನ್ನು ತೋರು. ನೋಡುತ್ತಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡಗಡಗಡ ನಡುಗಲಾರಂಭಿಸಿದವಂತೆ. ನಡುಗಲಾರಂಭಿಸಿದ ಕೂಡಲೇ ಏನು ಮಾಡಿದ? ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ. ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಕುಮಾರ, ನೀನು ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡುವಾಗ ಆ ಕೌರವರನ್ನೇ ನಾನೇನು ಮಾಡಿಬಿಡ್ತೇನೆ? ದ್ರೋಣನನ್ನ ಅಪ್ಪಳಿಸಿ ಬಿಡ್ತೇನೆ, ಕರ್ಣನನ್ನ ಕಿವಿ ಹಿಡಿದು ಎಳೆದು ಬಿಡ್ತೇನೆ ಅಂತ ಹೇಳಿದೆಯಲ್ಲ. ಹೌದು, ನಾನು ಹಾಗಂದೆ. ಮತ್ತೆ ಈಗೇಕೆ ಹೆದರ್ಕೊಳ್ತೀಯ? ನಾನು ಆವಾಗ ಅವರು ಹೀಗಿರ್ತಾರೆ ಅನ್ಕೊಂಡಿರಲಿಲ್ಲ. ಮತ್ತಿನ್ ಹೇಗಿರ್ತಾರೆ ಅಂದ್ಕೊಂಡಿದ್ದೆ? ಅರಮನೆಯಲ್ಲಿ ಅವರದೆಲ್ಲ ಭಾವಚಿತ್ರಗಳಿತ್ತಲ್ಲ, ಇಲ್ಲೂ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ. ಅಷ್ಟೇ ಇದ್ದಿದ್ರೆ ಎತ್ತೆತ್ತಿ ಕುಕ್ಕಿಬಿಡೋಣ ಅಂತ ನೋಡಿದೆ. ಅಬ್ಬಾ, ಭಯವಾಗ್ತಾ ಇದೆ. ಸಾರಥಿ, ಅದು ಯಾರಲ್ಲಿ ಕಾಣ್ತಿರೋರು? ಪಾರ್ಥ ಹೇಳಿದ, ಅದ ನೋಡು, ಅಲ್ಲಿ ಜ್ವಾಜ್ವಲ್ಯಮಾನವಾಗಿ ಕಾಣುತ್ತಿರ್ತಕ್ಕಂತ ಮಹಾನುಭಾವನಾದ ಆ ವೃದ್ಧನು ಉಭಯ ಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರತಕ್ಕಂಥ ದ್ರೋಣರು, ಫಳಫಳನೆ ಹೊಳೆವ ಕರ್ಣ ಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತರಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ. ಇನ್ನು ಈ ಸೈನ್ಯ, ಸಾರಥಿ, ನಾನು ಇವ್ರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಕೆಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವಾ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ಆ ರಾಜಕುಮಾರರು ಉತ್ತರೀಯವನ್ನು ಎರಡನ್ನೂ ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಮಕ್ಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಆಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತೇನೆ. ನನ್ನನ್ನು ಬಿಟ್ಟುಬಿಡಪ್ಪ, ಬಿಡುವುದೇ. ಹಾಗಾದ್ರೆ ನೀನಲ್ಲಿ ಜಂಬ ಕೊಚ್ಚಿದೆಯಲ್ಲ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದಾದ್ರೆ ನನಗೆ ಅಭ್ಯಾಸ, ನಾನು ಹೆಣ್ಮಕ್ಳ ಎದುರಲ್ಲಿ ಹಂಗೆ ಮಾತನಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡು. ಆಗುವುದಿಲ್ಲ, ಹಾಗೆಂದ್ರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫೇಡನ್ನು ಹೊಡೆದನಂತೆ. ಇವನೊಳಗೆ ಪ್ರಾರಂಭ ಹೊಡಿತೀಯ, ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ, ತಾಳು ತಾಳು. ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬ್ಬ

ರಾಜಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತಾಯ್ಯ, ನನಗೆ ಏನು ಗೊತ್ತಿಲ್ಲ ಕಡೆಯ, ನೀನು ಕರ್ಕೊಂಡು ಹೋಗಿ ನನ್ನನ್ನ ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗೆ ಇಷ್ಟವಿದ್ರೆ ನೀನೇ ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ವೇ? ಅಯ್ಯ, ನನಗೆ ಅಭ್ಯಾಸವೇ ಇಲ್ಲ. ಅಭ್ಯಾಸವೂ ಇಲ್ಲ, ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮೀ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದ್ರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರೆ, ಅಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು? ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನೂ ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲಿ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ, ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ ನಿನ್ನನ್ನ, ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಆರೊಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆ. ಆದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ, ಮತ್ತೊಂದು ವಿಚಾರ ಮರೆತರಿ, ನಾವು ಜೂಜಿನಲ್ಲಿ ತೀರ್ಮಾನ ಮಾಡಿದಂತ ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಮುಂಚಿತವಾಗಿ ಸಿಕ್ಕಿದ್ದಾನೆ ಅರ್ಜುನ, ಅಂದಮೇಲೆ ಮತ್ತೆ ಅವನು ವನವಾಸಕ್ಕೆ ಹೋಗಬೇಕು? ಭೀಷ್ಮರು ನಕ್ಕರು, ಅಯ್ಯೋ ಹುಚ್ಚ, ಪಾಂಡವರನ್ನು ಅಷ್ಟೊಂದು ತಿಳಿಗೇಡಿಗಳೆಂದು ಭಾವಿಸಿದಿರ? ಅದರಲ್ಲಿಯೂ ಧರ್ಮರಾಜನಿರುವಲ್ಲಿ ಯಾವ ರೀತಿಯಾದ ತಪ್ಪು ನಡೆಯಲು ಸಾಧ್ಯವೇ ಇಲ್ಲ. ಹೇಳು, ಅರ್ಜುನ ಈಗ ಬಂದಿದ್ದಾನೆ ಎಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕಿಕೊಂಡರೆ ಆಗಾಗ ಬರಬಹುದಾದ ಅಧಿಕ ಮಾಸಾದಿಗಳನ್ನ, ಕಾಲ ಋತು ವರ್ಷ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿಕೊಂಡರೆ ಪಾಂಡವರಿಗೆ 13 ವರ್ಷ ಕಳೆದು 5 ತಿಂಗಳಾಗಿ 12 ರಾತ್ರಿ ಕಳೆದಿದೆ ಈಗ ಆ ಮಹಾನುಭಾವ ಬಂದಿರುವ ಸಮಯಕ್ಕೆ. ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಈಗ ಬರುವಾತ ಅವನೇ ಎಂಬುದು ತೀರ್ಮಾನವಾಗಿದೆ. ಆದ್ದರಿಂದ ಸ್ವಲ್ಪ ಸೈನ್ಯದೊಡನೆ ನೀನು ಊರಿಗೆ ಹೋಗು, ಸ್ವಲ್ಪ ಸೈನ್ಯವು ಗೋವುಗಳನ್ನು ಕಾಪಾಡಲಿ, ಹಿಂಬಾಲಿಸಿಕೊಂಡು ಬರಲಿ, ಮಿಕ್ಕ ಸೈನ್ಯವೆಲ್ಲ ಯುದ್ಧಕ್ಕೆ ಸಿದ್ಧವಾಗಲಿ. ತಿರುಗಿ ಹೇಳಿದ ಆಚಾರ್ಯರೇ, ದಯಮಾಡಿ ಕ್ಷಮಿಸಬೇಕು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಭೀಷ್ಮರೇ, ನೀವು ಒಂದು ಮಾತಾಡಿದಾಗಲೇ ನಾನು ಶಿಷ್ಯನನ್ನು ಕ್ಷಮಿಸಿದ್ದೇನೆ, ಅಂದಮೇಲೆ ಏನಾಗಬೇಕು ಹೇಳಿ. ಏನು ಇಲ್ಲ, ಮಧ್ಯಭಾಗದಲ್ಲಿ ತಾವು ಅಶ್ವತ್ಥಾಮ ಬಲಗಡೆಗೆ, ಕೃಪಾದಿಗಳು ಹಿಂಭಾಗದಲ್ಲಿ ಎಡಭಾಗದಲ್ಲಿರಲಿ, ಮುಂದೆ ಕರ್ಣನಿರಲಿ, ಹಿಂಭಾಗದಲ್ಲಿ ನಾನು ನಿಂತು ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೆ. ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂತಹ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ ಪುತ್ರ, ಸ್ವಾಮಿ, ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸೇ ತೆಗೆದುಕೊಂಡು ಬಾ. ಶಿವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ,
ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳ. ಅಯ್ಯಯ್ಯೋ, ಯಾಕಪ್ಪ ಏನ್ ಮಾತಾಡ್ತಾ ಇದೆಯಾ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ ಅಲ್ಲಿಗೆ ಹೋಗುವಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ. ಪಾಂಡವರು ಮತ್ತಾರ ಕೈಗೂ ದೊರಕದೆ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶವದಾಕಾರವಾಗಿ ಕಟ್ಟಿದ್ದಾರೆ. ತೆಗೆದುಕೊಂಡು ಬಾ ಹೋಗೋ. ಅಯ್ಯ, ಇದ ಈಗ ಹೋಗ್ತಾ ಇದ್ದೇನೆ, ನೀನ್ ಹೇಳದೆ ಅಂತ ಹೋಗ್ತೇನೆ ಅಂತ ಅಷ್ಟು ದೂರ ಹೋಗಿ. ಹೌದು, ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಗ ಗೊತ್ತು? ಕುಮಾರ, ಅದು ಹ್ಯಾಗ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದಡಾನರ್ಜುನನು, ಅಯ್ಯ ಆ ಪಾಂಡವರಲ್ಲಿ ಮಧ್ಯಮ ನೆನೆಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ದಾಮಗ್ರಂಥಿ ತಂತಿಪಾಲರು. ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ. ಆ ಉತ್ತರ, ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶನಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ ಅರ್ಜುನ

ಆವಿರಗಳನ್ನು ತಂದಿರಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನು ಅಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ. ಭೋದಿನ ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗೆ ಬಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅಬ್ಬಾಬಾ ಇದೇನಪ್ಪ, ಇದು ಏನೇ, ಇದು ಶಂಕನಾದ್ವೇನಪ್ಪ, ಇದು ಶಂಕು ಊದಿದ್ಯಾ? ಅಲ್ಲ ಊರ್ನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರಿ ಊದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯರು ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಊದ್ತಿದ್ದೇನೆಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನ ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ, ಸರ ಸರ

ರಥವನ ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು ಬಾಣಗಳನ್ನು ಎಳೆದಿದ್ದೇ ಡ್ಯಾಮನೆ ಹೊಡೆದನಂತೆ. ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯರು ನಗು ನಗುತ್ತಾ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ. ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೇ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ, ಇಲ್ಲಿ ದುರ್ಯೋಧನೆಯಲ್ಲಿ ಕಾಡ್ತಾನೆ ನೋಡು, ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು, ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನು ಈಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆ ಹೊರಟಿರಬಹುದಾದ್ದರಿಂದ ಓಡಿಸುವ ರಥವನ್ನ. ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನ ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನನ್ನು ಹಿಡೀಲಿಕ್ಕೆ ಹೋಗ್ತಿದ್ದಾನಾದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇದೆಯಂತೆ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ್ನು ಕಂಡಿನೇನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತಹ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕನ್ನುವುದಿಲ್ಲ, ತನ್ನ ಧನುಸ್ಸನ್ನೊಂದು ಸಲ ಠೇಂಕಾರ ಮಾಡಿದ. ಈ ಸದ್ದಿಗೆ ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ ಮತ್ಸ ನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ಕೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿ ಬರೀ ಶಂಕರಾದಕ್ಕೆ ಹೋಗ್ತಾ ಇದೆ, ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನ ಎದುರಾದ, ಎಲವೋ ಪಾರ್ಥ. ಅರ್ಜುನ ಹೇಳಿದ, ಕರ್ಣ, ಬಹುಕಾಲದಿಂದಲೂ ನೀನು ಬರೀ ಮಾತುಗಳನ್ನಾಡೇ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹುಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾ

ಕರ್ಣಗಳ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ, ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳಲ್ಲೂ ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಣೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನು ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ 3 ಲೋಕದ ಗಂಡ ಆಗಿರತಕ್ಕಂಥ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ, ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು? ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ

ಹೊಡೆದು ಹೊಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತನನ್ನು ತುಂಡು ತುಂಡಾಗಿ ಕತ್ತರಿಸಿದ. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲ್ಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ ನೋಡೆಂಬುದಾಗಿ ತಾನು ಮುಂದೆ ಬಂದ. ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಮಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕ್ಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥ ಬಂದು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು? ಗುರುಗಳೇ, ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ. ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದೆಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು? ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ, ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ. ಅವನ್ ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದ್ರೂ ಬಂದಿದ್ರೆ ಇವನು ಬಿಡ್ತಿದ್ನ? ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗಿ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರು. ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲ್ಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು? ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲ್ಲೆಲ್ಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವೆಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸ್ಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ? ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲ್ಲವೋ ಪೋರಾ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು, ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾನುತ್ತಿರುವೆಯ? ನೋಡಬಲಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಈಗ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂಥ ದುರ್ಯೋಧನನು ಸಹಾಯಕ್ಕೆ ಬರ್ತಾ ಇದ್ದಾನೆ. ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ. ನೋಡಬಹುದಾಗಿ ಬತ್ತಲಕೆಯಿಂದ ಬಾಣವನ್ನು ತೆಗೆದ, ಕೃಷ್ಣಾಗೆಂದು ಅಭಿಮಂತ್ರಿಸಿ ಸನ್ಮೋಹನ ಅಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದು ಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರ್ತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ, ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆಹಾ ಕುಮಾರ, ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು, ಆ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು. ದುರ್ಯೋಧನ ಎದ್ದ, ಎಲ್ಲಿಯ ಅರ್ಜುನ, ಎಲ್ಲಿಯ ಕುಮಾರ? ಭೀಷ್ಮಾಚಾರ್ಯ ಹೇಳಿದ್ರು, ಸಾವಧಾನ ಸಾವಧಾನ ಅಪ್ಪ, ಇದೇನೆ ಎದ್ದು ಹೀಗಾಡ್ತಾ ಇದ್ದೀರಾ? ನೀವೆಲ್ಲ ನೋಡಿಕೊಂಡಿದ್ದೀರಾ? ಅದೋ ಅವನು ಹೋಗ್ತಾ ಇದ್ದಾನೆ, ಸುಮ್ಮನಿದ್ದೀರಲ್ಲ. ಭೀಷ್ಮರು ಹೇಳಿದರು, ಅಯ್ಯ, ಅರ್ಜುನ ಧರ್ಮಿಷ್ಠನು, ಸತ್ಯವಂತನು, ನೀತಿವಂತನು, ಆದ್ರಿಂದಲೇ ನಾವೆಲ್ಲ ಬದುಕಿದ್ದೀವಿ. ನಾವೆಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾಗ ಅವನ ಅಧರ್ಮಿಯಾಗಿದ್ದರೆ ನಮ್ಮನ್ನು ಸಂಹಾರ ಮಾಡೋಕ್ಕಾಗ್ತಿರ್ಲಿಲ್ವಾ? ಸುಲಭವಾಗಿ ನಮ್ಮನ್ನೆಲ್ಲ ಕೊಂದು ಬಿಡಬಹುದಾಗಿತ್ತು. ಆದರೆ ವೀರಧರ್ಮವನ್ನು ಅನುಸರಿಸಿ ಯುದ್ಧೋಚಿತವನ್ನು ತಿಳಿದಂತ ಪಾರ್ಥ ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೆಯಿರಿ. ಈ ಏಟು ತಿಂದವರೆಲ್ಲ ಇದರಲ್ಲ, ಅವ್ರು ಹೇಳು, ಹೌದೌದು ಬಹಳ ಒಳ್ಳೆಯದು, ಈಗಲಾದರೂ ಹೋದರೆ ಈ ಸ್ವಲ್ಪ ಏಟಿನಲ್ಲೇ ಮುಗಿಸ್ಕೊಂಡ್ಬಿಡ್ಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ, ಏನ್ ಅರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ. ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ, ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ, ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ, ಭೀಷ್ಮ, ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ, ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸಾಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು, ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು, ಉತ್ತರ ಕುಮಾರರು ಬಂದಿದ್ದ, ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದೋಡಿಸಿಬಿಟ್ರು. ಮಹಾರಾಜ ಅಂದ, ಆ ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ಟರೆ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ಟರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ? ನನ್ನ ಮಗನನ್ನು ಕರ್ಕೊ ಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊ ಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ರೆ ಎಲ್ಲರೂ ಜೈಕಾರ ಹೇಳ್ತಿದ್ದಾರೆ, ಜಯವಾಗಲಿ ನಮ್ಮ ಅರಸಗೆ.

ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜರಿಗೆ ಹೇಳಿದ, ಸ್ವಾಮಿ ಬರುತ್ತಿದ್ದಾರೆ. ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರೂ ಬರುತ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರು ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಡ್ತಾ, ಆಹಾಹ ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದ್ರೆ ಏನು, ಭೀಷ್ಮ ಅಂದ್ರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದ್ರಂತ, ಅಯ್ಯ ಯಾರನ್ನೇ ಆದರೂ ಜಯಿಸಬಲ್ಲಂತ ಒಂದು ಶಕ್ತಿ ಇರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ. ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಳಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನೂ ಜಯಿಸಿದೆಯಾ? ಆಗ ಉತ್ತರ ಹೇಳ್ತಾನೆ, ಅಪ್ಪ ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೆಯ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾದ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ ನಾನೇ ಧರ್ಮರಾಜ. ಧರ್ಮರಾಜ ಈ ಸಿಂಹಾಸನ ಹತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಪ್ಪ ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರುವಪ್ಪ, ಈತನೇ ಇಲ್ಲದೆ ಹೋಗಿದ್ರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ, ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡುತ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ, ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ. ಕಾರಣ, ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾದ ಕೈದುಗಳನ್ನು ಜೋಡಿಸಿ ಹೇಳಿದ, ಆಹಾ ಬಂದ

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತ ವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದದ್ದು ಈ ಧನ ಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀ ಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದುಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀ ಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೆಟ್ಟಕ್ಕೆ ಬಂದಿರುವೆ. ಚಾಮುಂಡೇಶ್ವರಿ ದೇವಿಯ ಮೇಲಿನ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು.

0: ಪ್ರೀತಿ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಯ ಜಯ ಗೌರಿ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ನಗು ನಗುವ ಮುಖಾರವಿಂದ ಕಣ್ಣುಗಳಲ್ಲಿ ದಿವ್ಯ ಕಾಂತಿ, ಅರೆಬಿರಿದ ತುಟಿಗಳು, ಹಣೆಯಲ್ಲಿ ಹೊಳೆಯುವ ಕುಂಕುಮ, ಅಭಯ ಹಸ್ತ ತೋರುವ ಸರ್ವ ಮಂಗಳೆ ಗೌರಿ, ಸತತವಾಗಿ ಅನುದಿನ ಅನುಕ್ಷಣ ನಮ್ಮೆಲ್ಲರನ್ನೂ ಕಾಯಮ್ಮ, ದೇಶದಲ್ಲಿ ಸುಭಿಕ್ಷೆ ತಂದು ನನ್ನಲ್ಲಿ ಸೌಭಾಗ್ಯ ನೀಡಮ್ಮ ಎಂಬುದು ಗೃಹಿಣಿಯರೆಲ್ಲರ ನಿತ್ಯ ಪ್ರಾರ್ಥನೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಲ್ಲಿದರು ಮಲ್ಲಿಗೆಯ ಎನ್ನುವಂತಹ ಒಂದು ಸುಮಧುರವಾದಂತಹ ಲೋಕೇಶ್ ಗೌಡರ ಈ ಒಂದು ಗೀತೆಯನ್ನ ಪೃಥ್ವಿ ಭಟ್ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಾಮುಂಡಿ ಬೆಟ್ಟದಲ್ಲಿ ಎನ್ನುವಂಥ ಒಂದು ದೇವಿ ದಿವ್ಯ ದರ್ಶನದ ಈ ಒಂದು ಭಕ್ತಿ ಗೀತೆಯನ್ನು ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾರಮ್ಮ ಸಿರಿದೇವಿ ಮಹಾಲಕ್ಷ್ಮಿ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂಥ ಒಂದು ಗೀತೆ, ಪುರುಷೋತ್ತಮ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.